ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಆಷಾಢ ಮಾಸದ 6ನೇ ದಿನ. ಸ್ಥಳೀಯ ಪಂಚಾಂಗ ನಿಜ ಜ್ಯೇಷ್ಠ ಮಾಸ ಶುಕ್ಲಪಕ್ಷದ ತ್ರಯೋದಶಿ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 27ನೇ ತಾರೀಕು ಶನಿವಾರ. ಈಗ ವೇಳೆ 5:58:43. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ. ನಿಮ್ಮ ರೇಡಿಯೋ ಗೆಳತಿ ಕವಿತಾ ಮಾಡುವ ನಮಸ್ಕಾರ. ನಿಲಯದ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೀತಿಯ ಸ್ವಾಗತ.

ಎಫ್ಎಂ 100.6 ಆಕಾಶವಾಣಿ ಮೈಸೂರು, ವೇಳೆ 6:01. ಈಗ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಗೀತಾರಾಧನಾ, ಭಕ್ತಿ ಸಂಗೀತ ಕಾರ್ಯಕ್ರಮ. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಎನ್ ಪ್ರಕಾಶ್ ಅವರಿಂದ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ. ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು. 7:30 ಸೇವಾ ವಾಹಿನಿ. 7:45 8:30 ಚಿತ್ರಗೀತೆಗಳು. ಈ ಬೆಳಿಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಂಬೆ ಎಸ್ ಜಯಶ್ರೀ ಅವರ ಗಾಯನ. 10:30 ಮಧ್ಯಾಹ್ನ 2:40 ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. ಈ ಬೆಳಿಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ. ನಮ್ಮೂರ್ ಹೆಸರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಈ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ದಾವಣಗೆರೆಯ ಸಂಗೀತ ಶಿಕ್ಷಕಿ ಹಾಗೂ ಹಾಡುಗಾರ್ತಿ ಹಸೀನಾ ಬೇಗಂ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ದ್ಯಾಮಲಾಂಬಿಕಾ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 12:45 ಜನಪದ ಸಂಗೀತ. ಭಾಗವಹಿಸುತ್ತಾರೆ ಎಚ್ಡಿ ಕೋಟೆ, ಕೆ ದೇವರಾಜು ಮತ್ತು ಸಂಗಡಿಗರಿಂದ. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಪಿಎಂ ಜಗದೀಶ್ ಮತ್ತು ಕೆಎನ್ ಸಂತೋಷ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:20 ಮುಕ್ತಾ ಮುರಳಿ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಮಧ್ಯಾಹ್ನ 3:00 ಹಳ್ಳಿ ಹಾಡು. ಭಾಗವಹಿಸುತ್ತಾರೆ ಚಾಮರಾಜನಗರ ಜಿಲ್ಲೆ ಸಿದ್ದಯ್ಯನಪುರದ ಭಾಗ್ಯಮ್ಮ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಮಧ್ಯಾಹ್ನ 3:30 ಮಕ್ಕಳ ಮಂಟಪ, ಮಕ್ಕಳ ಸಾಹಿತ್ಯ ರಂಗ, ಮಕ್ಕಳ ಪತ್ರಗಳನ್ನಾಧರಿಸಿದ ಸಾಹಿತ್ಯ ಕಾರ್ಯಕ್ರಮ. ಪ್ರಸ್ತುತಿ ಬಿಜಿ ಕವಿತಾ, ಚಿನ್ಮಯಿ ಕೆಎಸ್. 4:00 ನಾಟಕ ತಾಯಿ, ರಚನೆ ಎಚ್ಎಸ್ ಮೋಹನ್, ನಿರ್ಮಾಣ ಉಮೇಶ್ ಎಸ್ಎಸ್. 4:30 ನೆನಪಿನಂಗಳ, ಧ್ವನಿ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ನಾಡಿನ ಹಿರಿಯ ಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರ ಸಾಹಿತ್ಯ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಚ್ಎಸ್ ವೆಂಕಟೇಶಮೂರ್ತಿ. ನಂತರ ಸಾಹಿತ್ಯ ಕ್ಷೇತ್ರದ ಹಿರಿಯ ವಿದ್ವಾಂಸರಾದ ಪೂತಿನ ಅವರ ಕಾವ್ಯ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ. ನಿಲಯದ ಸಂಜೆಯ ಪ್ರಸಾರದಲ್ಲಿ 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ. ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:30 ವಿಜ್ಞಾನದ ಮುನ್ನಡೆ. 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಸಾವಯವ ಬೇಸಾಯದ ಪ್ರಾಮುಖ್ಯತೆ. ಈ ಕುರಿತು ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಿಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಎಸ್ಜಿ ಸುಬ್ಬಣ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ಕೆ ಶಿವಮೂರ್ತಿ. ರಾತ್ರಿ 8:00 ನಾಟಕ ನಮ್ಮ ಊರ ಹಬ್ಬ, ರಚನೆ ಎಂಪಿ ಮಾಲಾ, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಯುವವಾಣಿ. 10:00 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಪ್ರಭಾತ್ ಮುಖ್ಯೋಪಾಧ್ಯಾಯ ಅವರಿಂದ ಸಂತೂರ್ ವಾದನ. ಇದು ಆಕಾಶವಾಣಿ ದೆಹಲಿ ಕೇಂದ್ರದ ಕೊಡುಗೆ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಮೂಡಿಬರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ವೇಳೆ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ರಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:10. ಗೀತಾರಾಧನಾ ಭಕ್ತಿ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎಸ್ ಸುಬ್ಬುಲಕ್ಷ್ಮಿ ಅವರು ಹಾಡಿರುವ ಶ್ರೀ ವೆಂಕಟೇಶ್ವರ ಸುಪ್ರಭಾತವನ್ನು ಆಲಿಸೋಣ.

ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ಧೃಗಂಚಲೇನ ಸೌಮ್ಯೋಪಯಂತ್ರ ಮುನಿನಾಮ ಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ಧೃಗಂಚಲೇನ ಸೌಮ್ಯೋಪಯಂತ್ರ ಮುನಿನಾಮ ಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ.

ಇದುವರೆಗೆ ಗೀತಾರಾಧನಾ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ 6:30 ಇನ್ನು ಮುಂದೆ ಚಿಂತನ ರಾಜ್ಯವ್ಯಾಪಿ ಪ್ರಸಾರದಲ್ಲಿ.

0: ಸಮಯ ಸರಿಯಾಗಿ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ ಎನ್ ಪ್ರಕಾಶ್ ಅವರಿಂದ.
1: ನಮ್ಮೆಲ್ಲ ವರ್ತನೆ ಅಥವಾ ಸಂಭಾಷಣೆಗಳನ್ನು ನಾವು ಪ್ರಜ್ಞಾಪೂರ್ವಕವಾಗಿ ಮಾಡುತ್ತೇವೆಯಾ? ಖಂಡಿತ ಇಲ್ಲ. ಹಲವು ಹಾವಭಾವಗಳು ಅಥವಾ ಸಂಭಾಷಣೆಗಳು ನಮಗರಿವಿಲ್ಲದಂತೆಯೇ ವ್ಯಕ್ತವಾಗುವುದು ನಮ್ಮೆಲ್ಲರ ಅನುಭವ. ಅವುಗಳಲ್ಲಿ ಕೆಲವು ನಮ್ಮ ಸಹವಾಸಿಗಳಿಗೆ ಅಥವಾ ನಮಗೆ ನೋವುಂಟು ಮಾಡುತ್ತಿರುತ್ತವೆ. ಇವು ಮನಸ್ಸಿನ ಯಾವ ಮೂಲೆಯಲ್ಲಿ ಅವಿತ್ತುಕೊಂಡಿರುತ್ತವೋ ಏನೋ, ಧುತ್ತೆಂದು ಹೊರಬಂದು ಅಹಿತಕರ ವಾತಾವರಣಕ್ಕೆ ಕಾರಣವಾಗುತ್ತದೆ.

0: ಇವು ಹೇಗೆಂದರೆ ನಾಟಕದ ಪಾತ್ರಧಾರಿಗಳು ತಮ್ಮ ಸರದಿಗಾಗಿ ನೇಪಥ್ಯದಲ್ಲಿ ಕಾದು ಕುಳಿತವರಂತೆ. ಸಂದರ್ಭಕ್ಕೆ ತಕ್ಕನಾಗಿ ಸಂಬಂಧಪಟ್ಟ ಪಾತ್ರಧಾರಿಗಳು ಸಭಾಂಗಣಕ್ಕೆ ಆಗಮಿಸಿ ತಮ್ಮ ಅಭಿನಯದೊಂದಿಗೆ ಸಂಭಾಷಣೆಯನ್ನು ಹೊರಹಾಕುತ್ತಾರೆ. ಈ ಪ್ರಕ್ರಿಯೆಗಳೆಲ್ಲ ನಿರ್ದೇಶಕರಿಂದ ಪೂರ್ವ ನಿಯೋಜಿತವಾಗಿರುತ್ತದೆ. ಅಂತೆಯೇ ನಮ್ಮ ವರ್ತನೆ ಹಾಗೂ ಅಭ್ಯಾಸಗಳು ಕೂಡ ಇವು ಸುಪ್ತ ಮನಸ್ಸಿನಲ್ಲಿ ಇರುತ್ತವೆ. ಸಂದರ್ಭ ಬಂದಂತೆ ನಮ್ಮ ಮನಸ್ಸಿನ ಪ್ರಜ್ಞಾವಸ್ಥೆಗೆ ಬಂದು ವ್ಯಕ್ತವಾಗುತ್ತವೆ. ಕೆಲವು ವಿಷಯಗಳನ್ನು ಮಾತ್ರ ನಾವು ಆ ಕ್ಷಣದಲ್ಲಿ ವಿಚಾರ ಮಾಡಿ ತೀರ್ಮಾನಿಸುತ್ತೇವೆ. ಕೆಲವನ್ನು ವಿಚಾರ ಮಾಡಲಾಗದೇ ಬಿಡುತ್ತೇವೆ. ಹೆಚ್ಚಿನವು ಯಾಂತ್ರಿಕವೇ. ಈ ಅಭ್ಯಾಸಗಳು ಎಲ್ಲಿಂದ ಬಂದವು, ಹೇಗೆ ರೂಢಿತವಾಯಿತೆಂಬ ಅರಿವು ನಮಗಿರುವುದಿಲ್ಲ. ಹೀಗಾಗಿ ಯಾಂತ್ರಿಕ ವರ್ತನೆಗಳೇ ನಮ್ಮ ಮೇಲೆ ಹತೋಟಿಯನ್ನು ಸಾಧಿಸುತ್ತಿವೆ. ಇವನ್ನು ಆಳವಾಗಿ ನೋಡಿದಾಗ ತಿಳಿಯುವುದೇನೆಂದರೆ ಕೆಲವೊಂದು ಅಭ್ಯಾಸಗಳನ್ನು ಪೋಷಕರ ಶಿಕ್ಷಕರ ಭಯದಿಂದ ಕಲಿತಿರುತ್ತೇವೆ. ಇನ್ನುಳಿದವು ನಮ್ಮ ಮತ್ತಿತರ ಸಹವರ್ತಿಗಳನ್ನು ನೋಡಿ ಅನುಕರಿಸಿರುತ್ತೇವೆ. ಇವುಗಳನ್ನು ವಿವೇಚಿಸುವ ಮುನ್ನವೇ ಇವು ನಮ್ಮದಾಗಿರುತ್ತವೆ. ನಂತರ ಇವೆಲ್ಲವನ್ನೂ ಪದೇ ಪದೇ ಮಾಡಿ ರೂಢಿಗತವಾಗಿರುತ್ತದೆ. ಸುಪ್ತ ಮನಸ್ಸಿನ ಆಳದಲ್ಲಿ ಕುಳಿತು ನಮ್ಮ ಸರದಿ ಬಂದಾಗ ಪ್ರಜ್ಞಾವಸ್ಥೆಗೆ ಬರುತ್ತವೆ. ಬದಲಾಯಿಸುವ ಮನಸ್ಸಿದ್ದರೂ ಸಾಧ್ಯವಾಗುವುದಿಲ್ಲ. ಹಾಗಾದರೆ ಸುಪ್ತ ಮನಸ್ಸಿನಲ್ಲಿರುವ ಈ ವರ್ತನೆಗಳು ಬದಲಾಗುವುದು ಸಾಧ್ಯವಿಲ್ಲವೇ? ಮನಸ್ಸಿದ್ದರೆ ಮಾರ್ಗವಿದೆಯಲ್ಲ. ನಮ್ಮ ಮುಖದ ಪ್ರತಿಬಿಂಬಕ್ಕೆ ಕನ್ನಡಿ ಹೇಗೋ ಹಾಗೆ ಕಾಣದ ಮನಸ್ಸಿಗೊಂದು ಕೈಗನ್ನಡಿ ಇದ್ದರೆ ಒಳ್ಳೆಯದಲ್ಲವೇ? ಕಣ್ಣಿಗೆ ಕಾಣದ ಕೈಗನ್ನಡಿ ಒಂದಿದೆ, ಅದಕ್ಕೆ ಆತ್ಮಾವಲೋಕನ ಅಥವಾ ಸ್ವಚಿಂತನ ಎನ್ನುತ್ತಾರೆ. ಸ್ವಚಿಂತನವೆಂಬ ಕೈಗನ್ನಡಿಯು ಬದಲಾವಣೆಯ ಕೀಲಿ ಕೈಯಂತೆ. ಆದರೆ ಇದಕ್ಕೆ ಮೊದಲು ಅಡ್ಡಿಯಾಗುವುದು ಸಮಯದ ಅಭಾವ ಮತ್ತು ಚಂಚಲ ಮನಸ್ಸು. ಏಕೆಂದರೆ ಮನಸ್ಸಿಗೆ ಬದಲಾವಣೆ ಬೇಕು. ಆದರೆ ಬದಲಾವಣೆಗೆ ಸ್ವಲ್ಪ ಕಷ್ಟಪಡಬೇಕಲ್ಲ. ಆದರೂ ಏಕಾಂತ ಹಾಗೂ ಶಾಂತ ಮನಸ್ಸಿದ್ದರೆ ಸುಲಭ ಸಾಧ್ಯ. ನಿಧಾನಗತಿಯ ದೀರ್ಘ ಉಸಿರಾಟ ಅಥವಾ ನಿಸರ್ಗದ ಪ್ರಶಾಂತ ವಾತಾವರಣ ಅಥವಾ ಅದರ ಚಿತ್ರಣದ ಮೂಲಕ ಮನಸ್ಸು ಶಾಂತವಾಗಬಲ್ಲದು. ಮನಸ್ಸು ಶಾಂತವಾಗಿ ಅಂತರ್ಮುಖಿಯಾದಾಗ ಅನುಚಿತವಾದ ಯಾಂತ್ರಿಕ ಅಭ್ಯಾಸಗಳ ಚಿಂತನೆ ನಡೆಸಬಹುದು. ಅದಕ್ಕೆ ಸಂಬಂಧಿಸಿದ ಹಲವು ಘಟನೆಗಳು ನೆನಪಾಗುತ್ತವೆ. ನಮ್ಮಲ್ಲಿಯೇ ಪ್ರಶ್ನೋತ್ತರಗಳು ನಡೆಯುತ್ತವೆ. ಉತ್ತರ ಸಿಗಲು ಕಾಲಾವಕಾಶ ಬೇಕು. ಆ ಘಟನೆಯ ಬಗ್ಗೆ ಚಿಂತನೆ ನಡೆದಾಗ ಹಲವಾರು ಆಲೋಚನೆಗಳ ಜೊತೆ ಭಾವನೆಗಳು ಮನಸ್ಸಿನಲ್ಲಿ ಮೂಡುತ್ತವೆ. ಭಯವೋ, ದುಃಖವೋ, ಜಿಗುಪ್ಸೆಯೋ, ಕೋಪವೋ ಆಗಿರಬಹುದು. ಏಕಿರಬಹುದು? ಅವುಗಳ ಹಿನ್ನೆಲೆ ಏನು? ಹೀಗೆ ಮುಕ್ತ ಮನಸ್ಸಿನಿಂದ ಪುನಃ ಹಳೆಯ ನೆನಪುಗಳ ಬಗ್ಗೆ ಆಳವಾಗಿ ಆಲೋಚಿಸಿದಂತೆ ಸುಪ್ತ ಮನಸ್ಸಿನ ಕೋಟೆಯನ್ನು ಭೇದಿಸುವುದು ಸಾಧ್ಯವಾಗುತ್ತದೆ. ಈ ರೀತಿಯ ಶೋಧನೆಗೆ ಮನಸ್ಸೇ ಒಂದು ರೀತಿ ಪ್ರತಿರೋಧ ಒಡ್ಡುತ್ತದೆ. ಕಾರಣ ಘಟನೆಗಳು ನೆನಪಾಗುತ್ತಿದ್ದಂತೆಯೇ ಮನಸ್ಸಿಗೆ ಅಹಿತವಾಗಿ ಸಹಿಸಲು ಆಗುವುದಿಲ್ಲ, ಮುಂದುವರಿಯಲು ಸಾಧ್ಯವಾಗುವುದಿಲ್ಲ. ಅಹಿತವಾದ ಭಾವನೆಯನ್ನು ಕೊಂಚ ಸಹಿಸಿ ಮುಂದಾದಾಗ ಹೊಸ ಒಳನೋಟವೊಂದು ಗೋಚರವಾಗುತ್ತದೆ. ನಮ್ಮ ಸುಪ್ತ ಮನಸ್ಸಿನಲ್ಲಿ ಗೋಚರವಾದ ವಿಷಯವು ನಮಗೆ ಹೇಗೆ ಪ್ರತಿಕೂಲವಾಗಿದೆ, ಈಗಿನ ಸಂದರ್ಭಗಳಲ್ಲಿ ಹೇಗೆ ವರ್ತಿಸುತ್ತಿದೆ ಎನ್ನುವುದು ಗಮನಕ್ಕೆ ಬರುತ್ತದೆ. ನಮ್ಮ ಈ ಅನುಚಿತ ಅಭ್ಯಾಸಗಳು ಸುಪ್ತ ಮನಸ್ಸಿನಲ್ಲಿ ಹೇಗೆ ಬಲವಾಗಿ ಬೇರೂರಿದೆ ಎಂಬ ಅರಿವಾಗುತ್ತದೆ. ಈ ಚಿಂತನ ಮಂಥನಗಳು ನಮ್ಮಲ್ಲಿ ಬದಲಾವಣೆಯನ್ನು ಉಂಟು ಮಾಡುತ್ತವೆ. ವರ್ತನೆ ಸರಿಯಾದರೆ ಸಂತೋಷ ಪಡೋಣ. ಬದಲಾದ ಅಭ್ಯಾಸಗಳನ್ನು ನಾವು ವಿಚಾರ ಮಾಡಿ ಒಪ್ಪಿ ಪಾಲಿಸುತ್ತೇವೆ. ಮತ್ತೆ ಬೇಕಾದಲ್ಲಿ ಇದನ್ನು ಸುಲಭವಾಗಿ ಬದಲಾಯಿಸಬಹುದು. ಹೀಗೆ ನಮ್ಮ ವರ್ತನೆಗಳನ್ನು ಹತೋಟಿಗೆ ತರಲು ಆತ್ಮಾವಲೋಕನವು ಒಂದು ಉತ್ತಮ ಉಪಾಯ.
1: ಇದುವರೆಗೂ ಎನ್ ಪ್ರಕಾಶ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ಎಫ್ಎಂ 100.6 ಆಕಾಶವಾಣಿ ಮೈಸೂರು. ಕೇಳುಗರೆ, ಈ ಬೆಳಿಗ್ಗೆ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಂಬೆ ಎಸ್ ಜಯಶ್ರೀ ಅವರ ಗಾಯನವನ್ನು ಆಲಿಸುವಿರಿ. 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ, ನಮ್ಮೂರ್ ಹೆಸರು, ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಈ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ದಾವಣಗೆರೆಯ ಸಂಗೀತ ಶಿಕ್ಷಕಿ ಹಾಗೂ ಹಾಡುಗಾರ್ತಿ ಹಸೀನಾ ಬೇಗಂ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಪ್ರಸ್ತುತಿ ದ್ಯಾಮಲಾಂಬಿಕಾ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ಕೇಳಿ ಕಾರ್ಯಕ್ರಮ ಹರಿತೇ ಜಗತ್ತು.
1: ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರೋ ವಿಚಾರ, ರೈತನನ್ನ ಗೆಲ್ಲಿಸೋಣ ಬನ್ನಿ. ಕೋಟ್ಯಾಂತರ ಜನರ ಹೊಟ್ಟೆ ತುಂಬಿಸುವ ಅನ್ನದಾತ ನಮ್ಮ ರೈತ. ಆದರೆ ಇಂದು ರೈತ ಅನೇಕ ಸವಾಲುಗಳನ್ನು ಎದುರಿಸ್ತಿದ್ದಾನೆ. ಹವಾಮಾನ ವೈಪರೀತ್ಯ, ಹೆಚ್ಚುತ್ತಿರುವ ಕೃಷಿ ವೆಚ್ಚ, ಕಾರ್ಮಿಕರ ಕೊರತೆ, ಮಾರುಕಟ್ಟೆಯ ಅನಿಶ್ಚಿತತೆ, ಕೀಟ ಮತ್ತು ರೋಗಗಳ ಹಾವಳಿ, ಹೀಗೆ ಹಲವಾರು ಸಮಸ್ಯೆಗಳು ರೈತನ ಕಾಡ್ತಿವೆ. ಆದರೂ ರೈತ ಸೋತಿಲ್ಲ. ಏಕೆಂದರೆ ಪ್ರತಿಯೊಂದು ಸೋಲಿನ ನಂತರವೂ ಮತ್ತೆ ಹೊಸ ಆಶಯದೊಂದಿಗೆ ಬೀಜ ಬಿತ್ತುವ ಧೈರ್ಯ ಅವನಲ್ಲಿದೆ. ಆದ್ದರಿಂದ ಇಂದು ನಮ್ಮ ಮುಂದೆ ಇರುವ ಪ್ರಶ್ನೆ ರೈತ ಏಕೆ ಸೋತ ಅನ್ನೋದಲ್ಲ, ರೈತನನ್ನು ಹೇಗೆ ಗೆಲ್ಲಿಸಬೇಕು ಅನ್ನೋದಾಗಿದೆ. ಮೊದಲನೇದಾಗಿ, ರೈತನಿಗೆ ವೈಜ್ಞಾನಿಕ ಮಾಹಿತಿಯನ್ನು ಸರಿಯಾದ ಸಮಯದಲ್ಲಿ ತಲುಪಿಸಬೇಕು. ಮಣ್ಣಿನ ಪರೀಕ್ಷೆ, ಸಮತೋಲನ ಪೋಷಕಾಂಶ ನಿರ್ವಹಣೆ, ಸುಧಾರಿತ ತಳಿಗಳು, ನೀರಿನ ಸಮರ್ಪಕ ಬಳಕೆ ಹಾಗೂ ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆ, ಇವುಗಳನ್ನು ಅಳವಡಿಸಿಕೊಂಡಾಗ ಉತ್ಪಾದನೆ ಮತ್ತು ಲಾಭ ಎರಡೂ ಹೆಚ್ಚುತ್ತವೆ. ಇಂದಿನ ರೈತನು ಮಾಹಿತಿ ಯುಗದಲ್ಲಿ ಬದುಕ್ತಿದ್ದಾನೆ. ಆದರೆ ಎಲ್ಲ ಮಾಹಿತಿಯೂ ಸರಿಯಾಗಿರೋದಿಲ್ಲ. ಆದ್ದರಿಂದ ರೈತರು ವೈಜ್ಞಾನಿಕ ಮಾಹಿತಿಯನ್ನು ವಿಶ್ವಾಸಾರ್ಹ ಮೂಲಗಳಿಂದ ಪಡೆಯಬೇಕು. ಕೃಷಿ ವಿಶ್ವವಿದ್ಯಾನಿಲಯ, ಕೃಷಿ ವಿಜ್ಞಾನ ಕೇಂದ್ರ, ರೈತ ಸಂಪರ್ಕ ಕೇಂದ್ರ ಮತ್ತು ಕೃಷಿ ವಿಜ್ಞಾನಿಗಳ ಮಾರ್ಗದರ್ಶನವನ್ನು ಹೆಚ್ಚಾಗಿ ಬಳಸ್ಕೋಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ಪ್ರತಿಯೊಂದು ಮಾಹಿತಿಯನ್ನು ನಂಬುವ ಬದಲು ತಜ್ಞರ ಸಲಹೆ ಪಡೆದು ಅಳವಡಿಸಿಕೊಳ್ಳೋದು ಒಳಿತು. ಹೊಸ ತಂತ್ರಜ್ಞಾನಗಳನ್ನು ಮೊದಲು ಸಣ್ಣ ಪ್ರಮಾಣದಲ್ಲಿ ಪರೀಕ್ಷಿಸಿ ಫಲಿತಾಂಶವನ್ನು ಗಮನಿಸಿ ನಂತರ ದೊಡ್ಡ ಪ್ರಮಾಣದಲ್ಲಿ ಅಳವಡಿಸಿಕೊಳ್ಳೋದು ಜಾಣ ರೈತನ ಲಕ್ಷಣ. ಎರಡನೇದಾಗಿ, ರೈತನು ಕೇವಲ ಬೆಳೆ ಕೃಷಿಯನ್ನೇ ಅವಲಂಬಿಸದೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೋಬೇಕು. ವಿಶೇಷವಾಗಿ ಪಶುಸಂಗೋಪನೆ ಕೃಷಿಯ ಅವಿಭಾಜ್ಯ ಅಂಗವಾಗಬೇಕು. ಒಂದು ಅಥವಾ ಎರಡು ಹಸುಗಳು, ಎಮ್ಮೆಗಳು, ಕುರಿ ಮತ್ತು ಮೇಕೆಗಳನ್ನು ಸಾಕೋದರಿಂದ ರೈತನಿಗೆ ಪ್ರತಿದಿನ ಆದಾಯ ದೊರೆಯುತ್ತೆ. ಹಾಲು, ಗೊಬ್ಬರ ಮತ್ತು ಗೋಮೂತ್ರದಿಂದ ಹೆಚ್ಚುವರಿ ಆದಾಯ ದೊರೆಯೋದಲ್ಲದೆ ಕೃಷಿ ವೆಚ್ಚವೂ ಕಡಿಮೆಯಾಗುತ್ತೆ. ಬೆಳೆ ಕೈಕೊಟ್ಟರೂ ಪಶುಸಂಗೋಪನೆ ರೈತನಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತೆ. ಆದ್ದರಿಂದ ತಜ್ಞರು ಪಶುಗಳನ್ನು ರೈತನ ನಡೆದಾಡುವ ಬ್ಯಾಂಕು ಅಂತ ಕರೀತಾರೆ. ದಡ್ಡನ ಆರಂಭ ಗೊಬ್ಬರದಲ್ಲಿ ಅಂತ ಒಂದು ಗಾದೆ ಇದೆ. ಈ ಗಾದೆಯ ಅರ್ಥ, ಜ್ಞಾನವಿಲ್ಲದ ರೈತನೂ ಸಹ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಉತ್ತಮ ಬೆಳೆ ಪಡೆಯಬಹುದು ಅನ್ನೋದು. ಈ ಗಾದೆ ಮಣ್ಣಿನ ಆರೋಗ್ಯ ಮತ್ತು ಸಾವಯವ ಗೊಬ್ಬರದ ಮಹತ್ವವನ್ನು ಸಾರುತ್ತೆ. ಮಣ್ಣು ಆರೋಗ್ಯವಾಗಿದ್ದರೆ ರೈತನು ಅರ್ಧ ಗೆದ್ದಂತೆ. ಮೂರನೇದಾಗಿ, ಕೃಷಿಯನ್ನು ಕೇವಲ ಉತ್ಪಾದನೆಗೆ ಸೀಮಿತಗೊಳಿಸದೆ ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆಯೊಂದಿಗೆ ಜೋಡಿಸಬೇಕು. ಹಾಲಿನಿಂದ ಮೊಸರು, ತುಪ್ಪ, ಪನ್ನೀರ್ ತಯಾರಿಸುವಂಥ ಕೃಷಿ ಉತ್ಪನ್ನಗಳಿಗೂ ಮೌಲ್ಯವರ್ಧನೆ ಮಾಡಿದರೆ ಆದಾಯವನ್ನು ಗಣನೀಯವಾಗಿ ಹೆಚ್ಚಿಸಬಹುದು. ನಾಲ್ಕನೇದಾಗಿ, ರೈತರು ಸಂಘಟಿತರಾಗಬೇಕು. ಸಹಕಾರಿ ಸಂಘಗಳು, ರೈತ ಉತ್ಪಾದಕರ ಸಂಸ್ಥೆಗಳು ಮತ್ತು ರೈತರ ಗುಂಪುಗಳ ಮೂಲಕ ಉತ್ತಮ ಬೆಲೆ, ಕಡಿಮೆ ವೆಚ್ಚ ಮತ್ತು ಹೆಚ್ಚಿನ ಮಾರುಕಟ್ಟೆ ಅವಕಾಶಗಳನ್ನು ಪಡೆಯಬಹುದು. ಐದನೇದಾಗಿ, ಯುವಜನರನ್ನು ಕೃಷಿ ಮತ್ತು ಪಶುಸಂಗೋಪನೆಯತ್ತ ಆಕರ್ಷಿಸಬೇಕು. ಇಂದಿನ ಕೃಷಿ ಕೇವಲ ನೇಗಿಲು ಮತ್ತು ಎತ್ತಿನ ಕೃಷಿಯಲ್ಲ, ಇದು ವಿಜ್ಞಾನ, ತಂತ್ರಜ್ಞಾನ ಮತ್ತು ಉದ್ಯಮಶೀಲತೆಯ ಸಮನ್ವಯ ಆಗಿದೆ. ರೈತ ಗೆದ್ದರೆ ಗ್ರಾಮ ಗೆಲ್ಲುತ್ತದೆ, ಗ್ರಾಮ ಗೆದ್ದರೆ ದೇಶ ಗೆಲ್ಲುತ್ತದೆ. ಆದ್ದರಿಂದ ನಾವು ಎಲ್ಲರೂ ಕೈಜೋಡಿಸಿ ರೈತನನ್ನು ಜ್ಞಾನದಿಂದ, ತಂತ್ರಜ್ಞಾನದಿಂದ, ಸಂಘಟನೆಯಿಂದ ಮತ್ತು ಪಶುಸಂಗೋಪನೆಯ ಮೂಲಕ ಆರ್ಥಿಕವಾಗಿ ಸದೃಢಗೊಳಿಸೋಣ. ರೈತನನ್ನು ಗೆಲ್ಲಿಸುವುದು ಎಂದರೆ ಕೇವಲ ಬೆಳೆಗಳನ್ನು ಗೆಲ್ಲಿಸುವುದಲ್ಲ, ರೈತ ಕುಟುಂಬದ ಜೀವನವನ್ನೇ ಗೆಲ್ಲಿಸುವುದು.
0: ಹರಿತೇ ಜಗತ್ತು
2: ಸಸ್ಯವೈದ್ಯರ ಕಿವಿಮಾತು ಕಾರ್ಯಕ್ರಮ ಆಲಿಸಿದಿರಿ.
3: ಮರವಾಗೆಲೆವೋ ಜೀವವೇ ಮರವಾದು.
2: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು.
4: ನಿಮ್ಮ ಬೆಳೆಗಳಿಗೆ ವೈರಸ್ ಕಾಟವಿದೆಯೇ?
2: ಪವರ್ ಪ್ಲಸ್ ಬಳಸಿ
4: ಬೆಳೆಗೆ ಸಾರ,
2: ರೋಗ ದೂರ,
4: ಬೆಳೆ ಚಂದ,
2: ರೈತನ ಮೊಗವಂದ.
4: ರೈತನ ನಂಬಿಕೆಗೆ ಮತ್ತೊಂದು ಹೆಸರೇ
2: ಪವರ್ ಪ್ಲಸ್.
4: ಸಂಪರ್ಕಿಸಿ
2: ಗ್ರೀನ್ ಲೈಫ್ ಕ್ರಾಪ್ಟೆಕ್, ವಿಜಯನಗರ 3ನೇ ಹಂತ, ಮೈಸೂರು.
4: ಮೊಬೈಲ್ ಸಂಖ್ಯೆ 9880627279.
2: ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮ್ಮಕಾಪುರ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
5: ಕಾರ್ಯಕ್ರಮದ ಮರುಪ್ರಸಾರ ಈ ಸಂಜೆ 6:10. ಈಗ ವೇಳೆ 6:40.
6: ಆಕಾಶವಾಣಿ

0: ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಶ್ರೀರಾಮ್ ಭಟ್ ಪದಪರಿಚಯ
1: ಸೋಗೆ ನವಿಲಿಗೆ ಇನ್ನೊಂದು ಹೆಸರು ನಾವು ತಿಳಿಯಬೇಕಾದ ಪದ ಇದು ವಾಸ್ತವಿಕವಾಗಿ ನವಿಲ ಗರಿ ಸೋಗೆ ನೀಳವಾದ ಸೋಗೆಗಳ ಗುಚ್ಛ ಇರುವ ಗಂಡು ನವಿಲನ್ನು ಸೋಗೆ ನವಿಲು ಎನ್ನುತ್ತಾರೆ ಜವಮುಳಿದೊಂದು ಸೋಗೆ ನವಿಲ್ ಕರ್ಕಡೆಗಾಸಿಯಾಗಿ ಪಾರುವುದುಂ ಎಂಬುದು ಪಂಪ ಭಾರತದ ಮಾತು ಅಡಿಕೆ ಬೆಳೆಯುವ ಪ್ರದೇಶಗಳಲ್ಲಿ ಅಡಿಕೆ ಮರದ ಉದ್ದನೆಯ ಗರಿ ಎಲೆಗೆ ಸೋಗೆ ಎನ್ನುತ್ತಾರೆ ಅಡಿಕೆ ಬೆಳೆಗಾರರು ಸೋಗೆ ಉದುರುವ ಕಾಲದಲ್ಲಿ ಬೆಳಗಿನ ಜಾವದಲ್ಲಿ ಸೋಗೆಗಳನ್ನು ಆರಿಸಿ ತಂದು ಅಟ್ಟಣಿಗೆಗೆ ಕಲಾತ್ಮಕವಾಗಿ ಜೋಡಿಸುತ್ತಿದ್ದುದೇ ಚಂದ ಅಷ್ಟೇ ಕೌಶಲ್ಯದಿಂದ ಮನೆಯ ಮಾಡಿಗೆ ಸೋಗೆ ಹೊದಿಸುತ್ತಿದ್ದರು ಗೋಕುಲದ ಶ್ರೀಕೃಷ್ಣನ ತಲೆಯ ಸೋಗೆಯ ಅಂದವನ್ನು ನೆನೆದೇ ಗ್ರಾಮೀಣ ಜನ ಅಡಿಕೆ ಗರಿಯನ್ನೂ ಸೋಗೆ ಎಂದೇ ಕರೆದಿರಬಹುದು ನಾವು ತಿಳಿಯಬೇಕಾದ ಇನ್ನೊಂದು ಪದ ಮರುಮೈ ಪುನರ್ಜನ್ಮ ಮತ್ತು ಪೂರ್ವಜನ್ಮಗಳಿಗೆ ಅಪ್ಪಟ ಕನ್ನಡದ್ದೇ ಪದ ಇದೆಯೇ ಇದೆ ಮರುಮೈ ಮತ್ತು ಮುಮ್ಮೈ ಮೈ ಎನ್ನುವುದಕ್ಕೆ ದೇಹ ಎನ್ನುವುದು ಪ್ರಸಿದ್ಧ ಅರ್ಥವಾದರೂ ಜನ್ಮ ಎನ್ನುವ ಅರ್ಥವೂ ಇದೆ ಪಂಪನ ಆದಿಪುರಾಣದ ಈ ಮಾತನ್ನು ನೋಡಿ ಈ ಭವದಿಂದ ಮಾದ ವಾಸನೆ ಮರುಮೈಗೂ ಮಕ್ಕುಂ ಅಂದರೆ ಈ ಜನ್ಮದ ಸಂಸ್ಕಾರ ಮುಂದಿನ ಜನ್ಮಕ್ಕೂ ಸಲ್ಲುವುದು ಕನ್ನಡದಲ್ಲಿ ಮರು ಮತ್ತು ಮುನ್ ಅಥವಾ ಮುಂ ಪೂರ್ವ ಪ್ರತ್ಯಯಗಳಿಗೆ ಕ್ರಮವಾಗಿ ಮುಂದಿನ ಮತ್ತು ಹಿಂದಿನ ಎಂದು ಅರ್ಥ ಇದೆ ಉದಾಹರಣೆಗೆ ಮರುವಾಳ್ ಪುನರ್ಜನ್ಮ ಮರುಮದುವೆ ಮುಂಬಗಲ್ ಹಗಲಿನ ಹಿಂದಿನ ಮುಂಜಾವ ಹಾಗೆಯೇ ಮರುಮೈ ಪುನರ್ಜನ್ಮ ಪುನರ್ಭವ ಮುಮ್ಮೈ ಪೂರ್ವಜನ್ಮ ಪೂರ್ವಭವ
0: ತಪ್ಪು ಒಪ್ಪು
1: ಏನಾಯಿತು ವಿಷದವಾಗಿ ಹೇಳು ವಿಷದವಾಗಿ ಬಣ್ಣಿಸಲಾಗಿದೆ ಇಂಥ ಮಾತುಗಳನ್ನು ನೋಡ್ತೇವೆ ಇದು ವಿಷದ ಅಲ್ಲ ವಿಷದ ಎಂದಾಗಬೇಕು ಯಾಕೆ ವಿಷದ ಎಂದರೆ ವಿಸ್ತಾರ ವಿವರ ಈ ಪದ ವಿ ಶದ ವಿಷ ದ ಅಲ್ಲ ಜಲವನ್ನು ಕೊಡುವ ಮೋಡ ಜಲದ ಹಾಗೆ ವಿಷವನ್ನು ಕೊಡುವಂಥದ್ದು ವಿಷದ ನಮ್ಮ ಮಾತು ವಿವರ ವರ್ಣನೆಗಳು ವಿಷದಾಯಕವಾದರೆ ಚಂದವೇ ತಪ್ಪು ಉಚ್ಚಾರ ಅನರ್ಥಕ್ಕೆ ಹೆದ್ದಾರೆ
0: ಸುಮಧುರ
1: ಪುರಂದರದಾಸರ ಕೀರ್ತನೆ ನೀರೇ ನೀ

ಇದು ವಿರಹಿಣಿಯೊಬ್ಬಳ ಮೊರೆ. ತನ್ನ ನಲ್ಲನಿಗಾಗಿ ಕಾದು ಕುಳಿತ ವಿರಹಿಣಿಯೇ ಈ ಕವನದ ನಾಯಕಿ ಅಥವಾ ನಾಯಿಕಾ. ನಾಯಕಿ ನಾಯಕನ ಬರವಿಗಾಗಿ ಕಾತರಿಸಿ ಕಾಯುತ್ತಿರುವ ದೃಶ್ಯ ಈ ಕವನದ ಮಾತಿನ ಮಂಟಪದಲ್ಲಿ ಅಭಿವ್ಯಂಜಿತವಾಗಿದೆ. ಈ ಪದದ ಮೊದಲ ಸಾಲಲ್ಲೇ ಅನುಪ್ರಾಸವು ನಾ

ರ ಕ ಮ ಸ ದ ಈ ವರ್ಣಗಳ ಪುನರಾವರ್ತನೆಯು ನಾಯಕನ ಮೇಲಿನ ನಿರಂತರ ಅವಿರತ ಹಂಬಲವನ್ನು ನೆನಹನ್ನು ಸೂಚಿಸುತ್ತವೆ. ಈ ರಮಣೆಯ ಹಂಬಲಕ್ಕೊಳಗಾದ ನಾಯಕ ಯಾರು? ಶ್ರೀಕೃಷ್ಣನಲ್ಲದೆ ಇನ್ಯಾರು? ವಲ್ಲಭ ಹರಿಯ ಎಂದು ಸ್ಪಷ್ಟೋಕ್ತಿಯಲ್ಲಿ ಹೇಳಲಾಗಿದೆ. ಹರಿಗೆ ವಿಶೇಷಣ ವಲ್ಲಭ. ಈ ಕೀರ್ತನೆಯ ನಾಯಕಿ ತಾನೇ ವಲ್ಲಭನಿದ್ದಲ್ಲಿಗೆ ಅಭಿಸಾರಿಕೆಯಾಗಿ ಹೋಗದೆ ತನ್ನ ಸಖಿಯನ್ನು ದೂತಿಯನ್ನಾಗಿ ಕಳಿಸುವ ಮೊರೆ ಮಾತು ಮೊದಲಲ್ಲೇ ಇದೆ. ನೀರೇ ನೀ ಕರೆತಾರೆ ಮಾರ ಸುಂದರನ ಸುಕುಮಾರ ಸುಂದರನ.

0: ನಾಯಕನ ಅನುಪಸ್ಥಿತಿಯಲ್ಲಿ ಅಗಲಿಕೆಯಲ್ಲಿ ಅವನ ಮಧುರ ನೆನಪನ್ನು ಹೊತ್ತ ವಿಪ್ರಲಂಭ ಶೃಂಗಾರ ಇದು. ಶೃಂಗಾರ ಮಧುರ, ಶೃಂಗಾರ ಲೇಪನವುಳ್ಳ ಭಕ್ತಿಗೆ ಮಧುರ ಭಕ್ತಿ ಎಂದೇ ಹೆಸರು. ಇದಕ್ಕೊಂದು ಮಹೋನ್ನತ ನಿದರ್ಶನ ಭಾಗವತದ ರಾಸಕ್ರೀಡೆ. ವಸಂತದಲ್ಲೊಮ್ಮೆ ಕೃಷ್ಣನ ಕೊಳಲಗಾನವು ಗೋಕುಲದ ಗೋಪಿಕೆಯರ ಮನದಲ್ಲಿ ಮಧುರ ಭಾವವನ್ನು ಎಬ್ಬಿಸಿತು. ವೃಂದಾವನಕ್ಕೆ ನಡೆದ ಕೃಷ್ಣನನ್ನು ಗೋಪಿಕೆಯರೂ ಹಿಂಬಾಲಿಸಿದರು. ಅವರನ್ನೆಲ್ಲ ಹಿಂದಕ್ಕೆ ಕಳುಹಿಸಲು ಕೃಷ್ಣ ಪ್ರಯತ್ನಿಸಿದ, ಆಗಲಿಲ್ಲ. ಆಗ ಈ ಯಾದವ ಪ್ರಿಯ ತಾನೇ ಇದ್ದಕ್ಕಿದ್ದಂತೆ ಮರೆಯಾಗಿ ಹೋದ. ಗೋಪಿಯರು ಮಾತ್ರ ಮರಳಲಿಲ್ಲ. ಉನ್ಮತ್ತರಾಗಿ ಮಾರಸುಂದರ, ಸುಕುಮಾರ ಸುಂದರ, ಕೃಷ್ಣ ಎಂದು ಮೊರೆಯಿಡುತ್ತಲೇ ಇದ್ದರು. ಅವರ ಕರೆಗೆ ಕರಗಿದ ಕೃಷ್ಣ ಕಾಣಿಸಿಕೊಂಡು ಕಾಲಿಂದಿಯ ಜಲದಲ್ಲಿ ಕುಣಿದು ತಣಿಸಿದ. ರಾಮನ ಸುಖಸ್ಪರ್ಶ ಬಯಸಿದ ಋಷಿಮುನಿಗಳು ಅವನ ಇಚ್ಛೆಯಂತೆ ಗೋಪಿಕೆಯರಾಗಿ ಹುಟ್ಟಿ ಕೃಷ್ಣಾವತಾರದಲ್ಲಿ ಸಂಘ ಸುಖ ಪಡೆದರೆಂದು ಸಮಜಾಯಿಷಿ ನೀಡುವ ಕಥೆಯೇನೋ ಇದೆ. ಮುಖ್ಯವಾಗಿ ಮಧುರ ಭಕ್ತಿಯ ಮೂಲಕ ಭಕ್ತಿಯೋಗದ ಭಾವವನ್ನು ಸುಂದರವಾಗಿ ಸಾರ್ಥಕವಾಗಿ ನಿರೂಪಿಸುವ ಕಾವ್ಯತಂತ್ರ ರಾಸಲೀಲೆ. ಪುರಂದರದಾಸರು ನಾಲ್ಕೇ ಸಾಲುಗಳಲ್ಲಿ ಅದರ ಹೃದಯವನ್ನು ಹೊಕ್ಕಿದ್ದಾರೆ. ವಲ್ಲಭ ಎಂದರೆ ನಲ್ಲ, ಪ್ರಿಯಕರ, ಮನದನ್ನ. ಸಂಸ್ಕೃತದಲ್ಲಿ ವಲ್ಲಧಾತು ಸಂವರಣಾರ್ಥಕ. ಸಂವರಣ ಎಂದರೆ ಗುಟ್ಟು, ರಹಸ್ಯ. ಅದಕ್ಕೆ ಇನ್ನೊಂದು ಅರ್ಥವೂ ಇದೆ. ವರ್ಣ ಎಂದರೆ ಆಯ್ಕೆ, ಸಂವರಣ ಎಂದರೆ ತನ್ನ ಮನಮೆಚ್ಚಿದ ಆಯ್ಕೆ ಎಂದೂ ಅರ್ಥ. ದಾಸರು ಇಲ್ಲಿ ವಲ್ಲಭ ಪದವನ್ನು ತುಂಬ ಸಾರ್ಥಕವಾಗಿ ಬಳಸಿದ್ದಾರೆ.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಶ್ರೀರಾಮ್ ಭಟ್. ಶೀರ್ಷಿಕೆ ಗೀತ ರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ ಎನ್ಎಸ್ ಪ್ರಸಾದ್.
2: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಕೇಳುಗರೇ ಗಮನಿಸಿ, ಈ ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ ಯುವಜನತೆ ಮತ್ತು ಆನ್ಲೈನ್ ವಂಚನೆ ಈ ಕುರಿತು ಆರ್ಯ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣಾ ಜಿಆರ್ ಅವರೊಂದಿಗೆ ಸಂವಾದ. ಸಂವಾದಕರು ಮಾಯಾರಾಮನ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಎಫ್ಎಂ 100.6 ಆಕಾಶವಾಣಿ ಮೈಸೂರು. ಸಮಯ 6:50. ಈಗ ರೈತರಿಗೆ ಸಲಹೆ.
1: ಸಾಮಾನ್ಯವಾಗಿ ನೀವು ಮಾರುಕಟ್ಟೆಗಳಿಗೆ ಹೋದರೆ ಅಲ್ಲಿ ನೀವು ಖರೀದಿ ಮಾಡುವಂತಹ ಉತ್ಪನ್ನಗಳಿಗೆ ಒಂದು ಬ್ರ್ಯಾಂಡ್ ಇರುತ್ತೆ. ಅಂದರೆ ಯಾವುದೋ ಒಂದು ಸಂಸ್ಥೆ ಅದನ್ನು ಉತ್ಪಾದನೆ ಮಾಡಿರುತ್ತೆ, ಆ ಸಂಸ್ಥೆಯ ಹೆಸರಿನಲ್ಲಿ ಅದನ್ನು ಮಾರಾಟ ಮಾಡ್ತಾ ಇರುತ್ತೆ.

0: ಆ ಸಂಸ್ಥೆಯ ಕಾರ್ಯದಕ್ಷತೆ, ಆ ಸಂಸ್ಥೆಗೆ ಇರುವಂತಹ ಗ್ರಾಹಕರ ಮೌಲ್ಯ, ಹಾಗೆ ಆ ಸಂಸ್ಥೆಯ ಉತ್ಪನ್ನಗಳಿಗಿರುವಂತಹ ಬೇಡಿಕೆಯನ್ನು ಆಧಾರವಾಗಿಟ್ಕೊಂಡು ಆ ಉತ್ಪನ್ನದ ಬ್ರ್ಯಾಂಡ್ ಇಮೇಜ್ ಮಾರುಕಟ್ಟೆಯಲ್ಲಿ ನಿರ್ಧಾರ ಆಗುತ್ತೆ. ಹಾಗಾಗಿಯೇ ಇವತ್ತು ಗ್ರಾಹಕರು ಹೇಳೋದು, ನಾವು ಯಾವಾಗಲೂ ಬ್ರ್ಯಾಂಡೆಡ್ ಉತ್ಪನ್ನಗಳನ್ನೇ ಖರೀದಿ ಮಾಡ್ತೀವಿ ಅಂತ. ಇದರ ಅರ್ಥ ಏನಿಲ್ಲ, ಅವರಿಗೆ ಆ ಉತ್ಪನ್ನಗಳನ್ನು ಯಾರು ಉತ್ಪಾದನೆ ಮಾಡ್ತಾರೋ ಅವರ ಮೇಲೆ ಬಹಳವಾದಂತಹ ನಂಬಿಕೆ ಇರುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈಗ ಕೃಷಿ ಉತ್ಪನ್ನಗಳಿಗೆ ಅದರ ಗುಣಮಟ್ಟವನ್ನು ಖಾತ್ರಿ ಮಾಡೋದಕ್ಕೆ ಅಗ್ಮಾರ್ಕ್ ಒಂದು ಚಿಹ್ನೆಯನ್ನು ನೀಡಲಾಗುತ್ತೆ. ಇದು ಬ್ರ್ಯಾಂಡ್ ಅಲ್ಲ, ಆದರೆ ಗುಣಮಟ್ಟವನ್ನು ನಾವು ಖಾತ್ರಿ ಮಾಡ್ತೀವಿ ಅಂಥೇಳಿ ಅಗ್ಮಾರ್ಕ್ ಚಿಹ್ನೆಯನ್ನು ನೀಡಿರುತ್ತೆ ಸರ್ಕಾರ. ಈಗ ಮಾರುಕಟ್ಟೆಯಲ್ಲಿ ಯಾವುದೇ ಉತ್ಪನ್ನವನ್ನು ಮಾರಾಟ ಮಾಡಬೇಕು ಅಂತಾದರೆ ಅದಕ್ಕೆ ಬ್ರ್ಯಾಂಡ್ ಇರಲೇಬೇಕು ಅಂತಿಲ್ಲ, ಆದರೆ ಬ್ರ್ಯಾಂಡ್ ಇಮೇಜ್ ಅನ್ನೋದು ಮಾರುಕಟ್ಟೆಯಲ್ಲಿ ಸೃಷ್ಟಿಯಾಯಿತು ಅಂತಂದರೆ, ಗ್ರಾಹಕರ ಬೇಡಿಕೆ ಜಾಸ್ತಿ ಆಯಿತು ಅಂತಂದರೆ ಮಾರುಕಟ್ಟೆ ವ್ಯಾಪ್ತಿ ವಿಸ್ತಾರ ಆಗ್ತಾ ಹೋಗುತ್ತೆ. ಹಾಗಾಗೇ ಇವತ್ತು ಕೃಷಿಕನೂ ಕೂಡ ತನ್ನ ಉತ್ಪನ್ನವನ್ನು ಬ್ರ್ಯಾಂಡ್ಗಳನ್ನಾಗಿ ಪರಿವರ್ತನೆ ಮಾಡಬೇಕಾದಂತಹ ಅನಿವಾರ್ಯತೆ ಬಂದಿದೆ. ಬಹಳಷ್ಟು ಜನ ಹಳ್ಳಿನಲ್ಲಿರುವಂತಹ ಹೆಣ್ಮಕ್ಕಳು ಸ್ವಸಹಾಯ ಗುಂಪುಗಳನ್ನು ಮಾಡಿಕೊಂಡಿದ್ದಾರೆ. ಆ ಗುಂಪಿನ ಹೆಸರಿನಲ್ಲೇ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾರೆ. ಆ ಗುಂಪಿನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರು ಪ್ಯಾಕಿಂಗ್ ಮಿಷಿನ್ಗಳನ್ನು ಇಟ್ಕೊಂಡಿರ್ತಾರೆ. ಒಳ್ಳೆಯ ಗುಣಮಟ್ಟದ ಪ್ಯಾಕಿಂಗನ್ನು ಮಾಡಿ ಅವರದೇ ಗುಂಪಿನ ಹೆಸರಿನಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ. ಗ್ರಾಹಕರೇನಾದರೂ ಅದನ್ನು ಇಷ್ಟಪಟ್ಟರೆ ಆವಾಗ ಏನಾಗುತ್ತೆ, ಅವರು ಬಾಯಿಂದ ಬಾಯಿಗೆ ಹರಡುತ್ತೆ. ಈಗ ಇಂಥ ಹಳ್ಳಿಯಲ್ಲಿ ಇಂಥ ಸ್ವಸಹಾಯ ಗುಂಪು ಮಾಡ್ತಾ ಇರುವಂತಹ ರಾಗಿ ಲಾಡು ಬಹಳ ಚೆನ್ನಾಗಿದೆ ಅಂತಾದರೆ ಆಗ ಬೇಡಿಕೆ ಸೃಷ್ಟಿಯಾಗುತ್ತೆ. ಹೀಗೆ ಪ್ರತಿಯೊಬ್ಬ ರೈತನೂ ಕೂಡ ಒಬ್ಬ ಬ್ರ್ಯಾಂಡ್ ಅಂಬಾಸಿಡರ್ ರೀತಿಯಲ್ಲಿ ಕೆಲಸ ಮಾಡಬಹುದು. ತನ್ನದೇ ಆದಂತಹ ಉತ್ಪನ್ನಗಳನ್ನು ತನ್ನದೇ ಬ್ರ್ಯಾಂಡ್ಗಳ ಮೂಲಕ ಮಾರುಕಟ್ಟೆಯಲ್ಲಿ ಇಟ್ಟು ಗ್ರಾಹಕರನ್ನು ಸೆಳೆಯುವಂತಹ ಪ್ರಯತ್ನ ಮಾಡಬಹುದು. ಇವತ್ತು ಮಾರಾಟ ಅನ್ನೋದು ಅಂಗೈ ತುದಿಯಲ್ಲೇ ರೈತನಿಗೆ ದಕ್ಕುತ್ತೆ. ನಿಮ್ಮ ಕೈಯಲ್ಲಿರುವಂತಹ ಆಂಡ್ರಾಯ್ಡ್ ಫೋನ್ಗಳ ಮೂಲಕವೇ ಗ್ರಾಹಕರನ್ನು ಸಂಪರ್ಕ ಮಾಡಿ ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆಯನ್ನು ಸೃಷ್ಟಿ ಮಾಡ್ಕೋಬೋದು. ನೇರಳೆಯನ್ನು ಬೆಳೆದಿರುವಂತಹ ಮದ್ದೂರಿನ ಕೃಷಿಕರೊಬ್ಬರು ಹೇಳ್ತಾ ಇದ್ದರು, ಅವರಲ್ಲಿರೋದು 4 ಮರ, ಆ ಪ್ರತಿ ಮರದ ನೇರಳೆಯನ್ನು ಪ್ರತಿ ಕಿಲೋಗ್ರಾಮ್ಗೆ 100 ರೂಪಾಯಿ ರೀತಿಯಲ್ಲಿ ಬಹಳ ಸುಲಭವಾಗಿ ವ್ಯಾಟ್ಸಪ್ ಮೂಲಕವೇ ಮಾರಾಟ ಮಾಡ್ತಿದ್ದಾರಂತೆ. ಅಂದರೆ ರೈತರೂ ಕೂಡ ಬ್ರ್ಯಾಂಡ್ಗಳನ್ನು ಮಾಡಬಹುದು, ಇಂತಹ ಬ್ರ್ಯಾಂಡ್ಗಳನ್ನು ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಬಹುದು, ಅದಕ್ಕೆ ಒಂದು ಮೌಲ್ಯ ದೊರೆಯುವಂತೆ ಮಾಡಬಹುದು ಅನ್ನೋದು ಇವತ್ತಿನ ಚಿಂತನೆ.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಈ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಸಾವಯವ ಬೇಸಾಯದ ಪ್ರಾಮುಖ್ಯತೆ ಈ ಕುರಿತು ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಿಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಎಸ್ಜಿ ಸುಬ್ಬಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಎನ್ ಕೆ ಶಿವಮೂರ್ತಿ. ಈ ರಾತ್ರಿ 8 ನಾಟಕ ನಮ್ಮ ಊರ ಹಬ್ಬ, ರಚನೆ ಎಂಪಿ ಮಾಲಾ, ನಿರ್ದೇಶನ ಮತ್ತು ನಿರ್ಮಾಣ ಜಿ ಶಾಂತಕುಮಾರ್. ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 6:55. ಇನ್ನು ಮುಂದೆ ಸಂಸ್ಕೃತ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕಃ ದಿವ್ಯಾನಂದ ಝಾ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತ್ರಿದಿವಸೀಯ ಸೆಷೆಲ್ಸ್ ಯಾತ್ರಾರ್ಥಂ ಅದ್ಯ ಪ್ರಾತಃ ಪ್ರತಿಷ್ಠತೆ. ಸೆಷೆಲ್ಸ್ ದೇಶಸ್ಯ ಸ್ವರ್ಣ ಜಯಂತಿ ರಾಷ್ಟ್ರೀಯ ದಿವಸ ಸಮಾರೋಹಿ

0: ಕಸ್ತೂರಿ ಮಾತ್ರೆ
1: ನಗೆ ಜಾತ್ರೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
0: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
1: ನಗೆ ಜಾತ್ರೆಗೆ ಬನ್ನಿ,
0: ಕಸ್ತೂರಿ ಮಾತ್ರೆ ತಿನ್ನಿ,
2: ನಾಕರಿಗೆ ಜೈ ಎನ್ನಿ.

0: ಗಮನಿಸಿ, ಈ ವೇಳೆಗೆ 7:15 ಭಾವಗೀತೆಗಳನ್ನು ಆಲಿಸುವಿರಿ. ರಚನೆ ಕಾವ್ಯಾನಂದ ಅವರದು. ಇದು ಆಕಾಶವಾಣಿ ಮೈಸೂರು FM 100.6. ಸಮಯ 7:02. ಇನ್ನು ಮುಂದೆ ಮೊದಲಿಗೆ ಪ್ರಕಟಣೆಗಳು, ಬಳಿಕ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ, ಸಮಯ 7:02. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
3: ಜ್ಞಾನಪೀಠ ಪ್ರಶಸ್ತಿ.
2: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
3: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
2: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
3: ದರಾ ಬೇಂದ್ರೆಯವರ 4 ಕನ್ನ ಸಂಕಲನಕ್ಕೆ,
2: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
3: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
2: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
3: ಯು ಆರ್ ಅನಂತಮೂರ್ತಿ,
2: ಗಿರೀಶ್ ಕಾರ್ನಾಡ್,
3: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
2: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
3: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
2: ಸಿರಿಗನ್ನಡಂ ಗೆಲುಗೆ,
3: ಸಿರಿಗನ್ನಡಂ ಬಾಳಿಗೆ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ, ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ್ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡ್ ಜಾಲಿಸು.
2: ಹೂ ಕಣಕ, ಹಂಗೆ ಮಾಡ್ತ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ, ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ. ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಹಾಗೂ ನಾಳೆ ರಾಜ್ಯದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತೀಯ ಭಾಷೆಗಳು ನಮ್ಮ ಸಂಸ್ಕೃತಿ, ಚಿಂತನೆ ಹಾಗೂ ಜ್ಞಾನ ಪರಂಪರೆಯ ವಾಹಕಗಳು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಇಂದು ರಾಜ್ಯಾದ್ಯಂತ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ. ಕಸದಿಂದ ಇಂಧನ ಮಹತ್ವಾಕಾಂಕ್ಷೆ ಯೋಜನೆ ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಿದೆ.

0: ಸಲ್ಲಿಸಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಧಿಕಾರಿಗಳಿಗೆ ಸೂಚನೆ. ಈಗ ವಾರ್ತೆಗಳ ವಿವರ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಹಾಗೂ ನಾಳೆ ಕರ್ನಾಟಕ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಇಂದು ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಜೀವ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿಯವರು ಭಾಗವಹಿಸಲಿದ್ದಾರೆ. ಭಾರತೀಯ ಭಾಷೆಗಳು ಕೇವಲ ಸಂವಹನದ ಮಾಧ್ಯಮವಲ್ಲ, ಅವು ನಮ್ಮ ಸಂಸ್ಕೃತಿ, ಚಿಂತನೆ ಹಾಗೂ ಜ್ಞಾನ ಪರಂಪರೆಯ ವಾಹಕಗಳಾಗಿವೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ರಾಷ್ಟೀಯ ಶಿಕ್ಷಣ ನೀತಿ 2020 ಕಾರ್ಯನಿರ್ವಹಣೆ ಹಾಗೂ ಭಾರತೀಯ ಜ್ಞಾನ ಪದ್ದತಿಯ ಸಂಯೋಜನೆ ಕುರಿತ ರಾಷ್ಟೀಯ ಸಮ್ಮೇಳನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಭಾರತವು ಜ್ಞಾನ ನಾಗರಿಕತೆಯ ದೇಶವಾಗಿದ್ದು ತನ್ನ ವೈಭವಯುತ ಜ್ಞಾನ ಪರಂಪರೆಯತ್ತ ಮತ್ತೊಮ್ಮೆ ಹೆಜ್ಜೆ ಹಾಕುತ್ತಿದೆ. ಅನೇಕ ಕ್ಷೇತ್ರಗಳಲ್ಲಿ ಭಾರತದ ಕೊಡುಗೆಗಳು ವಿಶ್ವಕ್ಕೆ ದಾರಿದೀಪವಾಗಿವೆ ಎಂದು ತಿಳಿಸಿದರು. ಈ ಬಾರಿಯ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಯು ಅದ್ದೂರಿಯಾಗಿ ಮಾತ್ರವಲ್ಲದೆ ಪರಿಸರ ಸಂರಕ್ಷಣೆಯ ನಿಟ್ಟನಲ್ಲಿ ಸಹ ಹೊಸ ಇತಿಹಾಸ ಸೃಷ್ಟಿಸಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಬೆಂಗಳೂರು ನಗರದಲ್ಲಿ ನೂತನವಾಗಿ ಅಭಿವೃದ್ಧಿಪಡಿಸಲಾಗಿರುವ ಕೆಂಪೇಗೌಡ ಬಡಾವಣೆಯಲ್ಲಿ 5 ಲಕ್ಷ ಹಾಗೂ ನಗರದ ಇತರೆ ಬಡಾವಣೆಗಳಲ್ಲಿ ಮತ್ತು ರಸ್ತೆ ಬದಿಗಳಲ್ಲಿ 10 ಲಕ್ಷ ಸಸಿಗಳನ್ನು ನೆಡುವುದು ಸೇರಿದಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಒಂದೇ ದಿನದಲ್ಲಿ ಒಟ್ಟು 15 ಲಕ್ಷ ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಕೆಂಪೇಗೌಡರ ಸುಂದರ, ಸುಸ್ಥಿರ ಹಾಗೂ ಹಸಿರು ಬೆಂಗಳೂರಿನ ಸನ್ನು ನನಸಾಗಿಸುವ ಮೂಲಕ ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ತಮ್ಮ ಸರ್ಕಾರ ಮುಂದಾಗಿದೆ ಎಂದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆಗಳಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಗೆ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ. ಕೆಂಪೇಗೌಡರ ಜಯಂತಿ ಅಂಗವಾಗಿ ರಾಜ್ಯಮಟ್ಟದ ಕಾರ್ಯಕ್ರಮಕ್ಕೆ ಕೆಂಪೇಗೌಡರ ಮೂಲ ಸ್ಥಳವಾದ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಕೆಂಪೇಗೌಡ ಜ್ಯೋತಿ ರಥಯಾತ್ರೆ ಹೊರಡಲು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಬೆಳಿಗ್ಗೆ 8 ಗಂಟೆಗೆ ಆವತಿ ಗ್ರಾಮದಲ್ಲಿ ಜ್ಯೋತಿ ರಥಯಾತ್ರೆಗೆ ಆಹಾರ, ನಾಗರಿಕ ಮತ್ತು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆ ನೀಡಲಿದ್ದು, ಜ್ಯೋತಿ ರಥಯಾತ್ರೆಯು ಬೆಂಗಳೂರಿನ ಕೆಂಗೇರಿ ಬಳಿಯ ಕೆಂಪೇಗೌಡ ಬಡಾವಣೆಯಲ್ಲಿ ನಡೆಯಲಿರುವ ರಾಜ್ಯಮಟ್ಟದ ಕಾರ್ಯಕ್ರಮಕ್ಕೆ ತಲುಪಲಿದೆ. ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಬೃಹತ್ ಕೆಂಪೇಗೌಡ ಪ್ರತಿಮೆಗೆ ಬೆಳಿಗ್ಗೆ 8:30ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಲಾರ್ಪಣೆ ಮಾಡಲಿದ್ದಾರೆ. ಧಾರವಾಡ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಿಸಲಾಗುವುದು. ಮಹತ್ವಾಕಾಂಕ್ಷೆಯ ಯೋಜನೆಯಾದ ಕಸದಿಂದ ಇಂಧನ ಸ್ಥಾವರವು ಯಶಸ್ವಿ ಪ್ರಾಯೋಗಿಕ ಚಾಲನೆ ಪೂರ್ಣಗೊಳಿಸಿದ್ದು, ಕಸದ ಸಮಸ್ಯೆಗೆ ಶಾಶ್ವತ ಮುಕ್ತಿ ನೀಡಲು ಸಜ್ಜಾಗುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯ ಗಬ್ಬೂರು ಬಳಿಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮತ್ತು ದೇಶದ ಪ್ರತಿಷ್ಠಿತ ಎನ್ಟಿಪಿಸಿ ಸಂಸ್ಥೆಯ ಅಂಗಸಂಸ್ಥೆಯಾದ ಎನ್ವಿವಿಎನ್ ಸಹಭಾಗಿತ್ವದಲ್ಲಿರುವ ಒಣ ತ್ಯಾಜ್ಯ ಸಂಸ್ಕರಿಸಿ ಇದ್ದಿಲು ಉತ್ಪಾದಿಸುವ ಘಟಕಕ್ಕೆ ಭೇಟಿ ನೀಡಿ ನಂತರ ಅವರು ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದರು. ಕಸ ಮುಕ್ತ ಅವಳಿ ನಗರವಾಗಿಸುವ ನಿಟ್ಟನಲ್ಲಿ ಒಣ ತ್ಯಾಜ್ಯದಿಂದ ಇದ್ದಿಲು ಉತ್ಪಾದಿಸುವ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈಗಾಗಲೇ ಪ್ರಾಯೋಗಿಕ ಕಾರ್ಯ ಯಶಸ್ವಿಯಾಗಿದೆ. 157 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದ್ದಿಲು ಉತ್ಪಾದಿಸುವ ಕಾರ್ಯ ನಡೆಯುತ್ತಿದೆ. ಪ್ರತಿದಿನ ಸುಮಾರು 200 ಟನ್ ಒಣ ತ್ಯಾಜ್ಯ ಇದ್ದಿಲು ಆಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದೆ. 2027 ಜನವರಿಗೆ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಲಿದೆ. ರಾಜ್ಯದಲ್ಲಿ ಇಂತಹ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದ ಮೊದಲ ಘಟಕ ಇದಾಗಲಿದೆ ಎಂದರು. ನಮ್ಮ ಅವಳಿ ನಗರಗಳ ಸ್ವಚ್ಛತೆ, ಪರಿಸರ ಸಂರಕ್ಷಣೆ ಮತ್ತು ಹಸಿರು ಇಂಧನ ಉತ್ಪಾದನೆಗೆ ಮೈಲಿಗಲ್ಲಾಗಿರುವ ಈ ಯೋಜನೆಯನ್ನು ನಿಗದಿತ ಅವಧಿಯೊಳಗೆ ಪೂರ್ಣ ಪ್ರಮಾಣದಲ್ಲಿ ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ಬುಧವಾರ 9:00 ಹಾಗೂ

0: 15ಕ್ಕೆ
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಹಾವೇರಿ ಜಿಲ್ಲೆಯಾದ್ಯಂತ ನಾಳೆಯಿಂದ ಆರಂಭವಾಗಿ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯಲಿದ್ದು, 0-5 ವರ್ಷದೊಳಗಿನ 1,51,308 ಮಕ್ಕಳಿಗೆ ಲಸಿಕೆ ನೀಡಲು ಗುರುತಿಸಲಾಗಿದೆ. ಪ್ರತಿಯೊಬ್ಬ ಮಗುವಿಗೆ ಪೋಲಿಯೋ ಲಸಿಕೆ ಹಾಕಲು ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ಸಕಲ ಸಿದ್ದತೆ ಮಾಡಿಕೊಂಡಿದೆ ಎಂದು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಎಂ ಜಯಾನಂದ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ನಮ್ಮ ಸಿಸ್ಟಮ್ನಲ್ಲಿ ADR ಸಿಸ್ಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಕರ್ನಾಟಕ ಸ್ಟೇಟ್ ಅಥಾರಿಟಿ ಲೀಗಲ್ ಸರ್ವಿಸಸ್ ಅಥಾರಿಟಿ ಅವರಿಗೆ ಡೈರೆಕ್ಷನ್ಸ್ ಕೊಟ್ಟು DLSA ಮತ್ತು TLSEs ಮೂಲಕ ಪ್ರಕರಣಗಳನ್ನು ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸಿಸ್ಟಮ್ ಮೂಲಕ ಮುಗಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಉಳಿದಂತಹ ಕೇಸ್ಗಳನ್ನು ಕಾನೂನಿನ ಪ್ರಕ್ರಿಯೆ ಮೂಲಕ ಮುಗಿಸಲಿಕ್ಕೆ ಸಾಕಷ್ಟು ಸಮಯಾವಕಾಶ ಸಿಗುತ್ತದೆ.
1: ಹಾವೇರಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಜುಲೈ 11ರಂದು ರಾಷ್ಟೀಯ ಲೋಕ ಅದಾಲತ್ ಜರುಗಲಿದ್ದು, ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ರಾಜಿ ಆಗಬಹುದಾದ ಪ್ರಕರಣಗಳನ್ನು ಲೋಕ ಅದಾಲತ್ನ ಮೂಲಕ ತಕ್ಷಣ ಪರಿಹಾರ ಪಡೆದುಕೊಳ್ಳಲು ಒಂದು ಸುವರ್ಣಾವಕಾಶವಾಗಿರುತ್ತದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದ ದೇವೇಂದ್ರಪ್ಪ ಎನ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಸಿಸ್ಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಕರ್ನಾಟಕ ಸ್ಟೇಟ್ ಅಥಾರಿಟಿ ಲೀಗಲ್ ಸರ್ವಿಸಸ್ ಅಥಾರಿಟಿ ಅವರಿಗೆ ಡೈರೆಕ್ಷನ್ ಕೊಟ್ಟು DLSA ಮತ್ತು TLSEs ಮೂಲಕ ಪ್ರಕರಣಗಳನ್ನು ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸಿಸ್ಟಮ್ ಮೂಲಕ ಮುಗಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಉಳಿದಂತಹ ಕೇಸ್ಗಳನ್ನು ಕಾನೂನಿನ ಪ್ರಕ್ರಿಯೆ ಮೂಲಕ ಮುಗಿಸಲಿಕ್ಕೆ ಸಾಕಷ್ಟು ಸಮಯಾವಕಾಶ ಸಿಗ್ತದೆ. ಜನರಿಗೆ ಶೀಘ್ರ ನ್ಯಾಯ ದೊರಕುತ್ತದೆ ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷ ಕನಿಷ್ಠ 4 ರಾಷ್ಟ್ರೀಯ ಲೋಕಅದಾಲತ್ಗಳನ್ನು ಹಮ್ಮಿಕೊಳ್ತೇವೆ. 11-7-20-26ಕ್ಕೆ ನಿಗದಿಪಡಿಸಲಾಗಿದೆ. ಆ ಪ್ರಯುಕ್ತ ಈಗಾಗಲೇ ನಾವು ಅವಶ್ಯಕತೆ ಇರತಕ್ಕಂಥ ಎಲ್ಲಾ ಮೀಟಿಂಗ್ಗಳನ್ನು ಎಂಇಸಿ ಪ್ರಕರಣಗಳಲ್ಲಿ ಎಂಇಸಿ ವಕೀಲರೊಂದಿಗೆ ಮತ್ತು ಇನ್ಶೂರೆನ್ಸ್ ಆಫೀಸರ್ಗಳೊಂದಿಗೆ, ಎಲ್ಐಸಿ ಪ್ರಕರಣಗಳಲ್ಲಿ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ, ನ್ಯಾಯಾಧೀಶರೊಂದಿಗೆ ಸಭೆಗಳನ್ನು ನಡೆಸಿ ಹೆಚ್ಚಿನ ಪ್ರಕರಣಗಳನ್ನು ಲೋಕಅದಾಲತ್ನಲ್ಲಿ ತೀರ್ಮಾನ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ಚರ್ಚೆ ಮಾಡಿದ್ದೀವಿ. ಚರ್ಚೆಯ ಫಲವಾಗಿ 8,262 ನಮ್ಮ ಜಿಲ್ಲೆಯಲ್ಲಿ ಪೆಂಡಿಂಗ್ ಇರತಕ್ಕಂಥ ಪ್ರಕರಣ ಗುರುತು ಮಾಡಿದ್ದೀವಿ. ಆ ಪೈಕಿ 283 ಕೇಸಸ್ ಆರ್ ಆಲ್ರೆಡಿ ಸೆಟಲ್ಡ್, ರಿಮೈನಿಂಗ್ ಕೇಸಸ್ ನೀಡ್ಸ್ ಟು ಬಿ ಸೆಟಲ್ಡ್ ಅಂಡ್ ಎಫರ್ಟ್ಸ್ ಆರ್ ಬೀಯಿಂಗ್ ಮೇಡ್.
1: ಆಕಾಶವಾಣಿಯ ಚಿತ್ರದುರ್ಗ ಕೇಂದ್ರದ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕರಾದ ಎಂಎಸ್ ಕೆಂಡದಮಠ್ ನಿನ್ನೆ ಚಿತ್ರದುರ್ಗದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 71 ವರ್ಷ ವಯಸ್ಸಾಗಿತ್ತು. 1979ರಲ್ಲಿ ಗ್ರಂಥಪಾಲಕರಾಗಿ ಆಕಾಶವಾಣಿ ಕೊಚ್ಚಿನ್ ಕೇಂದ್ರದಲ್ಲಿ ಸೇವೆಯನ್ನು ಪ್ರಾರಂಭಿಸಿ, ತದನಂತರ ಬೆಂಗಳೂರು ಹಾಗೂ ಧಾರವಾಡದಲ್ಲಿ ಪ್ರಸಾರ ನಿರ್ವಾಹಕರಾಗಿ, ಕಾರ್ಯಕ್ರಮ ನಿರ್ವಾಹಕರಾಗಿ ಚಿತ್ರದುರ್ಗ ಮತ್ತು ವಿಜಯಪುರ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿ ಚಿತ್ರದುರ್ಗದಲ್ಲಿ 2015ರಲ್ಲಿ ನಿವೃತ್ತಿ ಹೊಂದಿದ್ದರು. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಹಾಗೂ ನಾಳೆ ರಾಜ್ಯದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತೀಯ ಭಾಷೆಗಳು ನಮ್ಮ ಸಂಸ್ಕೃತಿ, ಚಿಂತನೆ ಹಾಗೂ ಜ್ಞಾನ ಪರಂಪರೆಯ ವಾಹಕಗಳು, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಇಂದು ರಾಜ್ಯಾದ್ಯಂತ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ. ಕಸದಿಂದ ಇಂಧನ, ಮಹತ್ವಾಕಾಂಕ್ಷಿ ಯೋಜನೆ ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಧಿಕಾರಿಗಳಿಗೆ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
3: ಇದು ಆಕಾಶವಾಣಿ ಮೈಸೂರು ಕೇಂದ್ರ FM 100.6. ಸಮಯ 7:15. ಭಾವಗೀತೆಗಳು. ಕಾವ್ಯಾನಂದರ ರಚನೆಗಳನ್ನು ಆಲಿಸಲಿದ್ದೀರಿ. ಮೊದಲಿಗೆ ವಿಜಯಲಕ್ಷ್ಮೀ ಕರ್ಲೂರ್ಕರ್ ಮತ್ತು ವೀಣಾ ದೇಸಾಯಿ ಅವರು ಹಾಡಿರುವ ಹುಬ್ಬು ಹಾರಿಸುತ್ತಿಹುದು ಮಿಂಚಿನಲ್ಲಿ ಮೋಡ.

0: ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕಾವ್ಯಾನಂದ ಅವರ ರಚನೆಗಳನ್ನು ಆಲಿಸಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:30.
1: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0822124386.
3: ನಿಮ್ಮ

0: ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಆನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
2: ಸೇವಾ ವಾಹಿನಿ ಜಿಲ್ಲಾಡಳಿತ ಮೈಸೂರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮೈಸೂರು ಮಹಾನಗರ ಪಾಲಿಕೆ, ಶ್ರೀ ಕೆಂಪೇಗೌಡ ಜಯಂತ್ಯೋತ್ಸವ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡರ 517ನೇ ಜಯಂತಿ 2026 ಈ ಕಾರ್ಯಕ್ರಮವನ್ನು ಇಂದು ಬೆಳಿಗ್ಗೆ 10:30 ಕರ್ನಾಟಕ ಕಲಾಮಂದಿರ ಮೈಸೂರು ಇಲ್ಲಿ ಆಯೋಜಿಸಲಾಗಿದೆ. ಬೆಳಿಗ್ಗೆ 9:00 ಮೆರವಣಿಗೆಯು ಅರಮನೆ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಹೊರಟು ಕೆಆರ್ ವೃತ್ತ, ಡಿ ದೇವರಾಜ ಅರಸು ರಸ್ತೆ, ಮೆಟ್ರೋಪೋಲ್ ವೃತ್ತ ಮೂಲಕ ಹಾದು ಕರ್ನಾಟಕ ಕಲಾಮಂದಿರವನ್ನು ತಲುಪುವುದು. 10:30 ಗೀತಗಾಯನ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಲಾಗಿದೆ. ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಕೋರಲಾಗಿದೆ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿ ನೀಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಜಿಲ್ಲಾಡಳಿತ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ ನಗರ, ಇಲ್ಲಿಂದ ಅರ್ಜಿಯನ್ನು ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಯನ್ನು 31/7/2026 ಒಳಗೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಸೇವಾ ವಾಹಿನಿ ಕೇಳಿದಿರಿ. ಆಕಾಶವಾಣಿ ಮೈಸೂರು FM 100.6, ಸಮಯ 7:34 ಇನ್ನು ಮುಂದೆ ಮೊದಲಿಗೆ ಪ್ರಕಟಣೆಗಳು, ಬಳಿಕ ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಆಕಾಶವಾಣಿ ಸಮಯ 7:34, ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ, ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು? ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಎರಡು ದಿನಗಳ ಕರ್ನಾಟಕ ಭೇಟಿ, ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯುತ್ಸವದಲ್ಲಿ ಭಾಗಿ. ಇಂದಿನಿಂದ ಇದೇ 29ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಸೀಶೆಲ್ಸ್ಗೆ ಅಧಿಕೃತ ಪ್ರವಾಸ. ವೆನೆಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 920ಕ್ಕೆ ಏರಿಕೆ, ಸುಮಾರು 3,300 ಮಂದಿ ಕಾಯಾಡು. ಇರಾನ್ ಪ್ರಮುಖ ನೆಲೆಗಳ ಮೇಲೆ ಅಮೆರಿಕ ವೈಮಾನಿಕ ದಾಳಿ, ಇರಾನ್ ಡ್ರೋನ್ ದಾಳಿಗೆ ಪ್ರತ್ಯುತ್ತರ. ಎಫ್ಐಎಚ್ ಪುರುಷರ ಪ್ರೊಲೀಗ್ ಹಾಕಿ, ಪಾಕಿಸ್ತಾನದ ವಿರುದ್ದ ಭಾರತಕ್ಕೆ 7-1 ಅಂತರದ ಭರ್ಜರಿ ಗೆಲುವು. ವಾರ್ತೆಗಳ ವಿವರ: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ ಎರಡು ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿಯವರು ಇಂದು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಲಿದ್ದಾರೆ.

0: ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಮತ್ತು ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಾಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದಿನಿಂದ 29ರವರೆಗೆ ಸೀಷೆಲ್ಸ್ ದೇಶಕ್ಕೆ ಭೇಟಿಯನ್ನು ನೀಡಲಿದ್ದು ಸೀಷೆಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ ಎರಡು ಹಡಗುಗಳು ಈ ಆಚರಣೆಗಳಲ್ಲಿ ಭಾಗಿಯಾಗಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೀಷೆಲ್ಸ್ ಅಧ್ಯಕ್ಷರಾದಂತಹ ಡಾ ಪ್ಯಾಟ್ರಿಕ್ ಹಾರ್ಮನಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದು ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಚರ್ಚೆಯನ್ನು ನಡೆಸಲಿದ್ದಾರೆ. ಪ್ರಧಾನಮಂತ್ರಿಯವರು ಸೀಷೆಲ್ಸ್ ರಾಷ್ಟೀಯ ಸಂಸತ್ತನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದು ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ದೇಶದ ಮೊದಲ ಸಹಕಾರ ಆಧಾರಿತ ಟ್ಯಾಕ್ಸಿ ಸೇವೆ ಭಾರತ್ ಟ್ಯಾಕ್ಸಿಗೆ ಗುಜರಾತ್ನಲ್ಲಿ ಚಾಲನೆಯನ್ನು ನೀಡಲಿದ್ದಾರೆ. ಭಾರತ ಟ್ಯಾಕ್ಸಿ ಸಹಕಾರ ತತ್ವಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ವಿನೂತನ ಡಿಜಿಟಲ್ ಸಾರಿಗೆ ವೇದಿಕೆಯಾಗಿದ್ದು ಇದು ಸಾರಥಿಯೇ ಮಾಲೀಕ ಎಂಬ ಪರಿಕಲ್ಪನೆಗೆ ನೈಜ ರೂಪ ನೀಡಿದೆ. ಈ ಮಾದರಿಯಲ್ಲಿ ಟ್ಯಾಕ್ಸಿ ಚಾಲಕರು ಕೇವಲ ಸೇವೆ ಒದಗಿಸುವ ಸಿಬ್ಬಂದಿಯಾಗಿ ಉಳಿಯದೆ ಈ ಸಂಸ್ಥೆಯ ಪಾಲುದಾರರು ಮತ್ತು ಮಾಲೀಕರು ಕೂಡ ಆಗಿರುತ್ತಾರೆ. ಇದು ಚಾಲಕರಿಗೆ ಆರ್ಥಿಕ ಸಬಲೀಕರಣ, ಸಾಮಾಜಿಕ ಭದ್ರತೆ ಮತ್ತು ಮಾಲೀಕತ್ವದ ಹಕ್ಕುಗಳನ್ನು ಒದಗಿಸುವ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸಲು ನೆರವಾಗಲಿದೆ. ಭಾರತ ಮತ್ತು ಯುಕೆ ನಡುವಿನ ವ್ಯಾಪಾರ ಬಾಂಧವ್ಯ ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಮೂಲಕ ಒಂದು ಐತಿಹಾಸಿಕ ಮೈಲಿಗತ್ತಿನತ್ತ ಸಾಗುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಲಂಡನ್ನಲ್ಲಿ ನಡೆದಂತಹ ಉದ್ಯಮ ನಾಯಕರ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಹೊಸ ಆರ್ಥಿಕ ಒಪ್ಪಂದ ಪ್ರಗತಿಯ ಹಲವು ಬಾಗಿಲುಗಳನ್ನು ತೆರೆಯಲಿದೆ. ಆದ್ದರಿಂದ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಗೊಳಿಸಲು, ನಾವೀನ್ಯತೆಯನ್ನು ಉತ್ತೇಜಿಸಲು ಹಾಗೂ ಉಭಯ ರಾಷ್ಟಗಳ ಪರಸ್ಪರ ಸಮೃದ್ಧಿಗಾಗಿ ಉಭಯ ಸಂಸ್ಥೆಗಳು ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮತ್ತು ಮಹತ್ವಾಕಾಂಕ್ಷೆಯೊಂದಿಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ವೆನಿಜುವೆಲಾದಲ್ಲಿ ನಡೆದಂತಹ ಎರಡು ಪ್ರಬಲ ಭೂಕಂಪಗಳಲ್ಲಿ ಮೃತಪಟ್ಟವರ ಸಂಖ್ಯೆ 920ಕ್ಕೆ ಏರಿಕೆಯಾಗಿದ್ದು ಸುಮಾರು 3,300 ಜನರು ಗಾಯಗೊಂಡಿದ್ದಾರೆ. ರಾಜಧಾನಿ ಕ್ಯಾರಕಾಸ್ ಮತ್ತು ಹತ್ತಿರದ ಕರಾವಳಿ ನಗರವಾದಂತಹ ಲಾ ಗ್ವೈರಾದಲ್ಲಿ ಕುಸಿದು ಬಿದ್ದಿರುವಂತಹ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ರಕ್ಷಣಾ ಸಿಬ್ಬಂದಿ ತೀವ್ರ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ. ಮೊದಲು ರಿಕ್ಟರ್ ಮಾಪಕದಲ್ಲಿ 7 ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಅದರ ಬೆನ್ನಲ್ಲೇ ಸೆಕೆಂಡುಗಳ ಅಂತರದಲ್ಲಿ ಮತ್ತಷ್ಟು ಪ್ರಬಲವಾದಂತಹ 7.5 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಇವೆರಡೂ ಭೂಕಂಪಗಳು ಭೂಮಿಯ ಮೇಲ್ಮೈಗೆ ಹತ್ತಿರದಲ್ಲೇ ಸಂಭವಿಸಿರುವುದರಿಂದ ವಿನಾಶದ ತೀವ್ರತೆಗೆ ಹೆಚ್ಚಾಗಿದೆ. ಪರಿಸ್ಥಿತಿಯನ್ನು ಎದುರಿಸಲು ದೇಶದ ಹಂಗಾಮಿ ಅಧ್ಯಕ್ಷರಾದಂತಹ ಡೆಲ್ಸಿ ರೋಡ್ರಿಗಸ್ ಅವರು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ. ಭಾರತ ಸರ್ಕಾರದ ಆಪರೇಷನ್ ಅಮಿಸ್ಟಾರ್ಡ್ ಮೂಲಕ ವೆನಿಜುವೆಲಾಗೆ ನೆರವು ನೀಡಲು ಮುಂದಾಗಿದೆ. ಈ ಕಾರ್ಯಾಚರಣೆ ಅಡಿಯಲ್ಲಿ ಭಾರತೀಯ ವಾಯುಸೇನೆಯ 2 ಎಂಸಿಸಿ C-17 ವಿಮಾನಗಳು ಅಗತ್ಯ ಪರಿಹಾರ ಸಾಮಗ್ರಿಗಳ ಜೊತೆಗೆ ನಿನ್ನೆ ವೆನಿಜುವೆಲಾಕ್ಕೆ ಪ್ರಯಾಣ ಬೆಳೆಸಿದವೆ. ಈ ತುರ್ತು ನೆರವು ಕಾರ್ಯಾಚರಣೆಯು ಭಾರತೀಯ ಸೇನೆಯ ತಾತ್ಕಾಲಿಕ ಆಸ್ಪತ್ರೆ ಘಟಕ ಮತ್ತು 2 ಭೇಷ್ ಕ್ಯೂಬ್ಸ್ ಒಳಗೊಂಡಂತೆ 35 ಟನ್ಗೂ ಹೆಚ್ಚು ಪರಿಹಾರ ಸಾಮಗ್ರಿಗಳು, ಔಷಧಗಳು ಮತ್ತು ವೈದ್ಯಕೀಯ ಉಪಕರಣಗಳನ್ನು ಒಳಗೊಂಡಿವೆ. ಕಷ್ಟದ ಸಮಯದಲ್ಲಿ ಭಾರತವು ತೋರಿರುವ ಸಹಾಯ ಹಸ್ತಕ್ಕೆ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹರ್ಮುಜ್ ಜಲಸಂಧಿಯಲ್ಲಿ ಕಂಟೈನರ್ ಹಡಗಿನ ಮೇಲೆ ನಡೆದಂತಹ ಡ್ರೋನ್ ದಾಳಿಗೆ ಪ್ರತಿಕ್ರಿಯೆಯಾಗಿ ಅಮೆರಿಕ ಇರಾನ್ನ ಕ್ಷಿಪಣಿ ಮತ್ತು ಡ್ರೋನ್ ಉಡಾವಣಾ ನೆಲೆಗಳು ಮತ್ತು ರೆಡಾರ್ ಕೇಂದ್ರಗಳ ಮೇಲೆ ವೈಮಾನಿಕ ದಾಳಿ ನಡೆಸಿದೆ. ಕದನ ವಿರಾಮ ಒಪ್ಪಂದ ಉಲ್ಲಂಘಿಸಿರುವಂತಹ ಇರಾನ್ ಇದರ ಪರಿಣಾಮ ಎದುರಿಸಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಈ ಪ್ರತಿದಾಳಿಗೆ ತಕ್ಷಣದ ಮತ್ತು ನಿರ್ಣಾಯಕ ತಿರುಗೇಟು ನೀಡಲಾಗುವುದು ಎಂದು ಇರಾನ್ ಸೇನಾ ವಕ್ತಾರ ಇಬ್ರಾಹಿಂ ಅಲ್ ಫಿಕಾರ್ ಪ್ರತ್ಯುತ್ತರ ನೀಡಿದ್ದಾರೆ. ಇದಕ್ಕೂ ಮುನ್ನ ಒಮಾನ್ ಕರಾವಳಿಯಲ್ಲಿ ವಾಣಿಜ್ಯ ಹಡಗಿನ ಮೇಲೆ

0: ನಡೆದ ದಾಳಿಯ ಹಿನ್ನೆಲೆಯಲ್ಲಿ ರಾಷ್ಟೀಯ ಕಡಲ ಸಂಸ್ಥೆ ಐಎಂಒ ಈ ಮಾರ್ಗದಲ್ಲಿ ಸಿಲುಕಿರುವ ಹಡಗುಗಳ ಸ್ಥಳಾಂತರ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ದೀರ್ಘಕಾಲೀನ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪಿಸುವ ನಿಟ್ಟನಲ್ಲಿ ಅಮೆರಿಕದ ಮಧ್ಯಸ್ಥಿಕೆಯುಳ್ಳಂತಹ ಮಹತ್ವದ ಸಹಮತ ಸೂತ್ರವನ್ನು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಪ್ರಕಟಿಸಿದ್ದಾರೆ. ಈ ಪ್ರಸ್ತಾವಿತ ಒಪ್ಪಂದದಡಿಯಲ್ಲಿ ಕದನ ವಿರಾಮ ಜಾರಿಗೆ ಬರಲಿದ್ದು, ಇದಕ್ಕಾಗಿ ಹೆಜ್ಬುಲ್ಲಾ ಸಂಘಟನೆಯು ಇಸ್ರೇಲ್ ಮೇಲಿನ ಎಲ್ಲಾ ದಾಳಿಗಳನ್ನು ನಿಲ್ಲಿಸಿ ದಕ್ಷಿಣ ಲೆಬನಾನ್ನಿಂದ ಸಂಪೂರ್ಣವಾಗಿ ಹಿಂದೆ ಸರಿಯಬೇಕಾಗುತ್ತದೆ. ಈ ಒಪ್ಪಂದ ಆ ಪ್ರದೇಶದಲ್ಲಿ ಸ್ಥಿರತೆಯನ್ನು ಮರುಸ್ಥಾಪಿಸುವ ನಿಟ್ಟನಲ್ಲಿ ಮೊದಲ ಹೆಜ್ಜೆಯಾಗಿದೆ ಎಂದು ಮಾರ್ಕೋ ರೂಬಿಯೋ ಬಣ್ಣಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜುಲೈ 3ರಿಂದ ಪ್ರಾರಂಭವಾಗುವಂತಹ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಜಮ್ಮು ಜಿಲ್ಲೆಯಾದ್ಯಂತ ವ್ಯಾಪಕವಾದ ಗಸ್ತು ಮತ್ತು ಶೋಧ ಕಾರ್ಯಾಚರಣೆಗಳನ್ನು ನಡೆಸುವ ಮೂಲಕ ಭದ್ರತಾ ಪಡೆಗಳು ಸಿದ್ದತೆಯನ್ನು ತೀವ್ರಗೊಳಿಸಿವೆ. ಗಡಿ ಕಣ್ಗಾವಲು ಬಲಪಡಿಸಲು ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳನ್ನು ತಡೆಯಲು ಪೊಲೀಸರು ಸಿಐಎಸ್ಎಫ್ ಮತ್ತು ಬಿಎಸ್ಎಫ್ ಪಡೆಗಳ ಜೊತೆಗೆ ಅರ್ನಿಯಾ ಗಡಿ ಪ್ರದೇಶದಲ್ಲಿ ಗಸ್ತು ಕಾರ್ಯ ನಡೆಸಿವೆ. ಮತ್ತೊಂದು ಕಾರ್ಯಾಚರಣೆಯಲ್ಲಿ ಮುಂಬರುವ ಯಾತ್ರೆಯ ಸಮಯದಲ್ಲಿ ಯಾತ್ರಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಸುರಕ್ಷಿತ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಲು ಪೊಲೀಸರು ಮತ್ತು ಸಿಆರ್ಪಿಎಫ್ ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯ ಕಟಲ್ ಬಟಾಲ್ ತಹರಾ ಮತ್ತು ಬಜಾಲ್ಟಾ ರೈಲು ನಿಲ್ದಾಣಗಳಲ್ಲಿ ಶೋಧ ಕಾರ್ಯಾಚರಣೆಗಳನ್ನು ನಡೆಸಿವೆ. ಈ ನಡುವೆ ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಅಮರನಾಥ ಯಾತ್ರಾ ಮಾರ್ಗದ ಸುತ್ತಮುತ್ತ ಮೇಲ್ವಿಚಾರಣೆಗಾಗಿ ತಂತ್ರಜ್ಞಾನ ಆಧಾರಿತ ಕಣ್ಗಾವಲು ಉಪಕ್ರಮ ಪ್ರಾಜೆಕ್ಟ್ ಹಾಕ್ ಐ ಅನ್ನು ಪ್ರಾರಂಭಿಸಿವೆ. ಮುಂಬರುವ ಅಮರನಾಥ ಯಾತ್ರೆಗಾಗಿ ವಿಸ್ತೃತ ಭದ್ರತಾ ಗ್ರಿಡ್ನ ಭಾಗವಾಗಿ ಅನಂತನಾಗ್ ಪೊಲೀಸರು ಈ ಉಪಕ್ರಮವನ್ನು ಅನಾವರಣಗೊಳಿಸಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿಯವರು 11 ಗಂಟೆಗೆ ದೇಶ ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ನೀವು ಕಾರ್ಯಕ್ರಮವನ್ನು ಕೇಳಬಹುದಾಗಿದೆ. ಲಂಡನ್ನಲ್ಲಿ ನಡೆದ ಎಫ್ಐಎಚ್ ಪುರುಷರ ಪ್ರೊ ಲೀಗ್ ಹಾಕಿ ಪಂದ್ಯದಲ್ಲಿ ಭಾರತ ತಂಡ ಪಾಕಿಸ್ತಾನವನ್ನು 7-1 ಗೋಲುಗಳ ಭಾರೀ ಅಂತರದಿಂದ ಮಣಿಸಿದೆ. ಪಂದ್ಯದ ಆರಂಭದಲ್ಲಿ ಪಾಕಿಸ್ತಾನದ ಅಬೂಬಕರ್ ಗೋಲು ಗಳಿಸಿ ಮುನ್ನಡೆ ತಂದುಕೊಟ್ಟರಾದರೂ ನಂತರ ಭಾರತ ಪ್ರಬಲ ಸ್ಪರ್ಧೆ ನೀಡಿ 7 ಆಟಗಾರರು ತಲಾ 1 ಗೋಲನ್ನು ಗಳಿಸಿ ಭಾರೀ ಮುನ್ನಡೆಯಲ್ಲಿ ಪಂದ್ಯವನ್ನು ಗೆದ್ದುಕೊಂಡರು. ಭಾರತ ತಂಡ ನಾಳೆ ನಡೆಯಲಿರುವ ತನ್ನ ಮುಂದಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಅಮೆರಿಕದ ಮ್ಯಾಸಚೂಸೆಟ್ಸ್ನಲ್ಲಿ ಬಾಸ್ಟನ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ನಾರ್ವೆ ವಿರುದ್ದ 4-1 ಗೋಲುಗಳ ಗೆಲುವನ್ನು ದಾಖಲಿಸಿದೆ. ಫ್ರಾನ್ಸ್ ಪರ ಉಸ್ಮಾನೆ ಡೆಂಬೆಲೆ ಪಂದ್ಯದ ಮೊದಲಾರ್ಧದಲ್ಲೇ ತ್ರಿವಳಿ ಗೋಲುಗಳನ್ನು ಗಳಿಸಿ ತಂಡ ಐ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆಯಲು ನೆರವಾದರು. ಇದೇ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಸೆನೆಗಲ್ ತಂಡ ಇರಾಕ್ ವಿರುದ್ದ 5-0 ಗೋಲುಗಳ ಜಯ ದಾಖಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ 2 ದಿನಗಳ ಕರ್ನಾಟಕ ಭೇಟಿ, ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯುತ್ಸವದಲ್ಲಿ ಭಾಗಿ. ಇಂದಿನಿಂದ ಇದೇ 29ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಸೀಶೆಲ್ಸ್ಗೆ ಅಧಿಕೃತ ಪ್ರವಾಸ. ವೆನಿಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 920ಕ್ಕೆ ಏರಿಕೆ, ಸುಮಾರು 3,300 ಮಂದಿ ಗಾಯಾಳು. ಇರಾನ್ ಪ್ರಮುಖ ನೆಲೆಗಳ ಮೇಲೆ ಅಮೆರಿಕ ವೈಮಾನಿಕ ದಾಳಿ, ಇರಾನ್ ಡ್ರೋನ್ ದಾಳಿಗೆ ಪ್ರತ್ಯುತ್ತರ. ಎಫ್ಐಎಚ್ ಪುರುಷರ ಪ್ರೊ ಲೀಗ್ ಹಾಕಿ ಪಾಕಿಸ್ತಾನದ ವಿರುದ್ದ ಭಾರತಕ್ಕೆ 7-1 ಅಂತರದ ಭರ್ಜರಿ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ FM 100.6. ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಮೊದಲಿಗೆ ಶ್ರೀ ವೆಂಕಟೇಶ್ವರ ಮಹಿಮೆ ಚಿತ್ರದ ಗೀತೆಯನ್ನು ಕೇಳುವಿರಿ. ಗೀತೆಯ ಗಾಯಕಿ ವಾಣಿ ಜಯರಾಮ್, ಆರ್ ಎನ್ ಜಯಗೋಪಾಲ್ ಅವರು ಬರೆದಿರುವ ಈ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ MS ವಿಶ್ವನಾಥನ್.

0: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ, ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0821 2461

0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
1: ಪ್ರಾಣಿ ಕೂಡ ನೋಡ್ಕೋಬೇಕು ಮನೆ ಮಕ್ಕಳಂತೆ. ಹೌದು ಮರಿ, ಮರ ಗಿಡ ಎಲ್ಲ ನಮ್ಮಂತೆ.
0: ತಪ್ಪದೆ ಆಲಿಸಿ ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ.

ಪಿಬಿ ಶ್ರೀನಿವಾಸ್, ಎಸ್ ಜಾನಕಿ, ಪಿ ಸುಶೀಲಾ ಹಾಡಿರುವ ಶ್ರೀಕೃಷ್ಣ ದೇವರಾಯ ಚಿತ್ರದ ಗೀತೆ, ಸಾಹಿತ್ಯ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ, ಸಂಗೀತ ಟಿ ಜಿ ಲಿಂಗಪ್ಪ.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಎಫ್ಎಂ 100.6 ವೇಳೆ 8:30 ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಸ್ವಾತಿ ಮುತ್ತು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಗೀತೆಯ ಗಾಯಕಿ ಚಿತ್ರ ವಿ ನಾಗೇಂದ್ರ ಪ್ರಸಾದ್ ಬರೆದಿರುವ ಈ ಗೀತೆಗೆ ಸ್ವರ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್.

0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
0: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ.
2: ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.
3: ಅಣ್ಣಯ್ಯ

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ,
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನೂ ಕರೆತನ್ನಿ,
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು

0: ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
1: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಕು.
2: ರಾಜೇಶ್ ಕೃಷ್ಣನ್ ಹಾಗೂ ಸಂಗಡಿಗರು ಹಾಡಿರುವ ಲಾಲಿ ಚಿತ್ರದ ಗೀತೆ, ಬರೆದವರು ಕೆ ಕಲ್ಯಾಣ್, ಸಂಗೀತ ವಿ ಮನೋಹರ್.

0: ಈಗ ಪ್ರಕಟಣೆಗಳು. ಜಿಲ್ಲಾಡಳಿತ ಮೈಸೂರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮೈಸೂರು ಮಹಾನಗರ ಪಾಲಿಕೆ, ಶ್ರೀ ಕೆಂಪೇಗೌಡ ಜಯಂತ್ಯುತ್ಸವ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡರ 517ನೇ ಜಯಂತಿ 2026 ಈ ಕಾರ್ಯಕ್ರಮವನ್ನು ಇಂದು ಬೆಳಿಗ್ಗೆ 10:30 ಕರ್ನಾಟಕ ಕಲಾಮಂದಿರ ಮೈಸೂರು ಇಲ್ಲಿ ಆಯೋಜಿಸಲಾಗಿದೆ. 10:30 ಗಾಯನ ಗೀತಗಾಯನ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿದೆ. ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಕೋರಲಾಗಿದೆ. ರೂಟ್ಸೆಟ್ ಸಂಸ್ಥೆ ಮೈಸೂರಿನಲ್ಲಿ NRLM ಯೋಜನೆಯ ಅಡಿಯಲ್ಲಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ಸ್ವಉದ್ಯೋಗ ಮಾಡಲು ಮೊಬೈಲ್ ರಿಪೇರಿ ಮತ್ತು ಸರ್ವಿಸ್ ಈ ತರಬೇತಿಯನ್ನು 6 July to 6 August ಆಯೋಜಿಸಿದೆ. ಅಭ್ಯರ್ಥಿಗಳ ಅರ್ಹತೆ 18-50 ವರ್ಷಗಳ ವಯೋಮಿತಿಯನ್ನು ಹೊಂದಿರಬೇಕು, ಕನ್ನಡ ಓದು ಬರಹ ಬಲ್ಲವರಾಗಿರಬೇಕು, ಸ್ವ ಉದ್ಯೋಗವನ್ನು ಮಾಡಬೇಕೆಂಬ ಆಸಕ್ತಿಯನ್ನು ಹೊಂದಿರಬೇಕು. ತರಬೇತಿಯು ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತದೆ. ಆಸಕ್ತರು ಸಂಸ್ಥೆಗೆ ಬಂದು ಅಥವಾ ದೂರವಾಣಿಯ ಮುಖಾಂತರ ತರಬೇತಿಗೆ ಹೆಸರನ್ನು ನೋಂದಾಯಿಸಿಕೊಳ್ಳಲು ತಿಳಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಮೊಬೈಲ್ ನಂಬರ್ ಉಳ್ಳ ಸ್ವವಿಳಾಸದ ಅರ್ಜಿಯೊಂದಿಗೆ ಆಧಾರ್ ಕಾರ್ಡ್, BPL, ರೇಷನ್ ಕಾರ್ಡ್, ಜೆರಾಕ್ಸ್ ಪ್ರತಿಗಳೊಂದಿಗೆ ಈಗ ಹೇಳಿದ ವಿಳಾಸಕ್ಕೆ ಪ್ರಾರಂಭಿಕ ದಿನದ ಒಳಗಾಗಿ ಸಂಪರ್ಕಿಸಿ ರೂಟ್ಸೆಟ್ ಸಂಸ್ಥೆಯಲ್ಲಿ ತರಬೇತಿಯಲ್ಲಿ ಪಾಲ್ಗೊಳ್ಳಲು ತಿಳಿಸಲಾಗಿದೆ. ತರಬೇತಿಗೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ನೇರ ಸಂದರ್ಶನದ ಮೂಲಕ ನಡೆಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿಯ ಸಂಖ್ಯೆ ಕೋಡ್ ಸಹಿತ 08-21-25-19663 08-21-66-63. ಪ್ರಕಟಣೆಗಳನ್ನು ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಪ್ರತಿ ಬುಧವಾರ ಸಂಜೆ 5 PM ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
2: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ಆರೋಗ್ಯವೇ ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಉತ್ತಮ ಆರೋಗ್ಯವು ಸಂತೋಷದ ಬದುಕಿನ ಭದ್ರ ಬುನಾದಿಯಾಗಿದೆ.
2: ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಜಾಗೃತಿಯಿಂದ ಅನೇಕ ರೋಗಗಳನ್ನು ತಡೆಗಟ್ಟಬಹುದು.
1: ಕೇಳಿ ಪ್ರತಿ ಬುಧವಾರ ಸಂಜೆ 5 PM
2: ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
2: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
3: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ MCA ಪ್ರೋಗ್ರಾಂ ಹುಡುಕ್ತಾ ಇದೀರಾ?
4: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ MCA ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು VTU.
3: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಹಿಂದೆ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd stage ಮೈಸೂರು, ಆರ್ ವಿಸಿಟ್ vvce.ac.in.
0: ಸುವಿ ಸುವಲಾಲೆ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ಚಿತ್ರ, ರಾಜೇಶ್ ಕೃಷ್ಣನ್, ರಮೇಶ್ ಚಂದ್ರ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
2: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
4: ಪ್ರಾಣಿ ಕೂಡ ನೋಡ್ಕೋಬೇಕು ಮನೆ ಮಕ್ಕಳಂತೆ. ಹೌದು ಮರಿ, ಮರ ಗಿಡ ಎಲ್ಲ ನಮ್ಮಂತೆ.
3: ತಪ್ಪದೆ ಆಲಿಸಿ ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ.

ಗೀತೆ ನಾನು ನನ್ನ ಕನಸು ಚಿತ್ರದ್ದು, ಹಾಡಿದವರು ಸೋನು ನಿಗಮ್, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ಕೇಳುಗರೆ, ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಅಂಜನಮ್ಮ ಎಂಬ 40 ವರ್ಷದ ಮಹಿಳೆ ಕಾಣೆಯಾಗಿದ್ದಾರೆ. ಕೋಲುಮುಖ, ಕಪ್ಪು ಮೈಬಣ್ಣ, ಸಾಧಾರಣ ಮೈಕಟ್ಟು, 4.5 ಅಡಿ ಎತ್ತರವಿದ್ದಾರೆ. ಕಾಣೆಯಾದಾಗ ಧರಿಸಿರುವ ಉಡುಪು ತಿಳಿ ಹಸಿರು ಬಣ್ಣದ ಕುರ್ತಾ, ಕಿತ್ತಳೆ ಬಣ್ಣದ ವೇಲ್, ಗುಲಾಬಿ ಬಣ್ಣದ ಸ್ವೆಟರ್, ಕಪ್ಪು ಬಣ್ಣದ ಪ್ಯಾಂಟ್. ಇವರಿಗೆ ಕನ್ನಡ ಭಾಷೆ ತಿಳಿದಿದೆ. ಇವರ ಬಗ್ಗೆ ಸುಳಿವು ಸಿಕ್ಕಲ್ಲಿ ಮೈಸೂರಿನ ನಜರ್ಬಾದ್ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ರವಿ ಎಂಬ 28 ವರ್ಷದ ಯುವಕ ಕಾಣೆಯಾಗಿದ್ದಾರೆ. ಚೆಹರೆ ಗೋಧಿ ಮೈಬಣ್ಣ, ಒಣಕಲು ಶರೀರ, ಕೋಲುಮುಖ, ಉದ್ದ ಮೂಗು, ಬಲಗೈಯ ತೋಳಿನಲ್ಲಿ ಚೀತೇನ ಎಂಬ ಹಸಿರು ಹಚ್ಚೆ ಇರುತ್ತದೆ, ಹಾಗೂ ಆರ್ ಎಂಬ ಆಂಗ್ಲ ಭಾಷೆಯ ಹಚ್ಚೆ ಕೂಡ ಇರುತ್ತದೆ. ಈತ ಕಾಣೆಯಾದಾಗ ನೀಲಿ ಬಣ್ಣದ ಆಸ್ಪತ್ರೆಯ ಬಟ್ಟೆಯನ್ನು ಧರಿಸಿರುತ್ತಾರೆ. 5.6 ಅಡಿ ಎತ್ತರವಿದ್ದಾರೆ. ಇವರ ಬಗ್ಗೆ ಸುಳಿವು ಸಿಕ್ಕಲ್ಲಿ ಮೈಸೂರಿನ ಕೃಷ್ಣರಾಜ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಪುಟ್ಟ ಮಾದಮ್ಮ ಎಂಬ 70 ವರ್ಷದ ವೃದ್ಧೆ ಕಾಣೆಯಾಗಿದ್ದಾರೆ. ಕೋಲುಮುಖ, ಸಾಧಾರಣ ಮೈಕಟ್ಟು, ಎಣ್ಣೆಕೆಂಪು ಮೈಬಣ್ಣ, ಕನ್ನಡ ಭಾಷೆ ತಿಳಿದಿದೆ. ಕಾಣೆಯಾದಾಗ ಧರಿಸಿರುವ ಉಡುಪು ತಿಳಿ ನೀಲಿ ಬಣ್ಣದ ಸೀರೆಗೆ ತಿಳಿ ಗುಲಾಬಿ ಬಣ್ಣದ ಬಾರ್ಡರ್ ಇರುತ್ತದೆ. ಕಂದು ಬಣ್ಣದ ರವಿಕೆಯನ್ನು ಧರಿಸಿದ್ದಾರೆ. ಈಕೆ 4.5 ಅಡಿ ಎತ್ತರವಿದ್ದಾರೆ. ಇವರ ಬಗ್ಗೆ ಸುಳಿವು ಸಿಕ್ಕಲ್ಲಿ ಉದಯಗಿರಿ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ದಾಸ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಚಿತ್ರ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲ.

0: ಹಾಯ್ ಹಲೋ ನಮಸ್ಕಾರ.
1: ತಮ್ಮೆಲ್ಲರ ಬುದ್ಧಿಗೆ ಕಸರತ್ತು ನೀಡಿ ಮನರಂಜಿಸಿದ ನಿಮ್ಮ ನೆಚ್ಚಿನ ಗೇಮ್ ಶೋಗೆ ಇದೀಗ
2: ಎರಡನೇ ವರ್ಷದ ಸಂಭ್ರಮ.
3: ಗೆಳೆಯರೇ, ನನ್ನ ಗೆಳತಿಯರೇ, ಗೆಳೆಯರೇ, ನನ್ನ ಗೆಳತಿಯರೇ,
4: ಈ ಹರ್ಷೋಲ್ಲಾಸದ ಕ್ಷಣವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇದೇ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಾವು ಕಾಯ್ತಾ ಇರ್ತೀವಿ.
1: ನಿಮ್ಮ ಸವಿನೆನಪುಗಳನ್ನು ನಮ್ಮೊಂದಿಗೆ ವಿನಿಮಯ ಮಾಡಿಕೊಳ್ಳಿ,
4: ಈ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ತನ್ನಿ.
5: ಬದುಕಿನ ಗತಿಯಲ್ಲಿ ತಿರುವೊಂದು ನಾ ಕಂಡಿರುವಾಗ ಇದ್ದು ಎದುರಿದ್ದು ಹಗ್ಮಾಡು ಸುಮನೆ.
1: ನಮ್ಮ ಈ ಕಾರ್ಯಕ್ರಮವನ್ನ ಪ್ರೋತ್ಸಾಹಿಸಿದ ನಿಮ್ಮ ಅಭಿಮಾನಕ್ಕೆ ನಮ್ಮೆಲ್ಲರ ಅಭಿನಂದನೆ.
4: ಎಲ್ಲರೂ ಭೇಟಿಯಾಗೋಣ ಇದೇ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಎರಡನೇ ವರ್ಷದ ಗೇಮ್ ಶೋ ಸಂಭ್ರಮದಲ್ಲಿ.

0: ಕರೆ ಮಾಡಿ ನಮ್ಮೊಂದಿಗೆ ಭಾಗವಹಿಸ್ತೀರಲ್ವಾ?
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಇದೀಗ ನೀವು ಕೇಳಿದ ಗೀತೆ ವೇದ ಚಿತ್ರದ್ದು. ಹಾಡಿದವರು ಕೀರ್ತನ್ ಹೊಳ್ಳ. ವಿ ನಾಗೇಂದ್ರ ಪ್ರಸಾದ್ ಬರೆದಿರುವ ಗೀತೆಗೆ ಸ್ವರ ಕಲ್ಪನೆ ಮಾಡಿದ್ದವರು ಅರ್ಜುನ್ ಜನ್ಯ.
1: ಕಸ್ತೂರಿ ಮಾತ್ರೆ
2: ವಾರಕ್ಕೊಂದು
1: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
2: ಕಸ್ತೂರಿ ಮಾತ್ರೆ
1: ನಗೆ ಜಾತ್ರೆ
3: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
2: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
4: ನಗುವೆನ್ನು ನಗಿಸುತ್ತ ನಿನ್ನನು
1: ನಗೆ ಜಾತ್ರೆಗೆ ಬನ್ನಿ.
2: ಕಸ್ತೂರಿ ಮಾತ್ರೆ ತಿನ್ನಿ
3: ನಾಕರಿಗೆ ಜೈ ಎನ್ನಿ.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463889.
1: ಇದೊಂದು ಪ್ರಕಟಣೆ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಹಾಗೂ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು, ಇಲ್ಲಿಂದ ಅರ್ಜಿಯನ್ನು ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು 31-7-2026 ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ಜಿಲ್ಲಾ ಕಚೇರಿ, ಪುಲಿಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು ಇವರನ್ನು ಸಂಪರ್ಕಿಸಬಹುದು. ದೂರವಾಣಿಯ ಸಂಖ್ಯೆ ಕೋಡ್ ಸಹಿತ 08212-249111, 249111. ಇದು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಯಿಂದ ಬಂದ ಪ್ರಕಟಣೆ. ಸಮಯ 9:11. ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ತುತ್ತಮುತ್ತ ಚಿತ್ರದ ಗೀತೆಯೊಂದನ್ನು. ಗೀತೆಯ ಗಾಯಕಿ, ಚಿತ್ರ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಆತ್ಮೀಯ ರೈತ ಬಾಂಧವರೇ, ಇದೇ ಜುಲೈ 1ನೇ ತಾರೀಕು ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಹಿಪ್ಪು ನೇರಳೆ ತೋಟದ ನಿರ್ವಹಣೆ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ

0: ನಿತಿನ್ ರಾಜಾರಾಮ್ ಶಾಸ್ತ್ರಿ ಹಾಡಿರುವ ಕಾಲೇಜ್ ಕುಮಾರ ಚಿತ್ರದ ಗೀತೆಯನ್ನ ಕೇಳಿದಿರಿ. ಬರೆದವರು ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಅರ್ಜುನ್ ಜನ್ಯ. ಕೇಳುಗರೆ, ಈಗ ಒಂದು ಪ್ರಕಟಣೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ ಹಾಗೂ ದ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗಾಗಿ ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ಒಂದು ವರ್ಷದ ಯುಜಿ ಡಿಪ್ಲೊಮಾ ಕೋರ್ಸ್ ಪ್ರಾರಂಭವಾಗುತ್ತಿದೆ. ಕೋರ್ಸ್ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ 15,000 ಶಿಷ್ಯವೇತನದೊಂದಿಗೆ ದ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಸಂಸ್ಥೆಯಲ್ಲಿ ಒಂದು ವರ್ಷದ ಪ್ರಾಯೋಗಿಕ ತರಬೇತಿ, ನಂತರದ ವರ್ಷದಿಂದ 23,000 ವೇತನದೊಂದಿಗೆ ಎನ್ಎಬಿ ಅಥವಾ ಇತರೆ ಎನ್ಜಿಒಗಳಲ್ಲಿ ಉದ್ಯೋಗಾವಕಾಶ ದೊರೆಯಬಹುದಾಗಿದೆ. ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ ಜುಲೈ 4 ತಾರೀಕು. ಅರ್ಜಿಯನ್ನು www.bcu.karnataka.gov.in ಲಾಗಿನ್ ಆಗಿ ಸಲ್ಲಿಸಬೇಕು. ಎನ್ಜಿಒಗಳು, ಸಮಗ್ರ ಶಿಕ್ಷಣ ಮತ್ತು ಪುನರ್ವಸತಿ ಕೇಂದ್ರಗಳು, ಸರ್ಕಾರ ಮತ್ತು ಸಿಎಸ್ಆರ್ ಬೆಂಬಲಿತ ವಿಕಲಚೇತನ ಸಬಲೀಕರಣ ಕಾರ್ಯಕ್ರಮಗಳಲ್ಲಿ ಕಾರ್ಯನಿರ್ವಹಿಸಲು ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9611924211. ಪ್ರಕಟಣೆ ಕೇಳಿದಿರಿ.
1: ಸಿಲೆಬಸ್ಗೂ ಮೀರಿದಂತಹ ಡಿಫ್ರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
2: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಪ್ರಸಾರವಾಗುವ ಯುವ ವಾಣಿಯಲ್ಲಿ ಯುವ ಸೆಲೆಬ್ರಿಟಿ, ಮೈಸೂರಿನ ಬಾಲ ಪ್ರತಿಭೆ, ಈಗ ಯುವ ಪ್ರತಿಭೆಯಾಗಿ ಬಹಳಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಹಲವಾರು ಚಲನಚಿತ್ರಗಳಲ್ಲಿ ನಟಿಸಿರುವ ಮಹೇಂದ್ರ ಪ್ರಸಾದ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
3: ಬೆಟ್ಟದ ಹೂವು ಸಿನಿಮಾ ನೋಡಿದ್ದೆ ಅಪ್ಪು ಸರ್ದು. ಅಲ್ಲಿಂದ ಸಿನಿಮಾ ಆಸಕ್ತಿಗಳು ಜಾಸ್ತಿ ಆಗಿ ಎಲ್ಲಾ ಸಿನಿಮಾಗಳನ್ನು ನಾನು ನೋಡ್ತಾ ಬಂದೆ.
2: ನೆನಪಿಡಿ, ಇದೇ ಸೋಮವಾರ ರಾತ್ರಿ 8 ಯುವ ವಾಣಿ FM 100.6 ದಲ್ಲಿ.
0: ತಾಯಿ ಇಲ್ಲದ ತಬ್ಬಲಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ಮಧು ಬಾಲಕೃಷ್ಣ ಹಾಗೂ ಚಿತ್ರ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿಯಾಗ್ಬಿಟ್ಟು ಅದೇನೇನು ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ಗಂಟೆಯವರೆಗೆ ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ರಲ್ಲಿ.

ಇದೀಗ ನೀವು ಕೇಳಿದ ಗೀತೆ ಪುಷ್ಪಕ ವಿಮಾನ ಚಿತ್ರದ್ದು. ಹಾಡಿದವರು ಹರಿಚರಣ್. ಕೆ ಕಲ್ಯಾಣವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಎಂ ಆರ್ ಚರಣ್ ರಾಜ್. ಈಗ ಒಂದು ಪ್ರಕಟಣೆ. ರಾಜೀವ್ ಗಾಂಧಿ ವಸತಿ ನಿಗಮದ ಸೂಚನೆಯಂತೆ ಪ್ರಧಾನಮಂತ್ರಿ ಆವಾಸ್ ನಗರ ಯೋಜನೆ 2 ಅಡಿಯಲ್ಲಿ ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವಸತಿ ಸೌಲಭ್ಯ ಕಲ್ಪಿಸುವ ಸಲುವಾಗಿ ವಸತಿರಹಿತ ಹಾಗೂ ನಿವೇಶನರಹಿತರ ಸಮೀಕ್ಷೆಗೆ ಅರ್ಜಿ ಸಲ್ಲಿಸಲು ಜೂನ್ 30 ಕಾಲಾವಕಾಶವನ್ನು ನೀಡಲಾಗಿದೆ. ಇದುವರೆಗೆ ಯಾವುದೇ ವಸತಿ ಯೋಜನೆಯ ಅಡಿಯಲ್ಲಿ ಸೌಲಭ್ಯ ಪಡೆಯದೇ ಇರುವ ವಸತಿರಹಿತರು ಹಾಗೂ ನಿವೇಶನರಹಿತ ಮಹಿಳೆಯರು, ಹಿರಿಯ ನಾಗರಿಕರು, ವಿಶೇಷ ಚೇತನರು ಹಾಗೂ ಮಾಜಿ ಸೈನಿಕರು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಅರ್ಜಿದಾರ ಫೋಟೋ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ಚುನಾವಣಾ ಗುರುತಿನ ಚೀಟಿ, ಬ್ಯಾಂಕ್ ಪಾಸ್ಬುಕ್, ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ಗಳು, ದಾಖಲೆಗಳೊಂದಿಗೆ ಸ್ವಂತವಾಗಿ ಗ್ರಾಹಕ ಸೇವಾ ಕೇಂದ್ರಗಳಲ್ಲಿ, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಆನ್ಲೈನ್ ಮೂಲಕ ಜೂನ್ 30 ಒಳಗಾಗಿ ಅರ್ಜಿಯನ್ನು ಸಲ್ಲಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ

ನಗರ ಸ್ಥಳೀಯ ಸಂಸ್ಥೆಗಳ ವಸತಿ ಶಾಖೆಯನ್ನು ಸಂಪರ್ಕಿಸಲು ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ. ಸಮಯ 9:37. ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಈಗ ಕೇಳೋಣ ಮಹಾರಾಜ ಚಿತ್ರದ ಗೀತೆಯನ್ನು. ಗೀತೆಯ ಗಾಯಕಿ ಚಿತ್ರ, ಕೆ ಕಲ್ಯಾಣ್ ಅವರ ಗೀತೆಗೆ ಸ್ವರ ಸಂಯೋಜನೆ ಮಾಡಿದ್ದಾರೆ ಎಸ್ ಎ ರಾಜ್ಕುಮಾರ್.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
1: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
0: ಸಸ್ಯವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾದು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
5: ಮರವನ್ನು ಪ್ರೀತಿಸುವೆ ನಾನು.
0: ತಪ್ಪದೆ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವ ಭೂಮಿಗೆ ಬಂದ ಭಗವಂತ ಚಿತ್ರದ ಶೀರ್ಷಿಕೆ ಗೀತೆಯನ್ನು ಆಲಿಸಿದಿರಿ. ಗೀತೆಯನ್ನು ಬರೆದವರು ಚಿ ಉದಯಶಂಕರ್, ಸಂಗೀತ ಜಿ ಕೆ ವೆಂಕಟೇಶ್. ಈಗ ಒಂದು ಪ್ರಕಟಣೆ. 2026-27 ಶೈಕ್ಷಣಿಕ ವರ್ಷದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಲಲಿತಕಲಾ ಕಾಲೇಜಿನಲ್ಲಿ ಎಸ್ಇಪಿ 2024 ಅನ್ವಯ ಪ್ರಥಮ ವರ್ಷದ ಬಿಬಿಎ ಪ್ರವೇಶಾತಿಗಾಗಿ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ ಇದೇ ಜೂನ್ ತಿಂಗಳ 30ನೇ ತಾರೀಕು. ಬಿಪಿಎ ಪದವಿಯು 6 ಸೆಮಿಸ್ಟರ್ ಅವಧಿಯಿಂದ ಕೂಡಿದ್ದು ಕರ್ನಾಟಕ ಶಾಸ್ತ್ರೀಯ ಸಂಗೀತ, ನೃತ್ಯ, ನಾಟಕ ಮತ್ತು ಗಮಕ ವಿಷಯಗಳ ಅಧ್ಯಯನಕ್ಕೆ ಅವಕಾಶ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವಿಶ್ವವಿದ್ಯಾನಿಲಯ ಲಲಿತಕಲಾ ಕಾಲೇಜಿನ ಕಚೇರಿಯನ್ನು ಸಂಪರ್ಕಿಸಬಹುದು. ದೂರವಾಣಿಯ ಸಂಖ್ಯೆ ಕೋಡ್ ಸಹಿತ 0821-24159586 ಹಾಗೂ ಮೊಬೈಲ್ ಸಂಖ್ಯೆ

9972 7236 4 9972 7236 4 4. ಇದು ವಿಶ್ವವಿದ್ಯಾನಿಲಯ ಲಲಿತಕಲಾ ಕಾಲೇಜು ಮಾನಸಗಂಗೋತ್ರಿಯಿಂದ ಬಂದ ಪ್ರಕಟಣೆ. ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಋಣಮುಕ್ತಳು ಚಿತ್ರದ ಗೀತೆಯೊಂದನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಸಂಗಡಿಗರು ಚಂದ್ರಶೇಖರ ಕಂಬಾರ ಅವರ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

0: ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6.
1: ಜೂನ್ 28 ಪೋಲಿಯೋ ಭಾನುವಾರ.

0: ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಬಾನುಲಿ ಕೃಷಿ ಬೆಳಗು.
2: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29 ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ.
3: ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೇ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.
4: ಅಣ್ಣ,

ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ,
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನು ಕರೆತನ್ನಿ,
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಕು.

ಎಫ್ಎಂ 100.6ರಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರ. ವೇಳೆ 10 ಗಂಟೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಂಬೆ ಎಸ್ ಜಯಶ್ರೀ ಅವರ ಹಾಡುಗಾರಿಕೆಯನ್ನು ಆಲಿಸಲಿದ್ದೀರಿ. ಪ್ರಾರಂಭಕ್ಕೆ ಅಪರಾಧಮೂಲ ಲತಾಂಗಿರಾಗ, ಆದಿತಾಳದಲ್ಲಿ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಅವರ ಕೃತಿ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಂಬೆಸ್ ಜಯಶ್ರೀ ಅವರ ಹಾಡುಗಾರಿಕೆಯನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಎಫ್ಎಂ 100.6. ಸಮಯ 10:30, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ರಾಮ್ಪುರ್ ಕಾ ಲಕ್ಷ್ಮಣ್ ಚಿತ್ರದ ಗೀತೆ ಹಾಡಿದ್ದಾರೆ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್. ಮಜ್ರೂ ಸುಲ್ತಾನ್ಪುರಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಆರ್ ಡಿ ಬರ್ಮನ್.

ಬಾಲಿಕಾ ಬಧು ಚಿತ್ರದ ಗೀತೆ, ಗೀತೆಯ ಗಾಯಕ ಅಮಿತ್ ಕುಮಾರ್, ಆನಂದ್ ಭಕ್ಷಿ ಅವರ ಸಾಹಿತ್ಯಕ್ಕೆ ಸಂಗೀತ ಆರ್ ಡಿ ಬರ್ಮನ್ ಅವರದು.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿ ಇದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463889.
1: ಶಾರದಾ, ನಿಮ್ಮೂರಿಗೆ ಹೋಗ್ಬೇಕು ಅಂದ್ರೆ ನೇರವಾಗಿ ಹೋಗ್ಬೇಕಲ್ವಾ? ಇದ್ಯಾಕೆ ಈ ಬಸ್ ಬಲಕ್ಕೆ ತಿರುಗ್ತು? ಅಲ್ಲಿ ಹೊಲ ಅಲ್ವಾ ಇರೋದು? ಅಲ್ಲಿ ದಾರಿ ಇದೆಯಾ?
2: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 27ನೇ ತಾರೀಕು ರಾತ್ರಿ 8 ಗಂಟೆಗೆ ಕೇಳಿ ನಾಟಕ ನಮ್ಮ ಊರ ಹಬ್ಬ.
1: ಅಯ್ಯೋ, ಬಸ್ದು ಲೈಟ್ ಕಾಣ್ತಾ ಇಲ್ಲ.
3: ಹೌದು, ಎಲ್ಲೋಯ್ತು ಈ ಬಸ್ಸು? ಗೌರಿ ಹೇಳಿತ್ತು ನಿಜಾನೇ, ಇದು ದೇವ್ವಾನೇ.
2: ಮರೆಯದೇ ಕೇಳಿ ಇದೇ ಶನಿವಾರ 27ನೇ ತಾರೀಕು ರಾತ್ರಿ 8 ಗಂಟೆಗೆ ನಾಟಕ ನಮ್ಮ ಊರ ಹಬ್ಬ.

ಲತಾ ಮಂಗೇಶ್ಕರ್ ಅವರು ಹಾಡಿರುವ ಅನಾಮಿಕ ಚಿತ್ರದ ಗೀತೆಯನ್ನ ಕೇಳಿದಿರಿ. ಈಗ ಕೇಳೋಣ ಖೇಲ್ ಖೇಲ್ ಮೇ ಚಿತ್ರದ ಗೀತೆಯೊಂದನ್ನು. ಧ್ವನಿ ನೀಡಿದ್ದಾರೆ ಆಶಾ ಭೋನ್ಸ್ಲೆ ಹಾಗೂ ಕಿಶೋರ್ ಕುಮಾರ್. ಸಂಗೀತ ಆರ್ ಡಿ ಬರ್ಮನ್.

ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಂಸ್ಲೆ ಅವರು ಹಾಡಿರುವ ತೀಸ್ರಿ ಮಂಜಿಲ್ ಚಿತ್ರದ ಗೀತೆ. ಮಜ್ರೂ ಸುಲ್ತಾನ್ಪುರಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಆರ್ ಡಿ ಬರ್ಮನ್.

ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು FM 100.6 ನಿಲಯದ ಮುಂದಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು BK ಸರಸ್ವತಿ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಸಮಯ 11 ಗಂಟೆ. ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ್ ಹೆಸರು ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಮೈಸೂರು ಉಮೇಶ್.

ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ನಮ್ಮೂರು ಹೆಸರು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರತಿ ಶನಿವಾರ ನಿಮಗಾಗಿ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಮ್ಮೂರು ಹೆಸರು ಕಾರ್ಯಕ್ರಮ ಪ್ರಸಾರ ಆಗ್ತಾ ಬರ್ತಾ ಇದೆ. ಸುಮಾರು 100 ಹಳ್ಳಿಗಳ ಬಗೆಗೆ ಒಂದಷ್ಟು ಮಾಹಿತಿಯನ್ನು, ಒಂದಷ್ಟು ವಿಚಾರಗಳನ್ನು ತಾವೆಲ್ಲರೂ ಕೂಡ ಆಲಿಸಿದ್ದೀರಿ. ಒಂದಷ್ಟು ವಿಚಾರಗಳನ್ನು ಆವಾಹನೆ ಮಾಡಿಕೊಂಡಿದ್ದೀರಿ. ಆವಾಹನೆ ಅನ್ನುವಂಥ ಈ ಶಬ್ದವನ್ನು ನಾನು ಯಾಕೆ ಬಳಸ್ತಾ ಇದ್ದೇನೆ ಅಂತಂದರೆ, ನಮ್ಮೂರ ಬಗೆಗೆ ನಮಗೆ ಗೊತ್ತಿಲ್ಲದೆ ಇರುವಂತಹ ಅನೇಕ ಸಂಗತಿಗಳನ್ನು ನಾವು ಮರೆತೇ ಬಿಟ್ಟಿರ್ತೇವೆ. ಆದರೆ ನಮ್ಮೊಳಗೆ ಅದನ್ನು ಹಾಕ್ಕೊಂಡಾಗ ಮತ್ತಷ್ಟು ಹಳ್ಳಿಗಳನ್ನು ನಾವು ಕುತೂಹಲದಿಂದ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಥರದ ಒಂದು ಪ್ರಯತ್ನದಲ್ಲಿ ನಮ್ಮೂರ ಹೆಸರು ಕಾರ್ಯಕ್ರಮ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಂಪನ್ಮೂಲ ವ್ಯಕ್ತಿಗಳು ಕೂಡ ಹಲವಾರು ಹಳ್ಳಿಗಳನ್ನು ಸಂಶೋಧನೆ ಮಾಡಿ ಆ ಸ್ಥಳಕ್ಕೆ ಹೋಗಿ, ಅಂದರೆ ಕ್ಷೇತ್ರ ಕಾರ್ಯವನ್ನು ಮಾಡಿ ಒಂದಷ್ಟು ಮಾಹಿತಿಯನ್ನು ಹೆಕ್ಕಿ ಮತ್ತು ಮೌಖಿಕ ಪರಂಪರೆಯಲ್ಲಿರುವಂತಹ ಕೆಲವಷ್ಟು ಕಥೆಗಳನ್ನು ಕೂಡ ಅವರು ಇಟ್ಕೊಂಡು ಆ ಊರಿನ ಬಗೆಗಿನ ಹೆಸರಿನ ನಿಷ್ಪತ್ತಿಯ ಮತ್ತು ಆ ಊರಿನ ವಿಶೇಷತೆಗಳನ್ನು ಕೂಡ ಹೇಳ್ತಾ ಬರ್ತಾ ಇದ್ದಾರೆ. ಈ ಪ್ರಯತ್ನದಲ್ಲಿ ತಾವೆಲ್ಲರೂ ಕೂಡ ನಮಗೆ ಕೈ ಜೋಡಿಸಿದಿರಿ, ಕರೆಯನ್ನು ಮಾಡೋದ್ರ ಮೂಲಕ, ಹಾಗೆಯೇ ಪತ್ರಗಳನ್ನು ಬರೆದು ಕಳಿಸೋದ್ರ ಮೂಲಕ ನಿಮ್ಮ ಊರಿನ ಬಗೆಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ತಾ ಬರ್ತಾ ಇದ್ದೀರಿ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕರೆಯನ್ನು ಮಾಡಿ ನೀವು ಸಂಗ್ರಹಿಸಿದಂತಹ ಕೆಲವು ಸಂಗತಿಗಳನ್ನು ಮತ್ತಷ್ಟು ಜನರಿಗೆ ಹಂಚಬಹುದು. ಕರೆಗಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 251252 ಮತ್ತೊಂದು 251508 ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆಗಳು 251252 ಮತ್ತೊಂದು 251508. ಕೇಳುಗರೆ, ಕಾರ್ಯಕ್ರಮವನ್ನು ಕೇಳಿದ ನಂತರದಲ್ಲಿ ಒಂದಷ್ಟು ವಿಚಾರಗಳನ್ನು ಕಾರ್ಯಕ್ರಮದ ಬಗೆಗೆ ಹಂಚಿಕೊಳ್ಬೇಕು ಅನ್ನುವಂತಹ ಆಸಕ್ತಿ ಇದ್ದಲ್ಲಿ ಈಗ ಹೇಳುವ ವಿಳಾಸಕ್ಕೆ ತಾವು ಪತ್ರವನ್ನು ಬರೆದು ನಮಗೆ ತಿಳಿಸಬಹುದು. ಪತ್ರಕ್ಕಾಗಿ ವಿಳಾಸ, ನಿಲಯ ನಿರ್ದೇಶಕರು, ನಮ್ಮೂರ ಹೆಸರು ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 570020. ಮತ್ತೊಮ್ಮೆ, ನಿಲಯ ನಿರ್ದೇಶಕರು, ನಮ್ಮೂರ ಹೆಸರು ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 570020. ಮಿಂಚಂಚೆ ಅಂದರೆ ಮೇಲ್ ಸಂದೇಶವನ್ನು ಕೂಡ ತಾವು ಕಳಿಸಬಹುದು. ಮೇಲ್ ವಿಳಾಸ replyairmysore@gmail.com. ಮತ್ತೊಮ್ಮೆ, replyairmysore@gmail.com. ಕಾರ್ಯಕ್ರಮದ ಆರಂಭದಲ್ಲಿ

ಒಂದು ಗೀತೆಯನ್ನ ಕೇಳೋಣ. ಚಿತ್ರ ಅಪೂರ್ವ ಸಂಗಮ. ಗೀತೆಯ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು

0: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿಯಾಗ್ಬಿಟ್ಟು ಅದ್ ಏನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
3: ಕೆಳಗರೆ ನಮ್ಮೂರು ಹೆಸರು ಕಾರ್ಯಕ್ರಮವನ್ನು ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ಕೇಳ್ತಾ ಇದ್ದೀರಿ. ಒಂದು ಪತ್ರ ಬಂದಿದೆ. ಈ ಪತ್ರವನ್ನು ಬರೆದಿರುವಂಥವರು ಮೈಸೂರಿನ ಸುನೀತಾ ಅವರು. ನನ್ನ ತವರು ಮನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವ ಜಮಖಂಡಿ ಎಂಬ ನಗರ. ಸದ್ಯ ಇದು ತಾಲೂಕು ಆಗಿದೆ. ಜಮಖಂಡಿಗೆ 1000+ ಇತಿಹಾಸವಿದೆ. ಇಲ್ಲಿ ಸಾಂಸ್ಕೃತಿಕ ಒಳ್ಳೆಯ ಪರಂಪರೆಯೂ ಕೂಡ ಇದೆ. ಐತಿಹಾಸಿಕ ದೃಷ್ಟಿಯಿಂದಲೂ ಶ್ರೀಮಂತಿಕೆ ಈ ಜಮಖಂಡಿಗೆ ಇದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದಲ್ಲಿ ಅನೇಕ ರಾಜ ಸಂಸ್ಥಾನಗಳು ಇರುವುದನ್ನು ಕಾಣ್ತೇವೆ. ಎಲ್ಲ ಸಂಸ್ಥಾನಗಳು ತಮ್ಮದೇ ಆದ ನಿರ್ದಿಷ್ಟ ಪ್ರದೇಶದಲ್ಲಿ ರಾಜ್ಯಭಾರವನ್ನು ನಡೆಸ್ತಾ ಇದ್ವು. ಈ ಎಲ್ಲ ಸಂಸ್ಥಾನಗಳ ಪೈಕಿ ಈಗಿನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಸಂಸ್ಥಾನವು ಒಂದು. ಕ್ರಿಸ್ತ ಪೂರ್ವಕಾಲದಿಂದ ದೇಶಕ್ಕೆ ಸ್ವಾತಂತ್ರ್ಯ ಬರುವವರೆಗೂ ನಡೆದ ಅನೇಕ ಐತಿಹಾಸಿಕ ಘಟನೆಗಳಿಗೂ ಈ ಜಮಖಂಡಿ ನಗರಕ್ಕೂ ಒಂದಲ್ಲ ಒಂದು ರೀತಿಯಿಂದ ನಿಕಟ ಸಂಬಂಧವಿರುವುದು ಐತಿಹಾಸಿಕ ಮೂಲಗಳಿಂದ ತಿಳಿದುಬರುತ್ತೆ. ಮೂಲತಃ ಜಂಬು ಎಂಬ ಮುನಿಯು ಈ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಎಂಬ ಕಾರಣಕ್ಕೆ ಇದಕ್ಕೆ ಜಮಖಂಡಿ ಎಂತಲೂ, ಹಾಗೂ ಈ ಕಡೆ ಕಾಣಸಿಗುವ ಬೆಟ್ಟಗುಡ್ಡಗಳಲ್ಲಿ ಜಂಬು ನೇರಳೆ ಹಣ್ಣುಗಳನ್ನು ಹೆಚ್ಚಾಗಿ ಬೆಳೀತಾ ಇದ್ರು. ಇವುಗಳನ್ನು ಆಸ್ವಾದಿಸಲು ನರಿಗಳು ಹೆಚ್ಚಾಗಿದ್ವು. ಈ ನರಿಗಳು ರೆಂಬೆಗಳಲ್ಲಿ ವಾಸಿಸುತ್ತಿರುವುದರಿಂದ ಇದಕ್ಕೆ ಜಂಬು ಕಿಂಡಿ ಎಂದಲೂ, ಅನಂತರದ ದಿನಮಾನಗಳಲ್ಲಿ ಇದನ್ನು ಜಮಖಂಡಿ ಎಂದು ಕರೆಯಲಾಯಿತು. ಕವಿಚಕ್ರವರ್ತಿಯಾದ ರನ್ನನು ತನ್ನ ಕಾವ್ಯಗಳನ್ನು ಈ ನೆಲದಲ್ಲಿ ಬರೆದಿದ್ದಾನೆ. ಒಂದು ಲೌಕಿಕ, ಇನ್ನೊಂದು ಧಾರ್ಮಿಕ. ಅವುಗಳು ಮಹಾಭಾರತದ ಗದಾಯುದ್ಧ, ಇನ್ನೊಂದು ಅಜಿತನಾಥ ತೀರ್ಥಂಕರ ಪುರಾಣ. ಇದರಲ್ಲಿ ಜಮಖಂಡಿಯನ್ನು ಹೀಗೆ ಉಲ್ಲೇಖ ಮಾಡ್ತಾನೆ: ಬೆಳುಗುಲಿ 500 ಅಗ್ಗಳವಿನಿಪ್ಪ ಜಂಬು ಕಿಂಡಿ 70 ತಿಲಕಮನೆ ನೆಗಳ್ದು ಮುದುವೊಳರುಳು ಪುಟ್ಟಿ ಸುಪುತ್ರವೆನಿಸಿದ ಕವಿರತ್ನಂ ಅಂಥೇಳಿ. ಅಂದಿನ ಮುದುವೊಳಲು ಇಂದಿನ ಮುಧೋಳ ಆಗಿದೆ. ಅಂದರೆ ಕವಿರನ್ನನು ತಾನು ಹುಟ್ಟಿದ್ದು ಮುದುವೊಳಲಿನಲ್ಲಿ ಎಂದು ಹೇಳುವುದಕ್ಕೆ ಪಕ್ಕದಲ್ಲಿರುವ ಜಂಬುಕಿಂಡಿ ಊರನ್ನು ಉಲ್ಲೇಖ ಮಾಡಿರುವಂಥದ್ದನ್ನು ನೆನಪಿಸ್ಕೊಳ್ಬಹುದು. ಈ ಜಮಖಂಡಿ ಸಂಸ್ಥಾನವನ್ನು ಆಳಿದವರಲ್ಲಿ ಮೌರ್ಯರು, ಶಾತವಾಹನರು, ಬಾದಾಮಿಯ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ಕಲಚೂರ್ಯರು, ದೇವಗಿರಿಯ ಯಾದವರು, ವಿಜಯನಗರದ ಅರಸರು, ಬಹಮನಿ ಸುಲ್ತಾನರು, ವಿಜಯಪುರದ ಆದಿಲ್ಶಾಹಿಗಳು, ಮೊಘಲರು, ಮರಾಠರು ಮತ್ತು ಪೇಶ್ವೆಗಳು ಈ ಜಮಖಂಡಿ ಸಂಸ್ಥಾನವನ್ನು ಆಳಿದ್ದಾರೆ. ಹಾಗೆಯೇ ಕೊಣ್ಣೂರು ದೇಸಾಯಿಗಳು ಈ ಸಂಸ್ಥಾನವನ್ನು ಆಳಿರುವುದನ್ನು ನಾವು ಗಮನಿಸಬಹುದು. ಜಮಖಂಡಿ ನಗರದ ಪ್ರಮುಖ ವೃತ್ತದಲ್ಲಿ ಇವರ ಪ್ರತಿಮೆಯನ್ನು ಸ್ಥಾಪಿಸಿ ದೇಸಾಯಿ ವೃತ್ತ ಅಂತಲೂ ಕೂಡ ಹೆಸರಿಡಲಾಗಿದೆ. ಸ್ವಾತಂತ್ರ್ಯ ಪೂರ್ವ ದಿನಗಳಲ್ಲಿ ಕ್ರಿಸ್ತಶಕ 1799 to 1948 ಜಮಖಂಡಿಯ ಭಾಗ ಪೇಶ್ವೆಯರ ಜಹಾಗೀರರಾಗಿದ್ದ ಪಟವರ್ಧನ್ ಸಂಸ್ಥಾನಿಕರ ಆಡಳಿತಕ್ಕೆ ಒಳಪಟ್ಟಿತ್ತು. ಸ್ವಾತಂತ್ರ್ಯ ಪೂರ್ವ ದಿನಗಳಲ್ಲಿ ಮುಂಬೈ ಪ್ರಾಂತ್ಯದ ದಕ್ಷಿಣ ಮರಾಠ ಸಂಸ್ಥಾನಗಳಲ್ಲಿ ಈ ಜಮಖಂಡಿ ಸಂಸ್ಥಾನವು ಒಂದು ಪ್ರಮುಖ ಸಂಸ್ಥಾನವಾಗಿತ್ತು. 10ನೇ ಶತಮಾನದಿಂದ ಈ ಜಮಖಂಡಿಯ ಇತಿಹಾಸವನ್ನು ಗುರುತಿಸಲಾಗಿದೆ. ಕ್ರಿಸ್ತಶಕ 1763-64 ಪಟವರ್ಧನ್ ಆಳ್ವಿಕೆಗೆ ಈ ಜಮಖಂಡಿ ಸಂಸ್ಥಾನ ಒಳಪಟ್ಟಿತ್ತು. ಪೇಶ್ವೆಯರಲ್ಲಿ ಪ್ರಮುಖರಾಗಿದ್ದ ಪರಶುರಾಮ ಬಾಹು ಪಟವರ್ಧನ್ ಇವರಿಗೆ ಜಮಖಂಡಿ ಮತ್ತು ಸಾತಾರವನ್ನು ಜಹಗೀರದಾಗಿ ಕೊಡಲಾಗಿತ್ತು. ಮುಂದೆ 1799 ಪಟ್ಟಣಕುಡಿ ಅಂದರೆ ಮಹಾರಾಷ್ಟ್ರ ಯುದ್ಧದಲ್ಲಿ ಪರಶುರಾಮ

ಬಾಹು ಪಟವರ್ಧನ್ ತೀರಿಕೊಳ್ಳುತ್ತಾರೆ. ಮುಂದೆ ಅವರ ಹಿರಿಯ ಮಗ ರಾಮಚಂದ್ರ ಪಂಥ ಅಪ್ಪ ಪಟವರ್ಧನ್ ಜಮಖಂಡಿ ಮತ್ತು ಸತಾರವನ್ನು ಬೇರೆ ಬೇರೆ ಸಾಮ್ರಾಜ್ಯಗಳಾಗಿ ಬೇರ್ಪಡಿಸಿದರು. 1811ರಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಮಚಂದ್ರರಾವ್ ಪಟವರ್ಧನ್ ಅವರು ರಾಜರಾಗಿ ಪಟ್ಟವನ್ನು ಏರ್ತಾರೆ. ಆಗ ಜಮಖಂಡಿಯು ಒಂದು ಸ್ವತಂತ್ರ ಸಂಸ್ಥಾನವಾಗಿ ರೂಪುಗೊಳ್ಳಿತು. ರಾಮಚಂದ್ರ ಪಂಥ ಅಪ್ಪ ಸಾಹೇಬರ ಈ ಜಮಖಂಡಿ ಸಂಸ್ಥಾನದ ಮೂಲ ಪುರುಷ ಎನಿಸಿಕೊಂಡಿದ್ದಾರೆ. 1811ರಿಂದ 1813ರವರೆಗೆ ಕೇವಲ 2 ವರ್ಷ ಆಡಳಿತವನ್ನು ಇವರು ನಡೆಸಿದರು. ಇವರ ನಂತರ ಅವರ ಏಕೈಕ ಪುತ್ರ ಗೋಪಾಲರಾವ್ ಪಟವರ್ಧನ್ ಅವರು 1813ರಿಂದ 1840ರವರೆಗೆ ರಾಜ್ಯಭಾರವನ್ನು ಮಾಡಿದರು. ಇವರು ಸುದೀರ್ಘ 44 ವರ್ಷಗಳ ಆಡಳಿತ ನಡೆಸಿ ಬಹಳ ಪ್ರಸಿದ್ಧಿಯನ್ನು ಪಡೆದರು. ಇವರು ಅನೇಕ ಶೈವ ದೇವಾಲಯಗಳನ್ನು, ವೈಷ್ಣವ ದೇವಾಲಯಗಳನ್ನು, ಮಠಗಳನ್ನು, ಪ್ರಾರ್ಥನಾ ಮಂದಿರಗಳನ್ನು, ಕೆರೆಗಳನ್ನು, ಶಾಲೆಗಳನ್ನು ಮತ್ತು ಆಸ್ಪತ್ರೆಗಳನ್ನು ಕಟ್ಟಿಸಿದ್ರು. ಇವೆಲ್ಲ ಕಟ್ಟಡಗಳನ್ನು ಇಂದಿಗೂ ಕೂಡ ನೋಡಬಹುದು ಆ ಪ್ರದೇಶದಲ್ಲಿ ಅಂತ ಹೇಳ್ತಾರೆ. ಗೋಪಾಲರಾವ್ ಪಟವರ್ಧನ್ ಅವರಿಗೆ ಸಂತಾನವಿರಲಿಲ್ಲ. ಅವರು ಮರಣ ಹೊಂದಿದಾಗ ಅವರ ದತ್ತುಪುತ್ರರಾದ ರಾಮಚಂದ್ರರಾವ್ ಅಪ್ಪ ಸಾಹೇಬರು ತುಂಬ ಚಿಕ್ಕವರಾಗಿದ್ದರು. ಅವರು ಪ್ರಬುದ್ಧರಾಗುವವರೆಗೂ ರಾಣಿ ಸಾಹೇಬರ ಉಸ್ತುವಾರಿಯಲ್ಲಿ ವಿಠಲ ಗೋವಿಂದ ಅಪಟೆ, ಕೃಷ್ಣಾಜಿ ಬಾಲಾಜಿ ಜೋಶಿ, ವಿನಾಯಕ ಕೃಷ್ಣ ಪಂಡಿತ ಎಂಬುವವರು ಆಡಳಿತಾಧಿಕಾರಿಗಳಾಗಿದ್ದರು. ಅನಂತರದ ದಿನಮಾನಗಳಲ್ಲಿ ರಾಮಚಂದ್ರರಾವ್ ಅಪ್ಪ ಸಾಹೇಬರು 1853ರಿಂದ 1857ರವರೆಗೆ ಈ ಜಮಖಂಡಿ ಸಂಸ್ಥಾನವನ್ನು ಆಳಿದರು. ಇವರ ಕಾಲದಲ್ಲಿಯೇ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂಡಾಯ ಶುರುವಾಯಿತು. 1857ರಲ್ಲಿ ಬ್ರಿಟಿಷರ ವಿರುದ್ಧ ಉತ್ತರ ಭಾರತದಲ್ಲಿ ಪ್ರಾರಂಭವಾದ ಈ ಸಂಗ್ರಾಮದ ಗಾಳಿ ದಕ್ಷಿಣ ಭಾರತಕ್ಕೂ ಬೀಸತೊಡಗಿತು. ರಾಷ್ಟ್ರಾಭಿಮಾನದ ಕಿಚ್ಚು ಎಲ್ಲರನ್ನ ಹೆಚ್ಚಿಸಿತು. ಕರ್ನಾಟಕದ ದಕ್ಷಿಣದ ರಾಜರುಗಳಾದ ಸುರಪುರದ ವೆಂಕಟಪ್ಪ ನಾಯಕ, ನರಗುಂದದ ಬಾಬಾ ಸಾಹೇಬ, ಜಮಖಂಡಿಯ ರಾಮಚಂದ್ರರಾವ್ ಅಪ್ಪ ಸಾಹೇಬ, ಮುಂಡರಗಿಯ ಭೀಮರಾವ್ ಇವರೆಲ್ಲರೂ ಸೇರಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಲು ಗುಪ್ತವಾಗಿ ಸೈನ್ಯವನ್ನು ಸಂಗ್ರಹಿಸತೊಡಗಿದರು. ಸಿಪಾಯಿ ದಂಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಈ ರಾಮಚಂದ್ರರಾವ್ ಪಟವರ್ಧನ್ ಅವರನ್ನು ಬ್ರಿಟಿಷರು ಬಂಧಿಸಿದರು. ರಾಜರನ್ನು ಬಂಧಿಸಿದರೆ ನಮ್ಮ ಸಂಸ್ಥಾನ ಬ್ರಿಟಿಷರ ವಶವಾಗಿ ಹಾಳಾಗಿ ಹೋಗುತ್ತದೆ ಎನ್ನುವ ಕಾರಣಕ್ಕೆ ಇದೇ ಸಂಸ್ಥಾನದ ಸೈನ್ಯಾಧಿಕಾರಿಗಳಾಗಿದ್ದ ಸಾಬಟೆ ಮತ್ತು ಚಟ್ಟು ಸಿಂಗರು ನಾವು ಇದಕ್ಕೆ ಕಾರಣಕರ್ತರು ಎಂದು ಸುಳ್ಳು ಒಪ್ಪಿಕೊಂಡು ಬ್ರಿಟಿಷರ ಗಲ್ಲು ಶಿಕ್ಷೆಗೆ ಬಲಿಯಾಗ್ತಾರೆ. ನಿಜವಾಗಿಯೂ ಈ ಜಮಖಂಡಿ ಸಂಸ್ಥಾನ ಉಳಿಯುವುದಕ್ಕೆ ಈ ಸಾಬಟೆ ಮತ್ತು ಚಟ್ಟು ಸಿಂಗರ ಪಾತ್ರ ಪ್ರಮುಖವಾಗಿದೆ. ಈ ಚಟ್ಟು ಸಿಂಗರ ಸಮಾಧಿಯನ್ನು ಜಮಖಂಡಿಯಲ್ಲಿ ಈಗಲೂ ಕೂಡ ನಾವು ನೋಡಬಹುದು. ಮುಂದೆ ರಾಮಚಂದ್ರರಾವ್ ಪಟವರ್ಧನರನ್ನು ಬ್ರಿಟಿಷರು ನಿರ್ದೋಷಿ ಎಂದು ಬಿಡುಗಡೆಯನ್ನು ಮಾಡ್ತಾರೆ. ನಂತರದ ದಿನಗಳಲ್ಲಿ ಬ್ರಿಟಿಷರು ಈ ಅರಮನೆಯಲ್ಲಿ ಓಡಾಡಿ ಗೋಮಾಂಸವನ್ನು ಸೇವಿಸಿ ಮಲಿನಗೊಳಿಸ್ತಾರೆ ಎಂಬ ಕಾರಣಕ್ಕೆ 1859ರಲ್ಲಿ ರಾಮತೀರ್ಥದಲ್ಲಿ ಹೊಸ ಅರಮನೆಯನ್ನು ಕಟ್ಟಿಸ್ತಾರೆ. 1853ರಿಂದ 1897ರವರೆಗೆ ಆಡಳಿತವನ್ನು ನಡೆಸಿದ ರಾಮಚಂದ್ರರಾವ್ ಅಪ್ಪ ಸಾಹೇಬರಿಗೂ ಕೂಡ ಸಂತಾನವಿರಲಿಲ್ಲ. ಇವರು 1897ರಲ್ಲಿ ನಿಧನರಾದಾಗ ಅವರ ದತ್ತುಪುತ್ರ ಪರಶುರಾಮ ಬಾಹು ಪಟವರ್ಧನ್ ಇನ್ನೂ ಚಿಕ್ಕವರಾಗಿದ್ದರು. ಹಾಗಾಗಿ ಬಾಲಕೃಷ್ಣ ನಾರಾಯಣ ವೈದ್ಯೆ ಎಂಬುವವರು ಈ ಸಂಸ್ಥಾನವನ್ನು ನೋಡಿಕೊಳ್ತಾ ಇದ್ದರು. ಆ ಬಳಿಕ ಕ್ಯಾಪ್ಟನ್ ಸರ್ ಎರಡನೇ ಪರಶುರಾಮ ಬಾಹು ಪಟವರ್ಧನ್ ಅವರು 1903ರಿಂದ 1924ರವರೆಗೆ ಈ ಸಂಸ್ಥಾನವನ್ನು ಆಳಿದ್ರು. ಇವರು ಆನೆಯ ಏರಿತದಿಂದಾಗಿ ನಿಧನರಾದಾಗ ಇವರ ಏಕಮಾತ್ರ ಪುತ್ರ ಶಂಕರರಾವ್ ಅಪ್ಪ ಸಾಹೇಬರು 17 ವರ್ಷದವರಾಗಿದ್ದರು. ಆದ್ದರಿಂದ ಮಹಾರಾಣಿ ರಮಾಬಾಯಿ ಸಾಹೇಬರು ಅಧಿಕಾರವನ್ನು ವಹಿಸಿಕೊಂಡರು. ಆನಂತರ 1926ರಲ್ಲಿ ಶಂಕರರಾವ್ ಅಪ್ಪ ಸಾಹೇಬರು ಸಿಂಹಾಸನವನ್ನು ಏರಿ 1947ರವರೆಗೆ ಜಮಖಂಡಿ ಸಂಸ್ಥಾನವನ್ನು ಆಳಿದರು. ಜಮಖಂಡಿಯ ಕೊನೆಯ ಅರಸುಮನೆತನ ಪಟವರ್ಧನರ ಸಂಸ್ಥಾಪಕರು ಅತ್ಯಂತ ದೂರದೃಷ್ಟಿ ಉಳ್ಳವರಾಗಿದ್ದರು. ಸ್ವಾತಂತ್ರ್ಯ ನಂತರ ಭಾರತದ ಒಕ್ಕೂಟದಲ್ಲಿ ವಿಲೀನಗೊಂಡ ದಕ್ಷಿಣ ಭಾರತದ ಪ್ರಥಮ ಸಂಸ್ಥಾನವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ಜಮಖಂಡಿ ಸಂಸ್ಥಾನ. ರಾಮತೀರ್ಥ ಅರಮನೆ ಹಾಗೂ ವಿವಿಧ ಐತಿಹಾಸಿಕ ಕಟ್ಟಡಗಳು ಈ ಜಮಖಂಡಿಯ ಗತವೈಭವವನ್ನು ಇಂದಿಗೂ ಸಾರ್ತಾ ಇವೆ. ಈ ರಾಮತೀರ್ಥದ ವಿಶೇಷವೆಂದರೆ ಶ್ರೀರಾಮನು ಸೀತೆಯ ಶೋಧಕ್ಕಾಗಿ ಹೊರಟಾಗ ಈ ಸ್ಥಳದಲ್ಲಿ ಒಂದು ದಿನ ಉಳಿದುಕೊಂಡಿದ್ದರು. ಹಾಗಾಗಿ ಈ ಸ್ಥಳಕ್ಕೆ ರಾಮತೀರ್ಥ ಎಂದು ಕರೆಯುತ್ತಾರೆ. ಅಷ್ಟೇ ಅಲ್ಲದೆ ಶ್ರೀರಾಮನು ಈ ಸ್ಥಳದಲ್ಲಿ ಲಿಂಗ ಪೂಜೆಯನ್ನು ನೆರವೇರಿಸಿದ್ದ ಕಾರಣ ಇಲ್ಲಿನ ದೇವಸ್ಥಾನಕ್ಕೆ ರಾಮೇಶ್ವರ ದೇವಸ್ಥಾನ ಎಂದು ಕರೆಯುತ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿನ ರಾಮತೀರ್ಥ ಕೊಳದಲ್ಲಿ ಒಟ್ಟು 7 ಜ್ಯೋತಿರ್ಲಿಂಗಗಳನ್ನು ಕಾಣಬಹುದು. ರಾಮತೀರ್ಥ ಒಂದು ಸುಂದರ ನೋಟ ಎಲ್ಲರ ಕಣ್ಮನವನ್ನು ಸೆಳೆಯುತ್ತೆ. ಪ್ರತಿ ವರ್ಷ ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ನಡೆಯಲಿರುವ ಈ ರಾಮೇಶ್ವರ ಜಾತ್ರೆಗೆ ಹಲವು ಭಕ್ತರು ಆಗಮಿಸ್ತಾರೆ. ಇನ್ನೊಂದು ವಿಷಯ

0: ಐತಿಹಾಸಿಕವಾಗಿ, ಧಾರ್ಮಿಕವಾಗಿ ಹೇಗೆ ಆ ಜಮಖಂಡಿ ತನ್ನ ವಿಶೇಷತೆಯನ್ನು ಪಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಸುನೀತಾ ಅವರು ಈ ಪತ್ರದಲ್ಲಿ ಬರೆದು ನಮಗೆ ಕಳಿಸಿದ್ದಾರೆ. ಸುನೀತಾ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ. ಕೆಳಗರೆ ತಾವು ಕೂಡ ಪತ್ರಗಳ ಮೂಲಕ ತಮ್ಮ ಊರಿನ ಹೆಸರನ್ನು ಬರೆದು ಕಳಿಸಬಹುದು, ಅಂದರೆ ವಿಶೇಷತೆಗಳನ್ನು ಬರೆದು ಕಳಿಸಬಹುದು. ವಿಳಾಸ, ನಿಲಯ ನಿರ್ದೇಶಕರು, ನಮ್ಮೂರು ಹೆಸರು ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು, 5700020.
1: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿ ಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ನಮ್ಮೂರ ಹೆಸರು ಕಾರ್ಯಕ್ರಮವನ್ನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಕೇಳುಗರೆ ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಈಗ ಒಂದು ಗೀತೆಯನ್ನ ಕೇಳೋಣ. KS ನರಸಿಂಹಸ್ವಾಮಿ ಅವರ ಒಂದು ರಚನೆ, ಚಿತ್ರ ಮೈಸೂರು ಮಲ್ಲಿಗೆ, ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ SP ಜಾನಕಿ, ಸಂಗೀತ CS ಅಶ್ವಥ್ ಅವರದು.

0: ಕೇಳುಗರೆ, ನಮ್ಮೂರು ಹೆಸರು ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಈಗ ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಡಾಕ್ಟರ್ ಪಳನಿ ಸ್ವಾಮಿ ಅವರು. ಗುಂಡ್ಲುಪೇಟೆ ಸಾಂಸ್ಕೃತಿಕ ಅಧ್ಯಯನ ಅನ್ನುವಂತಹ ಮಹಾಪ್ರಬಂಧವನ್ನು ರಚಿಸಿ ಡಾಕ್ಟರೇಟ್ ಪದವಿಯನ್ನು ಇವರು ಪಡ್ಕೊಂಡಿದ್ದಾರೆ. ಬನ್ನಿ, ಇವರನ್ನು ಮಾತಾಡಿಸೋಣ. ಹಲೋ.
1: ಹಲೋ.
0: ಹಾಂ, ನಮಸ್ಕಾರ ಸರ್. ಪಳನಿ ಸ್ವಾಮಿ ಅವರೇ,
1: ನಮಸ್ಕಾರ ಸರ್. ನಮಸ್ತೆ.
0: ಹೇಳಿ ಸರ್, ಇವತ್ತು ಯಾವ ಊರಿನ ಸ್ಥಳನಾಮವನ್ನು, ನಿಷ್ಪತ್ತಿಯನ್ನು ಮತ್ತು ಆ ಊರಿನ ವಿಶೇಷತೆಯನ್ನು ತಿಳಿಸ್ಕೊಡ್ತೀರಿ?
1: ನಮಸ್ಕಾರ ಸರ್. ಆಕಾಶವಾಣಿಯ ಎಲ್ಲ ಶ್ರೋತೃವರ್ಗಕ್ಕೆ ತಮಗೆ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳನ್ನು ತಿಳಿಸ್ತಾ, ನಾನು ಇವತ್ತು ಮಾತನಾಡ್ತಕ್ಕಂಥ ಸ್ಥಳದ ಕ್ಷೇತ್ರ ಪರಿಸ್ಥಿತಿಯ ವಿಷಯ ಗುಂಡ್ಲುಪೇಟೆ. ಸಾಮಾನ್ಯವಾಗಿ ಒಂದು ಪ್ರದೇಶದ ಒಂದು ಊರಿನ ಹೆಸರಿಗೆ ತನ್ನದೇ ಆದಂತಹ ಐತಿಹಾಸಿಕ, ಧಾರ್ಮಿಕ, ಸಾಮಾಜಿಕ, ಈಗ ಬೇರೆ ಬೇರೆ ಹಿನ್ನೆಲೆಯಲ್ಲಿ ಹೆಸರು ಪಡ್ಕೊಂಡಿರ್ತಕ್ಕಂಥದ್ದು ನಾವು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಬೇರೆ ಬೇರೆ ಪ್ರದೇಶದ ಹೆಸರುಗಳು ಸಹ ಇಲ್ಲಿ ಉಲ್ಲೇಖನೀಯವಾಗಿ ಕಾಣ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಗುಂಡ್ಲುಪೇಟೆ ತಾಲೂಕು ಸಹ ಸ್ಥಳನಾಮದ ಹಿನ್ನೆಲೆಯಲ್ಲಿ ಬಹು ಪ್ರಾಮುಖ್ಯತೆಯನ್ನ ಪಡ್ಕೊಂಡು ಹೋಗ್ತದೆ. ಗುಂಡ್ಲುಪೇಟೆ ತಾಲೂಕನ್ನ ಗಂಗರು, ಚೋಳರು, ಹೊಯ್ಸಳರು, ವಿಜಯನಗರದ ಅರಸರು, ಹೀಗೆ ಬೇರೆ ಬೇರೆ ರಾಜಮನೆತನದವರು ಆಳ್ವಿಕೆ ಮಾಡಿಸಿರ್ತಕ್ಕಂಥದ್ದು ನಮಗೆ ಐತಿಹಾಸಿಕ ಹಿನ್ನೆಲೆಯಲ್ಲಿ ಅಂದ್ರೆ ಶಾಸನಗಳು ಹಾಗೂ ಗ್ರಂಥಗಳ ಮೂಲಕ ಇರ್ತಕ್ಕಂಥದ್ದನ್ನ ನೋಡೋದಕ್ಕೆ ಸಾಧ್ಯ ಆಗ್ತದೆ. ಈ ಹಿನ್ನೆಲೆಯಲ್ಲಿ ತಗೊಂಡಾಗ ಗುಂಡ್ಲುಪೇಟೆ, ಈ ಗುಂಡ್ಲುಪೇಟೆಗೆ ಇದ್ದಂತ ಹಿಂದಿನ ಹೆಸರು ಪ್ರಸನ್ನ ವಿಜಯಪುರ. ವಿಜಯಪುರ ಅಂತಕ್ಕಂಥದ್ದನ್ನ ಶಾಸನಗಳು ಉಲ್ಲೇಖ ಮಾಡ್ತವೆ. ಜೊತೆಗೆ ರಾಜಾವಳಿ ಕಥಾಸಾರ, ಎಪಿಗ್ರಾಫಿಯ ಕರ್ನಾಟಕ ಸಂಪುಟ ಮೂರು, ಇಲ್ಲಿಯ ನಂಜನಗೂಡು ತಾಲೂಕಿನ ಶಾಸನಗಳು, ಗುಂಡ್ಲುಪೇಟೆ ತಾಲೂಕಿನ ಶಾಸನಗಳು ಸೇರಿದಂತೆ ಬೇರೆ ಬೇರೆ ಪ್ರದೇಶದ ಶಾಸನಗಳು ತಾಲೂಕಿನ ಸ್ಥಳನಾಮಗಳ ಬಗ್ಗೆ, ಅಲ್ಲಿಯ ಪರಿಸರದ ಬಗ್ಗೆ ಪ್ರಸ್ತಾಪವನ್ನ ಮಾಡೋದನ್ನ ನೋಡೋದಕ್ಕೆ ಸಾಧ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಗುಂಡ್ಲುಪೇಟೆ, ಮೊದಲಿಗೆ ಗುಂಡ್ಲುಪೇಟೆ ಅಲ್ಲಿ ಗುಂಡ್ಲು ಅಂತಕ್ಕಂಥ ಒಂದು ಹೊಳೆ ಹರಿತಾ ಇತ್ತು. ಅದು ಕಾಲಾಂತರದಲ್ಲಿ ಸಂಪೂರ್ಣವಾಗಿ ಮುಚ್ಚೋಗಿತ್ತು. ಈಗ ನಂತರ ಸ್ವಲ್ಪ ಅದನ್ನ ಉತ್ಖನನ ಮಾಡಿ ಸ್ವಲ್ಪ ನೀರು ಹರಿಯೋ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಗುಂಡ್ಲು ಹೊಳೆ ಅಂತಕ್ಕಂಥದ್ದು. ಮೊದಲಿಗೆ ಗುಂಡ್ಲುಪೇಟೆ ಈ ಗುಂಡ್ಲು ಹೊಳೆಯ ದಡದಲ್ಲಿಯೇ ಇದ್ದಂಥದ್ದು. ನಂತರದ ಸಂದರ್ಭದಲ್ಲಿ ಅದು ಸ್ಥಳಾಂತರಗೊಂಡು ಗುಂಡ್ಲುಪೇಟೆ ಅಂತಕ್ಕಂಥ ಹೆಸರನ್ನ ಪಡ್ಕೊಂತಕ್ಕಂಥದ್ದು ನಾವು ವಕ್ತೃಗಳ ಮೂಲಕ ಅಥವಾ ಅಲ್ಲಿಯ ಐತಿಹಾಸಿಕ ಹಿನ್ನೆಲೆಯಲ್ಲಿ ನೋಡೋದಕ್ಕೆ ಸಾಧ್ಯ ಆಗ್ತದೆ. ಈ ಗುಂಡ್ಲು ಹೊಳೆ ಅಂತಕ್ಕಂಥದ್ದು ಕೌಂಡಿನ್ಯ ನದಿ ಅಂತ ಹೇಳಿ, ಈಗಲೂ ಸಹ ಆ ಭಾಗದಿಂದ ಬರ್ತಕ್ಕಂಥ ಗುಂಡ್ಲು ಹೊಳೆಯಿಂದ ಬರ್ತಕ್ಕಂಥ ನೀರು ಈಗಲೂ ನಂಜನಗೂಡಿನ ಕಬಿನಿ ನದಿಗೆ ಸೇರ್ಕೊಂಡು ಗುಪ್ತಗಾಮಿನಿಯಾಗಿ ಹರಿದು ಅಲ್ಲಿ ಸೇರ್ತಕ್ಕಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಹಾಗೆ ಒಂದು ಜನಪದ ಗೀತೆಯೂ ಅಲ್ಲೇ ಇದೆ, ಗುಂಡ್ಲು ಹೊಳೆಯ ತಂದಣ್ಣ ತಾಣಾನ ನಂಜುಂಡೇಶ್ವರನ ಪಾದ ತಂದಣ್ಣ ತಾಣಾನ ಅಂತಕ್ಕಂಥದ್ದನ್ನ ಅಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಗುಂಡ್ಲುಪೇಟೆ ಮೊದಲು ಗುಂಡ್ಲು ನದಿಯ ದಡದಲ್ಲಿದ್ದು ನಂತರದಲ್ಲಿ ಪೇಟೆಗೆ ಪರಿವರ್ತನೆಯಾಗಿ ಮುಂದಕ್ಕೆ ಸ್ಥಳಾಂತರಗೊಂಡು ಗುಂಡ್ಲುಪೇಟೆ ಅಂತಕ್ಕಂಥ ಹೆಸರನ್ನ ಪಡ್ಕೊಳ್ತದೆ. ಇದರ ಜೊತೆಗೆ ಮೈಸೂರಿನ ಚಿಕ್ಕದೇವರಾಜ ಒಡೆಯರು ತಮ್ಮ ಬಾಲ್ಯವನ್ನ ಹಂಗಳದಲ್ಲಿ ಕಳೆಯುವಂತ ಸಂದರ್ಭದಲ್ಲಿ, ನಂತರದ ಸಂದರ್ಭದಲ್ಲಿ ಆ ಗುಂಡ್ಲು ಒಡೆಯ ದಡದಲ್ಲಿ ಅವರ ಮಗ ಪರವಸು ದೇವಾಲಯವನ್ನ ನಿರ್ಮಿಸಿದಂತಹ ಸಂದರ್ಭವನ್ನ ನಾವಲ್ಲಿ ಗಮನಿಸೋದಕ್ಕೆ ನೋಡೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಗುಂಡ್ಲು ಹೊಳೆಯ ಪ್ರದೇಶದಲ್ಲಿ ಗುಂಡ್ಲು ಹೊಳೆ ಇದ್ದಂತ ಮುಖ್ಯವಾದಂತಹ ಕಾರಣ. ಜೊತೆಗೆ ಆ ಪರವಸು ದೇವಾಲಯವನ್ನ ನಿರ್ಮಿಸಿದ ನಂತರ ಅಲ್ಲಿ ಸಮೀಪವೇ ಒಂದು ದೇವನಗರ ಅಂತಕ್ಕಂಥ ಒಂದು ಅಗ್ರಹಾರವನ್ನ ಸಹ ನಿರ್ಮಾಣ ಮಾಡ್ತಾರೆ. ಹಾಗಾಗಿ ಆ ಗುಂಡ್ಲುಪೇಟೆಗೆ ದೇವನಗರ ಎಂಬತಕ್ಕಂಥ ಹೆಸರು ಇದ್ದದ್ದನ್ನ ನೋಡ್ತೇವೆ. ಈಗ ವಿಜಯಪುರವು ಸಹ ಈ ಏನು ನಾವು ಕರಿತಾ ಇದ್ದೀವೋ ಆ ವಿಜಯಪುರ ಅಂತಕ್ಕಂಥ ಹೆಸರಿದ್ದದ್ದು ಪ್ರಸ್ತುತ ಗುಂಡ್ಲುಪೇಟೆಯ ಮಧ್ಯಭಾಗದಲ್ಲಿ ಇರ್ತಕ್ಕಂಥದ್ದು. ನಂತರ ಅದು ಸಹ ಕಾಲಕ್ರಮೇಣ ವಿಸ್ತಾರಗೊಂಡು ಈಗ ಗುಂಡ್ಲುಪೇಟೆ ಅಂತಕ್ಕಂಥದ್ರಲ್ಲಿ ಮಿಲನಗೊಂಡಿರ್ತಕ್ಕಂಥದ್ದು. ಈ ಗುಂಡ್ಲುಪೇಟೆ ಅಂತಕ್ಕಂಥ ಹೆಸರು ಮೊಟ್ಟ ಮೊದಲಿಗೆ ನಮ್ಮ ತಾಲೂಕಿನ ಅಂದ್ರೆ ಗುಂಡ್ಲುಪೇಟೆ ತಾಲೂಕಿನ ಮಾದಪಟ್ಟಣದ ಒಂದು ಶಾಸನದಲ್ಲಿ ಪ್ರಥಮ ಬಾರಿಗೆ ಉಲ್ಲೇಖ ಆಗಿರ್ತಕ್ಕಂಥದ್ನ ನೋಡ್ತೇವೆ. ಇಲ್ಲಿ ಇನ್ನೂ ವಿಶೇಷವಾಗಿ ನೋಡಿದಾಗ ಗುಂಡ್ಲುಪೇಟೆ ಅಂತಕ್ಕಂಥದ್ದಕ್ಕಿಂತ ಅಲ್ಲಿಯ ಪ್ರಾದೇಶಿಕವಾರು ಸಮೂಹ ಆ ಒಂದು ಜನತೆ ಪ್ಯಾಟೆ ಅಂತ ಹೇಳಿ ಕರೀತಕ್ಕಂಥದ್ದು, ಪ್ಯಾಟ್ ಗೋಗಂ ಬಾ ಅಂತ ಕರೀತಾರೆ. ಪ್ಯಾಟಲ್ ಸಂತೆ ಬುಧವಾರದಲ್ಲಿ ಬುಧವಾರ ಅಲ್ಲಿ ಸಂತೆ ನಡೀತದೆ. ಆ ಸಂತೆಗೆ ಪ್ಯಾಟೆ ಸಂತೆ, ಪ್ಯಾಟ್ ಗೋಗಂ ಬಾ ಅಂತಕ್ಕಂಥ ಒಂದು ಗ್ರಾಮ್ಯ ಭಾಷೆಯಲ್ಲಿಯೇ ಆಡುನುಡಿಯಲ್ಲಿ ಮಾತನಾಡ್ತಕ್ಕಂಥದ್ದನ್ನ ನೋಡೋದಕ್ಕೆ ಸಾಧ್ಯ ಆಗ್ತದೆ. ಇವುಗಳ ಜೊತೆಗೆ ಗುಂಡ್ಲುಪೇಟೆ ಬಹು ವಿಸ್ತೃತವಾಗಿದ್ದು ಈಗ ತಾಲೂಕು ಕೇಂದ್ರವಾಗಿ ಇರತಕ್ಕಂಥದ್ದು. ಇದರ ಸುತ್ತಮುತ್ತ ಬಂಡೀಪುರ, ಹಿಮವತ್ ಗೋಪಾಲಸ್ವಾಮಿ ಬೆಟ್ಟ, ಕೆರಕಣಾಂಬಿ, ಹಂಗಳ, ಹೀಗೆ ಸುತ್ತುವರಿದಂತಹ ಪ್ರದೇಶ ಅನೇಕ ಪ್ರಸಿದ್ಧಿಯಾದಂತಹ ದೇವಾಲಯಗಳನ್ನ ಹೊಂದಿರತಕ್ಕಂಥದ್ನು ಸಹ ನಾವು ನೋಡೋದಕ್ಕೆ ಸಾಧ್ಯ ಆಗ್ತದೆ. ಇನ್ನು ಇಲ್ಲಿಯ ವಿಜಯನಾರಾಯಣ ಸ್ವಾಮಿ ದೇವಾಲಯ, ಪರವಸು ದೇವಾಲಯ, ಹೀಗೆ ಬೇರೆ ಬೇರೆ ದೇವಾಲಯಗಳು ಮುಖ್ಯವಾಗಿ ಪ್ರಾಮುಖ್ಯತೆಯನ್ನ ಪಡ್ಕೊಂಡು ಹೋಗ್ತವೆ. ಬೇರೆ ಬೇರೆ ರಾಜಮನೆತನದ ವರ್ಗದವರು, ಆ ರಾಜಮನೆತನದ ಸಮುದಾಯದವರು ಆ ಒಂದು ದೇವಾಲಯಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಐತಿಹಾಸಿಕವಾಗಿ ಇರ್ತಕ್ಕಂಥದ್ದು ನೋಡಲು ಸಾಧ್ಯ. ಇವುಗಳ ಜೊತೆಗೆ ಗುಂಡ್ಲುಪೇಟೆನಲ್ಲಿ ಬಹಳ ದಟ್ಟವಾದಂತಹ ಅರಣ್ಯ ಪ್ರದೇಶ, ಪಕ್ಕದಲ್ಲಿಯೇ ಬಂಡೀಪುರ ಇರ್ತಕ್ಕಂಥದ್ದು, ಆ ಬಂಡೀಪುರ ಪ್ರಖ್ಯಾತಿಯನ್ನು ಪಡ್ಕೊಂಡಿರತಕ್ಕಂಥ ಒಂದು ಅಭಯಾರಣ್ಯ ಅಂತಕ್ಕಂಥದ್ದು ತಮ್ಗೆಲ್ಲ ಶ್ರೋತೃ ವರ್ಗಕ್ಕೆಲ್ಲ ಗೊತ್ತಿರ್ತಕ್ಕಂಥದ್ದು. ಹೀಗೆ ಗುಂಡ್ಲುಪೇಟೆ ತನ್ನದೇ ಆದಂತಹ ಪರಂಪರೆಯ ಜೊತೆಗೆ ಬೇರೆ ಬೇರೆ ಅಂದ್ರೆ ಧಾರ್ಮಿಕವಾಗಿ ಸಾಮಾಜಿಕವಾಗಿಯೂ ಸಹ ಹೆಚ್ಚು ಪ್ರಸಿದ್ಧಿಯನ್ನ ಪಡ್ಕೊಂಡಿರ್ತಕ್ಕಂಥ ಕ್ಷೇತ್ರ. ಹೀಗೆ ಗುಂಡ್ಲುಪೇಟೆ ತನ್ನ ಹೆಸರನ್ನ ತನ್ನ ಒಡಲಿನೊಳಗೆ ಗುಂಡ್ಲು ನದಿಯ ಜೊತೆಗೆ ಸೇರಿಸಿಕೊಂಡು ನಂತರ ಬೇರೆ ಬೇರೆ ರೂಪದಲ್ಲಿ ಗುಂಡ್ಲುಪೇಟೆ ಎಂಬ ಹೆಸರಿನಿಂದ ಈಗಲೂ ಸಹ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ನಾನು ನೋಡೋದಕ್ಕೆ ಸಾಧ್ಯ ಆಗ್ತದೆ. ಇದರ ಮತ್ತೊಂದು ವಿಶೇಷ, ಅದು ಗಡಿ ತಾಲೂಕು. ಈ ಕಡೆ ಚಾಮರಾಜನಗರ ಒಂದು ಚಾಮರಾಜನಗರದಿಂದ ಒಂದು 20-30 ಕಿಲೋಮೀಟರ್ ದಾಟಿದ್ರೆ ತಮಿಳುನಾಡು ಸಿಗ್ತದೆ, ಹಾಗೆಯೇ ಕೇರಳ 20-30 ಕಿಲೋಮೀಟರ್ ದಾಟಿದ್ರೆ ಕೇರಳದ ಗಡಿ ಭಾಗವು ಸಹ ಅಲ್ಲಿ ಅರಿತಕ್ಕಂಥದ್ದು.
0: ಸುಲ್ತಾನ್ ಬತೇರಿಯನ್ನ ದಾಟಿದ್ರೆ ಕೇರಳನೇ ಸಿಗತ್ತೆ. ಈ ಕಡೆ ಬಂಡೀಪುರವನ್ನ ದಾಟಿದ್ರೆ ಮಧುಮಲೆ ಸಿಗುತ್ತೆ. ಮಧುಮಲೆ ಅದು ತಮಿಳುನಾಡಿನ ಗಡಿ.
1: ಗಡಿಗಳು ಸರ್, ಅವೆರಡು ಗಡಿಗಳು ಸೇರ್ಕೊಂಡು ಇದು ಎರಡು ರೀತಿಯಲ್ಲಿಯೂ ಸಮಾಗಮವನ್ನು ಹೊಂದಿರತಕ್ಕಂಥದ್ದು. ಇತ್ತ ಕೇರಳದ ಪ್ರವಾಸಿಗರು, ತಮಿಳುನಾಡಿನ ಪ್ರವಾಸಿಗರು, ಕರ್ನಾಟಕದ ಪ್ರವಾಸಿಗರು, ಹೀಗೆ ಬೇರೆ ಬೇರೆ ಬೇರೆ ಬೇರೆ ಕಾರಣಗಳಿಂದಲೂ ಆರ್ಥಿಕವಾಗಿಯೂ ಸಹ ಅಲ್ಲಿ ವ್ಯವಹಾರಗಳು, ವಾಣಿಜ್ಯ ವ್ಯವಹಾರಗಳು ನಡೀತಾ ಇರತಕ್ಕಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಒಟ್ಟಾರೆಯಾಗಿ ನೋಡಿದಾಗ ಒಂದು ಪ್ರದೇಶದ ಅಂದ್ರೆ ಒಂದು ಗ್ರಾಮದ, ಒಂದು ಪಟ್ಟಣದ, ಒಂದು ನಗರದ ಹೆಸರು ನಮ್ಗೆಲ್ಲ ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರ್ತಕ್ಕಂಥ ತನ್ನದೇ ಆದಂತಹ ಹಿನ್ನೆಲೆಯನ್ನ ಹೊಂದ್ಕೊಂಡಿರ್ತದೆ. ಈ ಹಿನ್ನೆಲೆಯಲ್ಲಿಯೂ ಗುಂಡ್ಲುಪೇಟೆಯು ಸಹ ಈ ಪ್ರಕಾರದಲ್ಲಿ ಪ್ರಸಿದ್ಧಿಯನ್ನ ಪಡ್ಕೊಂಡಿರತಕ್ಕಂಥ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ ಸರ್.
0: ತುಂಬಾ ಸಂತೋಷ ಡಾಕ್ಟರ್ ಪಳನಿಸ್ವಾಮಿ ಅವರೇ, ಗುಂಡ್ಲುಪೇಟೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸಿದಿರಿ. ಧನ್ಯವಾದಗಳು.
1: ಧನ್ಯವಾದ ಶ್ರೋತೃಗಳಿಗೆ, ತಮಗೂ ಸಹ ಧನ್ಯವಾದಗಳು ಸರ್.
0: ನಮಸ್ಕಾರ.
1: ಧನ್ಯವಾದಗಳು.
0: ಕೇಳುಗರೇ, ಗುಂಡ್ಲುಪೇಟೆಯ ಸ್ಥಳನಾಮದ ಬಗ್ಗೆ, ಗುಂಡ್ಲುಪೇಟೆಯ ವಿಶೇಷತೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗಾಗಿ ನೀಡಿದಂಥವರು ಸಂಶೋಧಕರಾದಂತಹ ಡಾಕ್ಟರ್ ಪಳನಿಸ್ವಾಮಿಯವರು. ಈಗ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ನಮ್ಮ ಪ್ರೀತಿಯ ರಾಮು. ಕೆ ಕಲ್ಯಾಣವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತವಿರುವ ಈ ಗೀತೆಯ ಗಾಯಕರು ಹರಿಹರನ್.

0: ಕೇಳುಗರೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6 ಪ್ರಸಾರ ಆಗ್ತಾ ಇರುವಂತಹ ನಮ್ಮೂರು ಹೆಸರು ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ರಿ. ಈಗ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಂಡ್ಯದ ಸಂಶೋಧಕರಾದಂತಹ ಪ್ರಕಾಶ್ ಸಂತೆ ಕೆಸಲಗೆರೆ ಅವರು. ಪ್ರಕಾಶ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
1: ನಮಸ್ಕಾರ.
0: ಹೇಳಿ ಸರ್, ಇವತ್ತು ಯಾವ ಯಾವ ಗ್ರಾಮ ನಾಮಗಳನ್ನು ಕುರಿತು ತಾವು ಮಾತಾಡ್ತೀರಿ?
1: ಮಂಡ್ಯ ತಾಲೂಕಿನ

0: ಅಕಾರಾದಿ ಅಕ್ಷರಗಳಲ್ಲಿ ನಂಜೇನಹಳ್ಳಿ, ನಂದಹಳ್ಳಿ, ನರಗಲ್ಲು ಮತ್ತು ನಲ್ಲಹಳ್ಳಿ ಗ್ರಾಮಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಈಗ ಮೊದಲನೇದಾಗಿ ನಂಜೇನಹಳ್ಳಿ ಅನ್ನುವಂಥ ಗ್ರಾಮದ ಬಗ್ಗೆ ನಾನು ಮಾತಾಡ್ತೀನಿ.
1: ಓಕೆ ಸರ್.
0: ಬಹುತೇಕವಾಗಿ ಸಾಗುವಳಿಯ ಹಿನ್ನೆಲೆಯಲ್ಲಿ ಮತ್ತೆ ಜಾನುವಾರುಗಳ ಸಾಕಾಣಿಕೆ ಹಿನ್ನೆಲೆ ಹುಟ್ಟಿಕೊಂಡಂತ ಗ್ರಾಮದ ಹೆಸರು ಇದಾಗಿದೆ. ಮಂಡ್ಯ ತಾಲೂಕು ಕೇಂದ್ರದಿಂದ ಉತ್ತರ ದಿಕ್ಕಿಗೆ 23 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 796.17 ಹೆಕ್ಟರ್ ಪ್ರದೇಶ, ಸಾಗುವಳಿಯಾಗಿ 602.18 ಹೆಕ್ಟರ್ ಪ್ರದೇಶ, ನೀರಾವರಿಯಾಗಿ 21.9 ಹೆಕ್ಟರ್ ಪ್ರದೇಶವನ್ನು ಈ ನಂಜೇನಹಳ್ಳಿ ಹೊಂದಿದೆ. ನಾವು ಮೊದಲೇ ಹೇಳಿದ ಹಾಗೆ ಜಾನುವಾರುಗಳನ್ನು ಸಾಕಾಣಿಕೆ ಮಾಡುವುದು ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವುದು ಈಗ ಮೂಲ ಉದ್ದೇಶ ಗ್ರಾಮಗಳಲ್ಲಿ. ಈ ಹಿನ್ನೆಲೆಯಲ್ಲಿ ನಂಜಪ್ಪ ಎನ್ನುವಂಥ ವ್ಯಕ್ತಿ ಈ ಗ್ರಾಮದಲ್ಲಿ ತರಗನ್ನ ಗುಡಿಸಿ ಮನೆ ಕಟ್ಟಿಕೊಂಡು ವಾಸ ಮಾಡತೊಡಗಿದ. ಈ ಹಿನ್ನೆಲೆಯಲ್ಲಿ ನಂಜಪ್ಪನ ವಾಸ ಮಾಡಿದ ಹಿನ್ನೆಲೆಯಲ್ಲಿ ಅಲ್ಲಿ ಜಾನುವಾರುಗಳ ಸಹಿತವಾಗಿದ್ದರಿಂದಾಗಿ ನಂಜನಕೊಪ್ಪಲು ಅನ್ನುವಂಥ ಅದು ಹೆಸರಾಗಿತ್ತು. ಮತ್ತೆ ದೊಡ್ಡಿ ಎನ್ನುವಂಥದ್ದು ಈ ಗ್ರಾಮಕ್ಕೆ ಸೇರ್ಪಡೆ ಆಗ್ತದೆ. ಆದರೂ ಕೂಡ ನಂಜನಕೊಪ್ಪಲು ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಕರಿತಾ ಇದ್ದಾರೆ ಈ ಗ್ರಾಮದವರು. ಆದ್ರೆ ಇನ್ನೊಂದು ವಿಶೇಷ ಏನಂದ್ರೆ ಈ ಗ್ರಾಮಕ್ಕೆ ಹೊಸಕೊಪ್ಪಲು, ಸೀರನಕೊಪ್ಪಲು, ಬೆಣಚಕೊಪ್ಪಲು ಈ ಗ್ರಾಮಗಳು ಸೇರ್ಪಡೆಯಾಗಿವೆ. ಈ ಗ್ರಾಮಗಳಲ್ಲಿರುವಂತ ಈ ಕೊಪ್ಪಲು ಗ್ರಾಮಗಳು ಕೇವಲ 4-5 ಮನೆಗಳ ಆಗಿವೆ. ಈ ಪ್ರತಿ ಕೊಪ್ಪಲು ಕೂಡ ಒಂದೊಂದು ವಠಾರದಂತೆ ಕಾಣ್ತವೆ ಎನ್ನುವಂತಹದ್ದು ನಮಗೆ ಇಲ್ಲಿ ಕಂಡು ಬರ್ತದೆ. ಅಂದ್ರೆ ಇಷ್ಟು ಗ್ರಾಮದವರು ಕೂಡ ಒಂದೇ ಗ್ರಾಮದಲ್ಲಿ ನಂಜೇನಹಳ್ಳಿ ಎನ್ನುವಂತ ಹೆಸರಿನಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಎನ್ನುವಂತಹದ್ದು ಕಂಡು ಬರ್ತದೆ. ಜೊತೆಗೆ ಈ ಗ್ರಾಮದ ಎಲ್ಲರೂ ಕೂಡ ಒಂದು ದೇವಾಲಯಗಳನ್ನು ಸ್ಥಾಪನೆ ಮಾಡಿಕೊಂಡಿದ್ದು ಮಾರಿಗುಡಿ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಗಳು ಮಾತ್ರ ಈ ಗ್ರಾಮದಲ್ಲಿವೆ. ಪ್ರತಿ ವರ್ಷ ಮಾರಮ್ಮನ ಹಬ್ಬವನ್ನು ಮಾತ್ರ ಈ ಗ್ರಾಮದ ಜನ ಆಚರಣೆ ಮಾಡ್ತಾರೆ. ಇಲ್ಲಿ 2011 ಜನಗಣತಿ ಪ್ರಕಾರವಾಗಿ 611 ಜನಸಂಖ್ಯೆಯನ್ನು ಹೊಂದಿದೆ. ಒಕ್ಕಲಿಗರೇ ದೊಡ್ಡ ಸಮುದಾಯ. ಪರಿಶಿಷ್ಟ ಜಾತಿ ಮತ್ತು ಶೆಟ್ಟರು, ಮಡಿವಾಳರು ಮತ್ತು ಬೆಸ್ತ ಸಮುದಾಯದವರು ಈ ಗ್ರಾಮದಲ್ಲಿದ್ದಾರೆ. ಈ ಗ್ರಾಮ ಬಸರಾಳು ಜಿಲ್ಲಾ ಪಂಚಾಯಿತಿ ಮತ್ತು ಬೇಬಿ ತಾಲೂಕು ಪಂಚಾಯಿತಿ ಮತ್ತು ಮುತ್ತೇಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುತ್ತದೆ ಎನ್ನುವಂತಹದ್ದು ನಮಗೆ ಕಂಡು ಬರ್ತದೆ. ಹಾಗೆ ಮುಂದಿನದಾಗಿ ನಾವು ಮಾತನಾಡೋದಾದ್ರೆ ಗೊಲ್ಲ ಸಮುದಾಯದವರು ನಂಬಿದಂತ ಈ ಜಾನುವಾರುಗಳ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಂತ ನಂದಹಳ್ಳಿ ಎನ್ನುವಂತ ಗ್ರಾಮದ ಬಗ್ಗೆ ನಾನು ಮಾತನಾಡುವಾಗ ಮಂಡ್ಯ ತಾಲೂಕು ಕೇಂದ್ರದಿಂದ ಉತ್ತರ ದಿಕ್ಕಿಗೆ 23 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 371.16 ಹೆಕ್ಟರ್ ಪ್ರದೇಶವನ್ನು ಹೊಂದಿದೆ. ಸಾಗುವಳಿಯಾಗಿ 282.16 ಹೆಕ್ಟರ್ ಪ್ರದೇಶ, ನೀರಾವರಿಯಾಗಿ 16.31 ಹೆಕ್ಟರ್ ಪ್ರದೇಶವನ್ನು ಈ ನಂದಹಳ್ಳಿ ಹೊಂದಿದೆ. ಹಿಂದೆ ಈ ಗ್ರಾಮ ಬಯಲು ಪ್ರದೇಶ ಆಗಿತ್ತು. ಇಲ್ಲಿ ಗೊಲ್ಲರು ಮಾತ್ರ ವಾಸ ಮಾಡ್ತಾ ಇದ್ರು. ಇವರು ಗೋವುಗಳನ್ನು ಕರೆದುಕೊಂಡು ಊರೂರುಗಳಲ್ಲಿ ಸುತ್ತಿ ದವಸ ಧಾನ್ಯವನ್ನು ಸಂಗ್ರಹ ಮಾಡುತ್ತಿದ್ದರು. ದವಸ ಸಂಗ್ರಹ ಮಾಡುವುದರ ಜೊತೆಗೆ ರಾಮನ ಮತ್ತು ಸೀತೆಯ ಮದುವೆ ಆಟಗಳನ್ನು ಪ್ರದರ್ಶನ ಮಾಡಿ ಅಪಾರ ಮೆಚ್ಚುಗೆಯನ್ನು ಗ್ರಾಮಗಳಲ್ಲಿ ಪಡಿತಾ ಇದ್ರು. ಈ ಸಂದರ್ಭದಲ್ಲಿ ಪ್ರತಿದಿನ ಬಸವಣ್ಣ ದೇವರನ್ನು ಈ ಗ್ರಾಮದಲ್ಲಿ ಪೂಜೆ ಮಾಡ್ತಾ ಇದ್ರು ಎನ್ನುವಂತಹದ್ದು ನಮಗೆ ತಿಳಿದುಬರುತ್ತದೆ. ಬಸವಗಳ ಗುಂಪೆ ಈ ಗ್ರಾಮದಲ್ಲಿ ಬೀಡು ಬಿಡುತ್ತಿದ್ದರಿಂದಾಗಿ ನಂದಿಹಳ್ಳಿ ಎನ್ನುವಂತ ಹೆಸರಿನಿಂದ ಮೊದಲಿಗೆ ಕರೀತಾ ಇದ್ರು. ನಂತರದಲ್ಲಿ ನಂದಿಹಳ್ಳಿ ಎನ್ನುವುದು ನಂದಹಳ್ಳಿಯಾಗಿ ಬದಲಾಗಿದೆ ಎನ್ನುವಂತಹದ್ದು ಕಂಡು ಬರ್ತದೆ. ಜೊತೆಗೆ ಈ ಗ್ರಾಮಕ್ಕೆ ಸಿದ್ದಗೌಡನ ಕೊಪ್ಪಲು ಸೇರ್ಪಡೆಯಾಗಿ ಇದೆ. ಈ ಎರಡು ಗ್ರಾಮಗಳು ಕೂಡ ಒಗ್ಗಟ್ಟಿನಿಂದ ಈ ಗ್ರಾಮದಲ್ಲಿ ಜನಜೀವನ ನಡೀತಾ ಇದೆ ಎನ್ನುವಂತಹದ್ದು ಕಂಡು ಬರ್ತದೆ. ಈ ಸಿದ್ದೇಗೌಡನ ಕೊಪ್ಪಲು ಈ ದಾಖಲೆ ಗ್ರಾಮ ಆಗಿರುವುದರಿಂದ ಈ ಗ್ರಾಮದ ಎಲ್ಲಾ ವಹಿವಾಟುಗಳು ಕೂಡ ನಂದಹಳ್ಳಿ ಗ್ರಾಮ ಜೊತೆ ಸೇರ್ಪಡೆಯಾಗಿವೆ. ಮಾರಮ್ಮನ ದೇವಸ್ಥಾನ ಇದೆ. ಸೋಬಾನೆ ಪದ ಕಲಾವಿದರು ಕೂಡ ಈ ಗ್ರಾಮದಲ್ಲಿದ್ದಾರೆ. 2011 ಜನಗಣತಿ ಪ್ರಕಾರವಾಗಿ 647 ಜನಸಂಖ್ಯೆಯನ್ನು ಹೊಂದಿದೆ. ಒಕ್ಕಲಿಗರೇ ದೊಡ್ಡ ಸಮುದಾಯ. ಪರಿಶಿಷ್ಟ ಜಾತಿ ಮತ್ತು ಗಂಗಾ ಮತಸ್ಥರು ಮತ್ತು ಶೆಟ್ಟರು ಕೂಡ ಈ ಗ್ರಾಮದಲ್ಲಿ ವಾಸವಾಗಿದ್ದಾರೆ. ಇದು ಬಸರಾಳು ಜಿಲ್ಲಾ ಪಂಚಾಯತಿ, ಬೇಬಿ ತಾಲೂಕು ಪಂಚಾಯತಿ, ಮುತ್ತೆಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಈ ನಂದಹಳ್ಳಿಗೆ ಒಳಪಡ್ತದೆ ಎನ್ನುವಂಥದ್ದು ನಮಗೆ ಕಂಡು ಬರ್ತದೆ. ಮುಂದಿನ ಗ್ರಾಮವಾಗಿ ನರಗಲ್ಲು ಅನ್ನುವಂಥದ್ದು. ನರಗಲ್ಲು ಅಂತಂದ್ರೆ ಸಾಮಾನ್ಯವಾಗಿ ನರೆ ಹುಲ್ಲು ಅಂತದ್ದು, ಅಂದ್ರೆ ಬೆಟ್ಟಗಳಲ್ಲಿ ಬೆಳೆಯುವಂತ ಈ ಹುಲ್ಲುಗಳಿನ ಹಿನ್ನೆಲೆಯಲ್ಲಿ, ಸಸ್ಯದ ಹಿನ್ನೆಲೆಯಲ್ಲಿ ಈ ಗ್ರಾಮ ತನ್ನ ನಿಷ್ಪತ್ತಿಯನ್ನು ಪಡ್ಕೊಂಡಂತಾಗಿದೆ. ಮಂಡ್ಯ ತಾಲೂಕು ಕೇಂದ್ರದಿಂದ ಉತ್ತರ ದಿಕ್ಕಿಗೆ 33 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 491.32 ಹೆಕ್ಟರ್ ಪ್ರದೇಶ, ಸಾಗುವಳಿಯಾಗಿ 397.7 ಹೆಕ್ಟರ್ ಪ್ರದೇಶ ಹೊಂದಿದೆ. ನೀರಾವರಿಯಾಗಿ 63.8 ಹೆಕ್ಟರ್ ಪ್ರದೇಶವನ್ನು ಈ ಗ್ರಾಮ ಹೊಂದಿದೆ. ಈ ಗ್ರಾಮ ಪ್ರದೇಶದಲ್ಲಿ ಸೊದೆ ಹುಲ್ಲು

ಅಂತದ್ದು. ಸಾಮಾನ್ಯವಾಗಿ ಈ ಹುಲ್ಲುಗಳನ್ನ ಗುಡಿಸಲು ಕಟ್ಟುವುದಕ್ಕೆ ಹೆಚ್ಚಾಗಿ ಬಳಸ್ತಾ ಇದ್ವು. ಇದರಲ್ಲಿ ಸುತ್ತಮುತ್ತ ಈ ಹುಲ್ಲುಗಳೇ ಹೆಚ್ಚಾಗಿ ಬೆಳೆತಿದ್ದಂತೆ. ಸೊದೆ ಹುಲ್ಲು ಅನ್ನುವಂಥದ್ದು, ಸೋದೆ ಹುಲ್ಲು ಅನ್ನುವಂತ ಹಿನ್ನೆಲೆಗೆ ಕಾಡ್ತಾ ಇದ್ರು. ಜೊತೆಗೆ ಈ ಹುಲ್ಲನ್ನೇ ನರ ಹುಲ್ಲು, ನರೆ ಹುಲ್ಲು ಎನ್ನುವಂತಹದ್ದು ಕೂಡ ಕರೀತಾ ಇದ್ರು. ಈ ಕಾರಣಕ್ಕಾಗಿ ಈ ಗ್ರಾಮವನ್ನು ನರ ಹುಲ್ಲು ಎನ್ನುವಂತಹದ್ದು, ನರಗಲ್ಲು ಎನ್ನುವಂತ ಹೆಸರನ್ನ ಪಡೆದುಕೊಂಡಿದೆ. ಈ ಗ್ರಾಮದಲ್ಲಿ ಮಾರಮ್ಮ, ಹನುಮಂತ, ರಾಮೇಂದ್ರ ದೇವಾಲಯಗಳಿವೆ. ತುಂಬಾನೆ ಕಲಾವಿದರು ಕೂಡ ಇಲ್ಲಿ ಇದ್ದಾರೆ. ಮತ್ತು 2011 ಜನಗಣತಿ ಪ್ರಕಾರವಾಗಿ 381 ಜನಸಂಖ್ಯೆ ಹೊಂದಿದೆ. ಒಕ್ಕಲಿಗರು ದೊಡ್ಡ ಸಮುದಾಯದವರಾಗಿದ್ದಾರೆ. ಪರಿಶಿಷ್ಟ ಜಾತಿ ಸಮುದಾಯದವರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಬಸರಾಳ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಹೊಂದಿದೆ. ಕಂಬದಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಈ ಗ್ರಾಮ ಹೊಂದಿದೆ. ಮುಂದಿನ ಗ್ರಾಮವಾಗಿ ಹೇಳುವುದಾದರೆ ನಲ್ಲಹಳ್ಳಿ ಎನ್ನುವ ವಿಚಾರದ ಬಗ್ಗೆ ಮಾತಾಡುವಾಗ, ಕಾರ್ಮಿಕರು ರಾಜ್ಯದಿಂದ ರಾಜ್ಯಕ್ಕೆ ವಲಸೆ ಹೋಗುವ ಸಂದರ್ಭದಲ್ಲಿ ಹುಟ್ಟಿಕೊಂಡಂತ ಈ ಗ್ರಾಮ ಮಂಡ್ಯ ತಾಲೂಕು ಕೇಂದ್ರದಿಂದ ಉತ್ತರ ರೇಖೆಗೆ 16 ಕಿಲೋಮೀಟರ್ ದೂರದಲ್ಲಿದೆ. ಈ ಗ್ರಾಮದ ಪ್ರಾಚೀನ ಹೆಸರು ಒಳ್ಳೆಯ ಹಳ್ಳಿ ಎನ್ನುವಂತ ಹೆಸರಿನಿಂದ ಬಂದಂತಾಗಿದೆ. ಭೌಗೋಳಿಕವಾಗಿ 295.18 ಹೆಕ್ಟರ್ ಪ್ರದೇಶ ಹೊಂದಿದೆ. ಈ ಗ್ರಾಮ ಬಹಳ ಹಿಂದಿನಲ್ಲಿ ಕರ್ನಾಟಕಕ್ಕೆ ವಲಸೆ ಬಂದಂತ ತಮಿಳರು ಇಲ್ಲಿ ಬೀಡು ಬಿಟ್ಟಿದ್ದರು ಅನ್ನುವಂತಹದ್ದು ನಮಗೆ ತಿಳಿದು ಬರುತ್ತದೆ. ಈ ಜಾಗದಲ್ಲಿ ಸ್ವಲ್ಪ ಮಂದಿ ಕೂಲಿ ಕಾರ್ಮಿಕರು ಇದ್ದುದರಿಂದಾಗಿ ಹಾಗೆ ಬಂದು ನೆಲೆಸಿದ ತಮಿಳರು ಇಲ್ಲಿಯ ವಾತಾವರಣವನ್ನು ಇಷ್ಟಪಟ್ಟು ನಲ್ಲಯ ಹಳ್ಳಿ ಅಂದ್ರೆ ನಲ್ಲ ಇರ್ಕುದ ಅನ್ನುವಂತ ಮಾತನ್ನ ಹೇಳ್ತಾರೆ. ನಲ್ಲ ಅಂದ್ರೆ ಒಳ್ಳೆಯ ಜಾಗ, ಒಳ್ಳೆಯದು ಅನ್ನುವಂತ ಅರ್ಥದಲ್ಲಿ ಇರುವ ನೆಲೆಯಲ್ಲಿ ತಮಿಳಿನ ನಲ್ಲಯ ಪದ ಕನ್ನಡದ ಒಳ್ಳೆಯ ಎಂಬ ಅರ್ಥವನ್ನು ಕೊಡ್ತದೆ. ಈ ನೆಲೆಯಲ್ಲಿ ಈ ಗ್ರಾಮನು ನಲ್ಲಯ ಹಳ್ಳಿ ಏನಂತ ಕರೀತಾ ಇದ್ರು. ಈಗ ಅದು ನಲ್ಲಹಳ್ಳಿಯಾಗಿ ರೂಪಾಂತರಗೊಂಡು ಈ ಗ್ರಾಮ ನಿಷ್ಪತ್ತಿಯನ್ನು ಪಡೆದುಕೊಂಡಿದೆ. ಗ್ರಾಮದಲ್ಲಿ ಪಟಲದಮ್ಮ, ಹನುಮಂತರಾಯ, ಮಾರಮ್ಮನ ದೇವಸ್ಥಾನಗಳಿವೆ. ರಾಮ ಮಂದಿರ ಕೂಡ ಇಲ್ಲಿದೆ. ಪ್ರತಿ ವರ್ಷ ಎಡೆಹಳ್ಳಿ ಸಿದ್ದೇಶ್ವರ ಜಾತ್ರೆಗೆ ಬಂಡಿ ಮತ್ತು ತೇರುಗಳು ನಡೆಯುತ್ತದೆ. ಕೊಂಡಬಂಡಿ, ಬಾಯಿಬೀಗ ಆಚರಣೆಗಳು ಈ ಗ್ರಾಮದಲ್ಲಿ ನಡ್ಕೊಂಡು ಬರ್ತಾ ಇವೆ. 2011 ಜನಗಣತಿ ಪ್ರಕಾರವಾಗಿ 277 ಜನಸಂಖ್ಯೆಯನ್ನು ಹೊಂದಿದೆ. ಒಕ್ಕಲಿಗರೇ ದೊಡ್ಡ ಸಮುದಾಯ. ಪರಿಶಿಷ್ಟ ಜಾತಿ ಮತ್ತು ಲಿಂಗಾಯತರು, ಬೆಸ್ತರು ಮತ್ತು ಶೆಟ್ಟರು, ಮಡಿವಾಳರು, ಕುರುಬ ಜನಾಂಗದವರು, ಪರಿಶಿಷ್ಟ ವರ್ಗದವರು ಈ ಗ್ರಾಮದಲ್ಲಿ ವಾಸವಾಗಿದ್ದಾರೆ. ಕೆರೆಗೋಡು ಜಿಲ್ಲಾ ಪಂಚಾಯತಿ, ಹೊರಘಟ್ಟ ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಯನ್ನು ಈ ಗ್ರಾಮ ಹೊಂದಿದೆ ಎನ್ನುವಂತಹದ್ದು ನಮಗೆ ತಿಳಿದು ಬರ್ತದೆ. ಮುಂದಿನ ಗ್ರಾಮವಾಗಿ ನಾವು ಮಾತನಾಡುತ್ತಾದರೆ ನಾಯಕತ್ವದ ಹಿನ್ನೆಲೆಯಲ್ಲಿ ಮತ್ತು ಗ್ರಾಮವನ್ನು ಹುಟ್ಟು ಹಾಕಿದ ನಾಯಕನ ಹೆಸರಿನಲ್ಲಿ ಹುಟ್ಟುಕೊಂಡಂತಹ ಗ್ರಾಮ ಇದಾಗಿದೆ. ನಾಯಕನಹಳ್ಳಿ ಎನ್ನುವಂತಹದ್ದು ಮಂಡ್ಯ ತಾಲೂಕು ಕೇಂದ್ರದಿಂದ ಉತ್ತರಕ್ಕೆ 23 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 694.72 ಹೆಕ್ಟರ್ ಪ್ರದೇಶವನ್ನು ಹೊಂದಿದೆ. ಈ ಸ್ಥಳದಲ್ಲಿ ನಾಯಕ ಎಂಬ ಆತನು ತನ್ನ ತರವು ಗುಡಿಸಿ ಮನೆ ಮಾಡಿಕೊಂಡು ವಾಸ ಮಾಡುತ್ತಿದ್ದ ಹಿನ್ನೆಲೆಯಲ್ಲಿ ಈತನ ಹೆಸರಿನ ಹಿನ್ನೆಲೆಯಲ್ಲಿ ನಾಯಕನಹಳ್ಳಿ ಎನ್ನುವಂತ ಕರೀತಾ ಇದ್ರು. ಮುಂದೆ ಇದು ನಾಯಕನಹಳ್ಳಿ ಎನ್ನುವಂತ ಹೆಸರನ್ನ ಪಡ್ಕೊಂಡಿದೆ. ಈ ಗ್ರಾಮದಲ್ಲಿ ಮಾರಮ್ಮ ಮತ್ತು ರಾಮ ಮಂದಿರ ದೇವಾಲಯಗಳಿವೆ. 2011 ಜನಗಣತಿ ಪ್ರಕಾರವಾಗಿ 320 ಜನಸಂಖ್ಯೆ ಹೊಂದಿದೆ. ಪರಿಶಿಷ್ಟ ಸಮುದಾಯದವರು ಮತ್ತು ಒಕ್ಕಲಿಗರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ಗ್ರಾಮ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಿದ್ದು ಬಸರಾಳು ಪಂಚಾಯತಿಗೆ ವ್ಯಾಪ್ತಿಗೆ ಒಳಪಡುವಂತ ಗ್ರಾಮ ಆಗಿದೆ. ಮುಂದೆ ನೊದೆಕೊಪ್ಪಲು ಎನ್ನುವಂತದ್ದನ್ನು ಮಾತಾಡ್ತಾ ಇದ್ದೀನಿ. ಈ ಕೊಪ್ಪ ನೊದೆ ಅನ್ನುವಂಥದ್ದು ಗೊತ್ತು, ಹುಲ್ಲು ಮತ್ತು ಸಸ್ಯ ಹಿನ್ನೆಲೆಯಲ್ಲಿ ಬಂದಂತ ಗ್ರಾಮದ ಆಗಿದೆ. ಮಂಡ್ಯ ತಾಲೂಕು ಕೇಂದ್ರದಿಂದ ಪಶ್ಚಿಮ ದಿಕ್ಕಿಗೆ 14 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 104.1 ಹೆಕ್ಟರ್ ಪ್ರದೇಶ ಹೊಂದಿದೆ. ಸಾಗುವಳಿಯಾಗಿ 330.84 ಹೆಕ್ಟರ್ ಪ್ರದೇಶವನ್ನು ಹೊಂದಿದೆ. ನೀರಾವರಿಯಾಗಿ 9.5 ಹೆಕ್ಟರ್ ಪ್ರದೇಶವನ್ನು ಈ ಗ್ರಾಮ ಹೊಂದಿದೆ. ಈ ಗ್ರಾಮ ಎಲೆಚಾಕನಹಳ್ಳಿ ಎಲ್ಲೆಗೆ ಬರುವಂತ ಈ ಪ್ರಾಂತ್ಯಕ್ಕೆ ಹೊಸಕೊಪ್ಪಲು ಎನ್ನುವಂತ ಹೆಸರಿನಿಂದ ಕರೀತಾ ಇದ್ರು. ಆದ್ರೆ ಮದೇ ಹುಲ್ಲು ಸುತ್ತಮುತ್ತ ಹೆಚ್ಚಾಗಿದ್ದರಿಂದಾಗಿ ನೊದೆಕೊಪ್ಪಲು ಎನ್ನುವಂತ ಹೆಸರನ್ನ ಪಡೆದುಕೊಂಡಿದೆ. ಅಲ್ಲದೆ ಇಲ್ಲಿ ಬೆಳೆಯುವಂತ ನೊದೆ ಹುಲ್ಲುಗಳನ್ನ ಒಂದು ಅಕ್ಕಪಕ್ಕದ ಗ್ರಾಮಗಳಿಗೆ ಮಾರಾಟ ಮಾಡುತ್ತಿದ್ದಂತ ಪದ್ಧತಿಯೂ ಇಲ್ಲಿತ್ತು. ಅಂದ್ರೆ ಈ ಹುಲ್ಲನ್ನ ಗುಡಿಸಲುಗಳನ್ನು ಒದಗಿಯಾಗಿ ಬಳಸುವ ಪದ್ಧತಿ ಈ ಸುತ್ತಮುತ್ತಲ ಗ್ರಾಮಗಳಲ್ಲಿ ಇತ್ತು ಎನ್ನುವಂತಹದ್ದು ನಮಗೆ ಕಂಡು ಬರ್ತದೆ. ಇಲ್ಲಿ ಬಂಗಾರ ಗಣಿ ಬೆಟ್ಟ ಪ್ರದೇಶದಲ್ಲಿ ಮೈಸೂರು ಒಡೆಯರು ಆಳ್ವಿಕೆ ಕಾಲದಲ್ಲಿ ಬಂಗಾರದ ತುಣುಕುಗಳು ಸಿಕ್ಕಿದ್ದವು ಎನ್ನುವಂತ ಮಾಹಿತಿ ನಮಗೆ ತಿಳಿದು ಬರ್ತದೆ. ಇಲ್ಲಿ ಸಂಶೋಧನೆ ನಿಷಿದ್ಧವಾಗಿದ್ದರಿಂದ ಈ ಪ್ರದೇಶವು ಸರ್ಕಾರದ ವಶದಲ್ಲಿದೆ. ಸೈನಿಕ ತರಬೇತಿ ಕೇಂದ್ರ ಈ ಗ್ರಾಮದಲ್ಲಿದೆ. ಇದೇ ಗ್ರಾಮದಲ್ಲಿ ಇಬ್ಬರು ಕಲಾವಿದರು ಇದೇ ಸಿನಿಮಾದಲ್ಲಿ ನಟಿಸಿ

0: ಹೋಗುತ್ತಾರೆ ಎನ್ನುವಂಥದ್ದು ನಮಗೆ ಕಂಡು ಬರ್ತದೆ. ಈ ಗ್ರಾಮದಲ್ಲಿ ಶ್ರೀರಾಮ ಮಂದಿರ, ಆಂಜನೇಯ, ಮಾರಮ್ಮ, ಬೋರೆದೇವರು, ಬಸವೇಶ್ವರ, ಚಾಮುಂಡಿ, ಲಕ್ಷ್ಮೀ ದೇವಸ್ಥಾನಗಳು, ಲಕ್ಷ್ಮೀದೇವಿಯ ಕರಗ ಮಹೋತ್ಸವಗಳು ಈ ಗ್ರಾಮದಲ್ಲಿ ನಡೀತಾ ಇದೆ. 2011 ಜನಗಣತಿ ಪ್ರಕಾರವಾಗಿ 704 ಜನಸಂಖ್ಯೆ ಏನು ಅಂದಿದೆ ಒಕ್ಕಲಿಗರೇ ದೊಡ್ಡ ಸಮುದಾಯ. ವಿಶ್ವಕರ್ಮರು ಸಣ್ಣ ಸಮುದಾಯದವರಾಗಿ ಈ ಗ್ರಾಮದಲ್ಲಿದ್ದಾರೆ. ಕೊತ್ತತ್ತಿಯ ಜಿಲ್ಲಾ ಪಂಚಾಯತಿ, ಎಲೆಯೂರು ತಾಲೂಕು ಪಂಚಾಯತಿ, ತೂಬಿನಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಈ ಗ್ರಾಮ ಹೊಂದಿದೆ. ಮುಂದಿನ ಗ್ರಾಮವಾಗಿ ನಾವು ಮಾತನಾಡೋದಾದ್ರೆ ಪುಟ್ಟಿಕೊಪ್ಪಲು ಅಂದ್ರೆ ನೇಗೆ ಮತ್ತು ವೃತ್ತಿ ಆಧಾರಿತವಾಗಿ ಹುಟ್ಟಿಕೊಂಡಂತ ಈ ಗ್ರಾಮ ಪುಟ್ಟಿಕೊಪ್ಪಲು ಮಂಡ್ಯ ತಾಲೂಕು ಕೇಂದ್ರದಿಂದ ಉತ್ತರ ದಿಕ್ಕಿಗೆ 12 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 601.71 ಹೆಕ್ಟರ್ ಪ್ರದೇಶವನ್ನು ಹೊಂದಿದೆ. ಅಂದರೆ ಬಿದಿರಿನಿಂದ ಬೇಸಾಯ ಮತ್ತು ದಿನಬಳಕೆಗೆ ಬೇಕಾದಂತ ಮರ, ಪುಟ್ಟಿ ಮತ್ತಿತರ ಪದಾರ್ಥಗಳನ್ನು ತಯಾರು ಮಾಡುವಂತ ಮೇಧ ಜನಾಂಗದವರು ಈ ಗ್ರಾಮದಲ್ಲಿದ್ದರು. ಈ ಗ್ರಾಮದಲ್ಲಿದ್ದಂಥ ಈ ಮೇಧ ಜನಾಂಗದವರು ತಯಾರಿಸಿದಂತ ಈ ಉಪಕರಣಗಳನ್ನು ಸುತ್ತಮುತ್ತಲಿನ ಗ್ರಾಮದ ಜನ ಇಲ್ಲಿಗೆ ಬಂದು ಖರೀದಿ ಮಾಡ್ತಾ ಇದ್ರು. ಈ ಖರೀದಿ ಮಾಡುತ್ತಿದ್ದರಿಂದಾಗಿ ಬಿದಿರು ಪುಟ್ಟಿಗಳನ್ನು ಕೊಂಡುಕೊಂಡು ಹೋಗುತ್ತಿದ್ದರು. ಈ ಕಾರಣದಿಂದಾಗಿ ಇಲ್ಲಿ ಈ ಸ್ಥಳದಲ್ಲಿ ನಿಗದಿತ ಪ್ರದೇಶದಲ್ಲಿ ದೊರಕುತ್ತಿದ್ದ ಹಿನ್ನೆಲೆಯಲ್ಲಿ ಈ ಗ್ರಾಮನ ಪುಟ್ಟಿಗಳ ಕೊಪ್ಪಲು ಅನ್ನುವಂಥದ್ದು ಮುಂದೆ ಇದು ಪುಟ್ಟಿಕೊಪ್ಪಲು ಎನ್ನುವಂತಹ ಹೆಸರನ್ನ ಪಡೆದುಕೊಂಡಿದೆ. ಮುಂದೆ ಈ ಗ್ರಾಮದಲ್ಲಿ ಮಾರಮ್ಮ, ಈಶ್ವರ, ಹನುಮಂತರಾಯನ ದೇವಾಲಯಗಳಿವೆ. ಶೋಭಾನೆ ಪದ ಕಲಾವಿದರು ಇದ್ದಾರೆ. ಅಲ್ಲದೆ ಇದೇ ಗ್ರಾಮದವರಂತ ಪತ್ರಕರ್ತರು ಮತ್ತು ಛಾಯಾಗ್ರಾಹಕರಂತ ಬಸವರಾಜ ಹೆಗಡೆಯವರು ಕೂಡ ಇದೇ ಗ್ರಾಮದವರಾಗಿದ್ದಾರೆ ಎಂದು ತಿಳಿದು ಬರ್ತದೆ. 2011 ಜನಗಣತಿ ಪ್ರಕಾರವಾಗಿ 1920 ಜನಸಂಖ್ಯೆಯನ್ನು ಹೊಂದಿದೆ. ಕುರುಬ ಸಮುದಾಯದವರು ಮತ್ತು ಒಕ್ಕಲಿಗ ಸಮುದಾಯದವರು ಈ ಗ್ರಾಮದಲ್ಲಿದ್ದಾರೆ. ಇದು ಉಳಲು ಜಿಲ್ಲಾ ಪಂಚಾಯತಿ, ಚಂದ್ರಗಾಲು ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಈ ಗ್ರಾಮ ಒಳಪಡ್ತದೆ ಎನ್ನುವಂತಹದ್ದು ನಮಗೆ ತಿಳಿದು ಬರ್ತದೆ. ಮುಂದಿನ ಗ್ರಾಮವಾಗಿ ನಾವು ಮಾತನಾಡೋದಾದ್ರೆ ಪುರ ಎಂದಕ್ಷಣಕ್ಕೆ ನಾವು ಪಟ್ಟಣ ಎನ್ನುವಂತ ಮಾಹಿತಿ ನಮಗೆ ತಿಳಿದು ಬರ್ತದೆ. ಅಂದ್ರೆ ಇವು ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು ಎನ್ನುವಂಥದ್ದನ್ನ ಹೇಳಲಾಗ್ತದೆ. ಮಂಡ್ಯ ತಾಲೂಕು ಕೇಂದ್ರದಿಂದ ಆಗ್ನೇಯ ದಿಕ್ಕಿಗೆ 9 ಕಿಲೋಮೀಟರ್ ದೂರದಲ್ಲಿ ಇರುವ ಈ ಪುರ ಗ್ರಾಮ ಭೌಗೋಳಿಕವಾಗಿ 679.11 ಹೆಕ್ಟರ್ ಪ್ರದೇಶವನ್ನು ಹೊಂದಿದೆ. ಸಾಗುವಳಿಯಾಗಿ 458.8 ಹೆಕ್ಟರ್ ಪ್ರದೇಶವನ್ನು ಹೊಂದಿದೆ. ನೀರಾವರಿಯಾಗಿ 362.17 ಹೆಕ್ಟರ್ ಪ್ರದೇಶವನ್ನು ಈ ಪುರ ಗ್ರಾಮ ಹೊಂದಿದೆ. ಪುರ ಎಂದರೆ ಎಂದು ಹೇಳಿದ ಹಾಗೆ ವ್ಯಾಪಾರಿ ಕೇಂದ್ರ ಎನ್ನುವಂತಹ ಮಾಹಿತಿ. ಇಲ್ಲಿ ಲಿಂಗಾಯಿತರು ಬಂದು ಇಲ್ಲಿ ನೆಲೆಸಿದ್ದರಿಂದಾಗಿ ಬಸವೇಶ್ವರ ದೇವರ ಪುರ ಅಂದ್ರೆ ಈ ದೇವರ ಹಿನ್ನೆಲೆಯಲ್ಲಿ ಪರಿಸೆ ಮಾಡುತ್ತಿದ್ದರು. ಈ ಪರಿಸೆ ಎನ್ನುವಂಥದ್ದು ಪುರ ಆಗಿದೆ ಎನ್ನುವಂತ ಮಾಹಿತಿ ನಮಗೆ ತಿಳಿದು ಬರ್ತದೆ. ಅದೇ ಮುಂದಿನ ಭಾಗವಾಗಿ ನಾವು ನೋಡೋದಾದ್ರೆ ಈ ಗ್ರಾಮದಲ್ಲಿರುವ ಕ್ರಿಸ್ತಶಕ 1417 ಶಾಸನದ ಪ್ರಕಾರವಾಗಿ ಬಸವ ಭಕ್ತನೆಂಬ ವ್ಯಕ್ತಿ ಮರಣಿಸಿದ ನಂತರ ಆತನ ಪತ್ನಿಯರು ಸಹಗಮನ ಮಾಡಿಕೊಂಡು ಅಂದು ಸತಿಯರಾದರು ಎಂಬ ವಿಷಯ ಈ ಶಾಸನಗಳಿಂದ ನಮಗೆ ತಿಳಿದು ಬರ್ತದೆ. ಇದೇ ಶಾಸನದಲ್ಲಿ ಬಸವ ಭಕ್ತನ ಮಗ ಕಳ್ಳರೊಡನೆ ಹೋರಾಡಿ ವೀರ ಮರಣ ಹೊಂದಿದ ಎಂಬ ವಿಚಾರ ಕೂಡ ತಿಳಿದು ಬರುವುದು. ಶಾಸನದ ಕೊನೆಯ ಭಾಗದಲ್ಲಿ ವೀರಭಕ್ತನ ಮಗ ಕೇತಯ್ಯನ ಹೆಸರು ಉಲ್ಲೇಖಗೊಂಡಿದೆ. ಈ ಮಹಾಸತಿಗಲ್ಲು ವೀರಗಲ್ಲುಗಳು ಬಸವದೇವರ ಗುಡಿಯ ಮುಂಭಾಗದಲ್ಲಿವೆ ಎನ್ನುವಂತಹದ್ದು ನಮಗೆ ಕಂಡು ಬರುತ್ತದೆ. ಗ್ರಾಮದಲ್ಲಿ ಬಸವೇಶ್ವರ, ಬೋರಪ್ಪನ ಗುಡಿ, ಶನಿದೇವರ ಗುಡಿ, ಆದಿಶಕ್ತರ ಶಕ್ತಿ ದೇವಾಲಯಗಳಿವೆ. ಭಿಕ್ಷುಕ ಅಂದ್ರೆ ದಾಸೋಹ ಮಠ ಈ ಗ್ರಾಮದಲ್ಲಿದೆ. ಕಂತೆ ಭಿಕ್ಷೆ ಬೇಡುವ ಮೂಲಕ ಈ ಗ್ರಾಮದಲ್ಲಿ ಇದ್ದಂತಹ ಸ್ವಾಮೀಜಿಯೊಬ್ಬರು ಜೀವನ ನಡೆಸ್ತಾ ಇದ್ವು ಅನ್ನುವಂಥದ್ದು ತಿಳಿದು ಬರ್ತದೆ. ಊಟದ ನಂತರ ವಸ್ತುಗಳನ್ನು ಮತ್ತು ಇತರ ಊಟಗಳಿಗೆ ನೀಡುವ ಪದ್ಧತಿ ಈ ಗ್ರಾಮದಲ್ಲಿದೆ. ಪ್ರತಿ ವರ್ಷ ಗ್ರಾಮದಲ್ಲಿ 8 ದಿವಸಗಳ ಕಾಲ ಬಸವೇಶ್ವರ ದೊಡ್ಡ ಪರ ಆಚರಿಸುವರು. ಮಾರಮ್ಮನಿಗೆ ಹಸಕ್ಕಿ ತೆಮ್ಮಿಟ್ಟಿನ ತಂಪು ತೋರುವ ಆಚರಣೆ ನಡೆಯುವುದು. ಸೋಬಾನೆ ಕಲಾವಿದರು, ಸಮಾಜ ಸೇವಕರು ಈ ಗ್ರಾಮದಲ್ಲಿದ್ದಾರೆ. ಇಲ್ಲಿ ಗ್ರಾಮದ 2011 ಜನಗಣತಿ ಪ್ರಕಾರವಾಗಿ 1277 ಜನಸಂಖ್ಯೆಯನ್ನು ಹೊಂದಿದೆ. ಲಿಂಗಾಯತರು ದೊಡ್ಡ ಸಮುದಾಯ. ಒಕ್ಕಲಿಗರು, ಕುರುಬರು, ಪರಿಶಿಷ್ಟ ಜಾತಿ, ಮಾದಿಗರು ಮತ್ತು ಮುಸ್ಲಿಂ ಜನಾಂಗದವರು ಈ ಗ್ರಾಮದಲ್ಲಿದ್ದಾರೆ. ತಗ್ಗಳ್ಳಿ ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಈ ಗ್ರಾಮ ಒಳಪಡ್ತದೆ ಅನ್ನುವಂತಹದ್ದು ನಮಗೆ ತಿಳಿದು ಬರ್ತದೆ.
1: ಪ್ರಕಾಶ್ ಅವರೇ, ಬಹಳ ಸಂತೋಷ. ನಕಾರದಿಂದ ಪ್ರಾರಂಭವಾಗುವಂತಹ ಕೆಲವು ಗ್ರಾಮನಾಮಗಳ ಬಗೆಗೆ ನಮ್ಮ ಕೇಳುಗರಿಗೆ ಒಂದಷ್ಟು ವಿವರಗಳನ್ನು ನೀಡಿದಿರಿ. ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ಮುಂದಿನ ವಾರ ಮತ್ತಷ್ಟು ಗ್ರಾಮನಾಮಗಳ ಜೊತೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ ಸರ್.
0: ನಮಸ್ಕಾರ ಸರ್.

0: ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ಮೈಸೂರಿನ ಬಾಲ ಪ್ರತಿಭೆ, ಈಗ ಯುವ ಪ್ರತಿಭೆಯಾಗಿ ಬಹಳಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಹಲವಾರು ಚಲನಚಿತ್ರಗಳಲ್ಲಿ ನಟಿಸಿರುವ ಮಹೇಂದ್ರ ಪ್ರಸಾದ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ಬೆಟ್ಟದ ಹೂವು ಸಿನಿಮಾ ನೋಡಿದ್ದೆ ಅಪ್ಪು ಸರ್ದು. ಅಲ್ಲಿಂದ ಸಿನಿಮಾ ಆಸಕ್ತಿಗಳು ಜಾಸ್ತಿ ಆಗಿ ಎಲ್ಲಾ ಸಿನಿಮಾಗಳನ್ನೂ ನಾನು ನೋಡ್ತಾ ಬಂದೆ.
0: ನೆನಪಿಡಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ FM 100.6
2: ಕೇಳುಗರೆ, ಇದುವರೆಗೆ ತಾವು ನಮ್ಮೂರು ಹೆಸರು ಕಾರ್ಯಕ್ರಮದಲ್ಲಿ ಒಂದಷ್ಟು ಗ್ರಾಮನಾಮಗಳ ಬಗ್ಗೆ ವಿವರಗಳನ್ನು ತಿಳ್ಕೊಂಡ್ರಿ. ಈ ಕಾರ್ಯಕ್ರಮದಲ್ಲಿ ತಾವು ಕೂಡ ಪಾಲ್ಗೊಳ್ಳಬಹುದು. ಮುಂದಿನ ದಿನಗಳಲ್ಲಿ ಕರೆ ಮಾಡೋದ್ರ ಮೂಲಕ, ಹಾಗೆಯೇ ಪತ್ರಗಳನ್ನು ಬರೆಯೋದ್ರ ಮೂಲಕವೂ ಕೂಡ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಪತ್ರಕ್ಕಾಗಿ ನಮ್ಮ ವಿಳಾಸ ನಿಲಯ ನಿರ್ದೇಶಕರು, ನಮ್ಮೂರು ಹೆಸರು ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 5700020. ಮಿಂಚಂಚೆಯನ್ನು ಕೂಡ ನಮಗೆ ಕಳಿಸಬಹುದು. ಮಿಂಚಂಚೆಗಾಗಿ ವಿಳಾಸ reply@mysore.gmail.com. ಮತ್ತೆ ಮುಂದಿನ ಶನಿವಾರ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮವನ್ನು ಪಲ್ಲವಿ ಅನ್ನು ಪಲ್ಲವಿ ಚಿತ್ರದ ಒಂದು ಗೀತೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಗೀತೆಯ ಗಾಯಕರು SP ಬಾಲಸುಬ್ರಹ್ಮಣ್ಯಂ ಹಾಗೂ SS ಜಾನಕಿ. RN ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಇಳಯರಾಜಾ.

0: ಇದುವರೆಗೂ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ್ ಹೆಸರು ಮೂಡಿಬಂತು. ಪ್ರಸ್ತುತಪಡಿಸಿದವರು ಡಾಕ್ಟರ್ ಮೈಸೂರು ಉಮೇಶ್. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗ್ತಿದೆ 12 ಗಂಟೆ. ಈಗ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಮಾವು ಬೆಳೆಗೆ ಪಿಡಿಪಿಎಸ್ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಪ್ರತಿ ಕ್ವಿಂಟಾಲಿಗೆ 1,750 ರೂಪಾಯಿ ನಿಗದಿಪಡಿಸಿ ಆದೇಶ ಹೊರಡಿಸಿದೆ. ಈ ಹಿನ್ನೆಲೆ ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಇಂದು ಶ್ರೀನಿವಾಸಪುರ ತಾಲೂಕಿನ ವಿವಿಧ ಮಾವಿನ ತೋಟಗಳು ಹಾಗೂ ಕೃಷಿ ಮಾರುಕಟ್ಟೆಗೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಸರ್ಕಾರ ನಿಗದಿಪಡಿಸಿರುವ ಮಾವು ಬೆಲೆ ವ್ಯತ್ಯಾಸ ಪಾವತಿ ಯೋಜನೆಯ ಲಾಭ ಪ್ರತಿಯೋರ್ವ ಅರ್ಹ ಮಾವು ಬೆಳೆಗಾರನಿಗೂ ತಲುಪಬೇಕು. ನೋಂದಣಿ ಪ್ರಕ್ರಿಯೆಗೆ ಅನುಕೂಲವಾಗುವಂತೆ ಜಿಲ್ಲೆಯ ಎಲ್ಲ ರೈತ ಸಂಪರ್ಕ ಕೇಂದ್ರಗಳು ಹಾಗೂ ಎಪಿಎಂಸಿ ಆವರಣಗಳಲ್ಲಿ ವಿಶೇಷ ಕೌಂಟರ್ಗಳನ್ನು ತೆರೆಯಲಾಗಿದೆ. ಒಟ್ಟು 47 ನೋಂದಣಿ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಎಂದರು. ಇಂದು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಿನ ಜನತೆಗೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಬೆಂಗಳೂರಿನ ಪ್ರತಿ ಗಲ್ಲಿಯ ಇತಿಹಾಸದಲ್ಲೂ ನಾಡಪ್ರಭು ಕೆಂಪೇಗೌಡರ ಹೆಸರಿದೆ. ಇಲ್ಲಿ ಅರಳುವ ಪ್ರತಿ ತಂತ್ರಜ್ಞಾನದ ಕನಸಿನಲ್ಲೂ ಅವರ ದೂರದೃಷ್ಟಿಯ ಬೆಳಕಿದೆ ಎಂದು ಬಣ್ಣಿಸಿರುವ ಮುಖ್ಯಮಂತ್ರಿಯವರು, ಕೆಂಪೇಗೌಡರು ನಾಡಿಗೆ ನೀಡಿದ ಕೊಡುಗೆಗಳನ್ನು ತಮ್ಮ ಎಕ್ಸ್ ಖಾತೆ ಮೂಲಕ ಸ್ಮರಿಸಿದ್ದಾರೆ. ಸುಂದರ, ಸುರಕ್ಷಿತ ಮತ್ತು ಸುಸಜ್ಜಿತ ಬೆಂಗಳೂರು ನಗರಕ್ಕೆ ಅಡಿಪಾಯ ಹಾಕಿದ ಆದರ್ಶ ಆಡಳಿತಗಾರ ನಾಡಪ್ರಭು ಕೆಂಪೇಗೌಡರು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಬಣ್ಣಿಸಿದ್ದಾರೆ. ಜಯಂತಿ ಹಿನ್ನೆಲೆ ತಮ್ಮ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ನಾಡಪ್ರಭು ಕೆಂಪೇಗೌಡ ವಂಶಸ್ಥರ ಮೂಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಆವತಿ ಗ್ರಾಮದಿಂದ ಕೆಂಗೇರಿ ಬಳಿಯ ಕೆಂಪೇಗೌಡ ಬಡಾವಣೆಯಲ್ಲಿ ಆಯೋಜಿತ ರಾಜ್ಯಮಟ್ಟದ ಜಯಂತಿ ಕಾರ್ಯಕ್ರಮದ ವೇದಿಕೆ ಬಳಿ ಹೊರಟ ಕೆಂಪೇಗೌಡ ಜ್ಯೋತಿ ರಥಯಾತ್ರೆಗೆ ಆಹಾರ ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಆವತಿ ಚನ್ನಕೇಶವ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಕೆಂಪೇಗೌಡ ಅವರ ಜಾತ್ಯತೀತ ಪರಿಕಲ್ಪನೆ, ಆಡಳಿತ ವೈಖರಿ, ಸಾಮಾಜಿಕ ಕಾಳಜಿ, ಸಮಾನತೆಯ ತತ್ವಗಳು ಎಂದಿಗೂ ಮಾದರಿಯಾಗಿವೆ ಎಂದರು. ಪ್ರಸ್ತುತ ಕೆಂಪೇಗೌಡ ಬಡಾವಣೆಯಲ್ಲಿ ಆಯೋಜಿತ ಜಯಂತಿ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭ ಆರಂಭಗೊಂಡಿದೆ. ನಾಳೆ ಜೂನ್ 28ರಂದು ಭಾನುವಾರ ರಾಜ್ಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಜರುಗಲಿದೆ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವಂತೆ ಆರೋಗ್ಯ ಇಲಾಖೆ ಕೋರಿದೆ. ಹಾವೇರಿ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ 1,51,308 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಂ ಜಯಾನಂದ.
2: ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ ಕಾರ್ಯಕ್ರಮದಲ್ಲಿ ನಾವೀಗಾಗಲೇ ಜಿಲ್ಲೆಯಾದ್ಯಂತ ಗುರುತಿಸಿರುವ 0-5 ವರ್ಷದ ಒಳಗಿನ 1,51,308 ಮಕ್ಕಳಿಗೆ ಪೋಲಿಯೋ ಹನಿ ಲಸಿಕೆ ನೀಡುವ ಸಲುವಾಗಿ ಜಿಲ್ಲೆಯಾದ್ಯಂತ ನಾವೀಗಾಗಲೇ 998 ಬೂತ್ಗಳನ್ನು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. ಈ ಒಂದು ಬೂತ್ಗಳಲ್ಲಿ ಸುಮಾರು 1,986 ಸಿಬ್ಬಂದಿಗಳು ವ್ಯಾಕ್ಸಿನೇಟರ್ಸ್ಗಳಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಸುಮಾರು

0: 101 ಜನ ಮೇಲ್ವಿಚಾರಕ ಸಿಬ್ಬಂದಿಗಳು ಸಹ ಈಗಾಗಲೇ ತರಬೇತಿ ನೀಡಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. 0-5 ವರ್ಷದ ಒಳಗಿನ ಎಲ್ಲಾ ಮಕ್ಕಳನ್ನು ಸಮೀಪದ ಬೂತ್ಗೆ ಕರೆತಂದು 2 ಹನಿ ಪೋಲಿಯೋ ಲಸಿಕೆ ನೀಡಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಾನು ಸಾರ್ವಜನಿಕರಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
1: ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ಸರಣಿಯ 135ನೇ ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಳ್ಳಲಿದ್ದಾರೆ. ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಪಂದ್ಯಾವಳಿಯ 2ನೇ ಹಂತದ ಪಂದ್ಯಗಳು ಇಂದಿನಿಂದ ಹುಬ್ಬಳ್ಳಿ ರಾಜನಗರದ ಕೆಎಸ್ಸಿಎ ಕ್ರೀಡಾಂಗಣದಲ್ಲಿ ಆಯೋಜಿತವಾಗಿವೆ. ಮಧ್ಯಾಹ್ನ 2:30ಕ್ಕೆ ಶಿವಮೊಗ್ಗ ಯೋಧಾಸ್ ತಂಡ ಬೆಂಗಳೂರು ಬ್ಲಾಸ್ಟರ್ಸ್ ತಂಡವನ್ನು ಎದುರಿಸಲಿದೆ. ಸಂಜೆ 7 ಗಂಟೆಗೆ ಮೈಸೂರು ವಾರಿಯರ್ಸ್ ತಂಡ ಹಾಗೂ ಗುಲ್ಬರ್ಗಾ ಮಿಸ್ಟಿಕ್ಸ್ ತಂಡಗಳು ಪರಸ್ಪರ ಸೆಣಸಲಿವೆ. ಯುವ ಪೀಳಿಗೆಯ ಭವಿಷ್ಯ ಹಾಗೂ ಸಾಮರ್ಥ್ಯವನ್ನು ಕುಂಠಿತಗೊಳಿಸುವ ಮಾದಕ ದ್ರವ್ಯ ವ್ಯಸನ ಹಾಗೂ ದುಶ್ಚಟಗಳಿಂದ ಯುವಕರು ದೂರವಿದ್ದು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಭುವರ್ ಸಿಂಗ್ ಮೀನಾ ಕರೆ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ವನಿತಾ ವಿಹಾರ.
1: ಆಕಾಶವಾಣಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಸಂಗೀತ ಶಿಕ್ಷಕಿ ಹಾಗೂ ಹಾಡುಗಾರ್ತಿ ಹಸೀನಾ ಬೇಗಂ ಅವರೊಂದಿಗೆ ನಡೆಸಿದ ಸಂದರ್ಶನ.
2: ಕೇಳುಗರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ದಾವಣಗೆರೆಯಲ್ಲಿ ಸಂಗೀತ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತ ಹಸೀನಾ ಬೇಗಂ ಅವರು ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರ ಜೊತೆ ಮಾತಾಡ್ತಾ ಹೋಗೋಣ, ಅವರ ಒಂದು ಸಂಗೀತದ ಸಾಧನೆ ಏನಿದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ನಮಸ್ತೆ ಹಸೀನಾ ಬೇಗಂ ಅವರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಮ್ಯಾಮ್.
2: ಸಂಗೀತ ಶಿಕ್ಷಕಿಯಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ ದಾವಣಗೆರೆಯಲ್ಲಿ, ಎಷ್ಟು ವರ್ಷದಿಂದ ಸಂಗೀತ ಶಿಕ್ಷಕಿಯಾಗಿದ್ದೀರಿ?
3: ನಾನು ಸುಮಾರು 4-5 ವರ್ಷದಿಂದ ಕಾರ್ಯನಿರ್ವಹಿಸ್ತಿದ್ದೀನಿ ಮ್ಯಾಮ್. ಅಂದ್ರೆ ಒಂದೇ ಸ್ಕೂಲ್ ಅಂತ ಅಲ್ಲ, ನಾನು ಸ್ಟಾರ್ಟಿಂಗ್ 2017 ಅಲ್ಲಿ ಜಗ್ಳೂರಲ್ಲಿ ಬಾಲಭಾರತಿ ಅಂತ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಮ್ಯೂಸಿಕ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ ಮ್ಯಾಮ್. ಕೊರೋನಾ ಸ್ಟಾರ್ಟ್ ಆಯ್ತು, ಹಂಗಾಗಿ ಅಲ್ಲಿ ಡ್ರಾಪ್ ಮಾಡ್ಬಿಟ್ಟೆ ಮ್ಯಾಮ್. ಅದಾದ್ಮೇಲೆ ಒಂದ್ ವರ್ಷ ದಾವಣಗೆರೆ ಸಿದ್ಧಗಂಗಾ ಸ್ಕೂಲ್ ಅಲ್ಲಿ ಮಾಡಿದೆ ಮ್ಯಾಮ್. ಇವಾಗ ಅಟ್ ಪ್ರೆಸೆಂಟ್ ಬಾಪೂಜಿ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಿದ್ದೆ.
2: ಸಂಗೀತ ಶಿಕ್ಷಕಿಯಾಗಿಯೇ ಕೆಲಸ ಮಾಡ್ತಾ ಇದ್ದೀರಿ ಅಂತ. ನೀವೊಬ್ಬ ಸಂಗೀತ ಶಿಕ್ಷಕಿಯಾಗಿ ಕೆಲಸ ಮಾಡ್ಬೇಕು ಅಂದ್ರೆ ಸಂಗೀತದ ಹಿನ್ನೆಲೆ, ಆ ಸಂಗೀತವನ್ನ ಕಲ್ತದ್ದು ಯಾವ ಒಂದು ವಿಭಾಗದಲ್ಲಿ ಸಂಗೀತವನ್ನ ಕಲ್ತ್ರಿ, ಹೇಗೆ ಸಾಧ್ಯ ಆಯ್ತು?
3: ನಾನು ಚಿಕ್ಕೋಳಿದ್ದಾಗಿಂದಾನು ತುಂಬಾ ಇಂಟ್ರೆಸ್ಟ್ ಸಾಂಗ್ ಹೇಳೋದು, ಆದ್ರೆ ಪರ್ಟಿಕ್ಯುಲರ್ ಆಗಿ ಶಾಸ್ತ್ರೀಯ ಸಂಗೀತನ ಕಲ್ತಿರ್ಲಿಲ್ಲ ಮ್ಯಾಮ್. ಹಂಗೆ ಲೈಟ್ ಮ್ಯೂಸಿಕ್ ಸಾಂಗ್ ಗಳನ್ನ ಟಿವಿನಲ್ಲಿ ರೇಡಿಯೋದಲ್ಲಿ ಯಾರಾದ್ರು ಹಾಡೋದು ಕೇಳಿಸ್ಕೊಂಡು ಅವಾಗ ಹಾಡ್ತಾ ಇದ್ದೆ. ಆಮೇಲೆ ಸ್ಟಾರ್ಟ್ ಮಾಡಿದ್ದು ನಾನು 3ನೇ ತರಗತಿಯಿಂದ ಸ್ಟಾರ್ಟ್ ಮಾಡಿದ್ದು ಹಾಡೋದಿಕ್ಕೆ. ಅವಾಗ ಒಂದು ಭಾವಗೀತೆ ಕಲ್ತಿದ್ದೆ ಮ್ಯಾಮ್, ನಮ್ಮ ಮಾಮ ಅವ್ರು ಕಲ್ಸಿದ್ದು, ನಿನ್ನ ಗುಡಿಯ ಬಾಗಿಲಲ್ಲಿ ಅಂತ ಹೇಳ್ಬಿಟ್ಟು. ಅದನ್ನ ಒಂದ್ಸರಿ ಸ್ಕೂಲಲ್ಲಿ ಹಾಡ್ಸಿದ್ರು ಮ್ಯಾಮ್ ನಮ್ ಸರ್. ಅದು ಫಸ್ಟ್ ಟೈಮ್ ನಾನು ಹಾಡಿದ್ದು ಸ್ಕೂಲಲ್ಲಿ, ಕ್ಲಾಸ್ ರೂಮ್ ಅಲ್ಲಿ ನಮ್ ಕ್ಲಾಸ್ ಟೀಚರ್ ಹಾಡ್ಸಿದ್ರು. ಅದಾದ್ಮೇಲೆ ಅವ್ರಿಗೆ ನನ್ನ ವಾಯ್ಸ್ ತುಂಬಾ ಇಷ್ಟ ಆಗಿ ಅಲ್ಲಿಂದ ಪ್ರತಿಭಾ ಕಾರಂಜಿಲಿ ಯಾವುದೇ ಪ್ರೋಗ್ರಾಮ್ ಇರ್ಲಿ ಸಿಂಗಿಂಗ್ ಅಂದ್ರೆ ಹಸೀನಾ, ನಾನು ಎಲ್ಲಾ ಪ್ರೋಗ್ರಾಮ್ ಸಿಗೋ, ನನ್ಗೆ ಬರೀ ಸಿಂಗಿಂಗ್ ಅಲ್ಲ ಮ್ಯಾಮ್, ಡಾನ್ಸ್ ಅಂದ್ರೂ ತುಂಬಾ ಇಷ್ಟ. ಡಾನ್ಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಆಮೇಲೆ ಸ್ಪೋರ್ಟ್ಸ್ ಖೋಖೋ ಇದು ಶಟಲ್ ಕಾಕ್ ಅದು ಅದ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಹಾಗೆ ನಂದು
2: ಜರ್ನಿ ಶುರು ಆಯ್ತು ಮೇಡಮ್. ಈಗ ಡಾನ್ಸ್ ಅಂದ್ರೆ ಯಾವ ರೀತಿಯ ಡಾನ್ಸ್ ನನ್ಗೆ ಹೇಗಾದ್ರೂ ಆಯ್ತು ಅಂತಾನ ಹೇಗ್ ಮಾಡ್ತಿದ್ವಿ?
3: ಅವಾಗ ಅಂದ್ರೆ ನಾವು ಚಿಕ್ಕವ್ರು ಇದ್ವಿ, ಅವಾಗ ನಮ್ಗೆ ಆ ಹಳ್ಳಿ ವಾತಾವರಣಕ್ಕೆ ಕೊರಿಯೋಗ್ರಾಫರ್ಸ್ ಯಾರು ಗೊತ್ತಿಲ್ಲ ಮ್ಯಾಮ್. ನಮ್ಗೆ ನಾವೇ ಓನ್ ಸ್ಟೆಪ್ಸ್ ಅದು ಹೆಂಗೆ ಆಗ್ಲಿ, ಬಟ್ ಅಷ್ಟು ಕೆಟ್ಟದಾಗಿನ್ ಮಾಡ್ತಿರ್ಲಿಲ್ಲ. ತುಂಬಾ ನಾವೇ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಾವೇ ಹಾಡ್ತಾ, ಅವಾಗ ನಮ್ಗೆ ಜಾಸ್ತಿ ಮೊಬೈಲ್ ಸ್ಕ್ರೀನ್ ಟಚ್ ಇದ್ದಿಲ್ಲ, ಕೀಪ್ಯಾಡ್ ಮೊಬೈಲ್ ಅಲ್ಲೇ ಇಲ್ಲ ಪ್ರತಿಭಾ ಕಾರಂಜಿಲಿ ಮೊಬೈಲೇ ಯೂಸ್ ಮಾಡೋ ಆಗಿದ್ದಲ್ಲ ಮ್ಯಾಮ್.

0: ನಾವೇ ಹಾಡ್ತಾ ಡ್ಯಾನ್ಸ್ ಕೂಡ ನಾವೇ ಸ್ಟೆಪ್ಸ್ ಮಾಡ್ತಾ ಮಾಡ್ತಾ ಸ್ಟಾರ್ಟ್ ಮಾಡ್ತಿದ್ವಿ. ಮ್ಯಾಮ್, ನನಗೆ ಚಿಕ್ಕವಳಿದ್ದಾಗಿಂದನೂ ಭರತನಾಟ್ಯಂ ಕಲಿಬೇಕು ಅಂತ ತುಂಬ ಅಂದರೆ ತುಂಬ ಇಷ್ಟ ಇತ್ತು. ಅದು ಈಗಲೂ ಕಲಿಬೇಕು ಅನಿಸ್ತಿದೆ ಮ್ಯಾಮ್. ನನಗೆ ಅವಕಾಶ ಸಿಕ್ಕರೆ ಅಂದರೆ ನಾನು ಕಲಿತೀನಿ ಮ್ಯಾಮ್. ಇವಾಗಲೂ ಕೂಡ ನನಗೂ ತುಂಬ ಇಷ್ಟ ಇದೆ. ಸ್ವಲ್ಪ ದಿನ ಹೋದೆ, ಟೈಮ್ ಸಾಕಾಗ್ಲಿಲ್ಲ ಅಂತ ಮತ್ತೆ ಡಿಸ್ಕಂಟಿನ್ಯೂ ಮಾಡಿದೆ.
1: ನೀವು ಹೇಳಿದ್ರಿ ಈಗ ದಾವಣಗೆರೆಯಲ್ಲಿ ಇದ್ದೀರಿ ಅಂತ ಹೇಳ್ಬಿಟ್ಟು, ಆದ್ರೆ ಹಳ್ಳಿಯಲ್ಲಿ ಇದೆಲ್ಲ ಕಲ್ತದ್ದು, ಇದೆಲ್ಲ ಒಂದು ಹಿನ್ನೆಲೆ ನನಗೆ ಸಾಧ್ಯ ಆಯ್ತು ಅಂತ. ಯಾವ ಹಳ್ಳಿಯವರು, ಯಾವ ಊರಿನವರು ಹಸಿನ ಬೇಗಂ ಅವರು?
0: ನಮ್ದು ಕುಣೆಮಾದಿ ಹಳ್ಳಿ ಅಂತ, ಕೊಟ್ಟೂರ್ ಹತ್ರ, ಹರಪನಹಳ್ಳಿ ತಾಲೂಕು, ವಿಜಯನಗರ ಡಿಸ್ಟಿಕ್ ನಮ್ದು. ಅಲ್ಲಿ ನಮ್ದು ಒಂದು ಚಿಕ್ಕ ಗ್ರಾಮ, ಆದ್ರೂ ನಮ್ಮ ಬಾಲ್ಯದ ದಿನಗಳು ತುಂಬಾ ಚೆನ್ನಾಗಿತ್ತು. ತುಂಬಾ ಅಂದ್ರೆ
1: ಚೆನ್ನಾಗಿತ್ತು ಅಂದ್ರೆ ಹೇಗಿತ್ತು?
0: ನಾನು ಈಗಲೂ ನಮ್ಮ ಪ್ರೈಮರಿ ಸ್ಕೂಲ್ ತುಂಬಾ ಮಿಸ್ ಮಾಡ್ಕೊಂತಿದ್ದೀನಿ. ನನ್ನ ಫ್ರೆಂಡ್ಸ್, ನಮ್ಮ ಟೀಚರ್ಸ್, ನಮ್ಗೆ ಲೇಡೀಸ್ ಫ್ಯಾಕಲ್ಟಿ ಟೀಚರ್ಸ್ ಇದ್ದಿಲ್ಲ, ಜೆಂಟ್ಸ್ ಟೀಚರ್ಸ್, ಆದ್ರೂ ಏನೋ ಕಡಿಮೆ ಆಗದಿರೋ ತರ ಅವರು ಎಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ರು, ಎಷ್ಟು ಸ್ಟ್ರಿಕ್ಟ್ ಆಗಿದ್ರು, ಅಷ್ಟೇ ಫ್ರೆಂಡ್ಲಿ ಆಗಿದ್ರು ಅವ್ರ ಸಹಕಾರ. ಅಲ್ಲೂ ನಮ್ದು ಫ್ಯಾಮಿಲಿ ಸಹಕಾರ, ಅಪ್ಪ ಅಮ್ಮನೂ ಅಷ್ಟೇ ಫ್ರೆಂಡ್ಲಿ ಆಗಿದ್ದು, ಅಷ್ಟು ಸಪೋರ್ಟಿವ್, ಎಲ್ಲಾ ಕಡೆಯಿಂದನೂ ಸಪೋರ್ಟ್ ಬಂದು ಈ ಹಂತಕ್ಕೆ ತಲುಪಿದೀವಿ ಮ್ಯಾಮ್.
1: ಈಗ ಪ್ರಸ್ತಾಪ ಮಾಡಿದ್ರೆ ನಿಮ್ಮ ಮಾವ ಅವರು ಹೇಳ್ಕೊಡ್ತಾ ಹಾಡನ್ನ ಕಲ್ಸಿದ್ರು ಅಂತ, ಮನೆಯಲ್ಲಿ ಈ ರೀತಿಯಾಗಿ ಸಂಗೀತದ ಏನಾದ್ರೂ ಒಂದು ಹಿನ್ನೆಲೆ ಇತ್ತ ಹೇಗೆ?
0: ಅಂದ್ರೆ ನಮ್ಮ ಅಮ್ಮನ ಅವರ ದೊಡ್ಡಣ್ಣ ಮ್ಯಾಮ್, ಅವರು ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಕಲ್ತಿದ್ದಾರೆ, ಕಲಿಸ್ತಾರೆ ಕೂಡ. ಬಟ್ ಅವರು ಅವರು ರಾಯಚೂರಲ್ಲಿ ಇರ್ತಾರೆ ಮ್ಯಾಮ್. ನಮ್ದು ಇಲ್ಲಿ ವಿಜಯನಗರ ಡಿಸ್ಟಿಕ್, ತುಂಬಾ ದೂರ ಆಗುತ್ತೆ. ಸಮ್ಮರ್ ಹಾಲಿಡೇಸ್ಗೆ ಅಂತ ನಾವು ಹೋದಾಗ ಅಲ್ಲಿ ಕೆಲವೊಂದು ಸಾಂಗ್ಸ್ ಕಲಿಸ್ತಿದ್ರು, ಆವಾಗ ಮತ್ತೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಅಲ್ಲಿ ಕಲ್ತ್ಕೊಂಡ್ಬಂದಿದ್ದೆ. ನಾನು ಸ್ಕೂಲಲ್ಲಿ ಹಾಡ್ತಿದ್ದೆ, ಆ ಥರ ಇತ್ತು. ಅದಾದ್ಮೇಲೆ ನಮ್ಮೂರಲ್ಲಿ 1 to 7th ವರ್ಗೂ ಅಷ್ಟೇ ಮ್ಯಾಮ್ ಸ್ಕೂಲ್ ಇರೋದು. ಅದಾದ್ಮೇಲೆ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಅದಾದ್ಮೇಲೆ ನಮ್ಮೂರಿಂದ ಒಂದು 2 kilometer ದೂರ ಸಾಸಿವೆಹಳ್ಳಿ ಅಂತ, ಅಲ್ಲಿ ನನ್ನ ಹೈಸ್ಕೂಲ್ ಎಜುಕೇಷನ್ ಅಲ್ಲೇ ಮ್ಯಾಮ್, 8th, 9th, 10th ಅಲ್ಲಿ ಓದಿದ್ದು. ಅಲ್ಲಿಂದ PUC ಹರಪನಹಳ್ಳಿ, ಹರಪನಹಳ್ಳಿಯಿಂದ ನಾನು 2017 ಅಲ್ಲಿ ದಾವಣಗೆರೆಗೆ ಬಂದೆ ಮ್ಯಾಮ್. ಅಲ್ಲಿಂದ ನನ್ನ ಮ್ಯೂಸಿಕಲ್ ಜರ್ನಿ ಸ್ಟಾರ್ಟ್ ಆಯ್ತು, ಪರ್ಟಿಕ್ಯುಲರ್ ಆಗಿ ಕ್ಲಾಸಿಕಲ್ ಮ್ಯೂಸಿಕ್. ನಮ್ಮ ಅಪ್ಪಾಜಿ ಫಸ್ಟ್ ಟೈಮ್ ನನಗೆ ಆಡಿಷನ್ ಅಂತ, ಮಧುರ ಮಧುರವಿ ಮಂಜುಳ ಗಾನ ಅಂತ ಚಂದನದಲ್ಲಿ ಒಂದು ಕಾರ್ಯಕ್ರಮ ಬರ್ತಿತ್ತು ಮ್ಯಾಮ್, ಅದ್ರ ಆಡಿಷನ್ ಹರಿಹರದಲ್ಲಿತ್ತು. ಅವಾಗ ನಮ್ಮ ಅಪ್ಪಾಜಿ ಕರ್ಕೊಂಡು ಹೋಗಿದ್ರು. ಅಲ್ಲಿ ನಾನು ಆಡಿಷನ್ ಕೊಡ್ಬೇಕಾದ್ರೆ ಒಬ್ರು ಪ್ರಭುಶಂಕರ್ ಸರ್ ಅಂತ ನನಗೆ ಪರಿಚಯ ಆಗಿದ್ರು. ಅವರೇ ಹೇಳಿದ್ದು, ನಿಮ್ ಮಗಳು ತುಂಬಾ ಚೆನ್ನಾಗಿ ಹಾಡ್ತಾರೆ, ಇವರಿಗೆ ಕ್ಲಾಸಿಗೆ ಹಾಕ್ರಿ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪಾಜಿಗೆ ಹೇಳಿದ್ರು ಮ್ಯಾಮ್. ಅವಾಗ ನಮ್ಮ ಅಪ್ಪಾಜಿ ಗಿರೀಶ್ ಸರ್ ಅವ್ರ ಮನೇಲಿ ಸಂಗೀತ ಕ್ಲಾಸ್ ಅಶೋಕ್ ತುರ್ಮುರಿ ಸರ್ ಅಂತ ಮಾಡ್ತಿದ್ರು ಮ್ಯಾಮ್, ಗಿರೀಶ್ ಸರ್ ಮನೇಲೆ ನಾವು ಸಂಗೀತ ಕ್ಲಾಸಿಗೆ ಹೋಗಿ ಅಲ್ಲಿಂದ ನನ್ನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಜರ್ನಿ ಸ್ಟಾರ್ಟ್ ಆಯ್ತು 2017 ಇಂದ. ಅಲ್ಲಿಂದ ತುಂಬಾ ಸಪೋರ್ಟ್ ಮಾಡಿದ್ರು ಮ್ಯಾಮ್ ಗಿರೀಶ್ ಸರ್ ಅಂತ. ನಾನು ಈಗ ವಿದ್ವತ್ ಅಂತಿಮ, ಜೂನಿಯರ್ ಸೀನಿಯರ್ ವಿದ್ವತ್ ಪೂರ್ವ ವಿದ್ವತ್ ಅಂತಿಮ ಮುಗ್ದು, ನನ್ನ ಆಕಾಶವಾಣಿ ಅಂದ್ರೆ ನನ್ಗೆ ಮುಂಚೆ ಗೊತ್ತಿರ್ಲಿಲ್ಲ ಮ್ಯಾಮ್. ರೇಡಿಯೋ ತುಂಬಾ ಕೇಳ್ತಿದ್ವಿ, ಹಾಡ್ತಾರೆ ಎಲ್ಲಾ ಬರ್ತಿತ್ತು, ಬಟ್ ಹೆಂಗ್ ಹಾಡ್ತಾರೆ, ಅದು ಏನ್ ಪ್ರೋಸೆಸ್, ಅಲ್ಲಿ ಹೋಗಿ ಹಾಡೋದು, ಅದ್ರ ಐಡಿಯಾ ಸಮೇತ ಇದ್ದಿಲ್ಲ. ಸರ್ ನನ್ಗೆ 2017 ಅಲ್ಲಿ ಅವ್ರ ಸ್ಕೂಲ್ ಮಕ್ಕಳನ್ನ ಕರ್ಕೊಂಬರೋದ್ರ ಜೊತೆ ನಾವು ಚೆನ್ನಾಗಿ ಹಾಡೋರ್ಗೆ ಒಂದ್ ಸ್ವಲ್ಪ ಗ್ರೂಪ್ ಕರ್ಕೊಂಬಂದಿದ್ರು ಮ್ಯಾಮ್. ಅವಾಗ ನನ್ಗೆ ಫಸ್ಟ್ ಟೈಮ್ ಆಕಾಶವಾಣಿಲಿ ಹಾಡೋದಕ್ಕೆ ಚಾನ್ಸ್ ಒದಗಿಸಿ ಕೊಟ್ಟವರು ನಮ್ ಗಿರಿ ಸರ್. ಅದಾದ್ಮೇಲೆ ನಮ್ಗೆ ನಿರಂತರವಾಗಿ ನಮ್ ಸಂಗೀತದ ಪಯಣ ವಿತ್ ಕ್ಲಾಸಿಕಲ್ ಮ್ಯೂಸಿಕ್ ಜೊತೆ ನಡೀತಾ ಬಂತು.
1: ಈಗ ನೀವು ಡಿಗ್ರಿಗೆ ಬಂದಾಗ ದಾವಣಗೆರೆಯಲ್ಲೇ ಇರ್ತಾ ಇದ್ರಿ, ಹಾಗಾಗಿ ಸಂಗೀತ ಜೊತೆಗೆ ಈ ಒಂದು ಅಕಾಡೆಮಿಕ್ ಏನಿದೆ ಅದು ಕೂಡ ಆಗ್ತಾ ಇತ್ತು ಅಂತ. ಅಪ್ಪ ನಮ್ಗೆ ಪ್ರೋತ್ಸಾಹ ಕೊಟ್ರು, ಕರ್ಕೊಂಡು ಹೋಗಿದ್ರು ಆಡಿಷನ್ಗೆ ಅಂತ ಹೇಳಿದ್ರಿ. ಏನ್ ಮಾಡ್ತಾರೆ ಅಪ್ಪ ಅಮ್ಮ?
0: ನಮ್ಮ ಅಪ್ಪಾಜಿ ಟೈಲರಿಂಗ್ ಕೆಲಸ ಮಾಡ್ತಿದ್ರು ಮ್ಯಾಮ್. ಅದ್ರ ಜೊತೆ ಜೊತೆಗೆ ನಮ್ದು ಹೊಲ ಇದೆ ಮ್ಯಾಮ್ ನೀರಾವರಿ, ಅದನ್ನು ನೋಡ್ಕೊಂತಾರೆ.
1: ಈ ಒಂದು ಸಂಗೀತಕ್ಕೆ ಮನೆಯಲ್ಲಿ ಹೇಗೆ ಒಂದು ಹೌದು ಪರವಾಗಿಲ್ಲ ಹೋಗು ಹಸಿನ ಅಂತಾರ ಅಥವಾ ಬೇಡ ಅಂತ ಇದ್ರ?
0: ಅವ್ರು ಇವಾಗಿನ ವರ್ಗುನು ಒಂದ್ ಏನು ಅಡೆತಡೆ ಮಾಡಿಲ್ಲ ಮ್ಯಾಮ್, ನಾನು ಸಂಗೀತ ಕಲಿತಿದ್ದೀನಿ ಅಂದ್ರು ತುಂಬಾ ಪ್ರೋತ್ಸಾಹ. ಅಪ್ಪಾಜಿ ಅಂತಲ್ಲ, ನಮ್ಮ ಮನೆ ಇಲ್ಲಿ ಎಲ್ಲರೂ ಅಷ್ಟೇ ಮ್ಯಾಮ್, ತುಂಬಾ ಪ್ರೋತ್ಸಾಹ ಕೊಡ್ತಾರೆ ನನ್ಗೆ. ಹಾಗಾಗಿ ನಾನು ಇಲ್ಲಿವರೆಗೂ ಬಂದಿರೋದು, ನಮ್ಮ ಅಪ್ಪಾಜಿಗೂ ಸಂಗೀತ, ನಮ್ಮ ಮನೇಲಿ ತುಂಬಾ ಸಂಗೀತದ ಕಡೆ ಒಲವು ಜಾಸ್ತಿ ಇದೆ ಮೇಡಮ್. ಹಂಗೆ ನಮ್ಮ ತಾತ, ನಮ್ಮ ಅಪ್ಪಾಜಿ ಅವ್ರ ಅಪ್ಪಾಜಿ, ಅವರು ಅವಾಗ ಪೌರಾಣಿಕ ನಾಟಕಗಳಲ್ಲಿ ಅವರು ತುಂಬಾ ಪಾತ್ರಗಳನ್ನ ಅಭಿನಯಿಸ್ತಾ ಇದ್ರು. ಅದ್ರ ಜೊತೆ ಜೊತೆಗೆ ಅವ್ರು ಹಲವಾರು ಗೀತೆಗಳನ್ನ ಮತ್ತೆ ತುಂಬಾ ರಂಗ ಗೀತೆಗಳನ್ನ ಆಮೇಲೆ ಕಥೆಗಳನ್ನ ಹಳೆ ರಾಮಾಯಣ ಆಗ್ಲಿ ಮಹಾಭಾರತದಾಗ್ಲಿ ಎಲ್ಲಾ ತರದ್ದು

0: ಚಿಕ್ಕ ಪುಟ್ಟ ಕತೆಗಳನ್ನ ಹೇಳ್ತಾ ಇದ್ರು. ಅದ್ರ ಜೊತೆ ಜೊತೆಗೆ ಅವ್ರದ್ದೆಲ್ಲಾರ್ದು ಪ್ರೋತ್ಸಾಹ ಮೇಡಮ್ ನಾನು ಇಲ್ಲಿವರೆಗೂ ಬಂದಿರೋದು.
1: ಸಂಗೀತಕ್ಕೆ ಭಾಷೆ ಕೂಡ ಶುದ್ಧವಾಗಿರ್ಬೇಕು ಅಂತ, ಅದು ಕೂಡ ನಿಮ್ಮ ಮಾತಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಹೇಗ್ ಸಾಧ್ಯ ಆಯ್ತು ಹಸಿನ? ಎಲ್ಲೂ ನಮ್ಗೆ ಆ ಸ್ಲ್ಯಾಂಗ್ ಅಲ್ಲಿ ವ್ಯತ್ಯಾಸ ಗೊತ್ತಾಗೋದಿಲ್ಲ, ನಿಮ್ಮ ಭಾಷೆ ಬೇರೆ ಅನ್ನುವಂಥದ್ದು ನಮ್ಗೆಲ್ಲೂ ಅನ್ಸೋದಿಲ್ಲ.
0: ಇಲ್ಲ ಮೇಡಮ್, ನಮ್ಮ ಹಳ್ಳಿಲಿ ನಾನು ಬೆಳೆದಿರೋ ವಾತಾವರಣ ಆಗಿದೆ ಮೇಡಮ್. ನಮ್ಮ ಮನೇಲೂ ಆಗ್ಲಿ, ನಮ್ಮ ಫ್ರೆಂಡ್ಸ್ ಸರ್ಕಲ್ ಆಗ್ಲಿ, ನನ್ಗೆ ಎಲ್ಲ ಸಿಕ್ಕಿರೋರೆಲ್ಲ ತುಂಬಾ ತುಂಬಾ ಚೆನ್ನಾಗಿದ್ದಾರೆ ಮೇಡಮ್. ಅದರಿಂದಾಗಿ ನನ್ನ ಕನ್ನಡ ನನ್ಗೆ ಎಲ್ಲರೂ ಅದೇ ಕೇಳ್ತಾರೆ, ನೀವು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿರಲ್ಲ ಅಂತ. ಅದೊಂದು ಹೆಮ್ಮೆ ಇದೆ ನನ್ಗೆ. ಕನ್ನಡ ಸಬ್ಜೆಕ್ಟ್ ಅಂದ್ರೆ ನನ್ಗೆ ಬಹಳ ಇಷ್ಟ.
1: ಮಾತನ್ನ ಮುಂದುವರಿಸೋಣ, ಅದಕ್ಕಿಂತ ಒಂದು ಹಾಡನ್ನ ಕೇಳ್ಕೊಂಡು ಬರೋಣ. ನಿಮ್ಮ ಒಂದು ಧ್ವನಿಯಲ್ಲಿ ಯಾವ ಹಾಡು ಹಾಡ್ತೀರಿ?
0: ನಾನು ಫಸ್ಟ್ ಟೈಮ್ ಸ್ಕೂಲ್ ಹಾಡಿರುವಂತ ಭಾವಗೀತೆ.

0: ಹಾಡಲಿ.
1: ನೆನ್ಪಿಟ್ಕೊಳ್ಳೋದು ಹೇಗೆ ಹಾಡಿನ ಸಾಲುಗಳನ್ನ? ನೀವು ಮೂರನೇ ಕ್ಲಾಸ್ ಅಲ್ಲಿ ಇದ್ದಾಗ ಹಾಡಿರೋ ಹಾಡು ಇದು, ಆಗ್ಲೂ ಇಷ್ಟೇ ಚೆನ್ನಾಗಿ ಹಾಡಿರ್ತೀರಿ. ಸಾಲುಗಳೆಲ್ಲ ನೆನ್ಪಿಟ್ಕೊಂಡು ಹೇಗೆ ನೆನ್ಪಿಟ್ಕೊಳ್ತಾ ಇದ್ರಿ ಆ ಚಿಕ್ಕ ವಯಸ್ಸಿಗೆ?
0: ಒಲವು ಮಮ್ಮ, ನನ್ಗೆ ಹಾಡೋದು ತುಂಬಾ ಇಷ್ಟ ಇತ್ತು. ಸಂಗೀತ ಅಂದ್ರೆ ತುಂಬಾ ಇಷ್ಟ, ಹಾಡೋದಂದ್ರೆ. ಅದು ಒಂದೇ ಸರಿಗೆ ಅಷ್ಟು ಚಿಕ್ಕ ವಯಸ್ಸಿಗೆ ಸ್ವಲ್ಪ ಸ್ವಲ್ಪ ಆಗ್ಲಿ, ಒಂದೊಂದೇ ಸ್ಟ್ಯಾಂಜ್ ಆಗ್ಲಿ, ನಾನು ಕಲಿತಾ ಕಲಿತಾ ತುಂಬಾ ಇಂಟ್ರೆಸ್ಟ್ ಇಂದ, ಅದು ಏನು ಗಾಡ್ ಗಿಫ್ಟೆಡ್ ಅನ್ಬೋದು ಮೇಡಮ್ ನನ್ಗೆ ಕಲ್ತಿರೋದು ವಾಯ್ಸ್ ಕೂಡ. ಹಾಗಾಗಿ ಅದು ಯಾವ ತರ ಅಂತ ಗೊತ್ತಿಲ್ಲ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾನೆ ಚಿಕ್ಕ ವಯಸ್ಸಲ್ಲಿ. ದೊಡ್ಡವ್ರಾದ್ರೆ ಹಿಂಗೆ ಕುತ್ಕೊಂಡೇ ಪ್ರಾಕ್ಟೀಸ್ ಮಾಡ್ತೀವಿ ಅನ್ಬೋದು. ಚಿಕ್ಕವರಿದ್ದಾಗ ಅದೇನ ಆಟ ಆಡ್ತಾ ಆಗ್ಲಿ, ಆಡ್ತಾ ಆಗ್ಲಿ, ಊಟ ಮಾಡ್ತಾ ಆಗ್ಲಿ, ಅದು
1: ಕಂಡೀಷನ್ಸ್ ಇರಲ್ವಲ್ಲ
0: ಆವಾಗ,
1: ಹೃದಯಕ್ಕೆ ಹತ್ರ ಆಗುತ್ತೆ ಅಲ್ವಾ?
0: ಕಲ್ತಿರೋದೇ ಗೊತ್ತಾಗಿಲ್ಲ ಮೇಡಮ್ ಹಿಂಗೆ ಪರ್ಟಿಕ್ಯುಲರ್ ಆಗಿ ಕುತ್ಕೊಂಡಿರೋದು ಒಂದ್ ಸ್ವಲ್ಪ ಹೊತ್ತಾಗಿದ್ರು, ನಾವ್ ಏನಾದ್ರೂ ಆಟ ಆಡ್ತಾ ಆಗ್ಲಿ, ಏನೋ ಕೆಲ್ಸ ಮಾಡ್ದ ಆಗ್ಲಿ, ಅದು ತಲೆಯಲ್ಲಿ ಓಡ್ತಾ ಇರ್ತಿತ್ತು ಮೇಡಮ್. ಆ ತರ ಆಗಿ ಅದು ನೆನ್ಪಲ್ಲಿ ಈಗ್ಲೂ, ನಾನ್ ಮೂರನೇ ಕ್ಲಾಸ್ ಅಲ್ಲಿ ಕಲ್ತಿರೋ ಸಾಂಗ್ ಈಗ್ಲೂ ನೆನ್ಪಿದೆ ಅಂದ್ರೆ ಅದೇ ಗಾಡ್ ಗಿಫ್ಟ್ ಅನ್ಬೋದು. ಈ ಟೈಮಲ್ಲಿ ನನ್ ಈ ಸಾಂಗ್ ನೆನ್ಪಾದಾಗೆಲ್ಲ ನಮ್ಮ ಟೀಚರ್ ನೆನ್ಪಾಗ್ತಾರೆ, ಬಟ್ ಈಗ ಅವರು ನಮ್ ಜೊತೆ ಇಲ್ಲ, ಈಗ ಒಂದ್ ವರ್ಷ ಆದ್ಮೇಲೆ ಆಯ್ತು ತೀರ್ಕೊಂಡು, ಮಂಜುನಾಥ್ ಸರ್ ಅಂತ. ಅವರು ತುಂಬಾ ತುಂಬಾ ಪ್ರೋತ್ಸಾಹ, ನನ್ಗೆ ನಮ್ ಸ್ಕೂಲಲ್ಲಿ ನಾನು ಹಾಡ್ತೀನಂತ ಗೊತ್ತಿರ್ಲಿಲ್ಲ ಮೇಡಮ್. ಈ ಸಾಂಗ್ ಹಾಡಿದಾಗ ಅವರೇ ಎಲ್ಲ ಮುಂದೆ ನಿಂತು ಪ್ರತಿಭಾ ಕಾರಂಜಿಲಿ ಭಾಗವಹಿಸಕ್ಕೆ ತುಂಬಾ ಪ್ರೋತ್ಸಾಹ ಕೊಟ್ಟಿರೋರು. ಅವ್ರನ್ನ ಈ ಟೈಮಲ್ಲಿ ನೆನ್ಸ್ಕೊಳ್ಳೇಬೇಕು, ತುಂಬಾ ಮಿಸ್ ಮಾಡ್ಕೊಂತೀವಿ.
1: ಓಕೆ ಹಸೀನಾ, ನಾವು ಏನಂದ್ರೆ ಮಕ್ಕಳಿಂದ ನಾವ್ ಹೇಗ್ ಕಲ್ತ್ವಿ ನಮಗೆ ಗೊತ್ತಿಲ್ಲ, ಏನ್ ಮಾಡ್ತಾ ಇದ್ವಿ, ತರಲೆ ಮಾಡ್ತಾ ಇದ್ವಾ, ಅಥವಾ ಗುರುಗಳಿಗೆ ಒಳ್ಳೆಯ ಸ್ಟೂಡೆಂಟ್ಸ್ ಆಗಿದ್ವಾ, ಇವೆಲ್ಲ ಗೊತ್ತಿರೋದಿಲ್ಲ. ಆದ್ರೆ ನೀವೀಗ ಟೀಚರ್ ಆಗಿದ್ದೀರಿ, ಸಂಗೀತದೇ ಇರಬಹುದು ಅಥವಾ ಬೇರೆ ಕ್ಲಾಸ್ಗಳಲ್ಲೇ ಇರಬಹುದು, ಮಕ್ಳು ಹೇಗೆ ಸ್ಪಂದಿಸ್ತಾರೆ ಅಂತ ನಿಮ್ಗೆ ಈಗ ಸಂಗೀತ ಹೇಳ್ಕೊಡ್ತಿರ್ತೀರಲ್ವಾ, ಹೇಗ್ ಅನ್ಸುತ್ತೆ ಮಕ್ಳನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ?
0: ಇವಾಗಿನ ಟೈಮ್ಗೆ ಮಕ್ಳು ತುಂಬಾ ಜಾಣರಿದ್ದಾರೆ, ಇವಾಗ ಬಹಳ ಜಾಣರಿದ್ದಾರೆ. ಹಂಗೆ ಸಂಗೀತದಲ್ಲಿ ಕೆಲವೊಬ್ಬರಿಗೆ ಮಾತ್ರ ಇಂಟ್ರೆಸ್ಟ್ ಇರುತ್ತೆ ಮೇಡಮ್, ಅಂತ ಮಕ್ಳು ತುಂಬಾ ಬೇಗ ಕಲ್ತು ಬಿಡ್ತಾರೆ. ನಾವು ಪರ್ಟಿಕ್ಯುಲರ್ ಆಗಿ ನಮ್ಮ ಪ್ರೈವೇಟ್ ಸಂಗೀತ ತರಗತಿಗಳಲ್ಲಾಗ್ಲಿ ಸ್ಕೂಲಲ್ಲೇ ಆಗ್ಲಿ ತುಂಬಾ ಬೇಗ ಕಲಿಯೋರು ಕೆಲವೊಬ್ರು ಮಾತ್ರ ಇರ್ತಾರೆ. ಆಮೇಲೆ ಅಯ್ಯೋ ಮ್ಯೂಸಿಕ್ ಟೀಚರ್ ಬಂದಿದ್ದಾರೆ ಅದಕ್ಕೆ ನಾವು ಕ್ಲಾಸ್ ತಗೋಬೇಕು ಅನ್ನೋರು ಕೆಲವೊಬ್ರು. ಕೆಲವೊಬ್ರು ಸಾಂಗ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಮಕ್ಳ ಮೈಂಡ್ ಸೆಟ್, ಒಬ್ಬೊಬ್ರದ್ದು ಒಂದೊಂದ್ ರೀತಿ ಇರುತ್ತೆ. ಬಟ್ ಕಲಿಯೋರು ತುಂಬಾ ಚೆನ್ನಾಗಿ ಕಲಿತಾರೆ ಮೇಡಮ್. ಹಾಗೇನೆ ಅವ್ರಿಗೆ ಶಿಕ್ಷಕರಂದ್ರೆ ಅಷ್ಟೇ ಭಯಭಕ್ತಿ ಇರಬೇಕು. ನಾನು ಇದನ್ ಅವ್ರು ಕಲ್ಸೋಕ್ ಬಂದಿದಾರೆ ಅಂದ್ಮೇಲೆ ನಾವು ಶಿಸ್ತಾಗಿ ಕಲಿಬೇಕು ಅನ್ನೋದು ಮೈಂಡ್ ಅಲ್ಲಿ ಇದ್ರೆ ತುಂಬಾ ಚೆನ್ನಾಗಿ ಕಲಿತಾರೆ ಮ್ಯಾಮ್. ನಮ್ ಸಂಗೀತ ತರಗತಿಗಳಲ್ಲಿ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಕಲಿಯೋರು ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಮ್ಯಾಮ್.
1: ಪೇರೆಂಟ್ಸ್ ನಿರೀಕ್ಷೆ ಏನಾಗಿರುತ್ತೆ ಮಕ್ಕಳು ಸಂಗೀತವನ್ನ ಕಲಿಯುವಾಗ?
0: ಇವಾಗಿನ ಪೇರೆಂಟ್ಸ್ ಗಳಿಗೆ ಒಂದು ಕಿವಿ ಮಾತು ಹೇಳ್ಬೇಕಂದ್ರೆ, ಮಕ್ಕಳಿಗೆ ಯಾವ್ದೇ ಆಗ್ಲಿ ಒತ್ತಡ ಹಾಕ್ಬಿಡ್ರಿ. ಈಗ ಅವರು ಸಂಗೀತ ಶಿಕ್ಷಕರಿಗೆ ಆಗ್ಲಿ ಮಕ್ಕಳಿಗೆ ಆಗ್ಲಿ, ಬರೀ ಪರ್ಟಿಕ್ಯುಲರ್ ಸಂಗೀತ ಶಿಕ್ಷಕರ ಅಂತಲ್ಲ, ಎಲ್ಲ ರಂಗದಲ್ಲಿರೋ ಟೀಚರ್ಸ್ಗೆ ನಾನೇನ್ ಹೇಳ್ತೀನಿ, ಅವ್ರು ಬಂದ ತಕ್ಷಣನೆ ಬಂದು ಒಂದ್ ಎರಡ್ ಮೂರ್ ದಿನ ಆಗಿರಲ್ಲ, ನಮ್ ಮಕ್ಕಳಿಗೆ ಆಗ್ಲೇ ಸ್ಟೇಜ್ ಮೇಲೆ ಬಿಡ್ಬೇಕು, ಅವ್ರು ಚೆನ್ನಾಗಿ ಹಾಡ್ಬೇಕು, ಅವ್ರ ಪ್ರೈಸ್ ಬರ್ಬೇಕು. ಇಲ್ಲ ಮೇಡಮ್, ಸಂಗೀತದ ಅಭ್ಯಾಸ ಇದ್ರೇನೆ ಮಾತ್ರನೇ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅವ್ರು ಚೆನ್ನಾಗಿ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ.

0: ಅಭ್ಯಾಸ ಚೆನ್ನಾಗಿ
1: ಅಭ್ಯಾಸ ಚೆನ್ನಾಗಿ ಆಗ್ಬೇಕು. ಅದ್ರ ಜೊತೆ ಮಕ್ಕಳು ನಾವು ಹಾಡ್ತೀವಿ ಅನ್ನೋ ಅವ್ರಿಗೆ
0: ಕಾನ್ಫಿಡೆನ್ಸ್
1: ಇರ್ಬೇಕು. ಹಂಗಾದ್ರೆ ಮಾತ್ರ ತುಂಬಾ ಒಳ್ಳೇದು ಅಂತ ಹೇಳಿ.
0: ಸ್ಪರ್ಧಾ ಮನೋಭಾವ ಈಗ ತುಂಬಾ ಸ್ಪರ್ಧಾ ಮನೋಭಾವ.
1: ಮಗಳು ಈಗ ಬರ್ತಿದ್ದಾಳೆ ಅಂದ್ಮೇಲೆ ಅವ್ರ ತಕ್ಷಣನೇ ಹೋಗ್ಬಿಡ್ಬೇಕು ಏನಾದ್ರೂ ಪ್ರೋಗ್ರಾಮ್ಗೆ. ನಾವ್ ಏನ್ ನಿರೀಕ್ಷೆ ಮಾಡಿದ್ವಿ, ತುಂಬಾ ಚೆನ್ನಾಗಿ ಕಲಿತಿದ್ದಾರೆ, ಪರ್ಫೆಕ್ಟ್ ಆಗಿ ಹೋಗ್ಲಿ, ಅದು ಪ್ರಾಬ್ಲಮ್ ಇಲ್ಲ.
0: ಹೋಗಿದ್ದೀರಾ, ವೇದಿಕೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಾ, ನಿಮ್ಮ ಮಕ್ಕಳಿಂದ ಕೊಡ್ಸಿದ್ದೀರಾ?
1: ಹಾ, ತುಂಬಾ ಕೊಟ್ಟಿದ್ದೀನಿ ಮ್ಯಾಮ್. ಹಾಗೆ ನಮ್ಮ ಮಕ್ಕಳಿಗೂ ಕರ್ಕೊಂಡು ಹೋಗಿದ್ದೀನಿ, ನನ್ನ ಸ್ಟೂಡೆಂಟ್ಸ್ಗಳಿಗೂ. ಚಿಕ್ಕೋಳಿದ್ದಾಗೆಲ್ಲ ಪ್ರತಿಭಾ ಕಾರಂಜಿಲಿ ಎಲ್ಲ ಹಾಡ್ತಿದ್ದೆ ಮೇಡಮ್. ಆಮೇಲೆ ಸ್ಟೇಜ್ ಪ್ರೋಗ್ರಾಮ್ ಅಂದ್ರೆ ನನ್ಗೆ ಫಸ್ಟ್ ಆಡಿಷನ್ಸ್ ಅಲ್ಲಿನು ಕೊಟ್ಟಿದ್ದೀನಿ ಮೇಡಮ್. ಫಸ್ಟ್ ಟೈಮ್ ಅಂದ್ರೆ ಒಂದು ಯುವಜನೋತ್ಸವ ಅಂತ ಮಾಡ್ತಿದ್ರು ಮ್ಯಾಮ್ ಜಿಲ್ಲಾವಾರು ಇದ್ರೊಳಗೆ. ಅವಾಗ ಫಸ್ಟ್ ಟೈಮ್ ನನ್ಗೆ ಅಲ್ಲಿ ಭಾವಗೀತೆ ಸ್ಪರ್ಧೆ ಇತ್ತು ಮ್ಯಾಮ್, ಅವಾಗ ಹೋಗಿದ್ದು ನಾನು ಫಸ್ಟ್ ಟೈಮ್. ಅದಾದ್ಮೇಲೆ ವೇದಿಕೆ ಕಾರ್ಯಕ್ರಮ ತುಂಬಾ ಕಡೆ ಕೊಟ್ಟಿದೀವಿ ಮ್ಯಾಮ್. ಹಾಗೆ ನನ್ನ ವಿದ್ಯಾರ್ಥಿಗಳಿಗೂ ಕರ್ಕೊಂಡು ಹೋಗಿದ್ದೀನಿ. ಅದ್ರ ಜೊತೆ ಜೊತೆಗೆ ತುಂಬಾ ನನ್ನ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಹಾಡಿ ಬಹುಮಾನಗಳನ್ನು ತಂದಿದ್ದಾರೆ. ಆಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರೋಗ್ರಾಮ್ಸ್ ವೇದಿಕೆ ಕಾರ್ಯಕ್ರಮ ಅಲ್ಲಿನು ಕೊಟ್ಟಿದ್ದೀವಿ ಮೇಡಮ್. ದಾವಣಗೆರೆಯಲ್ಲಿ ತುಂಬಾ ದೊಡ್ಡ ಪ್ರೋಗ್ರಾಮ್ ಆಗಿತ್ತು, ಕನ್ನಡ ಹಬ್ಬ ಅಂತ ಹೇಳ್ಬಿಟ್ಟು. ಅಲ್ಲಿ ನನ್ನ ಸ್ಟೂಡೆಂಟ್ಸ್ ಗಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಹಾಡಿಸಿದುಂಟು. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಮ್ಯಾಮ್ ಕಾರ್ಯಕ್ರಮ. ನನ್ನ ಫಸ್ಟ್ ಟೈಮ್ ಒಂದು ಟಿವಿ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಿದ್ದೆ ಅಂದ್ರೆ ಅದು ಗಾನ ಚಂದನ ಅಂತ ಹೇಳ್ಬಿಟ್ಟು, ಅದು ನನ್ನ ಫಸ್ಟ್ ಟಿವಿ ಪ್ರೋಗ್ರಾಮ್ ಮೇಡಮ್. ಆ ಸ್ಪರ್ಧೆಲ್ಲೂ ಭಾಗವಹಿಸಿದ್ದೀನಿ.
0: ನೀವು ಹೇಳಿದ್ರಿ ಮಕ್ಕಳಿಗೆ ಕಲಿಸುವಾಗ ಸಾಮಾನ್ಯ ಮಕ್ಕಳಿಗೆ ಯಾವ ರೀತಿ ಹಾಡುಗಳು ಇಷ್ಟ ಆಗುತ್ತೆ, ನೀವು ಯಾವ ರೀತಿ ಹಾಡುಗಳನ್ನು ಆರಿಸ್ಕೊಳ್ತೀರಿ? ಮಕ್ಕಳಿಗೂ ಇಷ್ಟ ಆಗ್ಬೇಕು, ನಿಮ್ಗೂ ಕೂಡ ಅದು ಇಷ್ಟ ಆಗಿರ್ಬೇಕು. ಆ ರೀತಿಯಾಗಿ
1: ಅಂದ್ರೆ ಮಕ್ಕಳಿಗೂ ಇಷ್ಟ ಆಗಿ ಅವ್ರಿಗೆ ಕೆಲವೊಂದು ಎಲ್ಲಾ ಏಜ್ ಗ್ರೂಪ್ ಮಕ್ಕಳು ನಮ್ಮ ಹತ್ರ ಬರ್ತಾರೆ ಮೇಡಮ್. ಆ ಏಜ್ ಗ್ರೂಪ್ ವೈಸ್ ನಾವು ಚಿಕ್ಕ ಮಕ್ಕಳಿಗೆ ಒಂದು ಬೇರೆ ತರದ ಸಾಂಗ್, ಚಿಕ್ಕ ಮಕ್ಕಳಿಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೆ ಆ ತರ ಸಾಂಗ್ಸ್, ಅದ್ರೊಳಗೆ ಒಂದ್ ಸ್ವಲ್ಪ ದೊಡ್ಡ ಏಜ್ ಗ್ರೂಪ್ ಮಕ್ಕಳಿಗೆ ಅವ್ರಿಗೆ ಬೇರೆ ತರ ಸಾಂಗ್ಸ್ ಆ ತರ ಕಲ್ಸ್ಕೊಡ್ತೀವಿ ಮೇಡಮ್.
0: ನಿಮ್ಗೆ ಇಷ್ಟವಾದಂತ ಒಂದು ಹಾಡನ್ನ ಹಾಡಿ.
1: ದರಾ ಬೇಂದ್ರೆ ಅವ್ರದ್ದು ಒಂದು ಭಾವಗೀತೆ ಮೇಡಮ್, ಅದು ನಮ್ಮ ಮಕ್ಕಳಿಗೂ ತುಂಬಾ ಇಷ್ಟ ಆಗಿತ್ತು, ನನಗೂ ತುಂಬಾ ಇಷ್ಟ. ನಮ್ ಗಿರಿ ಸರ್ ನನ್ಗೆ ಈ ಸಂಗೀತ ತರಗತಿಗಳನ್ನ ನಾನು ಸಪ್ರೇಟ್ ಆಗಿ ಈಗ ಮಾಡ್ತಿದ್ದೀನಿ ಅಂದ್ರೆ ಸರ್ ತುಂಬಾ ಸಹಾಯ ಮಾಡಿದ್ದಾರೆ.

0: ತುಂಬಾ ಚೆನ್ನಾಗಿ ಹಾಡ್ತೀರಿ.
1: ಥ್ಯಾಂಕ್ ಯು.
0: ಹಸಿನ, ನಿಮಗೆ ಸಂಗೀತ ಏನು ರೆಡಿ ಇರುತ್ತೆ ಅವುಗಳನ್ನ ಮಾತ್ರ ಹಾಡ್ತೀರಾ, ನೀವು ಕೂಡ ಸಂಗೀತ ಸಂಯೋಜನೆ ಮಾಡಿ ಯಾವ್ದಾದ್ರು ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡ್ತೀರಾ?
1: ಅಂದ್ರೆ ನಾನು ಇನ್ನು ಕಲಿತಾ ಇದ್ದೀನಿ ಮೇಡಮ್, ಕಲಿತಾ ಒಂದೇ ಸರಿ ಅಂದ್ರೆ ಸಂಗೀತ ಸಂಯೋಜನೆ ಅಷ್ಟು ಸುಲಭವಾಗಿ ನಾವು ಹಾಡ್ದಷ್ಟು ಸುಲಭವಾಗಿಲ್ಲ ಮೇಡಮ್, ಯಾಕಂದ್ರೆ ಅದು ರೆಡಿ ಇರೋದನ್ನ ನಾವು ತುಂಬಾ ಬೇಗ ಚೆನ್ನಾಗಿ ಕಲಿತು ಹಾಡ್ಬಿಡ್ತೀವಿ, ಅದು ತುಂಬಾ ಕಷ್ಟ ಇದೆ. ಅದನ್ನು ಜೊತೆ ಜೊತೆಗೆ ಕಲಿತಾ ಇದ್ದೀನಿ, ನಮ್ಮ ಗುರುಗಳ ಹತ್ರ ಮಾರ್ಗದರ್ಶನ ತಗೊಂಡು, ಗಿರಿ ಸರ್ ಹತ್ರ, ಹಾಗೆ ಅಶೋಕ್ ತುರಮರಿ ಸರ್ ಹತ್ರ, ಎಲ್ಲರ ಹತ್ರನು ಕೇಳಿ ಇನ್ನು ಅದಕ್ಕೆ ಸಂಗೀತ ಅನ್ನೋದೊಂದು ಸಮುದ್ರ ಇದ್ದ ಹಾಗೆ ಅದನ್ನ ಇನ್ನು ಕಲಿತಾನೆ ಇದ್ದೀನಿ, ಕಲಿತಾನೆ ಇರ್ತೀನಿ ಮೇಡಮ್.
0: ಇಂಥದ್ದೊಂದು ರಾಗ ನನ್ನನ್ನು ತುಂಬಾ ಕಾಡುತ್ತೆ ಅಂತ ಅನ್ನೋದಾದ್ರೆ
1: ಮಧುವಂತಿ ರಾಗ ತುಂಬಾ ಇಷ್ಟ. ಆ ರಾಗದಲ್ಲಿ ಎಷ್ಟೇ ಹಾಡುಗಳು ಬರ್ಲಿ, ಆ ರಾಗ ನಾನ್ ಕಲ್ತಿರ್ಬೇಕಾದ್ರೆ ನನಗೆ ತುಂಬಾ

0: ಗಾಯತ್ರಿ ಮದುವೆ ಚಿತ್ರದ
1: ಗಾಯತ್ರಿ ಮದುವೆ ಚಿತ್ರದ್ದು ತುಂಬಾ ಮಧುವಂತಿ ರಾಗದಲ್ಲಿದೆ.
2: ಈಗ ಹಸೀನಾ ಅವರು ಸಂಗೀತ ಶಿಕ್ಷಕಿಯಾಗಿಯೇ ಮುಂದುವರೆದು ಸಂಗೀತ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆಯನ್ನ ಮಾಡೋರಿದ್ದೀರಾ ಅಥವಾ ಬೇರೆ ಇನ್ನೇನಾದ್ರೂ ಆಯ್ಕೆ ಮಾಡ್ಕೊಳ್ಳೋರಿದ್ದೀರಾ?
1: ನನ್ಗೆ ಸಂಗೀತದಲ್ಲೇ ಇದುವರೆಗೂ ನಾನು ಆಯ್ಕೆ ಮಾಡ್ಕೊಂಡಿರೋದೇ ಸಂಗೀತವನ್ನ ಮೇಡಮ್. ನಾನು ಎಲ್ಲಾ ಕಡೆನು ಮ್ಯೂಸಿಕ್ ಟೀಚರ್ ಆಗಿನೇ ವರ್ಕ್ ಮಾಡ್ತಿರೋದು. ಅದ್ರ ಜೊತೆ ಜೊತೆಗೇನೆ ನನ್ನ ಎಜುಕೇಶನ್ ಕೂಡ ಬಿ ಎ ಮುಗ್ದಿದೆ, ಬಿ ಎಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಬಟ್ ನನ್ನ ಆಯ್ಕೆ ಬಂದು ಸಂಗೀತನೇ ಮೇಡಮ್, ಅದೇ ಅದ್ರಲ್ಲೇ ನನ್ನ ಜೀವನನ ಕಳಿಬೇಕು ಅಂತ ಅನ್ಕೊಂಡಿದ್ದೀನಿ.
2: ಏನಾಗ್ಬೇಕು ಮುಂದೆ ಸಂಗೀತದಲ್ಲಿಯೇ ಏನೆಲ್ಲ ಸಾಧನೆಗಳನ್ನ ಮಾಡಬೇಕು, ಒಂದು ಕನಸಿರುತ್ತಲ್ವಾ, ಇಂಥದ್ದೊಂದು ತಲುಪಬೇಕು, ಅಲ್ಲಿ ಮುಟ್ಟಿದಾಗ ನಾನು ಆ ಒಂದು ಶಿಖರ ಅಂತೀವಲ್ವಾ.
1: ನನ್ಗೆ ಪ್ಲೇ ಬ್ಯಾಕ್ ಸಿಂಗರ್ ಆಗ್ಬೇಕಂತ ತುಂಬಾ ಇಷ್ಟ ಇದೆ. ಅದ್ರ ಜೊತೆ ಜೊತೆಗೆ ಗೌರ್ಮೆಂಟ್ ಮ್ಯೂಸಿಕ್ ಟೀಚರ್ ಆಗ್ಬೇಕು ಅಂತ ಕನಸುಗಳನ್ನ ಕಟ್ಕೊಂಡಿದ್ದೀನಿ. ಅದೇ ಕನಸುಗಳ ದಾರಿಲೇ ಹೋಗ್ತಾ ಇದ್ದೀನಿ ಕೂಡ ಮೇಡಮ್. ಅದು ತುಂಬಾ ಆಸೆ ಇದೆ ನನ್ಗೆ. ಅದ್ರ ಜೊತೆ ಜೊತೆಗೆ ಮಕ್ಕಳಿಗೂ ಕಲಿಸ್ಬೇಕು. ಈಗ ಹಳ್ಳಿಗಳಲ್ಲೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ತುಂಬಾ ಸ್ಕೂಲಲ್ಲಿ ಇಲ್ಲ ಮೇಡಮ್. ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಬೇಕಾದ್ರೆ ನಮ್ಗೆ ಮ್ಯೂಸಿಕ್ ಟೀಚರ್ಸೇ ಇದ್ದಿಲ್ಲ. ನಾನು ಇಲ್ಲಿ ದಾವಣಗೆರೆಗೆ ಬಂದಾಗ ಕಲ್ತಿದ್ದು. ಹಾಗಾಗಿ ನನ್ಗೆ ಒಂದು ಗೌರ್ಮೆಂಟ್ ಮ್ಯೂಸಿಕ್ ಟೀಚರ್ ಆಗ್ಬೇಕು ಅನ್ನೋದೊಂದು
2: ಮಕ್ಕಳು ಚಿಕ್ಕ ವಯಸ್ಸಿಂದಾನೇ ಅದ್ರದೊಂದು ಪರಿಚಯ ಆಯ್ತು ಅಂದ್ರೆ
1: ಇದ್ರೆ ತುಂಬಾ ಒಳ್ಳೇದು ಮೇಡಮ್. ಇದು ಸಂಗೀತದಿಂದ ಬರೀ ಹಾಡೋದ್ರಿಂದ ಅಷ್ಟೇ ಅಲ್ಲ, ಅವರಿಗೆ ಕಾನ್ಸಂಟ್ರೇಷನ್ ಕೂಡ ತುಂಬಾ ಮುಖ್ಯ. ಸಂಗೀತದಿಂದ ಮನಸ್ಸು ಏಕಾಗ್ರತೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಮಾನಸಿಕವಾಗಿ ತುಂಬಾ ಸಂಗೀತ ಕೇಳೋದ್ರಿಂದ ತುಂಬಾ ರಿಲ್ಯಾಕ್ಸ್, ತಾಳ್ಮೆ ತುಂಬಾ ಬರುತ್ತೆ ಮೇಡಮ್. ಇದಂತೂ ಹೇಳ್ಬೋದು ತುಂಬಾ ತಾಳ್ಮೆ ಬರುತ್ತೆ.
2: ನಿಮ್ಮ ಮೇಲೆ ಹೇಗೆಲ್ಲ ಪ್ರಭಾವ ಬೀರ್ತು? ಹೌದು, ಹಸಿನ ಹೀಗಿದ್ರಲ್ವಾ ಸಂಗೀತ ಕಲ್ತ ಮೇಲೆ ಹಿಂಗ್ ಬದ್ಲಾಗ್ಬಿಟ್ನಲ್ವಾ ನಾನು, ಆ ಹಸಿನ ಬೇರೆ, ಸಂಗೀತ ಕಲಿತ ಮೇಲೆ ಆದಂತ ಹಸಿನ ಬೇರೆ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಯಾವ್ದಾದ್ರು ಆ ರೀತಿಯ ಪ್ರಭಾವಗಳು ನಿಮ್ಮ ಮೇಲೆ ನಿಮ್ಗೆ ಕಂಡಿದ್ಯಾ?
1: ಹಾ, ಖಂಡಿತ ಮೇಡಮ್. ನಾನು ನನ್ನಲ್ಲೇ ನನ್ಗಾದ ಬದಲಾವಣೆಗಳು ತುಂಬಾ, ಈ ಸಂಗೀತ ಕಲಿಯೋದಕ್ಕಿಂತ ಮುಂಚೆ ತುಂಬಾ ಹೊರಗಿನ ಪ್ರಪಂಚ ಅಷ್ಟು ಗೊತ್ತಿರ್ಲಿಲ್ಲ ಮೇಡಮ್. ಇಲ್ಲಿ ಬಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಾದ ಮೇಲೆ ಇಲ್ಲಿ ಯಾವ ರೀತಿ ಇರ್ಬೇಕು, ಎಲ್ಲೆಲ್ಲಿ ಹೋದ್ರೆ ಹೆಂಗಿರುತ್ತೆ ಅನ್ನೋದು ತುಂಬಾ ಅನುಭವ ಆಯ್ತು. ಇವಾಗ ನನ್ಗೆ ತುಂಬಾ ಧೈರ್ಯ ಬಂದಿದೆ, ಇದಂತೂ ಹೇಳ್ಬಲ್ಲೆ ನಾನು. ತುಂಬಾ ಧೈರ್ಯವಾಗ ಹಾಡ್ತೀನಿ ಕೂಡ. ಅವಾಗಿನ ಹಸೀನಾಗೂ ಇವಾಗಿನ ಹಸೀನಾಗೂ ತುಂಬಾನೇ ಬದಲಾವಣೆ ಆಗಿದೆ ಮೇಡಮ್.
2: ಹಸೀನಾ, ಈ ಗಝಲ್ ಆತರ ಏನಾದ್ರೂ ನಿಮ್ಗೆ ಅಭ್ಯಾಸ ಇದೆಯಾ ಹಾಡುವಂತದ್ದು?
1: ಇದೆ ಮೇಡಮ್.
2: ಹಾಡಿ ಒಂದು.

ಧನ್ಯವಾದಗಳು ಹಸೀನಾ ಬೇಗಂ. ಸಾಕಷ್ಟು ನಿಮ್ಮ ಒಂದು ಸಂಗೀತದ ಜರ್ನಿ ಏನಿದೆ, ಬಹುಶಃ ನನ್ನ ಆರಂಭಿಕ ಹಂತ ಅಂತಾನೆ ಹೇಳಬಹುದು. ಇದನ್ನು ಸಾಕಷ್ಟು ಇನ್ನು ಸುದೀರ್ಘವಾದ ಪಯಣ ಇದೆ ನಿಮ್ಮ ಜೀವನದಲ್ಲಿ ಸಂಗೀತದೊಂದಿಗೆ. ಎಲ್ಲ ಆಸೆಗಳು ಈಡೇರಲಿ ಅನ್ನುವಂತ ಆಶಯ.

0: ನೊಂದಿಗೆ
1: ಥ್ಯಾಂಕ್ ಯು ಮ್ಯಾಮ್,
0: ಧನ್ಯವಾದಗಳು ನಮಸ್ತೆ
1: ಥ್ಯಾಂಕ್ ಯು,
0: ಕಾರ್ಯಕ್ರಮದಲ್ಲಿ
1: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
2: ಇದುವರೆಗೂ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಸಂಗೀತ ಶಿಕ್ಷಕಿ ಹಾಗೂ ಹಾಡುಗಾರ್ತಿ ಹಸೀನಾ ಬೇಗಂ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂಕಲನ ನೇತ್ರಾವತಿ ಡಿ ಕೆಳಗೋಟೆ, ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್, ನಿರ್ವಹಣೆ ಶಿವಪ್ರಕಾಶ ಡಿಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ಕಾರ್ಯಕ್ರಮ ವನಿತಾ ವಿಹಾರ ಪ್ರಸಾರವಾಯಿತು.
1: ಆಕಾಶವಾಣಿ ಮೈಸೂರು FM 100.6, ಸಮಯ 12:30 ಇಪ್ಪತ್ತೊಂದು ಸೆಕೆಂಡುಗಳು.

ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಮಧ್ಯಾಹ್ನ 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಎಚ್ಡಿ ಕೋಟೆ, ಕೆ ದೇವರಾಜು ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳನ್ನು ಆಲಿಸಬಹುದು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಈ ಕುರಿತು ಸಂವಾದ. ಭಾಗವಹಿಸುವವರು ಪಿಎಂ ಜಗದೀಶ್ ಮತ್ತು ಕೆಎನ್ ಸಂತೋಷ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:20 ಮುಕ್ತಾ ಮುರಳಿ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 12:30 ಹಾಗೂ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಈ 3:00 ಹಳ್ಳಿ ಹಾಡು. ಭಾಗವಹಿಸುತ್ತಾರೆ ಚಾಮರಾಜನಗರ ಜಿಲ್ಲೆ ಸಿದ್ದಯ್ಯನಪುರದ ಭಾಗ್ಯಮ್ಮ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಈ 12:30 ಮಕ್ಕಳ ಮಂಟಪ, ಮಕ್ಕಳ ಸಾಹಿತ್ಯ ರಂಗ, ಮಕ್ಕಳ ಪತ್ರಗಳನ್ನಾಧರಿಸಿದ ಸಾಹಿತ್ಯ ಕಾರ್ಯಕ್ರಮ. ಪ್ರಸ್ತುತಿ ಬಿಜಿ ಕವಿತಾ ಹಾಗೂ ಚಿನ್ಮಯಿ ಕೆಎಸ್. 4:00 ನಾಟಕ ತಾಯಿ, ರಚನೆ ಎಚ್ಎಸ್ ಮೋಹನ್, ನಿರ್ಮಾಣ ಉಮೇಶ್ ಎಸ್ಎಸ್. 4:30 ನೆನಪಿನಂಗಳ, ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾಡಿನ ಹಿರಿಯ ಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರ ಸಾಹಿತ್ಯ ಕುರಿತು ಮಾತನಾಡ್ತಾರೆ ಡಾಕ್ಟರ್ ಎಚ್ಎಸ್ ವೆಂಕಟೇಶ್ ಮೂರ್ತಿ. ನಂತರ ಸಾಹಿತ್ಯ ಕ್ಷೇತ್ರದ ಹಿರಿಯ ವಿದ್ವಾಂಸರಾದ ಪೂತೀನಾ ಅವರ ಕಾವ್ಯ ಕುರಿತು ಮಾತನಾಡ್ತಾರೆ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ. ಈ 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು. ಸಸ್ಯ ವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮಕಾಪುರ. ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:50 ಕೃಷಿ ರಂಗ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಸಾವಯವ ಬೇಸಾಯದ ಪ್ರಾಮುಖ್ಯತೆ. ಈ ಕುರಿತು ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಎಸ್ಜಿ ಸುಬ್ಬಣ್ಣ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಈ ರಾತ್ರಿ 8:00 ನಾಟಕ ನಮ್ಮ ಊರ ಹಬ್ಬ, ರಚನೆ ಎಂಪಿ ಮಾಲಾ, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. 8:30 ಹಿಂದಿ ಚಿತ್ರಗೀತೆಗಳು. ಈ ರಾತ್ರಿ 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ, ಯುವಜನತೆ ಮತ್ತು ಆನ್ಲೈನ್ ವಂಚನೆ. ಈ ಕುರಿತು ಆರ್ಯ ಚಾರಿಟೆಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ ಜಿಆರ್ ಅವರೊಂದಿಗಿನ ಸಂವಾದ. ಸಂವಾದಕರು ಮಾಯಾ ರಾಮನ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಈ ರಾತ್ರಿ 10:00 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಪ್ರಭಾತ್ ಮುಖ್ಯೋಪಾಧ್ಯಾಯ್ ಅವರಿಂದ ಸಂತೂರ್ ವಾದನವನ್ನು ಆಲಿಸಬಹುದು. ಕಾರ್ಯಕ್ರಮ ಆಕಾಶವಾಣಿ ದೆಹಲಿ ಕೇಂದ್ರದ ಕೊಡುಗೆ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12:34:41. ಭಕ್ತಿಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಶ್ರೀಪಾದರಾಯರ ರಚನೆ ಹರೇ ವೆಂಕಟ ಶೈಲವಲ್ಲಭ, ಹಾಡಿದ್ದಾರೆ ಎಸ್ ಶಂಕರ್.

ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಸಂಪ್ರದಾಯ ಗೀತೆ, ಪಂಚಮುಖ ವೇದಾಂತ ಪವನಾತ್ಮಜ ರಾಜ್ಕುಮಾರ್ ಭಾರತಿ ಅವರ ಧ್ವನಿಯಲ್ಲಿ.

ಇದುವರೆಗೂ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:45. ಈಗ ಜನಪದ ಸಂಗೀತ ಕಾರ್ಯಕ್ರಮ ಕೇಳಿ. ಹೆಚ್ ಡಿ ಕೋಟೆಯ ಕೆ ದೇವರಾಜು ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳನ್ನು.

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೆಚ್ಡಿ ಕೋಟೆಯ ಕೆ ದೇವರಾಜು ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳನ್ನು ಆಲಿಸಿದಿರಿ.
1: ಶಾರದಾ, ನಿಮ್ಮೂರಿಗೆ ಹೋಗ್ಬೇಕು ಅಂದ್ರೆ ನೇರವಾಗಿ ಹೋಗ್ಬೇಕಲ್ವಾ? ಇದ್ಯಾಕೆ ಈ ಬಸ್ ಬಲಕ್ಕೆ ತಿರುಗ್ತು? ಅಲ್ಲಿ ಹೊಲ ಅಲ್ವಾ ಇರೋದು? ಅಲ್ಲಿ ದಾರಿ ಇದೆಯಾ?
2: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 27ನೇ ತಾರೀಕು ರಾತ್ರಿ 8 ಗಂಟೆಗೆ ಕೇಳಿ ನಾಟಕ ನಮ್ಮ ಊರ ಹಬ್ಬ.
1: ಅಯ್ಯೋ, ಬಸ್ದು ಲೈಟ್ ಕಾಣ್ತಾ ಇಲ್ಲ.
3: ಹೌದು, ಎಲ್ಲೋಯ್ತು ಈ ಬಸ್ಸು? ಗೌರಿ ಹೇಳಿತ್ತು ನಿಜಾನೇ, ಇದು ದೇವಾನೇ.
2: ಮರೆಯದೇ ಕೇಳಿ ಇದೇ ಶನಿವಾರ 27ನೇ ತಾರೀಕು ರಾತ್ರಿ 8 ಗಂಟೆಗೆ ನಾಟಕ ನಮ್ಮ ಊರ ಹಬ್ಬ.

0: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿಯಾಗ್ಬಿಟ್ಟು ಅದ್ ಏನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
3: ಹಾಯ್, ಹಲೋ, ನಮಸ್ಕಾರ.
1: ತಮ್ಮೆಲ್ಲರ ಬುದ್ಧಿಗೆ ಕಸರತ್ತು ನೀಡಿ ಮನರಂಜಿಸಿದ ನಿಮ್ಮ ನೆಚ್ಚಿನ ಗೇಮ್ ಶೋಗೆ ಇದೀಗ
4: 2ನೇ ವರ್ಷದ ಸಂಭ್ರಮ.
5: ಗೆಳೆಯರೇ, ನನ್ನ ಗೆಳತಿಯರೇ, ಗೆಳೆಯರೇ, ನನ್ನ ಗೆಳತಿಯರೇ,
6: ಈ ಹರ್ಷೋಲ್ಲಾಸದ ಕ್ಷಣವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇದೇ ಸೋಮವಾರ ಬೆಳಗ್ಗೆ 11:00 ನಾವು ಕಾಯ್ತಾ ಇರ್ತೀವಿ.
1: ನಿಮ್ಮ ಸವಿನೆನಪುಗಳನ್ನು ನಮ್ಮೊಂದಿಗೆ ವಿನಿಮಯ ಮಾಡಿಕೊಳ್ಳಿ,
6: ಈ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ತನ್ನಿ.
7: ಬದುಕಿನ ಗತಿಯಲ್ಲಿ ತಿರುವೊಂದು ನಾ ಕಂಡಿರುವಾಗ ಇದ್ದು ಎದುರಿದ್ದು ಹಗ್ಮಾಡು ಸುಮ್ಮನೆ.
1: ನಮ್ಮ ಈ ಕಾರ್ಯಕ್ರಮವನ್ನ ಪ್ರೋತ್ಸಾಹಿಸಿದ ನಿಮ್ಮ ಅಭಿಮಾನಕ್ಕೆ ನಮ್ಮೆಲ್ಲರ ಅಭಿನಂದನೆ.
6: ಎಲ್ಲರೂ ಭೇಟಿಯಾಗೋಣ ಇದೇ ಸೋಮವಾರ ಬೆಳಿಗ್ಗೆ 11:00 2ನೇ ವರ್ಷದ ಗೇಮ್ ಶೋ ಸಂಭ್ರಮದಲ್ಲಿ.

0: ಖಂಡಿತ ಹೇಳು.
1: ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಸಂಭಾಷಣೆ.
2: ಓಹೋ ಸಂತೋಷ್ ಅಣ್ಣ.
3: ಜಗಣ್ಣ ಬನ್ನಿ ಬನ್ನಿ.
2: ಏನ್ ಆರಾಮ ಕೂತ್ಬಿಟ್ಟಿದ್ಯಾ?
3: ಯಾರಾದ್ರೂ ಸಿಗ್ಲಿಯಪ್ಪ ಅಂತ ಕಾಯ್ತಿದ್ದೆ. ಲೈಬ್ರರಿಯಿಂದ ಪುಸ್ತಕನೂ ತರಲಿಲ್ಲ, ಏನಾದ್ರೂ ಓದ್ತಾ ಕೂರುವ ಅಂತ ಹೇಳಿದ್ರೆ.
2: ಈಗ ನೋಡು, ಒಂದು ಒಳ್ಳೆ ವಿಚಾರ ಅಂತಂದ್ರೆ ಪ್ರತಿಯೊಬ್ಬರೂ ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಅಂತಂದ್ರೆ ಉಳಿತಾಯ ಮಾಡ್ಬೇಕು. ನೋಡು, ಉಳಿತಾಯದ ವಿಚಾರಕ್ಕೆ ಬಂದಾಗ ಹಣದ ಉಳಿತಾಯ,
3: ಹಣದ ಉಳಿತಾಯ.
2: ದೇಹದಲ್ಲಿ ಶಕ್ತಿ ಇರುವಾಗ ನಾವು ದುಡಿತೀವಿ, ಆ ದುಡಿದಿದ್ದನ್ನೆಲ್ಲ ಖರ್ಚು ಮಾಡಿಬಿಟ್ರೆ ಇಳಿ ವಯಸ್ಸಿನಲ್ಲಿ ವಯಸ್ಸಾದ್ಮೇಲೆ ಬಹಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಆದ್ರೂ ನಾವು ಉಳಿತಾಯ ಮಾಡಬೇಕು
3: ಮುಂದಿನ ದಿನಗಳಿಗೆ ಅಂತ.
2: ಮುಂದಿನ ದಿನಗಳಿಗೆ ವಯಸ್ಸಾದಂತ ಸಂದರ್ಭದಲ್ಲಿ ವೃದ್ಧಾಪ್ಯ ಅಂತಾರಲ್ಲ, ಅದಕ್ಕೋಸ್ಕರ
3: ಈ ಮಹಿಳೆಯರಲ್ಲೆಲ್ಲ ಜೀರಿಗೆ ಡಬ್ಬ ಸಾಸಿವೆ ಡಬ್ಬದಲ್ಲೆಲ್ಲ ದುಡ್ಡು ಇಡ್ತಾರಲ್ಲ, ಇಟ್ಟರು ಆಗ್ತದ ಅಂತ?
2: ಅದು ಒಂಥರ ಇದ್ದೇ ಇತ್ತದು, ಮೊದ್ಲಿಂದ ಆ ಒಂದು ಪದ್ಧತಿ ಇದ್ದೇ ಇದೆ,
3: ಉಳಿತಾಯ ಪ್ರವೃತ್ತಿ ಎಲ್ಲರಲ್ಲೂ ಇದೆ.
2: ಹೌದೌದು. ಆದ್ರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಹಣವನ್ನು ಮನೆಯಲ್ಲಿ ಇಟ್ಟಾಗ ಈ ಕಳ್ಳಕಾಕರ ಭಯ ಆಗ್ಬಹುದು. ಅದಕ್ಕೋಸ್ಕರ ಈ ಬ್ಯಾಂಕಿಂಗ್ ವ್ಯವಸ್ಥೆ ಅಂತ ಬಂದಿದೆ. ಈ ಬ್ಯಾಂಕುಗಳು ಪ್ರಾರಂಭವಾಗಿದ್ದೇ ಈ ಹಣವನ್ನ ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ.
3: ಆದ್ರೆ ಕೆಲವರು ಬ್ಯಾಂಕಿಗೆ ದುಡ್ಡು ಹಾಕ್ಲಿಕ್ಕೆ ಇಷ್ಟಪಡೋದಿಲ್ಲ.
2: ಅಲ್ಲಿ
3: ನಾವು ದುಡ್ಡು ಕಟ್ಟಬೇಕು, ಪಾಸ್ಬುಕ್ ತಗೊಳ್ಳೋದ್ರು ಪುನಃ ದುಡ್ಡು ಕಟ್ಟಬೇಕು ಅಂತೆಲ್ಲ ಹೇಳ್ತಾರೆ. ವರ್ಷಕ್ಕೆ ಇಷ್ಟು ಮಿನಿಮಮ್ ಎಲ್ಲ ಇರ್ತದೆ ಅಂತ.
2: ಅದೆಲ್ಲ ಇದೇ ಇರುತ್ತೆ. ಮತ್ತೆ ಕೆಲವರಿಗೆ ನಾವು ಬ್ಯಾಂಕ್ ಅಲ್ಲಿ ಹಣ ಇಟ್ಟ ತಕ್ಷಣ ತೆರಿಗೆ ಕಟ್ಟಬೇಕಾಗತ್ತೆ, ಇವೆಲ್ಲ ತಪ್ಪು ಕಲ್ಪನೆಗಳಿರ್ತವೆ. ಆದ್ರಿಂದ ಅವರು ಬ್ಯಾಂಕ್ ಖಾತೆಯನ್ನೇ ತೆಗೆದಿರಲ್ಲ. ಯಾರಿಗೆ ಬ್ಯಾಂಕ್ ಖಾತೆ ಇರೋದಿಲ್ಲ, ಮತ್ತೆ ಬ್ಯಾಂಕ್ ಖಾತೆಯನ್ನ ತೆಗೆಯೋದಕ್ಕೆ ಅವರಿಗೆ ಆರ್ಥಿಕವಾಗಿ ಅನುಕೂಲ ಇರಲ್ಲ, ಅಂಥವ್ರಿಗೋಸ್ಕರನೇ ಸರ್ಕಾರ ಒಂದು ಯೋಜನೆಯನ್ನೇ ಪ್ರಾರಂಭ ಮಾಡಿದೆ. ಇದು ಹೊಸ ಯೋಜನೆಯನ್ನೆಲ್ಲ ಬಹಳ ವರ್ಷ ಆಯ್ತು, ಈಗ 10 ವರ್ಷ ಆಗ್ತಾ ಬಂತು.
3: ಯಾವ ಯೋಜನೆ ಬಗ್ಗೆ ಮಾತಾಡ್ತಿದ್ದೀರಿ?
2: ಇದು ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಅಂತ.
3: ಜನ್ಧನ್ 2014 ಏನೋ ಬಂತ.
2: 10 ವರ್ಷದ ಮೇಲೆ ಆಗಿದೆ ಈಗ. ಆರ್ಥಿಕ ಸೇರ್ಪಡೆ ಅಂತ ನಾವು ಒಂದು ವಿಷಯ ಕೇಳ್ತಾ ಇರ್ತೀವಿ, ಅಂದ್ರೆ ಪ್ರತಿಯೊಬ್ಬರು ಕೂಡ ಒಂದು ಬ್ಯಾಂಕ್ ಖಾತೆಯನ್ನ, ಬ್ಯಾಂಕ್ ಉಳಿತಾಯ ಖಾತೆಯನ್ನ ಹೊಂದಿರಬೇಕು, ಮೂಲಭೂತವಾದಂತ ಉಳಿತಾಯ ಖಾತೆಯನ್ನ ಹೊಂದಿರಬೇಕು. ಅದರಿಂದ ಅವರು ಉಳಿತಾಯವನ್ನು ಮಾಡೋದಕ್ಕೆ ಅನುಕೂಲ ಆಗತ್ತೆ ಅನ್ನೋದು ಸರ್ಕಾರದ ಉದ್ದೇಶ.
3: ಮತ್ತೆ ಸರ್ಕಾರದ ಹಲವು ಯೋಜನೆಗಳನ್ನ ಈಗ ಖಾತೆಗೆ ಹಣ ಎಲ್ಲ ಬರೋದಾಗಿರ್ಬೋದು.
2: ಹೌದೌದು. ಈಗೇನಾಯ್ತು, ಮೊದ್ಲೆಲ್ಲ ಬೇರೆ ರೀತಿಯಲ್ಲಿ ಬರೋದು, ಈಗ ಮನಿ ಆರ್ಡರ್ ಅಂತೀವಲ್ಲ, ಆ ರೀತಿ ಎಲ್ಲಾನು ನೇರವಾಗಿ ನಗದು ತಂದು ಕೊಡೋರು ನಮ್ಮ ಅಂಚೆ ಕಚೇರಿ. ಈಗೇನಾಗಿದೆ, ಅದರಲ್ಲಿ ಸೋರಿಕೆ ಉಂಟಾಗಬಹುದು ಅನ್ನೋದು ಒಂದು ಶಂಕೆ ಆಯ್ತು. ಜೊತೆಗೆ ಆ ರೀತಿ ನಗದನ್ನ ನೇರವಾಗಿ ಕೊಡೋದಕ್ಕೆ ಸರ್ಕಾರಕ್ಕೆ ಖರ್ಚುನು ಕೂಡ ಬರುತ್ತೆ. ಆದ್ರೆ ಅದು ಸರಿಯಾಗಿ ಗೊತ್ತಾದಂತ ಫಲಾನುಭವಿಯನ್ನೇ ತಲುಪಬೇಕು ಅಂತಂದ್ರೆ ನೇರ ನಗದು ವರ್ಗಾವಣೆನೇ ಬಹಳ ಮುಖ್ಯ ಅಂತ ಸರ್ಕಾರಕ್ಕೆ ಮನಸ್ಸಿಗೆ ಬಂತು. ಇದಕ್ಕೋಸ್ಕರನೇ ಈ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬರೂ ಕೂಡ, ಯಾರಿಗೆ ಈ ಬ್ಯಾಂಕ್ ಉಳಿತಾಯ ಖಾತೆಗಳಿಲ್ಲ ಅಂತವರು ಉಳಿತಾಯ ಖಾತೆಯನ್ನು ಹೊಂದೋದಕ್ಕೆ ಇದು ಮುಖ್ಯವಾದಂತ ಯೋಜನೆ ಆಯ್ತು.
3: ನಮ್ಮ ಹಳ್ಳಿಯಲ್ಲಂತೂ ಸುಮಾರು ಜನ ಈಗ ಈ ಜನ್ಧನ್ ಖಾತೆಯನ್ನು ಮಾಡಿಸ್ಕೊಂಡಿದ್ದಾರೆ, ಯಾಕೆಂದ್ರೆ ಕಿಸಾನ್ ಸಮ್ಮಾನ್ ಯೋಜನೆ ಈ ರೈತರಿಗೆಲ್ಲ ಸಿಗ್ತದೆ ನೋಡಿ.
2: ಹೌದೌದು,
3: ಹಣ ಬರ್ತದೆ.
2: ನಿಜ ನಿಜ. ಅದು 4 ತಿಂಗಳಿಗೆ ಒಂದೊಂದ್ಸರಿ 2,000 ರೂಪಾಯಿ ಬರ್ತಾ ಇರುತ್ತೆ. ಅದಕ್ಕೆಲ್ಲನೂ ಅನುಕೂಲ ಆಗುತ್ತೆ, ಮತ್ತೆ ಅದಕ್ಕೆ ಬ್ಯಾಂಕ್ ಖಾತೆ ಇರಲೇಬೇಕು. ಆದ್ರಿಂದ ಈ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆಯನ್ನ ಪ್ರಾರಂಭ ಮಾಡಿ ಯಾರ್ಯಾರಿಗೆ ಈ ಉಳಿತಾಯ ಖಾತೆಗಳಿಲ್ಲ ಅಂಥವ್ರನ್ನ ಈ ಯೋಜನೆ ಅಡಿಯಲ್ಲಿ ತಂದು ಅವರಿಗೆಲ್ಲ ಒಂದು ಉಳಿತಾಯ ಖಾತೆಯನ್ನು ತೆರೆಯೋದಕ್ಕೆ ಅನುಕೂಲವನ್ನು ಸರ್ಕಾರ ಮಾಡಿಕೊಡ್ತು. ಇದರಲ್ಲಿ ಹಲವಾರು ವೈಶಿಷ್ಟ್ಯಗಳಿದ್ದಾವೆ ಸಂತೋಷಣ್ಣ. ಮೊದಲಿಗೆ ಏನು ಅಂತಂದ್ರೆ, ಇಂತಿಷ್ಟು ಹಣ ಇಡಲೇಬೇಕು ಅಂತ ಒಂದು ಕಟ್ಟಳೆ ಇತ್ತು ಈ ಬ್ಯಾಂಕ್ ಖಾತೆಯನ್ನು ತೆಗೆಯೋದಕ್ಕೆ. ಆದರೆ ಇದರಲ್ಲಿ ಆ ಒಂದು ಕಟ್ಟಳೆ ಇಲ್ಲವೇ ಇಲ್ಲ. ಕನಿಷ್ಠ ಇಷ್ಟು ಹಣವನ್ನು ಇಟ್ಟರು ಮಾತ್ರ ಬ್ಯಾಂಕ್ ಖಾತೆಯನ್ನು ತೆಗಿಬಹುದು ಅಂತ ಒಂದು ಇತ್ತಲ್ಲ, ಅದು ಇದು ಈ ಯೋಜನೆ ಅಡಿಯಲ್ಲಿ ಅನ್ವಯ ಆಗಲ್ಲ. ಜೊತೆಗೆ ಅವ್ರಿಗೆ ಒಂದು ಡೆಬಿಟ್ ಕಾರ್ಡ್ ಅಂತಾನು ಕೂಡ ಕೊಡ್ತಾರೆ, ರೂಪೇ ಡೆಬಿಟ್ ಕಾರ್ಡ್ ಅಂತ. ಅದು ಅದರಲ್ಲಿ ಅವರು ಈ ATMಗಳು ಅಂತಾರಲ್ಲ ಹಣವನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ, ಅದಕ್ಕೂ ಕೂಡ ಅದನ್ನ ಬಳಕೆ ಮಾಡಬಹುದು. ಜೊತೆಗೆ ಇದಕ್ಕೆ ಅಪಘಾತ ವಿಮೆ ಕೂಡ ಇದೆ. ಅಪಘಾತ ವಿಮೆಯನ್ನು ಕೂಡ ಇದಕ್ಕೆ ಸೇರಿಸಿದ್ದಾರೆ, ಸುಮಾರು 2 ಲಕ್ಷ ರೂಪಾಯಿ ಅವ್ರಿಗೂ. ಅದು ಒಂದು ಅನುಕೂಲ. ಈ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಯಾರು ಮೂಲಭೂತ ಉಳಿತಾಯ ಖಾತೆ ಅಂತಾರೆ ಇದನ್ನ, ಅದನ್ನ ಅವರು ತೆರೆದು ಆರ್ಥಿಕ ನಿರ್ವಹಣೆಯನ್ನ ಚೆನ್ನಾಗಿ ಮಾಡಿದ್ರೆ, ಅಂದ್ರೆ ಅದಕ್ಕೆ ಹಣ ಹಾಕೋದು ತೆಗೆಯೋದು ಈ ರೀತಿ ಒಂದು ಕೆಲಸವನ್ನು ಮಾಡ್ತಾ ಇರೋವಂಥವ್ರಿಗೆ ಸುಮಾರು 10,000 ರೂಪಾಯಿವರೆಗೆ ಅವರ ಬ್ಯಾಂಕ್ ಖಾತೆಯಲ್ಲಿ ಹಣ ಇಲ್ಲದಿದ್ರೂ ಹಣವನ್ನ ತೆಗೆದುಕೊಳ್ಳುವಂತ ಒಂದು ಅವಕಾಶವನ್ನು ಕೂಡ ಕೊಡ್ತಾರಂತ. ಆದ್ರಿಂದ ಇದು ಬಹಳ ಒಳ್ಳೇದಲ್ವಾ?
3: ದಿನ ವಸ್ತುಗಳನ್ನ ಖರೀದಿಸಿ, ಈಗ ತರಕಾರಿ ಖರೀದಿಸಿ ಅದನ್ನ ಮಾರುವವರು ಇಂಥವರಿಗೆ ತುಂಬಾ ಅನುಕೂಲ ಆಗ್ಬೋದು ಇದು.
2: ಹೌದು. ಇದಕ್ಕೆ ಈ ಜನ್ಧನ್ ಖಾತೆಯನ್ನ ತೆಗೆಯೋದಕ್ಕೆ ಅಂಥ ದಾಖಲಾತಿಗಳೇನು ಬೇಕಾಗಲ್ಲ. ಪ್ರತಿಯೊಬ್ಬರ ಹತ್ರನು ಈಗ

0: ಆಧಾರ್ ಕಾರ್ಡ್ ಇದೆ,
1: ಆಧಾರ್
0: ಸಂಖ್ಯೆ ಇದ್ರೆ ಸಾಕು, ಅಥವಾ ಆಧಾರ್ ಪ್ರತಿ ಇರುತ್ತಲ್ಲ ಅದಿದ್ರೆ ಸಾಕು ಈ ಖಾತೆಯನ್ನು ತೆಗಿಬಹುದು. ಒಂದು ವೇಳೆ ಆಧಾರ್ ಕಾರ್ಡ್ ಅವ್ರ ಹತ್ರ ಇಲ್ಲ ಅಂತಂದ್ರೆ ನಮ್ಮ ಹತ್ರ ಮತದಾರರ ಗುರುತಿನ ಚೀಟಿ ಇರುತ್ತೆ, ಅದಾದ್ರೂ ಆಗ್ಬಹುದು.
1: ಅಥವಾ
0: ಪಡಿತರ ಚೀಟಿನೂ ಪರಿಗಣಿಸಬಹುದು ಅನ್ಸುತ್ತೆ. ಜೊತೆಗೆ ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಒಂದು ಉದ್ಯೋಗ ಚೀಟಿ ಅಂತ ಕೊಡ್ತಾರೆ, ಜಾಬ್ ಕಾರ್ಡ್, ಅದಾದ್ರೂ ಆಗ್ಬಹುದು. ಮತ್ತೆ ಕೆಲವರು ವಾಹನ ಓಡಿಸೋದಕ್ಕೆ ಈ ಪರವಾನಗಿಯನ್ನು ಪಡ್ಕೊಂಡಿರ್ತಾರೆ, ಡ್ರೈವಿಂಗ್ ಲೈಸೆನ್ಸ್ ಅದಾದ್ರೂ ಕೂಡ ಆಗ್ಬಹುದು. ಇದು ಆ ವ್ಯಕ್ತಿಯನ್ನ ಗುರುತಿಸೋದಕ್ಕೂ ಅನುಕೂಲ ಆಗುತ್ತೆ, ಜೊತೆಗೆ ಅವರ ವಿಳಾಸದ ಒಂದು ಪುರಾವೆನೂ ಕೂಡ ಆಗುತ್ತೆ. ಈ ಆಧಾರ್ ಕಾರ್ಡ್ ಕೊಡ್ಬೋದು, ಅಥವಾ ನಾವೀಗ ಹೇಳಿದಂತ ಕೆಲವು ದಾಖಲೆಗಳನ್ನು ಕೊಟ್ಟು ಈ ಖಾತೆಯನ್ನು ನಾವು ತೆಗಿಬಹುದು. ಯಾವುದೇ ಒಂದು ಅವ್ರ ಹತ್ರ ದಾಖಲೆ ಇಲ್ಲ ಅಂದ್ರೂ ಬ್ಯಾಂಕ್ ಅಧಿಕಾರಿಗಳು ಅವರನ್ನು ನೋಡಿ ಇವರಿಗೆ ಖಾತೆಯನ್ನು ತೆಗೆಯೋದಕ್ಕೆ ಅವಕಾಶ ಕೊಡಬಹುದು ಅಂತ ಅವರು ನಿರ್ಧರಿಸಿದರೆ ಅವ್ರಿಗೂ ಕೂಡ ಈ ಬ್ಯಾಂಕ್ ಖಾತೆಯನ್ನು ತೆಗೆಯೋದಕ್ಕೆ ಅವಕಾಶವನ್ನು ಈ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಕೊಡ್ಬೋದು ನೋಡು. ಈ ಒಂದು ಯೋಜನೆಯ ಮುಖ್ಯ ಅನುಕೂಲಗಳೇನು ಅಂದರೆ ಅವರೇನು ಹಣವನ್ನು ಅಲ್ಲಿ ತೊಡಗಿಸ್ತಾರಲ್ಲ ಅದಕ್ಕೆ ಒಂದು ಬಡ್ಡಿನೂ ಕೂಡ ಕೊಡ್ತಾರೆ. ನಾವು ಉಳಿತಾಯ ಖಾತೆಯಲ್ಲಿ ಏನು ಬಡ್ಡಿ ತಗೊಳ್ತೀವಲ್ಲ ಅದು ಇದಕ್ಕೂ ಕೂಡ ಅನ್ವಯಿಸುತ್ತೆ. ಜೊತೆಗೆ ಅಪಘಾತ ವಿಮೆ ಅನ್ವಯಿಸುತ್ತೆ ಇದಕ್ಕೂ ಕೂಡ. ಜೊತೆಗೆ ಯಾವುದೇ ಒಂದು ಕನಿಷ್ಠ ಒಂದು ಹಣವನ್ನು ಅಲ್ಲಿ ಇಡೋ ಅಂತ ಅವಶ್ಯಕತೆ ಇರೋದಿಲ್ಲ.
1: 500 ರೂಪಾಯಿ ಇರಲೇಬೇಕು, 300 ರೂಪಾಯಿ ಇರಲೇಬೇಕು ಅನ್ನೋದು ಯಾವುದೂ ಇಲ್ಲ.
0: ಮತ್ತೆ ಇವರಿಗೆ ಒಂದು ಡೆಬಿಟ್ ಕಾರ್ಡ್ ಕೂಡ ಕೊಡ್ತಾರೆ, ರೂಪೇ ಡೆಬಿಟ್ ಕಾರ್ಡ್ ಅಂತ. ನಮ್ಮಲ್ಲಿರುವಂತಹ ಎಟಿಎಂ ಮೆಷಿನ್ ನಿಂದ ಹಣವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ. ಜೊತೆಗೆ ಇವರಿಗೆ ಒಂದು ಜೀವ ವಿಮೆ ಕೂಡ ಇರುತ್ತೆ, 30,000 ರೂಪಾಯಿ ಅವರಿಗೆ, ಯಾರು ಈ ಖಾತೆದಾರರು ಇರ್ತಾರಲ್ಲ ಅವರಿಗೆ. ಮತ್ತೆ ಹಣವನ್ನ ಇಡೀ ಭಾರತದಾದ್ಯಂತ ಎಲ್ಲಿಗೆ ಬೇಕಾದ್ರೂ ಕೂಡ ಇವರು ವರ್ಗಾಯಿಸಬಹುದು, ಅದು ಕೂಡ ಒಂದು ಅವಕಾಶ ಇರುತ್ತೆ. ನೀನು ಆಗ್ಲೇ ಹೇಳಿದೆ ಬೇರೆ ಬೇರೆ ಯೋಜನೆಗಳಲ್ಲಿ ನೇರ ನಗದು ವರ್ಗಾವಣೆ ಅಂತ ಎಲ್ಲದಕ್ಕೂ ಕೂಡ ಈಗ ಅನ್ವಯಿಸ್ತಾ ಇದ್ದಾರೆ. ಅದು ವಿಶೇಷವಾಗಿ ಆಧಾರ್ ಸಂಖ್ಯೆಯನ್ನ ಒಳಗೊಂಡು ಈ ಖಾತೆಯನ್ನು ತೆಗೆದಿದ್ರೆ ಬಹಳ ಅನುಕೂಲ.
1: ನೇರ ನಗದಿಗೂ
0: ಪಿಂಚಣಿಗೂ ಆಗ್ಬಹುದು. ಈಗ ಈ ಕೆಲವು ವೃದ್ಧಾಪ್ಯ ಪಿಂಚಣಿಯನ್ನು ಕೊಡ್ತಾರೆ, ಮತ್ತೆ ರಾಜ್ಯ ಸರ್ಕಾರದವು ಕೆಲವು ಯೋಜನೆಗಳಿದ್ದಾವೆ, ಆ ಯೋಜನೆಗಳಿಂದಲೂ ಕೂಡ ಹಣವನ್ನು ಪಡ್ಕೊಳ್ಳೋದಕ್ಕೆ ಇದರಿಂದ ಅನುಕೂಲ ಆಗುತ್ತೆ. ಜೊತೆಗೆ ಬೇರೆ ಬೇರೆ ಈ ಸಾಮಾಜಿಕ ಸುರಕ್ಷಾ ಯೋಜನೆಗಳನ್ನು ನಮ್ಮ ಸರ್ಕಾರ ಪ್ರಾರಂಭ ಮಾಡಿದೆ. ಉದಾಹರಣೆಗೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಅದರಲ್ಲಿ ಏನು ಅಂತಂದರೆ 2 ಲಕ್ಷ ರೂಪಾಯಿ ಒಂದು ವಿಮೆಯನ್ನು ಪಡಿಬಹುದು, ಬಹಳ ಕಡಿಮೆ ಒಂದು ಪ್ರೀಮಿಯಂಗೆ. ಅದೆಷ್ಟಪ್ಪ ಅಂತಂದರೆ 436 ರೂಪಾಯಿ ವರ್ಷಕ್ಕೆ. ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಇದೆ, ಅದು ಅಪಘಾತ ವಿಮೆ, ವರ್ಷಕ್ಕೆ 20 ರೂಪಾಯಿ ಕಟ್ಟಿರ ಸಾಕು. ಇನ್ನೊಂದು ಅಟಲ್ ಪಿಂಚಣಿ ಯೋಜನೆ ಅಂತ ಇದೆ, ನಮಗೆ ಪಿಂಚಣಿ ಬೇಕು 60 ವರ್ಷ ಆದಮೇಲೆ ಅಂತಂದರೆ ಅದಕ್ಕೂ ಕೂಡ ನಿಯಮಿತವಾಗಿ ಅವರು ಹಣವನ್ನು ಇಲ್ಲಿಂದಲೇ ಕೂಡ ವರ್ಗಾವಣೆ ಮಾಡಬಹುದು. ಈ ರೀತಿ ಮುದ್ರಾ ಯೋಜನೆ ಅಡಿಯಲ್ಲಿ ಅವರು ಸಾಲವನ್ನು ಪಡಿಬೇಕು ಅಂತಂದ್ರೂ ಇದು ಅನುಕೂಲ ಆಗುತ್ತೆ. ಈಗ ಸಾಧಾರಣವಾಗಿ ಶಿಶು ಸಾಲ ಅಂತೀವಿ, ಶಿಶು ಸಾಲ ಅಂತಂದರೆ 50,000 ರೂಪಾಯಿ ಅವರಿಗೆ ಕೊಡುವಂಥ ಸಣ್ಣ ಸಾಲ, ಅದಕ್ಕೆ ಸಂಬಂಧಪಟ್ಟ ಒಂದು ಖಾತೆ ಆಗುತ್ತೆ. ಮತ್ತೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಅಂತ ಇದೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಸಾಲವನ್ನು ಕೊಡುವಂಥದ್ದು. ಈ ಎಲ್ಲ ಯೋಜನೆ ಅಡಿಯಲ್ಲೂ ಕೂಡ ಇಲ್ಲಿ ಹಣವನ್ನು ಸಾಲವನ್ನು ಪಡೆಯೋದಕ್ಕೆ ಅನುಕೂಲ ಆಗಿರುತ್ತೆ, ಮತ್ತೆ ಬೇರೆ ಬೇರೆ ಯೋಜನೆಗಳ ಒಂದು ಲಾಭವನ್ನು ಪಡೆಯೋದಕ್ಕೂ ಅನುಕೂಲ ಆಗುತ್ತೆ. ನೇರ ನಗದು ವರ್ಗಾವಣೆಗೂ ಕೂಡ ಇದರಿಂದ ಅನುಕೂಲ ಆಗುತ್ತೆ.
1: ಅಂದ್ರೆ ಪ್ರತಿಯೊಬ್ಬನ ಹತ್ರ ಒಂದು ಬ್ಯಾಂಕ್ ಖಾತೆ ಇದ್ರೆ ಆತ ಹಣವನ್ನು ಉಳಿತಾಯನೂ ಮಾಡ್ತಾನೆ, ಆದ್ರೆ ಗಳಿಸ್ತಾ ಹೋಗ್ತಾನೆ.
0: ಹೌದು. ಮತ್ತೆ ಸರ್ಕಾರಕ್ಕೂ ಕೂಡ ತಮ್ಮ ಯೋಜನೆಗಳ ಒಂದು ಫಲವನ್ನ ಗೊತ್ತಾದಂತ ಫಲಾನುಭವಿಗಳಿಗೆ ನೇರವಾಗಿ ವರ್ಗಾಯಿಸೋದಕ್ಕೂ ಕೂಡ ಅನುಕೂಲ ಆಗುತ್ತೆ, ಸೋರಿಕೆ ಎಲ್ಲ ಕಡಿಮೆ ಆಗುತ್ತೆ. ಆದ್ರಿಂದನೇ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿದೆ. ಇದರಿಂದ ನಮ್ಮ ಆರ್ಥಿಕತೆಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗಿದೆ ಅಂದ್ರೆ 1,000,000 ಕೋಟಿ ರೂಪಾಯಿ ಇದರಿಂದ ಉಳಿತಾಯ ಆಗಿದೆ, ಅದು ಒಂದು ಈ ಯೋಜನೆಯ ಒಂದು ಹಿರಿಮೆ ಅಂತ ಹೇಳ್ಬಹುದು.
1: ಜಗಣ್ಣ, ನಿಮ್ ಜೊತೆ ಮಾತಾಡಿ ಒಂದು ಜನ್ಧನ್ ಬಗ್ಗೆ ಒಂದು ಪುಸ್ತಕನೇ ಓದ್ದಾಗ ಆಯ್ತು.
0: ಸರಿ, ಈಗ ತಿಳ್ಕೊಂಡಲ್ಲ, ಬೇರೆಯವರಿಗೂ ಈ ವಿಚಾರ
1: ತಿಳಿಸ್ಬೇಕಪ್ಪ.
0: ನಡಿ ಹೋಗೋಣ.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಪಿಎಂ ಜಗದೀಶ್ ಹಾಗೂ ಕೆಎನ್ ಸಂತೋಷ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. 3 ದಿನಗಳ ಭೇಟಿಗಾಗಿ ಸೆಷಲ್ಸ್ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. 135ನೇ ಮನ್ ಕಿ ಬಾತ್ ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನುದ್ದೇಶಿಸಿ ಭಾಷಣ. ಯುಎಸ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾಣ್ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶ. ಫಿಫಾ ವಿಶ್ವಕಪ್. ಇಂದಿನಿಂದ 29ರವರೆಗಿನ ಸೆಷಲ್ಸ್ ರಾಷ್ಟದ ಪ್ರವಾಸಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ಪ್ರಯಾಣ ಬೆಳೆಸಿದರು. ಭಾರತದ ಮಹಾಸಾಗರ ಪರಿಕಲ್ಪನೆ ಮತ್ತು ಜಾಗತಿಕ ದಕ್ಷಿಣ ಒಕ್ಕೂಟದ ಬದ್ದತೆಯಲ್ಲಿ ಸೆಷಲ್ಸ್ ದೇಶ ಅತ್ಯಂತ ಮೌಲ್ಯಯುತ ಕಡಲ ನೆರೆಹೊರೆಯ ಪಾಲುದಾರ ರಾಷ್ಟ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸೆಷಲ್ಸ್ ರಾಷ್ಟಕ್ಕೆ ಪ್ರಯಾಣ ಬೆಳೆಸುವುದಕ್ಕೂ ಮುನ್ನ ನಿರ್ಗಮನ ಹೇಳಿಕೆ ನೀಡಿದ ಅವರು, ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಬಾಂಧವ್ಯಕ್ಕೆ ಈ ವರ್ಷ 50 ವರ್ಷಗಳು ತುಂಬುತ್ತಿದ್ದು, ಈ ಮೌಲ್ಯಯುತ ಸಂಬಂಧವು ಪರಸ್ಪರ ನಂಬಿಕೆ ಮತ್ತು ಹಂಚಿಕೆಯ ಪ್ರಜಾಸತ್ತಾತ್ಮಕ ತತ್ವಗಳ ಮೇಲೆ ಆಧಾರಿತವಾಗಿದೆ ಎಂದು ತಿಳಿಸಿದ್ದಾರೆ. ಪ್ರವಾಸದ ಭಾಗವಾಗಿ ಪ್ರಧಾನಿ ಸೆಷಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ 2 ಹಡಗುಗಳು ಈ ಆಚರಣೆಗಳಲ್ಲಿ ಭಾಗವಹಿಸಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಸೆಷಲ್ಸ್ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹರ್ಮನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಸೆಷಲ್ಸ್ ರಾಷ್ಟೀಯ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ನಡುವೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸದಸ್ಯತ್ವ ಪಡೆಯುವ ಭಾರತದ ಪ್ರಯತ್ನಕ್ಕೆ ಸೆಷಲ್ಸ್ ದೇಶವು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸೆಷಲ್ಸ್ ಭೇಟಿಗೂ ಮುನ್ನ ಮಾತನಾಡಿರುವ ಆ ದೇಶದ ವಿದೇಶಾಂಗ ಸಚಿವ ಬ್ಯಾರಿ ಫಾರೆ, ಇಂದಿನ ಜಾಗತಿಕ ವಾಸ್ತವಗಳನ್ನು ಪ್ರತಿಬಿಂಬಿಸಲು ಪ್ರಸ್ತುತ ಇರುವ ಅಂತಾರಾಷ್ಟೀಯ ಸಂಸ್ಥೆಗಳು ಮತ್ತು ಜಾಗತಿಕ ವ್ಯವಸ್ಥೆಯಲ್ಲಿ ಸುಧಾರಣೆಗಳಾಗುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ 2 ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿ ಅವರು ಇಂದು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ದೇಶದ ಮೊದಲ ಸಹಕಾರ ಆಧಾರಿತ ಟ್ಯಾಕ್ಸಿ ಸೇವೆ ಭಾರತ್ ಟ್ಯಾಕ್ಸಿಗೆ ಗುಜರಾತ್ನಲ್ಲಿ ಚಾಲನೆ ನೀಡಿದರು. ಭಾರತ್ ಟ್ಯಾಕ್ಸಿ ಸಹಕಾರ ತತ್ವಗಳಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ವಿನೂತನ ಡಿಜಿಟಲ್ ಸಾರಿಗೆ ವೇದಿಕೆಯಾಗಿದ್ದು, ಇದು ಸಾರಥಿಯೇ ಮಾಲೀಕ ಎಂಬ ಪರಿಕಲ್ಪನೆಗೆ ನೈಜ ರೂಪ ನೀಡಿದೆ. ಈ ಮಾದರಿಯಡಿ ಟ್ಯಾಕ್ಸಿ ಚಾಲಕರು ಕೇವಲ ಸೇವೆ ಒದಗಿಸುವ ಸಿಬ್ಬಂದಿಯಾಗಿ ಉಳಿಯದೆ ಈ ಸಂಸ್ಥೆಯ ಪಾಲುದಾರರು ಹಾಗೂ ಮಾಲೀಕರು ಆಗಿರುತ್ತಾರೆ. ಇದು ಚಾಲಕರಿಗೆ ಆರ್ಥಿಕ ಸಬಲೀಕರಣ, ಸಾಮಾಜಿಕ ಭದ್ರತೆ ಮತ್ತು ಮಾಲೀಕತ್ವದ ಹಕ್ಕುಗಳನ್ನು ಒದಗಿಸುವ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸಲು ನೆರವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತವು ಗಣನೀಯ ಆರ್ಥಿಕ ಪ್ರಗತಿ ಸಾಧಿಸುತ್ತಿದ್ದು, ಜಾಗತಿಕವಾಗಿ ಪ್ರಭಾವಶಾಲಿ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಶ್ಲಾಘಿಸಿದ್ದಾರೆ. ಶ್ವೇತಭವನದಲ್ಲಿ ನೀಡಿದ ಸಂದರ್ಶನದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತವು ಭಾರತವನ್ನು ತನ್ನ ಅತ್ಯಂತ ನಿಕಟ ಕಾರ್ಯತಂತ್ರದ ಪಾಲುದಾರ ಎಂದು ಪರಿಗಣಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವಿನ ನಿಕಟ ಒಡನಾಟವು ದ್ವಿಪಕ್ಷೀಯ

0: ಲೋಕತಾಂತ್ರಿಕತೆಗೆ ಪ್ರಮುಖವಾಗಿದ್ದು ಸಮಾನ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಉಭಯ ದೇಶಗಳ ಬಲವಾದ ಸಹಕಾರಕ್ಕೆ ಭದ್ರ ಬುನಾದಿಯಾಗಿದೆ ಎಂದು ಅವರು ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂಡಳಿಯ 16ನೇ ಸಮ್ಮೇಳನವು ಇದೇ 29ರಂದು ನವದೆಹಲಿಯಲ್ಲಿ ನಡೆಯಲಿದೆ. ಈ ಸಮ್ಮೇಳನದಲ್ಲಿ ವಿವಿಧ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಆರೋಗ್ಯ ಸಚಿವರು, ಸಂಸತ್ ಸದಸ್ಯರು ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಆರೋಗ್ಯ ವಲಯದ ಪ್ರಮುಖ ನೀತಿಗಳು, ಆದ್ಯತೆಗಳು ಹಾಗೂ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಹಯೋಗವನ್ನು ಬಲಪಡಿಸುವ ಕುರಿತು ಸಮ್ಮೇಳನದಲ್ಲಿ ಸುದೀರ್ಘ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವರಾದ ಅನುಪ್ರಿಯಾ ಪಟೇಲ್ ಮತ್ತು ಪ್ರತಾಪ್ ರಾವ್ ಜಾಧವ್ ಪಾಲ್ಗೊಳ್ಳಲಿದ್ದಾರೆ. ಕಲ್ಪಾಕಂನ ಇಂದಿರಾಗಾಂಧಿ ಪರಮಾಣು ಸಂಶೋಧನಾ ಕೇಂದ್ರದಲ್ಲಿ ಫಾಸ್ಟ್ ಬ್ರೀಡರ್ ಪರೀಕ್ಷಾ ರಿಯಾಕ್ಟರ್ನಿಂದ ಉತ್ಪತ್ತಿಯಾಗುವ ಪರಮಾಣು ಪ್ರಕ್ರಿಯೆಯ ಶಾಖವನ್ನು ಬಳಸಿಕೊಂಡು ತಾಮ್ರ ಕ್ಲೋರಿನ್ ಥರ್ಮೋಕೆಮಿಕಲ್ ಸೈಕಲ್ ಆಧಾರಿತ ವಿಶ್ವದ ಮೊದಲ ಹೈಡ್ರೋಜನ್ ಉತ್ಪಾದನಾ ಸೌಲಭ್ಯವನ್ನು ಪರಮಾಣು ಇಂಧನ ಇಲಾಖೆಯ ಕಾರ್ಯದರ್ಶಿ ಅಜಿತ್ ಕುಮಾರ್ ಮೊಹಂತಿ ಉದ್ಘಾಟಿಸಿದರು. ಮಧ್ಯಪ್ರದೇಶದ ಜಿಐ ಮಾನ್ಯತೆ ಪಡೆದ ಪ್ರಸಿದ್ದ ರೇವಾ ಸುಂದರ್ಜಾ ಮಾವಿನ ಹಣ್ಣುಗಳ ಮೊದಲನೇ ವಾಣಿಜ್ಯ ರಫ್ತು ಪ್ರಕ್ರಿಯೆಗೆ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ದಿ ಪ್ರಾಧಿಕಾರ ಯಶಸ್ವಿಯಾಗಿ ಚಾಲನೆ ನೀಡಿದ್ದು ಯುಎಇ ರಾಷ್ಟಕ್ಕೆ ಇವುಗಳನ್ನು ರಫ್ತು ಮಾಡಲಾಗಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ವಿಶಿಷ್ಟ ಕೃಷಿ ಉತ್ಪನ್ನಗಳನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಇದು ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೃಷಿ ಸಚಿವಾಲಯ ತಿಳಿಸಿದೆ. ಮೊದಲನೇ ರಫ್ತಿನಲ್ಲಿ 1 ಮೆಟ್ರಿಕ್ ಟನ್ನಷ್ಟು ಉತ್ತಮ ಗುಣಮಟ್ಟದ ಜಿಐ ಮಾನ್ಯತೆ ಹೊಂದಿದ ರೇವಾ ಸುಂದರ್ಜಾ ಮಾವಿನ ಹಣ್ಣುಗಳನ್ನು ಕಳುಹಿಸಿಕೊಡಲಾಗಿದೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾನ್ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕಿಡಂಬಿ ಶ್ರೀಕಾಂತ್ ಚೀನಾ ತೈಪೆಯ ಲಿಯಾವೋ ಜುವೋ ಫು ವಿರುದ್ದ 21-9, 12-21, 21-8 ಸೆಟ್ಗಳ ಅಂತರದಿಂದ ಗೆಲುವು ದಾಖಲಿಸಿದರು. ಇದೇ ವಿಭಾಗದ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ರೌನಕ್ ಚೌಹಾನ್ ಇಸ್ರೇಲ್ನ ಮಿಶಾ ಜಿಲ್ಬರ್ ಮಾನ್ ವಿರುದ್ದ ನೇರ ಸೆಟ್ಗಳಿಂದ ಜಯ ತಮ್ಮದಾಗಿಸಿಕೊಂಡರು. ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ದೇವಿಕಾ ಸಿಹಾಗ್ ಜಪಾನ್ನ ರಿಕೋ ಗುಂಜಿ ವಿರುದ್ದ 22-20, 21-19 ಸೆಟ್ಗಳ ಅಂತರದಲ್ಲಿ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದರು. ಇದೇ ವಿಭಾಗದಲ್ಲಿ ಭಾರತದ ರಕ್ಷಿತಾ ರಾಮರಾಜ್ ತಾನ್ವಿ ಶರ್ಮಾ ಕ್ವಾರ್ಟರ್ ಫೈನಲ್ನಲ್ಲಿ ಪರಾಭವಗೊಂಡರು. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಜಿ ಗುಂಪಿನ ತಮ್ಮ ಕೊನೆಯ ಪಂದ್ಯದಲ್ಲಿ ಇರಾನ್ ವಿರುದ್ದ 1-1 ಗೋಲುಗಳ ಡ್ರಾ ಸಾಧಿಸುವ ಮೂಲಕ ಈಜಿಪ್ಟ್ ತಂಡ ಇದೇ ಮೊದಲ ಬಾರಿಗೆ ವಿಶ್ವಕಪ್ ನಾಕೌಟ್ ಹಂತಕ್ಕೆ ಪ್ರವೇಶಿಸಿ ಇತಿಹಾಸ ನಿರ್ಮಿಸಿದೆ. 32ರ ಸುತ್ತಿನ ಪಂದ್ಯದಲ್ಲಿ ಈಜಿಪ್ಟ್ ತಂಡ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಲಿದೆ. ಜಿ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಬೆಲ್ಜಿಯಂ ತಂಡ ನ್ಯೂಜಿಲೆಂಡ್ ವಿರುದ್ದ 5-1 ಗೋಲುಗಳ ಜಯ ಸಾಧಿಸಿ ತನ್ನ ಗುಂಪಿನಲ್ಲಿ ಅಗ್ರಸ್ಥಾನದೊಂದಿಗೆ ನಾಕೌಟ್ ಹಂತದಲ್ಲಿ ಸ್ಥಾನ ಖಚಿತಪಡಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ದಿನಗಳ ಭೇಟಿಗಾಗಿ ಸೆಷಲ್ಸ್ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿ ಉಪರಾಷ್ಟಪತಿ ಸಿಬಿ ರಾಧಾಕೃಷ್ಣನ್ ಭಾಗಿ. 135ನೇ ಮನ್ ಕಿ ಬಾತ್ ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನುದ್ದೇಶಿಸಿ ಭಾಷಣ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾಣ್ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶ.

ಕೇಳುಗರೆ ಗಮನಿಸಿ, ಇಂದು ಮಧ್ಯಾಹ್ನ 3 ಗಂಟೆಗೆ ಹಳ್ಳಿ ಹಾಡು ಭಾಗವಹಿಸುತ್ತಾರೆ ಚಾಮರಾಜನಗರ ಜಿಲ್ಲೆ ಸಿದ್ದಯ್ಯನಪುರದ ಭಾಗ್ಯಮ್ಮ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಇಂದು ಸಂಜೆ 4 ಗಂಟೆಗೆ ನಾಟಕ ತಾಯಿ, ರಚನೆ HS ಮೋಹನ್, ನಿರ್ಮಾಣ ಉಮೇಶ್ SS. 4:30 ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾಡಿನ ಹಿರಿಯ ಕವಿ ಡಾಕ್ಟರ್ GS ಶಿವರುದ್ರಪ್ಪ ಅವರ ಸಾಹಿತ್ಯ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ HS ವೆಂಕಟೇಶಮೂರ್ತಿ. ನಂತರ ಸಾಹಿತ್ಯ ಕ್ಷೇತ್ರದ ಹಿರಿಯ ವಿದ್ವಾಂಸರಾದ ಪೂತೀನಾ ಅವರ ಕಾವ್ಯ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1:30. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ.

Ma ಕೇಳುಗರೆ, ನೀವು ನಿಮ್ಮ ಮೆಚ್ಚಿನ ಗೀತೆಗಳನ್ನು ಈಗ ಕೇಳಲು ನಮ್ಮ ವಾಟ್ಸಪ್ ಮೂಲಕ ಸಂದೇಶಗಳನ್ನು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480858523. ಮತ್ತೊಮ್ಮೆ 9480858523. ಒಂದು ಗಂಟೆ 30 ನಿಮಿಷದ ನಂತರ ಬಂದ ಮೊದಲ ಸಂದೇಶಗಳಿಗೆ ಆದ್ಯತೆ ಇರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದ ಮೊದಲ ಗೀತೆಯನ್ನು ಕೇಳೋಣ. ಚಿತ್ರ ಗಡಿಬಿಡಿ ಗಂಡ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಯುಗಳ ಧ್ವನಿಯಲ್ಲಿರುವ ಈ ಗೀತೆಗೆ ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದು.

ಮುಂದಿನ ಗೀತೆ ದೇವತಾ ಮನುಷ್ಯ ಚಿತ್ರದ್ದು. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಬಿಆರ್ ಛಾಯಾ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ಉಪೇಂದ್ರ ಕುಮಾರ್ ಅವರದು. ಗೀತೆಯ ಕೋರಿಕೆ ಕ್ಯಾತಮಾರನಹಳ್ಳಿಯ ಪೊಲೀಸ್ ಪುಟ್ಟರಾಜು ಅವರಿಂದ.

ಬೆಲವತ್ತ ಗ್ರಾಮದ ಲೋಕೇಶ್ ಚಾರ್, ನಂದಿನಿ, ಕಾವ್ಯ, ಅಂಜಲಿ, ಹರ್ಷಿತಾಚಾರ್ ಅವರಿಗಾಗಿ ಮಲ್ಲಿಗೆ ಹೂವೆ ಚಿತ್ರದ ಗೀತೆ ಹಾಡಿದ್ದಾರೆ ರಮೇಶ್ ಮತ್ತು ಸ್ವರ್ಣಲತಾ. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದು.

0: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
2: ಶಾರದಾ, ನಿಮ್ಮೂರಿಗೆ ಹೋಗ್ಬೇಕು ಅಂದ್ರೆ ನೇರವಾಗಿ ಹೋಗ್ಬೇಕಲ್ವಾ? ಇದ್ಯಾಕೆ ಈ ಬಸ್ ಬಲಕ್ಕೆ ತಿರುಗ್ತು? ಅಲ್ಲಿ ಹೊಲ ಅಲ್ವಾ ಇರೋದು? ಅಲ್ಲಿ ದಾರಿ ಇದೆಯಾ?
3: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 27ನೇ ತಾರೀಕು ರಾತ್ರಿ 8 ಗಂಟೆಗೆ ಕೇಳಿ ನಾಟಕ ನಮ್ಮ ಊರ ಹಬ್ಬ.
2: ಅಯ್ಯೋ, ಬಸ್ದು ಲೈಟ್ ಕಾಣ್ತಾ ಇಲ್ಲ.
4: ಹೌದು, ಎಲ್ಲೋಯ್ತು ಈ ಬಸ್ಸು? ಗೌರಿ ಹೇಳಿದ್ದು ನಿಜಾನೇ, ಇದು ದೇವಾನೇ.
3: ಮರೆಯದೆ ಕೇಳಿ ಇದೇ ಶನಿವಾರ 27ನೇ ತಾರೀಕು ರಾತ್ರಿ 8 ಗಂಟೆಗೆ ನಾಟಕ ನಮ್ಮ ಊರ ಹಬ್ಬ.
5: ಚಿತ್ರ ನವಜೀವನ, ಗಾಯಕಿ ಎಸ್ ಜಾನಕಿ, ಸೋರತ್ ಅಶ್ವತ್ ಅವರ ಸಾಹಿತ್ಯ, ಸಂಗೀತ ರಾಜನ್ ನಾಗೇಂದ್ರ ಅವರದು. ಈ ಗೀತೆಯ ಕೋರಿಕೆ ದತ್ತಗಳ್ಳಿಯಿಂದ ನಾಗಮಧು ಮತ್ತು ಮಿತ್ರರು.

ಕಡೆಯಲ್ಲಿ ಮೈಸೂರಿನ ಗಣೇಶನಗರದ ಹೇಮರಾಜು, ಜಗದೀಶ್ವರಿ, ಅಕ್ಷತಾ ಮತ್ತು ಸಾವಿತ್ರಮ್ಮ ಇವರಿಗಾಗಿ ಬಂಗಾರದ ಮನುಷ್ಯ ಚಿತ್ರದ ಗೀತೆ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್. ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು. ಸಂಗೀತ ಜಿ ಕೆ ವೆಂಕಟೇಶ್.

ಇದುವರೆಗೂ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಯಾರೆಲ್ಲ ಈ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳಿಸಿದ್ರು ಅಂತ ನೋಡೋದಾದರೆ, ಹೆಚ್.ಎನ್. ವಿಶ್ವನಾಥ್ ಸರಸ್ವತಿಪುರಂನಿಂದ, ಸುಜಾತ ಮೈಸೂರು, ಹಳ್ಳದಕೇರಿಯಿಂದ ಗಾಯತ್ರಿ ರಮೇಶ್ ಮತ್ತು ಕುಟುಂಬದವರು, ರಾಮಕೃಷ್ಣ ನಗರದಿಂದ ದಿವಾಕರ, ಮಂಡಿ ಮೊಹಲ್ಲಾದಿಂದ ಸುಮತಿ ನಾಗರಾಜ್ ಮತ್ತು ಕುಟುಂಬದವರು, ಅಂಕುಶಪುರದಿಂದ ದೇವಲಿಂಗೇಗೌಡ, ಮೈಸೂರು ವಿಷ್ಣು ಟೇಲರ್ಸ್ನಿಂದ ಶಿವಕುಮಾರ್ ಮತ್ತು ಸ್ನೇಹಿತರು, ಎಸ್. ಪಾರ್ಶ್ವನಾಥ್ ಜೈನ್ ಜೆಪಿ ನಗರದಿಂದ, ಮೋಹನ್ ಕುಮಾರ್ ಶ್ರೀರಂಗಪಟ್ಟಣ, ನಯನ್ ನಮಿತಾ ಸ್ನೇಹ ಸಹನಾ ಭುವನ ವಿದ್ಯಾರಣ್ಯಪುರಂನಿಂದ, ನಿರ್ಮಲಾ ಮಹಾದೇವ್ ರಾಮಕೃಷ್ಣನಗರ, ಬಿಂದು ಪ್ರಕಾಶ್ ಬೆಂಗಳೂರು, ಗುಂಡುಪೇಟೆಯಿಂದ ನಂದೀಶ್ ಸುಪ್ರೀತಾ ಪ್ರಣೀತ್ ರಾಜಮ್ಮ ಮತ್ತು ಜ್ಯೋತಿ, ಗುಂಡುಪೇಟೆಯಿಂದ ಲೋಹಿತ್ ಮತ್ತು ತನ್ಮಯಿ, ತೊರೆಮಾವಿನಿಂದ ವೆಂಕಟೇಶ್ ಹನುಮಯ್ಯ ಮತ್ತು ಸ್ನೇಹಿತರು, ಮೈಸೂರಿನ KSRTC ಮುದ್ದಳ್ಳಿ ಪುಟ್ಟಸ್ವಾಮಿ ಅವರಿಂದ ಸಂದೇಶ ಬಂದಿತ್ತು. ಸಾನಿಯಾ ಅಂಜುಮ್ ಕಲ್ಯಾಣಗಿರಿಯಿಂದ ಸಂದೇಶವನ್ನು ಕಳಿಸಿದ್ರು. ಚಿತ್ರದುರ್ಗದಿಂದ ಉಮಾ ಮೋಹನ್ ಮುರಳಿ, ಹೀಗೆ ಇನ್ನು ಬಹಳ ಕೇಳುಗರು ಸಂದೇಶಗಳನ್ನು ಕಳಿಸಿದ್ರಿ. ಸಂದೇಶಗಳನ್ನು ಕಳಿಸಿದ ಹಾಗೂ ಗೀತೆಗಳನ್ನು ಪ್ರೀತಿಯಿಂದ ಆಲಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು.

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೇವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ. ಕೇಳುಗರೆ, ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ನಕ್ಷತ್ರ ಲೋಕದಲ್ಲಿ ಸಿನಿ ತಾರೆಯರೊಂದಿಗೆ ಆತ್ಮೀಯ ಸಂವಾದ ಕೇಳುವಿರಿ.
2: ಇದು ಮೈಸೂರು ಆಕಾಶವಾಣಿ. ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರನ್ನ ರೆಕಗ್ನೈಸ್ ಮಾಡಿದಂತ ಚಾನೆಲ್ ಅದು.
3: ಸಂಗೀತ ನಿರ್ದೇಶಕರನ್ನ ಜನರಿಗೆ ಪರಿಚಯ ಮಾಡಿಕೊಟ್ಟಿದೆ ಜಾಸ್ತಿ ಆಕಾಶವಾಣಿ.
4: ಮೈಸೂರು ಆಕಾಶವಾಣಿ ಅಂದ ತಕ್ಷಣ ನೆನಪುಗಳ ಭೂತಿ, ಯಾಕೆಂದ್ರೆ ಬಾಲ್ಯದಿಂದ ನಾವು ಅದನ್ನ ಕೇಳ್ಕೊಂಡು ಬೆಳೆದವರು.
5: ಮೈಸೂರು ಕೇಳಿದವರಿಗೆಲ್ಲ ಅದೇ ಧನ್ಯವಾದ. ಜೈ ಆಕಾಶವಾಣಿ, ಜೈ ಕನ್ನಡ.
1: ತಪ್ಪದೆ ಕೇಳಿ ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ಪ್ರಸಾರವಾಗಲಿದ್ದು, ಕಡೆಯ ಭಾನುವಾರ ಅದೇ ಸಮಯಕ್ಕೆ ಮರುಪ್ರಸಾರವಾಗಲಿದೆ.
6: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 2:00. ಈಗ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಇಂದು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ, ಹಲವೆಡೆ ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಕೆಂಪೇಗೌಡರ ಹೆಸರು ಶಾಶ್ವತಗೊಳಿಸಲು ಸರ್ಕಾರದಿಂದ ಜನಪರ ಯೋಜನೆಗಳ ಜಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರನ್ನು ಕ್ರೀಡಾ ನಗರಿಯನ್ನಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಒತ್ತು, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯ

ಪಾದಚಾರಿ ಮಾರ್ಗ ತೆರವುಗೊಳಿಸಲು ಅಗತ್ಯ ಕ್ರಮ, ಸಚಿವ ಕೃಷ್ಣ ಬೈರೇಗೌಡ. ಇಂದು ವಿಶ್ವವಿಖ್ಯಾತಿ ಬೆಂಗಳೂರು ನಗರದ ನಿರ್ಮಾತೃ, ದೂರದೃಷ್ಟಿಯ ಆಡಳಿತಗಾರ, ಕೆರೆಕಟ್ಟೆಗಳ ಹರಿಕಾರ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ. ಇದರ ಅಂಗವಾಗಿ ವಿಧಾನಸೌಧ, ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ, ಮೆಜೆಸ್ಟಿಕ್ ಕೆಂಪೇಗೌಡ ನಿಲ್ದಾಣ ಸೇರಿದಂತೆ ಎಲ್ಲೆಡೆ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಸೇರಿದಂತೆ ವಿವಿಧ ಕಾರ್ಯಗಳು ಜರುಗುತ್ತಿವೆ. ಬೆಳಗ್ಗೆ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಬಳಿ ಇರುವ ನಾಡಪ್ರಭು ಕೆಂಪೇಗೌಡ ಅವರ ಪ್ರತಿಮೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಲಾರ್ಪಣೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ನಾಡಪ್ರಭು ಕೆಂಪೇಗೌಡರ ಪರಿಶ್ರಮವಿಲ್ಲದಿದ್ದರೆ ಇಂದು ಬೆಂಗಳೂರು ಇಷ್ಟು ಹೆಸರುವಾಸಿ ಆಗುತ್ತಿರಲಿಲ್ಲ. ಕೆಂಪೇಗೌಡರ ಹೆಸರು ಶಾಶ್ವತವಾಗಿ ಉಳಿಯಲು ಸರ್ಕಾರದಿಂದ ಯೋಜನೆಗಳನ್ನು ರೂಪಿಸುತ್ತಿದ್ದು, ಕೆಂಪೇಗೌಡರ ಹೆಸರಿನಲ್ಲಿ ಟೌನ್ ಪ್ಲಾನಿಂಗ್ ಕಾಲೇಜ್ ಮಾಡಲು ತೀರ್ಮಾನಿಸಲಾಗಿದೆ. ಕೆಂಪೇಗೌಡರ ಭವನ ಬಗ್ಗೆ ಹೊಸ ನೀಲನಕ್ಷೆ ಸಿದ್ಧ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ 2 ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿ ಅವರು ಇಂದು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಅಭಿವೃದ್ಧಿ ಹಾಗೂ ಟೌನ್ಶಿಪ್ಗಳ ನಿರ್ಮಾಣದ ಹೆಸರಿನಲ್ಲಿ ರೈತರಿಗೆ ತೊಂದರೆ ನೀಡದೆ ಹಠಮಾರಿ ಧೋರಣೆ ಕೈಬಿಟ್ಟು ಜನರ ಭಾವನೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಂದಿಸಬೇಕು ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ 7.5 ಕೋಟಿ ಕನ್ನಡಿಗರ ಮುಖ್ಯಸ್ಥರ ಸ್ಥಾನದಲ್ಲಿರುವ ಮುಖ್ಯಮಂತ್ರಿಯವರು ವಾಸ್ತವಾಂಶದ ಮಾಹಿತಿಯನ್ನು ತರಿಸಿಕೊಂಡು ಪರಿಶೀಲಿಸಬೇಕು. ಯಾವುದೋ ಒಂದು ವಿಷಯಕ್ಕೆ ಹಠ ಹಿಡಿದು ಕೂರಬಾರದು. ಮುಖ್ಯಮಂತ್ರಿಯವರು ಬೆಂಗಳೂರು ಆನೇಕಲ್ ತಾಲೂಕಿನ ಜಿಗಣಿ ಸರ್ಜಾಪುರ ಭಾಗಕ್ಕೆ ಒಮ್ಮೆ ಭೇಟಿ ನೀಡಿ ವಸತಿ ಸಚಿವರಾಗಿದ್ದಾಗ ನಾವು ಮಾಡಿರುವ ಸೂರ್ಯನಗರ 4ನೇ ಹಂತದ ಪ್ರಧಾನಮಂತ್ರಿಗಳ ಟೌನ್ಶಿಪ್ ಅನ್ನು ವೀಕ್ಷಿಸಬೇಕು. ಅಂದು ಜನರ ಭಾವನೆಗಳಿಗೆ ನಾವು ಹೇಗೆ ಸ್ಪಂದಿಸಿದ್ದೆವು ಎಂಬುದನ್ನು ಗಮನಿಸಬೇಕು ಎಂದು ತಿಳಿಸಿದರು. ಯಾವುದೇ ಕಾರಣಕ್ಕೂ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನದೇ ನಡೆಯಬೇಕು ಎಂಬ ಹಠಕ್ಕೆ ಬೀಳಬಾರದು. ಜನರ ದುಃಖ ದುಮ್ಮಾನಗಳು ಹಾಗೂ ಅವರ ನಿರೀಕ್ಷೆಗಳಿಗೆ ಧಕ್ಕೆಯಾಗದಂತೆ, ಜನರಿಗೆ ಅನಾನುಕೂಲವಾಗದ ರೀತಿಯಲ್ಲಿ ಆಡಳಿತ ನಡೆಸುವಂತೆ ಕೇಂದ್ರ ಸಚಿವರು ಸಲಹೆ ನೀಡಿದರು. ಶೈಕ್ಷಣಿಕ ನಗರಿಯಾಗಿರುವ ತುಮಕೂರನ್ನು ರಾಜ್ಯದ ಪ್ರಮುಖ ಕ್ರೀಡಾ ನಗರಿಯಾಗಿ ಅಭಿವೃದ್ಧಿಪಡಿಸುವ ನಿಟ್ಟನಲ್ಲಿ ಸರ್ಕಾರ ವಿವಿಧ ಕ್ರೀಡಾ ಮೂಲಸೌಕರ್ಯಗಳನ್ನು ಕಲ್ಪಿಸುತ್ತಿದ್ದು, ಕ್ರೀಡಾಪಟುಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಕ್ರೀಡೆಗೆ ಹೆಚ್ಚಿನ ಉತ್ತೇಜನ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಒಲಿಂಪಿಕ್ ದಿನದ ಅಂಗವಾಗಿ ಇಂದು ತುಮಕೂರಿನಲ್ಲಿ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಹಾಗೂ ಜಿಲ್ಲಾಡಳಿತ ಆಯೋಜಿಸಿದ್ದ ಒಲಿಂಪಿಕ್ ಓಟ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಉಪಮುಖ್ಯಮಂತ್ರಿ, ತುಮಕೂರಿನಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣಕ್ಕಾಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ 42 ಎಕರೆ ಭೂಮಿಯನ್ನು ನೀಡಲಾಗಿದ್ದು, ಈಗಾಗಲೇ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಎಂದರು. ಇದಲ್ಲದೆ ಜಿಲ್ಲೆಯ ಕ್ರೀಡಾಪಟುಗಳ ತರಬೇತಿಗಾಗಿ ರಾಷ್ಟೀಯ ಮಟ್ಟದ ಜಿಮ್ನೇಷಿಯಂ ನಿರ್ಮಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಅಂತಾರಾಷ್ಟೀಯ ಮಟ್ಟದ ಹಾಕಿ ಕ್ರೀಡಾಂಗಣ ಹಾಗೂ ಅತ್ಯಾಧುನಿಕ ಈಜುಕೊಳವನ್ನು ನಿರ್ಮಿಸಲಾಗುವುದು. ಈಗಾಗಲೇ ಅಮಾನಿಕೆರೆಯಲ್ಲಿ ಕಯಾಕಿಂಗ್ ಅಕಾಡೆಮಿ ಆರಂಭಿಸಲಾಗಿದ್ದು, ಇಲ್ಲಿನ ತರಬೇತಿಯಿಂದ ಜಿಲ್ಲೆಯ ಮಕ್ಕಳು ರಾಷ್ಟೀಯ ಮಟ್ಟದಲ್ಲಿ ಸಾಧನೆ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಂತಸ ವ್ಯಕ್ತಪಡಿಸಿದರು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮುತ್ತತ್ತಿಯ ಕಾವೇರಿ ನದಿಯಲ್ಲಿ ಈಜಲು ಹೋಗಿ 5 ಮಂದಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುರಕ್ಷತಾ ಕ್ರಮವಾಗಿ ಬ್ಯಾರಿಕೇಡ್ಗಳನ್ನು ಅಳವಡಿಸುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ನೀಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಒಂದೇ ಕುಟುಂಬದ 5 ಮುತ್ತತ್ತಿಯಲ್ಲಿ ಜಲಸಮಾಧಿಯಾಗಿದ್ದರು. ಭವಿಷ್ಯದಲ್ಲಿ ಈ ರೀತಿಯ ಅವಘಡಗಳು

0: ಸಂಭವಿಸದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸಾರ್ವಜನಿಕರು ನೀರಿಗಿಳಿಯಲು ನಿರ್ದಿಷ್ಟ ಸ್ಥಳ ಗುರುತಿಸಬೇಕು. ಅದನ್ನು ಹೊರತುಪಡಿಸಿ ಬೇರೆಡೆ ನೀರಿಗಿಳಿಯದಂತೆ ಕ್ರಮ ವಹಿಸಬೇಕು. ಎಚ್ಚರಿಕಾ ನಾಮಫಲಕಗಳನ್ನು ಹಾಕಿ ಗೈಡ್ಗಳನ್ನು ನಿಯೋಜಿಸುವಂತೆ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಪಾದಚಾರಿ ಮಾರ್ಗಗಳಲ್ಲಿ ಉಂಟಾಗಿರುವ ಒತ್ತುವರಿಗಳನ್ನು ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಿಕೊಳ್ಳಲು July 1 ಅವಕಾಶ ನೀಡಲಾಗುವುದು. ನಂತರದಲ್ಲಿ ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನವನ್ನು ಆರಂಭಿಸಲಾಗುವುದು ಎಂದು ಬೆಂಗಳೂರು ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಹಾಗೂ ದುರಸ್ತಿ ಕಾಮಗಾರಿಗಳ ಕುರಿತು ಇಂದು ನಡೆದ ಸಭೆಯ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು, ಪಾದಚಾರಿ ಮಾರ್ಗದಲ್ಲಿ ನಡೆಯುವುದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು ಎಂದು ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟಪಡಿಸಿದ್ದು, ಅದನ್ನು ಅನುಷ್ಠಾನಗೊಳಿಸಲು ಎಲ್ಲ ರಾಜ್ಯಗಳ ಸ್ಥಳೀಯ ಸಂಸ್ಥೆಗಳಿಗೆ ನಿರ್ದೇಶನ ನೀಡಿದೆ. ಅದರಂತೆ ಮುಖ್ಯಮಂತ್ರಿಯವರು ಕೂಡ ಈ ವಿಷಯದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ಹಲವು ನಿರ್ದೇಶನಗಳನ್ನು ನೀಡಲಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ಸ್ ಸಂಸ್ಥೆಯ ಜಿಲ್ಲಾ ಘಟಕ ಮತ್ತು ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಜಂಟಿಯಾಗಿ ಬಳ್ಳಾರಿಯಲ್ಲಿಂದು ಅಂತಾರಾಷ್ಟೀಯ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಎಂಎಸ್ಎಂಇ ದಿನಾಚರಣೆಯನ್ನು ಹಮ್ಮಿಕೊಂಡಿತು. ಕಾರ್ಯಕ್ರಮ ಉದ್ಘಾಟಿಸಿದ ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷ ಅವ್ವಾರು ಮಂಜುನಾಥ, ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಆರ್ಥಿಕ ಅಂತರವನ್ನು ಕಡಿಮೆ ಮಾಡಿ ಉದ್ಯೋಗ ಸೃಷ್ಟಿಸುವಲ್ಲಿ ಎಂಎಸ್ಎಂಇಗಳ ಪಾತ್ರ ಮಹತ್ತರವಾದದ್ದು ಎಂದು ಹೇಳಿದರು. ಹಿರಿಯ ಲೆಕ್ಕ ಪರಿಶೋಧಕ ಸಿರಿಗೇರಿ ಪನ್ನರಾಜ್, ದೇಶದ ಒಟ್ಟು ಜಿಡಿಪಿಯಲ್ಲಿ ಶೇಕಡ 30% ಕೈಗಾರಿಕೆಗಳ ಒಟ್ಟು ಉತ್ಪಾದನೆಯಲ್ಲಿ, ಶೇಕಡ 36% ರಫ್ತಿನಲ್ಲಿ, ಶೇಕಡ 50% ಪಾಲು ಎಂಎಸ್ಎಂಇ ಉದ್ಯಮಗಳದ್ದಾಗಿದೆ ಎಂದು ತಿಳಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ PDPSAD ಪ್ರತಿ ಕ್ವಿಂಟಾಲ್ ತೋತಾಪುರಿ ಮಾವಿಗೆ ₹1,750 ಬೆಲೆ ವ್ಯತ್ಯಾಸದ ಮೊತ್ತವನ್ನು ನಿಗದಿಪಡಿಸಿದ್ದು, ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಇಂದಿನಿಂದಲೇ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ DR.MR. ರವಿ ತಿಳಿಸಿದ್ದಾರೆ. ಕೋಲಾರದಲ್ಲಿಂದು ಸುದ್ದಿಗಾರರೊಂದಿಗೆ ಅವರು, ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾದ ತೋತಾಪುರಿ ಮಾವು ಬೆಳೆದ ರೈತರು ತಮ್ಮ ಆಧಾರ್ ಸಂಖ್ಯೆಯೊಂದಿಗೆ ಆನ್ಲೈನ್ ನೋಂದಣಿ ಮಾಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಜಾಗತಿಕ ಕಚ್ಚಾ ತೈಲದ ಬೆಲೆಗಳು ಇಳಿಕೆಯಾಗಿರುವ ಹಿನ್ನೆಲೆಯಲ್ಲಿ ಈ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಇದ್ದ ಮಟ್ಟಕ್ಕೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ತಕ್ಷಣ ಇಳಿಸಬೇಕು ಎಂದು ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದೆ. ಸಂಘದ ಅಧ್ಯಕ್ಷ ಜಿಕೆ ಶೆಟ್ಟಿ ಮಾತನಾಡಿ, ಅಮೆರಿಕ ಇರಾನ್ ಸಂಘರ್ಷದ ಪರಿಣಾಮ ಕೆಲ ತಿಂಗಳಿನಿಂದ ಜಾಗತಿಕ ಅನಿಲ ಸರಬರಾಜು ತೀವ್ರವಾಗಿ ವ್ಯತ್ಯಯಗೊಂಡಿದ್ದು ಈಗ ಆ ಸಮಸ್ಯೆ ತಗ್ಗಿದೆ. ಜೊತೆಗೆ ಜಾಗತಿಕ ಕಚ್ಚಾ ತೈಲದ ಬೆಲೆ ಇಳಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ಮರುಪರಿಶೀಲಿಸಿ ಜುಲೈ ತಿಂಗಳಿನಿಂದಲೇ ಫೆಬ್ರವರಿ ತಿಂಗಳಲ್ಲಿ ಇದ್ದ ಮಟ್ಟಕ್ಕೆ ಇಳಿಸಬೇಕು. ಇದರಿಂದ ಹೋಟೆಲ್ ಉದ್ಯಮಕ್ಕೆ ಅತ್ಯಗತ್ಯವಾದ ಪರಿಹಾರ ದೊರೆಯಲಿದೆ ಎಂದು ಅವರು ಕೋರಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ, ಹಲವೆಡೆ ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಕೆಂಪೇಗೌಡರ ಹೆಸರು ಶಾಶ್ವತಗೊಳಿಸಲು ಸರ್ಕಾರದಿಂದ ಜನಪರ ಯೋಜನೆಗಳ ಜಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರನ್ನು ಕ್ರೀಡಾ ನಗರಿಯನ್ನಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಒತ್ತು, ಉಪಮುಖ್ಯಮಂತ್ರಿ DR.GP. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯ ಪಾದಚಾರಿ ಮಾರ್ಗ ತೆರವುಗೊಳಿಸಲು ಅಗತ್ಯ ಕ್ರಮ, ಸಚಿವ ಕೃಷ್ಣ ಬೈರೇಗೌಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ಪ್ರದೇಶ ಸಮಾಚಾರ ಸಂಜೆ 6:40.
4: ಆಕಾಶವಾಣಿ ಮೈಸೂರು FM 100.6, ಸಮಯ 2:40. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕಾಶ್ಮೀರ್ ಕಿ ಕಲಿ ಚಿತ್ರದ ಗೀತೆ ಹಾಡಿದ್ದಾರೆ ಮೊಹಮ್ಮದ್ ರಫಿ.

ಕಾಣೆಯಾದವರ ಬಗ್ಗೆ ಒಂದು ಪ್ರಕಟಣೆಯನ್ನು ಗಮನಿಸಿ. ಅಂಜನಮ್ಮ ಎಂಬ 40 ವರ್ಷದ ಮಹಿಳೆ ನಜರ್ಬಾದ್ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ವಯಸ್ಸು 40 ವರ್ಷ. ಅವರ ಮುಖಚಹರೆ ಈ ರೀತಿ ಇದೆ: ಕೋಲು ಮುಖ, ಕಪ್ಪು ಮೈಬಣ್ಣ, ಸಾಧಾರಣ ಮೈಕಟ್ಟು, ಎತ್ತರ ಸುಮಾರು 4.5 ಅಡಿ. ಕಾಣೆಯಾದಾಗ ರಾಮ ತಿಳಿ ಹಸಿರು ಗ್ರೀನ್ ಬಣ್ಣದ ಕುರ್ತಾ ಮತ್ತು ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿದ್ದರು. ಆರೆಂಜ್ ಕಲರ್ ವೇಲ್ ಮತ್ತು ಗುಲಾಬಿ ಬಣ್ಣದ ಸ್ವೆಟರ್ ಧರಿಸಿದ್ದರು. ಇವರಿಗೆ ಕನ್ನಡ ಭಾಷೆ ಮಾತನಾಡಲು ಬರುತ್ತದೆ. ಇವರ ಬಗ್ಗೆ ಏನಾದರೂ ಸುಳಿವು ಸಿಕ್ಕಲ್ಲಿ ನಜರ್ಬಾದ್ ಪೊಲೀಸ್ ಠಾಣೆ ಇವರನ್ನು ಸಂಪರ್ಕಿಸಬೇಕಾಗಿ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆಯನ್ನು ಕೇಳಿದಿರಿ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಶ್ರೀಟ್ 420 ಚಿತ್ರದ ಗೀತೆಯನ್ನು ಕೇಳೋಣ. ಮನ್ನಾದೆ ಮತ್ತು ಲತಾ ಮಂಗೇಶ್ಕರ್ ಅವರ ಗಾಯನ, ಶಂಕರ್ ಜೈಕಿಶನ್ ಅವರ ಸಂಗೀತ ಈ ಗೀತೆಗೆ ಇದೆ.

ನೀವೀಗ ಕೇಳಿದ ಗೀತೆ ಆರಾಧನಾ ಚಿತ್ರದ್ದು. ಮೊಹಮ್ಮದ್ ರಫಿ ಮತ್ತು ಆಶಾ ಭೋಸ್ಲೆ ಅವರ ಗಾಯನ, ಸಂಗೀತ ಎಸ್ ಡಿ ಬರ್ಮನ್ ಅವರದಾಗಿತ್ತು. ಕಾರ್ಯಕ್ರಮದ ಕಡೆಗೆ ದೀವಾನಾ ಚಿತ್ರದ

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು, ಸಮಯ 3:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮೈಸೂರು.
2: ಚಿಕ್ಕ ದೊಡ್ಡಮ್ಮ ಚಿನ್ನದಂಗಡಿ ಗೋದ ಏನೋ ಬೇಕಮ್ಮ ನಿನಗೆ.
3: ಹಳ್ಳಿ ಹಾಡು.

0: ಹಾಡು.
1: ನಂಚನ ಸೇರೆ ಸರಗೋ ಬಂಗಾರ ಓವೇ ಬೇಕಮ್ಮ ನಿನಗೆ.
2: ಜನಪದ ಗಾಯಕರ
0: ಪದ
2: ಪಾದ
0: ಪದ
2: ಪಾದ
0: ಪದ ಪಾದ.
1: ದೇವರೇ ಮಾತಾಡ ದೇವೀಂದ್ರ ಮಾತಾಡ ಆ ಸಾಗರವಳಿಯಲ್ಲಿ ಸಾಲುಗೆ ಜಯ ದೇವರೇ ಮಾತಾಡ.
3: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.

0: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಹಳ್ಳಿ ಹಾಡು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಚಾಮರಾಜನಗರ ಜಿಲ್ಲೆ ಚಿಕ್ಕಹೊಳೆಯ ಸಿದ್ದಯ್ಯನಪುರದ ಭಾಗ್ಯಮ್ಮ ಹಾಗೂ ಸಂಗಡಿಗರು. ಭಾಗ್ಯಮ್ಮ ಅವರ ಜೊತೆಯಲ್ಲಿ ಇಬ್ಬರು ರಾಜಮ್ಮಂದಿರು ಹಾಗೂ ಶಿವಮ್ಮ ಅವರು ಪಾಲ್ಗೊಳ್ತಾ ಇದ್ದಾರೆ. ಬನ್ನಿ, ಈ ಗ್ರಾಮೀಣ ಹಾಡುಗಾರ್ತಿಯರ ಕೆಲವು ಅನುಭವಗಳನ್ನು ಮೊದಲಿಗೆ ಕೇಳೋಣ, ಆನಂತರ ಅವರು ಹಾಡುವ ಗೀತೆಗಳನ್ನು ಕೇಳೋಣ. ಭಾಗ್ಯಮ್ಮ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
1: ನಮಸ್ಕಾರ ಸರ್.
0: ಭಾಗ್ಯಮ್ಮ ಅವರೇ, ಈ ಜನಪದ ಗೀತೆಗಳನ್ನು ತಾವು ಹಾಡ್ತಾ ಬರ್ತಾ ಇದ್ದೀರಿ. ಚಾಮರಾಜನಗರ ಅಂತಂದರೆ ಬಿಳಿಗಿರಂಗನ ಬೆಟ್ಟ ಇದೆ, ಮಾದೇಶ್ವರನ ಬೆಟ್ಟ ಇದೆ, ಹಾಗೇನೆ ಅಲ್ಲಿ ಓಡಾಡಿದಂತಹ ಮಂಟೇಸ್ವಾಮಿಯ ಗೀತೆಗಳನ್ನು ಕೂಡ ಆ ಪರಿಸರದಲ್ಲಿ ಹಾಡ್ತಾರೆ. ಈ ಸಿದ್ದಯ್ಯನಪುರದಲ್ಲಿ ಹುಟ್ಟಿದಂಥ ತಾವು ಈ ಗೀತೆಗಳನ್ನು ಕಲಿಬೇಕು ಅಂತ ತಮಗೆ ಯಾಕೆ ಅನ್ನಿಸ್ತು?
1: ಸರ್, ನಮ್ಮ ಸಂತೋಷದಿಂದ ಚೆನ್ನಾಗಿ ನಾವು ಕಲಿಬೇಕು, ನಾವು ಒಂದು ಸ್ವಲ್ಪ ಮುಂದೆ ಬರಬೇಕು ಅಂತ ನಾವು ಕಲಿಯೋಕ್ಕೋಸ್ಕರ ಪ್ರಯತ್ನ ಮಾಡಿದ್ವಿ.
0: ಈ ಗೀತೆಗಳನ್ನು ಹಾಡೋದಕ್ಕೆ ಯಾರು ಕಾರಣ? ನಿಮ್ಮೂರಲ್ಲಿ ಹಾಡ್ತಾ ಇದ್ರ, ನಿಮ್ಮವ್ವ ಆಗಿರ್ಬೋದು, ನಿಮ್ಮ ಅತ್ತೆ ಆಗಿರ್ಬೋದು?
1: ನಮ್ಮ ತಾಯಿ ನಮ್ಮ ಅಜ್ಜಿಯಿಂದ ಕಲ್ತಿದ್ವಿ ಸರ್. ನಾವು ನಮ್ಮ ಅಜ್ಜಿ ಕಲಿಯೋದ್ನ ನಾವು ಕಲಿಯೋಮ ಅಂತ ಪ್ರಯತ್ನ ಮಾಡಿದ್ವಿ.
0: ಏನೇನು ಹಾಡ್ತಿರು ನಿಮ್ಮ ಅಜ್ಜಿ ನಿಮ್ಮವ್ವ ಎಲ್ಲ?
1: ಸರ್, ರಾಯಿಕಲ್ ಪದ ಮತ್ತು ಶೋಭನ ಪದ, ಸಿದ್ದಪ್ಪಜಿ ಪದ ಎಲ್ಲನೂ ಹಾಡ್ತಾ ಇದ್ರು ಸರ್. ಅದಕ್ಕೋಸ್ಕರ ನಾವು ಕಲ್ತಿದ್ವಿ ಸರ್.
0: ಈಗ ಈ ಪದಗಳನ್ನು ಎಷ್ಟು ವರ್ಷಗಳಿಂದ ಹಾಡ್ಕೊಂಬರ್ತಾ ಇದ್ದೀರಿ?
1: ನಾವು ಒಂದು 10 ವರ್ಷದಿಂದ ಹಾಡ್ಕೊಂಡು.
0: ಎಲ್ಲೆಲ್ಲಿ ಹಾಡಿದ್ದೀರಿ ಈ ಪದಗಳನ್ನ?
1: ಸರ್, ಮಾದೇಶ್ವರನ ಬೆಟ್ಟ ಮತ್ತು ಚಿಕ್ಕಲ್ಲೂರು ಮತ್ತು ಅಳ್ಳಳ್ಳಿ ಅದೆಲ್ಲ ಹೋಗಿ ಹಾಡ್ತಾ ಇದ್ವಿ ಸರ್.
0: ನೀವು ಶೋಭನೆ ಪದಗಳನ್ನ ಹಾಡ್ತೀರಾ?
1: ಶೋಭನೆ ಹಾಡ್ತೀವಿ ಸರ್.
0: ಅಲ್ಲೆಲ್ಲ ಹೇಗೆ ನಡೆಸ್ಕೊಳ್ತಾರೆ ನಿಮ್ಮನ್ನೆಲ್ಲ?
1: ಚೆನ್ನಾಗಿ ಕರೀತಾರೆ, ಹೋಗ್ತೀವಿ ಸರ್. ಬನ್ನೇವ ಹಾಡಿ ಅಂತ ಕರೆದಾಗ ನಾವು ಹೋಗ್ತೀನಿ ಸರ್.
0: ಅವಾಗ ಶೋಭನೆ ಪದಗಳನ್ನ ಯಾವ್ಯಾವ ಶಾಸ್ತ್ರದಲ್ಲಿ ಹಾಡ್ತೀರಿ ನೀವು?
1: ತೊಟ್ಲ ಶಾಸ್ತ್ರದ ಬರಲ್ಲ ಸರ್ ನಮಗೆ. ಶಾಸ್ತ್ರ ಅಂದರೆ ಕಂಕಣ ಕಟ್ಟೋದು, ಅಲ್ಲಿ ತನಕ ಹೇಳ್ತಾ ಇದ್ರಲ್ಲ ಅದು ಹೇಳ್ತೀನಿ ಸರ್.
0: ಮನೆಯವ್ರು ಏನು ಮಾಡ್ಕೊಂಡವ್ರೆ?
1: ಮನೆಯವರು ಕೂಲಿ ಮಾಡ್ತಾವ್ರೆ ಸರ್.
0: ಜಮೀನ್ ಗಿಮೀನ್ ಇಲ್ವಾ?
1: ಜಮೀನು ಐತೆ ಸರ್. ಜಮೀನು
0: ಮತ್ತೆ ಜಮೀನು ಇದ್ಕೊಂಡು ಕೂಲಿಗೆ ಯಾಕೆ ಹೋಗ್ಬೇಕು?
1: ಹೋಯ್ತಾರೆ ಸರ್, ಜಮೀನು ಮಾಡ್ತಾ ಇದ್ದೀವಿ, ಕೂಲಿಗೆ ಹೋಯ್ತಾರೆ.
0: ಎಷ್ಟು ಎಕರೆ ಇದೆ?
1: 5 ಎಕರೆ ಐತೆ.
0: 5 ಎಕರೆ ಇಟ್ಕೊಂಡು ಕೂಲಿ ಏನು ಯಾಕೆ ಮಾಡ್ಬೇಕು?
1: ಜಮೀನು ಅಂದ್ರೆ ಒಬ್ಬೊಬ್ರು ಇರ್ತಾರೆ ಸರ್, ಅದಕ್ಕೆ ಅವರು ಹೋಯ್ತಾರೆ ಸರ್. ನಾವು ಯಾಕೆ ಮನೇಲಿ ಕುಂತಿರೋದು ಅಂದ್ಬಿಟ್ಟು ಜಮೀನು ಪಡೆದ ಜಮೀನು ವ್ಯವಸಾಯ ಆಯ್ತದ ಸರ್, ಮತ್ತೆ ಅವರು ಹೋಯ್ತಾರೆ ಸರ್.
0: ಗಂಡ ಜಮೀನು ನೋಡ್ಕೋತಾರೆ ಮತ್ತೆ ಕೂಲಿಗೂ ಹೋಯ್ತಾರೆ. ನೀವೇನು ಮಾಡ್ತೀರಿ?
1: ನಾವು ಜಮೀನ್ಗೆ ಹೋಯ್ತೀವಿ ಬರ್ತೀವಿ ಸರ್.
0: ನೀವೇನು ಕೂಲಿ ನಾಲಿಗೆ ಹೋಗಲ್ಲ?
1: ಹೋಗೋದಿಲ್ಲ ಸರ್, ಮನೇಲೇ ಇರೋದು ಸರ್. ನಾವು
0: ಚೆನ್ನಾಗಿ ನೋಡ್ಕೊಳ್ತಾರೆ, ಆ ಕಾರಣಕ್ಕೆ ಮನೇಲೇ ಇದ್ಬಿಟ್ಟಿದ್ದೀರಿ. ಮಕ್ಕ ಮರಿ ಏನು ಮಾಡ್ತಿದ್ದಾವು?
1: ಮಕ್ಕ ಮರಿ ಕಾಲೇಜ್ ಓದ್ತಾವ, ಮತ್ತೆ ಇನ್ನೊಂದು ಜಾಬ್ ಸೇರ್ಕಂದ ಸರ್.
0: ಏನು ಕೆಲಸ?
1: ಅದು ಫೈನಾನ್ಸಿಯಲ್ ಜಾಬ್ ಮಾಡ್ತಾರೆ.
0: ಎಲ್ಲಿ?
1: ಚಾಮರಾಜನಗರದಲ್ಲಿ.
0: ತಾವೆಲ್ಲ ಹಾಡಾಡೋಕ್ಕೆ ಹೋಗ್ತಾ ಇರ್ತೀರಿ, ಮಕ್ಕಳು ಮತ್ತೆ ಮನೆಯವರು ಏನು ಅನ್ನಲ್ಲ?
1: ಕೇಳ್ಬಿಟ್ಟು ಬರ್ತೀವಿ ಸರ್, ಹೋಗಿ ಅಂತಾರೆ ಸರ್. ಗಂಡ ಮಕ್ಕಳು ಕೇಳ್ಬಿಟ್ಟೆ ಸರ್ ಬರೋದು.
0: ಕೇಳ್ಬಿಟ್ಟು ಬರ್ತೀರಿ? ಇಂಥ ಜನಪದ ಗೀತೆಗಳನ್ನ ಯಾರು ಕೇಳಿದಾರು? ಈಗ ಕಾಲ ಬದಲಾವಣೆ ಆಗ್ಬಿಟ್ಟದೆ, ನೀ ಯಾಕೆ ಹೋಗಿ ಆಡ್ತೀಯ ಅಂತ ಏನರ ಹೇಳ್ತಾರ?
1: ಇಲ್ಲ ಸರ್, ಆ ರೀತಿ ಏನಂದಿಲ್ಲ, ಒಳ್ಳೇದು ತಾನೇ ಮಾ ಅಂದ್ಬಿಟ್ಟು ಕಳಿಸ್ತದೆ ಸರ್. ಮಕ್ಕಳು ಕೇಳ್ಬಿಟ್ಟೆ ಸರ್ ಬರೋದು ನಾವು, ಅವ್ರ ಮಾತು ಮೀರಿ ಬರೋದಿಲ್ಲ ಸರ್ ನಾವು.
0: ಈಗ ಮಕ್ಕಳೇನಾದರೂ ಹಾಡ್ತಾರ?
1: ಅವರು ಹಾಡ್ತಾರ ಸರ್.
0: ಏನು ಹಾಡ್ತಾರ ಅವರು?
1: ಯಾವ್ದಾದ್ರು ಹಾಡ್ತಾರ ಸರ್ ಅವರು.
0: ಅಂದರೆ ಯಾವುದಾದ್ರೂ ಅಂತಂದ್ರೆ?
1: ಜನಪದ ಮತ್ತು ಅವರು ಹಾಡ್ತಾರ ಸರ್.
0: ನೀವೇ ಕಲಿಸ್ಕೊಟ್ಟಿದ್ರ ಅಥವಾ ಅವರೇ ಕಲ್ತ್ಕೊಂಡ್ರ?
1: ನಾವು ಸ್ವಲ್ಪ ಸ್ವಲ್ಪ ರಾಗಿ ಕಲ್ಪದ ಕಲಿಯಪ್ಪ ಅಂದ್ಲೆ, ನಮ್ಗೆ ಗೊತ್ತಿಲ್ಲ ಅಮ್ಮ, ಇದು ಜನಪದ ನಾವು ಕಲ್ತೀವಿ ಅಂತ ಅವರು ನಮ್ಗೆ ಗೊತ್ತಿರೋದು ನಮಗೆ ಕೊಡ್ತಾರೆ ಸರ್. ನಮ್ಗೆ ಗೊತ್ತಿರೋದು ಅವ್ರಿಗೆ ಕೊಡ್ತೀವಿ.
0: ಅವರು ಜನಪದ ಗೀತೆ ಅಂತ ಅನ್ಕೊಂಡು ಯಾವುದೋ ಯಾರೋ ಕಟ್ಟಿರೋ ಗೀತೆಗಳನ್ನ ಹಾಡ್ಬಿಡ್ತಾರೆ, ಆದರೆ ನೀವು ಹಾಡ್ತಿರಲ್ಲ ಅದು ಜನಪದ.
1: ಹೌದು ಸರ್,
0: ಅದೇ ನಿಜವಾದ ಜನಪದ, ಅದನ್ನ ಕಲಿಸ್ಬೇಕು ನೀವು.
1: ಅವ್ರು ಬುಕ್ಗಳು ಐತಲ್ಲ ಸರ್, ಬುಕ್ಗಳ್ ನೋಡ್ಕೊಂಡು ಹಾಡ್ತಾರೆ ಸರ್.
0: ಆದ್ರೆ ಬುಕ್ಕಲ್ಲಿ ಬರ್ದಿರ್ತಾರಲ್ಲ ಅದು ಜನಪದ ಆಗಕ್ಕಾಗಲ್ಲ. ನೀವುಗಳು ನಮ್ಮ ಹಳ್ಳಿ ಹೆಂಗಸರು ರಾಗಿ ಬೀಸಾಗ, ಕಳೆ ಕೀಳುವಾಗ, ನಾಟಿ ಹಾಕುವಾಗ, ಬೀಸಾಗ, ತೊಟ್ಲು ಹಾಕುವಾಗ, ಮಗುನ ಮದುವೆಗಳಲ್ಲಿ ಹಾಡ್ತಾರಲ್ಲ ಅದು ಜನಪದ ಗೀತೆ. ಆಯ್ತಾ, ಅಂಥದ್ದನ್ನ ಕಲಿಸ್ಬೇಕು ನೀವು. ಆಯ್ತು ಭಾಗ್ಯಮ್ಮ ಅವರೇ, ಸಂತೋಷ. ರಾಜಮ್ಮ ಅವರೇ, ನೀವು ಹೇಳಿ, ಈ ಭಾಗ್ಯಮ್ಮ ಅವ್ರ ಜೊತೆ ಎಷ್ಟು ವರ್ಷಗಳಿಂದ ಹಾಡ್ಕೊಂಡ್ ಬರ್ತಾ ಇದ್ದೀರಿ? ಈಗ ನಿಮ್ಮೂರು ಯಾವುದು? ಹುಟ್ಟೂರು?
2: ಹುಟ್ಟೂರು ಹೆಗ್ಗೋಡಿಪುರ ಸರ್.
0: ಹೆಗ್ಗೋಡಿ

0: ಪುರ ಎಲ್ಲಿ ಬರ್ತದೆ?
1: ಇಲ್ಲಿ ಮರಳಿ ಹತ್ರ.
0: ಮರಳ್ಳಿ. ಮರಳ್ಳಿಯಿಂದ ಈ ಕಡೆಗೆ ನಂಜನಗೂಡ್ ಕಡೆಗೆ ಬರೋ ರಸ್ತೆಯಾ? ಹಾಂ,
1: ಹೌದು ಸರ್.
0: ಅಲ್ಲಿ ಈ ಹೆಗ್ಗೋಡಿಪುರದಲ್ಲಿ ಹುಟ್ಟಿದಾಗ ನೀವು ಹೆಗ್ಗೋಡಿಪುರದಲ್ಲಿ ಹುಟ್ಟಿದ್ರಲ್ಲ, ನಿಮ್ಮ ಮನೇಲಿ ಯಾರಾದರೂ ಹಾಡ್ತಾ ಇದ್ರಾ?
1: ನಮ್ಮ ಅಜ್ಜಿಯವರು ಆಡ್ತಿದ್ರು ಸರ್.
0: ಹಾಡ್ತಿದ್ರ? ಏನು ಹಾಡ್ತಿದ್ರು ಅಜ್ಜಿಯವರು?
1: ಅಶೋಭನ ಪದ, ಹೊಳ್ಳಿ ಬೀಸರ ಐಕನ್ ಪದ ಎಲ್ಲ ಆಡ್ತಿದ್ರು ಸರ್. ಆಗ ನಾವು ಒಂದೊಂದು ಸ್ವಲ್ಪ ಸ್ವಲ್ಪ ಕಲಿಬೇಕು ಅಂದ್ಬಿಟ್ಟು ಅಮ್ಮವ್ರ ಜೊತೆಗೆ ಹೇಳ್ತಾ ಹೇಳ್ತಾ ಹೇಳ್ತಾ ಸುಮಾರು ಕಲಿತು.
0: ಈ ರಾಗಿ ಬೀಸೋದನ್ನ ಎಷ್ಟೊತ್ತಿಗೆ ಬೀಸ್ತಾ ಇದ್ರು?
1: ಆಗೇನಾಗ ಕೋಳ್ಕೋತೆ ಅಂತೀನಿಲ್ಲ, ರಾತ್ರಿ ಅಂತೀನಿಲ್ಲ, ಬೀಸ್ತಿರಲ್ಲ ಸರ್ ಹೇಳ್ಕೊಂಡು. ನಾವು ಆವಾಗ ಹೇಳ್ಕೊಂಡು ಹೆಂಗೆ ನಾಡ್ತಿದ್ವಿ, ಇವಾಗ ಕಲಿಬೇಕು ಅನ್ಸುತ್ತೆ, ಈಗ ಕಲಿಬೇಕು ಸರ್.
0: ಆವಾಗ ನೀವು ಆ ಕೇಳ್ತಾ ಕೇಳ್ತಾ ಏನಾದರೂ ನೀವು ಹಾಡೋದಕ್ಕೆ ಪ್ರಯತ್ನ ಪಟ್ಟರೆ ಏನು?
1: ಆಡ್ತಾ ಇದ್ದು ಸರ್, ಹೇಳಮ್ಮ ಹೇಳಮ್ಮ ನಾವು ಕಲಿತೀವಿ ಅಂತ ಹೇಳ್ತಿದ್ವು. ಕಲ್ತ್ಕಳಿ ಕಲ್ತ್ಕಳಿ ಅಂತಿದ್ರು ಅವರು ಸರ್, ನಾವೇ ಕಲೀಲಿಲ್ಲ.
0: ಈಗ ಕಲಿಬೇಕು ಅನ್ನೋ ಆಸೆ ಜಾಸ್ತಿ ಇದೆ, ಈಗ ಅಜ್ಜಿ ಇಲ್ಲ,
1: ಅಜ್ಜಿ ಇಲ್ಲ, ತೀರೋಬಿಟ್ರೆ
0: ಅಲ್ವಾ. ರಾಜಮ್ಮ ನಿಮ್ಮ ಇರೋರಲ್ಲಿ ಭಾಗ್ಯಮ್ಮ ಇದ್ದಾರೆ, ಶಿವಮ್ಮ ಇದ್ದಾರೆ, ಮತ್ತೊಬ್ರು ರಾಜಮ್ಮ ಇದ್ದಾರೆ, ಏನಾಗ್ಬೇಕು ಇವರೆಲ್ಲ?
1: ಜೊತೆಗಾತಿರು ಸರ್.
0: ಸಂಬಂಧಿಕರು ಏನಲ್ಲ,
1: ಇಲ್ಲ,
0: ಒಟ್ಟಿಗೆ ಜೀವನ ಮಾಡ್ತಾ ಇದ್ರಿ,
1: ಕೂಲಿ
0: ಆಯ್ತಾ,
1: ಕಂಬಳ
0: ಒಂದೇ
1: ಕೊಯ್ತೀವಿ,
0: ಊರಲ್ಲಿ.
1: ಕೂಲಿ ಕಂಬಳ ಕೊಯ್ತೀವಿ. ಆಗ ಜೊತೆಯಲ್ಲಿ ಆಡಿ ಆಡಿ ನಾವು ಆಡಬೇಕು ಅನ್ನೋದು ಉದ್ದೇಶ ಬಂತು ಸರ್, ಬಂದಿದ್ದೀವಿ.
0: ಈಗ ಕೂಲಿ ಕಂಬಳಿ ಮಾಡಕ್ ಹೋಯ್ತಿರಿ, ಈ ನಾಟಿ ಹಾಕುವಾಗ ಮತ್ತೆ ಕಳೆ ಕೀಳುವಾಗ ಹಾಡ್ತೀರಾ?
1: ಹಾಡ್ತೀವಿ, ಸೊಲ್ಲಿ ಕೊಟ್ರೆ ಹಾಡ್ತೀನಿ ಸರ್.
0: ಹಾಡ್ತೀರಿ? ಹೊಸ ಹೊಸ ಹಾಡುಗಳನ್ನು ಹಾಡ್ತಿರ್ತಾರ ಅಥವಾ ಹಳೆ ಗೀತೆಗಳನ್ನ ಹಾಡ್ತಾರ?
1: ಹಳೆ ಗೀತೆನೂ ಹಾಡ್ತಾರ ಸರ್, ನಮ್ಗೆ ಹಳೆದನ್ನೇ ಕಲಿಯಕ್ಕೆ ಇಷ್ಟ. ಇವಾಗ ಕಲಿತೀನಿ ಸರ್.
0: ಈಗ ರಾಗಿ ಬೀಸೋ ಪದ ನೀವು ಹಾಡ್ತೀರಾ? ಆದ್ರೆ ರಾಗಿ ಕಲ್ಲಿಲ್ಲ,
1: ರಾಗಿ ಕಲ್ಲಿಲ್ವಲ್ಲ ಸರ್, ಕಲ್ಲಿಗಳಿಲ್ಲ,
0: ಕಲ್ಲುಗಳಿಲ್ಲ. ಈಗ ಆಯ್ತು, ಸಂತೋಷ ರಾಜಮ್ಮ ಅವರೇ. ಶಿವಮ್ಮ ನೀವು ಹೇಳಿ, ತಾವು ಯಾವ ಊರು, ಹುಟ್ಟೂರು?
2: ಹುಟ್ಟೂರು ಸಿದ್ದೇನಪುರ ಸರ್. ನನ್ನ ತಾಯಿ ಮನೆ ಒಂದೇ ಊರು, ಯಜಮಾನ್ರ ಮನೆ ಒಂದೇ ಊರು.
0: ಒಂದೇ ಊರು?
2: ಹೌದು.
0: ತಾವು ಚಾಮರಾಜನಗರ ಮತ್ತು ತಮಿಳುನಾಡು ಮಾರ್ಗದಲ್ಲಿರುವಂಥ ಒಂದು ಸಿದ್ದಯ್ಯನಪುರ ಅನ್ನುವಂಥ ಗ್ರಾಮದಲ್ಲಿ ಇದ್ದೀರಿ. ಈಗ ನಿಮಗೆ ಓದು ಕಲಿಕೆ ಇದು ಯಾವುದು ಆಗ್ಲಿಲ್ವಾ ಊರಲ್ಲಿ?
2: ಇಲ್ಲ, ನೀ ಆಗ ಅಷ್ಟೊಂದು ಓದಿಸ್ತಿರಲ್ಲ, ಒಂದು 4ನೇ ಕಳಿಸ್ಕೊಂಡು ಅದು ಅಷ್ಟೇ ಗೊತ್ತಾನಿಲ್ಲ. ಇನ್ನು ಮುಂದಕ್ಕೆ ನಮ್ಮ ತಂದೆ ತಾಯಿ ಕಳಿಸ್ದಿಲ್ಲ, ನಾವು ಹೋಗ್ನಿಲ್ಲ, ನಮ್ಗೆ ಗೊತ್ತಿರಲಿಲ್ಲ ಸರ್. ನಮ್ಮ ಚಿಕ್ಕಪ್ಪ ನಮ್ಮ ಅಪ್ಪಿಂದ್ರು ಹೋಗೋನ್ ತಿಮ್ಸ ಮಾಡಿದ್ರು, ನಮಗೆ ಹೋಗಕ್ಕೆ ಆಯ್ತಿರ್ಲಿಲ್ಲ, ಆಗ ಒಂಥರ ಗೊತ್ತಾಗಿರಲಿಲ್ಲ ನಮ್ಗೆ. ಈಗೆಲ್ಲ ನೋಡಿದ್ರೆ ನಮ್ಮ ಅಕ್ಕ ಮರಿ ಇವ್ರನ್ನೆಲ್ಲ ನೋಡಿದ್ರೆ ನಾವು ಓದ್ಬೇಕಾಯ್ತು ಅನ್ನಿಸ್ತದ ಸರ್. ಅದ್ರಾಗ ನಮ್ಗೆ ಹೋಗೋಕ್ಕೆ ಭಯ ಆಯ್ತಿತ್ತು, ನಿಮ್ಮಂತೆಲ್ಲ ಕಂಡ್ರೆ ನಮಗೆ ಭಯ ಆಯ್ತಿತ್ತು ಸರ್. ನಿಜಲ್ವ, ನಮ್ಮ ಚಿಕ್ಕಪ್ಪಿಂದ್ರು ಹೋಗವತ್ತು ಎಷ್ಟು ಚಿನ್ನ ಹೊಡೆದಿದ್ದಾರ, ನಾನು ಹೋಗ್ತೇರಿಲ್ಲ ಸರ್. ಅದಕ್ಕೆ ಸುಡ 4ನೇ ಕ್ಲಾಸ್ ಓದಿ ಹಂಗೆ ಹಿಂಗೆ ನಾನು ಹೋಗ್ಲಿಲ್ಲ ಸರ್.
0: ಅಂದ್ರೆ ಅವ್ರಿಗೆ ಓದಿಸ್ಬೇಕು ಅನ್ನೋ ಆಸೆ ಇತ್ತು.
2: ಆಸೆ ಇತ್ತು ಸರ್.
0: ನಿಮ್ಗೆ ಇಷ್ಟ ಇರಲಿಲ್ಲ?
2: ನಮ್ಗೆ ಇಷ್ಟ ಆಗಲಿಲ್ಲ, ಗೊತ್ತಾಗಲಿಲ್ಲ ಸರ್. ಆಗ ಬರೀ ಎರಡು ಕಾಲ ಎರಡು ಬುದ್ಧಿ, ಆಗ ಇನ್ನೇನ 50 ವರ್ಷದ ಮೇಲೆ
0: ಅಲ್ಲ, ಓದಕ್ಕಂತೂ ಇಷ್ಟ ಇರಲಿಲ್ಲ. ಅವಾಗ ಏನ್ ಇಷ್ಟ ಇತ್ತು ನಿಮ್ಗೆ? ಅವಾಗ
2: ಆಗ ಸುಮ್ಮನೆ ಮನೇಲಿರ್ಬೇಕು, ಅದು ಇದು ಕೆಲಸ ಮಾಡಬೇಕು ಅಂತ ಒಂಥರ ಅಪ್ಪ ಇಳ್ದಕ್ಕೆ ಉಳ್ಬೇಕು ಅನ್ನೋದು ದೃಷ್ಟಿ ಸರ್ ಅಷ್ಟೇ. ಇನ್ನು ಓದಬೇಕು ಅನ್ನೋದು ನಮ್ಗೆ ಆಗ ಗೊತ್ತಾಗಿಲ್ಲ ಸರ್. ಈಗ ನೆನೆಸಿದ್ರೆ ನಮ್ಗೆ ಓದಬೇಕಾಯ್ತು ಅನ್ನಿಸ್ತದೆ ನಮ್ಮ ಮಕ್ಕಳು ನೋಡಿ.
0: ಈ ಹಾಡಬೇಕು ಅಂತ ತಮಗೆ ಯಾವಾಗ ಅನ್ನಿಸ್ತು?
2: ಆಮೇಲೆ ನೋಡಿ ಸರ್, ಈಗ ಎಲ್ಲ ಬೋಧವಾಸಕ ಆದ್ಮೇಲೆ ಈಗ ನಮ್ಮಅಮ್ಮ ನಮ್ಮಅಜ್ಜಿ ನಮ್ಮಅತ್ತೆ ಹೇಳ್ತಾ ಇದ್ರು, ಅವ್ರು ಹೇಳಿದ್ರು ಸರಿ ನಾವು ಕಲ್ತ್ಕೋಬೇಕು, ನಾವು ಅಮ್ಮನ ಜೊತೆಗೆ ಉಳ್ಬೇಕು, ಆಮೇಲೆ ಒಂದು ನಾಟಿ ಗೀಟಿ ನಮ್ಮಅಜ್ಜಿ ನಮ್ಮ ಅತ್ತ ಕರ್ಕೊಯ್ತಿದ್ರು. ಆಗ ನಾವು ಅವ್ರು ಹೇಳಿದ್ರು ನಾವು ಅವ್ರ ಸದ್ದಲ್ಲಿ ಉಳ್ಬೇಕು ಅಂತ ಖುಷಿ ಬಂತು ಸರ್. ಅದಕ್ಕೆ ಆಮೇಲೆ ಒಂಥರ ಓದಪ್ಪ ಅಂತ ಚೆನ್ನಾಗಿ ಆಳ್ತಿತ್ತು, ನಮ್ಮ ಸ್ವರ ಚೆನ್ನಾಗಿ ಬರ್ತಿತ್ತು ನಂಗೆ. ಅದಕ್ಕೆ ಏನು ಮಾಡಿದ್ರು, ಭಾಗ್ಯಮ್ಮ ಅವರು ಈ ಥರ ಹೇಳಿರತ್ತ ಅಕ್ಕ ಅವರು ಅವ್ರು ಸೇರಿಸ್ಲೇಬೇಕು ಅಂತ ಮನೆಗೆ ಬಂದು ಕರೆದ್ರು ಸರ್. ಆಗ ನಾವು ಸೇರ್ಕೊಳಕ್ಕೆ ಹೋದ್ರು, ಗಂಡ ಮಕ್ಕಳು ಕೇಳ್ಕೊಂಡು ಅವ್ರು ಹೋಗೊಂದ್ರಸ್ತನ ಸರ್, ನಾವು ಹೋಗ್ಬೇಕು.
0: ಹೌದು ಅಲ್ವಾ?
2: ಹೌದು. ಅದಕ್ಕೆ ಈಗ ನೋಡಿ ಇಲ್ಲಿಗೆ ಬರಬೇಕಾದ್ರೆ ಕೇಳ್ಕೊಬರ್ಬೇಕು, ಅದರಿಂದ ನೋಡಿತರ ಕರ ಥರ ಹೋಯ್ತೀವಿ ಅಂತ ಹೇಳಿದ್ಲೆ. ಆಯ್ತು ಅದೇನೋ ಮಾಡಿ ಅಂದ್ರು ಸರ್. ಅದಕ್ಕೋಯ್ತಾಮಿ.
0: ನಿಮ್ಮ ಮನೇಲಿ ಅತ್ತೆ ಹಾಡ್ತಾ ಇದ್ರು, ಅವ್ವ ಹಾಡ್ತಿದ್ರು, ಅಜ್ಜಿ ಹಾಡ್ತಿದ್ರು, ಇವರೆಲ್ಲ ಎಂಥ ಹಾಡುಗಳನ್ನ ಹಾಡ್ತಿದ್ರು?
2: ಅವರು ರಾಯಕನ ಪದ ಶೋಭನೆ ಅದ ಆಡ್ತಿರು ಸಾಗ. ಅವ್ರು ತೀರೋಬಿಟ್ರು ನಮ್ಮ ಅಜ್ಜಿ, ಈಗಿದ್ರೆ ಕಲ್ಸ್ಕೊಬಿಡಮ್ ಚೆನ್ನಾಗಿ. ನಮ್ಮ ಅಜ್ಜಿ ಅವ್ರು ತೀರೋಬಿಟ್ರು. ನಮ್ಮ ಅತ್ತೆ ಚೆನ್ನಾಗಿ ಹೇಳ್ತಿ, ನಮ್ಮ ಅತ್ತೆ ನಮ್ಮ ಯಜಮಾನ್ರವ್ರ ಅವ್ವ ಚೆನ್ನಾಗಿ ಹೇಳ್ತಿರು. ಕಲ್ತ್ಕೊಳಂಬಂದ್ರೆ ನಮಗೆ ಬರ್ತಾ ಇಲ್ಲ, ಕಲಿಬೇಕು ಅನ್ನೋದೊಂದು ಖುಷಿ, ಅಷ್ಟೊಂದು ತಲೆಗೆ ಹಿಡಿಸ್ತಿರಲ್ಲ ಸರ್.
0: ಈಗ ಕಲಿಬೇಕು
2: ಕಲಿಬೇಕು
0: ಅಂತೀನಿ
2: ನೀವ್ ಹೇಳ್ದಾಗ
0: ಯಾರು ಇಲ್ಲ,
2: ಅವ್ರಿಲ್ಲ ಸರ್. ನಿಜ
0: ಅವ್ರಿಲ್ಲ. ಈಗ ಬೇರೆಯವ್ರು ಇರ್ತಾರಲ್ಲ, ಒಂದ್ ಹಳ್ಳಿ ಅಂತಂದಾಗ ಹಿರಿಯರು ಇದ್ದೇ ಇರ್ತಾರೆ, ಅಂತವ್ರ ಹತ್ರ ಹೋಗಿ ಕಲಿಬಹುದಲ್ಲ ಒಂದಷ್ಟು.
2: ಈಗ ಅಷ್ಟು ಮೊದಲಷ್ಟು ಈಗ
0: ಹಾಡೋರಿಲ್ಲ,
2: ಹಾಡೋರಿಲ್ಲ ಸರ್, ಎಲ್ಲ ಹೋಗ್ಬಿಟ್ರು. ಅಷ್ಟೊಂದಿಲ್ಲ, ಎಲ್ಲೇ ಒಬ್ರು ಇರ್ತಾರ ಮುದುಕಿರು, ಅವ್ರ ಕಲ್ಲಿ ನಮಗೀಗ ಒಂದೊಂದು ಸಾವು ಎಲ್ಲೇ ಹೋಗ್ಕೊಳ್ಳೋ ಓದ್ತಪ್ಪ ಕಲ್ತ್ಕತ್ತೀನಿ ಸರ್, ಕಲ್ತ್ಕತ್ತೀನಿ ಸರ್. ಈಗ ಕಲಿತೀವಿ, ಇನ್ನು ಮುಂದಕ್ಕೆ

0: ಚೆನ್ನಾಗಿ ನೀಟಾಗಿ ಕಲ್ತ್ಕೊಬತ್ತೀನಿ.
1: ಇಷ್ಟೆಲ್ಲ ಚೆನ್ನಾಗಿ ಮಾತಾಡ್ತೀರಿ ನೀವು, ಚೆನ್ನಾಗಿ ಹಾಡ್ತೀನಿ ಅಂತ ಹೇಳಿದಿರಿ. ಈಗ ಮನೇಲಿ ಮಕ್ಕಳು ಏನಾರು ಹಾಡ್ತಾರ?
0: ಮನೇಲಿ ಮಕ್ಕಳು ಆಡಲ್ಲ ಸರ್.
1: ಹಾಡಲ್ಲ?
0: ನಾವು ಆಡ್ತೀವಿ, ಮಕ್ಕಳಂತೂ ಆಡಲ್ಲ. ಅವರು ಓದಬೋದ ಇದು
1: ಓಲಿ, ಅವರಂತೂ ಹಾಡಲಿಲ್ಲ. ಈಗ ನೀವು ಹಾಡುವಂಥದ್ದನ್ನಾದ್ರೂ ಮಕ್ಕಳು ಕೇಳ್ತಾರ?
0: ಅವ್ರೇನು ನಮ್ಮನ್ನೆಲ್ಲ ಕೇಳಲ್ಲ ಸರ್, ಹಂಗೆಲ್ಲ. ಈಗ ನಿಮ್ಗೆ ಹೇಳಿದಾಗ ನಾವು ಆ ರಾಯಕರಿನ ಪದ ಅದನ್ನೆಲ್ಲ ಅವ್ರು ಕೇಳ್ಕೊಳ್ಳಲ್ಲ ಸರ್. ಅವ್ರಿಗೇನಿದ್ರು ಓದಬೇಕು, ಈ ಪದ ನಮ್ಮ ಪದನೆಲ್ಲ ಕೇಳ್ತಾ ಇಲ್ಲ ಸರ್. ಅವರು
1: ಏನು ಓದ್ತಾವ್ರೆ ಮಕ್ಕಳು?
0: ಮಗ 12 ಮನೇಲಿ, ಅವಳ ಒಂದು ಉಂಟಾಯ್ತು, ಮಗ ಬಸ್ಗೆ ಹೋಯ್ತಾವನ.
1: ಶಿವಮ್ಮ ಅವರೇ ಬಹಳ ಸಂತೋಷ ಮಾತಾಡಿದ್ರಿ. ರಾಜಮ್ಮ ನೀವು ಹೇಳಿ, ನಿಮ್ದು ಯಾವ ಊರು?
2: ಎಬ್ಸೂರು ಸರ್.
1: ಎಬ್ಸೂರು ಎಲ್ಲಿ ಬರ್ತದೆ? ಎಬ್ಸೂರು
2: ಚಂದ್ಕೋಡಿ ಸರ್. ಹುಟ್ಟದೂರ್ಲಿ ನಾನು, ಸಿದ್ದಯ್ಯನಪುರಕ್ಕೆ ಲಗ್ನ ಆದ್ವಿ.
1: ಸಿದ್ದಯ್ಯನಪುರಕ್ಕೆ ಲಗ್ನ ಆದ್ರೆ ಏನ್ ಮಾಡ್ತೀರಿ ಮನೆಯವರು?
2: ಮನೆಯವ್ರು ಏನು ಸರ್, ಆರಂಭ ಮಾಡ್ತಾರೆ, ಮನೆ ವ್ಯವಸಾಯ ಮಾಡ್ಕೊಂಡಿ. ನಮ್ಗೆ ಒಬ್ಳೆ ಮಗಳು ಸರ್, ಗಂಡ ಮಕ್ಕಿಲ್ಲ. ನಮ್ಮ ಮಗಳು ಓದಿಸ್ತಿ ಫಸ್ಟ್ ಎರಡು ಗಂಟೆ, ಅವಳು ಓದ್ನಿಲ್ಲ ಸರ್, ಲಗ್ನ ಮಾಡಿಬಿಟ್ಟು.
1: ಎಲ್ಲಿಗೆ ಲಗ್ನ ಮಾಡಿದ್ರಿ?
2: ಒಂದೇ ಊರು ಮಾಡೀನಿ ಸರ್.
1: ಒಂದೇ ಊರಿಗೆ?
2: ಒಂದೇ ಊರು ಮಾಡಿ ನನ್ನ ಮನೇಲಿ ಇರಿಸ್ಕೊಂಡಿ ಸರ್, ಗಂಡ ಮಕ್ಕಳು.
1: ಮನೆ ಆಳ್ತಾನಕ?
2: ನನ್ನ ಮನೇಲಿ ಇರಲಿ ಅಂತ ಇರಿಸ್ಕೊಂಡಿ ಸರ್.
1: ಅಳಿಯ ಮನ್ಲೆ ಅವ್ರೆ ಚೆನ್ನಾಗಿ ನೋಡ್ಕೋತಾರ ನಿಮ್ಮನ್ನ?
2: ಅವರು ನಾವು ನೋಡ್ಕೋತೀವಿ ಸರ್, ಅವರು ನೋಡ್ಕೋತಾರ, ಅವರು ಕೂಲಿಗೆ ಹೋಯ್ತಾರ ಸರ್.
1: ಅಲ್ಲ ನಿಮ್ಗೆಲ್ಲ ವಯಸ್ಸಾಯ್ತು, ಈಗ ಅಳಿಯ ತಾನೆ ನೋಡ್ಕೋಬೇಕು?
2: ನೋಡ್ಕೋಬೇಕು ಸರ್, ನೋಡ್ಕೋತಾರ.
1: ಮನೆ ಅಳಿಯನ್ ಮಾಡ್ಕೊಂಡ ಮೇಲೆ ಮನೆ ಅಳಿಯ ತಾನೆ ನಿಮ್ಮನ್ನ ನೋಡ್ಕೋಬೇಕು ಅಲ್ವಾ? ಆಯ್ತು ರಾಜಮ್ಮ, ತಾವು ಎಬ್ಸೂರಲ್ಲಿ ಇದ್ರಿ, ಎಬ್ಸೂರಲ್ಲಿ ಹಾಡ್ತಾ ಇದ್ರ ಜನ?
2: ಅಲ್ಲಿ ಒಂದ್ ಸ್ವಲ್ಪ ಕಲಿತಾರ ಸರ್, ಪರ ಕಲ್ತಿರ್ನಿಲ್ಲ. ಅಲ್ಲಿ ವಯಸ್ಸಾದವ್ರು ಇಂಥದ್ಕೆಲ್ಲ ಹೋಯ್ತಿರ್ನಿಲ್ಲ ಸರ್. ಏನೇ ನಮ್ಮ ತಾಯಿ ಒಬ್ರು, ನಮ್ಮ ಅಮ್ಮ ಒಬ್ರು ಹೋಯ್ತಿದ್ರು, ನಮ್ಮ ಅಪ್ಪ ಅವರು ಆಗ್ಲೇ ತೀರ್ಕೊಂಡ್ಬಿಟ್ರು ಸರ್.
1: ಎಲ್ಲಿಗೆ ಹೋಗ್ತಿದ್ರು ನಿಮ್ಮ ಅಮ್ಮ ಅವರು?
2: ನಮ್ಮ ಅಮ್ಮವರು ಮನೇಲಿ ಕೂಲಿ ಕರ್ಕೊ ಹೋಯ್ತಿದ್ರು, ಅಲ್ಲಿ ಕೂಲಿ ಕಂಬಳದಲ್ಲಿ ಹೇಳ್ತಿದ್ರು ಸರ್. ಅವ್ರ ಜೊತೆಗೆ ಯಾರು ಬರ್ತಿರ್ನಿಲ್ಲ ಸರ್ ಆ ಟೈಮ್ಲಿ, ಇದನ್ನೆಲ್ಲ ಕೇಳ್ತಿರ್ನಿಲ್ಲ. ಕೇಳ್ತಿರ್ನಿಲ್ಲ ಸರ್. ನಾವು ಪರಿಕೆಯಾಗಿ ಅಷ್ಟು ಕೇಳಬೇಕು ಅಂತ ಇಷ್ಟಪಡ್ತಿರ್ನಿಲ್ಲ ಸರ್. ಇವಾಗ ಮಾತ್ರ ನೋಡಿ, ನಮ್ಮ ಭಾಗ್ಯಮ್ಮನಂದ್ಗೆ ನಾವು ಸೇರ್ಬೇಕು ಅನ್ನೋ ಧೈರ್ಯ ನಮ್ಗೆ ಹುಟ್ಟೋಯ್ತು, ಹೇಳ್ಬೇಕು ಅನ್ನೋಗಾಯ್ತು.
1: ಹಾಡ್ತಾ ಬರ್ತಾ ಇದ್ರಿ?
2: ಹೌದು ಹೌದು ಸರ್.
1: ನಿಮ್ಮೂರಿನಲ್ಲಿ ಹಾಡೋರು ಅಷ್ಟಾಗಿ ಇರಲಿಲ್ಲ?
2: ಇಲ್ಲ.
1: ನಿಮ್ಮ ತಾಯಿ ಹಾಡ್ತಾ ಇದ್ರು?
2: ಇಲ್ಲ, ನಮ್ಮ ತಾಯಿ ನಮ್ಮ ಅಜ್ಜಿಯೇ ಹಾಡ್ತಿದ್ದು. ನಮ್ಮ ತಾಯಿಯವ್ರಿಗೆ ಬರೋದೇ ಇಲ್ಲ ಸರ್, ನಮ್ಮ ಅಜ್ಜಿಯೇ ಹಾಡ್ತಿದ್ದಾರೆ.
1: ಏನೇನು ಹಾಡ್ತಿರು ನಿಮ್ಮ ಅಜ್ಜಿ?
2: ನಮ್ಮ ಅಜ್ಜಿ ಏನ ಅಷ್ಟಾಗಿ ಕಲ್ತಿರ್ನಿಲ್ಲ ಸರ್, ಎರಗ ಒಯ್ತಿದ್ರು, ಎರ್ಗ ಮಾಡಕೊಂಡು ಹೋಯ್ತಿದ್ರು. ಅವರು ಪದ ಪದ್ಯಕ್ಕೆ ಹೋಗ್ತಿರ್ನಿಲ್ಲ ಸರ್.
1: ಎರ್ಗೆ ಮಾಡ್ಸಕ್ಕೆ?
2: ಎರ್ಗೆ ಮಾಡ್ಸಕೊಂಡು ಹೋಯ್ತಿದ್ರು ಸರ್. ಕರೆಕ್ಟ್ ಅಂಕ.
1: ಗೊತ್ತಿತ್ತ ನಿಮ್ಮ ಅಜ್ಜಿ ಅವ್ರಿಗೆ ಹೆರ್ಗೆ?
2: ನಮ್ಮ ಅಜ್ಜಿ ಅವ್ರಿಗೆ ಗೊತ್ತಿತ್ತು ಸರ್, ಚೆನ್ನಾಗಿ ಮಾಡಿಸ್ತಿರು ನಮ್ಮಮ್ಮ, ನಮ್ಮ ಅಜ್ಜಿ.
1: ಎಲ್ಲೂ ಅದು ತಪ್ಪಾಗಿಲ್ಲ?
2: ಇಲ್ಲ, ಎಲ್ಲೂ ತಪ್ಪಾಗಿಲ್ಲ ಸರ್. ಅವಳು ಎಲ್ಲೋದ್ರೂ ಕರತಿದ್ರು ಸರ್, ಬಂದು ಎಲ್ಲೇ ಹೋಗ್ಬ್ರ ಒಂದು ಹಳ್ಳಿ ಊರಿಗೆ ಹೋದ್ರು, ನಿಮ್ ಬನ್ನಿ ಅಂತ ಕರ್ಕೊ ಹೋಯ್ತಿದ್ರು ಸರ್. ಚೆನ್ನಾಗಿ ಮಾಡ್ತಿದ್ರು ಅವ್ರು, ಏನು ಮಕ್ಕಳನ್ನ ಚೆನ್ನಾಗಿ ಸಾಕ್ತಿದ್ರು. ಅವ್ರು ಇದ್ಕಂದೇ ಒಂದು 8-9 ದಿನ ತೊಳೆದ್ಬಿಟ್ಟು ಚೆನ್ನಾಗೆ ಮಾಡ್ಬಿಟ್ಟು ಬರ್ತಿದ್ರು ಸರ್. ವಯಸ್ಸದಲ್ಲೇ ತೀರೋಗ್ಬಿಟ್ರು ಅಣ್ಣಿ ಅವರು.
1: ನಿಮ್ಮ ಅಜ್ಜಿ ಆ ಹೆರಿಗೆ ಮಾಡಿಸ್ತಾ ಇದ್ರು, ಆ ಒಂದು ಕಲೆ, ಆ ಒಂದು ವೈದ್ಯ, ಅದು ಅದೊಂದು ಶಕ್ತಿ, ಅದು ಅವ್ರಿಗೆ ಅವ್ರು ಗೊತ್ತಿದ್ದಂತ ಒಂದು ಜ್ಞಾನ. ಅದು ಮತ್ತೆ ಯಾರು ಅದನ್ನ ಕಲೀಲಿಲ್ವಾ?
2: ಇಲ್ಲ ಸರ್, ಅವ್ರು ಯಾರು ನಮ್ಮ ಕಡೆಲೂ ಕಲಿಯಕಾಗ್ಲಿಲ್ಲ, ಹೋಗ್ನೇ ಇಲ್ಲ ಸರ್. ನಮ್ಮ ಅದಕ್ಕೆಲ್ಲ ಹೋಗಿ ಯಾಕೆ ಆಗೋದು ಬೇಡ ಅಂತ ಇದಕ್ಕೆಲ್ಲ ಆಗ್ಬಾರ್ದು ಅಂತ ಕಲೀನಿಲ್ಲ ಸರ್.
1: ಅದೊಂದು ಪುಣ್ಯದ ಕೆಲಸ ಅಲ್ವಾ?
2: ಪುಣ್ಯದ ಕೆಲಸ ಸರ್, ನಮ್ಮ ತಾಯಿಯವ್ರಿಗೂ ಕಲಿಸಿ ಹೋಗಿ ಅಂತ ಹೇಳಿದ್ರು ಅವರು. ನಮ್ಮ ತಾಯಿ ಅವರಷ್ಟು ನಮ್ಮ ಮಾಡಕ್ಕದ್ದ ಬೇಡಿ ಅಂದ್ಬಿಟ್ಟು ಹೋಗ್ನಿಲ್ಲ ಸರ್.
1: ಎಷ್ಟು ಹೆರಿಗೆಗಳನ್ನ ಮಾಡಿಸಿರ್ಬೋದು ನಿಮ್ಮ ಅಜ್ಜಿ?
2: ಸುಮಾರು ಅದಕ್ಕೆ ಸರ್ 20-30 ವರ್ಷಕಂಟು ಮಾಡಿದ್ರು ಸರ್. ಅವ್ರಿಗೆ ಸ್ವಲ್ಪ ಕಣ್ಣು ಮದ್ದು ಇಷ್ಟ ಬಂದ್ಬಿಡ್ತು, ಅದಕ್ಕೆ ನಾನು ಮನೇನ ಇನ್ನೂ ಆಗಲ್ಲ. ಮಕ್ಕಳಿಗೆ ಕೆಂಬರ್ದ ಔಷಧಿನ ಕೊಡ್ತಿದ್ರು ಸರ್ ಅವರು, ಶ್ವಾಸ ಕಟ್ಕಂದ್ರೆ ಅದನ್ನೆಲ್ಲ ಮಾಡ್ತಿದ್ರು, ಅದಕ್ಕೆಲ್ಲ ಹೋಯ್ತಾ ಇದ್ರು.
1: ಕೈ ಔಷಧಿ
2: ಕೊಡ್ತಿದ್ರು. ಕಡಿಮೆ ಎಲ್ಲ ಪಾಪ ಅವ್ರಿಗೆ ಒಂದು ಸ್ವಲ್ಪ ಬಿದ್ದ್ಬಿಟ್ರು ಸರ್, ಬಿದ್ದ್ಬಿಡ್ತಿಲ್ಲ ಅವ್ರಿಗೆ ಮೇಲೆ ಕೇಳೋಕ್ಕಾಗಲಿಲ್ಲ. ಆವಾಗಲೇ ತೀರ್ಕೊಂಡ್ರು.
1: ಇನ್ಯಾವ್ದಕ್ಕೆ ಕೊಡ್ತೀರಿ ನಿಮ್ಮ ಅಜ್ಜಿ ಔಷಧಿ?
2: ಇನ್ಯಾವ್ದಕ್ಕೂ ಇಲ್ಲ ಸರ್, ಅದೇ ಮಕ್ಕಳಿಗೆ ಶ್ವಾಸ ಕಟ್ಕೊಂಡದಕ್ಕೆ ಅದು ಕೊಡ್ತಿರು ಸರ್, ಏರ್ಗ ಮಾಡ್ತಿರು ಅವೆರಡೇ ಸರ್.
1: ಆದ್ರೆ ಈ ಹಾಡಬೇಕು ಅಂತ ನಿಮ್ಗೆ ಅನ್ನಿಸ್ತಾಗ, ಭಾಗ್ಯಮ್ಮರ ಜೊತೆ ಬೇರೆ ಬೇರೆ ಕಡೆ ಹಾಡಿದಿರಿ, ಏನ್ ಅನ್ಸುತ್ತೆ ಹಾಡುವಾಗ ನಿಮ್ಗೆ?
2: ನಮ್ಗೆ ಆಡ್ಬೇಕು ಅನ್ನಿಸ್ತದೆ ಸರ್,
1: ಸಂತೋಷ ಆಗುತ್ತೆ. ಇನ್ನು ಹೆಚ್ಚು ಹೆಚ್ಚು ಹಾಡ್ಬೇಕು.
2: ಅವ್ರೊಂದಿಗೆ ನಾವು ಹೋಗ್ಬೇಕಲ್ಲ, ಕಲೆಗ ಹೋಯ್ತಾರಲ್ಲ, ನಾವು ಹೋಗ್ಬೇಕಲ್ಲ ಅನ್ನಾಗಾಯ್ತು ಸರ್.
1: ತುಂಬಾ ಸಂತೋಷ ಭಾಗ್ಯಮ್ಮ, ರಾಜಮ್ಮ, ಶಿವಮ್ಮ, ಹಾಗೇನೆ ಮತ್ತೊಬ್ರು ರಾಜಮ್ಮ ಅವರೇ. ಈಗ ನಮ್ಮ ಕೇಳುಗರೆಲ್ಲರೂ ಕೂಡ ನಿಮ್ಮ ಹಾಡುಗಳನ್ನು ಕೇಳಬೇಕು ಅಂತ ಬಯಸಿದ್ದಾರೆ. ಈಗ ಮೊದಲಿಗೆ ಯಾವ ಹಾಡನ್ನು ಹಾಡ್ತೀರಿ ಭಾಗ್ಯಮ್ಮ ಅವರೇ?
3: ರಾಗಿ ಕಲ್ಲಿನ ಪದ ಹಾಡ್ತೀನಿ ಸರ್.
1: ರಾಗಿ ಕಲ್ಲಿನ ಪದ ಅಂತಂದಾಗ ರಾಗಿ ಬೀಸುವಾಗ ಅದನ್ನು ಹಾಡುವಂತಹ ಒಂದು ಗೀತೆ.
3: ಹೌದು ಸರ್.
1: ನೀವು ರಾಗಿ ಬೀಸ್ತಾ ಇದ್ರ?
3: ಬೀಸ್ತಾ ಇದ್ದೆ ಸರ್.
1: ದಿನಕ್ಕೆ ಎಷ್ಟು?
3: ನಮ್ಮ ತಾಯಿ ಒಂದ್ಗೆ ನಾನು ಅವ್ರ ಜೊತೆಲಿ ನಾನು ಬೀಸಿದ್ದೀನಿ ಸರ್. ಅರ್ಧ ಗಂಟೆ ಒಳಗೆ 1 ಗಂಟೆ ತಗೋತಾ ಇದೆ ಸರ್ ಬೀಸಕ್ಕೆ.
1: ಅವಾಗ ಹಾಡ್ತಿದ್ರ ನೀವು?

0: ಕೇಳುಗರೆ, ನೀವು ಇದೀಗ ಆಲಿಸಿದ ಗೀತೆ ನಾರಾಯಣ ಸ್ವಾಮಿಯನ್ನ ಕುರಿತಂಥ ಗೀತೆ. ರಾಗಿ ಬೀಸೋ ಪದದ ನಂತರದಲ್ಲಿ ನಮ್ಮ ಭಾಗ್ಯಮ್ಮ ಹಾಗೂ ಸಂಗಡಿಗರು ಹಾಡಿದಂಥದ್ದು. ಭಾಗ್ಯಮ್ಮ ಅವರೇ, ಈಗ ಯಾವ ಹಾಡು ಹಾಡ್ತೀರಿ ನೀವು?
1: ಸರ್, ಸೋಬಾನೆ ಪದ ಹಾಡ್ತೀನಿ ಸರ್.
0: ಸೋಬಾನೆ ಪದ ಯಾವ ಸಂದರ್ಭದಲ್ಲಿ ಹಾಡುವಂತ ಸೋಬಾನೆ ಇದು?
1: ಶಾಸ್ತ್ರ ಮಾಡೋದು, ನೀರು ಇಯೋದು, ಅಲ್ಲಿ ತನಕ ಹಾಡ್ತೀನಿ ಸರ್. ಕಂಕಣ ಕಟ್ಟುವಾಗ, ತಾಯಿ ಮನೆ ನೀರು ಕುದು ಕಳಿಸುವಾಗ, ಮದುವೆ ಮುಗಿಯ ಗಂಟ ಹಾಡ್ತೀನಿ ಸರ್.
0: ಈಗ ಆ ಗೀತೆಯನ್ನ ಹಾಡಿ.
1: ಸರಸ್ವತಿ

0: ಕೇಳುಗರೆ, ನೀವು ಇದೀಗ ಕೇಳಿದ ಗೀತೆ ಸೋಬಾನೆ ಪದ. ಕಾರ್ಯಕ್ರಮದ ಕಡೆಯಲ್ಲಿ ಈಗ ಮಾದೇಶ್ವರನ ಕುರಿತಂತಹ ಒಂದು ಗೀತೆಯನ್ನ ಕೇಳೋಣ.
1: ಚೆಲ್ಲಿ

0: ಕೇಳುಗರೆ, ನೀವು ಇದೀಗ ಆಲಿಸಿದ ಗೀತೆ ಮಾದೇಶ್ವರನನ್ನ ಕುರಿತಂಥದ್ದು. ಹಳ್ಳಿ ಹಾಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಚಾಮರಾಜನಗರ ಜಿಲ್ಲೆ ಚಿಕ್ಕಹೊಳೆ ಸಿದ್ದಯ್ಯನಪುರದ ಭಾಗ್ಯಮ್ಮ, ರಾಜಮ್ಮ, ಶಿವಮ್ಮ, ಮತ್ತೊಬ್ಬರು ರಾಜಮ್ಮ.
1: ಜನಪದ ಗಾಯಕರ
2: ಪದ
1: ಪಾದ
2: ಪದ
1: ಪಾದ ಹಳ್ಳಿ ಹಾಡು ಕೇಳಿದಿರಿ.
2: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.
1: ನೆರವು
2: ಜಿ ಎನ್ ಮಂಜುನಾಥ್
1: ಮತ್ತು ಎನ್ ನಂದಿನಿ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಆಕಾಶವಾಣಿ ಮೈಸೂರು, ಸಮಯ 3:40:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
0: ಆಕಾಶವಾಣಿ ಮೈಸೂರು ಮಕ್ಕಳ ಮಂಟಪ, ಮಕ್ಕಳ ಸಾಹಿತ್ಯ ರಂಗ, ಮಕ್ಕಳ ಪತ್ರಗಳನ್ನಾಧರಿಸಿದ ಸಾಹಿತ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸುತ್ತಾರೆ ಬಿ ಜಿ ಕವಿತಾ ಹಾಗೂ ಚಿನ್ನ.

0: ಆತ್ಮೀಯ ಕೇಳುಗರಿಗೆಲ್ಲ ಮಕ್ಕಳ ಮಂಟಪದ ಮಕ್ಕಳ ಸಾಹಿತ್ಯ ರಂಗ ಮಕ್ಕಳ ಪತ್ರಗಳನ್ನಾಧರಿಸಿದ ಸಾಹಿತ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕವಿತಾ.
1: ನಾನು ನಿಮ್ಮ ಚಿನ್ಮಯಿ.
0: ಚಿನ್ಮಯಿ, ಮಕ್ಕಳಿಗೆಲ್ಲ ರಜಾ ಮುಗಿದು ಶಾಲೆ ಶುರುವಾಗಿದೆ. ಹೊಸ ತರಗತಿಯ ಪಠ್ಯ ಪುಸ್ತಕಗಳನ್ನ ಓದ್ತಾ ಓದ್ತಾ ನಮಗೆ ಪತ್ರಗಳನ್ನ ಬರೆಯೋದಕ್ಕೆ ಇನ್ನೂ ಪ್ರಾರಂಭ ಮಾಡಿಲ್ಲ ಅನ್ಸುತ್ತೆ. ಹಾಗಾಗಿ ಸ್ವಲ್ಪ ಪತ್ರಗಳಿದೆ, ಇರೋ ಅಷ್ಟನ್ನ ಓದೋಣ, ಸರಿನಾ?
1: ಹೌದು.
0: ಮೊದಲ ಪತ್ರ ಇವತ್ತು ನೀವೇ ಓದ್ತೀರಾ?
1: ಹಾ, ಮೊದಲ ಪತ್ರ ತಿಪ್ಪಟೂರಿನಿಂದ ಅಕ್ಷರ ವಿನಾಯಕ ಬಾಗಿಲು ಮನೆಯವರು ಬರ್ತಿರೋಂಥ ಪತ್ರ. ಈ ಮಗು ಏನಂತ ಬರ್ತಿದೆ ಅಂದರೆ, ಒಂದು ಕಥೆ, ಗೋಶಾಲೆಗೆ ನನ್ನ ಭೇಟಿ. ಓ, ಹಾಗಾದ್ರೆ ಇದು ಪ್ರವಾಸ ಕಥನ ತರ ಆಗುತ್ತೇನೋ.
0: ಹೌದು ಹೌದು, ರಜಾ ಇವಾಗ ಮುಗ್ದು ಶಾಲೆ ಶುರುವಾಗಿದೆಯಲ್ಲ, ಅದಿನ್ನು ಪ್ರವಾಸದಲ್ಲಿದೆ ಮಗು.
1: ಹೌದು. ಗೋಶಾಲೆ ಎಂದರೆ ಬರಗಾಲ ಬಂದಾಗ ಹಸುಗಳಿಗೆ ಮೇವು ಸಿಗುವುದಿಲ್ಲ, ಆಗ ಸರ್ಕಾರ ಆ ಸ್ಥಳಗಳಿಗೆ ಉಚಿತವಾಗಿ ಹುಲ್ಲನ್ನು ರೈತರಿಗೆ ಕೊಡ್ತಾರೆ. ಆ ಹುಲ್ಲಿನ ವಿತರಣೆಯನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಅಲ್ಲಿಯ ಸ್ಥಳೀಯ ಪಶುವೈದ್ಯರಿಗೆ ನೀಡಿರುತ್ತಾರೆ. ನಾನು ಮತ್ತು ನನ್ನ ತಾಯಿ, ಪಶುವೈದ್ಯರಾದ ನನ್ನ ತಂದೆಯ ಜೊತೆ ಹುಳಿಯೂರು ಸಮೀಪದ ಕಾರೇಹಳ್ಳಿಯ ಗೋಶಾಲೆಗೆ ಹೋದೆವು. ನನಗೆ ಗೋಶಾಲೆಗೆ ಹೋಗಲು ಆಸಕ್ತಿ ಇಲ್ಲದಿದ್ದರೂ ನನ್ನನ್ನು ಒತ್ತಾಯ ಮಾಡಿ ಕರ್ಕೊಂಡು ಹೋದರು. ರೈತರ ಕಷ್ಟ, ಹಸುಗಳ ಹಸಿವು, ಕಡಿಮೆ ಪ್ರಮಾಣದಲ್ಲಿ ವಿತರಿಸುತ್ತಿದ್ದ ಹುಲ್ಲನ್ನು ನೋಡಿ ಬೇಸರವಾಯಿತು. ನನ್ನ ತಂದೆಯ ಕೆಲಸ ಮುಗಿದ ಮೇಲೆ ನಾವು ಬೋರನ ಕಣಿವೆಗೆ ಹೋದವು. ಅವು ಒಂದು ಎರಡು ಬೆಟ್ಟಗಳ ನಡುವೆ ಅಣೆಕಟ್ಟು. ಅಲ್ಲಿಯ ಬರಗಾಲದಿಂದ ನೀರಿನ ಆಳ ಕಮ್ಮಿಯಾಗಿತ್ತು. ಆ ಅಣೆಕಟ್ಟಿಗೆ ನೀರು ಹಲವಾರು ನದಿಗಳಿಂದ ಬರುತ್ತಿತ್ತು. ಅದನ್ನು ಮೈಸೂರಿನ ಒಡೆಯರ್ ನಿರ್ಮಿಸಿದ್ರು. ಆ ಅಣೆಕಟ್ಟಿನ ಮೇಲೆ ತುಂಬ ಬಿರುಸಾದ ಗಾಳಿ ಬೀಸ್ತಾ ಇತ್ತು. ಆ ನೀರಿನ ಗಲೀಜಿನಿಂದ ಕೆಲವು ಮೀನುಗಳು ತೇಲುತ್ತಾ ದಡವನ್ನು ಸೇರಿದ್ದವು. ಆಗ ನನಗೆ ಮಾನವ ಮಾಡುವ ದುಷ್ಕಾರ್ಯಗಳಿಂದಾಗಿ ಆಗುವ ಅಪಾಯಗಳ ಅರಿವಾಯಿತು. ನಾವು ಕಾರೇಹಳ್ಳಿಗೆ ಹಿಂದಿರುಗಿ ನಾವು ಮನೆಯನ್ನು ತಲುಪಿದೆವು ಅಂತ ತನ್ನ ಗೋಶಾಲೆಯ ಪಯಣದ ಬಗ್ಗೆ ಇಲ್ಲಿ ಬರೆದಿದ್ದಾನೆ.
0: ಈ ಮಗು ನೀರನ್ನ ಜನ ಎಷ್ಟು ಕಲುಷಿತಗೊಳಿಸ್ತಾರೆ ಅನ್ನೋದ್ರ ಬಗ್ಗೆನೂ ಹೇಳ್ತಾ ಇದೆ.
1: ಹೌದು, ಒಂದು ಗೋಶಾಲೆ, ಗೋ ಸಂರಕ್ಷಣೆ, ಅಲ್ಲಿ ಗೋವುಗಳಿಗೆ ಸಿಗ್ತಾ ಇಲ್ಲ ಅನ್ನೋದು ಒಂದು ಪಾಯಿಂಟ್ ಆದರೆ, ಮತ್ತೊಂದು ವಿಚಾರ ಏನು ಅಂದರೆ, ನಾವು ಹೊರಗಡೆ ಇವಾಗ ರಜೆಯಲ್ಲಿ ಎಲ್ಲರೂ ಹೊರಗೆ ಹೋಗಿರ್ತಾರೆ, ನೀರ್ ಹತ್ರ ಹೋಗಿ ನೀರಲ್ಲಿ ಪ್ಲಾಸ್ಟಿಕ್ ಬಿಸಾಕೋದು ಅಥವಾ ಬಟ್ಟೆಗಳನ್ನ ಬಿಸಾಕೋದು ಅಥವಾ ಕಲರ್ಗಳನ್ನ ಹಾಕೋದು, ಏನನ್ನು ನೀರಿಗೆ ಹಾಕೋ ಅವಶ್ಯಕತೆ ಇಲ್ಲ.
0: ಅದರಿಂದನೇ ಅಷ್ಟು ಮೀನುಗಳು ತೇಲ್ತಾ ಇತ್ತು ಅಂತ ಹೇಳಿದ್ನಲ್ಲ ಆ ಮಗು. ಜಲಚರಗಳಿಗೆಲ್ಲಾನು ತುಂಬಾ ತೊಂದರೆ ಆಗತ್ತೆ ನಾವು ಮಾಡೋ ಗಲೀಜಿನಿಂದ. ಮನುಷ್ಯನಿಗೆ ಅದ್ರ ಬಗ್ಗೆ ಪ್ರಜ್ಞೆ ಮೂಡಲೇಬೇಕು.
1: ಅದಂತೂ ನಿಜ. ನಾವು ಎಷ್ಟೊಂದು ಕೆಟ್ಟ ನೀರನ್ನು ಅದಕ್ಕೆ ಬಿಡ್ತೀವಿ, ಡ್ರೈನೇಜ್ ವಾಟರ್ ಇರಬಹುದು, ಇಂಡಸ್ಟ್ರಿಯಲ್ ವೇಸ್ಟ್ ಇರಬಹುದು, ಯಾವುದನ್ನು ಅದಕ್ಕೆ ಬಿಡದೆ ನಾವು ಪರಿಸರವನ್ನು ಎಷ್ಟು ಕಾಪಾಡ್ಕೊಳ್ಳೋದು ನಮ್ಮ ಕೈಯಲ್ಲಿರೋದು. ನಾವು ಹೇಳ್ತೀವಿ ಯಾವಾಗಲೂ ಜೂನ್ 5 ಮಾತ್ರ ಅಲ್ಲ ಪರಿಸರ ದಿನಾಚರಣೆ, ನಿತ್ಯ ಮಾಡಬೇಕು ಅಂತ ಕಳೆದ ಬಾರಿ ಮಕ್ಕಳ ಸಾಹಿತ್ಯ ರಂಗದಲ್ಲೂ ಹೇಳಿದ್ವಿ, ಈ ಬಾರಿಯೂ ಹೇಳ್ತಾ ಇದ್ದೀವಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ.
0: ಪರಿಸರನ ನಾವು ಸಂರಕ್ಷಣೆ ಮಾಡಿದ್ರೆ ನಮ್ಮನ್ನ ಪರಿಸರ ಖಂಡಿತವಾಗ್ಲೂ ಸಂರಕ್ಷಣೆ ಮಾಡೇ ಮಾಡುತ್ತೆ.
1: ಹೌದು.
0: ಸರಿ, ಈಗ ನಾನು ಓದ್ತಾ ಇರೋ ಒಂದು ಕವಿತೆ, ಆಯ್ತಾ? ಈ ಕವಿತೆಯನ್ನು ಬರೆದಿರೋರು ರಿಶಾಂಕ್ N16, ಸೇಂಟ್ ಥಾಮಸ್ ಸೆಂಟ್ರಲ್ ಸ್ಕೂಲ್, ಮೈಸೂರು. ಕವಿತೆಯ ಹೆಸರು ದೇವರ ಸೃಷ್ಟಿ. ನೋಡಿ ಚಿನ್ಮಯಿ, ಪ್ರಕೃತಿ ಬಗ್ಗೆ ಮಾತಾಡ್ತಾ ಇದ್ವಿ, ಈ ಮಗು ಪ್ರಕೃತಿ ಬಗ್ಗೆನೇ ಬರೆದಿದೆ ಕವಿತೆ. ಪ್ರಕೃತಿ ಎನ್ನುವುದು ದೇವರ ಸೃಷ್ಟಿ, ಮನುಷ್ಯ ಪ್ರಾಣಿ ಪಕ್ಷಿಗಳು ದೇವರ ಸೃಷ್ಟಿ. ದೇವರು ಇಲ್ಲದೆ ಲೋಕವೇ ಇಲ್ಲ, ದೇವರು ಪ್ರತಿ ಜಾಗದಲ್ಲೂ ಇದ್ದಾನೆ, ದೇವರು ಪ್ರಪಂಚದಲ್ಲಿ ಎಲ್ಲೆಲ್ಲೂ ಇದ್ದಾನೆ. ದೇವರ ಸೃಷ್ಟಿಯಿಂದ ನಾವೆಲ್ಲ ಹುಟ್ಟುವುದು. ದೇವರು ಇಲ್ಲದೆ ಬದುಕೇ ಇಲ್ಲ, ಗಿಡ ಮರ ಪ್ರಾಣಿ ಪಕ್ಷಿ ಮನುಷ್ಯ ಎಲ್ಲವೂ ದೇವರ ಸೃಷ್ಟಿ. ದೇವರು ಸಾವಿರಾರು ರೂಪ ಎತ್ತಿ ಬರುವನು. ರಾಕ್ಷಸರನ್ನು ಕೊಲ್ಲಲು ಮನುಷ್ಯರಿಗೆ ಕಷ್ಟವಾಗಲು ನಮಗಿಂತ ಶಕ್ತಿವಂತನಾದ ದೇವರು ಕೊಲ್ಲುವನು. ದೇವರು ಮನುಷ್ಯರನ್ನು ಸದಾ ರಕ್ಷಿಸುವನು. ದೇವರು ಜೀವಿಗಳ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವನು ಅಂತ ಹೇಳಿ ಈ ಕವಿತೆಯನ್ನು ಮುಗಿಸಿದೆ. ಈ ಮಗು ಪ್ರಕೃತಿಗೂ ದೇವರು ಅಂತ ಹೇಳ್ತಾ ಇದೆ ಅಂತ ನಾವು ಅನ್ಕೊಳ್ಳೋಣ.
1: ಹೌದು, ಅದಂತೂ ನಿಜ. ಕೌಟ್

0: ಕೌಸಲ್ಯ ವಿದ್ಯಾಲಯ 6ನೇ ತರಗತಿ ಓದ್ತಾ ಇರೋಂಥ ಮಗು ಸುಭಿಕ್ಷಾ ವೈಯಲ್ ಬರೆದಿರೋಂಥ ಒಂದು ಕವನ. ಕೃಷ್ಣನ ಮಡಿಲಲ್ಲಿ ನಾನು ಅಂತ. ಕೃಷ್ಣನ ಮಡಿಲನು ಸೇರಬೇಕು ಎನ್ನುವ ನನ್ನ ಆಸೆ, ಆದರೆ ಅವನು ಇಲ್ಲಿಲ್ಲವೇ, ಎಂಥ ನಿರಾಸೆ. ಚಿಕ್ಕಂದಿನಿಂದಲೂ ಕೃಷ್ಣನ ಕಂಡರೆ ತುಂಬ ಇಷ್ಟ, ಆದರೆ ಅವನ ಬಳಿ ಹೋಗಲು ಕಷ್ಟ. ಒಂದು ದಿನ ಇದ್ದಕ್ಕಿದ್ದಂತೆ ಕೃಷ್ಣನ ಮಡಿಲಿಗೆ ದಾರಿಯು ಬಂದಿತ್ತು. ಕೃಷ್ಣನ ಸೇರಬೇಕು ಎನ್ನುವ ಮನಕ್ಕೆ ಹೆಚ್ಚಿನ ಹರುಷವ ತಂದಿತ್ತು. ಕೃಷ್ಣನ ಸೇರಿದ ಕೂಡಲೇ ನಾನು ಖುಷಿಯಾದೆನು, ಅವನನ್ನು ಕಂಡು ಕುಣಿ ಕುಣಿದಾಡಿದೆನು ಅಂತ ಸುಭಿಕ್ಷಾ ವೈಯಲ್ 6ನೇ ತರಗತಿ ಮಗು ಬರ್ತಿದ್ದಾಳೆ.
1: ರಿಶಾಂಕು ದೇವರು ಅಂತ ಬರೆದಿದ್ದಾನೆ, ಈ ಮಗು ಕೃಷ್ಣ ಅಂತ ಬರೆದಿದೆ.
0: ಹೌದು,
1: ಸರಿ. ಇವಾಗ ನಾನು ಚಂದ್ರನ್ ಬಗ್ಗೆ ಒಂದು ಕವನ ಓದ್ತೀನಿ. ಈ ಕವಿತೆನ ಬರೆದಿರೋ ಹುಡುಗಿನೂ 9ನೇ ತರಗತಿ ಕೌಟಿಲ್ಯ ವಿದ್ಯಾಲಯದಲ್ಲಿ ಓದ್ತಾ ಇದೆ ಈ ಹುಡುಗಿ. ಧಾನ್ಯ ಜೆ ಅರಸ್ ಅಂತ ಈ ಹುಡುಗಿ ಹೆಸರು. ಈ ಸತಿ ತುಂಬ ಖುಷಿ ಏನು ಅಂತ ಹೇಳಿದ್ರೆ, ಕೌಟಿಲ್ಯ ವಿದ್ಯಾಲಯದ ಮಕ್ಕಳು ಸುಮಾರು ಕವನಗಳನ್ನ ಬರೆದು ಕಳಿಸಿದ್ದಾರೆ. ಮೊದಲನೇ ಸರ್ತಿ ಇವರು ನಮ್ಮ ಸಾಹಿತ್ಯ ರಂಗ ಕಾರ್ಯಕ್ರಮಕ್ಕೆ ಬರೆದಿದ್ದಾರೆ, ಅದಕ್ಕೆ ಸಂತೋಷ ಆಗ್ತಾ ಇದೆ. ಕವಿತೆಯ ಹೆಸರು ಚಂದ್ರ. ಚಂದ್ರನ ಕಂಡ ನನ್ನ ಮನಕ್ಕೆ ಹೆಚ್ಚಿನ ಹರುಷವ ತಂದಿತ್ತು, ಅವನ ಕಂಡು ನಾನು ಕುಣಿ ಕುಣಿದಾಡಿದೆ. ಚಂದ್ರನ ಒಳಗೆ ಕಂಡಿತು ನನಗೆ ತೆಂಗು ಮರ, ಅದನ್ನು ಕಂಡು ಆಶ್ಚರ್ಯವಾಯಿತು ನನ್ನ ಮನ. ಚಂದ್ರನು ಇದ್ದ ಗುಂಡಗೆ ದಪ್ಪಗೆ ಬಿಳಿ ಬಣ್ಣದ ಚೆಂಡಿನ ಹಾಗೆ, ಚಂದ್ರನ ನೋಡಿ ನನ್ನ ಮನವು ಸಂತೋಷಗೊಂಡಿತು ಎಳೆ ಹೃದಯದ ಹಾಗೆ. ಚೆನ್ನಾಗಿತ್ತು. ಚಂದ್ರನ್ನ ಅವಳು ನೋಡಿರೋ ದೃಷ್ಟಿ ವಿಭಿನ್ನವಾಗಿದೆ ಅಲ್ವಾ?
0: ಹೌದು.
1: ಆ ಚಂದ್ರನ ಒಳಗಿರೋ ಗುರುತು ಈ ಮಗುಗೆ ತೆಂಗಿನ ಮರ ತರ ಕಾಣಿಸ್ತಾ ಇದೆ. ಒಟ್ನಲ್ಲಿ ಇದುವೇ ಪ್ರಕೃತಿಗೆ ರಿಲೇಟೆಡ್ ಆಗೋಯ್ತು.
0: ಜೂನ್ ಅಂದ್ರೆ ಪರಿಸರ ದಿನಾಚರಣೆ. ಈ ಬಾರಿ ನಾವು ಪ್ರಸಾರ ಮಾಡ್ತಾ ಇರೋದು ತುಂಬಾ ಎಲ್ಲ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಇದೆ ಮೊದಲಿಂದ ನೋಡಿದ್ರೆ.
1: ಹೌದು, ಚೆನ್ನಾಗಿ ಹೇಳ್ದಿ ಚಿನ್ಮಯ.
0: ಈಗ ಮಹಾವೀರ ಶಾಲೆಯಿಂದ 7ನೇ ತರಗತಿ ವಿದ್ಯಾರ್ಥಿನಿ ಚಾರ್ವಿ ಸತೀಶ್ ಬರೆದಿರೋಂಥ ಕವನ. ಇದು ಪ್ರಕೃತಿಗೆ ಸಂಬಂಧಪಟ್ಟಿದೆ. ಪಟಪಟ ಸುರಿಯುವ ಮಳೆ, ಜನರು ನಿನ್ನನ್ನು ತಿಳಿಯುವುದು ಕೊಳೆ, ಏಕೆ ಹೀಗೆ ನಿನ್ನನ್ನು ನಿರಾಕರಿಸುತ್ತಾರೆ, ತಿಳಿಯದೆ ನೀನು ಅವರ ಜೀವನದ ಅಮೃತಧಾರೆ. ಬಿಸಿಲು ಇದ್ದರೆ ಅಯ್ಯೋ ಎನ್ನುತ್ತಾರೆ, ಚಳಿಯಾದರೂ ಅಯ್ಯೋ ಎನ್ನುತ್ತಾರೆ, ಮಳೆಯೇ ನೀನು ಬಂದರೂ ಏನಾದರೂ ಕೇಳುತ್ತಾರಲ್ಲ, ಪಟ ಪಟ ಪಟ ಪಟ ಚಟ ಚಟ ಚಟ ಚಟ ಎಂದು ಸದ್ದು ಮಾಡುತ್ತಾ ಧರೆಗೆ ಇಳಿಯುವೆ, ಜಗತ್ತಿಗೆ ಅನ್ನ ನೀಡಿ ಎಲ್ಲರನ್ನು ಪೊರೆಯುವೆ, ಮೋಡ ಕರಗಿ ಧರಧರನೆ ಸುರಿಯುವೆ, ನಾನು ನಿನ್ನನ್ನು ಇಲ್ಲಿಗೆ ಪ್ರೀತಿಯಿಂದ ಕರೆಯುವೆ, ಬೇಗ ಬಾ ನಮ್ಮ ಜೀವನದ ತಾರೆ, ಬೇಗ ಬಾ ಓ ಅಮೃತಧಾರೆ ಅಂತ ಬರೆದಿದ್ದಾಳೆ.
1: ನಾವು ಸ್ಟುಡಿಯೋ ಒಳಗಡೆ ಕೂತ್ಕೊಂಡು ಪತ್ರಗಳನ್ನ ಓದ್ತಾ ಇದ್ದೀವಿ. ಪತ್ರದಲ್ಲಿ ಮಳೆ ಬಂದಾಯ್ತು, ಹೊರಗಡೆ ಮೋಡ ಹಾಕಿದೆ. ನಾವು ಮನೆಗೆ ಹೋಗೋ ಅಷ್ಟೊತ್ತಿಗೆ ದರ ದರ ದರ ದರ ಅಂತ ಅಮೃತ ಧಾರೆ ಸುರಿದು ಹೋಗುತ್ತೆ.
0: ಹೇಳಿ ಕೇಳಿ ಇನ್ನೇನು ಮಳೆಗಾಲ ಪ್ರಾರಂಭ ಆಗ್ತಾ ಇದೆ.
1: ಖಂಡಿತ
0: ಈ ಒಂದು ಕಾಲಕ್ಕೆ ಬಹಳ ಸೂಕ್ತವಾಗಿದೆ ಇದು ಅಂತ ಹೇಳ್ಬೋದು.
1: ಇದುವೇ ಮೊದಲನೇ ಸತಿ ಬಂದಿರೋ ಪತ್ರ. ಈ ಶಾಲೆ ಮಕ್ಕಳು ಹನಿಗವನಗಳನ್ನ ಬರೆದಿದ್ದಾರೆ. ಶ್ರೀ ಆದಿಚುಂಚನಗಿರಿ ಸೆಂಟ್ರಲ್ ಸ್ಕೂಲ್, ಕುವೆಂಪು ನಗರ, ಮೈಸೂರು, ಇಲ್ಲಿಂದ ಪತ್ರವನ್ನು ಬರೆದಿದ್ದಾರೆ. ಮಗು ಹೆಸರು ಗಗನ್ ರಾಥೋಡ್, 7ನೇ ತರಗತಿ. ಇವನು 3 ಚುಟುಕನ್ನು ಬರೆದಿದ್ದಾನೆ. ಮೊದಲನೇ ಚುಟುಕು ಕ್ರಿಕೆಟ್. ಬ್ಯಾಟು ಚೆಂಡಿನ ಜುಗಲ್ ಬಂದಿ, ನೋಡಲು ಸೇರುವರು ಜನರೆಲ್ಲ ಬಂದಿ, ಮೈದಾನದ ತುಂಬೆಲ್ಲ ಹಸಿರಿನ ಹಾಸು ಹೊಕ್ಕು, ಪ್ರತಿ ಎಸೆತದಲ್ಲೂ ಇದೆ ರೋಮಾಂಚನದ ಗಿಮ್ಮಿಕ್ಕು. ಸಿಕ್ಸರ್ ಹೊಡೆದರೆ ಸಿಳ್ಳೆಯ ಸದ್ದು, ಬೌಂಡರಿ ಹೊಡೆದರೆ ಕುಣಿತದ ಮುದ್ದು, ವಿಕೆಟ್ ಬಿದ್ದರೆ ಕ್ರೀಡಾಂಗಣ ಶಾಂತ, ಗೆಲುವಿನ ಹಂಬಲವೇ ಇಲ್ಲಿ ಅತ್ಯಂತ. ಎಷ್ಟು ಚೆನ್ನಾಗಿ ಒಳ್ಳೆ ರೈಮಿಂಗ್ ವರ್ಡ್ಸ್ ಚೆನ್ನಾಗಿ ಬಂದಿದೆ ಅಲ್ವಾ?
0: ತುಂಬಾ
1: ಚೆನ್ನಾಗಿ ಬರ್ದಿದೆ. ಎರಡನೇ ಚುಟುಕನ ಹೆಸರು ನಮ್ಮ ದೇಶ. ದೇಶ ವಿದೇಶದ ಗಡಿಗಳ ಮರೆಸಿ, ಭಾವನೆಗಳ ಒಟ್ಟಿಗೆ ಬೆರೆಸಿ, ಸೋಲು ಗೆಲುವಿನ ಈ ಆಟ ಕಲಿಸುವುದು ಬದುಕಿನ ಪಾಠ. ಕಾರು ಮಿಂಚಿನ ವೇಗದಿ ರಸ್ತೆಯಲ್ಲಿ ನಗುತ್ತಲಿ, ದಾರಿಗಳನ್ನೆಲ್ಲ ತನ್ನದಾಗಿಸುತ್ತಲಿ, ಕಾರಿನ ರಾಜಸಕ್ಕೆ ಸಾಟಿ

0: ಏ ಇಲ್ಲ, ಜಗದಲ್ಲಿ ಮೆರೆಯುವುದು ಸದಾ ಇದು ಸಾಮ್ರಾಟ ಶೈಲಿಯಲ್ಲಿ. ಆಹಾಹಾಹಾ, ಕಾರನ್ನ ಈ ಹುಡುಗ ಒಬ್ಬ ರಾಜಂತರ ನೋಡ್ತಾ ಇದ್ದಾನೆ ಅಂತ ಅನ್ಸುತ್ತೆ ಅಲ್ವಾ?
1: ನಿಜ.
0: ಮೋಸ್ಟ್ಲಿ ಇದು 18 ವರ್ಷ ಆಗಕ್ಕೆ ಮುಂಚೆನೆ ಕಾರ್ ಓಡಿಸೋದನ್ನ ಕಲ್ತ್ಕೊಂಡ್ಬಿಡುತ್ತೋ ಏನೋ ಅಂತ ನಂಗೆ ಅನುಮಾನ.
1: ಇರ್ಬೋದು.
0: ಗಗನ್ ರಾಥೋಡ್ ತುಂಬ ಚೆನ್ನಾಗಿ ಬರೆದಿದ್ಯಾ, ಹೀಗೆ ಬರೆಯುವ ಪರಿಪಾಠನ ಬೆಳೆಸ್ಕೊಂಡ್ ಬಾ.
1: ಅದು ವಿಶೇಷವಾಗಿ ಹೇಳಬೇಕು ಅಂದ್ರೆ ಕ್ರಿಕೆಟ್ ಬಗ್ಗೆ, ಕಾರ್ ಬಗ್ಗೆ, ನಮ್ಗೆ ಇದ್ರ ಬಗ್ಗೆ ಎಲ್ಲ ಯಾವಾಗ್ಲೂ ಕವನ ಆಗ್ಲಿ ಬಂದಿರ್ಲಿಲ್ಲ. ಪ್ರಥಮ ಬಾರಿ ಈ ತರದ್ ನಮಗ್ ಬಂದಿರೋದು.
0: ಕ್ರಿಕೆಟ್ ಬಗ್ಗೆ ಬಂದಿತ್ತು ಏನೋ, ಆದ್ರೆ ಕಾರ್ ಬಗ್ಗೆ ಅಂತೂ ಇದೆ ಮೊದಲನೇ ಸರ್ತಿ.
1: ಹೌದು.
0: ಇವಾಗ ನೀವ್ ಯಾವ್ದು ಓದ್ತಾ ಇದ್ದೀರಾ?
1: ಕೌಟಿಲ್ಯ ವಿದ್ಯಾಲಯದಿಂದ 6ನೇ ತರಗತಿ ಮಗು ಅನಘಾ ಎಸ್ ಬರ್ದಿರೋ ಅಂತ ಒಂದು ಕವನ, ವಿಸ್ಮಯ ಚಿಟ್ಟೆ.
0: ಓಹೋ, ಚಿಟ್ಟೆ ಬಗ್ಗೆ.
1: ಹೌದು. ಬಾ ಬಾ ವಿಸ್ಮಯ ಚಿಟ್ಟೆ, ಹೂವಿಂದ ಹೂವಿಗೆ ಹಾರುವ ಚಿಟ್ಟೆ, ಕಾಮನ ಬಿಲ್ಲಿನ ಬಣ್ಣವ ನಿನ್ನ ರೆಕ್ಕೆಗೆ ತಂದವರಾರು, ಮಕರಂದ ಹೀರಿ ಹಾರಲು ಕಲಿಸಿ ಕೊಟ್ಟವರಾರು, ಮೊಟ್ಟೆಯಿಂದ ಸಣ್ಣ ಕೀಟವಾಗಿ, ಕೀಟದಿಂದ ಸಣ್ಣ ಹುಳುವಾಗಿ, ಹುಳುವಿನಿಂದ ಸುಂದರ ಚಿಟ್ಟೆಯಾಗುವ ನಿನ್ನ ಈ ಸೃಷ್ಟಿ ಎಂಥ ವಿಸ್ಮಯ. ಬಾ ಬಾ ಚಿಟ್ಟೆ ನನಗೂ ಹಾರಲು ಕಲಿಸು, ಹೂವಿನ ಜೊತೆ ನನ್ನನ್ನು ನಲಿಸು, ಇಬ್ಬರೂ ಸೇರಿ ಒಟ್ಟಿಗೆ ಹಾರೋಣ, ಪ್ರಕೃತಿ ಮಡಿಲಲ್ಲಿ ಸೇರಿ ನಲಿಯೋಣ, ಹಿಡಿಯಲು ಬಂದರೆ ಹಾರುವೆ ಮೇಲಕ್ಕೆ, ಬಡಿಯುತ ಪಟಪಟ ರೆಕ್ಕೆ, ಬಾ ಚಿಟ್ಟೆ ಬಾಬಾ ಚಿಟ್ಟೆ, ರಂಗಿನ ಬೆಡಗಿನ ಸುಂದರ ಚಿಟ್ಟೆ ಅಂತ ಅನಘಾಯಸ್ ಚಿಟ್ಟೆ ಬಗ್ಗೆ ಬರ್ತಿದ್ದಾಳೆ.
0: ಎಷ್ಟು ಚೆನ್ನಾಗಿದೆ ಅಲ್ಲ.
1: ಹೌದು,
0: ಇದು ಒಂದು ಪ್ರಕೃತಿಗೆ ಪಕ್ಕದಲ್ಲೇ ಇದೆ ಅಂತ ಹೇಳಿ.
1: ಹೌದು, ತಾನು ಪ್ರಕೃತಿ ಜೊತೆ ಚಿಟ್ಟೆ ತರ ಹಾರಬೇಕು ಅಂತ ಬೇರೆ ಹೇಳ್ತಾ
0: ಇದ್ದಾಳೆ. ತುಂಬಾ ಚೆನ್ನಾಗಿದೆ. ಚಿನ್ಮಯಿ, ಈಗ ಒಂದು ಶಿಶು ಗೀತೆಯನ್ನ ಕೇಳಿ ಬರೋಣವಾ?
1: ಹಾ ಕವಿತಾ.

0: ಈಗ ಮೈಸೂರಿನಲ್ಲಿರೋ ವಿಜಯನಗರದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಶಾಲೆಯಿಂದ ಒಂದು ಮಗು ಪತ್ರವನ್ನು ಬರೆದು ಕಳಿಸಿದೆ. ವರ್ಣಿಕಾ ವಿ ಎ ಅಂತ ಈ ಮಗು ಹೆಸರು, 5ನೇ ಕ್ಲಾಸ್ನಲ್ಲಿ ಓದ್ತಾ ಇದೆ. ಓಕೆನಾ? ಕಂಪಿನ ಕನ್ನಡ, ಇಂಪಿನ ಕನ್ನಡ, ಸವಿಸವಿ ಕನ್ನಡ, ನಮ್ಮ ಭಾಷೆ ಕನ್ನಡ, ನಮ್ಮಿ ಕನ್ನಡ, ಪಂಪ ರನ್ನ ಕುವೆಂಪು ಬೇಂದ್ರೆಯವರಿಂದ ಉನ್ನತಿಗೇರಿದ ಕನ್ನಡ.
1: ತುಂಬಾನೇ ಚೆನ್ನಾಗಿದೆ, ಮುದ್ದಾಗಿದೆ,
0: ಮುದ್ದಾಗಿದೆ ನಿಜವಾಗ್ಲು. ಮೊದಲನೇ ಸರ್ತಿ ಬರಿತಾ ಇದ್ದಾಳೆ ಅಂತ ಅನ್ಸತ್ತೆ. ಇದು ಚಿಕ್ಕದಾಗಿ ಬರೆಯೋದಕ್ಕೆ ಪ್ರಾರಂಭ ಮಾಡಿರ್ಬೋದು ಈ ಮಗು. ವರ್ಣಿಕಾ ತುಂಬಾ ಚೆನ್ನಾಗಿದೆ, ಹೀಗೆ ಬರೆಯೋ ಅಭ್ಯಾಸವನ್ನ ಮುಂದುವರ್ಸು. ನಮ್ಮ ಕನ್ನಡದ ಬಗ್ಗೆ ಬರ್ದಿದ್ಯಾ ನೀನು, ತುಂಬಾ ಖುಷಿ ಆಯ್ತು ಅಲ್ವಾ ಚಿನ್ಮಯೇ?
1: ಖಂಡಿತವಾಗ್ಲು. ಕೌಟಿಲ್ಯ ವಿದ್ಯಾಲಯ 6ನೇ ತರಗತಿ ವಿದ್ಯಾರ್ಥಿನಿ ಯುಕ್ತಾ ಎಸ್ ಬರೆದಿರೋ ಅಂತ ಒಂದು ಕವನ, ನಮ್ಮ ಪ್ರಪಂಚ. ನಮ್ಮ ಸೌರಮಂಡಲ ತುಂಬಾ ಚಂದ, ಅದರಲ್ಲೂ ನಮ್ಮ ಭೂಮಿ ಇನ್ನೂ ಅಂದ. ಬೆಳದಿಂಗಳ ರಾತ್ರಿಯಲ್ಲಿ ನಕ್ಷತ್ರಗಳು ಅಪರೂಪದಲ್ಲಿ ಕಾಣಿಸುವುದು, ಗ್ರಹಗಳು ಗಿಡಮರಗಳಿರುವುದು ಹಸಿರು, ಕೊಡುವುದು ನಮಗೆ ಉಸಿರು, ಹಕ್ಕಿಗಳ ದನಿಯ ಕೇಳಲು ಇಂಪು, ಹೂವಿನ ಅಂದ ನೋಡಲು ತಂಪು, ಭೂಮಿಯೊಂದು ಸುಂದರ ಗ್ರಹ, ಉಳಿಸಬೇಕು ನಾವು ಶಾಶ್ವತ ಅಂತ ಯುಕ್ತಾ ಎಸ್ ಬರೆದಿದ್ದಾಳೆ ಕವನದಲ್ಲಿ.
0: ಕವನದ ಹೆಸರೇನು ಹೇಳ್ದಿ?
1: ನಮ್ಮ ಪ್ರಪಂಚ.
0: ಅವಳ ಪ್ರಪಂಚ ಚೆನ್ನಾಗಿದೆ.
1: ಹೌದು.
0: ಈಗ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ವಿಜಯನಗರ ಮೈಸೂರು ಇಲ್ಲಿಂದ ಬಂದಿರೋ ಮತ್ತೊಂದು ಪತ್ರ ಓದ್ತಾ ಇದ್ದೀನಿ. ಈ ಮಗು ಅಭಿಜ್ಞಾ ಪಿ ರಾವ್ 6ನೇ ಕ್ಲಾಸ್ನಲ್ಲಿ ಓದ್ತಾ ಇದೆ. ಕವನದ ಹೆಸರು ತಾಯಿ ಶಾರದೆ. ಆಯ್ತಾ? ತಾಯಿ ಶಾರದೆ ಜ್ಞಾನದಾಯಿನಿ, ನಮಿಸುವೆ ನಿನಗೆ, ನಮಿಸುವೆ ನಿನಗೆ, ಭಗವತಿ ದೇವಿ ಹಂಸವಾಹಿನಿ, ನಾದಲೋಕಜೆ ನಮಿಸುವೆ ನಿನಗೆ, ನಾದಪ್ರಿಯೆ ನಾದಮಯೇ ದೇವಿ ಬನಶಂಕರಿ ನಮಿಸುವೆ ನಿನಗೆ, ಜ್ಞಾನದಾಯಿನಿ ಜ್ಞಾನ ಸ್ವರೂಪೆ ಲೋಕಮಾತೆ ದೇವಿ ನಮಿಸುವೆ ನಿನಗೆ, ಸಪ್ತಸ್ವರ ಮಾತೆ ಶಾರದೆ ಶಾರದೆ ನಮಿಸುವೆ ನಿನಗೆ, ನಮಿಸುವೆ ನಿನಗೆ.
1: ತುಂಬಾನೇ ಚೆನ್ನಾಗಿದೆ, ಕೇಳ್ತಾ ಇದ್ರೆ ತಾಯಿ ಶಾರದೆನೆ ನಾವು ನೋಡ್ತಾ ಇದೀವಿ ಅನ್ನಿಸ್ತು.
0: ಕಣ್ಣ ಮುಂದೆ ಬಂದಂಗ ಆಗುತ್ತೆ.
1: ಹೌದು,
0: ನಾನ್ ಮನೆಗೆ ಹೋದ್ಮೇಲೆ ಇವತ್ತು ಮೊದಲು ಮಾಡೋದು ಶಾರದಾ ದೇವಿ ದೇವಸ್ಥಾನಕ್ಕೆ ಹೋಗೋದು.
1: ಹೌದು. ಕೌಟಿಲ್ಯ ವಿದ್ಯಾಲಯ ವೈಭವ್ ಜೆ ಬರ್ದಿರೋ ಅಂತ ಒಂದು ಹನಿಗವನ, ಸುಳ್ಳು ಕೊಟ್ಟ ಸಂತೋಷ ಶಾಶ್ವತವಲ್ಲ, ಸತ್ಯ ಕೊಟ್ಟ ಭಯವೂ ಶಾಶ್ವತವಲ್ಲ, ಸಂತೋಷವೇ ಶಾಶ್ವತವಾದರೆ ದುಃಖಕ್ಕೆಲ್ಲಿ ಮೂಲ, ಭಯವೇ ಶಾಶ್ವತವಾದರೆ ಧೈರ್ಯಕ್ಕೆಲ್ಲಿ ಮೂಲ. ನಿಜವಾಗ್ಲೂ ಇದು ಅರ್ಥ ಮಾಡ್ಕೊಂಡ್ರೆ ಎಲ್ಲಾ ವಯಸ್ಸಿನವ್ರಿಗೂ ಆಗುತ್ತೆ. ಇದು ಬರೀ ಮಕ್ಕಳು ಬರ್ದಿರೋ ಹನಿ ಗವನ ಅಲ್ಲ,
0: ಖಂಡಿತ ಖಂಡಿತ
1: ಜೀವನ ಸತ್ಯ ಅಂತಾನೆ ಹೇಳಬಹುದು. ವೈಭವ್ ಜೆ ಬರ್ದಿರೋ ಅಂತ
0: 8ನೇ ಕ್ಲಾಸ್ ಅಮ್ಮ, 8ನೇ ತರಗತಿ ಅಂತ
1: ಬರ್ದಿಲ್ಲ. ಬಹಿರಂಗವಾಯಿತೆ ಸತ್ಯಾಂಶ ಅಂತ ಆ ಹನಿಗವನಕ್ಕೆ ಒಂದು ಟೈಟ್ಲ್ ಕೊಟ್ಟಿದ್ದಾನೆ.
0: ಬಹಳ ಚೆನ್ನಾಗಿ ಬರ್ತಿದ್ದಾನೆ.
1: ಹಾಗೆ ಮತ್ತೊಂದು ಹನಿಗವನ ವಿಷ್ಣು ಎಲ್ ಬರ್ದಿರೋದು, ಅನುಭವಿಸಿ ಅನುಸರಿಸು ನಿಸರ್ಗ ಪ್ರೀತಿಯ ಸಂದೇಶವ, ನಿನ್ನ ಗುಂಗಲ್ಲೇ ಬರೆದಿರುವೆ ಈ ಅರ್ಥವಿರದ ಕವನವ. ಅರ್ಥ ಆಯ್ತಾ ಏನು ಅಂತ? ಬರ್ದಿರೋದ್ರಲ್ಲಿ ಅರ್ಥ ಇಲ್ಲ, ಆದ್ರೆ ನಿಸರ್ಗದ ಒಂದು ಆ ಪ್ರೀತಿ, ಆ ನಿಸರ್ಗ ಕೊಡ್ತಾ ಇರೋಂಥ ಪ್ರೀತಿ, ಆ

0: ಸಂದೇಶದಲ್ಲಿ ನಾನು ಮುಳುಗೋಗಿ ನಾನು ಅರ್ಥ ಇಲ್ಲದೇ ಇರೋಂಥ ಕವನಾನೇ ಬರೆದಿದ್ದೀನಿ ಅಂತ ಅವನ ಕವನದಲ್ಲಿ ಬರೆದಿದ್ದಾನೆ.
1: ಆದರೆ ನಿಜವಾಗ್ಲೂ ಅದು ಅರ್ಥಗರ್ಭಿತವಾಗಿದೆ ಆ ಮಗುಗೆ. ಕಂಗ್ರಾಚ್ಯುಲೇಷನ್ಸ್ ಹೇಳೋದು ಅಲ್ವಾ? ಚಿನ್ಮಯಿ, ಶ್ರೀ ಆದಿ ಚುಂಚನಗಿರಿ ಸೆಂಟ್ರಲ್ ಸ್ಕೂಲ್, ಕುವೆಂಪು ನಗರ, ಮೈಸೂರು, ಇಲ್ಲಿಂದ ಲಕ್ಷ್ಯಗೌಡ ಅನ್ನೋ ಹುಡುಗಿ 10ನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ. ಇವಳು 3 ಕವನವನ್ನು ಬರೆದು ಕಳಿಸಿದ್ದಾಳೆ. ಮೊದಲನೇ ಕವಿತೆ, ನನ್ನ ಜೀವನದ ನಾಯಕ ಅಪ್ಪ.
0: ಮೊನ್ನೆ ಅಷ್ಟೇ ನಾವು ಫಾದರ್ಸ್ ಡೇನು ಸೆಲೆಬ್ರೇಟ್ ಮಾಡಿದ್ವಿ.
1: ಕರೆಕ್ಟ್. ಏನ್ ಬರೆದಿದೆ ನೋಡೋಣ ಈ ಮಗು ತನ್ನ ತಂದೆಯ ಬಗ್ಗೆ. ಕಂದನ ಅಳುವ ಸದ್ದಿನಿಂದ ಸಂತೋಷವಾಗುವೆ, ಆ ಮಗು ಇಳೆಗೆ ಇಳಿಯುವ ಮುನ್ನವೇ ಅದರ ಭವಿಷ್ಯಕ್ಕೆ ಎಲ್ಲ ತಯಾರಿ ಮಾಡುವೆ, ಬೆಟ್ಟದಷ್ಟು ಪ್ರೀತಿಯನ್ನು ಮನಸ್ಸಿನಲ್ಲಿ ತುಂಬಿಕೊಂಡಿರುವೆ, ಕೇಳುವುದನ್ನು ಕಾಯಿಸದೇ ತಂದಿಡುವೆ, ನಿನ್ನ ನೋವನ್ನು ಹೇಳದೆ ಬಚ್ಚಿಡುವೆ, ನಿನಗೆ ಸಿಗದಿದ್ದರೂ ನಿನ್ನ ಕಂದನಿಗೆ ಸಿಗಲಿ ಎಂದು ಹರಸುವೆ, ನಿನ್ನ ಶಕ್ತಿ ಮೀರಿ ದುಡಿದು ನನ್ನನ್ನು ಸಾಕುವೆ, ಹೆಗಲ ಮೇಲೆ ಕೂರಿಸಿ ನಿನಗೆ ಕಾಣದ ಲೋಕವನ್ನು ನನಗೆ ತೋರಿಸುವೆ, ನನ್ನ ಮುಂದೆ ಎಂದೂ ಅಳದ ವೀರನೆಂದು ಜೀವಿಸುವೆ, ಪ್ರಪಂಚವೇ ನಿನ್ನನ್ನು ದೂಷಿಸಿದರೂ ಆ ದೂಷಣೆಗೆ ನಾನು ಒಳಗಾಗದಂತೆ ಕಾಪಾಡುವೆ, ನಿನ್ನನ್ನು ಮೀರಿಸಿದ ಧೀರ ಯಾರೂ ಇಲ್ಲ ಎಂದು ಹೇಳುವಂತೆ ಬದುಕುವೆ. ತನ್ನ ತಂದೆಯ ಪ್ರೀತಿಯ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದೆ. ನಾನು ನಮ್ಮಪ್ಪನ ಹತ್ರ ಹೊಟ್ಟೋದೆಪ್ಪ ಇವಾಗ.
0: ಹೌದು, ಇವತ್ತು ಎಲ್ಲ ಮಕ್ಕಳು ಬರ್ದಿರೋದು ಹೇಗಿದೆ ಅಂದರೆ, ಅದನ್ನು ನಾವು ಓದ್ತಾ ಇದ್ರೆ ಇವಾಗ ಶಾರದೆ ಓದಿದ್ರೆ ಶಾರದೆ ಹತ್ರಕ್ಕೆ ಹೋದ್ವಿ, ಇವಾಗ ಅಪ್ಪನ ಬಗ್ಗೆ ಓದಿದ್ರೆ ಅಪ್ಪನ ನೆನಪಾಗ ಅಪ್ಪನ ಹತ್ರಕ್ಕೆ ಹೋದ್ವಿ. ಆ ಥರ ಅವ್ರು ಬರ್ದಿರೋದು ಅಷ್ಟು ನಮ್ಮ ಕಣ್ಣಿಗೆ ಕಟ್ಟುವಂತೆ ಬರ್ದಿದ್ದಾರೆ.
1: ಹೌದು,
0: ನಿಜವಾಗ್ಲೂ ಅದಕ್ಕೆ ನಾವು ಮಕ್ಕಳುಗಳಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಲೇಬೇಕು.
1: ಹೌದು,
0: ಈಗ ಆದಿ ಚುಂಚನಗಿರಿ ಸೆಂಟ್ರಲ್ ಸ್ಕೂಲಿಂದ 7ನೇ ತರಗತಿ ವಿದ್ಯಾರ್ಥಿನಿ ಬಾಂಧವಿ ಎಂ ಬರ್ದಿರೋಂಥ 2 ಚುಟುಕು ಮತ್ತು 2 ಹನಿಗವನವನ್ನು ಓದ್ತಾ ಇದ್ದೀನಿ.
1: 2 ಚುಟುಕು ನೀನು ಓದು, ಅದಾದಮೇಲೆ ನಾನು ಲಕ್ಷ್ಯಗೌಡ ಬರೆದಿರೋ ಮತ್ತೊಂದು ಪದ್ಯವನ್ನು ಓದ್ತೀನಿ, ಅದಾದಮೇಲೆ ನೀನು ಓದು.
0: ಆಯ್ತು. ಚುಟುಕು ಏನಪ್ಪ ಅಂದರೆ, ಮೊದಲನೇದು, ಶಾಲೆಗೆ ಹೋಗುವ ದಾರಿಯಲ್ಲಿ ಹಕ್ಕಿಯು ಹಾಡುತ್ತಾ ನಿಂತಿತ್ತು, ಅದರ ಹಾಡನ್ನು ಕೇಳುತ್ತಾ ನಾನು ನನ್ನದೇ ಚುಟುಕು ಬರೆದೆನು ಅಂತ ಬರ್ತಿದ್ದಾರೆ. ಮತ್ತೊಂದು ಚುಟುಕು, ಗಿಡದ ಕೊಂಬೆಯ ತುದಿಯಲ್ಲಿ ಹಸಿರು ಎಲೆಯ ಮರೆಯಲ್ಲಿ ಯಾರೂ ಕಾಣದ ಜಾಗದಲ್ಲಿ ಹೂವು ನಕ್ಕಿತು ಮುಂಜಾನೆಯಲ್ಲಿ ಅಂತ ಬರ್ತಿದ್ದಾಳೆ.
1: ಬಹಳ ಚೆನ್ನಾಗಿದೆ.
0: ಹೌದು,
1: ಈಗ ನಾನು ಓದ್ಲಾ. ಲಕ್ಷ್ಯಗೌಡ ಬರೆದಿರುವಂತ ಮತ್ತೊಂದು ಕವನ ಓದ್ತಾ ಇದ್ದೀನಿ. ಭಾರತಾಂಬೆ ಈ ಕವನಕ್ಕೆ ಕೊಟ್ಟಿರೋ ಹೆಸರು. ಭಾರತಾಂಬೆ, ನಿನ್ನ ಮುದ್ದು ಕಂದ ನಾನು, ಎಂದು ಪೂಜಿಸುವೆ ನಿನ್ನನ್ನು. ಈ ದೇಶದ ಸೇವೆಯೇ ನನಗೆ ಧರ್ಮನಿಷ್ಠೆ, ನನ್ನ ಶಯನದಲ್ಲೂ ನಾ ನೆನೆಯುವೆ ನಿನ್ನ ಒಳಿತನ್ನಷ್ಟೇ. ನೀನು ಎಂದೂ ಹರಸುತ್ತಾ ನಮ್ಮನ್ನು ಕಾಯಿ, ನಿನ್ನ ಸೇವೆಗೆ ನಾ ಏನು ಮಾಡಲಿ ತಾಯಿ. ದೇಶಕ್ಕೆಲ್ಲ ಅನ್ನ ನೀಡುವ ರೈತನಾಗಲೇ, ನರಳುವವರನ್ನು ಪೋಷಿಸುವ ವೈದ್ಯನಾಗಲೇ, ಓ ಜನನಿ, ನಾನು ನಿನಗಾಗಿ ಮಾಡುವೆ ಅಳಿಲು ಸೇವೆಯನ್ನು, ನೀ ಬಂದು ಸ್ವೀಕರಿಸು ಅದನ್ನು. ನನ್ನ ಸ್ವಪ್ನದಲ್ಲಿ ನೆನೆಯುವ ನಿನಗಾಗಿ ಮಾಡುವ ಕಾರ್ಯ, ನಿನ್ನ ಸೇವೆಯನ್ನು ಮಾಡುವುದು ಧ್ಯೇಯ. ನಾ ನಿನ್ನನ್ನು ಎತ್ತಿ ಹಿಡಿದು ಶಿಖರದತ್ತ ಮುನ್ನಡೆಯುವ, ನಿನಗೆ ಒಳ್ಳೆಯ ಕಂದನಾಗುವೆ ಅಂತ ಬರೆದಿದೆ ಈ ಮಗು.
0: ತುಂಬಾ ಚೆನ್ನಾಗಿ ಬರೆದಿದ್ದಾಳೆ.
1: ದೇಶಭಕ್ತಿ ಈ ಮಗುವಿನಲ್ಲಿ ಚಿಗುರಿದೆ ಅಂತ ಅನ್ಸುತ್ತೆ.
0: ಹೌದು, ಎಲ್ಲಾ ಮಕ್ಕಳಿಗೂ ನಾವು ಹೇಳದಷ್ಟೇ, ದೇಶಭಕ್ತಿ, ದೇಶ ಪ್ರೇಮ, ನಾವು ಚಿಕ್ಕ ವಯಸ್ಸಿನಿಂದ ಅದನ್ನ ಬೆಳೆಸ್ಕೊಂಡು ನಮಗಾಗಿ ದೇಶ ಇಷ್ಟು ಮಾಡ್ತಾ ಇದೆ, ದೇಶಕ್ಕಾಗಿ ನಾನೇನು ಮಾಡಲಿ, ನನ್ನ ಒಂದು ಸಹಾಯವನ್ನ ಅಥವಾ ನನ್ನ ಒಂದು ಪಾಲನ್ನ ನಾನು ಹೇಗೆ ದೇಶಕ್ಕಾಗಿ ನಾನು ಮಾಡಬೇಕು ಅನ್ನೋದನ್ನ ಎಲ್ಲ ಮಕ್ಕಳು ಇದರಿಂದ ತಿಳ್ಕೊಳ್ಳಿ ಅಂತ ಹೇಳ್ತಾ. ಈಗ ಬಾಂಧವಿ ಬರ್ದಿರೋಂತ ಹನಿಗವನಗಳನ್ನ ಓದ್ತಾ ಇದ್ದೀನಿ. ಮೊದಲನೇ ಹನಿಗವನ, ಹಾಡು ಶುರುವಾದಾಗ ನನ್ನ ಕಾಲು ನಿಲ್ಲಲ್ಲ, ಖುಷಿಯಿಂದ ಕುಣಿಯುವಾಗ ಬೇರೆ ಯೋಚನೆ ಇರಲ್ಲ. ಮತ್ತೊಂದು ಹನಿಗವನ, ಬೆಳಿಗ್ಗೆ ಸೂರ್ಯ ಬಂದಾಗ ಕತ್ತಲೆಯೆಲ್ಲ ಓಡುವುದು, ಹೊಸದೊಂದು ದಿನದ ಆರಂಭದಲ್ಲಿ ನನ್ನ ಮುಖವು ಅರಳುವುದು ಅಂತ ಬರ್ದಿದ್ದಾಳೆ.
1: ಚೆನ್ನಾಗಿದೆ ಅಲ್ಲ,
0: ತುಂಬಾ ಮುದ್ದಾಗಿದೆ, ಪುಟ್ ಪುಟ್ಟದಾಗೆ.
1: ಈಗ ನಾನು ಲಕ್ಷ್ಯಗೌಡ ಬರೆದಿರೋ ಮತ್ತೆ

0: ಒಂದು ಕವಿತೆನ ಓದ್ತಾ ಇದ್ದೀನಿ. ಈ ಹುಡುಗಿ ಈ ಸರ್ತಿ 3 ಕವಿತೆಯನ್ನು ಬರೆದಿದ್ದಾಳೆ. ತುಂಬ ಖುಷಿಯಾಯಿತು. ಮೊದಲನೇ ಕವಿತೆ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು. ನನ್ನ ಜೀವನದ ನಾಯಕ ಅಪ್ಪ ಅಂತ ಬರ್ತದೆ. ಹೆಣ್ಮಕ್ಳಿಗೆ ಅಪ್ಪನ ಕಂಡ್ರೆ ಬಹಳ ಪ್ರೀತಿ ಅಂತ ಹೇಳ್ತಾರಲ್ಲ,
1: ಗಂಡ್ಮಕ್ಳಿಗಿಂತಾನು ಹೆಣ್ಮಕ್ಳಿಗೆ ತಂದೆಯರ ಜೊತೆ ಆ ಒಂದು ಬಾಂಧವ್ಯನೇ ಬೇರೆ ಅನ್ಬೋದು.
0: ನಿಸರ್ಗ ಮಾತೆ ಅಂತ ಈ ಕವಿತೆಯ ಹೆಸರು. ನಿನ್ನ ಎದೆ ಹಾಲು ನಮಗೆ ಜೀವಜಲ, ನೀನು ಕೊಡುವ ಫಲಹಾರವೇ ನಮಗೆ ಜೀವನ ಮೂಲ, ನಿನ್ನ ತ್ಯಾಗ ನಮಗೆ ಅಪಾರ, ಇದನ್ನು ತಿಳಿಯದೆ ನಾವು ತೋರುತ್ತಿರುವೆವು ಅಹಂಕಾರ. ಮಳೆಯಾಗಿ ಬಂದು ದಣಿವ ತಣಿಸುವೆ, ನೆರಳಾಗಿ ಕಂಡು ಆಯಾಸವ ತಂಗಿಸುವೆ. ಓ ತಾಯಿ, ಈ ಜಗದ ಸೃಷ್ಟಿಕರ್ತೆ ನೀನು, ನಿನ್ನನ್ನು ತಿರಸ್ಕರಿಸಿದರೆ ನಮ್ಮ ಗತಿಯೇನು? ಅಮ್ಮ, ನಿನ್ನ ಮೈ ಮುಟ್ಟಿರುವವರು ದುಷ್ಟರು, ಈ ಅನ್ಯಾಯವನ್ನು ಕೇಳುವರು ಯಾರು? ನೀನು ಅನುಭವಿಸುತ್ತಿರುವ ಇದರ ನೋವು ನಿನ್ನ ಮಕ್ಕಳಾಗಿ ಸುಮ್ಮನಿರುವೆವು ನಾವು, ನೀನು ತೋರಿ ಹಂಚುತ್ತಿರುವೆ ಶಾಂತಿಯ, ನಿನ್ನನ್ನು ಕೆಣಕುವವರಿಗೆ ನೀಡು ಶಿಕ್ಷೆಯ. ನಿನ್ನ ತಾಳ್ಮೆಯನ್ನು ಪರೀಕ್ಷಿಸಬಾರದು, ಹಾಗೆ ಮಾಡಿದವರು ಜೀವಂತ ಇರಬಾರದು. ನಿಸರ್ಗನ ಮನುಷ್ಯ ಹಾಳು ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಅಪಾರವಾದ ದುಃಖವನ್ನ ಈ ಕವಿತೆಯ ಮೂಲಕ ವ್ಯಕ್ತಪಡಿಸಿದ್ದಾಳೆ ಲಕ್ಷ್ಯ ಅಲ್ವಾ?
1: ಹೌದು.
0: ಚಿನ್ಮಯಿ, ಇಲ್ಲಿಗೆ ನಮ್ಮ ಹತ್ರ ಇದ್ದಿದ್ದ ಎಲ್ಲಾ ಪತ್ರಗಳು ಮುಗಿದೋಯ್ತು. ಇವತ್ತು ನಾವು ಓದಿರೋದು ಯಾವ್ಯಾವ ಶಾಲೆದು ಹೇಳಿ?
1: ಕೌಟಿಲ್ಯ ವಿದ್ಯಾಲಯ, ಆಮೇಲೆ ತಿಪ್ಟೂರಿಂದ ಒಂದು ಪತ್ರ ಬಂದಿತ್ತು, ಅದನ್ನ ಓದಿದ್ವಿ. ಮಹಾವೀರ್ ಶಾಲೆಯಿಂದ ಬಂದಿತ್ತು,
0: ಹಾ ಕರೆಕ್ಟ್.
1: ಆಮೇಲೆ ಆದಿ ಚುಂಚನಗಿರಿ ಸೆಂಟ್ರಲ್ ಸ್ಕೂಲ್ ಇಂದ ಬಂದಿತ್ತು. ಇವಿಷ್ಟು ಶಾಲೆಗಳದ್ದು ಓದಿದೀವಿ.
0: ಸೇಂಟ್ ಥಾಮಸ್ ಸೆಂಟ್ರಲ್ ಸ್ಕೂಲ್, ರಾಷ್ಟ್ರೋತ್ಥಾನ
1: ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ. ಹೌದು,
0: ಇಷ್ಟು ಶಾಲೆ ಮಕ್ಕಳಿಗೆ ನಾವು ಅಭಿನಂದನೆಗಳನ್ನ ಹೇಳೋಣ.
1: ಹೌದು, ಇನ್ನು ಶಾಲೆನೂ ಪ್ರಾರಂಭ ಆಗಿದೆ. ನಿಮ್ಮ ಹೊಸ ಪಠ್ಯ ಪುಸ್ತಕಗಳು ಬಂದು ಅದರಲ್ಲಿ ಓದಕ್ಕೆ ನೀವು ನಿಮಗ್ನರಾಗ್ತಾ, ಜೊತೆ ಜೊತೆಯಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕರಿಕ್ಯುಲರ್ ಬೇಕಲ್ಲ, ಅದಕ್ಕಾಗಿ ಬರೀಬೇಕಾಗಿರೋ ನಮ್ಮ ವಿಳಾಸ ನಿಮಗ್ ಗೊತ್ತಿದೆ ಆಲ್ರೆಡಿ. ಆದ್ರೂ ಮತ್ತೊಮ್ಮೆ ಹೇಳ್ತಾ ಇದೀವಿ, ನೀವು ಪತ್ರ ಬರೆಯೋದಾದ್ರೆ ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 5700020.
0: ಮಿಂಚಂಚೆ ವಿಳಾಸ?
1: ಮಿಂಚಂಚೆ ವಿಳಾಸ ಹೇಳ್ತಾ ಇದ್ದೀನಿ, REPLYAIRMYSURU replyair@gmail.com.
0: ಸರಿ, ಹಾಗಾದ್ರೆ ಮುಂದಿನ ಸರ್ತಿ ಮತ್ತಷ್ಟು ಪತ್ರಗಳು ಬರುತ್ತೆ ಅಂತ ಭಾವಿಸ್ತಾ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ತಿಂಗಳ ಕಡೆಯ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದ ಮಕ್ಕಳ ಸಾಹಿತ್ಯ ರಂಗ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ನಮಸ್ಕಾರ.
2: ಇದುವರೆಗೂ ಮಕ್ಕಳ ಸಾಹಿತ್ಯ ರಂಗ ಮಕ್ಕಳ ಪತ್ರಗಳನ್ನ ಧರಿಸಿದ ಸಾಹಿತ್ಯ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಬಿಜಿ ಕವಿತಾ ಹಾಗೂ ಚಿನ್ಮಯಿ ಕೆಎಸ್. ಇದು ಇಂದಿನ ಮಕ್ಕಳ ಮಂಟಪ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿ ಮೈಸೂರು. ಇನ್ನೀಗ ಮುಂದಿನ ಕಾರ್ಯಕ್ರಮ. ಸಮಯವಾಗಿದೆ 4 ಗಂಟೆ.
1: ಆಕಾಶವಾಣಿ ನಾಟಕ ತಾಯಿ, ರಚನೆ HS ಮೋಹನ್, ನಿರ್ಮಾಣ ಉಮೇಶ್ SS. ಕೇಳಿ ನಾಟಕ ತಾಯಿ.

0: ಹಲೋ ರಾಧಾ, ಹೇಗಿದ್ಯಾ?
1: ಓ ನೀನು, ಬಾ ಹೇಮಂತ್. ಅಮೇರಿಕಾದಿಂದ ಯಾವಾಗ ಬಂದೆ?
0: ಇವತ್ ಬೆಳಿಗ್ಗೆ ಬಂದೆ.
1: ಇಷ್ಟು ಬೇಗ ನನ್ನನ್ನ ನೋಡಕ್ ಬಂದಿಯಾ? ಇರು, ಒಂದ್ ಲೋಟ ಕಾಫಿ ಮಾಡ್ಕೊಂಡ್ ಬರ್ತೀನಿ.
0: ಬೇಡ ರಾಧಾ, ಮನೇಲಿ ಕಾಫಿ ಕುಡ್ಕೊಂಡೆ ಹೊರಟು ಬಂದಿದ್ದು. ನಾನ್ ಇಷ್ಟು ಬೇಗ ನಿನ್ನ ನೋಡಕ್ ಬಂದಿದ್ಕ

0: ನಿನಗೆ ಆಶ್ಚರ್ಯ ಆಗಿರ್ಬೇಕಲ್ಲ.
1: ಆಶ್ಚರ್ಯ ಆ ಕ್ಷಣಕ್ಕಾಯ್ತು, ಆದ್ರೆ ಈಗ ಕಾರಣ ಗೊತ್ತಾಯ್ತು.
0: ನಾನಿನ್ನೂ ಆ ಬಗ್ಗೆ ಮಾತಾಡೇ ಇಲ್ಲ.
1: ಮಾತಾಡದೆ ಇದ್ರೆ ಏನಂತೆ, ನಾನು ಯಾರ್ದೋ ಮಗುನ ನನ್ನ ಗರ್ಭದಲ್ಲಿ ಬೆಳೆಸಿರೋದ್ರ ಬಗ್ಗೆ ವಿಚಾರಿಸೋದಕ್ಕೆ ಬಂದಿದ್ಯಾ ಅಲ್ವಾ?
0: ನೀನು ಸಂಪಾದನೆ ಮಾಡ್ತಾ ಇದೀಯ ರಾಧಾ, ನಿನ್ನ ಸಂಬಳ ನಿನ್ನ ಜೀವನಕ್ಕೆ ಸಾಕು ತಾನೆ. ನೀನೇ ಹೇಳ್ತಿದ್ದಲ್ಲ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ.
1: ಹ್ಞೂ, ಹಾಗಂದಿದ್ದುಂಟು. ಆದರೆ ಲೈಫ್ ಅಷ್ಟು ಸಿಂಪಲ್ ಅಲ್ವೆಲ್ಲ. ನೀನು ಅಮೇರಿಕಾಗೆ ಹೋದ್ಮೇಲೆ ಇಲ್ಲಿ ನಡೆದ ಘಟನೆಗಳ ಬಗ್ಗೆ ನಿನಗೆ ಗೊತ್ತಿಲ್ಲ. ನನ್ನ ತಂಗಿ ಸುರುಬಿ ಅವಳ ಬಾಯ್ ಫ್ರೆಂಡ್ ಜೋಸಫ್ ಜೊತೆ ಬೆಂಗಳೂರೆಲ್ಲ ಸುತ್ತಾಕ್ಬಿಟ್ಲು. ಒಂದು ಗಂಡು ಒಂದು ಹೆಣ್ಣಿನ ನಡುವೆ ಮದುವೆ ಒಂದು ಬಿಟ್ಟು ಏನೇನಾಗ್ಬೋದೋ ಅದೆಲ್ಲ ಆಗೋಯ್ತು.
0: ಸೊ ವಾಟ್, ನಿಮ್ಮ ತಾಯಿನ ಕನ್ವಿನ್ಸ್ ಮಾಡಿ ಅವರಿಬ್ಬರನ್ನ ಮದುವೆಗೆ ಒಪ್ಪಿಸ್ಬೇಕಾಗಿತ್ತು.
1: ಹ್ಞೂ, ನಮ್ಮಅಮ್ಮ ಏನೋ ಅವರಿಬ್ಬರು ಮದುವೆಗೆ ಒಪ್ಕೊಂಡ್ಲು.
0: ಮತ್ತೆ?
1: ಆ ಜೋಸಫ್ ರೆಡಿ ಇರಲಿಲ್ಲ. ತನ್ನ ಕೆಲಸ ಕೊಡಿಸ್ದವನಿಗೆ ತನ್ನ ಕೃತಜ್ಞತೆ ತೋರಿಸೋದಕ್ಕೆ ಅವನ ಮಗಳನ್ನೇ ಮದುವೆ ಆಗ್ಬಿಟ್ಟ.
0: ಚೆನ್ನಾಗಿದೆ, ತನ್ನನ್ನು ಪ್ರೀತಿಸಿದವಳಿಗೆ ಕೃತಜ್ಞನಾಗಿ.
1: ಹೌದು ಹೇಮಂತ್, ನಮ್ಮ ಜನಾನೇ ಹಾಗಲ್ವಾ.
0: ಆದರೆ ನಿನ್ನ ತಂಗಿ ಮದುವೆನ ನಿಧಾನವಾಗಿ ಮಾಡಬಹುದಿತ್ತಲ್ವಾ?
1: ಹ್ಞೂ, ಮಾಡ್ಬೋದಾಗಿತ್ತು. ಆದರೆ ನಮ್ಮಅಮ್ಮ ಬಿಡಲಿಲ್ಲ ನೋಡು. ವಿಷಯ ಎಲ್ರಿಗೂ ತಿಳಿಯೋದ್ರೊಳಗಡೆ ಮದುವೆ ಮಾಡಿ ಮುಗಿಸ್ಬೇಕು ಅಂತ ಗೋಳಾಡಿದ್ಲು. ಕೊನೆಗೆ ವಿಷಯ ಗೊತ್ತಿದ್ದ ಗಂಡೇ ಒಪ್ಕೊಂಡ, ಆದರೆ 50,000 ವರದಕ್ಷಿಣೆ ಕೇಳ್ದ. ಮದುವೆಗೆ 1,00,000 ಬೇಕಿತ್ತು. ಅಮ್ಮ ಏನಾದರೂ ಮಾಡು ಅಂತನ್ಲು, ಅತ್ಲು.
0: ಏನು ಮಾಡೋಕ್ಕಾಗತ್ತೆ, ಸೆಂಟಿಮೆಂಟ್ಸ್ ಇರಬಾರ್ದು ಅಂತ ಹೇಳ್ತಿದ್ದು ನೀನೇ. ಈಗ ನೋಡಿದ್ರೆ ಕರಗೋಗ್ಬಿಟ್ಟಿದ್ಯಲ್ಲ ರಾಧಾ.
1: ಹೌದು ಹೇಮಂತ್, ಆದರೆ ಪೂರ್ತಿಯಾಗಿ ನಿರ್ಲಿಪ್ತಳಾಗೋದು ಕೂಡ ಸಾಧ್ಯ ಆಗಲಿಲ್ಲ. ವೈರಾಗ್ಯ ಬಂತು ಅಂತ ಸನ್ಯಾಸತ್ವ ತಗೊಂಡು ಓಡೋದ ನಮ್ಮಪ್ಪ. ಅವನ ಜವಾಬ್ದಾರಿನ ನನ್ನ ಹೆಗಲ ಮೇಲೆ ಹೇರ್ದ. ಏನು ತೋಚದೆ ಕಂಗಾಲಾಗಿರುವಾಗ ಒಂದು ವಿಚಿತ್ರ ಅನುಭವದ ಅಡ್ವರ್ಟೈಸ್ಮೆಂಟ್ನ ನೋಡಿದೆ. ಜಾನ್ಸನ್ ದಂಪತಿಗಳ ಮೂರ್ಖತನ ನನಗೆ ಸಹಾಯ ಮಾಡ್ತು.
0: ಮೂರ್ಖತನ
1: ಅಷ್ಟಲ್ದೆ ಇನ್ನೇನು ಹೇಮಂತ್, ಅಲ್ಲ ಅವ್ರಿಗೆ ಮಕ್ಕಳಾಗದಿದ್ರೆ ಏನಂತೆ? ನಮ್ಮ ದೇಶದಲ್ಲಿ ಲಕ್ಷಾಂತರ ಅನಾಥ ಮಕ್ಕಳಿವೆ, ಯಾವುದಾದ್ರೂ ಒಂದನ್ನು ಅಡಾಪ್ಟ್ ಮಾಡ್ಕೊಳ್ಳೋದಲ್ವಾ?
0: ಎಷ್ಟು ದುಡ್ಡು ಕೊಟ್ರು ಅವರು? ನಿಮ್ಮ ಮನೆಯಲ್ಲಿ ಯಾರೂ ಪ್ರೊಟೆಸ್ಟ್ ಮಾಡಿಲ್ವಾ ಇದಕ್ಕೆ?
1: 1,00,000 ಕೊಟ್ಟರು, ಮನೆಯವರು ಪ್ರೊಟೆಸ್ಟ್ ಮಾಡಿದರೆ 1,00,000 ಕಡಿಮೆ ಆಯಿತು ಅಂತ ಚೌಕಾಸಿ ಮಾಡ್ಬೋದಾಗಿತ್ತು. ಹೇಮಂತ್, ನಂದು ಒಂದೇ ಒಂದು ಆಸೆ.
0: ಏನದು ರಾಧ?
1: ಏನಿಲ್ಲ, ಹೆಣ್ಣಿಗೆ ಹೆರಿಗೆ ಅನ್ನೋದು ಮುಗಿದ್ರೆ ಪುನರ್ಜನ್ಮ ಅಂತ ಹೇಳ್ತಾರೆ. ಹೆರಿಗೆ ಸಮಯದಲ್ಲಿ ನಾನು ಸತ್ತೋದ್ರೆ ನಿಶ್ಚಿಂತೆ ಅಂತ.
0: ವಾಟ್ ಆರ್ ಯು ಟಾಕಿಂಗ್? ಏನು ಮಾತಾಡ್ತಿದ್ದೀಯ ರಾಧ?
1: ಹೌದು ಹೇಮಂತ್, ನನಗೆ ಬದುಕಿನ ಬಗ್ಗೆ ಪೂರ್ತಿಯಾಗಿ ತಿರಸ್ಕಾರ ಬಂದ್ಬಿಟ್ಟಿದೆ. ಶಶಾಂಕ್, ನಿನಗೆ ಗೊತ್ತಿರಬೇಕಲ್ಲ ಶಶಾಂಕ್ ಯಾರು ಅಂತ.
0: ಅದೇ ನಿನ್ನ ಲವರ್ ಅಲ್ವಾ?
1: ಹ್ಞೂ ಅವನೇ. ಅವನು ನನ್ನನ್ನು ಪ್ರೀತಿಸ್ತಾನೆ ಅಂತಲೇ ಭಾವಿಸಿದ್ದೆ. ಆದರೆ ಒಂದಿನ ಅವನು ನನ್ನ ಹತ್ರ, ರಾಧಾ ನನ್ನ ಅಕ್ಕನಿಗೆ ಗಂಡು ಸಿಗೋದು ಬಹಳ ಕಷ್ಟ ಆಗ್ತಾ ಇದೆ, ಅದಕ್ಕೆ ಮ್ಯೂಚುವಲ್ ಅಲೈಯನ್ಸ್ಗೆ ಒಪ್ಕೋಬೇಕಾಯಿತು, ಐ ಆಮ್ ವೆರಿ ಸಾರಿ ಅಂತ ಹೇಳ್ದ. ಹೇಮಂತ್, ನಾನು ನಿನ್ನ ಒಂದು ಪ್ರಶ್ನೆ ಕೇಳಿದೆ, ನೆನಪಿದೆಯಾ?
0: ಯಾವ ಪ್ರಶ್ನೆ?
1: ಈ ಭಿಕ್ಷುಕರು ಸದಾ ರೋಗದಿಂದ ನರಳ್ತಿರೋರು, ಸುಳ್ಗಾರಿಕೆ ಮಾಡೋರು, ಜೀವನದಲ್ಲಿ ಏನು ಮಾಡೋಕ್ಕೂ ಆಗದಿರೋರು, ಯಾಕೆ ಕಷ್ಟಪಟ್ಕೊಂಡಾದರೂ ಜೀವನ ಮಾಡಬೇಕು ಅಂತ.
0: ಹಾಂ ಹಾಂ, ಹೌದು ಕೇಳಿದ್ದೆ, ಆದರೆ ಅದಕ್ಕೆ ಉತ್ತರ ಈಗಲೂ ನನಗೆ ಗೊತ್ತಾಗಿಲ್ಲ ನೋಡು.
1: ನಾನು ಹೇಳ್ತೀನಿ ಕೇಳು ಹೇಮಂತ್, ಮನುಷ್ಯನಿಗೆ ಜೀವನ ಮಾಡೋದು ಎಷ್ಟು ಕಷ್ಟನೋ ಆತ್ಮಹತ್ಯೆ ಮಾಡ್ಕೊಳ್ಳೋದು ಇನ್ನೂ ಕಷ್ಟ. ಹಾಗಾಗಿ ಪ್ರಪಂಚದಲ್ಲಿ ಕೋಟ್ಯಾಂತರ ಜನ ಬದುಕು ಅಸಹನೀಯ ಅಂತ ಅನಿಸಿದ್ರು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಾಗದೆ ಬದುಕಿರ್ತಾರೆ. ನಾನು ಅಂತವಳೆ, ಅದಕ್ಕೆ ನಾನು ಅಂದಿದ್ದು ಹೆರಿಗೆ ಸಮಯದಲ್ಲಿ ಸತ್ತೋದ್ರೆ ಸಾಕು ಅಂತ.
0: ಅಂತೂ ಈ ರೀತಿ ಇಂಡಿಫ್ರೆಂಟಾಗಿ ಮಾತಾಡೋದನ್ನ ನೀನು ಇನ್ನೂ ಬಿಟ್ಟಿಲ್ಲ ನೋಡು. ಈ ಅನಾಲಿಟಿಕಲ್ ಮೈಂಡ್ನ ಬಿಟ್ಬಿಡು, ಜೀವನನ ಇಡಿಯಾಗಿ ನೋಡೋದನ್ನ ಕಲ್ತ್ಕೋ. ಈಗಲಾದರೂ ಚೇಂಜ್ ಆಗು ರಾಧ.
1: ಐ ಕೆನಾಟ್. ನನಗೆ ರ್ಯಾಷನಲ್ ರಾಧ ಅಂತ ನೀವೆಲ್ಲ ಟೈಟಲ್ ಕೊಟ್ಟಿದ್ದೀರಲ್ಲ, ಅದನ್ನಾದ್ರೂ ನಾವು ಉಳಿಸ್ಕೋಬೇಡ್ವಾ?
0: ಓ, ನಿನ್ನ ಜೊತೆ ಚರ್ಚೆ ಮಾಡಿ ನಿನ್ನನ್ನು ಕನ್ವಿನ್ಸ್ ಮಾಡೋಕ್ಕಾಗಲ್ಲ.

0: ನೀವಾ? ಬನ್ನಿ ಕೂತ್ಕೊಳ್ಳಿ.
1: ಓಹೋ, ನಮಸ್ಕಾರ. ರಾಧಾ ಅವ್ರು ಇದ್ದಾರಾ?
0: ಹ್ಞೂ, ಇದ್ದಾಳೆ. ಈಗ ತಾನೇ ಆಫೀಸಿಂದ ಬಂದ್ಲು, ಬರ್ತಾಳೆ, ಕೂತ್ಕೊಳ್ಳಿ.
1: ಬರ್ಲಿ ಬರ್ಲಿ, ನಿಧಾನ ಬರ್ಲಿ. ಹಾ, ಅಂದಾಗೆ ಅವ್ರಿಗೇನು ಎರಡು ಮೂರು ದಿನ ಹುಷಾರಿರ್ಲಿಲ್ವಂತೆ?
0: ಹ್ಞೂ, ಸ್ವಲ್ಪ ಹುಷಾರಿರಲಿಲ್ಲ, ಜ್ವರ ಬಂದಿತ್ತು. ಈಗ ಪರವಾಗಿಲ್ಲ, ಹುಷಾರಾಗೇ ಇದ್ದಾಳೆ. ತಗೊಳ್ಳಿ, ಈ ಪೇಪರ್ ಓದ್ತಾ ಇರಿ, ಬರ್ತಾಳೆ.
1: ಸರಿ ಸರಿ ಸರಿ.
2: ಓ, ಮಿಸ್ ಜಾನ್ಸನ್, ನಮಸ್ಕಾರ.
1: ನಮಸ್ಕಾರ ಮಿಸ್ ರಾಧಾ. ಮತ್ತೆ ನಿಮಗೆ ಹುಷಾರಿರಲಿಲ್ವಂತೆ, ಮೇರಿ ಹೇಳಿದ್ಲು. ಅಯ್ಯೋ, ನನ್ನ ಹೆಂಡತಿಗೆ ಗಾಬರಿನೇ ಆಗೋಯ್ತು. ಆದರೆ ಅವಳಿಗೂ ನೋಡಿ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ನೋಡ್ಕೊಂಡು ಬನ್ನಿ ಅಂತ ನನ್ನನ್ನು ಕಳಿಸಿದಾಳೆ. ಅದಿರಲಿ, ಈಗ ಹೇಗಿದ್ದೀರಿ?
2: ಓ, ಥ್ಯಾಂಕ್ ಯು, ಈಗ ಪರವಾಗಿಲ್ಲ, ಸ್ವಲ್ಪ ಸುಸ್ತಿದೆ ಅಷ್ಟೇ.
1: ಮತ್ತೆ ಈ ಮೂರು ದಿನ ನೀವು ಯಾವ ಔಷಧಿನೂ ತಗೊಳ್ಳಿಲ್ಲ ತಾನೇ?
2: ಓ, ನಾನು ಹುಷಾರಾಗಿದ್ದೀನೋ ಇಲ್ವೋ ಅಂತ ನೋಡ್ಕೊಂಡು ಹೋಗಿ ಬಂದಿದೆ ಪ್ರಾಣಿ. ಈಗ ಯಾವ ಔಷಧಿನೂ ತಗೊಳ್ಳಿಲ್ಲ ತಾನೇ ಅಂತಿದೆ. ಏನಿದು?
3: ಇಲ್ಲ, ನಮ್ಮ ತಾಯಿ ಮಾಡಿಕೊಟ್ಟು ಕಷಾಯ ಕುಡಿದೆ ಅಷ್ಟೇ.
1: ಹ್ಞೂ, ಭಾಳ ಒಳ್ಳೇದು, ಭಾಳ ಒಳ್ಳೇದು. ನಾನು ಯಾಕೆ ಹಾಗೆ ಕೇಳಿದೆ ಅಂದರೆ, ಈ ಟೈಮ್ನಲ್ಲಿ ನೀವು ಕಾಯಿಲೆ ಬಂತು ಅಂತ ಏನೇನೋ ಔಷಧಿ ತಗೊಂಡು ಅದರ ಪರಿಣಾಮ ನಮ್ಮ ಮಗು ಮೇಲಾಗಬಾರ್ದು ನೋಡಿ. ಈ ಕಾತರದಲ್ಲೇ ನನ್ನ ವೈಫು ಮೂರು ದಿವಸದಿಂದ ಸರಿಯಾಗಿ ನಿದ್ದೆನೂ ಮಾಡಿಲ್ಲ ನೋಡಿ.
2: ಓಹೋ, ಈಗ ವಿಷಯ, ಬಾಡಿಗೆಗೆ ತಗೊಂಡಿರೋ ಮನೆ ಭದ್ರವಾಗಿರಬೇಕು ಅನ್ನೋದು ಇವ್ರ ಕಳ್ಕಳಿ. ಅಂಥದ್ದೇನಿಲ್ಲ ಬಿಡಿ ಜಾನ್ಸನ್.
1: ಈಗ ಒಂದು ರೀತಿ ರಿಲೀಫ್ ನೋಡಿ ನಮಗೆ. ಅಂದಹಾಗೆ ಇನ್ನು ಮುಂದೇನೂ ಅಷ್ಟೇ, ನಿಮಗೆ ಹುಷಾರಿಲ್ದಿದ್ದರೆ ಫೋನ್ ಮಾಡಿ ನನಗೆ ತಿಳಿಸಿ. ನಂಗೆ ಪರಿಚಯ ಇರೋ ಹೋಮಿಯೋಪತಿಕ್ ಡಾಕ್ಟ್ರ್ ಇದ್ದಾರೆ, ಅವ್ರ ಹತ್ರ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಆಗ ಸೈಡ್ ಎಫೆಕ್ಟ್ಸ್ ಏನೂ ಇರದೆ ನಮ್ಮ ಮಗು ಸೇಫ್ ಆಗಿರುತ್ತೆ.
3: ಅಂತೂ ನಿಮ್ಮ ಮಗು ಬಗ್ಗೆ ತುಂಬ ಕಳಕಳಿ ಕಾಳಜಿ ಇದೆ ಅಲ್ವಾ?
1: ಅಲ್ವೇ, ಮತ್ತೆ ತಂದೆ ತಾಯಿಯಿಂದ ಮೇಲೆ ಅಷ್ಟು ಇಲ್ದಿದ್ರೆ ಹಾಗೆ. ನೋಡಿ ಈ ಬಾಟ್ಲು, ಇದನ್ನ ನನ್ನ ಹೆಂಡತಿ ಕಳಿಸಿದಾಳೆ. ಇದನ್ನ ಬೆಳಗಿನ ಹೊತ್ತು ಹಾಲಿನ ಜೊತೆ ಒಂದು ತಿಂಗಳು, ಆಮೇಲೆ ಈ ಬಾಟ್ಲಲ್ಲಿ ಇದೆಲ್ಲ, ಇದನ್ನ ರಾತ್ರಿ ಊಟ ಆದ್ಮೇಲೆ ಹಾಲು ಕುಡಿಯುವಾಗ ಎರಡು ತಿಂಗಳು ತಗೊಂಡ್ರೆ ಮಗುನ ಆರೋಗ್ಯ ಚೆನ್ನಾಗಿರುತ್ತಂತೆ. ಆಮೇಲೆ ನೋಡಿ, ಈ ಕವರ್ನಲ್ಲಿ ಡ್ರೈ ಫ್ರೂಟ್ಸ್ ಇದೆ, ಇದನ್ನ ನೀವು ದಿನಾಗ್ಲೂ ತಪ್ಪದೇ ತಿನ್ಬೇಕು. ಆಮೇಲೆ ಈ ಗಿಡಮೂಲಿಕೆ ಇದೆ ನೋಡಿ ಪಟ್ಟಣದಲ್ಲಿ, ಇದನ್ನ ತಾವು ದಯವಿಟ್ಟು ದಿನಾ ತೆಗೆದು ಕೆಂಪು ಕಲ್ ಸಕ್ಕರೆ ಸೇರಿಸಿ ಜೊತೆ ಕುಡಿದ್ರೆ ಮಗು ಕೆಂಪಾಗಿ ಹುಟ್ಟುತ್ತಂತೆ.
3: ಅಲ್ರಿ, ಇದೊಳ್ಳೆ ತಮಾಷೆ ಆಗಿದೆ, ಕಪ್ಗಿರೋರು ಮನುಷ್ಯರಲ್ವೇನ್ರಿ?
1: ಏನ್ ಮಾಡ್ತೀರಿ, ತಾಯಿ ಹೃದಯ ಅವಳು ಹೇಳಿದಾಳೆ. ಅವಳ ಮಗು ಬಗ್ಗೆ ಅವಳಿಗಿರುವಷ್ಟು ಕಳಕಳಿ ಬೇರೆಯವರಿಗಿರುತ್ತೆ.
3: ಓ, ಹಾಗಾದ್ರೆ ನನಗೆ ಈ ಮಗು ಬಗ್ಗೆ ಕಳಕಳಿ ಇಲ್ಲ ಅಂತೀರಾ?
1: ನಾನೆಲ್ಲ ಹಾಗಂದೆ, ನಿಮಗೆ ಕಳಕಳಿ ಇರಬಹುದು, ಆದರೆ ಅದು ಕಂಡವರ ವಸ್ತುನ ಅವರಿಗೆ ಜೋಪಾನವಾಗಿ ಮರಳಿಸಬೇಕು ಅನ್ನೋ ಕಳಕಳಿ ಅಷ್ಟೆ. ಇಲ್ಲಿ ನೋಡಿ, ಬ್ಯಾಂಕ್ ಲಾಕರ್ಲಿ ನಾವು ಒಡವೆಗಳನ್ನ ಇಟ್ಟಿರ್ತೀವಿ. ಅವು ನಮ್ಮ ಹತ್ರ ಇರೋದಕ್ಕಿಂತ ಹೆಚ್ಚು ಕಾಲ ಬ್ಯಾಂಕ್ ಅವ್ರ ಬಳಿ ಇದ್ರೂ ನಮಗೆ ಅವುಗಳ ಬಗ್ಗೆ ಇರುವಷ್ಟು ಪ್ರೀತಿ, ಆ ಅಟ್ಯಾಚ್ಮೆಂಟು ಬ್ಯಾಂಕ್ನವ್ರಿಗೆ ಇರೋಕೆ ಸಾಧ್ಯವೇ?
3: ಖಂಡಿತ ಇಲ್ಲ. ಒಂದು ವೇಳೆ ಬ್ಯಾಂಕ್ ಲಾಕರ್ಲಿ ಇಟ್ಟ ವಸ್ತುಗಳು ಕಳವಾದ್ರೆ ಆಗೇನು ಮಾಡ್ತೀರಿ?
1: ಏನು ಲಾಸ್ ಏನಿಲ್ಲ, ಅದ್ರ ಬದಲು ಬೇರೆ ಜುವೆಲ್ಸ್ನ, ಇಲ್ಲ ಆ ವಸ್ತುಗಳ ಬೆಲೆಗೆ ಸಮನಾದ ಕ್ಯಾಶ್ನ ಬ್ಯಾಂಕ್ ಅವ್ರು ಕೊಡ್ತಾರೆ.
3: ಓ, ಹಾಗಾದ್ರೆ ನಾನು ಹೊತ್ತಿರೋ ಮಗುಗೆ ಬದಲಾಗಿ ನಿಮಗೆ ನಾನು ಕ್ಯಾಶ್ ಕೊಡ್ತೀನಿ ಅಂದರೆ?
1: ಏನಂತಿದ್ರಿ ನೀವು?
3: ಗಾಬರಿ ಆಗಬೇಡಿ ಮಿಸ್ಟರ್ ಜಾನ್ಸನ್, ನಾನು ಆ ಥರ ಮಾಡಲ್ಲ.
1: ಸರಿ ಸರಿ ಸರಿ, ಹ್ಞೂ, ತಪ್ಪು ತಿಳ್ಕೊಂಬೇಡಿ, ನಾನಿನ್ನು ಬರ್ತೀನಿ, ನಿಮ್ಮನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಆಯ್ತಾ? ಬರ್ತೀನಿ ಬರ್ತೀನಿ.
3: ಆಯ್ತು.
4: ನಮಸ್ಕಾರ ಕಮಲಮ್ಮನವ್ರಿಗೆ, ಹೇಗಿದ್ದೀರಿ?
0: ಓ, ಹೇಮಂತ, ಯಾವಾಗ ಬಂದ್ಯಪ್ಪ ಅಮೆರಿಕಾದಿಂದ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ದೀಯಾ?
4: ಚೆನ್ನಾಗಿದ್ದೀನಿ ಅಮ್ಮ. ನಾನು ಬಂದು ಎರಡೂವರೆ ತಿಂಗಳಾಯಿತು. ನಾನು ಅಮೆರಿಕಾದಿಂದ ಬಂದಿನೇ ನಿಮ್ಮ ಮನೆಗೆ ಬಂದಿದ್ದೆ, ನೀವಿರಲಿಲ್ಲ. ಯಾಕೆ, ರಾಧಾ ಹೇಳಿಲ್ವಾ ನಿಮಗೆ?
0: ಹೇಳಿರ್ಬೋದಪ್ಪ, ಯಾಕೋ ನಂಗೆ ಈ ನಡುವೆ ಮರವು ಜಾಸ್ತಿ ಆಗೋಗಿದೆ ನೋಡು. ಅದು ಅಲ್ಲದೆ ಈಚೆಗೆ ಅವಳನ್ನು ನೋಡೋಕೆ ಬರೋರು ಹೋಗೋರು ಜಾಸ್ತಿ ಆಗೋಗಿದ್ದಾರೆ. ಯಾರು ಯಾವಾಗ ಬಂದರೂ ಒಂದು ಗೊತ್ತಾಗಲ್ಲ ನೋಡಪ್ಪ. ಗೊತ್ತಾದರೂ ನನಗೆ ಮರ್ತೇ ಹೋಗುತ್ತೆ, ಒಂದು ಜ್ಞಾಪಕದಲ್ಲೂ ಇರಲ್ಲ. ತಪ್ಪು ತಿಳ್ಕೊಬೇಡಪ್ಪ.
4: ಚೇ, ಏನಿಲ್ಲ ಬಿಡಿಯಮ್ಮ, ನಾನೇನು ಹೊಸವಾನೆ ಈ ಮನೆಗೆ? ಅದು ಸರಿ, ಯಾರು ಮನೇಲಿ ಕಾಣ್ತಾ ಇರವಲ್ಲ, ಯಾರು ಇಲ್ವೇನು ಮನೇಲಿ?

0: ಸುನೀತಾ ಕಂಪ್ಯೂಟರ್ ಕ್ಲಾಸ್ಗೆ ಅಂತ ಹೋಗಿದ್ದಾಳೆ. ಇನ್ನು ಮುರಳಿನೋ ಎಲ್ಲರ ಸ್ನೇಹಿತರ ಜೊತೆ ಹಾಗೆ ಅಡ್ಡಾಡ್ಕೊಂಬರ್ತೀನಿ ಅಂತ ಹೊರಗೆ ಹೋಗಿದ್ದಾನೆ. ರಾಧಾ ಒಳಗಿದ್ದಾಳೆ, ಕರಿತೀನಿ.
1: ಅಲ್ಲಮ್ಮ, ನಿಮ್ಮ ಮುರಳಿಗೆ ಇನ್ನೂ ಕೆಲಸ ಸಿಗಲಿಲ್ವಾ?
0: ಇಲ್ಲಪ್ಪ, ಪಾಪ ಆ ಗಂಡು ಕೆಲಸಕ್ಕೆ ಅಂತ ಎಲ್ಲ ಕಡೆ ಅಲ್ದಾಡ್ತಾ ಇರ್ತಾನೆ. ನಮ್ಮ ರಾಧಾ ಮೊದಲು ಅವನೇ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು ನೋಡು.
1: ಯಾಕಮ್ಮ ಹೀಗಂತೀರಾ? ಏನಾಗಿದೆ ಈಗ ಅಂತ? ರಾಧಾ ಕೆಲಸಕ್ಕೆ ಸೇರಿಕೊಂಡು ದುಡಿತಾ ಇಲ್ವಾ? ಅವಳು ತಂಗಿನ ಮದುವೆ ಮಾಡಲಿಲ್ವಾ?
0: ಮಾಡಿದ್ಲಪ್ಪ, ಮಾಡಿದ್ಲು. ಇಲ್ಲ ಅಂತ ಯಾವ ಬಾಯಲ್ಲಿ ಹೇಳಲಿ? ಅದಕ್ಕೆ ಈ ಕಣ್ಣಿಂದ ನೋಡಬಾರ್ದನ್ನೆಲ್ಲ ನೋಡ್ತಾ ಇರೋದು ನಾನು. ಹೋಗಲಿ ಬಿಡು. ಅಯ್ಯೋ, ನನ್ನ ಬುದ್ಧಿಗಿಷ್ಟು, ನೀನ್ ನಿಲ್ಲಿಸ್ಕೊಂಡೇ ಮಾತಾಡಿಸ್ತಾ ಇದ್ದೀನಿ, ಕೂತ್ಕೋಪ್ಪ. ರಾಧಾ, ರಾಧಾ!
2: ಓ, ಏನು ಹೇಮಂತ್, ಅಮ್ಮ ಏನೋ ತಲೆ ತಿಂತಾ ಇದ್ಲು ಅಂತ ಕಾಣಿಸುತ್ತೆ.
1: ಏನಿಲ್ಲ ಬಿಡು ರಾಧಾ.
2: ನೀನ್ ಏನಿಲ್ಲ ಬಿಡು ಅಂದ್ರು ನನಗ್ ಗೊತ್ತಾಗತ್ತೆ. ಅವಳು ಏನೇ ಹೇಳದೆ ಇದ್ರು ರಾಧಾ ಬದಲು ನಮ್ಮ ಮುರುಳಿ ಹಿರಿ ಮಗನಾಗಿ ಹುಟ್ಟಬೇಕಾಗಿತ್ತು ಅಂತ ಅಂದಿರ್ತಾಳೆ. ಮುರುಳಿ ಕೆಲಸ ಸಿಕ್ಕಿದ್ರೆ ತನ್ನ ಸುಖದ ಸುಪ್ಪತ್ ಕೆಲಿ ಓಲಾಡಿಸ್ತಾನೆ ಅನ್ನೋ ಭ್ರಮೆ ಅವಳಿಗೆ.
1: ಅದು ಹೋಗ್ಲಿ ಬಿಡು ರಾಧಾ. ಏನಿವತ್ತು ನೀನ್ ತುಂಬಾ ಖುಷಿಯಾಗಿರೋ ಹಾಗಿದೆಯಲ್ಲ.
2: ಹೌದಾ, ನಿಂಗೆ ಹಾಗನ್ಸುತ್ತಾ?
1: ಅನ್ಸೋದೇನು, ಯಾವ ದಡ್ಡನಿಗಾದ್ರೂ ಗೊತ್ತಾಗುತ್ತೆ ನೀನಿವತ್ತು ತುಂಬ ಖುಷಿಯಾಗಿದೀಯಾ ಅಂತ.
2: ನಿಜ ಹೇಮಂತ್, ನೀ ಹೇಳ್ತಾ ಇರೋದು. ನನ್ನ ಹೊಟ್ಟೆ ಒಳಗಿರೋ ಮಗು ಮಿಸ್ ಕೊಡೋದಕ್ಕೆ ಶುರು ಮಾಡಿದ ದಿನದಿಂದ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ?
1: ರಾಧಾ, ರಾಧಾ, ನೀನು ಈ ಮಾತು ಹೇಳ್ತಾ ಇದೀಯಾ?
2: ಹೌದು ಹೇಮಂತ್, ನಾನೇ ಹೇಳ್ತಿರೋದು. ಹೊಟ್ಟೆಲಿರೋ ಮಗು ಒಂದೊಂದ್ಸಲ ಅಲ್ಗಾಡ್ದಾಗ್ಲೂ ನನಗದೆಷ್ಟು ಸಂತೋಷ ಆಗತ್ತೆ ಗೊತ್ತಾ? ಈಗೀಗ ಈ ಮಗು ಬೇರೆಯವ್ರದ್ದು ಅಂತ ನಂಗೆ ಅನ್ಸೋದೇ ಇಲ್ಲ. ನಂದೇ ಈ ಮಗು. ನನ್ನ ಈ ಮಗು ಹೇಗಿದೆಯೋ, ಹೊರಗೆ ಬಂದ್ಮೇಲೆ ಹೇಗಾಗುತ್ತೋ ಅಂತ ಒಂಥರ ಅನ್ಸುತ್ತೆ ಹೇಮಂತ್.
1: ಮಗು ನಿಂದೆ ತಾನೇ,
2: ಆದರೆ ರ್ಯಾಷನಲ್ ಆಗಿ ಕಾನೂನಿನ ಚೌಕಟ್ಟಿನಿಂದ ಆಚೆ ಹೋಗದೆ ನನ್ನ ಜಾನ್ಸನ್ ದಂಪತಿಗಳ ನಡುವೆ ಆದ ಒಪ್ಪಂದದ ಮೇಲೆ ನಿಂತು ಯೋಚನೆ ಮಾಡಿದಾಗ ಮಗು ನಂದಲ್ಲ ಅಂತ ಅನಿಸುತ್ತೆ. ಆದರೆ ತಾಯ್ತನ ಅನ್ನೋ ಸುಖದ ಅಮಲಿನಲ್ಲಿ ತೇಲಾಡುವಾಗ ಈ ರ್ಯಾಷನಾಲಿಟಿ ಅನ್ನೋದು ಪ್ರವಾಹಕ್ಕೆ ಎದುರಾದ ಸಣ್ಣ ಒಡ್ಡಿನ ತರಹ ಕೊಚ್ಕೊಂಡು ಹೋಗ್ಬಿಡುತ್ತೆ ಹೇಮಂತ್.
1: ಏನ್ ರಾಧಾ, ನಿನ್ನಲ್ಲಿ ಇಷ್ಟೊಂದು ಬದಲಾವಣೆ, ಎಲ್ಲ ವಿಷಯಗಳನ್ನ ರ್ಯಾಷನಲ್ ಆಗಿ ಯೋಚಿಸೋ ನೀನು ಇಷ್ಟೊಂದು ಸೆಂಟಿಮೆಂಟಲ್ ಆಗಿದೆಯಾ ಅಂತಂದ್ರೆ ನಂಬೋಕೆ ಆಗ್ತಾ ಇಲ್ಲ.
2: ಹೌದು ಹೇಮಂತ್, ಈ ಬದಲಾವಣೆ ಹೇಗಾಯ್ತು ಅನ್ನೋದು ಗೊತ್ತೇ ಆಗ್ಲಿಲ್ಲ. ನನ್ನನ್ನು ನಾನು ನೂರಾರು ಬಾರಿ ಪ್ರಶ್ನೆ ಕೇಳ್ಕೊಂಡಿದ್ದೀನಿ, ಆಗೆಲ್ಲ ನಂಗೆ ಸರಿಯಾದ ಉತ್ತರನೇ ಸಿಕ್ಕಲಿಲ್ಲ. ಬಹುಶಃ ನನಗನ್ಸುತ್ತೆ ತಾಯ್ತನ ಅನ್ನೋದು ಇವೆಲ್ಲದಕ್ಕಿಂತ ಹೊರತಾದದ್ದು ಅಂತ.
1: ರಿಯಲಿ ಎ ಗ್ರೇಟ್ ಚೇಂಜ್.
2: ಆದರೆ ಈಗ ನನಗನ್ನಿಸ್ತಾ ಇದೆ, ಕಾಂಟ್ರಾಕ್ಟ್ ಪ್ರಕಾರ ಮಗುಗೆ 15 ದಿನ ಆಗ್ತಿದ್ದ ಹಾಗೆ ಜಾನ್ಸನ್ ದಂಪತಿಗಳಿಗೆ ಅದನ್ನು ಕೊಡಬೇಕು. ಆದರೆ ಅವರನ್ನು ಹೇಗಾದರೂ ಮಾಡಿ ಒಪ್ಪಿಸಿ ಕಡೇ ಪಕ್ಷ 2 ತಿಂಗಳಾದರೂ ನನ್ನ ಹತ್ರ ಇಟ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಹೇಮಂತ್.
1: ವಾಹ್ ವಾಹ್ ರಾಧಾ, ಯು ಆರ್ ರಿಯಲಿ ಗ್ರೇಟ್.
2: ಹ್ಞೂ, ತಮಾಷೆ ಮಾಡ್ತೀಯಾ? ಮಾಡು ಮಾಡು.
1: ಆಗಲ್ಲ ರಾಧಾ, ಕಾಲೇಜ್ ಓದ್ತಾ ಇದ್ದಾಗ ನೀನು ಹೇಗಿದ್ದಿ, ಈಗ ಹೇಗಾಗಿದ್ದಿ?
2: ಹ್ಞೂ ಹೌದು, ಆಗೆಲ್ಲ ನಂಗೆ ತಿಳುವಳಿಕೆಯ ಚೌಕಟ್ಟಿನೊಳಗೆ ಲೈಫ್ನ ಡಿಫೈನ್ ಮಾಡ್ತಾ ಇದ್ದೆ, ಇಂಟರ್ಪ್ರೆಟ್ ಮಾಡ್ತಾ ಇದ್ದೆ, ಅಂಡರ್ಸ್ಟ್ಯಾಂಡ್ ಕೂಡ ಮಾಡ್ಕೊಳ್ತಾ ಇದ್ದೆ. ಆದರೆ ಹೊಸ ಹೊಸ ಅರಿವು ಮೂಡಿದಾಗ ಬದುಕಿನ ಬಗ್ಗೆ ನನಗಿದ್ದ ಕಲ್ಪನೆಯೂ ಬದಲಾಗ್ತಾ ಹೋಗ್ತಾ ಇದೆ.
1: ರಾಧಾ, ಹಾಗಾದರೆ ಬದುಕಿನ ಈ ಹಂತದಲ್ಲಿ ನಿನ್ನ ಬಗ್ಗೆ ನಿನಗೆ ಏನು ಅನ್ನಿಸ್ತಾ ಇದೆ? ಬದುಕಿನ ಬಗ್ಗೆ ಏನು ಅನ್ನಿಸ್ತಾ ಇದೆ ಹೇಳು.
2: ಸದ್ಯಕ್ಕೆ ಐ ಆಮ್ ಕ್ವೈಟ್ ಲಕ್ಕಿ ಅಂತ ಅನಿಸುತ್ತೆ. ಆದರೆ ಬದುಕಿನ ಬಗ್ಗೆ ಯೋಚಿಸೋದೇನೇ ನನಗಿಲ್ಲ. ಯಾಕೆಂದರೆ ಇಷ್ಟೊಂದು ಸಂತೋಷ ಪಡ್ತಿರೋ ನನಗೆ ಏನು ಕಾದಿದೆಯೋ ಅನ್ನೋ ಯೋಚನೆ ಶುರುವಾಗುತ್ತೆ. ಹೆರಿಗೆ ಸಮಯದಲ್ಲಿ ನಾನು ಸತ್ತೋದ್ರೆ ಪರವಾಗಿಲ್ಲ ಹೇಮಂತ್, ಹಾಗಾಗದೆ ದಿನ ಕಳೆದ ಹಾಗೆ ನನ್ನ ಮಗುವಿನ ಬಗ್ಗೆ ನಂಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿ ಮಗುವಿನ ಮುಖ ನೋಡಿದ ಮೇಲೆ ಅದನ್ನು ಬಿಟ್ಟಿರೋಕ್ಕೂ ಆಗದೆ ಜಾನ್ಸನ್ ದಂಪತಿಗಳು ಆ ಮಗುವಿನ ಜೊತೆ ದೂರ ಹೋದ್ಮೇಲೆ ನನಗೆ ನಾನು ಹೇಗೆ ಬದುಕಿರಲಿ ಹೇಮಂತ್, ನಾನು ಹೇಗಿರಲಿ ಹೇಮಂತ್, ನಾನು ಹೇಗಿರಲಿ ಹೇಮಂತ್.

0: ಹಲೋ ಮಿಸ್ಟರ್, ನೀವು ಶಶಾಂಕ್ ಅಲ್ವಾ?
1: ಹೌದು, ನೀವು?
0: ನಾನು ಹೇಮಂತ್, ರಾಧಾ ಫ್ರೆಂಡ್.
1: ಹಾ, ನೆನಪಾಯ್ತು. ಹೇಗಿದ್ದೀರಾ?
0: ಚೆನ್ನಾಗಿದ್ದೀನಿ. ರಾಧಾ ಏನಾದರೂ ಸಿಕ್ಕಿಲ್ಲ?
1: ಇಲ್ಲ ಮಿಸ್ಟರ್ ಹೇಮಂತ್, ನನ್ನ ನಂಬಿದ್ದವಳನ್ನ ಬಿಟ್ಟು ಬೇರೆ ಹುಡುಗಿನ ಮದುವೆ ಆದಾಗ್ಲಿಂದ ಆಕೆ ಹತ್ರ ಮಾತಾಡಲಿಕ್ಕೆ ಮುಖಾನೇ ಇಲ್ಲ. ಒಂಥರ ಅಪರಾಧಿ ಪ್ರಜ್ಞೆ ಕಾಡ್ತಾ ಇದೆ.
0: ಪಾಪ, ಅವಳ ಕಷ್ಟ ನೋಡೋಕ್ಕಾಗ್ತಾ ಇಲ್ಲ. ಅವಳು ಕಾಂಟ್ರಾಕ್ಟಿಗೆ ಸೈನ್ ಮಾಡಿದ್ದು, ಬೇರೆಯವ್ರ ಮಗುನ ತನ್ನ ಹೊಟ್ಟೆಲಿ ಬೆಳೆಸ್ತಾ ಇರೋದು ಗೊತ್ತಿಲ್ವೇನು?
1: ಆ ವಿಷಯ ಯಾರಿಗೆ ಗೊತ್ತಿಲ್ಲ ಹೇಳಿ.
0: ರಾಧಾಗೆ ಇತ್ತೀಚೆಗೆ ಆ ಮಗು ಬಗ್ಗೆ ಬಹಳ ಅಟ್ಯಾಚ್ಮೆಂಟ್ ಬೆಳೀತಾ ಇದೆ. ಆ ಮಗುನ ಜಾನ್ಸನ್ಗೆ ಕೊಟ್ಬಿಟ್ರೆ ಅವಳು ಹೇಗಿರ್ತಾಳೋ ಏನೋ.
1: ಅವಳು ಅಷ್ಟೊಂದು ಸೆಂಟಿಮೆಂಟಲ್ ಅಲ್ಲ ಅನ್ಸತ್ತೆ.
0: ನಿಮಗೆ ಗೊತ್ತಿಲ್ಲ, ನೌ ಶಿ ಹ್ಯಾಸ್ ಚೇಂಜ್ ಎ ಲಾಟ್.
1: ಹೌದಾ?
0: ಹೌದು ಶಶಾ, ರಾಧಾ ತುಂಬ ಬದಲಾಗಿದ್ದಾಳೆ. ಒಂದ್ಸಲ ಅವಳನ್ನ ಮೀಟ್ ಮಾಡಿ ಮಾತಾಡಿಸಿ, ಅವಳ ಕಷ್ಟ ಸುಖ ವಿಚಾರಿಸಿ, ಅವಳಿಗೆ ಸ್ವಲ್ಪ ಸಮಾಧಾನ ಆಗ್ಬೋದು. ನಿಮ್ಮೇಲೆ ಅವಳಿಗೆ ಕೋಪ ಇದ್ದಾಗಿಲ್ಲ ಶಶಾಂಕ್?
1: ಆಯಿತು, ಆ ಜಾನ್ಸನ್ ದಂಪತಿಗಳನ್ನ ಕನ್ವಿನ್ಸ್ ಮಾಡಿ ರಾಧಾ ಮಗುನ ತನ್ನಲ್ಲೇ ಉಳಿಸ್ಕೊಳ್ಳೋದಕ್ಕೆ ಆಗಲ್ವಾ ಅಂತ.
0: ಏನು ಮಾತಾಡ್ತಾ ಇದ್ದೀರಿ? ರಾಧಾ ಆಗಲೇ ಕಾಂಟ್ರಾಕ್ಟಿಗೆ ಸೈನ್ ಮಾಡಿದ್ದಾಳೆ. ಆ ಮಗು ಏನಾದರೂ ಕೊಡದೇ ಇದ್ರೆ ಜಾನ್ಸನ್ ಕೋರ್ಟ್ನಲ್ಲಿ ಕೇಸ್ ಹಾಕ್ತಾರೆ.
1: ಹಾ, ಹಾಗಾ?
0: ಅಲ್ಲದೆ ಮತ್ತಿನ್ನೇನು
1: ಸರ್? ಒಂದು ವಿಷಯ ಕೇಳ.
0: ಕೇಳಿ. ಅದಕ್ಕೇನು?
1: ಸ್ವಲ್ಪ ಪರ್ಸ್ನಲ್.
0: ಪರವಾಗಿಲ್ಲ, ಕೇಳಿ.
1: ರಾಧಾ ಮೊದಲಿಂದಲೂ ನಿಮಗೆ ಗೊತ್ತು. ನೀವ್ಯಾಕೆ ಅವಳನ್ನ ಮದುವೆ ಆಗಿ ಅವಳ ಜೀವನದಲ್ಲಿ ನೆಮ್ಮದಿ ಸಿಗೋ ಹಾಗೆ ಮಾಡಬಾರ್ದು?
0: ಶಶಾಂಕ್, ಯಾರ್ಯಾರು ಫ್ರೆಂಡ್ ಇರ್ತಾರೋ ಅವ್ರನ್ನೆಲ್ಲ ಮದುವೆ ಆಗೋದಕ್ಕೆ ಸಾಧ್ಯನಾ? ನೋಡಿ, ನಾನು ಡಾಕ್ಟರ್ ರಜನಿನ ಪ್ರೀತಿಸ್ತಾ ಇದ್ದೀನಿ. ಇನ್ನೊಂದು 2 ತಿಂಗಳಲ್ಲಿ ನಾವಿಬ್ಬರು ಮದುವೆ ಆಗ್ತಾ ಇದ್ದೀವಿ.
1: ಓಹ್, ಕಂಗ್ರ್ಯಾಚುಲೇಷನ್ಸ್.
0: ಥ್ಯಾಂಕ್ ಯು.
1: ಸಾರಿ ಹೇಮಂತ್, ನನಗೆ ಈ ವಿಷಯ ಗೊತ್ತಿರಲಿಲ್ಲ. ಅಂದಹಾಗೆ ನಿಮ್ಮ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ?
0: ಓಹ್, ಎಸ್, ಚೆನ್ನಾಗಿ ನಡೀತಾ ಇದೆ. ಶಶಾಂಕ್, ನಾನು ಇನ್ನು ಬರ್ತೀನಿ, ಟೈಮ್ ಆಯಿತು.
1: ಆಯ್ತು,
0: ಮತ್ತೊಂದು ದಿವಸ ಸಿಗ್ತೀನಿ, ನಿಧಾನವಾಗಿ ಮಾತಾಡೋಣ.
1: ಓಕೆ ಓಕೆ ಸರ್.

0: ಅಪ್ಪ, ಈ ಬಸ್ನಲ್ಲಿ ಬರೋ ಹೊತ್ತಿಗೆ ಸುಸ್ತಾಗೋಗತ್ತಪ್ಪ. ಜಾನ್ಸನ್ ಡೈಲಿ ಆಫೀಸ್ನಿಂದ ಮನೆ ಕಾರಲ್ಲಿ ಕರ್ಕೊಂಬಂದು ಬಿಡ್ತೀನಿ ಅಂದಾಗ ಸುಮ್ಮನೆ ಒಪ್ಕೋಬೇಕಾಗಿತ್ತು. ಬೇಡ ಅಂದ್ಬಿಟ್ಟೆ. ಅಮ್ಮ ಅಮ್ಮ.
1: ಯಾರು? ರಾಧಾನೇ.
0: ನಾನಲ್ಲದೆ ನಿನ್ನ ಮುದ್ದಿನ ಮಗ ಅಥವಾ ಸುನೀತಿ ಯಾವತ್ತಾದ್ರೂ 7 ಗಂಟೆ ಮುಂಚೆ ಮನೆ ಸೇರಿದ್ದುಂಟಾ?
1: ಏನಮ್ಮ, ಬರ್ತಾ ಬರ್ತಾನೇ ಗೊಣಗ್ತಾ ಇದೀಯ. ಬಾ ನಿಧಾನಕ್ಕೆ ಬಾ, ಕೂತ್ಕೋ ಬಾ. ಬಿಸಿ ಬಿಸಿಯಾಗಿ ಕಾಫಿ ತಂದಿದ್ದೀನಿ, ಮೊದಲು ಕಾಫಿ ಕುಡಿ.
0: ಓ ಏನಮ್ಮ, ಕಾಫಿ ಇವತ್ತು ಇಷ್ಟೊಂದು ಬಿಸಿ ಬಿಸಿಯಾಗಿದೆ? ಓ ಮರ್ತೇ ಬಿಟ್ಟಿದ್ದೆ, ಇವತ್ತು ಸಂಬಳ ದಿನ ಅಲ್ವಾ?
1: ಅಂತೂ ನನ್ನ ಹಂಗ್ಸೋದು ಅಂದರೆ ನಿಂಗೆ ಖುಷಿ ನೋಡು.
0: ಹಂಗ್ಸೋ ವಿಷಯ ಅಲ್ಲಮ್ಮ, ಮುರುಳಿ ಹುಟ್ಟಿದ ಮೇಲೆ ನನ್ನನ್ನು ಯಾವತ್ತಾದರೂ ಪ್ರೀತಿ ನೋಡಿದ್ಯಾ ಹೇಳು? ಸಂಬಳದ ದಿನ ಬಿಟ್ಟು ಬೇರೆ ಯಾವತ್ತಾದರೂ ಚಳಿಗಾಲದಲ್ಲಾದರೂ ಬಿಸಿ ಕಾಫಿ ಮಾಡ್ಕೊಂಡಿದ್ಯಾ ಹೇಳು ನೋಡೋಣ.
1: ಯಾಕೆ ಹಾಗೆ ಗೊಣಗ್ತೀಯ ಸುಮ್ಮನೆ, ಇರಲಿ ಬಿಡು. ಅಂದಹಾಗೆ ಜಾನ್ಸನ್ ಬಂದಿದ್ರು ಕಣೆ, ಕಾಯ್ತೀನಿ ಅಂತಂದರು. ನಾನೇ, ಅವಳು ಯಾರ್ದೋ ಹುಟ್ಟಿದ ಹಬ್ಬಕ್ಕೆ ಹೋಗಿದ್ದಾಳೆ, ಬರೋದು ಲೇಟ್ ಆಗುತ್ತೆ, ಹೋಗಿ ಅಂತ ಸುಳ್ಳು ಹೇಳಿ ಸಾಗ ಹಾಕಿದೆ.
0: ಅಯ್ಯೋ ಯಾಕಮ್ಮ ಸುಳ್ಳು ಹೇಳಿದೆ? ಅಕಸ್ಮಾತ್ ದಾರಿಲ್ಲ ಅವ್ರಿಗೆ ನಾನು ಸಿಕ್ಕಿ ನೀನು ಹೇಳಿದ್ದೆಲ್ಲ ಸುಳ್ಳು ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ?
1: ಏನು ಮಾಡ್ತಾ ಇದ್ದ ಬಿಡು ಮಹಾ, ನಮ್ಮನೆಗೆ ಬರೋದೇ ತಪ್ಪು ಹೋಗ್ತಾ ಇತ್ತು. ಒಳ್ಳೇದೇ ಆಯ್ತಲ್ವೇ, ಶನಿ ಕಾಟ ತಪ್ಪಿತು.
0: ಏನಮ್ಮ ಇಂಥ ಮಾತಾಡ್ತೀಯ, ಅವರಿಂದಾಗೆ ತಾನೇ ನಿನ್ನ ಮಗಳು ಸುರಭಿ ಮದುವೆ ಆಗಿದ್ದು, ಮರ್ತುಬಿಟ್ಟಿಯಾ?
1: ಹೌದು ಹೌದು, ಮದುವೆ ಏನೋ ಆಯಿತು. ಒಬ್ಬ ಮಗಳ ಮದುವೆ ಆಯಿತು, ಇನ್ನೊಬ್ಬ ಮಗಳ ಮದುವೆಗೆ ಕಲ್ಲು ಬಿತ್ತು.
0: ಅಂದರೆ ಏನಮ್ಮ ನೀ ಹೇಳ್ತಿರೋದು?
1: ಇನ್ನೇನೆ ಮತ್ತೆ, ನೀನು ಈ ರೀತಿ ಮಾಡ್ಕೊಂಡ್ಮೇಲೆ ನಮ್ಮ ಸುನೀನ್ ಯಾರೇ ಮದುವೆ ಮಾಡ್ಕೋತಾರೆ?
0: ಹಾಗಿದ್ರೆ ನಾ ಜಾನ್ಸನ್ ದಂಪತಿಗಳ ಹತ್ರ 1 ಲಕ್ಷ ಇಸ್ಕೊಳ್ಳೋವಾಗ ನೀನು ಬೇಡ ಅನ್ಬೇಕಿತ್ತು.
1: ಅರೆ ನಾ ಬೇಡ ಅಂದರೆ ನೀನು ಕೇಳ್ತಾ ಇದೆಯೇನೆ?
0: ಹ್ಞೂ.

0: ಅದನ್ನೆಲ್ಲ ನನ್ನ ಬಾಯಲ್ಲೇ ಹೇಳಿಸ್ಬೇಕು ಅಂತೀಯಲ್ಲೇ, ನಾಚಿಕ್ ಗೆಟ್ಟವಳು.
1: ಅಲ್ಲಮ್ಮ, ಅದ್ರಲ್ಲಿ ಅಸಹ್ಯ ಪಟ್ಕೊಳ್ಳೋಂಥದ್ದೇನಿದೆ ಹೇಳು.
0: ಇನ್ನೇನೆ ಮತ್ತೆ, ನೀನೀಗ ಮಗುನ ಹೊತ್ತಿರೋದು ದುಡ್ಡುಗೋಸ್ಕರ ತಾನೆ?
1: ಓಹೋ, ಅದಕ್ಕೇನು? ನೀನು ಇಲ್ಲಿವರೆಗೂ ಒಂದಿನ ನಿನ್ನ ಬೈಕಿ ಏನು, ಮಗು ಹೇಗಿದೆ, ಡಾಕ್ಟರ್ ಏನು ಹೇಳಿದ್ರು ಅಂತ ಒಂದು ವಿಚಾರಿಸ್ಕೊಳ್ಳದೆ ಇದ್ದಿದ್ದು.
0: ಹೌದು, ಆ ಪ್ರಾರಬ್ಧದ ಬಗ್ಗೆ ನಾನು ಯಾಕೆ ವಿಚಾರಿಸ್ಲಿ?
1: ಪ್ರಾರಬ್ಧ ಅದಲ್ಲಮ್ಮ, ನಾನೇನು ಸುರಭಿ ಹಾಗೆ ಬಾಯ್ ಫ್ರೆಂಡ್ಸ್ ಜೊತೆಯಲ್ಲಿ ಬೀದಿ ಬೀದಿ ಅಲ್ದು ಶೀಲ ಹಾಳು ಮಾಡ್ಕೊಂಡಿಲ್ಲಮ್ಮ. ಇಲ್ಲ, ನಿನ್ನ ಮುದ್ದಿನ ಮಗಳು ಸುನಿ ಹಾಗೆ ಗುಟ್ಟಾಗಿ ಅಭಾಷಣ ಮಾಡಿಸ್ಕೊಂಡಿಲ್ಲ. ಶೀಲ ಉಳಿಸ್ಕೊಂಡು ರಾಜ ರೋಷವಾಗಿ ಮಗುನ ಬೆಳೆಸ್ತಾ ಇದ್ದೀನಮ್ಮ.
2: ರಾಧಾ, ನಿನ್ನ ಆರೋಗ್ಯ ಹೇಗಿದೆ? ಇಲ್ಲಿಗೆ ನನ್ನನ್ನು ಬರ ಹೇಳಿದ್ಯಾಕೆ?
1: ಶಶಾಂಕ್, ನಾನೀಗ ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ.
2: ನಾನು ನಿನ್ನ ಜಾನ್ಸನ್ ದಂಪತಿಗಳ ಕಾಂಟ್ರಾಕ್ಟ್ಗೆ ಸಹಿ ಹಾಕೋವಾಗಲೇ ತಡಿಬೇಕು ಅಂದ್ಕೊಂಡೆ. ಸ್ವಲ್ಪ ಯೋಚನೆ ಮಾಡೋ ರಾಧಾ ಅಂತ ಹೇಳಬೇಕು ಅಂದ್ಕೊಂಡೆ. ನಾನು ಅವತ್ತು ನಿನ್ನನ್ನು ತಡೆದಿದ್ದರೆ ನೀನು ಹೀಗೆ ಕಷ್ಟದಲ್ಲಿ ಸಿಕ್ಕಾಕೊಳ್ಳೋ ಸಂದರ್ಭ ಬರ್ತಾನೇ ಇರಲಿಲ್ಲ.
1: ನಾನು ಆ ಡಿಸಿಷನ್ ಬಗ್ಗೆ ಈ ಹೊತ್ತಿಗೂ ವಿಷಾದ ಅಥವಾ ಪಶ್ಚಾತ್ತಾಪ ಪಡ್ತಿಲ್ಲ ಶಶಾಂಕ. ಆದರೆ ನನಗೊಂದು ಸಹಾಯ ಮಾಡ್ತೀಯಾ?
2: ಖಂಡಿತ ರಾಧಾ, ನನ್ನ ಕೈಲಾದ ಸಹಾಯ ಮಾಡ್ತೀನಿ.
1: ಶಶಾಂಕ್, ನಿಂಗೆ ವಿಷಯ ಎಲ್ಲ ಗೊತ್ತಿದೆ. ನನ್ನ ಹೊಟ್ಟೆಲಿರೋ ಮಗುನ ಜಾನ್ಸನ್ ದಂಪತಿಗಳಿಗೆ ನಾನು ಕೊಡಲ್ಲ ಶಶಾಂಕ.
2: ರಾಧಾ,
1: ಯಾಕೆ ಆಶ್ಚರ್ಯ ಆಯ್ತಾ? ನೋಡು, ದಿನ ಕಳೆದ ಹಾಗೆ ಈ ಮಗು ನಂದೇ, ಬೇರೆ ಯಾರಿಗೂ ಅದನ್ನು ಕೊಡಲಾರೆ ಅನ್ನೋ ನಿಲುವು ಭದ್ರ ಆಗ್ತಾ ಇದೆ. ಆದರೆ ಕಾಂಟ್ರಾಕ್ಟ್ ಪ್ರಕಾರ ಈ ಮಗುನ ಜಾನ್ಸನ್ ದಂಪತಿಗಳಿಗೆ ಕೊಡಬೇಕು ಅನ್ನೋದು ಜ್ಞಾಪನಕ್ಕೆ ಬಂದಾಗಲೆಲ್ಲ ಒಂಥರ ಭಯ ಆಗತ್ತೆ, ದಿಕ್ಕೇ ತೋಚ್ದಾಗ ಹಾಗಾಗುತ್ತೆ ಶಶಾಂಕ.
2: ರಾಧಾ, ಸ್ವಲ್ಪ ಕೂಲಾಗಿ ಯೋಚನೆ ಮಾಡು.
1: ಶಶಾಂಕ್, ನಾನು ಇಲ್ಲಿಗೆ ಬರಕ್ಕೆ ಹೇಳಿದ್ದು ನಂಗೆ ಸಹಾಯ ಮಾಡು ಅಂತ, ನನಗೆ ಅಡ್ವೈಸ್ ಮಾಡು ಅಂತಲ್ಲ.
2: ಓಕೆ, ಮಗುನ ನೀನೇ ಉಳಿಸ್ಕೊಂಡ್ರೆ ಆಗ ಅದಕ್ಕೆ ಫಸ್ಟ್ ಅಬ್ಜೆಕ್ಷನ್ ಜಾನ್ಸನ್ ಕಡೆಯಿಂದ ಬರುತ್ತೆ. ಆಗ ಅವರು ಕೇಸ್ ಹಾಕ್ಬೋದು. ಕೇಸ್ ಹೇಗೆ ಡಿಸೈಡ್ ಆಗ್ಬೋದು ಅನ್ನೋದ್ರ ಬಗ್ಗೆ ಲಾಯರ್ನ ಕೇಳಬೇಕಲ್ಲ.
1: ಹಾಂ ಹೌದು, ನೀನು ಹೇಳೋದು ಸರಿಯಾಗೇ ಇದೆ.
2: ಒಂದು ವೇಳೆ ಕೋರ್ಟಿನ ಹೊರಗೆ ಈ ವಿಷಯ ತೀರ್ಮಾನ ಆಗೋದಾದರೆ ಜಾನ್ಸನ್ ದಂಪತಿಗಳಿಗೆ ಅವ್ರು ಕೊಟ್ಟ 100,000 ರೂಪಾಯಿ, ಅವ್ರು ಮಾಡಿದ ಇತರೆ ಖರ್ಚು ಪ್ಲಸ್ ಕಾಂಪನ್ಸೇಷನ್ ಕೊಡಬೇಕಾಗತ್ತೆ.
1: ಅಯ್ಯೋ, ಅಷ್ಟೊಂದು ಹಣ ಎಲ್ಲಿಂದ ತರೋದು ಶಶಾಂಕ?
2: ನೋಡು, ಅವ್ರು ಒಪ್ಪೋದಾದರೆ ಅದು ದೊಡ್ಡ ಪ್ರಶ್ನೆನೇ ಅಲ್ಲ. ಊರಲ್ಲಿ ನನ್ನ ಪಾಲಿನ ಆಸ್ತಿ ಇದೆ, ಅದನ್ನ ಮಾರಿ ಅವ್ರಿಗೆ ಹಣ ಕೊಟ್ಟರಾಯ್ತು.
1: ಪ್ರತಿ ತಿಂಗಳು ನನ್ನ ಸಂಬಳದಲ್ಲಿ ಅರ್ಧ ನಿಂಗೆ ಕೊಟ್ಬಿಡ್ತೀನಿ.
2: ಅದು ಆಮೇಲಿನ ವಿಷಯ. ಈಗಿರೋ ಸಮಸ್ಯೆ ಮಿಸ್ಟರ್ ಅಂಡ್ ಮಿಸಸ್ ಜಾನ್ಸನ್ ಇದಕ್ಕೆ ಒಪ್ತಾರಾ ಅಂತ.
1: ಆದರೆ ಅವ್ರಿಗೆ ಮಗುವಿನ ಬಗ್ಗೆ ತುಂಬ ಕಾಳಜಿ ಇದೆ ಶಶಾಂಕ್.
2: ಹಾಗಾದರೆ ಮಗುನ ಜಾನ್ಸನ್ ಅವ್ರಿಗೆ ಕೊಟ್ಟು ನೀನು ಮದುವೆ ಆಗ್ಬಿಡು, ಮಕ್ಕಳನ್ನ ಪಡೆದು ಸಂಸಾರ ನಡೆಸು.
1: ನಿನ್ನ ಮದುವೆ ಆದಮೇಲೆ ನಾನು ಮದುವೆ ಆಗೋದು ಸಾಧ್ಯನೇ ಇಲ್ಲ. ನಾಳೆ ಬಗ್ಗೆ ಕನಸ್ಕೊಂಡು ಇಂದಿನ ಸುಖ ಹಾಳು ಮಾಡ್ಕೊಳ್ಳೋ ಅಂತ ಮೂರ್ಖಳಲ್ಲ ನಾನು. ಐ ವಾಂಟ್ ಮೈ ಚೈಲ್ಡ್, ಸಾಧ್ಯ ಆದರೆ ಸಹಾಯ ಮಾಡು, ಇಲ್ಲ ಅಂದ್ರೆ ನನ್ನ ಕೈಲಿ ಏನಾಗುತ್ತೋ ಅದನ್ನು ನಾನು ಮಾಡ್ಕೋತೀನಿ ಬಿಡು.
2: ಸರಿ ರಾಧಾ, ನನಗೆ ಒಂದು ವಾರ ಟೈಮ್ ಕೊಡು, ಅಷ್ಟಲ್ಲಿ ಯೋಚನೆ ಮಾಡಿ ಯಾವುದಾದ್ರೂ ಉಪಾಯ ಮಾಡ್ತೀನಿ. ರಾಧಾ, ನಾನು ಹೇಳೋದನ್ನ ಕೂಲಾಗಿ ಕೇಳಿಸ್ಕೊ. ನಾನು ಮಾತಾಡ್ತಿದ್ದಾಗ ಎಕ್ಸೈಟ್ ಆಗಬಾರ್ದು.
1: ಇಲ್ಲ ಹೇಳು.
2: ನಿನ್ನ ಸಮಸ್ಯೆ ಬಗ್ಗೆ ಲಾಯರ್ ಹತ್ರ ವಿಚಾರಿಸ್ದೆ. ಈ ಕೇಸ್ ಪೆಕ್ಯುಲಿಯರ್ ಆಗಿರೋದ್ರಿಂದ ನಾಳೆ ಜಾನ್ಸನ್ ಕೇಸ್ ಹಾಕಿದ್ರೆ ಹೀಗೆ ಡಿಸೈಡ್ ಆಗುತ್ತೆ ಅಂತ ಹೇಳೋದು ಕಷ್ಟ. ಇದೇ ಥರದ ಒಂದು ಕೇಸ್ ಅಮೇರಿಕದಲ್ಲೂ ಡಿಸೈಡ್ ಆಗಿದೆಯಂತೆ. ಆದರೆ ಅದರಲ್ಲಿ ಬಾಡಿಗೆ ತಾಯಿಗೆ ಮಗುವಿನ ಮೇಲೆ ಹಕ್ಕಿಲ್ಲ ಅಂತ ಡಿಸೈಡ್ ಆಯ್ತಂತೆ. ಅದನ್ನೇ ಉದಾಹರಣೆಯಾಗಿಟ್ಕೊಂಡು ಕಾಂಟ್ರಾಕ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಚೌಕಟ್ಟೊಳಗೆ ಡಿಸೈಡ್ ಮಾಡಿದ್ರೆ ಖಂಡಿತ ನೀವು ಕೇಸ್ ಗೆಲ್ಲೋಕ್ಕಾಗಲ್ಲ ಅಂತ ಹೇಳಿದ್ರು.
1: ಹಾಗಾದರೆ
2: ನಾನೊಂದು ಯೋಚಿಸಿದ್ದೀನಿ.
1: ಹೇಳು, ಏನದು ಬೇಗ ಹೇಳು.
2: ಆಗಲೇ ಹೇಳಿದೆ, ಎಕ್ಸೈಟ್ ಆಗಬೇಡ ಅಂತ. ನಿನಗೋಸ್ಕರ ನೀನು ಏನು ಬೇಕಾದರೂ ಮಾಡೋದಕ್ಕೆ ತಯಾರಿದೆಯಾ ರಾಧಾ? ಉತ್ತರ ಕೊಡು ರಾಧಾ, ಎಷ್ಟು ಕಷ್ಟ ಬೇಕಾದರೂ ಪಡ್ತೀಯಾ?
1: ಖಂಡಿತವಾಗಿ ಶಶಾಂಕ, ಏನೇ ಕಷ್ಟ ಬಂದರೂ ಸಹಿಸ್ಕೊಳ್ತೀನಿ.
2: ಹಾಗಾದರೆ ಜಾನ್ಸನ್ ದಂಪತಿಗಳ ಕಣ್ಣಿಗೆ ಬೀಳದ ಹಾಗೆ ಇಲ್ಲಿಂದ ನೀನು ದೂರ ಹೊರಟೋಗ್ಬೇಕು.
1: ಆ, ಎಷ್ಟು ದಿನ
2: ಗೊತ್ತಿಲ್ಲ, ಬಹುಶಃ ನೀನು ಬದುಕಿರೋ

0: ಅವರಿಗೆ ಇಲ್ಲ ಜಾನ್ಸನ್ ದಂಪತಿಗಳು ಬದುಕಿರೋವರಿಗೆ.
1: ಹಾಗಾದ್ರೆ ನನ್ನ ಕೆಲಸ?
0: ಕೆಲಸ, ಮನೆ, ಮಠ ಎಲ್ಲ ಬಿಟ್ಟು ದೂರ ಹೋಗ್ಬೇಕು.
1: ನಾನೇನೋ ರೆಡಿ, ಆದರೆ ಜಾನ್ಸನ್ ದಂಪತಿಗಳು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ?
0: ಅದಕ್ಕೆ ಮೊದಲೇ ನಾನು ನಿನ್ನ ಕೇಳಿದ್ದು, ಎಂಥ ಕಷ್ಟ ಎದುರಿಸೋದಕ್ಕೂ ತಯಾರಿದೆಯಾ ಅಂತ.
1: ಆದರೆ ನಾನು ಎಲ್ಲಿ ಹೋಗಲಿ?
0: ನೋಡು, ನಾನು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಅದು ನಾಲ್ಕೈದು ಮನೆಗಳಿರೋ ಹಳ್ಳಿ, ನನ್ನ ಸ್ನೇಹಿತನ ಮನೆ ಅಲ್ಲೇ ಇದೆ. ನೀನಲ್ಲಿ ಎಷ್ಟು ದಿನ ಬೇಕಾದರೂ ಇರ್ಬೋದು. ನೀನೊಪ್ಪೋದಾದರೆ ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ.
1: ನಾನು ಕಾಣಿಸ್ತೇ ಇದ್ರೆ ನಮ್ಮನೆಯವರು ಜಾನ್ಸನ್ ದಂಪತಿಗಳು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ರೆ?
0: ಅದನ್ನೆಲ್ಲ ನಾನು ನೋಡ್ಕೋತೀನಿ. ನೀನು ನಿನ್ನ ಮಗುನ ನೋಡ್ಕೋ.

ಇದುವರೆಗೆ ತಾಯಿ ನಾಟಕ ಕೇಳಿದ್ದೀನಿ. ರಚನೆ HS ಮೋಹನ್, ಭಾಗವಹಿಸಿದ ಕಲಾವಿದರು TV ಚಿತ್ಕಲ, BV ರಾಧಾ, D ಶ್ರೀಕಾಂತ್, HV ಪ್ರಕಾಶ್ ಹಾಗೂ AS ಅಶೋಕ್. ಸಹಕಾರ SK ನಾರಾಯಣರಾವ್. ನಿರ್ಮಾಣ ಉಮೇಶ್ SS.

0: ಶಾರದಾ, ನಿಮ್ಮೂರಿಗೆ ಹೋಗಬೇಕು ಅಂದರೆ ನೇರವಾಗಿ ಹೋಗಬೇಕಲ್ವಾ? ಇದ್ಯಾಕೆ ಈ ಬಸ್ ಬಲಕ್ಕೆ ತಿರುಗ್ತು? ಅಲ್ಲಿ ಹೊಲ ಅಲ್ವಾ ಇರೋದು? ಅಲ್ಲಿ ದಾರಿ ಇದೆಯಾ?
1: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 27ನೇ ತಾರೀಕು ರಾತ್ರಿ 8 ಗಂಟೆಗೆ ಕೇಳಿ ನಾಟಕ ನಮ್ಮ ಊರ ಹಬ್ಬ.
0: ಅಯ್ಯೋ, ಬಸ್ದು ಲೈಟ್ ಕಾಣ್ತಾ ಇಲ್ಲ.
2: ಹೌದು, ಎಲ್ಲೋಯ್ತು ಈ ಬಸ್ಸು? ಗೌರಿ ಹೇಳಿತ್ತು ನಿಜಾನೇ, ಇದು ದೆವ್ವಾನೇ.
1: ಮರೆಯದೇ ಕೇಳಿ ಇದೇ ಶನಿವಾರ 27ನೇ ತಾರೀಕು ರಾತ್ರಿ 8 ಗಂಟೆಗೆ ನಾಟಕ ನಮ್ಮ ಊರ ಹಬ್ಬ.
3: ಸಮಯ 4:35:25.
4: ಆಕಾಶವಾಣಿ ಮೈಸೂರು. ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಇಂದಿನ ನೆನಪಿನಂಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾಡಿನ ಹಿರಿಯ ಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರ ಸಾಹಿತ್ಯವನ್ನು ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಚ್ಎಸ್ ವೆಂಕಟೇಶಮೂರ್ತಿ.
5: ವಯಸ್ಸು ಆದ ಹಾಗೆಲ್ಲ ಒಂದು ರೀತಿಯಲ್ಲಿ ಬರೆಯುವ ಏಕಾಗ್ರತೆ ಕುಂಠಿತವಾಗಬೇಕು, ಮುಪ್ಪಿನ ಆಯಾಸ ನಮ್ಮ ಬರವಣಿಗೆಯಲ್ಲಿ ಕಾಣಿಸಿಕೊಳ್ಬೇಕು. ನಮ್ಮ ನಡಿಗೆ ಹೇಗೆ ನಿಧಾನವಾಗುತ್ತೋ ಹಾಗೆ ನಮ್ಮ ಕಾವ್ಯದ ನಡಿಗೆಯೂ ಕೂಡ ನಿಧಾನವಾಗಿ ಅದಕ್ಕೆ ಬೇರೆಯವರ ಆಸರೆಯೋ ಅಥವಾ ಕೈಗೋಲೋ ಬೇಕಾಗುವ ಸಂದರ್ಭ ಜಾಸ್ತಿ. ಒಂದು ಆಶ್ಚರ್ಯ ಏನು ಅಂತಂದರೆ, ಶಿವರುದ್ರಪ್ಪನವರ ಕಾವ್ಯದಲ್ಲಾಗಲಿ ಚನ್ನವೀರ ಕಣವಿಯವರ ಕಾವ್ಯದಲ್ಲಾಗಲಿ ಬಹಳ ದೀರ್ಘಕಾಲದ ಪ್ರಯಾಣದ ನಂತರವೂ ಮುಪ್ಪಿನ ಆಯಾಸದ ಚಿಹ್ನೆಗಳು ಕಾಣಿಸ್ತಿಲ್ಲ ಅನ್ನೋದೇ ನನಗೆ ಬಹಳ ಆಶ್ಚರ್ಯ ಸಂಗತಿ. ಪ್ರಾರಂಭದಲ್ಲಿ ಯಾವ ಉತ್ಸಾಹದಲ್ಲಿ ಅವರು ಬರವಣಿಗೆ ತೊಡಗಿದರೋ, ಮೊನ್ನೆ ಅವರ ಪದ್ಯದಲ್ಲಿ ಕೂಡ ಅದೇ ಉತ್ಸಾಹ, ಅದೇ ತೊಡಗುವಿಕೆ ನಮಗೆ ಕಂಡುಬರುತ್ತೆ.

ಕಾವ್ಯದ ಯೌವನಶೀಲತೆಯನ್ನು ಇಂಥ ಕವಿಗಳು ಮತ್ತೆ ಮತ್ತೆ ಸಾಬೀತು ಮಾಡ್ತಾ ಹೋಗ್ತಾರೆ. ಡಿ ಎಸ್ ಎಸ್ ಬಗ್ಗೆ ಮಾತಾಡುವಾಗ ಇನ್ನೊಂದು ಬಹಳ ಸಾಮಾನ್ಯವಾಗಿ ಹೇಳುವಂಥ ಮಾತು ಅಂದರೆ, ಕನ್ನಡದ ಮೂರು ಮುಖ್ಯ ಚಳುವಳಿಗಳ ಸಂದರ್ಭದಲ್ಲಿ ಅವರು ಇದ್ದರೂ ಯಾವುದೇ ಚಳುವಳಿಯೊಂದಿಗೆ ತಮ್ಮನ್ನು ಪೂರ್ತಿ ತೊಡಗಿಸಿಕೊಳ್ಳದೆ ಪ್ರತ್ಯೇಕವಾಗಿ ನಿಂತು ತಮ್ಮ ವ್ಯಕ್ತಿ ವಿಶಿಷ್ಟತೆಯನ್ನು ಕಾಪಾಡಿಕೊಂಡರು, ತಮ್ಮ ಸ್ವಂತಿಕೆಯನ್ನು ಅವರು ಬಿಟ್ಟುಕೊಡಲಿಲ್ಲ ಅನ್ನೋ ಮಾತನ್ನು ಸಾಮಾನ್ಯವಾಗಿ ಹೇಳಲಾಗುತ್ತೆ. ಆದರೆ ಈ ನವೋದಯ, ನಂತರದ ಪ್ರಗತಿಶೀಲ ಆಗಲಿ, ನವ್ಯ, ಆಮೇಲಿನ ಬಂಡಾಯ, ದಲಿತ, ಈ ಎಲ್ಲ ಚಳುವಳಿಗಳೊಂದಿಗೆ ಜಿ ಎಸ್ ಎಸ್ ಅವರಿಗಿದ್ದಂಥ ಸಂಬಂಧದ ಸ್ವರೂಪ ಏನು ಅಂತ ಪ್ರಶ್ನೆ ಮಾಡಿದ್ರೆ ಸ್ವಲ್ಪ ಕುತೂಹಲ ಹುಟ್ಟಿಸುವಂಥ ಕೆಲವು ಸಂಗತಿಗಳು ಬೆಳಕಿಗೆ ಬರ್ತವೆ. ನವೋದಯದಲ್ಲಿ ಅವರು ಅದರ ಒಂದು ರೀತಿಯ ಅದು ಒಂದು ಉಚ್ಚಾರಾಯವನ್ನು ತಲುಪಿದ ನಂತರದ ಕಾಲದಲ್ಲಿ ಜಿ ಎಸ್ ಎಸ್ ಬರೆಯೋಕ್ಕೆ ಶುರು ಮಾಡ್ತಾರೆ. ಆಗಾಗಲೇ ಕುವೆಂಪು, ಪೂತಿನ, ಬೇಂದ್ರೆ, ನರಸಿಂಹಸ್ವಾಮಿಗಳಂತಹ ಕವಿಗಳು ಕನ್ನಡದಲ್ಲಿ ಪ್ರತಿಷ್ಠಿತವಾದ ಸ್ಥಾನಮಾನಗಳನ್ನು ಗಳಿಸಿ ಕನ್ನಡದಲ್ಲಿ ಬಹಳ ವಿಶೇಷವಾದ ರೀತಿಯ ಕಾವ್ಯವನ್ನು ರಚನೆ ಮಾಡಿರುವ ಹಿನ್ನೆಲೆಯಲ್ಲಿ ಶಿವರುದ್ರಪ್ಪನವರು ಶುರು ಮಾಡ್ತಾರೆ. ಹಾಗಾಗಿ ನವೋದಯದ ಬಗ್ಗೆ ಅವರಿಗೆ ಒಂದು ಅನ್ಯೋನ್ಯವಾದ ಸಂಪರ್ಕ ಸಂಬಂಧ, ಒಂದು ರೀತಿಯ ಅದರ ಜೊತೆಯಲ್ಲೇ ಅವರಿದ್ದಾರೆ, ಒಪ್ಪಿಕೊಂಡಿದ್ದಾರೆ ಅದನ್ನು. 50ರಲ್ಲಿ ಅಡಿಗರು ನವ್ಯಕಾವ್ಯ ಶುರು ಮಾಡಿದಾಗ ಆ ಚಳುವಳಿಯೊಂದಿಗೆ ಶಿವರುದ್ರಪ್ಪನವರ ಸಂಬಂಧ ಯಾವ ಥರದ್ದಿತ್ತು ಅಂದರೆ ಒಂದು ವಿರೋಧಿ ನೆಲೆಯಲ್ಲಿ ಆ ಸಂಬಂಧ ಇದೆ. ನವ್ಯಕಾವ್ಯ ಸುಮಾರು 20 ವರ್ಷಗಳ ಕಾಲ, 50 ರಿಂದ 70 ಅಂತ ನಾವು ಸುಮ್ಮನೆ ನಮ್ಮ ಅಭ್ಯಾಸದ ಅನುಕೂಲಕ್ಕೆ ಇಟ್ಟುಕೊಂಡ್ರೆ ಆ 20 ವರ್ಷಗಳು ಕೂಡ ಒಂದು ರೀತಿಯಲ್ಲಿ ಅದನ್ನು ಮೂಲಭೂತವಾಗಿ ವಿರೋಧಿಸ್ತಲೇ, ಆದರೆ ಅದರಿಂದ ಕಲಿಬೇಕಾದನ್ನೆಲ್ಲ ಕಲಿತು ಬರ್ಕೊಂಡು ಹೋದವರು ಶಿವರುದ್ರಪ್ಪನವರು. ಅಂದರೆ ನವೋದಯದ ಅನ್ಯೋನ್ಯ ನೆಲೆಗೂ ನವ್ಯದೊಂದಿಗೆ ಅವರಿಗಿದ್ದಂಥ ವಿರೋಧಿ ನೆಲೆಗೂ ನಾವು ಗಮನಿಸಬೇಕಾದಂಥ ಎರಡು ಅಂತರಗಳನ್ನು ನಾವು ನೋಡ್ತೇವೆ. ಆದರೆ ನಂತರ ಮತ್ತೆ ಬಂಡಾಯ ಮತ್ತು ದಲಿತ ಕಾವ್ಯ ಶುರು ಮಾಡಿದಾಗ ಮತ್ತೆ ಅವರು ಅದರೊಂದಿಗೆ ತಮ್ಮನ್ನು ಸಂಬಂಧಿಸಿಕೊಂಡು ಅನ್ಯೋನ್ಯ ನೆಲೆಯಲ್ಲಿ ಕಾವ್ಯ ಬರೆಯಕ್ಕೆ ಶುರು ಮಾಡ್ತಾರೆ. ಅಂದರೆ ಕನ್ನಡ ಕಾವ್ಯದ ಇತಿಹಾಸದಲ್ಲಿ 2 ಸಾರಿ ಅವರಿಗೆ ಸ್ವಧರ್ಮದ ತವರು ಸುಖ ಸಿಕ್ಕಿದೆ. ಒಂದು ನವೋದಯ ಕಾಲದಲ್ಲಿ, ಇನ್ನೊಂದು ಮತ್ತೆ ಬಂಡಾಯ ದಲಿತ ನವ್ಯೋತ್ತರ ಸಂದರ್ಭದಲ್ಲಿ. ನವ್ಯದೊಂದಿಗೆ ಮಾತ್ರನೇ ಒಂದು ರೀತಿ ತಿಕ್ಕಾಟ ಮತ್ತು ಘರ್ಷಣೆ ಅವರದು. ಆದರೆ ಆ ಘರ್ಷಣೆ ಮತ್ತು ತಿಕ್ಕಾಟ ಅನ್ನೋದು ವೈಚಾರಿಕ ನೆಲೆಯಲ್ಲಿ ಇದ್ದುದು ಭಾಳ ನಮಗೆ ಸಮಾಧಾನ ಕೊಡುವಂಥ ಸಂಗತಿ. ಒಂದು ರೀತಿ ಸಂಪೂರ್ಣವಾಗಿ ನವ್ಯ ಕಾವ್ಯದ ವಿಮರ್ಶೆ ಅವರನ್ನು ಅವಜ್ಞೆಗೆ ಒಳಪಡಿಸಿದರೂ ಕೂಡ ಅದರಿಂದ ಅನೇಕ ಕಸಿವಿಸಿ ಅವರಿಗೆ ಆಗಿದ್ರೂ ಅಡಿಗರ ಬಗ್ಗೆ ಒಂದು ಲೇಖನ ಬರೆಯುವಾಗ ಎಷ್ಟರ ಮಟ್ಟಿಗೆ ಜವಾಬ್ದಾರಿಯಿಂದ ಮನಸ್ಸನ್ನು ಕಹಿ ಮಾಡಿಕೊಳ್ಳದೆ ಶಿವರುದ್ರಪ್ಪನವರು ಬರ್ತಾರೆ ಅಂದರೆ ಆಶ್ಚರ್ಯ ಆಗುತ್ತೆ. ಅಡಿಗರ ಒಂದು ಪ್ರಧಾನವಾದ ನಿಲುವಿನ ಸಾಲನ್ನು ಹಿಡ್ಕೊಂಡು ಅದನ್ನು ಚರ್ಚೆ ಮಾಡ್ತಾರೆ. ನಡೆದು ಬಂದ ದಾರಿ ಕಡೆಗೆ ತಿರುಗಿಸಬೇಡ, ಕಣ್ಣ ಹೊರಳಿಸಬೇಡ, ಈ ಸಾಲಿಟ್ಟುಕೊಂಡು ಇದನ್ನು ಮೊಟ್ಟ ಮೊದಲು ನಾನು ಓದಿದಾಗ ನನಗೆ ತೀವ್ರವಾದ ಆಘಾತವಾಯಿತು ಅಂತ ಹೇಳಿ ಲೇಖನ ಶುರು ಮಾಡ್ತಾರೆ ಅಡಿಗರ ಬಗ್ಗೆ ಬರೆಯುವಾಗ. ಆಘಾತ ಯಾಕೆ ಅಂತಂದರೆ, ನಾನು ಕುವೆಂಪು, ತೀನಂಶ್ರೀ, ಶ್ಯಾಮರಾಯರು ಇಂಥ ಗುರುಗಳ ಶಿಷ್ಯನಾಗಿ ಬೆಳೆದವನು, ಅವರ ಪ್ರಭಾವಕ್ಕೆ ಒಳಪಟ್ಟವನು, ಹಳೆಗನ್ನಡ ಕಾವ್ಯವನ್ನು ಶ್ರದ್ಧೆಯಿಂದ ಓದಿದವನು, ಹಾಗಾಗಿ ಪರಂಪರೆಯ ಬಗ್ಗೆ ನನಗೊಂದು ಆಳವಾದ ಗೌರವ ಮೊದಲಿಂದಲೂ ಇತ್ತು. ಇದ್ದಕ್ಕಿದ್ದ ಹಾಗೆಯೇ ಅಡಿಗರು ನಡೆದು ಬಂದ ದಾರಿ ಕಡೆಗೆ ತಿರುಗಿಸಬೇಡ, ಕಣ್ಣ ಹೊರಳಿಸಬೇಡ ಅಂತ ಹೇಳಿದಾಗ ಏನು ಅಡಿಗರು ಪರಂಪರೆಯನ್ನು ವಿರೋಧಿಸ್ತಾರೆಯೇ, ಇದು ನನಗೆ ಭಾಳ ಆತಂಕವನ್ನು ಮತ್ತು ಆಘಾತವನ್ನು ಉಂಟು ಮಾಡ್ತು ಅಂತ ಹೇಳ್ತಾರೆ. ಆದರೆ ಮುಂದಿನ ಪ್ಯಾರದಲ್ಲಿ ಹೇಳ್ತಾರೆ, ಪ್ರಾಯಶಃ ಅಡಿಗರು ಪರಂಪರೆಯನ್ನು ವಿರೋಧಿಸ್ತಿಲ್ಲ, ಅವರ ಕಾವ್ಯವನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅವರು ಆಳವಾದ ಪರಂಪರೆಯ ಪ್ರಜ್ಞೆಯನ್ನು ಹೊಂದಿರುವಂತಹ ಕವಿ. ಅವರು ಹಳೆಗನ್ನಡ ಕಾವ್ಯವನ್ನು ಚೆನ್ನಾಗಿ ಓದ್ಕೊಂಡಿದ್ದಾರೆ ಮತ್ತು ಇಡೀ ಭಾರತೀಯ ಸಂಸ್ಕೃತಿಯ ಆಳವಾದ ಪರಿಚಯ ಅವರಿಗಿದೆ. ಆಶ್ರಯ ಪ್ರಜ್ಞೆಯ ಅಡಿಗರು ಪರಂಪರೆಯನ್ನು ವಿರೋಧಿಸೋ ಸಾಧ್ಯ ಇಲ್ಲ. ಆದ್ದರಿಂದ ಅವರು ವಿರೋಧಿಸ್ತಿರೋದು ಅವರ ತತ್ಪೂರ್ವದ ನವೋದಯ ಸಂಪ್ರದಾಯವನ್ನು ಮಾತ್ರವೇ ಹೊರತು ಇಡೀ ಕನ್ನಡ ಕಾವ್ಯ ಪರಂಪರೆಯನ್ನು ಅಲ್ಲ. ಯಾಕೆಂದರೆ ನಡೆದು ಬಂದ ದಾರಿ ಅನ್ಬೇಕಾದ್ರೆ ಸ್ವಲ್ಪ ಕಾಲ ನವೋದಯ ಕಾವ್ಯವನ್ನು ಬರೆದವರು ಅಡಿಗರಾಗಿದ್ದರಿಂದ ಅದೊಂದೇ ನಡೆದು ಬಂದ ದಾರಿ ಅವರದ್ದು ಅಂಥೇಳಿ ಭಾಳ ಸೂಕ್ಷ್ಮವಾದಂಥ ಒಂದು ವಿಶ್ಲೇಷಣೆಯನ್ನು ಶಿವರುದ್ರಪ್ಪನವರು ಕೊಡ್ತಾರೆ. ಹಳಗನ್ನಡ ಕಾಲ ಕಾವ್ಯಕ್ಕಾಗಲಿ, ಆಮೇಲೆ ನಡುಗನ್ನಡ ಕಾವ್ಯದ ಕಾಲಕ್ಕಾಗಲಿ ಶಿವರುದ್ರಪ್ಪನವರು ಅಲ್ಲ ಅಡಿಗರು ಬರೀತಾನೆ ಇರಲಿಲ್ಲ. ಅವರ ಮೋಹನ ಮುರಳಿ ಮತ್ತಾದ ಬಂದಿದ್ದು ನವೋದಯ ಕಾಲದಲ್ಲಿ, ಆದ್ದರಿಂದ ತಕ್ಕ ಮಟ್ಟಿಗೆ ನಡೆದಿದ್ದವರು ನವೋದಯ ಮಾರ್ಗದಲ್ಲಿ. ಆದ್ದರಿಂದ ಅವರ ತಿರಸ್ಕಾರ ನವೋದಯ ಕಾವ್ಯದ ಬಗ್ಗೆ ಹೊರತಾಗಿ ಇಡೀ ಕನ್ನಡ ಕಾವ್ಯ ಪರಂಪರೆಯ ಬಗ್ಗೆ ಅಲ್ಲ ಅಂತ ಹೇಳಿ
ಅಡಿಗರನ್ನು ಸರಿಯಾದ ರೀತಿಯಲ್ಲಿ ಒಂದು ಕರೆಕ್ಟಾದ ಪರ್ಸ್ಪೆಕ್ಟಿವ್ನಲ್ಲಿ ಅರ್ಥ ಮಾಡಿಕೊಂಡು ಅವರ ವೈಶಿಷ್ಟ್ಯವನ್ನು ಗುರುತಿಸ್ತಾರೆ. ವ್ಯಕ್ತಿ ವಿಶಿಷ್ಟತೆಯನ್ನು ಸಾಧಿಸೋದನೆ ಅಡಿಗರ ಕಾವ್ಯದ ಬಹಳ ಪ್ರಧಾನವಾದ ಉದ್ದೇಶ ಆಗಿತ್ತು ಅಂಥೇಳಿ ಒಂದು ಸೂಕ್ಷ್ಮತೆಯ ಕೂಡ ನಮ್ಮ ಗಮನ ಸೆಳೆಯುತ್ತಾರೆ. ಅಡಿಗರು ಸಮಾನತೆಯ ಆರಾಧಕರಾಗಿದ್ದರು, ಎಲ್ಲ ಕಡೆಯೂ ಸಮಾನತೆ ಬರಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಹಾಗಂತಲೇ ಅದೇ ಕಾಲಕ್ಕೇ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನಷ್ಟಕ್ಕೆ ವಿಶಿಷ್ಟ, ಸಮಾನನಲ್ಲ ಅನ್ನುವಂಥ ನಿಲುವು ಕೂಡ ಅವರದಾಗಿತ್ತು. ಇದು ಅಂತರ್ವಿರೋಧವಿರುವಂಥ ನಿಲುವುಗಳಾಗಿದ್ದರೂ ಕೂಡ ಸಾಮಾಜಿಕ ನೆಲೆಯಲ್ಲಿ ಸಮಾನತೆಯನ್ನು ಅಡಿಗರು ಒಪ್ಪಿಕೊಂಡು ವ್ಯಕ್ತಿ ವಿಶಿಷ್ಟ ನೆಲೆಯಲ್ಲಿ ಅಸಾಮಾನ್ಯತೆಯ ಆರಾಧಕರಾಗಿ ಅವರು ಕೆಲಸ ಮಾಡಿದರು ಅನ್ನುವಂಥ ಒಂದು ಸೂಕ್ಷ್ಮವಾದಂಥ ಅಬ್ಸರ್ವೇಷನನ್ನು ಮಾಡಿ ಅಡಿಗರ ಬಗ್ಗೆ ಈ ಥರ ಶೋಧಕ ಪ್ರವೃತ್ತಿಯಿಂದ ಅನುಭವವನ್ನು ಮಂಥಿಸಿದ ಕನ್ನಡದ ಬಹಳ ಶ್ರೇಷ್ಠ ಕವಿ, ಎತ್ತರದ ಕವಿ ಅಂತ ಹೇಳ್ತಾರೆ. ಅಂದರೆ ನವ್ಯದ ಬಗ್ಗೆ ಇವರಿಗೆ ವಿರೋಧ ಇದ್ದರೂ ಕೂಡ ಅಡಿಗರಂತಹ ಕವಿಯನ್ನು ಕುರಿತು ಬರೀಬೇಕಾದರೆ ಶಿವರುದ್ರಪ್ಪನವರು ಯಾವ ರೀತಿಯಲ್ಲಿ ಅಡಿಗರಿಗೆ ಪ್ರತಿಕ್ರಿಯಿಸಿದರು ಅಂತನ್ನೋದು ಅವರ ಮನಸ್ಸಿನ ರುಜುತ್ವವನ್ನು ಸಾಬೀತುಪಡಿಸುವಂಥ ಅಂಶ. ಪ್ರಾಯಶಃ ಅವರ ಕಾವ್ಯದಲ್ಲಿ ಕೂಡ ಇದೇ ಮನೋಧರ್ಮ ನಮಗೆ ಕಾಣಿಸುವಂಥದ್ದು. ಉದ್ದಕ್ಕೂ ಮೊದಲಿಂದ ಇವತ್ತಿನವರೆಗೆ ಅವರ ಕಾವ್ಯದಲ್ಲಿ ಕಾಣಿಸುವಂಥದ್ದು ಈ ಒಂದು ಮನೋಧರ್ಮ, ರುಜುತ್ವದ ಮನೋಧರ್ಮ, ಸಮಾಧಾನದ ಮನಸ್ಥಿತಿ. ವಾಸ್ತವವಾಗಿ ವ್ಯಕ್ತಿಶಃ ಅವರು ಬಹಳ ಉದ್ರಿಕ್ತ ಸ್ವಭಾವದವರಾಗಿದ್ದರು, ತಕ್ಷಣ ಪ್ರತಿಕ್ರಿಯಿಸುವಂಥವರಾಗಿದ್ದರೂ ಕೂಡ ಬರವಣಿಗೆಯಲ್ಲಿ ಬಹಳ ಸಾವಧಾನವಾಗಿ ಸಮಾಧಾನವಾಗಿ ಅವರು ಪ್ರತಿಕ್ರಿಯಿಸುವುದನ್ನು ನಾವು ನೋಡ್ತೇವೆ. ಜಿ ಎಸ್ ಎಸ್ ಕಾವ್ಯ ಕುವೆಂಪು ಅವರಿಂದ ಪ್ರಭಾವಿತವಾದದ್ದು ಅನ್ನೋದನ್ನು ಸಾಮಾನ್ಯವಾಗಿ ವಿಮರ್ಶಕರು ಹೇಳ್ತಾ ಇರ್ತಾರೆ. ಆದರೆ ನವೋದಯದ ಪ್ರಭಾವ ಗಾಢವಾಗಿ ಶಿವರುದ್ರಪ್ಪನವರ ಮೇಲೆ ಆಗಿದ್ದರೂ ಕೂಡ ಅನೇಕ ರೀತಿಯಲ್ಲಿ ಶಿವರುದ್ರಪ್ಪನವರು ತಮ್ಮಷ್ಟಕ್ಕೆ ಬೇರೆಯವರು ಭಿನ್ನತೆಯನ್ನು ಸಾಧಿಸಿದ್ರು ಅನ್ನೋದನ್ನು ನಾವು ಮರೆತುಬಿಟ್ರೆ ಅವರ ಕಾವ್ಯದ ಸೂಕ್ಷ್ಮತೆ ನಮಗೆ ಗೊತ್ತಾಗೋದಿಲ್ಲ. ನಮ್ಮ ವಿಮರ್ಶೆಯ ಒಂದು ತಾಪತ್ರ ಏನಂತಂದರೆ ಅದು ಬಹಳ ಬೇಗ ಸಮಾನತೆಯನ್ನು ಹುಡುಕೊಳ್ಳೋಕೆ ಶುರು ಮಾಡುತ್ತೆ. ಇವರಿಬ್ಬರಲ್ಲಿ ಸಮಾನವಾದ ಅಂಶಗಳೇನು, ಜಿ ಎಸ್ ಎಸ್ ಮತ್ತು ಕಣಿವೆಯಲ್ಲಿ ಸಮಾನವಾದ ಅಂಶಗಳೇನು, ಬೇಂದ್ರೆ ಮತ್ತು ಅಡಿಗರಲ್ಲಿ ಸಮಾನವಾದ ಅಂಶಗಳೇನು, ಹೀಗೆ ಹೋಗ್ತಾ ಎಲಿಯಟ್ ಮತ್ತು ಅಡಿಗ, ಬೇಂದ್ರೆ ಮತ್ತು ಏಟ್ಸ್, ಬಾರ್ನ್ಸ್ ಮತ್ತು ನರಸಿಂಹಸ್ವಾಮಿ, ಹೀಗೆ ಸಮಾನತೆಯನ್ನು ಹುಡುಕೊಂಡು ಹೋಗ್ತಾ ಇರುತ್ತೆ. ಸಮಾನತೆಯನ್ನು ಹುಡುಕೊಂಡು ಹೋಗೋ ದಾರಿಯಲ್ಲಿ ನಮಗೆ ಅಂಥ ಮಹತ್ವದ ಸಂಗತಿಗಳು ಹೊಳೆಯೋದೇ ಇಲ್ಲ. ವಿರುದ್ಧವಾದ ಅಂಶಗಳೇನು ಅಂತ ಹುಡುಕಿದ್ರೆ ಮಾತ್ರನೇ ಕವಿಯ ವೈಶಿಷ್ಟ್ಯದ ಕಡೆ ನಮ್ಮ ಗಮನ ಹೋಗೋದು. ಶಿವರುದ್ರಪ್ಪನವರ ವೈಶಿಷ್ಟ್ಯ ಏನು ಅನ್ನೋದನ್ನು ಈ ನೆಲೆಯಲ್ಲಿ ಹುಡುಕೋದಕ್ಕೆ ಸ್ವಲ್ಪ ಪ್ರಯತ್ನ ಮಾಡೋಣ. ಒಂದು ಅಂದರೆ ಜಿ ಎಸ್ ಎಸ್ ಕಾವ್ಯ ಶುದ್ಧಾಂಗವಾಗಿ ಇಹನಿಷ್ಠವಾದ ಕಾವ್ಯ. ಈ ನೆಲನೇ ಮುಖ್ಯ, ಈ ಸಮಾಜವೇ ಮುಖ್ಯ, ಇಲ್ಲಿಯ ಬದುಕು ಬಹಳ ಮುಖ್ಯ ಅಂತ ಹೇಳಿ ಬರಲಿಕ್ಕೆ ಹೊರಟವರು. ಆದ್ದರಿಂದಲೇ ಅವರ ಕಾವ್ಯದಲ್ಲಿ ಎಲ್ಲೂ ದೇವರ ಹಂಗು ಇಲ್ಲವೇ ಇಲ್ಲ. ಯಾವ ಆಧ್ಯಾತ್ಮಿಕವಾದ ಸೆಳೆತಗಳು ಅವರನ್ನು ಕಾಡಿದ್ದು ನಮಗೆ ನೆನಪಾಗೋದೇ ಇಲ್ಲ. ಬಂದರೆ ಕೆಲವು ಸ್ಟ್ರೈ ಪಾಯಿಂಟ್ಸ್ ಬಂದಿರ್ಬೋದು. ನಮ್ಮಲ್ಲಿ ಇನ್ನೊಂದು ತಾಪತ್ರ ಏನು ಅಂದರೆ ಪ್ರತಿಯೊಬ್ಬ ಕವಿ ಒಂದೊಂದು ಪದ್ಯ ಬರೆದೇ ಇರ್ತಾರೆ, ಅದು ಹಿಡ್ಕೊಂಡ್ಬಿಟ್ಟು ಇಲ್ಲಿ ಆಧ್ಯಾತ್ಮ ಇದೆಯಲ್ಲ ಅಂತ ಹೇಳ್ಬೋದು. ಹಾಗಲ್ಲ, ಒಟ್ಟು ಕಾವ್ಯ ನೋಡಿದಾಗ ಅವರ ಆಸಕ್ತಿ ಯಾವ ಕಡೆ ಹೆಚ್ಚು ಹೋಗ್ತಾ ಇದೆ ಅನ್ನೋದ್ರ ಮೇಲೆ ಅವರ ಮನೋಧರ್ಮ ಏನು ಅಂತ ನಮಗೆ ಗೊತ್ತಾಗುತ್ತೆ. ಅಲ್ಲಿ ಇಲ್ಲಿ ಆಕಸ್ಮಿಕವಾಗಿ ಅವರು ಪರಮಹಂಸನ ಕುರಿತು ಬರೆಯುವಾಗಲೋ ಮತ್ತೊಂದು ಕಡೆಯೋ ಬಂದಿರಬಹುದಾದರೂ ಕೂಡ ಪ್ರಧಾನವಾಗಿ ಅವರದ್ದು ಈ ಬದುಕಿಗೆ ನಿಷ್ಠವಾದಂಥ ಮನೋಧರ್ಮ ಅನ್ನೋದನ್ನು ನಾವು ಮೊದಲು ಗಮನಿಸಬೇಕು. ಕುವೆಂಪು ಆಗಲಿ, ಪೂತಿನವರಾಗಲಿ, ಅಡಿಗರಾಗಲಿ, ಅವರ ಕಾವ್ಯದ ಅತ್ಯಂತ ಪ್ರಧಾನವಾದ ಸೆಲೆ ಆಧ್ಯಾತ್ಮದ ಸೆಲೆಯಾಗಿತ್ತು ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಅದರ ಸಾಮಾಜಿಕತೆ ಎಷ್ಟೇ ಗಾಢವಾದಾಗಿದ್ದರೂ ಕೂಡ ಅದೆಲ್ಲದರ ಹಿಂದೆ ಒಂದು ಆಧ್ಯಾತ್ಮಿಕವಾದ ಸೆಳೆತ ಅವರ ಕಾವ್ಯದಲ್ಲಿ ಇದ್ದೇ ಇರ್ತಾ ಇತ್ತು. ಆದರೆ ಶಿವರುದ್ರಪ್ಪನವರಲ್ಲಿ ಮಾತ್ರ ಆಧ್ಯಾತ್ಮಿಕದ ವಾಸನೆಯೇ ಇಲ್ಲದಂಥ ಇಹನಿಷ್ಠವಾದ ಒಂದು ಕಾವ್ಯವನ್ನು, ಈ ನೆಲಕ್ಕೆ ನಿಷ್ಠವಾದ ಒಂದು ಕಾವ್ಯವನ್ನು ಬರೀತಾರೆ. ಪ್ರಾಯಶಃ ಆ ದೃಷ್ಟಿಯಲ್ಲಿ ನರಸಿಂಹಸ್ವಾಮಿಯವರಿಗೆ ಸ್ವಲ್ಪ ಹತ್ತಿರ ಅಂತ ಹೇಳ್ಬೋದು. ಆದರೆ ನರಸಿಂಹಸ್ವಾಮಿಯವರಲ್ಲೂ ಕೂಡ ಪರಲೋಕದ ಚಿಂತನೆಗಳು ಒಂದು ರೀತಿಯಲ್ಲಿ ಆಗಾಗ ಮುಖಾಮುಖಿ ಆಗೋದನ್ನು ನಾವು ಗಮನಿಸ್ತೀವಿ ಅವರ ಮುಖ್ಯವಾದ ಕವಿತೆಗಳಲ್ಲಿ. ಸ್ಪುಟ್ನಿಕ್ ಮತ್ತು ವಿನೋಬ ಅನ್ನೋ ಒಂದೆರಡು ಉದಾಹರಣೆಗಳನ್ನು ಹೇಳ್ತಾ ಹೋಗ್ತೀನಿ. ಹೇಗೆ ಇದು ಈ ಬದುಕಿಗೆ ನಿಷ್ಠವಾದ ಕಾವ್ಯ ಶಿವರುದ್ರಪ್ಪನವ್ರದು ಅನ್ನೋದಕ್ಕೆ, ಸ್ಪುಟ್ನಿಕ್ ಮತ್ತು ವಿನೋಬ ಅಂತ ಸುಮಾರು 59ರಲ್ಲಿ ಬರೆದ ಕವನ ಅದು. ಅದರಲ್ಲಿ ಉಪಗ್ರಹಗಳನ್ನು ಒಂದೇ ಸಮನೆ ಆಕಾಶಕ್ಕೆ ಏರಿಸುತ್ತಿದೆ ರಾಕೆಟ್ಟಿನ ಸಾಧನ, ಆಕಾಶಕ್ಕೆ ರಾಕೆಟ್ಟಿನ ಸಾಧನ ಏರಿಸ್ತಾ ಇದೆ ಉಪಗ್ರಹಗಳನ್ನು. ಆದರೆ ಜನಮನಗಳ ಹಾದಿಯಲ್ಲಿ ನಡೆದು ಮೆಲನೆ ನುಡಿವ ನೀವನು ನೆಲವೇ ನನ್ನ ವಾಹನ. ಈ ವಿನೋಬ ನೆಲದ ಮೇಲೇ ಚಲಿಸುವುದೇ ಒಂದು ಏನಿದೆಯೋ ಅವರ ಯಾತ್ರೆ, ಅದು ಅವರಿಗೆ ಬಹಳ ಮುಖ್ಯವಾಗಿ ಕಾಣಿಸುತ್ತೆ. ಆಕಾಶಕ್ಕೆ ಹಾರುವುದಕ್ಕಿಂತ ಆಕಾಶಕ್ಕೆ ಹಾರುವ ಹಂಬಲವನ್ನು ಅವರು ಕಾವ್ಯ ತೋರಿಸೋದೇ ಇಲ್ಲ. ಅಡಿಗರಲ್ಲೂ ಅದಿದೆ ಆ ತುಡಿತ.
ಆಕಾಶಕ್ಕೆ ಜಿಗಿಯೋದು, ಇಲ್ಲಿ ನಾನು ನನ್ನ ಈ ನೆಲದ ಕೆಸರಲ್ಲಿ

0: ಕೊಂಡ ಕಾಲ ನನ್ನದು, ಬರಿದೆ ನಕ್ಷತ್ರ ಲೋಕಕ್ಕೂ ರೈಲು ಬಿಟ್ಟೆ. ಈ ಥರ ಮೊದಲು ಆಗಲಿಲ್ಲ ಅನ್ನೋ ಹತಾಶೆ, ಆಮೇಲೆ ಅದ ಕಡೆ ಹೋಗಬೇಕು ಅನ್ನೋ ಅಭೀಪ್ಸೆ, ಮತ್ತು ಯಾವುದೋ ಒಂದು ಮೋಹನ ಮುರಳಿ ನನ್ನ ಕರೀತಾ ಇದೆ ಅಂತನ್ನುವಂಥದ್ದು, ಇದೆಲ್ಲ ಅಡಿಗರಲ್ಲಿ ಸಹ ಬಹಳ ಸಹಜವಾದದ್ದು. ಬೇಂದ್ರೆಯಲ್ಲಿ ಕೂಡ ಈ ಥರ ಒಬ್ಬ ಜೋಗಿಯೋ ಮತ್ತೊಂದೋ ಕಾಡ್ತಾ ಇರ್ಬೋದು ಅವರಿಗೆ, ಒಂದು ಕೋಗಿಲೆಯ ಕೂಗು ನರಸಿಂಹಾಚಾರ್ಯ ಕಾಡ್ತಾ ಇರ್ಬೋದು. ಆದರೆ ಆ ಥರದ ಯಾವ ಆಕಾಶದ ಕೂಗುಗಳು ಕೂಡ ಇವರನ್ನು ಬಾಧಿಸೇನೇ ಇಲ್ಲ. ಒಂದು ವೇಳೆ ಈಶ್ವರ ಇದ್ದರೆ ಅವನು ಆಕಾಶದಲ್ಲಿ ಇರಲಿ, ಆದರೆ ಇಲ್ಲಿ ಇರ್ತಾನಲ್ಲ, ಈ ಗುಡಿಸಲಲ್ಲಿ ಸಾಮಾನ್ಯ ಜೀವನದ ಸಹಚಾರಿಯಾಗಿದ್ದಾನಲ್ಲ, ಅವನು ನನಗೆ ಮುಖ್ಯ ಅನ್ನೋ ಹಾಗೆ ಭಾಷೆಯ ಅಂತರದಿಂದಲೇ ಅಲ್ಲಿ ಇಲ್ಲಿ ಅನ್ನೋ ಪದ್ಯದಲ್ಲಿ ಅವರು ಇಹನಿಷ್ಠತೆಯನ್ನು ತೋರಿಸ್ತಾರೆ. ನೆಲವೇ ನನ್ನ ವಾಹನ ಅಂತ ಬಹು ದೊಡ್ಡ ಮಾತನಾಡುತ್ತಾ ದಿನ ದಿನದ ಸರಳ ಸಾಧಾರಣದ ಬದುಕಿಗೆ ಅವಮಾನ ಮಾಡುವವರನ್ನು ಕಂಡರೆ ನನಗಾಗುವುದಿಲ್ಲ. ಹೇಗೋ ನನ್ನ ಪಾಡಿಗೆ ನಾನು ಬದುಕುತ್ತೇನೆ. ಇದ್ದಷ್ಟು ನೆಲವ ಉತ್ತು ಬಿತ್ತಿ ನೀರೆರೆದು ಮಲಗಿರುವ ಬೀಜಗಳ ಕಣ್ಣು ತೆರೆಸುತ್ತೇನೆ. ನಾಳೆ ಈ ಸಸಿಗಳೆಲ್ಲ ವಟವೃಕ್ಷಗಳಾಗಿ ಸಾವಿರ ಜನಕ್ಕೆ ನೆರಳಾದವೆಂಬ ಮಹದಾಸೆ ಇರದಿದ್ದರೂ ಒಂದೆರಡಾದರೂ ಬೀಜವಾಗುವಂಥ ಹಣ್ಣು ಬಿಟ್ಟಾವೆಂದು ನಂಬಿ ಕಾಯುತ್ತೇನೆ. ಇದು ಸಾಮಾನ್ಯವಾಗಿ ಅವರ ನಿಲುವು. ಮಹತ್ವಾಕಾಂಕ್ಷೆ ಅಷ್ಟಾಗಿ ಕಾಣಿಸದ, ತನ್ನ ಇತಿಮಿತಿಗಳನ್ನು ಅರ್ಥ ಮಾಡಿಕೊಂಡ, ತನ್ನ ಶಕ್ತಿ ಮತ್ತು ದೌರ್ಬಲ್ಯಗಳೇನು ಅನ್ನೋದ್ರ ಬಗ್ಗೆ ಚೆನ್ನಾದ ಪ್ರಜ್ಞೆ ಉಳ್ಳಂಥ ಒಬ್ಬ ಕವಿ. ಬಹಳ ದೊಡ್ಡ ಕವಿಗಳು ಜೊತೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಸಹಜವಾಗಿ ಈ ಥರದ್ದೊಂದು ಮನೋಧರ್ಮ ಬರುತ್ತೆ ಅಂತ ಕಾಣಿಸುತ್ತೆ. ಬೇಂದ್ರೆ ಕುವೆಂಪು ಅಂತಹ ಕವಿಗಳು ಜೊತೆಯಲ್ಲಿ ಬರೀಬೇಕಾದ್ರೆ ಇನ್ನೊಬ್ಬ ಕವಿ ಯಾವ ನಿಲುವಿನಲ್ಲಿ ಬರೀಬೇಕು ಅಂದರೆ, ನೀವು ದೊಡ್ಡದನ್ನು ಮಾಡಿಕೊಡ್ರಪ್ಪ, ನನಗೆ ನನ್ನ ಸಣ್ಣ ಕೆಲಸಗಳಿದೆ, ನಾನು ಅದನ್ನು ಮಾಡ್ಕೊಳ್ತೀನಿ. ಸಣ್ಣ ಕವಿಗಳು ಸಣ್ಣ ಸಣ್ಣ ಕವಿತೆಗಳನ್ನು ಬರೆಯುತ್ತಾರೆ. ತಿರುಮಲೇಶ್ವರದ ಹಾಗೆ ಶಿವರುದ್ರಪ್ಪನವರು ತಮ್ಮ ಇತಿಮಿತಿಗಳನ್ನು ಅರ್ಥ ಮಾಡಿಕೊಂಡು ಈ ಲೋಕದ ಅನುಭವಗಳು, ಈ ಸಾಧಾರಣವಾದ ಜೀವನ, ಇದರಲ್ಲಿರುವಂಥ ದುಃಖ ಸುಖ, ಆ ಅನುಭವಗಳು, ಮನುಷ್ಯರು ಸಂಬಂಧಗಳು, ಅವರು ದೂರವಾಗೋ ಹಾಗೆ ಮಾಡುವಂಥ ಅನೇಕ ಗೋಡೆಗಳು, ಆ ಗೋಡೆಗಳನ್ನು ಒಡೆದು ಮತ್ತೆ ನಾವು ಒಂದಾಗಬೇಕು ಅನ್ನುವಂಥ ಆಸೆ, ಇಂಥದ್ದನ್ನು ಕಟ್ಟಿಕೊಡ್ತಾ ಹೋಗ್ತಾರೆ ಶಿವರುದ್ರಪ್ಪನವರು. ಅಸ್ತಮಾನ ಪದ್ಯ ನಾನು ಮೊದಲ ಸಾರಿ ಓದಿದಾಗ ಬಹಳ ಕುತೂಹಲಕಾರಿ ಪದ್ಯ ಅದು. ಕೃಷ್ಣನ ನಿರ್ಯಾಣವನ್ನು ಹೇಳುವಂಥ ಒಂದು ಪದ್ಯ ಅಸ್ತಮಾನ ಅಂತ. ಮುಳುಗುವುದು, ದ್ವಾರಕೆಯಲ್ಲಿ ಕೃಷ್ಣ ಮುಳುಗಿದಾಗ ಒಂದು ಬಹಳ ಅದ್ಭುತವಾದ ರೀತಿಯ ಪದ್ಯ ಬರೀತಾರೆ ಅಸ್ತಮಾನ ಅನ್ನೋದರಲ್ಲಿ. ಕೃಷ್ಣ ಮುಳುಗಿದ ಸತ್ತೋಗಿದ್ದಾನೆ, ಅದನ್ನು ಸಾಂಕೇತಿಕವಾಗಿ ಸುದರ್ಶನ ಚಕ್ರ ಪಶ್ಚಿಮದ ಕಡಲಲ್ಲಿ ಮುಳುಗ್ತಾ ಇದೆ ಅಂತೇಳಿ ಹೇಳ್ತಾರೆ. ಇಡೀ ಆಕಾಶವೇ ಕೆಂಪಾಗಿ ಹೋಯಿತು, ಪಶ್ಚಿಮದ ಕಡಲಿನಲ್ಲಿ ಸುದರ್ಶನ ಚಕ್ರ ಅಂದರೆ ಸೂರ್ಯ ಮುಳುಗ್ತಾ ಇದ್ದಾನೆ ಅಂದರೆ ಸುದರ್ಶನ ಚಕ್ರದ ಮುಳುಗು ಅಂತಂದರೆ ಅದು ಕೃಷ್ಣನ ಸಾವನ್ನು ಕೂಡ ಅದನ್ನು ಸಿಂಬಲೈಸ್ ಮಾಡುವಂಥದ್ದು. ಇದನ್ನು ಒಬ್ಬ ರೈತ ನೋಡ್ತಾ ಇದ್ದಾನಂತೆ. ಹೊಲದಲ್ಲಿ ಗೆಯುತ್ತಿದ್ದ ಆ ರೈತ ಕಂಡ ನೊಂದದ್ಭುತವ, ಕಂಡನೊಂದದ್ಭುತವ. ಇದ್ದಕ್ಕಿದ್ದಂತೆ ಸಂಜೆಯ ಸೂರ್ಯ ಜರ್ರನೆ ಜಾರಿ ಕಡಲೊಳಗೆ ಪಾಂಚಜನ್ಯದ ಮೊಳಗು ಒಂದೇ ಒಂದು ಕ್ಷಣ ಪರಮಾಶ್ಚರ್ಯ. ಪ್ರಭೆಯವಾಗಿ ವ್ಯಾಪಿಸಿತು ಭೂಮಿ ವ್ಯೋಮಗಳನ್ನು. ಬೆರಗಾಗಿ ನೇಗಿಲ ಹೊತ್ತು ನಡೆದನು ರೈತ. ಇಡೀ ದಿವಸ ಹರಗಿ ಹದ ಮಾಡಿದ್ದ ಹೊಲದೊಳಗೆ ಬೀಜ ಬಿತ್ತುವ ಬಗ್ಗೆ ಯೋಚಿಸುತ್ತ. ನನಗೆ ಈ ರೈತ ಇದ್ದಕ್ಕಿದ್ದ ಹಾಗೆ ಅಸ್ತಮಾನ ಪದ್ಯದಲ್ಲಿ ಬಂದಿದ್ದಾಗ ಮೊಟ್ಟ ಮೊದಲ ಪದ್ಯ ಓದಿದಾಗ ಇದು ಎಳ್ಕೊಂಡು ಬಂದ ಹಾಗಿದೆ ಅಂತ ಅನಿಸುತ್ತೆ. ಕೃಷ್ಣನ ಸಾವನ್ನು ಹೇಳುವಂಥ ಒಂದು ಪದ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ಒಬ್ಬ ರೈತ ಬಂದ ಅನ್ನುವಂಥ ಪ್ರಸಂಗ ಯಾಕೆ ಬರಬೇಕು? ಆ ರೈತ ಯಾಕೆ ಅದನ್ನು ನೋಡಬೇಕು? ಅವನು ಬೀಜ ಬಿತ್ತೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ದ? ಇದು ಎಳ್ಕೊಂಡು ಬಂದ ಹಾಗಿದೆ ಅಂತ ಪದ್ಯವನ್ನು ಬಿಡಿಯಾಗಿ ಓದಿದಾಗ ಅನಿಸಿದ್ದು ನನಗೆ. ಆದರೆ ಜಿ ಎಸ್ ಎಸ್ ಅವರ ಕಾವ್ಯವನ್ನೆಲ್ಲ ಒಟ್ಟಾಗಿ ಓದಿದಾಗ ಹಾಗೆ ರೈತ ಬರದೇ ಹೋಗಿದ್ದರೆ ಅವರ ಕಾವ್ಯ ಪ್ರಜ್ಞೆ ಎಲ್ಲೋ ಮುರುಕಾಗ್ತಿತ್ತು. ಯಾಕೆಂದರೆ ಅವರು ಯೋಚನೆ ಮಾಡೋದೇ ಹಾಗೆ, ಅಸಾಮಾನ್ಯತೆಗಿಂತ ಸಾಮಾನ್ಯತೆ ಅವರಿಗೆ ಪ್ರಧಾನವಾಗೋದರಿಂದ ಕೃಷ್ಣಂತ ಒಬ್ಬ ಮಹಾವ್ಯಕ್ತಿ ನಾಶವಾದಾಗ, ಕ್ಷಯಿಸಿದಾಗ ಒಬ್ಬ ಸಾಮಾನ್ಯ ರೈತ ಬೀಜಗಳನ್ನು ಹಾಕುವ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾನೆ. ಅಂದರೆ ಒಂದು ಮಹಾನಾಶದ ವಿರುದ್ಧ ಒಂದು ಸಣ್ಣ ಸೃಷ್ಟಿಶೀಲ ಪ್ರಯತ್ನ, ಬೀಜ ಊರುವ ಪ್ರಯತ್ನ. ಇದರಲ್ಲಿ ಏನು ಬರುತ್ತೆ ನೋಡೋಣ. ಈ ಸಸಿಗಳಲ್ಲಿ ಈ ಕ್ರಿಯೇಟಿವಿಟಿ ಇದೆಯಲ್ಲ, ಈ ನೆಲದಲ್ಲಿ ಬೀಜ ಹಾಕುವಂಥ ರೈತನ ಆಸೆ, ರೈತನ ಕನಸು ಫಲವನ್ನು. ಕೃಷ್ಣನಂಥ ಮಹಾವ್ಯಕ್ತಿ ಹೋದಾಗಲೂ ಕೂಡ ಅವನಿಗೆ ಸಣ್ಣ ಸಣ್ಣ ಬೀಜಗಳನ್ನು ಹೊಲದಲ್ಲಿ ಹಾಕುವ ಅಗತ್ಯ ಅವನಿಗೆ ಕಂಡು ಬರ್ತಾ ಇದೆ. ಇದು ಶಿವರುದ್ರಪ್ಪ ಇಡೀ ಕಾವ್ಯದ ಒಂದು ಧೋರಣೆ, ಸಿದ್ಧಾಂತ ಅಂತ ನಾನು ಭಾವಿಸಿದ್ದೀನಿ. ಇಲ್ಲದ್ರೆ ಆ ರೈತನ ಪ್ರಸಂಗ ಬರ್ತಿರಲಿಲ್ಲ. ಅದಕ್ಕೆ ಪ್ರೇರಣೆ ಕುವೆಂಪು ಅವರ ಕಾವ್ಯದಲ್ಲಿ ಇರ್ಬೋದು, ಇದ್ರೂ ಶಿವರುದ್ರಪ್ಪನವರ ಒಟ್ಟು ಮನೋಧರ್ಮದಲ್ಲಿ ಇದು ಬಹಳ ವಿಹಿತವಾದ ರೀತಿಯ ಕಾಣಿಕೆ ಅಂತ ನಾನು ಭಾವಿಸ್ತಾ ಇದ್ದೀನಿ.
1: ಇದುವರೆಗೆ ನಾಡಿನ ಹಿರಿಯ ಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಸಾಹಿತ್ಯವನ್ನು ಕುರಿತು ಮಾತನಾಡಿದವರು ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿ. ಈಗ ಪುತೀನಾ ಅವರ ಕಾವ್ಯದ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ.
2: ಪುತೀನಾ ಮುಖ್ಯವಾಗಿ ಒಬ್ಬ ಜ್ಞಾನಿ, ಒಬ್ಬ ಜ್ಞಾನಿ, ಒಬ್ಬ ಜಿಜ್ಞಾಸ, ಅವರು ಮುಖ್ಯವಾಗಿ ಒಬ್ಬ ಫಿಲಾಸಫರ್. ಈ ಫಿಲಾಸಫರ್ ಆಗೋ ನೆಲೆಗೆ ಹೋಗಿರ್ತಾರಲ್ಲ ಜ್ಞಾನಿಗಳು, ಇಂಥವ್ರು ಕವಿಯಾಗೋದು ಭಾಳ ಕಷ್ಟ. ಯಾಕೆಂದರೆ ಕವಿ ಆಗಬೇಕಾದ್ರೆ ಅವನು ಈ ಜ್ಞಾನದ ಲೆವೆಲಿಂದ ಕೆಳಗೆ ಬರಬೇಕಾಗುತ್ತೆ. ಸ್ವಲ್ಪ ತುಂಬ ಜ್ಞಾನಿ ಆದವನು ಏನಾಗ್ತಾನೆ, ಜಡನಾಗೂ ಹೋಗ್ಬಿಡ್ತಾನೆ. ಪುತಿನ್ ಅವರು ಅಂಥ ಜ್ಞಾನಿ ಕವಿಯಾದದ್ದೇ ಒಂದು ವಿಶೇಷ ಅಂತ ಹೇಳಬೇಕು. ಅಷ್ಟು ಜಿಜ್ಞಾಸೆ ಮತ್ತು ಲೋಕದ ಸೃಷ್ಟಿಯ ನಿಗೂಢಗಳ ಬಗ್ಗೆ ಚಿಂತನೆ ಸದಾ ಇದ್ದಂಥವರು. ಅವರ ಕವಿತೆಯಲ್ಲೂ ಕೂಡ ಈ ಗುಣ ಭಾಳ ಎದ್ದು ಕಾಣುತ್ತೆ. ಒಂದು ಸಲ ಅವ್ರಿಗೆ ಕೇಳಿದೆ ನಾನು, ಅವರು ಯಾವಾಗಲೂ ಭಾಳ ದೊಡ್ಡದಾಗಿ ಢಾಳವಾಗಿ ಕಾಣೋ ಹಾಗೆ ನಾಮ ಹಾಕೋತಾ ಇದ್ದಿರಲ್ಲ, ಆಗ್ತಾನೆ ಅವರು ಸಂಧ್ಯಾವನ್ನೇ ಮುಗಿಸಿದ್ರು ಅಂತ ಕಾಣುತ್ತೆ, ಒಳ್ಳೆ ಜೋರಾಗಿ ಕಾಣ್ತಾ ಇತ್ತು ನಾಮ. ನಾನು ಹೋದೆ, ಸರ್ ಭಾಳ ಲಕ್ಷಣವಾಗಿ ಕಾಣ್ತಾ ಇದ್ದೀರಿ, ನಿಮ್ಮ ನಾಮಗಳಂತೂ ತುಂಬ ಚೆನ್ನಾಗಿದೆ, ಎಷ್ಟು ಢಾಳವಾಗಿ ಹಾಕಿದ್ದೀರಿ ಇಲ್ಲಿ. ಹೌದಪ್ಪ, ಯಾಕೆ ಇಷ್ಟು ಜೋರಾಗಿ ನಾಮ ಹಾಕಬೇಕು, ಎಲ್ಲರಿಗೂ ಕಾಣೋ ಹಾಗೆ? ನಾಮ ಗೀಮ ಎಲ್ಲ ಇರೋದು ನಮಗೋಸ್ಕರ ಅಲ್ವಾ, ನಿಮಗೋಸ್ಕರ. ನೀವು ಯಾಕೆ ಎಲ್ಲರಿಗೂ ಕಾಣೋ ಹಾಗೆ ಈಗ ಹಾಕಬೇಕು? ನೀವು ಅಂದರೆ ಜನ, ನಾ ಹೇಳಿದ್ದು. ಅದಕ್ಕೆ ಅವ್ರು ಹೇಳಿದ್ರು ಯಾಕದು ಬಂದಿರ್ಬೋದು ಅಂತ ನಾನು ಯೋಚಿಸಿದೆ. ನೋಡಿ ಎಷ್ಟು ನಾನು ತಮಾಷೆ ಮಾಡಿದ್ರೆ ಅವ್ರು ಹೇಗೆ ತಕ್ಷಣ ಅದ್ರ ಬಗ್ಗೆ ಚಿಂತನೆಗೆ ಹೊರಟ್ಬಿಡೋರು. ನಮ್ಮ ಧರ್ಮದ ಮೇಲೆ ಆಕ್ರಮಣ ಆಯ್ತಲ್ಲಪ್ಪ ಹಿಂದೆ, ನಾವೆಲ್ಲ ಒಂಥರ ಹುಂಬು ಜನ, ಆಕ್ರಮಣ ಎದುರಿಸೋಕ್ಕಾಗ್ತಿರಲಿಲ್ಲ, ಪೆಟ್ಟು ತಿಂದು ಬಂದು ಮೂಲೆಯಲ್ಲಿ ಮುದುರ್ಕೊಳ್ಳೋಂಥವ್ರು. ಆದರೆ ಪ್ರತಿಭಟಿಸಬೇಕು ಅಂತ ಅನಿಸ್ತಿತ್ತು ಮನಸ್ತಾ. ಅದರಿಂದಾಗಿ ನಮ್ಮ ಪ್ರೊಟೆಸ್ಟನ್ನು ಭಾಳ ಜೋರಾಗಿ ಇದರಲ್ಲಿ ನಾವು ತೋರಿಸ್ತಾ ಇದ್ದೀವಿ ಅಂತ ಕಾಣುತ್ತೆ. ಬೇರೆ ಮತದ ಜನ ಅವರು ಪ್ರಬಲರಾಗಿದ್ದು, ಆಳ್ತಾ ಇದ್ದವರಾಗಿದ್ದು, ನಮ್ಮನ್ನು ನಮ್ಮ ಮತಾಧರ್ಮಗಳ ಬಗ್ಗೆ ಅವರು ಭಾಳ ಹೆಂಡಗಂಡಿನಿಂದ ವರ್ತಿಸ್ತಾ ನೋಡ್ತಾ ಇದ್ದಾಗ ಇನ್ನೇನು ಮಾಡೋಕ್ಕಾಗದೇ ಇರತಕ್ಕಂಥ ವ್ಯಕ್ತಿ, ಆದರೂ ಅವನ ಮನಸ್ಸಿನಲ್ಲಿ ಒಂದು ಪ್ರೊಟೆಸ್ಟ್ ಇದೆ, ಒಂದು ಪ್ರತಿಭಟನೆ ಇದೆ. ಅದನ್ನು ನೀನು ಇಷ್ಟು ಹಿಂಸೆ ಮಾಡಿದರೂ ಕೂಡ ನನ್ನ ಧರ್ಮವನ್ನು ನಾನು ಬಿಟ್ಟುಕೊಡಲ್ಲ ಅಂತ ಹೇಳುವ ಒಂದು ರೀತಿಯಾಗಿ ಹಾಗಿದ್ದರೂ ಇರ್ಬೋದು ಅಂತ ಒಂದ್ಸಲ ಹೇಳಿದ್ದುಂಟು ಅವರು. ಈ ದೇವರಿಲ್ಲ ಅನ್ನೋ ಮಾತು ಬಂದಾಗ ಅವ್ರು ಹೇಳಿದ್ರು ಎಷ್ಟು ಚೆನ್ನಾಗಿದೆ ಆ ಮಾತು. ದೇವರಿಲ್ಲ ಅನ್ನೋದು ಯಾರಿಗಪ್ಪ ಗೊತ್ತಿಲ್ಲ, ಇಲ್ಲ ಪರಿಕರಗಳಿವೆ, ದೇವರಿಲ್ಲ ಅಷ್ಟೇ. ಇದು ಇಡ್ಲಿ ಇಲ್ಲ ಕಾಫಿ ಇಲ್ಲ ಅಂತ ಹೇಳಿದಾಗೆ ಮಾಡ್ಕೋಬೇಕಷ್ಟೇ, ಮಾಡ್ಕೊಂಡ್ರೆ ಇಡ್ಲಿ ಕಾಫಿ ಇದ್ದೇ ಇದೆ. ಹಾಗೆಯೇ ಆ ಸುತ್ತ ಇರತಕ್ಕಂಥ ಒಂದು ಸುತ್ತ ಇರತಕ್ಕಂಥ ಜಗತ್ತನ್ನು ನೋಡ್ತಾ ನೋಡ್ತಾ ಅದು ನಮ್ಮಲ್ಲಿ ಒಪ್ಪಿಸ್ತಕ್ಕಂಥ ಭಾವನೆಗಳೇನಿದೆ, ಈ ಸೃಷ್ಟಿಯ ನಿಗೂಢಗಳು, ಅದು ನಮಗೆ ಕೊಡ್ತಕ್ಕಂಥ ತಿಳುವಳಿಕೆಯಿಂದಾಗಿ ನಾವು ಮಾಡ್ಕೊಳ್ಳೋವಂಥ ಒಂದು ಶಕ್ತಿಯ ಕಲ್ಪನೆಯಪ್ಪ ಅದು. ಅದು ಮಾಡ್ಕೊಂಡವನಿಗುಂಟು, ಇಲ್ಲದ್ದವನಿಗಿಲ್ಲ, ಇಲ್ಲದ್ದವನಿಗಿಲ್ಲ ಅಷ್ಟೇ. ನಮ್ಮಲ್ಲಿ ಇಡ್ಲಿಯೂ ಇಲ್ಲ ಕಾಫಿಯೂ ಇಲ್ಲ ಅಂದರೆ ಆಯ್ತಪ್ಪ ಅಂತೀವಿ ನಾವು, ಯಾರೋ ಅವನ ದೊಡ್ಡವನು ಅಲ್ಲ, ಇದ್ದವನೇ ದೊಡ್ಡವನು. ಹೀಗೆ ಅವರು ಮಾತಾಡುವಾಗ ಎಷ್ಟೋ ಸಲ ಇಂಥ ಸಂಗತಿಗಳನ್ನೆಲ್ಲ ಹೇಳ್ತಾ ಇದ್ದರು. ಅವರ ಮೊದಲನೇ ಕವಿತೆ ನನ್ನ ಹಾಡು ಅನ್ನೋ ಕವಿತೆ ಕೂಡ ಪುತಿನ ಅವರ ಕಾವ್ಯದ ವಿಶೇಷಾಂಶವಾದ ಈ ಚಿಂತನೆಯನ್ನು ಉಳ್ಳದ್ದು. ಅದರಲ್ಲವರು ಒಂದು ಕಾವ್ಯ ಮೀಮಾಂಸೆಗೆ ಸಲ್ಲಬಹುದಾದಂಥ ಒಂದು ಆಲೋಚನೆ ಅದು. ಹೇಗೆ ಕವಿತೆ ಸೃಷ್ಟಿಯಾಗುತ್ತೆ, ಕವಿಯ ಮೊದಲನೇ ಕವಿತೆಯೇ ಕವಿತೆ ಸೃಷ್ಟಿಯಾಗ್ತಾ ಇರುವ ಒಂದು ಪರಿ ಇದೆಯಲ್ಲ, ಅದರ ವೈಚಿತ್ರ್ಯ ಇದೆಯಲ್ಲ, ಆ ಸೋಜಿಗವನ್ನು ಬೆರಗನ್ನು ಕುರಿತದ್ದು. ಅನುಭವದಲ್ಲಿ ನಿಂತಾಗ ಅಲ್ಲ, ಅನುಭವದಲ್ಲಿ ಮುಳುಗಿದ್ದಾಗ ಅಲ್ಲ, ಅದರಿಂದ ಹೊರಬಂದು ಒಂದು ತಟಸ್ಥ ಅಂತರದಲ್ಲಿ ನಿಂತು ಅದನ್ನು ಮತ್ತೊಬ್ಬರ ಅನುಭವವೋ ಅನ್ನೋ ಹಾಗೆ ನೋಡೋದು ಸಾಧ್ಯವಾಗುವ ಹೊತ್ತಿನಲ್ಲಿ ಮಾತ್ರ ಕವಿತೆ ಸಾಧ್ಯವಾಗುತ್ತೆ ಅಂತ. ಇದು ಎಲ್ಲ ಕಾವ್ಯಮಾಂಸಕಾರರು ಬಹುಮಟ್ಟಿಗೆ ಹೇಳಿರೋ ಮಾತು. ಪುತಿನ ಕೂಡ ಅದ್ರ ಬಗ್ಗೆ ಹೊಸದಾಗಿ ಆಲೋಚಿಸ್ತಾ ಇದ್ದಾರೆ. ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ಅವರ ಮೊದಲನೇ ಕವಿತೆಯಲ್ಲಿ ಅವರು ಹೀಗೆ ಚಿಂತಕರಾಗಿ ಕಾಣಿಸ್ಕೊಳ್ತಾರೆ ಅನ್ನೋದಕ್ಕೆ, ಎದೆಯ ದುಗುಡವೆಲ್ಲ ಅಳಿದು ಕಣ್ಣ ನೀರು ಬತ್ತಿ ಹೋಗಿ ಕರೆ ಅದೊಂದು ಮಾತ್ರ ನಿಲ್ಲೆ ನನ್ನ ಹಾಡು ಬಿರಿಯುವುದು. ಎದೆಯ ದುಗುಡವೆಲ್ಲ ಅಳಿದು ಕಣ್ಣ ನೀರು ಬತ್ತಿ ಹೋಗಿ ದುಃಖ ಅನ್ನೋದು ಆಗಿ ಹೋದ ಅನುಭವವಾಗಿ ಅದರಿಂದ ಪಾರಾಗಿ ನಿಂತ ಮೇಲೆ ಮಾತ್ರ ನನ್ನ ಹಾಡು ಬಿರಿಯುವುದು. ಬಾಳನೊಂದು ಹುಚ್ಚು ಮಾಡಿದ ಒಲುಮೆ ರಾಗ ಉರಿದು ಹೋಗಿ ಅದರ ಬೂದಿ ನೆನಪು ನಿಲ್ಲೆ ನನ್ನ ಹಾಡು ಬಿರಿಯುವುದು. ಬಾಳನ್ನು ಹುಚ್ಚಾಗಿ ಮಾಡಿದಂಥ ಒಂದು ಒಲುಮೆಯ ರಾಗ ಉರಿದು ಹೋಗಿ ಅದರ ಬೂದಿ ನೆನಪು ನಿಲ್ಲೆ, ಆಗ ಆ ಒಂದು ಅಂತರ ಸಾಧಿತವಾದ ಮೇಲೆ, ಆ ಅನುಭವದಿಂದ ದೂರ ನಿಂತು ಅದನ್ನು ನೋಡೋದಕ್ಕೆ ಸಾಧ್ಯವಾಗುವ ಅಂತರ ಸಾಧಿತವಾದ ಮೇಲೆ ನನ್ನ ಹಾಡು ಬಿರಿಯುವುದು. ಬಳ್ಳಿ ಒಡಲ ಕುಸುಮದಂತೆ ಹದುಗಿದೆನ್ನ ಗೀತವು ಮೆಲ್ಲ ನೊಡೆದು ಬರುವುದೆಂದು ಎಂದು ನಲಿವೆ ಬೆದರುವೆ ಇತ್ಯಾದಿ. ನಮ್ಮ ನಾಡಿನ ಆಧುನಿಕ ಕನ್ನಡ ಕಾವ್ಯದ ಇನ್ನೊಬ್ಬ ಬಹಳ ಮಹತ್ವದ ಕವಿಯ ಮೊದಲನೇ ಕವನು ಕೂಡ ಹೀಗೆ ಅವರ ಕಾವ್ಯದ ಒಂದು ವಿಶೇಷ ಅಂಶವನ್ನು ಪ್ರಕಟಿಸುವಂಥದ್ದು ಅಡಿಗರದ್ದು. ಅಡಿಗರ ಮೊದಲನೇ ಕವನದಲ್ಲೇ ಅವರು ಏನಿದು, ನಾನು ಏನು ಬರೆಯೋಕೆ ಹೋದರೂ ಕೂಡ ಅದರಲ್ಲಿ ಬೇರೆಯವರ ಮಾತಿನ ನೆರಳುಗಳು ಬೀಳ್ತಾ ಇದೆಯಲ್ಲ, ನಾನು ಏನು ಬರೆದ್ರೂ ಕೂಡ ಇನ್ನೊಬ್ಬರು ಮಾಡಿದ ಆಲೋಚನೆ ಅಂತ ಅನ್ನಿಸ್ತಾ ಇದೆಯಲ್ಲ, ಇದನ್ನೆಲ್ಲದರಿಂದ ಪಾರಾಗಿ ನಾನು ನನ್ನದೇ ಆದಂಥ ಮಾತಿನಲ್ಲಿ ನನ್ನದೇ ಆದಂಥ ಅನುಭವವನ್ನು ನನ್ನ ರೀತಿಯಲ್ಲಿ ಅಭಿವ್ಯಕ್ತಿಸೋದು ಯಾವತ್ತು ಅಂತಂದು ಕವಿ ದುಃಖ ಪಡ್ತಾ ಇರೋದು. ಅಂದರೆ ಸೋಪಜ್ಞತೆ ಅನ್ನೋದು ಅಡಿಗರು ಉದ್ದಕ್ಕೂ ತಮ್ಮ ಕಾವ್ಯ ಜೀವನದ ಉದ್ದಕ್ಕೂ ಸಾಧಿಸ್ಕೊಂಡು ಹೋದಂಥ ಒಂದು ಅಂಶ. ಅಡಿಗರ ಹೆಸರಾಗಿರೋದೇನೆ ಅವರ ಹೊಸತನಕ್ಕೆ, ಆ ಹೊಸತನದ ಹಂಬಲ ಅವರ ಮೊದಲ ಕವಿತೆಯಲ್ಲೇ ಕಾಣುತ್ತೆ. ಹಾಗೆ ಪೂತಿನ ಅತ್ಯಂತ ಚಿಂತನಶೀಲರು, ಈ ಚಿಂತನಶೀಲತೆ ಅವರ ಮೊದಲ ಕವಿತೆಯಲ್ಲೇ ಕಾಣುತ್ತೆ ಅನ್ನೋದಕ್ಕೆ ನಾನು ಇದನ್ನು ಹೇಳಿದೆ. ಅವರ ಕಾವ್ಯ ನಾಟಕಗಳು ಅದರಲ್ಲಿ ಸಾಹಿತ್ಯಕ್ಕಾಗಿ ಬಹಳ ಮುಖ್ಯವಾದ ಎರಡು, ಗೋಕುಲ ನಿರ್ಗಮನ ಮತ್ತು ಅಹಲ್ಯ. ಅದರಲ್ಲಿ ಅಹಲ್ಯ ಒಂದನ್ನು ಕುರಿತು ಸುಮ್ಮನೆ ಉದಾಹರಣೆ ತಗೋಣ, ಅವರ ಚಿಂತನಶೀಲತೆ ಹೇಗೆ ಕೆಲಸ ಮಾಡುತ್ತೆ ಅಂತ. ಇಲ್ಲಿ ಮಾತ್ರ ಆ ಚಿಂತನೆ ತಗ್ಗಿನಲ್ಲಿ

ಇಂಥ ಮಾನವಾನುಭವ ಮೇಲುಗಡೆ ಇದೆ. ಅದಕ್ಕೇ ಅಹಲ್ಯ ನಾಟಕ ಬಹಳ ಹೃದ್ಯವಾಗಿದೆ, ಆಕರ್ಷಕವಾಗಿದೆ, ಎಲ್ಲರನ್ನ ಸೆಳೆಯುವ ಇದೆ. ಚಿಂತನೆ ಮೇಲುಗೈಯಾಗಿಲ್ಲ ಅನುಭವಕ್ಕಿಂತ, ಅನುಭವದ ನಿರೂಪಣೆ ಇದೆ, ಅದು ವೃತ್ತಾಂತವಾಗಿ ಬರುತ್ತೆ, ಆಕರ್ಷಕವಾಗಿದೆ. ಆದರೆ ಅದರ ಬುಡದಲ್ಲಿ ದೊಡ್ಡದೊಂದು ಚಿಂತನೆಯೇ ಇದೆ. ಈ ಕಾಮ ಅನ್ನೋದಿದೆಯಲ್ಲ, ಇದು ಬದುಕಿಗೆ ಒಂದು ಕೇಡಾಗಿ ಪರಿಣಮಿಸದ ಹಾಗೆ ಇದನ್ನು ವರವಾಗಿ ಮಾಡಿಕೊಳ್ಳೋದು ಹೇಗೆ, ಇದೇ ಇಡೀ ಅಹಲ್ಯ ನಾಟಕದ ಒಂದು ತಿರುಳು. ಅದ್ರ ಬರುತ್ತಲ್ಲ ಕಡೆಯಲ್ಲಿ, ಗೌತಮ ಹಿಮಾಲಯಕ್ಕೆ ಹೋಗಿ ಅಲ್ಲಿ ತಪಸ್ಸು ಮಾಡಿ ಈ ತಿರುಳನ್ನು ಸಂಪಾದಿಸ್ಕೊಂಡು ಬರ್ತಾನೆ, ಯಾಕೆಂದರೆ ಅವನ ಮನೆಯೇ ಒಡೆದು ಹೋಯಿತು ಈ ಕಾಮದ ಒಂದು ಉಗ್ರತೆಯಿಂದಾಗಿ. ಇಂದ್ರ ಮತ್ತು ಅಹಲ್ಯ ಅವರು ದಾರಿ ಕೆಟ್ಟರು, ಇದರಿಂದಾಗಿ ಒಂದು ಸಂಸಾರ ಒಡೆದು ಹೋಯಿತು. ಈ ಕಾಮ ಅನ್ನೋದು ಯಾಕಿದೆ, ಯಾಕೆ ಇವನು ಈ ಸೃಷ್ಟಿಗೆ ಇವನಿಂದ ಹೇಗೆ ಉಪಕಾರ, ಈ ಮಾತೆ ಬರುತ್ತಲ್ಲಿ ಸೃಷ್ಟಿಗೆ ಇವನಿಂದ ಒಳ್ಳೇದು ಏನಿದೆ ಇದನ್ನು ತಿಳಿಬೇಕು ಅಂತ ಅವನು ಹಿಮಾಲಯಕ್ಕೆ ಹೋಗ್ತಾನೆ, ತಪಸ್ಸು ಮಾಡ್ತಾನೆ, ಬದುಕಿಗೆ ಮುಖವಾಗಿ ಯೋಚನೆ ಮಾಡ್ತಾನೆ, ಬದುಕನ್ನು ಬಿಟ್ಟು ಹೋಗಿದ್ದಂಥ ಗೌತಮ ಹಿಂದೆ. ಆಗ ಅವನಿಗೆ ಅನಿಸುತ್ತೆ, ರಾಗದ ಹಂಬಲವೂ ಇರವೆ, ತ್ಯಾಗದ ಹಂಬಲವೂ ಇರವೆ, ರಾಗದಿ ತುಸ ನಡೆ, ತ್ಯಾಗದಿ ತುಸ ನಡೆ, ಈ ಒಂದು ಗೀತನೆ ಅದರಲ್ಲಿದೆ. ಹೀಗೆ ಎಲ್ಲ ಅವರ ಕೃತಿಗಳಲ್ಲೂ ಕೂಡ ಪೂತಿನ ಒಬ್ಬ ಅತ್ಯಂತ ಚಿಂತನಶೀಲ ಕವಿಯಾಗಿ ಪುಟ್ಟಪ್ಪನವರಿಗೆ ನಿಸರ್ಗದ ಸೌಂದರ್ಯದ ಆರಾಧನೆ ಇದ್ದ ಹಾಗೆ, ಬೇಂದ್ರೆಯವರಿಗೆ ನಾದ ಲಯ ರೂಪಗಳ ಮೂಲಕ ಮಾನವಾನುಭವಗಳನ್ನೆಲ್ಲ ಒಂದು ಪದಲೀಲಿಯಲ್ಲಿ ಚಿತ್ರಿಸುವ ರೀತಿ ಇದ್ದ ಹಾಗೆ, ಪುತಿನ್ ಅವರಿಗೆ ಏನನ್ನು ಕಂಡರೂ ಕೂಡ ಇದರ ಅರ್ಥ ಏನು, ಇದು ಯಾಕೆ ಹೀಗಿದೆ ಅಂತನ್ನುವ ಚಿಂತಿಸುವ ರೀತಿ ಭಾಳ ಮುಖ್ಯವಾದ್ದು. ಅವರ ಈ ಹೇಳಿದಲ್ಲ ಈಗ ಕಾವ್ಯದ ಚಿಂತನೆ ಅಂತ, ಅದು ಅವರ ಕವಿತೆಗಳಲ್ಲೂ ಕೂಡ ಬೇಕಾದ ಕಡೆ ಬರುತ್ತೆ. ಆಮೇಲೆ ಪುತಿನ್ ಅವರು ಬರೆದಿರತಕ್ಕಂಥ ಕಾವ್ಯ ಮೀಮಾಂಸೆಗೆ ಸಂಬಂಧಿಸಿದ ಕೆಲವು ಬರಹಗಳಿದ್ದಾವೆ, ಅದು ನನಗೆ ಅಡಿಗರಾಗಲಿ, ಪುಟ್ಟಪ್ಪನವರಾಗಲಿ, ಬೇಂದ್ರೆಯವರಾಗಲಿ ಬರೆದ ಈ ಕಾವ್ಯ ಮೀಮಾಂಸಾ ಸಂಬಂಧವಾದ ಬರಹಗಳಿಗಿಂತ ಎಲ್ಲಕ್ಕಿಂತ ಬಹಳ ಮೇಲಿನದಾಗಿ ಕಾಣುತ್ತೆ ನನಗೆ. ಬರೀ ಒಂದು ಕಾವ್ಯ ಕುತೂಹಲವೇ ಸಾಕು, ಉಳಿದ ಕೃತಿಗಳನ್ನು ಬಿಡಿ, ತುಂಬ ಶ್ರೇಷ್ಠವಾದ ಬರವಣಿಗೆ ಅದು. ಅಷ್ಟೇ ಅಲ್ಲ, ಅವರ ಕವಿತೆಗಳಲ್ಲೇ ಬೇರೆಯವರ ಕವಿಗಳ ಕವಿತೆಗಳಲ್ಲೂ ಬಂದು ಇವರ ಕವಿತೆಗಳಲ್ಲೂ ಕೂಡ ಆ ಕಾವ್ಯ ಮೀಮಾಂಸೆಯ ಸ್ವರೂಪದ ಚರ್ಚೆ ಬರುತ್ತೆ. ರಸ ಸರಸ್ವತಿ ಅದೇ ಕವಿತೆ, ರಸ ಸರಸ್ವತಿ ಕವಿತೆ ಈ ಕಾವ್ಯದ ಸ್ವರೂಪ, ಅದು ಏನನ್ನು ಮಾಡ್ತದೆ ಬದುಕಿಗೆ, ಇದನ್ನು ಕುರಿತಂಥ ಚಿಂತನೆಗಳ ಒಂದು ಕವಿತೆಯೇ ಅದು. ಇನ್ನೊಂದು ಬಿಡುವು ಅಂತ ಒಂದು ಕವಿತೆ ಇದೆ, ಬಿಡುವು. ಜಗತ್ತಿನ ಜೊತೆಯಲ್ಲಿ ನಮ್ಮ ಸಂಬಂಧವನ್ನು ತಾತ್ಕಾಲಿಕವಾಗಿ ಕಡುಕೊಂಡು ನಾವು ಹೊರಗಿಂದ ಬಂದ ಯಾವನೋ ಒಬ್ಬ ಆಗಂತಕ ಅನ್ನೋ ಹಾಗೆ ಜಗತ್ತನ್ನು ನೋಡ್ತಾ ಇದ್ದರೆ, ಬಿಡುವು ಪಡ್ಕೊಂಡ್ರೆ ಈ ಲೋಕದ ಜೊತೆಯಲ್ಲಿ, ಆಗ ಹೇಗೆ ಕಾಣುತ್ತೆ ಲೋಕ ಅಂತ. ತುಂಬ ಸುಂದರವಾದ ಕವಿತೆ ಅದು. ಅಲ್ಲಿ ಬರುತ್ತೆ ಒಂದು ಮಾತು, ಪ್ರತ್ಯಕ್ಷಕ್ಕಿಂದಾಯಿತು ಭವ ನಿಯುಕ್ತಿ ವಿಮುಕ್ತಿ, ಪ್ರತ್ಯಕ್ಷಕ್ಕಿಂದಾಯಿತು ಭವ ನಿಯುಕ್ತಿ ವಿಮುಕ್ತಿ, ಋಣಮುಕ್ತ ಬಂಧುವನು ಮಾನಿಸುವ ಕುಲದಂತೆ ಮನವ ಮಾನಿಸುತ್ತಿಹುದು ಕಂಡುದನೆ ಚೆಲುವೆಂಬ ಸತ್ಯದರಿವಿಂ ಸೃಷ್ಟಿ. ಸಾಲ ಮಾಡ್ಕೊಂಡಿರ್ತಾನೊಬ್ಬ ಬಂಧು, ತುಂಬ ತಲೆ ತುಂಬ ಸಾಲ ಇದೆ, ಯಾರೋ ಒಂದು ಮನೆಗೆ ಹೋಗಲ್ಲ, ಹೋದರೆ ಅವನ ಜೊತೆಯಲ್ಲಿದ್ದರೆ ಬೇರೆಯವರು ತಮ್ಮನ್ನು ಕಡಿಮೆಯಾಗಿ ನೋಡ್ಬೋದು, ಹಾಳಾದವನು ಕಂಡುಕೊಂಡವರಿಂದೆಲ್ಲ ಸಾಲ ತೊಗೊಂಡು ನೀವು, ನಾವು ಹೋದರೆ ನಮ್ಮನ್ನು ಸಾಲ ಕೇಳ್ಬೋದು, ಏನು ಕಾರಣವೂ ಅಂತೂ ಎಲ್ಲ ಅವನ್ನ ದೂರ ಇಟ್ಟಿರ್ತಾರೆ. ಆದರೆ ಅವನು ಋಣಮುಕ್ತನಾದರೆ ಆಗ ಬಂಧುಕುಲ ಎಲ್ಲ ಅವನನ್ನು ಮಾನಿಸುವ ಹಾಗೆ, ಈ ಲೋಕಕ್ಕೂ ನನಗೂ ಇರತಕ್ಕಂಥ ಸ್ವಾರ್ಥದ ಸಂಬಂಧವನ್ನು ಕಡಿದುಕೊಂಡು ಈ ಲೋಕವನ್ನು ನೋಡ್ತಾ ಇದ್ದಾಗ ಏನು ಸೊಗಸಾಗಿ ಕಾಣ್ತಾ ಇದೆ ಸೃಷ್ಟಿ, ತನ್ನ ನಿಜವಾದ ಸೌಂದರ್ಯದಲ್ಲಿ ಪ್ರತ್ಯಕ್ಷವಾಗ್ತಾ ಇದೆ. ಋಣಮುಕ್ತ ಬಂಧುವನ್ನು ಮಾನಿಸುವ ಕುಲದಂತೆ ಮನವ ಮಾನಿಸುತ್ತಿಹುದು ಕಂಡುದನೆ ಚೆಲುವೆಂಬ, ಕಂಡದ್ದೆಲ್ಲವೂ ಚೆಲುವಾಗಿ ಕಾಣ್ತಾ ಇದೆ, ಲೋಕದಲ್ಲಿ ವ್ಯಥೆ ದುಗಡ ಅನ್ನೋದೇನು ಇಲ್ಲವೇ ಇಲ್ಲ, ಕಂಡುದನೆ ಚೆಲುವೆಂಬ ಸತ್ಯದ ಅರಿವಿಂ ಸೃಷ್ಟಿ, ಅದೇ ಸತ್ಯವಾದ ಅರಿವು. ಜಗತ್ತು ಸುಂದರವಾಗೇ ಇದೆ, ಅದು ದುಃಖಕರವಾಗಿ ಕಂಡರೆ ನಮ್ಮ ಬದುಕಿನಲ್ಲಾಗಿರುವ ಯಾವುದೋ ಒಂದು ನೋವಿನಿಂದಾಗಿ ಆ ಸಂಬಂಧ ಜಗತ್ತಿನ ಜೊತೆ ನಮಗೆ ಇರೋದರಿಂದ ನಮಗೆ ಕಾಣುತ್ತೆ ಹೊರತು, ಈ ಸ್ವಾರ್ಥ ಸಂಬಂಧವನ್ನು ಜಗತ್ತಿನ ಜೊತೆಯಲ್ಲಿ ಕಡಿದುಕೊಂಡು ಜಗತ್ತನ್ನು ನಿಟ್ಟಿಸಿದಾಗ ನಮಗೆ ಕಾಣುವ ಜಗತ್ತಿದೆಯಲ್ಲ, ಅದು ಅತ್ಯಂತ ಸುಂದರವಾಗಿರುತ್ತೆ. ಇಂಥದ್ದೆಲ್ಲ ಕಾವ್ಯ ಸ್ವರೂಪದ ಬಗ್ಗೆ ಬಂದಿರತಕ್ಕಂಥ ಮಾತುಗಳು ಅವರ ಕವಿತೆಯಲ್ಲಿ. ಹಾಗೆ ಅವರ ನನಗೆ ಭಾಳ ಇಷ್ಟವಾದ ಪೂತಿನ ಅವರ ಬರವಣಿಗೆ ಅಂದರೆ, ಪೂತಿನ ಅವರ ಲಿರಿಕ್ಸ್ಗಳಿಗಿಂತ ನನಗೆ ಹೆಚ್ಚಿಷ್ಟವಾದದ್ದು ಅವರ ಪ್ರಬಂಧಗಳು. ಅವರ ಈಚಲ ಮರದ ಕೆಳಗೆ ಕಿವಿಯ ಮೂಲಕ ಒಂದು ದಿನ ಅಂತಿದೆ, ಅದನ್ನೆಲ್ಲರೂ ಓದಲೇಬೇಕು ಆ ಪ್ರಬಂಧನ, ಅಂಥ ಪ್ರಬಂಧ. ಈಚಲ ಮರದ ಕೆಳಗೆ ಎಂತಹ ದೊಡ್ಡ ಸೆನ್ಸ್ ಆಫ್ ಹ್ಯೂಮರ್ ಇತ್ತು ಇಷ್ಟು ದೊಡ್ಡ ಚಿಂತಕನಿಗೆ ಅನ್ನೋದಕ್ಕೆ ಈಚಲ ಮರ ಹೇಳುತ್ತೆ, ಅಲ್ಲೇನು ನಿಂತ್ಕೊಂಡು ದೂರ ನಿಂತ್ಕೊಂಡಿದ್ದೀವಿ, ಬಾ ಹತ್ರ ಬಾ ಕೂತ್ಕೋಬ ಇಲ್ಲಿ, ಅದೇನು ನಿಮ್ಮವರು ಭೂಮಿ ದುಂಡಿಗೆ ತಿರುಗತ್ತೆ ಭೂಮಿ ಅನ್ನೋದಕ್ಕೆ ಭಾಳ ದೊಡ್ಡ ದೊಡ್ಡ ಸಂಶೋಧನೆ ಎಲ್ಲ ಮಾಡಿದ್ದಾರೆ ಅಂತ. ನನ್ನ ಹತ್ರ ಬಾ, ನಾನು ಕೊಡೋ ಅಮೃತ ಕುಡಿ ಸ್ವಲ್ಪ, ಆವಾಗ ಭೂಮಿ ದುಂಡಿಗಿದೆ ಅನ್ನೋದು, ಭೂಮಿ ತಿರುಗುತ್ತೆ ಅನ್ನೋದು ತಾನೇ ಗೊತ್ತಾಗುತ್ತೆ, ನನಗೆ ತಲೆ ತಿರುಗುತ್ತಲ್ಲ, ಭೂಮಿ ತಿರುಗುತ್ತೆ ಅನ್ನೋದು ತಾನೇ ಗೊತ್ತಾಗುತ್ತೆ ಅಂತ ಈಚಲ ಮರ ಅವನಿಗೆ ಹೇಳುತ್ತೆ. ಇಂಥ ಎಲ್ಲ ತಮಾಷೆನ ಪೂತಿನ ಅವರು ಮಾಡಬಲ್ಲವರಾಗಿದ್ದರು. ಒಂದು ಸಲ ಎಷ್ಟು ತಮಾಷೆಯನ್ನು ಕೇಳಿದ್ದು, ಸ್ವಲ್ಪ ವಯಸ್ಸಾಗಿತ್ತು, ಮನೆಗೆ ಯಾರೋ ಅಲ್ಲೇ ಅವರ ಹತ್ತಿರದ ಮನೆಯವರೊಬ್ಬರ ಏನೋ ತಿಂಡಿ ಕಳಿಸಿದ್ರು, ಅವ್ರ ಮನೆ ಹುಡುಗ ಬಂದು ತಿಂಡಿ ತಂದಿಟ್ಟು ಹೋದ. ಪೂತಿನವರಿಗೆ ಬಂದದ್ದು ಯಾರು ಅಂತ ಸರಿಯಾಗಿ ಕಾಣಲಿಲ್ಲ, ಅವ್ರವ್ರ ಹೆಂಡತಿ ಕೇಳಿದ್ರಂತೆ, ಯಾರೇ ಅದು ಏನೋ ಬಂದಿದ್ರಲ್ಲ, ಆ ಪಕ್ಕದ ಮನೆ ರಘು ಅಲ್ವೇ, ತಿಂಡಿ ಕಳಿಸಿದ್ರು ತಂದಿಟ್ಟು ಹೋಗಿದ್ದಾನೆ ಅಂತ. ಅವಾಗ ಸುಮ್ಮನಿರ್ಬಾರ್ದೆ, ಪರವಾಗಿಲ್ಲ, ಪರಪುರುಷರನ್ನು ಗುರುತಿಸೋದ್ರಲ್ಲಿ ಭಾಳ ಚುರುಕು ನಿನ್ನ ಕಣ್ಣು ಅಂದರೆ, ಯಾವ ಮಟ್ಟದಲ್ಲೂ ಕೂಡ ಅವರು ಒಂದು ಹ್ಯೂಮರನ್ನು ಬಳಸ್ಕೊಂಡು

0: ಬಲ್ಲವರಾಗಿದ್ದರು ಹಾಗೆ ಅನ್ನೋದಕ್ಕೆ ಮಾತನ್ನ ಹೇಳಿದೆ ನಾನು. ಇರಲಿ, ಆ ಈಚಲ ಮರದ ಕೆಳಗಿನಲ್ಲಿ ಈಚಲ ಮರ ಹೀಗೆ ಹೇಳುತ್ತೆ. ಈ ಕಿವಿಯ ಮೂಲಕ ಒಂದು ದಿವಸದಲ್ಲಿ ನೋಡಿ, ವಸ್ತು ಸತ್ಯದ ಜ್ಞಾನಕ್ಕೆ ಒಂದಕ್ಕಿಂತಲೂ ಹೆಚ್ಚು ಇಂದ್ರಿಯಾನುಭೂತಿಗಳ ಸಮವಾಯ ಬೇಕು ಅಂತಾರೆ. ಒಂದು ವಸ್ತುವಿನ ಸತ್ಯ ತಿಳ್ಕೋಬೇಕಾದ್ರೆ ಒಂದು ಇಂದ್ರಿಯ ಸಾಕಾಗಲ್ಲ. ಈಗ ಹಗ್ಗನ ನೋಡಿದಾಗ ಅದು ಹಾವಿನ ಹಾಗೆ ಕಾಣ್ಬೋದು, ಹಾವು ಹಗ್ಗನು ಅಂತ ತಿಳ್ಕೋಬೇಕಾದ್ರೆ ಬೇರೆ ಮುಟ್ಟಿ ತಿಳ್ಕೋಬೇಕಾಗತ್ತೆ. ಕಣ್ಣು ಹೀಗೂ ಇರ್ಬೋದು ಹಾಗೂ ಇರ್ಬೋದು, ಅನುಮಾನದಲ್ಲಿ ನಿಲ್ಲಿಸ್ಬಿಟ್ಟಿದೆ ನಮ್ಮನ್ನು. ಹಗ್ಗ ಇರ್ಬೋದು ಹಾವು ಇರ್ಬೋದು, ಹಗ್ಗವೇ ಹಾವಲ್ಲ ಅನ್ನೋಕ್ಕೆ ಇನ್ನೊಂದು ಇಂದ್ರಿಯದ ಸಹಾಯ ಬೇಕದಕ್ಕೆ. ಈ ಎರಡು ಇಂದ್ರಿಯಗಳು ಸ್ಪರ್ಧೆಗಿಳಿದ್ಬಿಟ್ರೆ, ಒಂದಕ್ಕೊಂದು ವಿರುದ್ಧವಾಗಿ ಹೇಳಿದರೆ ಆಗಲೇ ಕಲೆ ಶುರುವಾಗೋದು ಅಂತಾರವರು. ಎರಡು ಇಂದ್ರಿಯಗಳು ಒಟ್ಟಾಗಿ ಹೋದಾಗ ಏನಿದ್ರು ಕೂಡ ಶಾಸ್ತ್ರ. ಆದರೆ ಒಂದು ಇಂದ್ರಿಯ ಮತ್ತೊಂದು ಇಂದ್ರಿಯ ಸ್ಪರ್ಧೆ ಹಿಡಿದಾಗ ಆಗ ಭ್ರಮೆ ಶುರುವಾಗುತ್ತೆ. ಭ್ರಮೆಯ ಕಲೆಯ ಮೂಲ, ಆ ಭ್ರಮಾತ್ಮಕ ಸ್ಥಿತಿಯಲ್ಲಿ ಕಲೆ ಸೃಷ್ಟಿಯಾಗುತ್ತೆ. ಏಕೇಂದ್ರಿಯ ಗ್ರಾಹ್ಯವಾದ ವಸ್ತುಗಳ ವಿಷಯದಲ್ಲಿ ಯಾವಾಗಲೂ ಭ್ರಮೆ ಇದ್ದೇ ಇರುತ್ತಂತೆ. ಹಗ್ಗ ಕಣ್ಣಿಗೆ ಹಾವಿನಂತೆ ಕಾಣುತ್ತೆ ಅಲ್ಲ ಅನ್ನೋದನ್ನು ಮುಟ್ಟಿ ಪರೀಕ್ಷಿಸ್ಕೊಳ್ಬೇಕು ಮತ್ತು ಕೈ ಮುಟ್ಟಿ ಹೇಳಿದ್ದನ್ನು ಕಣ್ಣು ಒಪ್ಕೋಬೇಕು, ಆಗ ಅದು ಗೊತ್ತಾಗುತ್ತೆ. ಈ ಸ್ಪರ್ಧೆ ಸಂತತವಾಗಿ ಉಳಿದ್ರೆ ಅಂಥ ವಸ್ತು ಕಲಾವಸ್ತು. ಇಂದ್ರಿಯಾನುಭೂತಿಗಳ ಸಮವಾಯದಿಂದ ಸತ್ಯ, ಎಷ್ಟು ಚೆನ್ನಾಗಿದೆ ಮಾತಿದೆ, ಇಂದ್ರಿಯಾನುಭೂತಿಗಳ ಸಮವಾಯದಿಂದ ಸತ್ಯ, ವಿರೋಧದಿಂದ ಕಲೆ.
1: ಪೋತಿನಾ ಅವರ ಕಾವ್ಯವನ್ನು ಕುರಿತು ಇದುವರೆಗೆ ಮಾತನಾಡಿದವರು ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ. ಈ ಕಾರ್ಯಕ್ರಮವನ್ನು 15/11/1998 ಮೈಸೂರಿನಲ್ಲಿ ನಡೆದ ಸಮಾರಂಭವೊಂದರಲ್ಲಿ ಧ್ವನಿಮುದ್ರಿಸಿಕೊಳ್ಳಲಾಗಿತ್ತು. ಇದು ಈ ವಾರದ ನೆನಪಿನಂಗಳ, ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ಸ್ನೇಹಿತರೆ ಗಮನಿಸಿ, ನಾಳೆ ಭಾನುವಾರ ಬೆಳಗ್ಗೆ 9:40ಕ್ಕೆ ವಿಟಿಲಿಗೋ ಅಂದರೆ ತೊನ್ನು ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರಿನ ಚರ್ಮರೋಗ ತಜ್ಞರಾದ ಡಾಕ್ಟರ್ ಸಂದೀಪ್ ಎಂ ಅವರೊಂದಿಗೆ ಮಾತುಕತೆ ಇದೆ.

0: ಸ್ನೇಹಿತರೆ, ನಮ್ಮ ಸ್ಟುಡಿಯೋ ಸಮಯ ಸರಿಯಾಗಿ 5:05. ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಮೈಸೂರು FM 100.6 ಕಾರ್ಯಕ್ರಮಗಳನ್ನು.
1: ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08 1 2 4 6 3 8 6 9.
2: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, HR ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
3: June 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ June 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಶಾರದಾ, ನಿಮ್ಮೂರಿಗೆ ಹೋಗ್ಬೇಕು ಅಂದ್ರೆ ನೇರವಾಗಿ ಹೋಗ್ಬೇಕಲ್ವಾ? ಇದ್ಯಾಕೆ

0: ಈ ಬಸ್ ಬಲಕ್ಕೆ ತಿರುಗ್ತು, ಅಲ್ಲಿ ಹೊಲ ಅಲ್ವಾ ಇರೋದು, ಅಲ್ಲಿ ದಾರಿ ಇದೆಯಾ?
1: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 27ನೇ ತಾರೀಕು ರಾತ್ರಿ 8 ಗಂಟೆಗೆ ಕೇಳಿ ನಾಟಕ ನಮ್ಮ ಊರ ಹಬ್ಬ.
0: ಅಯ್ಯೋ, ಬಸ್ದು ಲೈಟ್ ಕಾಣ್ತಾ ಇಲ್ಲ.
2: ಹೌದು, ಎಲ್ಲೋಯ್ತು ಈ ಬಸ್ಸು? ಗೌರಿ ಹೇಳಿತ್ತು ನಿಜಾನೇ, ಇದು ದೆವ್ವಾನೇ.
1: ಮರೆಯದೆ ಕೇಳಿ ಇದೇ ಶನಿವಾರ 27ನೇ ತಾರೀಕು ರಾತ್ರಿ 8 ಗಂಟೆಗೆ ನಾಟಕ ನಮ್ಮ ಊರ ಹಬ್ಬ.
3: ಹಾಯ್, ಹಲೋ, ನಮಸ್ಕಾರ.
4: ತಮ್ಮೆಲ್ಲರ ಬುದ್ಧಿಗೆ ಕಸರತ್ತು ನೀಡಿ ಮನರಂಜಿಸಿದ ನಿಮ್ಮ ನೆಚ್ಚಿನ ಗೇಮ್ ಶೋಗೆ ಇದೀಗ
5: 2ನೇ ವರ್ಷದ ಸಂಭ್ರಮ.
6: ಗೆಳೆಯರೇ, ನನ್ನ ಗೆಳತಿಯರೇ, ಗೆಳೆಯರೇ, ನನ್ನ ಗೆಳತಿಯರೇ,
7: ಈ ಹರ್ಷೋಲ್ಲಾಸದ ಕ್ಷಣವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇದೇ ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ನಾವು ಕಾಯ್ತಾ ಇರ್ತೀವಿ.
4: ನಿಮ್ಮ ಸವಿನೆನಪುಗಳನ್ನು ನಮ್ಮೊಂದಿಗೆ ವಿನಿಮಯ ಮಾಡಿಕೊಳ್ಳಿ,
7: ಈ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ತನ್ನಿ.
8: ಬದುಕಿನ ಗತಿಯಲ್ಲಿ ತಿರುವೊಂದು ನಾ ಕಂಡಿರುವಾಗ ಇದ್ದು ಎದುರಿದ್ದು ಹಗ್ಮಾಡು ಸುಮ್ಮನೆ.
4: ನಮ್ಮ ಈ ಕಾರ್ಯಕ್ರಮವನ್ನ ಪ್ರೋತ್ಸಾಹಿಸಿದ ನಿಮ್ಮ ಅಭಿಮಾನಕ್ಕೆ ನಮ್ಮೆಲ್ಲರ ಅಭಿನಂದನೆ.
7: ಎಲ್ಲರೂ ಭೇಟಿಯಾಗೋಣ ಇದೇ ಸೋಮವಾರ ಬೆಳಿಗ್ಗೆ 11 ಗಂಟೆಗೆ 2ನೇ ವರ್ಷದ ಗೇಮ್ ಶೋ ಸಂಭ್ರಮದಲ್ಲಿ.

0: ಕರೆ ಮಾಡಿ ನಮ್ಮೊಂದಿಗೆ ಭಾಗವಹಿಸ್ತೀರಲ್ವಾ?
1: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ, ಮೈಸೂರಿನ ಬಾಲ ಪ್ರತಿಭೆ, ಈಗ ಯುವ ಪ್ರತಿಭೆಯಾಗಿ ಬಹಳಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಹಲವಾರು ಚಲನಚಿತ್ರಗಳಲ್ಲಿ ನಟಿಸಿರುವ ಮಹೇಂದ್ರ ಪ್ರಸಾದ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
2: ಬೆಟ್ಟದ ಹೂವು ಸಿನಿಮಾ ನೋಡಿದ್ದೆ ಅಪ್ಪು ಸರ್ದು, ಅಲ್ಲಿಂದ ಸಿನಿಮಾ ಆಸಕ್ತಿಗಳು ಜಾಸ್ತಿ ಆಗಿ ಎಲ್ಲಾ ಸಿನಿಮಾಗಳನ್ನೂ ನಾನು ನೋಡ್ತಾ ಬಂದೆ.
1: ನೆನಪಿಡಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ FM 100.6.

ಸಮಯ ಸರಿಯಾಗಿ 5:05 ಆಕಾಶವಾಣಿ ಮೈಸೂರು FM 100.6. ಸ್ನೇಹಿತರೆ, ಈಗ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆ ಸಂದೇಶದ ಮೂಲಕ ನಮ್ಮ ವಾಟ್ಸಪ್ ಸಂಖ್ಯೆ 9080885852 ನಿಮಗೆ ಬೇಕಾದಂತಹ ಚಿತ್ರದ ಗೀತೆಯನ್ನು ನಮಗೆ ಸಂದೇಶವಾಗಿ ಕಳುಹಿಸಿ ನಾವು ಪ್ರಸಾರವನ್ನು ಮಾಡ್ತೇವೆ. ಮೊದಲಿಗೆ ಕೇಳೋಣ, ಪಟ್ಟಣಕ್ಕೆ ಬಂದ ಪತ್ನಿಯರು ಚಿತ್ರದ ಗೀತೆ ಹಾಡಿದ್ದಾರೆ PB ಶ್ರೀನಿವಾಸ್ ಹಾಗೂ SB ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ MR ರಂಗರಾವ್.

ಶಕ್ತಿನಗರದಿಂದ ಹರ್ಷಿತಾ ಅವರು ಕೋರಿಕೆಯನ್ನು ಸಲ್ಲಿಸಿದ್ದಾರೆ ಧರ್ಮಯುದ್ಧ ಚಿತ್ರದ ಗೀತೆಗಾಗಿ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸ್ವರ ಕಲ್ಪನೆ ಶಂಕರ್ ಗಣೇಶ್ ಅವರದು.

0: ಶಾರದಾ, ನಿಮ್ಮೂರಿಗೆ ಹೋಗಬೇಕು ಅಂದರೆ ನೇರವಾಗಿ ಹೋಗಬೇಕಲ್ವಾ? ಇದ್ಯಾಕೆ ಈ ಬಸ್ ಬಲಕ್ಕೆ ತಿರುಗ್ತು? ಅಲ್ಲಿ ಹೊಲ ಅಲ್ವಾ ಇರೋದು? ಅಲ್ಲಿ ದಾರಿ ಇದೆಯಾ?
1: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 27ನೇ ತಾರೀಕು ರಾತ್ರಿ 8 ಗಂಟೆಗೆ ಕೇಳಿ ನಾಟಕ ನಮ್ಮ ಊರ ಹಬ್ಬ.
0: ಅಯ್ಯೋ, ಬಸ್ದು ಲೈಟ್ ಕಾಣ್ತಾ ಇಲ್ಲ.
2: ಹೌದು, ಎಲ್ಲೋಯ್ತು ಈ ಬಸ್ಸು?
3: ಗೌರಿ ಹೇಳಿತ್ತು ನಿಜಾನೆ, ಇದು ದೆವ್ವಾನೇ.
1: ಮರೆಯದೇ ಕೇಳಿ ಇದೇ ಶನಿವಾರ 27ನೇ ತಾರೀಕು ರಾತ್ರಿ 8 ಗಂಟೆಗೆ ನಾಟಕ ನಮ್ಮ ಊರ ಹಬ್ಬ.
4: ದೇವರೇ ನಿನಗೆ

ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಬಾಳು ಬೆಳಗೆತ್ತು ಚಿತ್ರದ ಗೀತೆಯನ್ನು ಕೇಳುತ್ತಿದ್ದೀರಿ. ವಿಜಯ ನರಸಿಂಹ ಅವರ ರಚನೆಗೆ ಸಂಗೀತ ವಿಜಯ ಭಾಸ್ಕರ್ ಅವರದು. ಈ ಗೀತೆಗಾಗಿ ಸಿದ್ದರಾಮನ ಹುಂಡಿಯಿಂದ ಸೂರ್ಯನಾರಾಯಣ ಮಂಜುಳಾ ನಾಗಾರ್ಜುನ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಇನ್ನು ಮುಂದೆ ಕೇಳಿ ಶ್ರೀನಿವಾಸ ಕಲ್ಯಾಣ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಜೀವದಯಶಂಕರ್, ಸಂಗೀತ ರಾಜ ನಾಗೇಂದ್ರ. ಗೀತೆಗಾಗಿ ಕೋರಿಕೆ ವಿಜಯನಗರದ 4ನೇ ಹಂತದಿಂದ ಗೋವಿಂದರಾಜು, ಗಾಯತ್ರಿ, ಮೋಹನ್ ಕುಮಾರ್ ಹಾಗೂ ನಮ್ರತಾ.

ಸ್ವಪ್ನ ಈ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಆರ್ ಎನ್ ಜೈಗೋಪಾಲ್ ಅವರ ರಚನೆ, ಸಂಗೀತಕ್ಕೆ ಅಳವಡಿಸಿದ್ದಾರೆ ಸತ್ಯಂ. ಗೀತೆಗಾಗಿ ನಮಗೆ ಎಸ್ ವಿ ಪಿ ನಗರದಿಂದ ಸುಜಾತಾ ಅವರು ಸಂದೇಶವನ್ನು ಕಳಿಸಿದರು. ಸ್ನೇಹಿತರೆ, ನಿಮಗಾಗಿ ಈ ಗೀತೆ.

ಲಕ್ಷ ದೀಪ ಜೊತೆಯಾಗಿ ಬೆಳಗಿ ಮೆರೆವಂತೆ ಕಣ್ಣ ಮಿಂಚು, ಮುತ್ತು ರತ್ನ ಮಳೆಯಾಗಿ ಚೆಲ್ಲಿ ಹೊಳೆವಂತೆ ನಗೆಯ ಸಂಚು, ಅರಳಿ ನಿಂತ ಕಮಲದಂತೆ ಪಾದ

ಒಡಲಿನಲ್ಲಿ ಕಣ ಕಣವು ನಿನ್ನ ಪ್ರತಿಬಿಂಬ ತುಂಬಿದಾಗ, ಕೋಲವಿನಿಂದ ಕ್ಷಣ ಕ್ಷಣವು ನಿನ್ನ ಹೆಸರನ್ನೇ ಜಪಿಸುವಾಗ, ನಿದಿರೆ ಇಂದು ನಯನದಿಂದ ದೂರ ಪಡೆದುದೆಂದು ತುಟಿಯ ಜೇನ ಸಾರ.

ಗಡಿಬಿಡಿ ಗಂಡ ಇದು ಚಿತ್ರದ ಗೀತೆ. ಧ್ವನಿ ನೀಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ. ಗೀತೆಗಾಗಿ ನಮಗೆ ಅಶೋಕಪುರಂನಿಂದ ನೀಲಮ್ಮ, ಮೃತ್ಯುಂಜಯ, ಭುವನಶ್ರೀ, ಪದ್ಮಾವತಿ, ಮಹೇಶ್, ನಿರ್ಮಲಾ, ಭಾರತಿ, ಮಾಲತಿ ಹಾಗೂ ಇವರ ಕುಟುಂಬದವರು ಸಂದೇಶವನ್ನು ಕಳಿಸಿದರು.

0: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫರೆಂಟ್ MBA ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, HR ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
1: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರಯುಗಳ ಧ್ವನಿಯಲ್ಲಿ ಕೇಳಿ ಧರ್ಮಾತ್ಮ ಚಿತ್ರದ ಗೀತೆಯನ್ನು, ಶಿವದಯಶಂಕರ್ ಅವರ ರಚನೆಯನ್ನು ಸಂಗೀತ ಕೆಳಗಡಿಸಿದ್ದಾರೆ ರಾಜನ್ ನಾಗೇಂದ್ರ. ಗೀತೆಗಾಗಿ ನಮಗೆ ಕೋರಿಕೆ ಸಲ್ಲಿಸಿದ್ದಾರೆ ಹೆಚ್ಡೆಕೋಟೆ ತಾಲೂಕು ಕನ್ನೇನಹಳ್ಳಿಯಿಂದ ಜವರಾಜು ರಾಜಮ್ಮ ಹಾಗೂ ಸೌಂದರ್ಯ.

0: ಹಾಯ್ ಹಲೋ ನಮಸ್ಕಾರ.
1: ತಮ್ಮೆಲ್ಲರ ಬುದ್ಧಿಗೆ ಕಸರತ್ತು ನೀಡಿ ಮನರಂಜಿಸಿದ ನಿಮ್ಮ ನೆಚ್ಚಿನ ಗೇಮ್ ಶೋಗೆ ಇದೀಗ
2: ಎರಡನೇ ವರ್ಷದ ಸಂಭ್ರಮ.
3: ಗೆಳೆಯರೇ, ನನ್ನ ಗೆಳತಿಯರೇ, ಗೆಳೆಯರೇ, ನನ್ನ ಗೆಳತಿಯರೇ,
4: ಈ ಹರ್ಷೋಲ್ಲಾಸದ ಕ್ಷಣವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇದೇ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಾವು ಕಾಯ್ತಾ ಇರ್ತೀವಿ.
1: ನಿಮ್ಮ ಸವಿನೆನಪುಗಳನ್ನು ನಮ್ಮೊಂದಿಗೆ ವಿನಿಮಯ ಮಾಡಿಕೊಳ್ಳಿ,
4: ಈ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ತನ್ನಿ.
5: ಬದುಕಿನ ಗತಿಯಲ್ಲಿ ತಿರುವೊಂದು ನಾ ಕಂಡಿರುವಾಗ ಇದ್ದು ಎದುರಿದ್ದು ಹಗ್ಮಾಡು ಸುಮನೆ.
1: ನಮ್ಮ ಈ ಕಾರ್ಯಕ್ರಮವನ್ನ ಪ್ರೋತ್ಸಾಹಿಸಿದ ನಿಮ್ಮ ಅಭಿಮಾನಕ್ಕೆ ನಮ್ಮೆಲ್ಲರ ಅಭಿನಂದನೆ.
4: ಎಲ್ಲರೂ ಭೇಟಿಯಾಗೋಣ ಇದೇ ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಎರಡನೇ ವರ್ಷದ ಗೇಮ್ ಶೋ ಸಂಭ್ರಮದಲ್ಲಿ.

0: ಕರೆ ಮಾಡಿ ನಮ್ಮೊಂದಿಗೆ ಭಾಗವಹಿಸ್ತೀರಲ್ವಾ?
1: ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಬೃಂದಾವನ ಚಿತ್ರದ ಗೀತೆಯನ್ನು. ಗೀತೆಗಾಗಿ ಕೋರಿಕೆ ರಾಮಕೃಷ್ಣನಗರದಿಂದ ಪುಟ್ಟರಾಜಪ್ಪ. ಗೀತೆಯನ್ನು ರಚಿಸಿದ್ದಾರೆ ಚಿ ಉದಯಶಂಕರ್, ಸಂಗೀತ ವಿಜಯ ಭಾಸ್ಕರ್.

ಜೀವದೇಶಂಕರ್ ಅವರ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿರುವ ವಿಜಯ ಭಾಸ್ಕರ್ ಹಾಡಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ, ಚಿತ್ರ ಪವಿತ್ರ ಪ್ರೇಮ. ಗೀತೆಗಾಗಿ ನಮಗೆ ಸಿರಿಗೆರೆಯಿಂದ ಶೋಭಾ ನಾಗರಾಜ್, ಚೈತನ್ಯ ಸಿದ್ದಯ್ಯ, ವರ್ಷ ಗಣೇಶ್, ಸಾವಿತ್ರಮ್ಮ ಹಾಗೂ ಗಾಯತ್ರಿ ಸಂದೇಶವನ್ನು ಕಳಿಸಿದರು.

0: ಪೂರ್ಣಚಂದ್ರ ಹಾಗೂ ಮಾಸ್ಟರ್ ಲೋಹಿತ್ ಅವರ ಧ್ವನಿಯಲ್ಲಿ ಭಾಗ್ಯವಂತ ಚಿತ್ರದ ಗೀತೆಯನ್ನು ಕೇಳಿದಿರಿ. ಜೀವದಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಟಿ ಜಿ ಲಿಂಗಪ್ಪ. ಗೀತೆಗಾಗಿ ನಮಗೆ ದೇವಗಳ್ಳಿ ಗ್ರಾಮದಿಂದ ತನುಶ್ರೀ ಸಿದ್ದರಾಮ ಅವರು ಸಂದೇಶವನ್ನು ಕಳಿಸಿದರು. ಸ್ನೇಹಿತರೆ, ಈ ಗೀತೆಯೊಂದಿಗೆ ನಾವು ಇಂದಿನ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಗೆ ಹಲವಾರು ನಮ್ಮ ಶ್ರೋತೃಗಳು ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ, ಆದರೆ ಅವರ ಪ್ರೀತಿಯ ಗೀತೆಯನ್ನು ನಾವು ಪ್ರಸಾರ ಮಾಡೋಕ್ಕೆ ಆಗಲಿಲ್ಲ. ಯಾರ್ಯಾರು ಕಳಿಸಿದ್ದಾರೆ ಅಂತಂದರೆ, ಮೈಸೂರಿಂದ ಶಿವಕುಮಾರ್ ಗೋವಿಂದರಾಜು ರವಿಕುಮಾರ್ ಅವರು ಕಳಿಸಿದ್ದಾರೆ, ಹಾಗೆ ಕ್ಯಾತಮಾರನಹಳ್ಳಿಯಿಂದ ಪೊಲೀಸ್ ಪುಟ್ಟರಾಜು ರೂಪ ಅವರು ಕಳಿಸಿದರು. ಇನ್ನು ಶಶಿಕಲಾ ಬೋರೇಗೌಡ ನಿವೇದಿತಾ ನಗರ ಮೈಸೂರಿನಿಂದ ಕಳಿಸಿದ್ದಾರೆ ನಮಗೆ. ಹಾಗೆಯೇ ಕಲ್ಯಾಣಗಿರಿಯಿಂದ ನಮಗೆ ಸಾನಿಯಾ ಅಂಜುಮ್ ಇವರು ಸಂದೇಶವನ್ನು ಕಳಿಸಿದರು. ಶ್ರೀರಂಗಪಟ್ಟಣದಿಂದ ಕೃಷ್ಣ ಟೇಲರ್, ಪದ್ಮಾ ಕೃಷ್ಣನಾರಾಯಣ, ಚೈತ್ರಾ ಎಂಡಿ ಬಹುಳ್, ಲಕ್ಷ್ಮಿ ಉಮಾಶಂಕರ್, ಸುಜಾತ ಪ್ರಶಾಂತ್ ಇವರು ನಮಗೆ ಸಂದೇಶವನ್ನು ಕಳಿಸಿದರು. ಹಾಗೆಯೇ ಹುಳಿಮಾವೋನಿಂದ ನಮಗೆ ಸಂದೇಶವನ್ನು ಕಳಿಸಿದರೆ, ಯಾರು ಅಂತ ಸರಿಯಾಗಿ ಅವರ ಹೆಸರನ್ನು ಹಾಕಿಲ್ಲ. ದಯವಿಟ್ಟು ಸ್ನೇಹಿತರೆ, ನೀವು ನಿಮ್ಮ ಹೆಸರನ್ನು ಸರಿಯಾಗಿ ಹಾಕಿ, ಹಾಗೆಯೇ ಚಿತ್ರದ ಹೆಸರು ಮತ್ತು ಗೀತೆ ಇದನ್ನು ನೀವು ನಮಗೆ ಸರಿಯಾಗಿ ಕಳಿಸಿದ್ರೆ, ಟೈಪ್ ಮಾಡಿ, ನಾವು ಓದೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಹಾಗೆ ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ ನಮಗೆ ಸಂದೇಶವನ್ನು ಕಳಿಸಿದರು. ಗುಂಡ್ಲುಪೇಟೆಯಿಂದ ನಂದೀಶ್, ಪ್ರಣೀತ್, ಸುಪ್ರೀತ್, ರಾಜಮ್ಮ ಹಾಗೂ ಜ್ಯೋತಿಯವರು ನಮಗೆ ಸಂದೇಶವನ್ನು ಕಳಿಸಿದರೆ, ಮತ್ತೊಂದು ಸಂದೇಶ ಬಂದಿದೆ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸುಬ್ರಹ್ಮಣ್ಯ ಮತ್ತು ಕುಟುಂಬದವರಿಂದ. ಹಾಗೆಯೇ ಮುದ್ದಳ್ಳಿ ಪುಟ್ಟಸ್ವಾಮಿ, KSRTC ಮೈಸೂರಿನಿಂದ ನಮಗೆ ಸಂದೇಶವನ್ನು ಕಳಿಸಿದರು. ಲತಾ ಸುಹಾಸ್ ಹೊಸಕೋಟೆಯಿಂದ ನಮಗೆ ಸಂದೇಶವನ್ನು ಕಳಿಸಿದರು. ರಾಜಮ್ಮ ಮೈಸೂರಿನಿಂದ, ಹಾಗೆ MR ಶ್ರೀಕಂಠನ್ ಅಗ್ರಹಾರದಿಂದ, ಇನ್ನು ಕಾಸರಗೋಡು ಮಂಜೇಶ್ವರನಿಂದ ರಾಜರಾಮ್ ವಸುಧಾ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಹೀಗೆ ಹಲವಾರು ನಮ್ಮ ಪ್ರೀತಿಯ ಶ್ರೋತೃಗಳು ಸಂದೇಶವನ್ನು ಕಳಿಸಿದ್ದಾರೆ. ಕಳಿಸ್ತಾ ಇರಿ, ನಿಮ್ಮ ಗೀತೆ ಪ್ರಸಾರ ಆಗಲಿಲ್ಲ ಅಂತ ಖಂಡಿತ ಬೇಸರ ಮಾಡಿಕೊಳ್ಬೇಡಿ. ಮತ್ತೆ ನಾಳೆ ನಿಮಗಾಗಿ ಸಮಯ ಇದೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು FM 100.6 ಕಾರ್ಯಕ್ರಮಗಳನ್ನು. ಸಮಯ 5:20
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ, ಮೈಸೂರಿನ ಬಾಲಪ್ರತಿಭೆ, ಈಗ ಯುವ ಪ್ರತಿಭೆಯಾಗಿ ಬಹಳಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಹಲವಾರು ಚಲನಚಿತ್ರಗಳಲ್ಲಿ ನಟಿಸಿರುವ ಮಹೇಂದ್ರ ಪ್ರಸಾದ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
3: ಬೆಟ್ಟದ ಹೂವು ಸಿನಿಮಾ ನೋಡಿದ್ದೆ ಅಪ್ಪು ಸರ್ದು. ಅಲ್ಲಿಂದ ಸಿನಿಮಾ ಆಸಕ್ತಿಗಳು ಜಾಸ್ತಿ ಆಗಿ ಎಲ್ಲಾ ಸಿನಿಮಾಗಳನ್ನೂ ನಾನು ನೋಡ್ತಾ ಬಂದೆ.
2: ನೆನಪಿಡಿ, ಇದೇ ಸೋಮವಾರ ರಾತ್ರಿ 8 ಯುವವಾಣಿ FM 100.6.
4: ಶಾರದಾ, ನಿಮ್ಮೂರ್ಗೆ ಹೋಗ್ಬೇಕು ಅಂದ್ರೆ ನೇರವಾಗಿ ಹೋಗ್ಬೇಕಲ್ವಾ? ಇದ್ಯಾಕೆ ಈ ಬಸ್ ಬಲಕ್ ತಿರುಗ್ತು? ಅಲ್ಲಿ ಹೊಲ ಅಲ್ವಾ ಇರೋದು? ಅಲ್ಲಿ ದಾರಿ ಇದೆಯಾ?
5: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 27 ರಾತ್ರಿ 8 ಕೇಳಿ ನಾಟಕ ನಮ್ಮ ಊರ ಹಬ್ಬ.
4: ಅಯ್ಯೋ, ಬಸ್ದು ಲೈಟ್ ಕಾಣ್ತಾ ಇಲ್ಲ.
6: ಹೌದು, ಎಲ್ಲಾಯ್ತು ಈ ಬಸ್ಸು? ಗೌರಿ ಹೇಳಿತ್ತು ನಿಜಾನೇ.

0: ಇದು ದೇವಾನೆ.
1: ಮರೆಯದೆ ಕೇಳಿ, ಇದೇ ಶನಿವಾರ 27ನೇ ತಾರೀಕು ರಾತ್ರಿ 8 ಗಂಟೆಗೆ ನಾಟಕ ನಮ್ಮ ಊರ ಹಬ್ಬ.
2: ಕಸ್ತೂರಿ ಮಾತ್ರೆ
3: ವಾರಕ್ಕೊಂದು.
2: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
3: ಕಸ್ತೂರಿ ಮಾತ್ರೆ
2: ನಗೆ ಜಾತ್ರೆ.
4: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
3: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
5: ನಗುವೆನ್ನು ನಗಿಸುತ್ತ ನಿನ್ನನು
2: ನಗೆ ಜಾತ್ರೆಗೆ ಬನ್ನಿ.
3: ಕಸ್ತೂರಿ ಮಾತ್ರೆ ತಿನ್ನಿ.
4: ನಾಕರಿಗೆ ಜೈ ಎನ್.

0: ಹಾಯ್ ಹಲೋ ನಮಸ್ಕಾರ.
1: ತಮ್ಮೆಲ್ಲರ ಬುದ್ಧಿಗೆ ಕಸರತ್ತು ನೀಡಿ ಮನರಂಜಿಸಿದ ನಿಮ್ಮ ನೆಚ್ಚಿನ ಗೇಮ್ ಶೋಗೆ ಇದೀಗ
2: ಎರಡನೇ ವರ್ಷದ ಸಂಭ್ರಮ.
3: ಗೆಳೆಯರೇ ನನ್ನ ಗೆಳತಿಯರೇ,
4: ಈ ಹರ್ಷೋಲ್ಲಾಸದ ಕ್ಷಣವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇದೇ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಾವು ಕಾಯ್ತಾ ಇರ್ತೀವಿ.
1: ನಿಮ್ಮ ಸವಿ ನೆನಪುಗಳನ್ನು ನಮ್ಮೊಂದಿಗೆ ವಿನಿಮಯ ಮಾಡಿಕೊಳ್ಳಿ,
4: ಈ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ತನ್ನಿ.
5: ಬದುಕಿನ ಗತಿಯಲ್ಲಿ ತಿರುವೊಂದು ನಾ ಕಂಡಿರುವಾಗ ಇತ್ತು ಎದುರಿದ್ದು ಹಗ್ಮಾಡು ಸುಮನೆ.
1: ನಮ್ಮ ಈ ಕಾರ್ಯಕ್ರಮವನ್ನ ಪ್ರೋತ್ಸಾಹಿಸಿದ ನಿಮ್ಮ ಅಭಿಮಾನಕ್ಕೆ ನಮ್ಮೆಲ್ಲರ ಅಭಿನಂದನೆ.
4: ಎಲ್ಲರೂ ಭೇಟಿಯಾಗೋಣ ಇದೇ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಎರಡನೇ ವರ್ಷದ ಗೇಮ್ ಶೋ ಸಂಭ್ರಮದಲ್ಲಿ.

0: ಕರೆ ಮಾಡಿ ನಮ್ಮೊಂದಿಗೆ ಭಾಗವಹಿಸ್ತೀರಲ್ವಾ?
1: ಸಮಯ 6:06 ನಮ್ಮ ಸ್ಟುಡಿಯೋ ಸಮಯ. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು. ಸಸ್ಯ ವೈದ್ಯರ ಕಿವಿಮಾತು ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮುಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಸಾವಯವ ಬೇಸಾಯದ ಪ್ರಾಮುಖ್ಯತೆ ಈ ಕುರಿತು ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಎಸ್ಜಿ ಸುಬ್ಬಣ್ಣ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ನಾಟಕ ನಮ್ಮ ಊರ ಹಬ್ಬ, ರಚನೆ ಎಂಪಿ ಮಾಲಾ, ನಿರ್ದೇಶನ ಮತ್ತು ನಿರ್ಮಾಣ ಜಿ ಶಾಂತಕುಮಾರ್. ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. 8:30 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಬೆಂಗಳೂರು ಕೇಂದ್ರದಿಂದ ಯುವವಾಣಿಯಲ್ಲಿ ಯುವಜನತೆ ಮತ್ತು ಆನ್ಲೈನ್ ವಂಚನೆ ಈ ಕುರಿತು ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣಾ ಜಿ ಆರ್ ಅವರೊಂದಿಗೆ ಸಂವಾದವಿದೆ. ಸಂವಾದಕರು ಮಾಯಾರಾಮನ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು 10:00 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭಾತ್ ಮುಖೋಪಾಧ್ಯಾಯ್ ಅವರಿಂದ ಸಂತೂರ್ ವಾದನವಿದೆ. ಇದು ಆಕಾಶವಾಣಿ ದೆಹಲಿ ಕೇಂದ್ರದ ಕೊಡುಗೆ. ಇನ್ನು ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಸತ್ಯನಾರಾಯಣ ಸಿದ್ದೇಶ್ವರ ಅವರಿಂದ. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ನಾಳೆ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10 ಕಸ್ತೂರಿ ಮಾತ್ರೆ ವಾರಕ್ಕೊಂದು. ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ, ರಚನೆ ಬಿ ವಿ ರಾಜರಾಮ್, ಪ್ರಸ್ತುತಿ ಉಮೇಶ್ ಎಸ್ಎಸ್. 6:50 ರೈತರಿಗೆ ಸಲಹೆ. 7:15 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿಯವರ ಕೆನ್ನಯ್ಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. ಇನ್ನು ಸೇವಾವಾಹಿನಿ 7:30. ನಾಳೆ ಬೆಳಗ್ಗೆ 7:45, 8:50, 10:15, 4:45 ಚಿತ್ರಗೀತೆಗಳನ್ನು ನೀವು ಕೇಳಬಹುದು. 8:35 ಘನತೆವೆತ್ತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿ ಪಿ ರಾಧಾಕೃಷ್ಣನ್ ಅವರು ಬೆಂಗಳೂರಿನಲ್ಲಿ ಭಾಗವಹಿಸಲಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜನ್ಮ ವರ್ಷಾಚರಣೆ ಸಮಾರಂಭದ ಬಾನುಲಿ ವರದಿ. 9:40 ನಮ್ಮ ಆರೋಗ್ಯ ವಿಟಿ

0: ಇಗೋ ಅಂದರೆ ತೊನ್ನು ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರಿನ ಚರ್ಮವೈದ್ಯರಾದ ಡಾಕ್ಟರ್ ಸಂದೀಪ್ ಎಂ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಡಾಕ್ಟರ್ ಕುಲದೀಪ್ ಎನ್. 10 ಗಂಟೆಗೆ ಕೇಳಿಗಿಳಿಗಳೇ, ಮೈಸೂರಿನ ವಿಜಯನಗರದ ಸದ್ವಿದ್ಯಾ ಪ್ರೀ ಪ್ರೈಮರಿ ಶಾಲೆಯ ಪುಟ್ಟ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 10:30ಕ್ಕೆ ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶುಗೀತೆಗಳ ಕಾರ್ಯಕ್ರಮ, ಪ್ರಸ್ತುತಿ ಬಿಜಿ ಕವಿತಾ. 11 ಗಂಟೆಗೆ ಮನ್ ಕಿ ಬಾತ್, ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ದೆಹಲಿ ಕೇಂದ್ರದಿಂದ. ಇನ್ನು 12:05ಕ್ಕೆ ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಮಹಿಳಾ ಸಬಲೀಕರಣದ ಧ್ವನಿ. ಈ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಮನಸಾ ನಾಗಭೂಷಣ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಬಿಎನ್ ಮಂಜುಳಾ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ನೀವು ಕೇಳಬಹುದು. 12:45ಕ್ಕೆ ಜನಪದ ಸಂಗೀತದಲ್ಲಿ ನಾಗಮಂಗಲ ತಾಲೂಕು ಎಲೆಕೊಪ್ಪದ ರುಕ್ಮಿಣಿ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ. 11:00ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ನಿವೃತ್ತ ಅಧಿಕಾರಿ ಮಹಾಬಲೇಶ್ವರ ಶಾಸ್ತ್ರಿ. 1:20ಕ್ಕೆ ಭಾವಗೀತೆಗಳು ಆರ್ವಿ ಅನುಪಮರಿಂದ. 1:30 ಹಾಗೂ 5:00ಕ್ಕೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40ಕ್ಕೆ ನಕ್ಷತ್ರಲೋಕ, ಖ್ಯಾತ ನಟ ಮಂಡ್ಯ ರಮೇಶ್ ಅವರೊಂದಿಗಿನ ಸಂದರ್ಶನದ ಮರುಪ್ರಸಾರ, ಪ್ರಸ್ತುತಿ ಜಿ ಶಾಂತಕುಮಾರ್ ಮತ್ತು ಶ್ರೀಮಾನ್ ಎಸ್. 3:40ಕ್ಕೆ ಸಿರಿಗನ್ನಡಂ ಗೆಲಗೆ, ಪ್ರಸ್ತುತಿ ಜಿ ಕೆ ರವೀಂದ್ರಕುಮಾರ್. 3:45ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸಂದೀಪ್ ನಾರಾಯಣ್ ಅವರ ಹಾಡುಗಾರಿಕೆಯನ್ನು ನೀವು ಕೇಳಬಹುದು. 5:30ಕ್ಕೆ ಘನತೆವೆತ್ತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಬೆಂಗಳೂರಿನಲ್ಲಿ ಭಾಗವಹಿಸಲು ವಿವಿಧ ಸಮಾರಂಭಗಳ ಬಾನುಲಿ ವರದಿ. 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51ಕ್ಕೆ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್, ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಗ್ರೌಂಡ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವಿನ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ನಮ್ಮ ನಿಲಯದಿಂದಲೂ ನೀವು ಆಲಿಸಬಹುದು. 8:00ಗಂಟೆಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತಿನ ಕನ್ನಡ ಅನುವಾದದ ಮರುಪ್ರಸಾರ. 9:15ಕ್ಕೆ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ ವೀಕ್ಷಕ ವಿವರಣೆ ಮುಂದುವರಿಯುವುದು. ಇವಿಷ್ಟು ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು, ಸಮಯ 6:05 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: This is Akashvani, the news read by Valsa Williams. Prime Minister Narendra Modi has arrived in Victoria for a 3-day visit to Seychelles. He was given a warm welcome by the President of Seychelles, Dr. Patrick Hermini, at the airport. Appreciating the gesture, Prime Minister Modi reiterated that Seychelles is a valued maritime partner and a close friend in the Indian Ocean. Mr. Modi said he is looking forward to a productive visit aimed at further strengthening India and Seychelles' long-standing ties and enhancing cooperation for the benefit of the people of both nations. Prime Minister Modi also thanked the Indian diaspora for the warm welcome at the airport. He said the manner in which the Indian diaspora has preserved and celebrated culture from different parts of India is appreciable. Prime Minister Modi will be the guest of honour at celebrations marking the historic 50th anniversary of independence of Seychelles. U.S. Secretary of State Marco Rubio has praised Prime Minister Narendra Modi's leadership, saying India has made significant economic progress and is playing a bigger role on the global stage. In an interview with a news agency at the White House, Mr. Rubio said the Trump administration views India as one of the U.S.'s closest strategic partners. He said Prime Minister Modi has led a country that is making strong economic gains and becoming an increasingly influential global power. Prime Minister Narendra Modi will share his thoughts with the people of the country and abroad in his Mann Ki Baat program on Akashvani tomorrow. The 135th episode of the monthly radio program will be broadcast across the entire Akashvani and Doordarshan network, the AIR news website and the news on AIR mobile app. The Shri Ram Janmabhoomi Tirth Kshetra Trust has officially acknowledged the resignations of General Secretary Champat Rai and Trustee Anil Mishra. Treasurer of the Sri Ram Janmabhoomi Tirth Kshetra, Swami Govind Devgiri Maharaj, today issued a statement on this issue. The statement said, "The resignations will be discussed in the next meeting." It also assured that the silver bricks and jewellery donated by devotees are accounted for. The trust

0: This letter said it is deeply saddened, hurt, and extremely distressed by recent incidents at the Ayodhya Ram temple. It also confirmed an FIR has been registered in the donation-related case based on the SIT's interim report, with legal proceedings underway. In Tamil Nadu, the MDMK party led by Vaiko has ended its 9-year alliance with the DMK. The party general secretary Vaiko led a general council meeting in Chennai today, during which a general resolution was passed for withdrawal from the alliance. The MDMK alleged that attempts were made to weaken the party. The MDMK has 2 MLAs in the assembly. The Intermeteorological Department has predicted heavy to very heavy rainfall over sub-Himalayan West Bengal and Sikkim during the next 2 days. The weather agency also forecast heavy rainfall over Bihar, Chhattisgarh, coastal Andhra Pradesh, coastal Karnataka, Tamil Nadu, Puducherry, Karaikal, and in some parts of northeast India today. In US Open Badminton, India's Devika Sehag, Kidambi Srikanth and Ronak Chauhan have reached the semi-finals at the Titan Gym in the California State University. Devika caused a major upset, defeating third seed Riko Gunji of Japan in straight games 22-20, 21-19 in the women's singles quarterfinals. In men's singles, Srikanth defeated Chinese Taipei's Liao Zhuofu 21-9, 12-21, 21-8 to stay on course for a possible all-India final. Ronak Chauhan also advanced, beating Israel's Misha Zilberman 23-21, 21-11. India have reached the quarterfinals of the Badminton Asia Junior Mixed Team Championships with a convincing 2-0 victory over Kazakhstan in their opening Group C match in Yatsushiro, Japan. The girls' doubles pair of Durga Isha Kandrapu and Kirti Manchala gave India a strong start. Puneet Suresh and Deepthi Raj Aditi then extended India's lead. The Indian team went on to dominate the remaining matches and comfortably sealed the tie. India are placed in Group C alongside Chinese Taipei, Kazakhstan and the Philippines. Their next match against Chinese Taipei will decide the group winner. And with that, we end this news bulletin.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:03 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಮೈಸೂರು.
3: ಹರಿತೆ ಜಗತ್ತು
2: ಸಸ್ಯವೈದ್ಯರ ಕಿವಿಮಾತು
3: ಪ್ರಾಯೋಜಿತ ಬಾನುಲಿ ಸರಣಿ.
4: ಹಸಿರು ಸಿರಿಯಲ್ಲಿ ಮನಸ್ಸು ಮೆರೆಯಲಿ ನವಿಲಿ.
2: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
5: ಹೊಸ ಚಿಗುರು ಹಳೆಬೇರು
4: ಕೂಡಿರಲು ಮರಸವಗು.
2: ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮ್ಮಕಾಪುರ.
6: ಗಿಡ ಈ ಗಿಡ ಒಂದೊಂದು ಜೇಂಗೋಡ
2: ಕೇಳಿ ಕಾರ್ಯಕ್ರಮ ಹರಿತೆ ಜಗತ್ತು.
7: ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರೋ ವಿಚಾರ, ರೈತನನ್ನ ಗೆಲ್ಲಿಸೋಣ ಬನ್ನಿ. ಕೋಟ್ಯಾಂತರ ಜನರ ಹೊಟ್ಟೆ ತುಂಬಿಸುವ ಅನ್ನದಾತ ನಮ್ಮ ರೈತ. ಆದರೆ ಇಂದು ರೈತ ಅನೇಕ ಸವಾಲುಗಳನ್ನು ಎದುರಿಸ್ತಿದ್ದಾನೆ. ಹವಾಮಾನ ವೈಪರೀತ್ಯ, ಹೆಚ್ಚುತ್ತಿರುವ ಕೃಷಿ ವೆಚ್ಚ, ಕಾರ್ಮಿಕರ ಕೊರತೆ, ಮಾರುಕಟ್ಟೆಯ ಅನಿಶ್ಚಿತತೆ, ಕೀಟ ಮತ್ತು ರೋಗಗಳ ಹಾವಳಿ, ಹೀಗೆ ಹಲವಾರು ಸಮಸ್ಯೆಗಳು ರೈತನ್ನ ಕಾಡ್ತಿವೆ. ಆದರೂ ರೈತ ಸೋತಿಲ್ಲ. ಏಕೆಂದರೆ ಪ್ರತಿಯೊಂದು ಸೋಲಿನ ನಂತರವೂ ಮತ್ತೆ ಹೊಸ ಆಶಯದೊಂದಿಗೆ ಬೀಜ ಬಿತ್ತುವ ಧೈರ್ಯ ಅವನಲ್ಲಿದೆ. ಆದ್ದರಿಂದ ಇಂದು ನಮ್ಮ ಮುಂದೆ ಇರುವ ಪ್ರಶ್ನೆ ರೈತ ಏಕೆ ಸೋತ ಅನ್ನೋದಲ್ಲ, ರೈತನನ್ನು ಹೇಗೆ ಗೆಲ್ಲಿಸಬೇಕು ಅನ್ನೋದಾಗಿದೆ. ಮೊದಲನೇದಾಗಿ, ರೈತನಿಗೆ ವೈಜ್ಞಾನಿಕ ಮಾಹಿತಿಯನ್ನು ಸರಿಯಾದ ಸಮಯದಲ್ಲಿ ತಲುಪಿಸಬೇಕು. ಮಣ್ಣಿನ ಪರೀಕ್ಷೆ, ಸಮತೋಲನ ಪೋಷಕಾಂಶ ನಿರ್ವಹಣೆ, ಸುಧಾರಿತ ತಳಿಗಳು, ನೀರಿನ ಸಮರ್ಪಕ ಬಳಕೆ ಹಾಗೂ ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆ, ಇವುಗಳನ್ನು ಅಳವಡಿಸಿಕೊಂಡಾಗ ಉತ್ಪಾದನೆ ಮತ್ತು ಲಾಭ ಎರಡೂ ಹೆಚ್ಚುತ್ತವೆ. ಇಂದಿನ ರೈತನು ಮಾಹಿತಿ ಯುಗದಲ್ಲಿ ಬದುಕ್ತಿದ್ದಾನೆ. ಆದರೆ ಎಲ್ಲ ಮಾಹಿತಿಯೂ ಸರಿಯಾಗಿರೋದಿಲ್ಲ. ಆದ್ದರಿಂದ ರೈತರು ವೈಜ್ಞಾನಿಕ ಮಾಹಿತಿಯನ್ನು ವಿಶ್ವಾಸಾರ್ಹ ಮೂಲಗಳಿಂದ ಪಡೆಯಬೇಕು. ಕೃಷಿ ವಿಶ್ವವಿದ್ಯಾನಿಲಯ, ಕೃಷಿ ವಿಜ್ಞಾನ ಕೇಂದ್ರ, ರೈತ ಸಂಪರ್ಕ ಕೇಂದ್ರ ಮತ್ತು ಕೃಷಿ ವಿಜ್ಞಾನಿಗಳ ಮಾರ್ಗದರ್ಶನವನ್ನು ಹೆಚ್ಚಾಗಿ ಬಳಸ್ಕೋಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ಪ್ರತಿಯೊಂದು ಮಾಹಿತಿಯನ್ನು ನಂಬುವ ಬದಲು ತಜ್ಞರ ಸಲಹೆ ಪಡೆದು ಅಳವಡಿಸಿಕೊಳ್ಳೋದು ಒಳಿತು. ಹೊಸ ತಂತ್ರಜ್ಞಾನಗಳನ್ನು ಮೊದಲು ಸಣ್ಣ ಪ್ರಮಾಣದಲ್ಲಿ ಪರೀಕ್ಷಿಸಿ ಫಲಿತಾಂಶವನ್ನು ಗಮನಿಸಿ ನಂತರ ದೊಡ್ಡ ಪ್ರಮಾಣದಲ್ಲಿ ಅಳವಡಿಸಿಕೊಳ್ಳೋದು ಜಾಣ ರೈತನ ಲಕ್ಷಣ. ಎರಡನೇದಾಗಿ, ರೈತನು ಕೇವಲ ಬೆಳೆ ಕೃಷಿಯನ್ನೇ ಅವಲಂಬಿಸದೆ

0: ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೋಬೇಕು. ವಿಶೇಷವಾಗಿ ಪಶುಸಂಗೋಪನೆ ಕೃಷಿಯ ಅವಿಭಾಜ್ಯ ಅಂಗವಾಗಬೇಕು. ಒಂದು ಅಥವಾ ಎರಡು ಹಸುಗಳು, ಎಮ್ಮೆಗಳು, ಕುರಿ ಮತ್ತು ಮೇಕೆಗಳನ್ನು ಸಾಕೋದರಿಂದ ರೈತನಿಗೆ ಪ್ರತಿದಿನ ಆದಾಯ ದೊರೆಯುತ್ತೆ. ಹಾಲು, ಗೊಬ್ಬರ ಮತ್ತು ಗೋಮೂತ್ರದಿಂದ ಹೆಚ್ಚುವರಿ ಆದಾಯ ದೊರೆಯೋದಲ್ಲದೆ ಕೃಷಿ ವೆಚ್ಚವೂ ಕಡಿಮೆಯಾಗುತ್ತೆ. ಬೆಳೆ ಕೈಕೊಟ್ಟರೂ ಪಶುಸಂಗೋಪನೆ ರೈತನಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತೆ. ಆದ್ದರಿಂದ ತಜ್ಞರು ಪಶುಗಳನ್ನು ರೈತನ ನಡೆದಾಡುವ ಬ್ಯಾಂಕು ಅಂತ ಕರೀತಾರೆ. ದಡ್ಡನ ಆರಂಭ ಗೊಬ್ಬರದಲ್ಲಿ ಅಂತ ಒಂದು ಗಾದೆ ಇದೆ. ಈ ಗಾದೆಯ ಅರ್ಥ, ಜ್ಞಾನವಿಲ್ಲದ ರೈತನೂ ಸಹ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಉತ್ತಮ ಬೆಳೆ ಪಡೆಯಬಹುದು ಅನ್ನೋದು. ಈ ಗಾದೆ ಮಣ್ಣಿನ ಆರೋಗ್ಯ ಮತ್ತು ಸಾವಯವ ಗೊಬ್ಬರದ ಮಹತ್ವವನ್ನು ಸಾರುತ್ತೆ. ಮಣ್ಣು ಆರೋಗ್ಯವಾಗಿದ್ದರೆ ರೈತನು ಅರ್ಧ ಗೆದ್ದಂತೆ. ಮೂರನೇದಾಗಿ, ಕೃಷಿಯನ್ನು ಕೇವಲ ಉತ್ಪಾದನೆಗೆ ಸೀಮಿತಗೊಳಿಸದೆ ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆಯೊಂದಿಗೆ ಜೋಡಿಸಬೇಕು. ಹಾಲಿನಿಂದ ಮೊಸರು, ತುಪ್ಪ, ಪನ್ನೀರ್ ತಯಾರಿಸುವಂಥ ಕೃಷಿ ಉತ್ಪನ್ನಗಳಿಗೂ ಮೌಲ್ಯವರ್ಧನೆ ಮಾಡಿದರೆ ಆದಾಯವನ್ನು ಗಣನೀಯವಾಗಿ ಹೆಚ್ಚಿಸಬಹುದು. ನಾಲ್ಕನೇದಾಗಿ, ರೈತರು ಸಂಘಟಿತರಾಗಬೇಕು. ಸಹಕಾರಿ ಸಂಘಗಳು, ರೈತ ಉತ್ಪಾದಕರ ಸಂಸ್ಥೆಗಳು ಮತ್ತು ರೈತರ ಗುಂಪುಗಳ ಮೂಲಕ ಉತ್ತಮ ಬೆಲೆ, ಕಡಿಮೆ ವೆಚ್ಚ ಮತ್ತು ಹೆಚ್ಚಿನ ಮಾರುಕಟ್ಟೆ ಅವಕಾಶಗಳನ್ನು ಪಡೆಯಬಹುದು. ಐದನೇದಾಗಿ, ಯುವಜನರನ್ನು ಕೃಷಿ ಮತ್ತು ಪಶುಸಂಗೋಪನೆಯತ್ತ ಆಕರ್ಷಿಸಬೇಕು. ಇಂದಿನ ಕೃಷಿ ಕೇವಲ ನೇಗಿಲು ಮತ್ತು ಎತ್ತಿನ ಕೃಷಿಯಲ್ಲ, ಇದು ವಿಜ್ಞಾನ, ತಂತ್ರಜ್ಞಾನ ಮತ್ತು ಉದ್ಯಮಶೀಲತೆಯ ಸಮನ್ವಯ ಆಗಿದೆ. ರೈತ ಗೆದ್ದರೆ ಗ್ರಾಮ ಗೆಲ್ಲುತ್ತದೆ, ಗ್ರಾಮ ಗೆದ್ದರೆ ದೇಶ ಗೆಲ್ಲುತ್ತದೆ. ಆದ್ದರಿಂದ ನಾವು ಎಲ್ಲರೂ ಕೈಜೋಡಿಸಿ ರೈತನನ್ನು ಜ್ಞಾನದಿಂದ, ತಂತ್ರಜ್ಞಾನದಿಂದ, ಸಂಘಟನೆಯಿಂದ ಮತ್ತು ಪಶುಸಂಗೋಪನೆಯ ಮೂಲಕ ಆರ್ಥಿಕವಾಗಿ ಸದೃಢಗೊಳಿಸೋಣ. ರೈತನನ್ನು ಗೆಲ್ಲಿಸುವುದು ಎಂದರೆ ಕೇವಲ ಬೆಳೆಗಳನ್ನು ಗೆಲ್ಲಿಸುವುದಲ್ಲ, ರೈತ ಕುಟುಂಬದ ಜೀವನವನ್ನೇ ಗೆಲ್ಲಿಸುವುದು.
1: ಹರಿತೆ ಜಗತ್ತು
2: ಸಸ್ಯ ವೈದ್ಯರ ಕಿವಿ ಮಾತು ಕಾರ್ಯಕ್ರಮ ಆಲಿಸಿದಿರಿ.
3: ಮರವಾಗೆಲೆವೋ ಜೀವವೇ ಮರವಾದು.
2: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು.
1: ನಿಮ್ಮ ಬೆಳೆಗಳಿಗೆ ವೈರಸ್ ಕಾಟವಿದೆಯೇ?
2: ಪವರ್ ಪ್ಲಸ್ ಬಳಸಿ
1: ಬೆಳೆಗೆ ಸಾರ,
2: ರೋಗ ದೂರ,
1: ಬೆಳೆ ಚಂದ,
2: ರೈತನ ಮೊಗವಂದ.
1: ರೈತನ ನಂಬಿಕೆಗೆ ಮತ್ತೊಂದು ಹೆಸರೇ
2: ಪವರ್ ಪ್ಲಸ್.
1: ಸಂಪರ್ಕಿಸಿ
2: ಗ್ರೀನ್ ಲೈಫ್ ಕ್ರಾಪ್ಟೆಕ್, ವಿಜಯನಗರ ಮೂರನೇ ಹಂತ, ಮೈಸೂರು.
1: ಮೊಬೈಲ್ ಸಂಖ್ಯೆ 9880627279.
2: ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮ್ಮಕಾಪುರ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
4: ಸಮಯ 6:15:30.
5: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08112246369.
6: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
7: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
8: June 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ June 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ನಿಮ್ಮೂರಿಗೆ ಹೋಗಬೇಕು ಅಂದರೆ ನೇರವಾಗಿ ಹೋಗಬೇಕಲ್ವ? ಇದ್ಯಾಕೆ ಈ ಬಸ್ ಬಲಕ್ಕೆ ತಿರುಗ್ತು? ಅಲ್ಲಿ ಹೊಲ ಅಲ್ವಾ ಇರೋದು? ಅಲ್ಲಿ ದಾರಿ ಇದೆಯಾ?
1: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 27ನೇ ತಾರೀಕು ರಾತ್ರಿ 8 ಗಂಟೆಗೆ ಕೇಳಿ ನಾಟಕ ನಮ್ಮ ಊರ ಹಬ್ಬ.
0: ಅಯ್ಯೋ, ಬಸ್ದು ಲೈಟ್ ಕಾಣ್ತಾ ಇಲ್ಲ.
2: ಹೌದು, ಎಲ್ಲೋಯ್ತು ಈ ಬಸ್ಸು? ಗೌರಿ ಹೇಳಿತ್ತು ನಿಜಾನೇ, ಇದು ದೇವಾನೇ.
1: ಮರೆಯದೇ ಕೇಳಿ ಇದೇ ಶನಿವಾರ 27ನೇ ತಾರೀಕು ರಾತ್ರಿ 8 ಗಂಟೆಗೆ ನಾಟಕ ನಮ್ಮ ಊರ ಹಬ್ಬ.
3: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30ಕ್ಕೆ ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
4: ಪ್ರಾಣಿ ಕೂಡ ನೋಡ್ಕೋಬೇಕು ಮನೆ ಮಕ್ಕಳಂತೆ. ಹೌದು ಮರಿ, ಮರ ಗಿಡ ಎಲ್ಲ ನಮ್ಮಂತೆ.
3: ತಪ್ಪದೆ ಆಲಿಸಿ ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30ಕ್ಕೆ ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ.
5: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
6: ವಿಳಾಸ: ನಿಲಯ ನಿರ್ದೇಶಕರು ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 5700020. 1-10ನೇ ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
7: ಸಮಯ 6:20. ಇನ್ನು ಸಂಸ್ಕೃತದಲ್ಲಿ ವಾರ್ತೆಯನ್ನು ಕೇಳೋಣ. ದೆಹಲಿ ಕೇಂದ್ರದಿಂದ
8: ಪ್ರತೀಕ್ಷಾ ಕಿಜೆ. ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತ್ರಿದಿವಸೀಯ ಅಧಿಕಾರಿಕ ಪ್ರವಾಸಾರ್ಥಂ ಸೆಷೆಲ್ಸ್ ದೇಶಸ್ಯ ವಿಕ್ಟೋರಿಯಾ ನಗರೆ ಸಂಪ್ರಾಪ್ತಃ. ತಮಿಳುನಾಡು ರಾಜ್ಯೆ ವಾಯ್ಕೋ ಇತ್ಯಸ್ಯ ನೇತೃತ್ವೇ MDMK ದಲೇನ DMK ದಲೇನ ಸಹ ಸ್ವೀಯ ನವವರ್ಷೀಯಂ ಗಠಬಂಧನಂ ಸಮಾಪ್ತಂ. ಪ್ರಸಿದ್ಧಃ ತಮಿಳ ಚಲಚ್ಚಿತ್ರ ಅಭಿನೇತಾ ನಿರ್ದೇಶಕಶ್ಚ ಕೆ ಭಾಗ್ಯರಾಜಃ ಅದ್ಯ ಚೆನ್ನೈಯಾಂ ಪಂಚತ್ವೇ ವಿಲೀನಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ವಃ ಆಕಾಶವಾಣ್ಯಾಃ ಮನ್ ಕಿ ಬಾತ್ ಇತಿ ಜನಪ್ರಿಯ ಮಾಸಿಕ ಕಾರ್ಯಕ್ರಮೇ ದೇಶ ವಿದೇಶಸ್ಯ ಜನೈಃ ಸಹ ಸ್ವೀಯಂ ಮನೋಗತಂ ವಿನಿಮಯೀಕರಿಷ್ಯತಿ. ಅಮೆರಿಕಾ ದೇಶಸ್ಯ ವಿದೇಶಮಂತ್ರಿ ಮಾರ್ಕೊ ರುಬಿಯೋ ಅವದತ್ ಯತ್ ಟ್ರಂಪ್ ಪ್ರಶಾಸನಂ ಭಾರತಂ ಸಂಯುಕ್ತ ರಾಜ್ಯ ಅಮೆರಿಕಾಯಾಃ ಅತ್ಯಂತಂ ನಿಕಟತಮೇಷು ರಣನೀತಿಕ ಸಹಯೋಗಿಷು ಅನ್ಯತಮಂ ಮನ್ಯತೆ. ಅಪಿ ಚ ಕ್ರೀಡಾ ವಾರ್ತಾಸು ಫಿಫಾ ವಿಶ್ವಕಪ್ ಸ್ಪರ್ಧಾ ಮಾಲಿಕಾಯಾಂ ಮಿಶ್ರ ದೇಶ ಇರಾನ್ ದೇಶೇನ ಸಹ ಅಂತಿಮೆ ಜೀ ಸಮೂಹಸ್ಯ ದ್ವಂದ್ವೇ ಏಕಂ ಏಕಂ ಇತ್ಯಂಕಾಂತರಾಲೇನ ಸಮತಾವಾಪ್ಯ ಪ್ರಥಮತಯಾ ಫಿಫಾ ವಿಶ್ವಕಪ್ ಸ್ಪರ್ಧಾಯಾಃ ನಾಕೌಟ್ ಇತ್ಯೇತಸ್ಮಿನ್ ಚರಣೆ ಪ್ರವಿಷ್ಟಃ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತ್ರಿದಿವಸೀಯ ಪ್ರವಾಸಾರ್ಥಂ ಸೆಷೆಲ್ಸ್ ದೇಶಸ್ಯ ರಾಜಧಾನ್ಯಾಂ ವಿಕ್ಟೋರಿಯಾ ನಗರೆ ಸಂಪ್ರಾಪ್ತಃ. ಸಾಮಾಜಿಕ ಅಂತರ್ಜಾಲೀಯ ಪ್ರೇಷಿತೆ ಸಂದೇಶೇ ಶ್ರೀ ಮೋದಿನ ವಿಮಾನ ಪತ್ತನೆ ಸೆಷೆಲ್ಸ್ ದೇಶಸ್ಯ ರಾಷ್ಟ್ರಪತಿನ ಡಾಕ್ಟರ್ ಪ್ಯಾಟ್ರಿಕ್ ಹೊರ್ಮನಿ ಇತ್ಯನೇನ ಕೃತ್ ಭವ್ಯ ಸ್ವಾಗತಸ್ಯ ಭೂರಿ ಭೂರಿ ಪ್ರಶಂಸಾ ವಿಹಿತ. ಪ್ರಧಾನಮಂತ್ರಿಣ ಪ್ರತಿಪಾದಿತಂ ಯತ್ ಸೆಷೆಲ್ಸ್ ದೇಶ ಹಿಂದ್ ಮಹಾಸಾಗರೆ ಭಾರತಸ್ಯ ಏಕಃ ಸಾಮುದ್ರಿಕ ಸಹಯೋಗಿ ದೃಢ ಮಿತ್ರ ದೇಶಶ್ಚ ವರ್ತತೆ. ಮೋದಿ ಅವೋಚತ್ ಯತ್ ಸಹ ಅಸ್ಯಾಃ ಯಾತ್ರಾಯಾಃ ಮಾಧ್ಯಮೇನ ಉಭಯೋರ ದೇಶಯೋಃ ದೀರ್ಘಕಾಲೀನ ಸಂಬಂಧಾನ್ ಸುದೃಢೀಕರ್ತುಂ ನಾಗರಿಕ ಕಲ್ಯಾಣಾಯ ಸಹಯೋಗಂ ವರ್ಧಯಿತುಂ ಸಂವಾದಂ ಪ್ರತಿ

0: यत् भारते एमएसएमई क्षेत्रं प्रथमतया उद्यमीनां साहसस्य उद्यमशीलताया च प्रतीकं वर्तते। प्रधानमन्त्री संग्रहालय पुस्तकालयेन अद्य पूर्व प्रधानमन्त्रिणः पीवी नरसिंह रावस्य 50-100 जयन्त्यवसरे तस्य जीवनं न्यासं च अभिलक्ष्य एका प्रदर्शनी समायोजिता। अस्याः प्रदर्शन्याः उद्घाटनं पीएमएमएल कार्यकारी परिषदः अध्यक्षेण नृपेन्द्र मिश्रेण विहितं। तदनन्तरं प्रधानमन्त्री संग्रहालये आगन्तुकानां कृते इयं मुक्ता कृता। अस्यां प्रदर्शन्यां पीवी नरसिंह रावस्य सार्वजनिक जीवनस्य उत्कृष्टायाः यात्रायाः संस्मरणानि, दुर्लभानि च छायाचित्राणि, आधिकारिक प्रपत्राणि, भाषणानि, अभिलेखीय सामग्र्यश्च प्रदर्शिताः सन्ति। अमेरिकायाः कैलिफोर्निया राज्यस्य फुलेटन नगरे प्रवृत्तायां यूएस ओपन बैडमिंटन प्रतियोगितायां भारतस्य देविका सिहागः, रौनक चौहानः च स्वस्व वर्गेषु विजयम् अवाप्य प्रागुपान्त्य चक्रे प्रविष्टवन्तौ। फीफा विश्वकप स्पर्धायां मिस्र देशः ईरान देशेन सह अन्तिमे जी समूहस्य द्वन्द्वे 1-1 इति अंकैः समता अवाप्य प्रथमतया फीफा विश्वकप स्पर्धायाः नॉकआउट इति चरणे प्रविष्टः। अस्मिन् द्वन्द्वे ईरान देशस्य रामिन रेजाइन क्रीडायाः नायकत्वेन उद्घोषितः। अधुना राउंड ऑफ 32 चरणे तस्य सम्मुखीकरणं ऑस्ट्रेलिया दलेन सह भविष्यति इति वार्ताः।
1: ಆಕಾಶವಾಣಿ ಸಮಯ 6:30. ಇನ್ನು ಮುಂದೆ ಕೇಳಿ ವಿಜ್ಞಾನದ ಮುನ್ನಡೆ, ದೀಪಾ ಎಂಬಿ ಅವರಿಂದ.
2: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ, ಸಾಮಾನ್ಯ ಕಲ್ಲಿನೊಳಗೂ ಗಣಿತದ ಸೌಂದರ್ಯ ಅಡಗಿದೆ. ಪ್ರಕೃತಿಯಲ್ಲಿರುವಂತಹ ಅನೇಕ ಅದ್ಭುತಗಳನ್ನು ಗಮನಿಸಿದಾಗ ಅದರ ಹಿಂದೆ ಒಂದು ಕ್ರಮ ಮತ್ತು ನಿಯಮ ಇರುವುದನ್ನು ನಾವು ಕಾಣಬಹುದು. ಹೂವಿನ ತೆನೆಗಳ ವಿನ್ಯಾಸದಿಂದ ಹಿಡಿದು ಜೇನುಗೂಡಿನ ಆಕಾರದವರೆಗೆ ಪ್ರಕೃತಿ ಗಣಿತದ ನಿಯಮಗಳನ್ನು ಅನುಸರಿಸುತ್ತದೆ. ನಾವು ಕೂಡ ಅಡುಗೆ ಮನೆಯಲ್ಲಿ ಚಪಾತಿ ರೊಟ್ಟಿಗಳನ್ನು ವೃತ್ತಾಕಾರದಲ್ಲಿಯೇ ಲಟ್ಟಿಸಲು ಪ್ರಯತ್ನಿಸುತ್ತೇವೆ. ಇದೇ ರೀತಿ ಸಾಮಾನ್ಯ ಕಲ್ಲುಗಳ ಒಳಗಿರುವ ಸ್ಫಟಿಕಗಳ ಆಕಾರದಲ್ಲಿಯೂ ಗಣಿತದ ಅದ್ಭುತವೇ ಅಡಗಿದೆ. ಈ ಕಲ್ಲುಗಳನ್ನ ಒಡೆದಾಗ ಕೆಲವೊಮ್ಮೆ ಒಳಗೆ ಚೌಕ, ಷಟ್ಕೋನ, ಉದ್ದವಾದ ಕಡ್ಡಿಯಂತಹ ಅಥವಾ ಸಮಮಿತಿಯ ಆಕಾರಗಳಲ್ಲಿ ಹೊಳೆಯುವ ಸ್ಫಟಿಕಗಳು ಕಾಣಿಸುತ್ತವೆ. ಇವು ಕೇವಲ ಯಾದೃಚ್ಛಿಕವಲ್ಲ, ಇದರ ಹಿಂದೆ ಪ್ರಕೃತಿಯ ಗಣಿತದ ನಿಯಮಗಳೇ ಕಾರ್ಯನಿರ್ವಹಿಸುತ್ತವೆ. ಈ ಸ್ಫಟಿಕಗಳು ರೂಪುಗೊಳ್ಳುವುದು ಪರಮಾಣುಗಳು ಅಥವಾ ಅಣು ಸಮೂಹಗಳು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸಲ್ಪಡುವುದರಿಂದ. ಪ್ರತಿಯೊಂದು ಖನಿಜದ ಅಣುಗಳು ತಮ್ಮದೇ ಆದಂತಹ ವಿನ್ಯಾಸವನ್ನ ಹೊಂದಿರುತ್ತವೆ. ಉದಾಹರಣೆಗೆ, ಸಮುದ್ರದ ಉಪ್ಪು ನೀರನ್ನ ಆವಿಯಾಗಲು ಬಿಡಿ, ಶುದ್ಧ ನೀರು ಆವಿಯಾಗಿ ಉಪ್ಪಿನ ಕಣಗಳು ಚೌಕಾಕಾರದ ಸ್ಫಟಿಕಗಳನ್ನ ರಚಿಸುತ್ತವೆ. ಇನ್ನು ಮ್ಯಾಗ್ಮದ ಅಂದರೆ ಘನೀಭವಿಸುವ ಮುನ್ನಿನ ಶಿಲಾದ್ರವವು ಒಮ್ಮೆಗೆ ಉಷ್ಣವು ನಷ್ಟವಾದಂತೆ ಹೆಪ್ಪುಗಟ್ಟಿ ಅಕ್ಕಪಕ್ಕದ ಸಂಸ್ಥರಗಳ ಒತ್ತಡದಿಂದ ಮೈದೆಳೆದ ಶಿಲೆಗಳಲ್ಲಿ ಕಂಡುಬರುವ ಕ್ವಾರ್ಟ್ಸ್ ಎಂಬ ಖನಿಜವು ಸಾಮಾನ್ಯವಾಗಿ ಷಟ್ಕೋನಾಕಾರದ ಸ್ಫಟಿಕಗಳನ್ನು ರಚಿಸುತ್ತದೆ. ಇನ್ನು ಅಣುಗಳ ನಡುವಿನ ಅಂತರ, ರಾಸಾಯನಿಕ ಬಂಧ ಮತ್ತು ಅಣುಗಳು ಒಂದರ ಮೇಲೊಂದು ಜೋಡಣೆಗೊಳ್ಳುವ ದಿಕ್ಕು, ಈ ಎಲ್ಲವೂ ಸೇರಿ ನಿರ್ದಿಷ್ಟ ಜ್ಯಾಮಿತಿಯ ಆಕಾರವನ್ನು ಸೃಷ್ಟಿಸುತ್ತವೆ. ತನ್ನ ಮೇಲೆ ಬಿದ್ದ ಬೆಳಕನ್ನ ಪ್ರತಿಫಲಿಸುವ ಬೆಳಕಿನಿಂದ ನಮ್ಮೆಲ್ಲರ ಕಣ್ಣನ್ನ ಕೋರೈಸುವಂತಹ ವಜ್ರ ಮಾಡಲ್ಪಟ್ಟಿರುವುದು ಕಾರ್ಬನ್ ಪರಮಾಣುಗಳಿಂದ. ಆದರೆ ನಾವು ನಮ್ಮ ಮಕ್ಕಳು ಬರೆಯುವ ಪೆನ್ಸಿಲ್ನಲ್ಲಿರುವ ಗ್ರಾಫೈಟ್ ಕೂಡ ಇದೇ ಕಾರ್ಬನ್ನಿಂದನೇ ಮಾಡಲ್ಪಟ್ಟಿರುವುದು. ಆದರೆ ಗ್ರಾಫೈಟ್ ಮತ್ತು ವಜ್ರಗಳು ಒಂದೇ ಬಗೆಯ ಧಾತುಗಳಿಂದ ಮಾಡಲ್ಪಟ್ಟಿದ್ದರೂ ಸಹ ಗ್ರಾಫೈಟ್ ಹೊಳೆಯುವುದಿಲ್ಲ, ವಜ್ರದ ಮೇಲೆ ಬೆಳಕು ಬಿದ್ದಾಕ್ಷಣ ಕಣ್ಣು ಕೋರೈಸುವಂತೆ ಹೊಳೆಯುತ್ತದೆ. ಕಾರಣ, ಕಾರ್ಬನ್ ಪರಮಾಣುಗಳು ರೂಪುಗೊಂಡಿರುವಂತಹ ನಿರ್ದಿಷ್ಟ ರಚನೆ ಮತ್ತು ಆಕಾರ.

0: ಇದರೊಳಗೂ ಗಣಿತದ ನಿಯಮಗಳಿವೆ. ಪ್ರತಿ ಕಲ್ಲಿನಲ್ಲಿನ ಸಣ್ಣ ಘಟಕದ ಒಂದು ಪರಮಾಣುವು ಮತ್ತೊಂದು ಪರಮಾಣುವಿನೊಟ್ಟಿಗೆ ಹೇಗೆ ಯಾವ ಕೋನದಲ್ಲಿ ಜೋಡಿಸಲ್ಪಟ್ಟಿವೆ ಎಂಬುದು ಗಮನಾರ್ಹ ಅಂಶ. ಒಂದಕ್ಕೊಂದರ ನಡುವಿನ ಅಂತರವನ್ನ ಸೂಕ್ಷ್ಮದರ್ಶಕದಿಂದಷ್ಟೇ ನೋಡಲು ಸಾಧ್ಯ. ಹೀಗೆ ಸ್ಫಟಿಕಗಳಲ್ಲಿರುವಂತಹ ಸಿಮೆಟ್ರಿ ಅಥವಾ ಸಮಮಿತಿ ಬರಿಯ ವಿಜ್ಞಾನಿಗಳಿಗಷ್ಟೇ ಅಲ್ಲದೆ ಜನಸಾಮಾನ್ಯರಿಗೂ ವಿಶೇಷ ಕುತೂಹಲವನ್ನ ಉಂಟು ಮಾಡುತ್ತದೆ. ಒಂದೇ ವಿನ್ಯಾಸ ಪುನಃ ಪುನಃ ಕಾಣಿಸಿಕೊಳ್ಳುವುದು ಗಣಿತದ ಮಾದರಿಯಂತೆ ತೋರುತ್ತದೆ. ಕೆಲವೊಮ್ಮೆ ಹಿಮದ ತುಂಡುಗಳಲ್ಲಿಯೂ ಅದ್ಭುತ ಷಟ್ಕೋನ ವಿನ್ಯಾಸ ಕಾಣಬಹುದು. ಇದರಿಂದ ಪ್ರಕೃತಿ ಎಷ್ಟು ನಿಖರವಾಗಿ ಗಣಿತವನ್ನ ಅನುಸರಿಸುತ್ತದೆ ಎಂಬುದು ತಿಳಿಯುತ್ತದೆ. ಭೂವಿಜ್ಞಾನಿಗಳು ಈ ಸ್ಫಟಿಕಗಳ ಆಕಾರಗಳನ್ನ ಅಧ್ಯಯನ ಮಾಡಿ ಈ ಕಲ್ಲು ಹೇಗೆ ನಿರ್ಮಾಣವಾಯಿತು, ಯಾವ ಪರಿಸ್ಥಿತಿಯಲ್ಲಿ ರೂಪುಗೊಂಡಿತು ಎಂಬುದನ್ನ ತಿಳಿದುಕೊಳ್ತಾರೆ. ರತ್ನಗಳು, ಉಪ್ಪು, ಹಿಮ, ವಜ್ರ ಎಲ್ಲವೂ ಕೂಡ ಸ್ಫಟಿಕಗಳೇ. ಇವುಗಳ ಸೌಂದರ್ಯಕ್ಕೆ ಅವುಗಳ ಅತ್ಯಂತ ಸಣ್ಣ ಘಟಕಗಳ ಕ್ರಮಬದ್ಧ ವಿನ್ಯಾಸವೇ ಕಾರಣ. ಕಲ್ಲುಗಳ ಒಳಗಿನ ಸ್ಫಟಿಕಗಳು ಕೇವಲ ಪ್ರಕೃತಿಯ ಅಲಂಕಾರವಷ್ಟೇ ಅಲ್ಲ, ಬದಲಾಗಿ ಹಲವಾರು ಸಾಧನಗಳ ತಯಾರಿಕೆಯಲ್ಲಿಯೂ ಕೂಡ ಬಳಸಲಾಗ್ತದೆ. ಸಿಲಿಕಾನ್ ಸ್ಫಟಿಕಗಳನ್ನು ಕಂಪ್ಯೂಟರ್ ಚಿಪ್ ಮತ್ತು ಸೆಮಿಕಂಡಕ್ಟರ್ಗಳಾಗಿ ಬಳಸಿದರೆ, ಕ್ಯಾಲ್ಸೈಟ್ ಮತ್ತು ಕ್ವಾರ್ಟ್ಸ್ ಖನಿಜಗಳನ್ನ ಲೆನ್ಸ್ಗಳು ಮತ್ತು ಲೇಸರ್ಗಳ ತಯಾರಿಕೆಯಲ್ಲಿ ಬಳಸುವರು. ಹಲವು ರತ್ನಗಳನ್ನ ಅಲಂಕಾರಕ್ಕಾಗಿಯಷ್ಟೇ ಅಲ್ಲದೆ ಕೆಲವು ಸಮಸ್ಯೆಗಳ ಉಪಶಮನ ಮಾಡುವುದೆಂಬ ನಂಬಿಕೆಯ ಮೇಲೆ ಧರಿಸುವುದು ಕೂಡ ಚಾಲ್ತಿಯಲ್ಲಿದೆ. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:35
2: ನೀವು ಸಿಲೆಬಸ್ ಮೀರಿದಂತಹ ಡಿಫ್ರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸ್ಗಳು ಲಭ್ಯ. ಡೆಹ್ರಾಡೂನ್ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಶಾರದಾ, ನಿಮ್ಮೂರ್ಗೆ ಹೋಗ್ಬೇಕು ಅಂದ್ರೆ ನೇರವಾಗಿ ಹೋಗ್ಬೇಕಲ್ವಾ? ಇದ್ಯಾಕೆ ಈ ಬಸ್ ಬಲಕ್ಕೆ ತಿರುಗ್ತು? ಅಲ್ಲಿ ಹೊಲ ಅಲ್ವಾ ಇರೋದು? ಅಲ್ಲಿ ದಾರಿ ಇದೆಯಾ?
7: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 27 ರಾತ್ರಿ 8 ಕೇಳಿ ನಾಟಕ ನಮ್ಮ ಊರ ಹಬ್ಬ.
6: ಅಯ್ಯೋ, ಬಸ್ದು ಲೈಟ್ ಕಾಣ್ತಾ ಇಲ್ಲ.
8: ಹೌದು, ಎಲ್ಲೋಯ್ತು ಈ ಬಸ್ಸು? ಗೌರಿ ಹೇಳಿತ್ತು ನಿಜಾನೇ, ಇದು ದೇವ್ವಾನೇ.
7: ಮರೆಯದೇ ಕೇಳಿ ಇದೇ ಶನಿವಾರ 27 ರಾತ್ರಿ 8 ನಾಟಕ ನಮ್ಮ ಊರ ಹಬ್ಬ.
1: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:37 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರಿನ ಸಹಪ್ರಸಾರದಲ್ಲಿ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ಆನಂತರ ಪ್ರದೇಶ ಸಮಾಚಾರ.
9: ಸಮಯ 6:37 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
10: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಉಪರಾಷ್ಟಪತಿ ಬೆಂಗಳೂರಿಗೆ ಭೇಟಿ, ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಭಾಗಿ. ಮುಂದೆ ಎದುರಾಗುವ ಬರ ಪರಿಸ್ಥಿತಿ ಎದುರಿಸಲು ರಾಜ್ಯ ಸನ್ನದ್ದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯ ಸರ್ಕಾರ ತಕ್ಷಣವೇ ಬರಗಾಲ ಘೋಷಿಸಲಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಾಳೆ ಪಲ್ಸ್ ಪೋಲಿಯೋ ಅಭಿಯಾನ, ರಾಜ್ಯದೆಲ್ಲೆಡೆ ಆರೋಗ್ಯ ಇಲಾಖೆಯಿಂದ ಅಗತ್ಯ ಸಿದ್ದತೆ. ಹಾಗೂ ನಾಳೆ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶವಾಸಿಗಳೊಂದಿಗೆ ಮನದಾಳದ ಮಾತು ಹಂಚಿಕೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬೆಂಗಳೂರಿಗೆ ಭೇಟಿ ನೀಡಿದ್ದು, ಅವರನ್ನು ಎಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆರೋಗ್ಯ ಸಚಿವ ಯುಟಿ ಖಾದರ್ ಮತ್ತಿತರರು ಆತ್ಮೀಯವಾಗಿ ಬರಮಾಡಿಕೊಂಡರು. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ವೇಳೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವರುಗಳಾದ ಎಚ್ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಾಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದ ಉತ್ತಮವಾಗಿ ಮಳೆಯಾಗಿದೆ. ಆದರೆ ಈ ವರ್ಷ ಇಡೀ ದೇಶದಲ್ಲಿ ಬರಗಾಲ ಸಂಭವಿಸಿದೆ. ಎಲ್ಲರೂ ಸೇರಿ ಬರಗಾಲ ಎದುರಿಸಬೇಕು, ರೈತರನ್ನು ಉಳಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನ ಯಲಹಂಕದಲ್ಲಿ ನಡೆದ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ, ತುಂಗಭದ್ರಾ ಅಣೆಕಟ್ಟು ಉಳಿಸಲು 3 ರಾಜ್ಯದ ಮುಖ್ಯಮಂತ್ರಿಗಳು ಸೇರಿ ಕೇಂದ್ರ ಜಲಶಕ್ತಿ ಸಚಿವರ ಸಮ್ಮುಖದಲ್ಲಿ ತೀರ್ಮಾನ ಮಾಡಿದ್ದೇವೆ. ಈ ಹಿಂದೆ ಇಂದಿರಾಗಾಂಧಿ ಅವರ ನೇತೃತ್ವದಲ್ಲಿ ಕಾವೇರಿ ಕುಡಿಯುವ ನೀರಿನ ಬಗ್ಗೆ ತೀರ್ಮಾನ ಮಾಡಲಾಗಿತ್ತು. ಅದೇ ರೀತಿ ಕೇಂದ್ರ ಜಲಶಕ್ತಿ ಸಚಿವರ ನೇತೃತ್ವದಲ್ಲಿ ಆಂಧ್ರಪ್ರದೇಶ, ತೆಲಂಗಾಣ ಮುಖ್ಯಮಂತ್ರಿಯರನ್ನೊಳಗೊಂಡಂತೆ ಸಭೆ ನಡೆಸಿ ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ. ಈ ನೆಲ ಜಲಕ್ಕಾಗಿ ನಾವುಗಳೇ ಸಂಘರ್ಷ ಮಾಡಿಕೊಳ್ಳಬಾರದು. ನಾವೆಲ್ಲರೂ ಭಾರತೀಯರು, ಮಣ್ಣಿನ ಮಕ್ಕಳು ಎಂದು ಹೇಳಿದರು. ವಿಶ್ವವಿಖ್ಯಾತ ಬೆಂಗಳೂರು ನಗರದ ನಿರ್ಮಾತೃ, ದೂರದೃಷ್ಟಿಯ ಆಡಳಿತಗಾರ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವವನ್ನು ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಹಾಸನದಲ್ಲಿ ನಡೆದ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಉದ್ಘಾಟಿಸಿದರು. ಬಳಿಕ ಶ್ರೀಗಳು ನಾಡಪ್ರಭು ಕೆಂಪೇಗೌಡರ ಆದರ್ಶ, ಆಡಳಿತ ವೈಖರಿ ಹಾಗೂ ಸಮಾಜಮುಖಿ

0: ಚಿಂತನೆ ಇಂದಿನ ಪೀಳಿಗೆಗೆ ದಾರಿದೀಪ ಎಂದರು. ಚಿತ್ರದುರ್ಗದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಸಮಾರಂಭದಲ್ಲಿ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಹಾಗೂ ವ್ಯವಸ್ಥಿತ ಆಡಳಿತ ವೈಖರಿ ಅನುಕರಣೀಯ ಎಂದು ಹೇಳಿದರು. ಕಾರವಾರದಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಕೆಂಪೇಗೌಡರ ಜಯಂತಿಯಲ್ಲಿ ಅಪರ ಜಿಲ್ಲಾಧಿಕಾರಿ ಸಾಜೀದ್ ಮುಲ್ಲಾ ಮತ್ತಿತರರು ಭಾಗವಹಿಸಿದ್ದರು. ಕಾರವಾರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಕೆ ಹೇಮಲತಾ ಕೆಂಪೇಗೌಡರ ಕುರಿತು ಉಪನ್ಯಾಸ ನೀಡಿದರು. ಕೊಪ್ಪಳದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಕರ್ಣಕುಮಾರ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಕೋಲಾರ ತಾಲೂಕಿನ ವೇಮಗಲ್ ಪಟ್ಟಣದಲ್ಲಿ ನಡೆದ ಕೆಂಪೇಗೌಡರ ಜಯಂತಿಯಲ್ಲಿ ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿ ಕೆಂಪೇಗೌಡರ ದೂರದೃಷ್ಟಿ ಆಧುನಿಕ ಸ್ಪರ್ಶ ಹಾಗೂ ಜಾತ್ಯಾತೀತ ದೃಷ್ಟಿಕೋನವನ್ನು ಇಂದಿನ ರಾಜಕಾರಣಿಗಳು ಮತ್ತು ಯುವ ಜನರು ಅನುಕರಿಸಿದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂದರು. ತುಮಕೂರು ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಬಿ ಸುರೇಶ್ ಗೌಡ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಅವರ ಜನಪರ ಆಡಳಿತ ಇಂದಿನ ರಾಜಕಾರಣಿಗಳಿಗೆ ಮಾದರಿಯಾಗಿದೆ ಎಂದು ತಿಳಿಸಿದರು. ಬಾಗಲಕೋಟೆಯಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ತಹಶೀಲ್ದಾರ ವಾಸುದೇವ ಸ್ವಾಮಿ ಅವರು ನಾಡಪ್ರಭು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಪುಷ್ಪ ನಮನ ಸಲ್ಲಿಸಿದರು. ಚಿಕ್ಕಮಗಳೂರಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಗೆ ಶಾಸಕ ಎಚ್ಡಿ ತಮ್ಮಯ್ಯ ಚಾಲನೆ ನೀಡಿದರು. ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ಸೇರಿ ಹಲವು ಗಣ್ಯರು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಮೈಸೂರಿನಲ್ಲಿ ನಡೆದ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಶಾಸಕ ಕೆ ಹರೀಶ್ ಗೌಡ ಉದ್ಘಾಟಿಸಿದರು. ಕೆಂಪೇಗೌಡರ ಆದರ್ಶಗಳ ಬಗ್ಗೆ ವಿವರಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಮಳೆಯ ಕೊರತೆಯಿಂದ ಬರದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದ್ದು ಇನ್ನೊಂದು ವಾರದೊಳಗೆ ಸಮರ್ಪಕ ಮಳೆಯಾಗದಿದ್ದರೆ ಕರ್ನಾಟಕ ಸಂಪೂರ್ಣ ಬರಗಾಲದತ್ತ ಸಾಗುವ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರ ತಕ್ಷಣವೇ ಬರಗಾಲ ಘೋಷಿಸುವಂತೆ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಈವರೆಗೆ ಕೇವಲ 30% ಮಾತ್ರ ಬಿತ್ತನೆಯಾಗಿದ್ದು 70% ಪ್ರದೇಶಗಳಲ್ಲಿ ಇನ್ನೂ ಬಿತ್ತನೆ ಪ್ರಾರಂಭವಾಗಿಲ್ಲ. ಮಳೆಯ ಕೊರತೆಯಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಮುಂದಿನ ಒಂದು ವಾರದಲ್ಲಿಯೂ ಮಳೆ ಬಾರದಿದ್ದರೆ ಕುಡಿಯುವ ನೀರಿನ ಸಮಸ್ಯೆಯೂ ಗಂಭೀರ ಸ್ವರೂಪ ಪಡೆಯಲಿದೆ ಎಂದು ಹೇಳಿದರು. ಇಂತಹ ಗಂಭೀರ ಪರಿಸ್ಥಿತಿಯಲ್ಲಿ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಳಬೇಕಿದ್ದು ಎಲ್ಲ ಜಿಲ್ಲಾಧಿಕಾರಿಗಳ ಸಭೆ ನಡೆಸಿ ವಾಸ್ತವ ಸ್ಥಿತಿಯ ವರದಿ ಪಡೆಯಬೇಕು. ಬರ ಪರಿಹಾರ ಕ್ರಮಗಳನ್ನು ತುರ್ತಾಗಿ ಜಾರಿಗೊಳಿಸಬೇಕು. ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಲ್ಲಿ ಹಣ ಲಭ್ಯವಿದ್ದು ಅದನ್ನು ಸಮರ್ಪಕವಾಗಿ ಬಳಕೆ ಮಾಡಿದರೆ ಕೇಂದ್ರ ಸರ್ಕಾರದಿಂದ ಹೆಚ್ಚುವರಿ ನೆರವು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ರಾಜ್ಯಾದ್ಯಂತ ನಾಳೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯಲಿದ್ದು, 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಧಾರವಾಡ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಭಾನುವಾರ ಹಮ್ಮಿಕೊಳ್ಳಲಾಗಿದ್ದು, 5 ವರ್ಷದೊಳಗಿನ 2,08,779 ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದ್ದು 889 ಲಸಿಕಾ ಕೇಂದ್ರಗಳಿವೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಪರಶುರಾಮ ಎಫ್ಕೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಪೋಲಿಯೋ ಭಾನುವಾರ June 28 4 ದಿನಗಳ ಕಾಲ ಅರ್ಬನ್ ದಲ್ಲಿ 4 ದಿನ, ರೂರಲ್ ನಲ್ಲಿ 3 ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 0-5 ವರ್ಷದ ಮಕ್ಕಳು 2,08,779 ಮಕ್ಕಳಿಗೆ ನಾವು ಪೋಲಿಯೋ ಹನಿಯನ್ನು ಹಾಕಬೇಕು. ಈ ಒಂದು 4 ದಿವಸದ ಅಭಿಯಾನದಲ್ಲಿ ಎಲ್ಲಾ ಮಕ್ಕಳಿಗೂ ಪೋಲಿಯೋನ ಹಾಕಿ 100% ನಾವು ಸಾಧಿಸುವಂತ ಹೇಳಿಕೆ ಇಷ್ಟಪಡ್ತೀನಿ. ಸಾರ್ವಜನಿಕರನ್ನ ಇನ್ನೊಮ್ಮೆ ವಿನಂತಿ ಮಾಡಿಕೊಳ್ಳುವುದರಿಂದ ನಾಳೆ ತಮ್ಮೆಲ್ಲ 0-5 ವರ್ಷದ ಮಕ್ಕಳಿಗೆ ದಯವಿಟ್ಟು ಬೂತಿಗೆ ಬಂದು ಪೋಲಿಯೋ ಹನಿಯನ್ನು ಹಾಕಿಸಿಕೊಳ್ಳಿ.
0: ವಿಜಯನಗರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನದ ಅಂಗವಾಗಿ ಜಿಲ್ಲಾಡಳಿತ, ರೋಟರಿ ಕ್ಲಬ್, ಭಾರತೀಯ ವೈದ್ಯಕೀಯ ಸಂಘ ಮತ್ತಿತರ ಸಂಸ್ಥೆಗಳು ಸಿದ್ದತೆ ಕೈಗೊಂಡಿವೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ

0: 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಿರುವ ಅಡ್ಡ ಮತದಾನ ವಿದ್ಯಮಾನವನ್ನು ಬಿಜೆಪಿ ಪಕ್ಷದ ವರಿಷ್ಠರು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದ ರಾಷ್ಟೀಯ ಅಧ್ಯಕ್ಷರು ಹಾಗೂ ಕೇಂದ್ರದ ನಾಯಕರು ಈ ಇಡೀ ಬೆಳವಣಿಗೆಯನ್ನು ತೀಕ್ಷ್ಣವಾಗಿ ಗಮನಿಸುತ್ತಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೇ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಲಾಗಿದ್ದು, ಇದರಿಂದ ಆಗಿರುವ ಸಾಧಕ ಬಾಧಕಗಳ ಕುರಿತು ಈಗಾಗಲೇ ಪಕ್ಷದ ವಲಯದಲ್ಲಿ ಸುದೀರ್ಘ ವಿಶ್ಲೇಷಣೆ ನಡೆದಿದೆ. ತಪ್ಪಿತಸ್ಥರ ವಿರುದ್ದ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಈಗಾಗಲೇ ಚಿಂತನೆ ನಡೆದಿದೆ. ಮುಂದಿನ ದಿನಗಳಲ್ಲಿ ಪಕ್ಷದ ವರಿಷ್ಠರು ಕೈಗೊಳ್ಳಲಿರುವ ಶಿಸ್ತು ಕ್ರಮದ ನಿರ್ಧಾರವನ್ನು ಕಾದು ನೋಡಬೇಕಿದೆ ಎಂದು ಹೇಳಿದರು. ರಾಜ್ಯದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಇಂದು ಬೆಂಗಳೂರಿನ ಎಂಎಸ್ ಬಿಲ್ಡಿಂಗ್ನಲ್ಲಿರುವ ಪೊಲೀಸ್ ಕಂಪ್ಯೂಟರ್ ವಿಭಾಗಕ್ಕೆ ಭೇಟಿ ನೀಡಿ ಇಲಾಖೆಯ ಕಾರ್ಯಚಟುವಟಿಕೆಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಹಾಗೂ ಪೊಲೀಸ್ ಕಂಪ್ಯೂಟರ್ ವಿಭಾಗದ ಹಿರಿಯ ಅಧಿಕಾರಿಗಳು ಸಚಿವರಿಗೆ ವಿಭಾಗದ ವಿವಿಧ ಕಾರ್ಯತಂತ್ರಗಳು, ತಾಂತ್ರಿಕ ಮೂಲಸೌಕರ್ಯ ಮತ್ತು ಪ್ರಗತಿಯ ಕುರಿತು ವಿವರವಾದ ಮಾಹಿತಿ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಬೆಂಗಳೂರಿಗೆ ಭೇಟಿ, ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಭಾಗಿ. ಮುಂದೆ ಎದುರಾಗುವ ಬರ ಪರಿಸ್ಥಿತಿ ಎದುರಿಸಲು ರಾಜ್ಯ ಸನ್ನದ್ದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯ ಸರ್ಕಾರ ತಕ್ಷಣವೇ ಬರಗಾಲ ಘೋಷಿಸಲಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಾಳೆ ಪಲ್ಸ್ ಪೋಲಿಯೋ ಅಭಿಯಾನ, ರಾಜ್ಯದೆಲ್ಲೆಡೆ ಆರೋಗ್ಯ ಇಲಾಖೆಯಿಂದ ಅಗತ್ಯ ಸಿದ್ದತೆ. ಹಾಗೂ ನಾಳೆ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶವಾಸಿಗಳೊಂದಿಗೆ ಮನದಾಳದ ಮಾತು ಹಂಚಿಕೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:40. ಕೃಷಿ ರಂಗ

0: आत्मनिर्भरता प्रदान की है। महाराष्ट्र के लाभार्थी श्री अनूप कुमार मोहता ने वेयर हाउस बनाकर अन्न भंडारण को सुनिश्चित किया है। आज देश के कोने कोने से किसान, कृषि उद्यमी, किसान उत्पादक संघ, प्राथमिक कृषि सहकारी समितियां, स्वयं सहायता समूह और कृषि उपज मंडियां इस योजना का लाभ उठा रहे हैं।
1: वीडियो लाइक मॉडल हण सिगुत्ता एष्टु सुलभ ಸಿಕ್ಬಿದ್ರು
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ ಆರ್ಬಿಐ ಹೇಳುತ್ತೆ
3: ಜಾಣರಾಗಿರಿ ಜಾಗರೂಕರಾಗಿರಿ
4: ಸುಬ್ಬಣ್ಣ ಅವ್ರಿಗೆ ನಮಸ್ಕಾರ
5: ಸರ್ ನಮಸ್ಕಾರ ಸರ್ ಕೇಸಮೂರ್ತಿ ಅವ್ರಿಗೆ
4: ಎಷ್ಟು ವಯಸ್ಸು ಸುಬ್ಬಣ್ಣ ಅವರೇ
5: 71 ತುಂಬಾಯ್ತು ಸರ್
4: 71 ವರ್ಷ
5: 71 ತುಂಬಾಯ್ತು
4: ಏನು ವಿದ್ಯಾಭ್ಯಾಸ ಸುಬ್ಬಣ್ಣ ಅವರೇ ತಮ್ಮ
5: ವಿದ್ಯಾಭ್ಯಾಸ ಇಲ್ವೇ ಇಲ್ಲ ಸರ್ ಆಗ ಮರಳಲ್ಲೇ ಬರಿಸ್ತಿದ್ರು ಏನ ಎರಡನೇ ಕ್ಲಾಸು ಮೂರನೇ ಕ್ಲಾಸು ಓದಿರ್ಬೇಕು ಅಷ್ಟೇ
4: ಯಾರು ಬರೆಸ್ತಾ ಇದ್ರು ಮರಳಲ್ಲಿ
5: ಮಾಸ್ಟರ್ ಅಂತ ಬರಿಸ್ತಾ ಇದ್ರು ಸರ್
4: ಹೌದಾ ಬೆರಳೆಲ್ಲ ತಿಕ್ಕೆ ತಿಕ್ಕಿ
5: ಬರೀತಿದ್ರು
4: ಗಜ್ಗ ಏನೋ ಹಾಕೊಂಡು ಬರೀತಿದ್ರು ಅಂತಾರೆ ಹೌದೆ
5: ಅದೇನು ಗೊತ್ತಿಲ್ಲ ಸರ್ ಒಟ್ಲಿ ಮರಳು ಮಾಡಿಬಿಟ್ಟು ಬರಿಸ್ತಿದ್ರು ಬೆಳ್ಳಲ್ಲಿ ಅದನ್ನ ತಿದ್ದಿ ಅಂತಿದ್ರು ಪುನಃ ಇತ್ತೀಚೆಗೆ ಸ್ಲೇಟ್ ಬಂತು ಸ್ಲೇಟ್ ಬಂದ್ಮೇಲೆ ಸೀಮ ಸುಣ್ಣ ಬಳಪ ಕೊಡ್ತಿದ್ರು ಈ ಬರ್ಕಳಿ ಅಂತ ಬೋರ್ಡ್ ಬರತ್ತಿದ್ರು ಆ ಬೋರ್ಡ್ಲಿ ನೋಡ್ಕೊಂಡು ಬರ್ಕಳಿ ಅಂತಿದ್ರು
4: ಎರಡನೇ ಕ್ಲಾಸ್ ವರೆಗೆ ಓದಿದ್ರ
5: ಎರಡು ಮೂರು ಗಂಟೆ ಸಹ ಬಡ್ತಾನ
4: ನಿಮ್ಮ ತಂದೆ ರೈತರ
5: ಅವರು ರೈತರಿಯ ಒಳ್ಳೆ ಜಮೀನ್ದಾರರು ಗೈತಿರ್ಲಿಲ್ಲ ಅವರು ಸೋಕಿ 30 ಎಕರೆ ಜಮೀನ ಒಂದೇ ಪ್ಲಾಟು 3,000 ರೂಪಾಯಿ ಕೊಟ್ಬಿಟ್ಟಿದ್ರು
4: ಅದಕ್ಕೆ
5: ಅದೇನೋ ಗೊತ್ತಿಲ್ಲ ಸರ್ ಅವ್ರಿಗೆ ಗೈತಿರ್ಲಿಲ್ಲ ನಮಗೂ ಗೊತ್ತಿಲ್ಲ
4: ನಮ್ಮ ತಾಯಿ ಕಷ್ಟಪಟ್ಟು ದುಡಿತಾ ಇದ್ರ
5: ನಮ್ಮ ತಾಯಿ ಒಳ್ಳೆಯವರು ನನಗೆ 12 ವರ್ಷ ಆಗಿರಬೇಕು ಆಗಲೇ ತೀರ್ಕೊಂಡ್ರು ಅವರು ಗುರುಸಿದ್ದಮ್ಮ ಅಂತ ಅವ್ರ ಹೆಸರು ನಮ್ಮ ತಂದೆ ಹೆಸರು ಗುರುಸಿದ್ದಪ್ಪ ಅಂತ ನಮ್ಮ ತಂದೆ ಎಲ್ಲ ಥರದಲ್ಲಿ ಸೋಕಿ ಮಾಡ್ಕೊಂಡು ಜೀವನ ಮಾಡ್ದ ಅಂತವ್ರು ಗೇಯ್ತಿರ್ಲಿಲ್ಲ ಎಲ್ಲನೂ ಮಾರ್ಕೊಂಡು ತಿಂತಿರು ಎರಡು ಮೂರು ಕಡೆ ಜಮೀನಿತ್ತು ನಮ್ಮ ತಾಯಿ ಜಮೀನು ಇತ್ತು ಅದನ್ನು ಮಾರಾಕ್ಬಿಟ್ರು ನಮಗೇನು ಮಡಿಗೆ ಇಲ್ಲ ಅವರು
4: ಹೌದಾ
5: ಏನು ಮಡಗಿಲ್ಲ ಒಂದು ಅಂಕಂಡು ಮನನೂ ಮಡಗಿರ್ಲಿಲ್ಲ 40-30 ಇದಿತ್ತು ಸೈಟು ಮನೆ ಇತ್ತು ಅಲ್ಲಿ ಒಂದು 3 ಅಂಕಣ ಅದನ್ನು ಬೋಗ್ಯಕ್ಕೆ ಹಾಕ್ಬಿಟ್ಟಿದ್ರು ಅದೇನೇ ದಾವ ಡಿಗ್ರಿ ಆಗಿ ನಾವು ಅಲ್ಲಿ ಇಲ್ಲಿ ಇದ್ಕೊಂಡು ದುಡ್ಡು ಕಟ್ತು ನಮ್ಮ ಅಣ್ಣ ನಾನು ಇಬ್ಬರು
4: ಇಬ್ಬರು ಮಕ್ಕಳ
5: ನಾವು 3 ಜನ ಸರ್ ಒಬ್ಬರು ಹೆಣ್ಮಗ 4 ಜನ ನಮ್ಮ ತಾಯಿ ತೀರೋಯ್ತಲಿ ಅವರು ಎತ್ತಪ್ಪನ ಮನೆಗೆ ಹೊಂಟೋದ್ರು ನಾಗನಾಪುರ ಅಂತದ ಅಲ್ಲಿ ಹೊಂಟೋದ್ರು ಅವರು ಎತ್ತಪ್ಪನ ಮನೆಗೆ ನಾನು ಎಲ್ಲೂ ಹೋಗ್ಲಿಲ್ಲ ನಮ್ಮ ತಾತನ ಹೆಸರು ಹೇಳ್ಬೇಕು ಅಂದ್ಬಿಟ್ಟು ಅಲ್ಲೇ ಉಳ್ಕೊಂಡು
4: ನಿಮ್ಮ ತಾತನ ಹೆಸರೇನು
5: ಚಿಕ್ಕಪುಟ್ಟಪ್ಪ ಅಂತ ಅವ್ರು ನೋಡಿಲ್ಲ ನಾನು ಹೆಸರು ಹೇಳ್ತಿದ್ರು ಆಗ ಅವ್ರನ್ನ ಉಳ್ಕೊಂಡಾಗ ನನಗೆ ಸಣ್ಣ ಕಷ್ಟ ಬಂದ್ಬಿಡ್ತು ಊಟಕ್ಕೆ ಗೇಯ್ಬೇಕು ಆ ಥರ ಆಗೋಯ್ತು ವರ್ಷನ್ಗಟ್ಟಲೆ ಊಟಕ್ಕೆ ಗೇದಿ 10 ವರ್ಷ 12 ವರ್ಷ ಗೇದಿ ಆಮೇಲೆ ಹೆಂಗೆ ಮಾಡ್ಕೊಂಡು ನಾನು ಆಸೆ ಇತ್ತು ನಂಗೆ ಪಂಪ್ ಸೆಟ್ ಮಾಡಬೇಕು ನೀರಾವರಿ ಮಾಡಬೇಕು ಅಂತ ಆಸೆ ಇತ್ತು ಆಗ ನಮ್ಮ ಚಿಕ್ಕಪ್ಪನಿಗೆ ಜಮೀನು ಕೊಟ್ಬಿಟ್ಟಿದ್ರು ಇವರು 3 ಎಕರೆ ಜಮೀನು ಏನೋ ಪಂಚಾಯತಿಲಿ ತೀರ್ಮಾನ ಮಾಡಿದ್ರಂತ ಹಿಂದಕ್ಕೆ ಬರ್ಕೊಡ್ತೀನಿ ದುಡ್ಡು ಕೊಟ್ರ ಅಂತ ಹೇಳಿದ್ರಂತ ನಮ್ಮ ಚಿಕ್ಕಪ್ಪ ಆಗ ಹೆಂಗೆಂಗೆ ಮಾಡಿ ನಮ್ಮ ತವೇ ಇತ್ತು ಸ್ವಾಧೀನ ನಾನೇ ಮಾಡ್ತಿದ್ದೆ ಹೆಂಗೆಂಗೆ ಮಾಡಿ ಅವರು ಎಲ್ಲಾರೂ ಬ್ಯಾಂಕ್ಲಿ ಇಂಕ್ಲಿ ಲೋನ್ ತಗೊಂಡು ಒಂದೇ ಎತ್ತಿಗೊಂಡು ಮಾಡ್ಕೊಂಡು ಜೀವನ ಮಾಡೋಕ್ಕಿಲ್ಲ ಹಂಗಂತಂದರು ನಮ್ಮ ಜಮೀನು ನಿಮ್ಮ ಹೆಸರಲ್ಲದ ನಾನು ಹೆಂಗೆ ಅಪ್ಪಾಜಿ ಅಂದಿ ಹೆಂಗೆ ಮಾಡಿ ತಗೊಕಂದ ಅಂದರು ಒಳ್ಳೆಯವರು ತುಂಬ ಒಳ್ಳೆಯವರು ಆಗ ಬ್ಯಾಂಕಲ್ಲಿ ಲೋನ್ ತಗೊಂಡು ಒಂದೆರಡು ಎತ್ತುಗಳು ಮಾಡ್ಕೊಂಡು ಆಗ ಜೀವನ ಮಾಡೋಕ್ಕೆ ಒಂದು ದಾರಿ ಆಯಿತು ಹಂಗೆ ಮಾಡ್ತಾ ಇಬ್ಬನೆಲ್ಲ ಕಡ್ಡಿ ಹಾಕಿದೆ ಆಗ 81ರಲ್ಲಿ ಕಾನೂನು ಬಂತು ಖಾತೆ ಫ್ರೀ ಅಂತ ಆಗ ಒಬ್ಬರು ಶಾನ್ಬಾಗರು ಇದ್ದರು ತುಂಬ ಒಳ್ಳೆಯವರು ಅವರು ನಾಟಕಕ್ಕೆ ಸೇರಿದರು ನಾನು ನಾಟಕಕ್ಕೆ ಸೇರಿದೆ ಆ ಪರಿಚಯದ ಮೇಲೆ ಅವರು ಸುಬ್ಬಣ್ಣ ನೀವು ಖಾತೆ ಮಾಡಿಸ್ಕೊಬೇಡಿ ನನಗೇನು ಕೊಡಬೇಡಿ 25 ರೂಪಾಯಿ ಫೀಸ್ ಕೊಡಿ ಹಾಗಂತಂದರು ಫೀಸ್ ಕೊಡೋಕ್ಕೂ ಇಲ್ಲ ಸರ್ ಅಂತ ಆಗ ತುಗರಿ ಆಯಿತು ಸರ್ ಒಂದು 30 ಕೆಜಿ ತುಗರಿ ಕೊಡ್ತೀನಿ ಸೇರು 30 ಸೇರು ತುಗರಿ ಕೊಡ್ತೀನಿ ಸರ್ ನೀವು ಅವರು ಗುಂಡ್ಲಪೇಟೆಯವರು ನಿಮ್ಮ ಗುಂಡ್ಲಪೇಟೆಗೆ ಹಾಕಿ ಕಳಿಸ್ಬಿಡ್ತೀನಿ ನನ್ನ ದುಡ್ಡು ಕೇಳಬೇಡಿ ಅಂದೆ ಆಯಿತು ಹೋಗಿ ಮಾಡಿ ಅಂತ ಆಗ ನಮ್ಮ ಚಿಕ್ಕಪ್ಪನ ಹೋಗಿ ಕೇಳಿದೆ 9 ಗಂಟೆ ರಾತ್ರಿ ಊಟ ಮಾಡ್ತಿದ್ರು ಬಾ ಊಟ ಮಾಡು ಅಂದರು ಇಲ್ಲ ಕಣೆಪ್ಪಜ್ಜಿ ಹಿಂಗೆ ಹಿಂಗೆ ಆಗ್ಬಿಡದ ನೀವು ಲೋನ್ ತಗೊಂಡ್ರೆ ತಗೊಂಡು ನನಗೆ ನೋಟಿಸ್ ಬಂದ್ಬಿಡದ ದುಡ್ಡು ಕಟ್ಟು ಅಂತ ನಿನ್ನ ಹೆಸರಿಲ್ಲ ಜಮೀನು ತಗೊಂಡಿದ್ದೀರಾ ಅಂತ ಜೋರು ಮಾಡ್ತಾರೆ ನೀವು ನನ್ನ ಹೆಸರು ಮಾಡಿಕೊಡಿ ಅಪ್ಪಜ್ಜಿ ನಿಮ್ಮ ಹೆಸರು ಹೇಳ್ಕೊಂಡು ಜೀವನ ಮಾಡ್ತೀನಿ ಅಂತಂದೆ ಆಗ ಅವರು 250 ರೂಪಾಯಿ ಕೊಟ್ಟಿದ್ರು ನಮ್ಮ ತಂದೆಗ ನಾನು 7,500 ರೂಪಾಯಿ ಕೊಟ್ಟಿ ಸರ್

0: ನೂರೈವತ್ತು 2,500 ಕೊಟ್ಟು ನಿಮ್ಮ ಋಣ ಬ್ಯಾಡ್ ಡೆಪಾಸಿಟ್ ಹಂಗೆ ಅಂತ ವಾಪಸ್ಸೇ ಬರ್ಕೊಟ್ರು. ಬರ್ಕೊಟ್ಟು ಒಂದು ವಾರ ತುಂಬಿತು, ಜನ ಎತ್ತು ಕಟ್ಬಿಟ್ರು ಅವ್ರಿಗೆ. ಏರ್ ಕಟ್ಬೇಡ ಅಂದರು ಅಪ್ಪಾಜಿ, ಬದುಕು ಅಂತ ಬರ್ಕೊಟ್ಟಿದ್ದಾರೆ. ಒಂದು ಜ್ಯೋತಿ ಅಂತು ಅಂತ ಬರ್ಕೊಟ್ಟಿದ್ದಾರೆ. ನಿಮ್ಮ ಹೆಸ್ರಾಕೊಂಡು ಜೀವನ ಮಾಡ್ತೀನಿ ಬ್ಯಾಡೆ ಕಣೆ ಅಪ್ಪಾಜಿ ಹಿಂದೆ ಆಯಿತು ಹೊಲ ಹಂಗಂತಂದರು. ಇವತ್ತು ಅವ್ರ ಹೆಂಗಸ್ರವ್ರು ಅವ್ರ ಹೆಂಗಸ್ರಿಗೆ ಕಾಲಿಗೆ ನಮಸ್ಕಾರ ಹಾಕ್ತೀನಿ, ಕಾಣ್ತೇವೆ ಅಲ್ಲಿ ಅಡ್ಡ ಬೀಳ್ತೀನಿ.
1: ಎಷ್ಟು ಜಮೀನು ಇರೋದೀಗ ತಮಗೆ?
0: ಈಗ 5 ಎಕರೆ ಸರ್.
1: 5 ಎಕರೆ?
0: 5 ಎಕರೆ.
1: ಎಲ್ಲ ನೀವೇ ರೂಡ್ಸಿದ್ದ ಆಮೇಲೆ?
0: ಎಲ್ಲ ನಾನೇ ಸರ್, ಸೈಟು ಗೀಟು ಎಲ್ಲವೇ. 30-40 ಸೈಟು. ಅಷ್ಟಾದ್ಮೇಲೆ ನಂಗೆ ತುಂಬ ಆಸೆ ಸರ್, ಜಿರಾಯತ್ ಮಾಡಬೇಕು, ನಾನು ಒಳ್ಳೆ ಜಿರಾಯತ್ನ ಆಗಬೇಕು, ನೀರು ತಗೋಬೇಕು, ತೆಂಗು ಹಾಕ್ಬೇಕು ಅಂತ. ಈ ತೆಂಗು ಹಾಕ್ಬೇಕಾದ್ರೆ ಕಾರಣ ಏನಂದರೆ, ನಮ್ಮ ತಂದೆ ತೀರ್ಕೊಳ್ಳೋದು 3 ದಿನ ಅಂತ ನಮ್ಮ ಚಿಗಪ್ಪ ಹೋದರು. ಹೋಗ್ಬಿಟ್ಟು ಏನಪ್ಪ ಅಂದರು, ಇನ್ನೇನಪ್ಪ ನನ್ನ ಕಥೆ ತೀರೋಗದ, ಇನ್ನೇನೇ ಬದುಕೋದು ಕಷ್ಟ ನಾನು ಅಂತ ಅವ್ರು ಹೇಳ್ಕೊಂಡ್ರು. ಇವರು ಕತ್ ತಪ್ಕೊಂಡು ಹತ್ತು ಕರೆದು ಮಾಡಿ ಏನು ಬೇಕಣ್ಣ ನಿಂಗೆ ಹಂಗಂತಂತ ನಮ್ಮ ಚಿಗಪ್ಪ ಕೇಳಿದ್ರು. ಆಗ ಅವರು ಏನು ಬೇಡಕ್ಕಪ್ಪ ನಂಗೆ, ಸುಬ್ಬಣ್ಣ ಕರಿ ಎಡೆ ಎಳ್ನೀರು ಕೊಟ್ಟು ಕಳಿಸು ಹೋಗಂದ್ರು. ನಾನು ಇದ್ದಿ ಅವ್ರ ತೆಂಗೆಲ್ಲ ನೀರು ಹೊತ್ತಿದ್ದೀನಿ ನಾನು, ನೋಡಿ ಅವರು ಬುದ್ಧಿ ಹೆಂಗೆ ಕಲಿಸಾರ. ನಂಗೆ ಬಂದು ಕೇಳಿದೆ, ಚಿಕ್ಕಪ್ಪ ಎಳ್ನೀರು ಕೊಟ್ಟು ಅಂದ್ರೆ ಅಂತೆಲ್ಲ ಅಪ್ಪಾಜಿಗ ಕೊಡಿ ಹಂಗಂತಂದು. ಎಳ್ನೀರು ಇಲ್ಲ ಕೈಲ ಅಲ್ಲಿ ಅಂದ್ಬಿಟ್ರು. ನಂಗೆ ಸಹ ಎಲ್ಲೂ ಇಲ್ಲದೆ ಸಂಕಟ ಬಂತು. ಆಗ ಹಿಂಗಂದ್ರಲ್ಲ ಇವರು ಶಿವ ಅಂದ್ಬಿಟ್ಟು ಹೋಗಿ ಅದರಲ್ಲಿ 3 ಎಳ್ನೀರು ತಗೊಂಡು, ಸೈಕಲ್ ಇತ್ತು ನಂದು, ಒಂದು ಹಳ ಸೈಕಲು, ಅದನ್ನು ತಗೊಂಡೋಗಿ ಅವ್ರಿಗೆ ತಗೊಳ್ಳೆ ಬಜಿ ಅಂತ ಕೊಟ್ಟು ತೀರ್ಕಂದ್ರು. 3 ದಿನ ಆದಮೇಲೆ ತೀರ್ಕೊಂಡ್ರು. ಅದು ಆಟ ನಿಂತುಬಿಟ್ಟಿತ್ತು ಸರ್ ನಂಗೆ. ನಾನು ತೆಂಗು 4 ಮರನಾರು ಬೆಳಬೇಕು ಅಂತ ಹಗಲು ರಾತ್ರಿ ಗೇವ ಸೋಂಬೇರಿ ತಾನೇ ಇಲ್ಲ, ಹಗಲು ರಾತ್ರಿ ಗೇಯ್ತಿದ್ದಿ. ಹೆಂಗೆ ಗೇಯ್ಕಂಡು ಗೇಯ್ಕಂಡು ಹಂಗೆ ಹಿಂಗೆ ಮಾಡ್ಕೊಂಡು 2000 ಇಸ್ವಿಲಿ ದ್ಯಾವನೂರ್ ಬುದ್ಧಿಯವ್ರದ್ದು ಕಾಂಟ್ರಾಕ್ಟ್ ಮಾಡಿದ್ವಿ. 1,000 ರೂಪಾಯಿ ಇತ್ತು ನಂತ ಲಾಭ ಸಿಕ್ಕಿದ್ದು, 10,000 ಲಾಭ ಸಿಕ್ಕಿದ್ದು. ಅದನ್ನು ತಗೊಂಡು ಒಬ್ಬ ಇಂಜಿನಿಯರು ಮೈಸೂರವರು ಅವ್ರ ಕೆಲಸ ಎಷ್ಟು ಮಾಡಿಸಿ ಬೋರ್ ಹಾಕಿಸ್ತೀವಿ ಸರ್. 250 ಬಂತು ತ್ಯಾಮ ಸಿಕ್ತು, 255 ನೀರು ಸಿಕ್ತು, ಭಾರಿ ಅದ್ದೂರಿ ನೀರು. ಆಗ ಫಸಲು ಮಾಡೋಕ್ಕೆ ಶುರು ಮಾಡಿದ್ವು. ಅದರಲ್ಲಿ ಇಂಪ್ರೂವ್ ಆಯಿತು. ಇಂಪ್ರೂವ್ ಆದಮೇಲೆ ನೀವು ಬಂದಿದ್ರಲ್ಲ ಆ ಜಮೀನಲ್ಲಿ ಅದನ್ನು ತಗೊಂಡು 75,000 ರೂಪಾಯಿ ಎಕರೆಗೆ ತಗೊಂಡು ಅವರು ನಮ್ಮ ಸಂಬಂಧನೀಯ ರಿಜಿಸ್ಟರ್ ಆಯಿತು. ರಿಜಿಸ್ಟರ್ ಆದಮೇಲೆ ಅವರು ಹೆಂಗಸು ಮಕ್ಕ ಎಲ್ಲ ಬರೋ ಅವ್ರನ್ನೆಲ್ಲನೂ ಹಣ್ಣಿಗಿನ ತೆಗೆದುಕೊಬಿಟ್ಟು ಕಳಿಸ್ಬಿಟ್ಟು. ಆಗ ಅವ್ರ ಮನೇಲಿ ಟೀಗಿ ಏನೂ ಕುಡಿದಿರಲಿಲ್ಲ ನಾನು ಯಾವತ್ತಿವಿ. ಆಗ ಹೋಗಿ ಅವತ್ತು ಹೋಗಿ ಅವ್ರ ಮುಳ್ಳಗ 10,000 ರೂಪಾಯಿ ಹಾಕ್ಬಿಟ್ಟು ಹತ್ಕೋಬೇಕು ನಂಗೆ. ನೋಡಿ ನೀವು ನಿಮ್ಮ ಅಕ್ಕ ನಮ್ಮ ಅಕ್ಕ ಎಲ್ಲ ತಣ್ಣಗೆ ಬಾಳಲಿ ಅಂತ ನಂಗೆ ಅಕ್ಷತ ಕಾಳು ಹಿಡಿ ಅಂದು. ಹಂಗೆ ಅಕ್ಷತ ಕಾಳು ತರಿಸ್ಬಿಟ್ಟು ತಣ್ಣಗೆ ಬಾಳಪ್ಪ ಅಂದ್ಬಿಟ್ಟು ಅವರಿಟ್ರು. ಇವತ್ತು ನೋಡಿ ಅವ್ರ ಮಗ 2 ಎಕರೆ ಜಮೀನು ತಗೊಂಡು ಚೆನ್ನಾಗಿ ಅವ್ರ ಕಾರ್ ತಗೊಂಡು ತಿರುಗಾಡ್ತಾರೆ. ಹಂಗಾದ್ಮೇಲೆ ಹೊಲದಲ್ಲಿ ಭಾಳ ಇದಾಯಿತು.
1: ಏನೇನು ಬೆಳೆ ಬೆಳೆದಿದ್ದೀರಿ ಸುಬ್ಬಣ್ಣವ್ರೆ ನಿಮ್ಮ ಜಮೀನಲ್ಲಿ?
0: ಈಗ ಈಗ ಸಹ ಮೀನು ತೆಂಗು.
1: ಎಷ್ಟಿದೆ ತೆಂಗು?
0: ತೆಂಗು ಒಂದು 100 ಇದೆ ಅಣ್ಣಿ.
1: 100 ಗಿಡ?
0: 100 ಗಿಡಲ್ಲಿ ಒಂದು 60 ಗಿಡ ಫಲ ಬಿಡುತ್ತ, ಇನ್ನು 40 ಗಿಡ ಫಲ ಬಿಡೋ ಅಂತಲ್ಲದು.
1: ಆಯಿತು. ಆಮೇಲೆ
0: ಮಾವು ಅದೊಂದು 25 ಗಿಡ ಅದ.
1: ಮಾವು 25?
0: 25 ಗಿಡ ಅದ. ಸಪೋಟ ಅದ ಒಂದು 10 ಗಿಡ ಅದ. ಅದಾದಮೇಲೆ ಹಲಸು ಒಂದು 5 ಗಿಡ ಅದ. 3 ಫಲ ಬಿಟ್ಟವ, ಇನ್ನೆರಡು ಫಲ ಬಿಟ್ಟಿಲ್ಲ. ಸೀಬಿ ಅದ. ಸೀಬಿ ಗಿಡ ಒಂದು ಅದ, ಒಂದು 10 ಗಿಡ ಅದ. ನೇರಳಾದ ಒಂದು ಫಲ ಬಿಡ್ತಾ ಅದ, ಒಂದು 4 ಗಿಡ ಈ ಸಸಿ. ಮತ್ತು ಇದು ಬೆಟ್ಟದ ನೆಲ್ಲಿ ಅದ. ಅದು ಆದಮೇಲೆ ಇಂಬೆ ಕಿತ್ತಲೆ ಸೇಬು 1 ಗಿಡ ಅದ. ಅದು ಬಿಟ್ರೆ ಬಿದಿರಿದೆ, 2 ಗಿಡ ಬಿದಿರಿದೆ. ಒಂದು 20 ಗಿಡ ಇದಿದೆ. ಎಬ್ಬೆವು, ಕೈಬೇವು, ತೇಗು, ಎಲ್ಲ ಅಂಬು ಇದೆ 2 ಗಿಡ. ಈಗ ಅಡಕೆ ಹಾಕಿನಿ, ಒಂದು 2-3 ತಿಂಗಳು ಆಗದ. ಅಡಕೆ ಒಳಗೆ ರಸಬಾಳೆ ಹಾಕಿದ್ದೀನಿ, ಚೆನ್ನಾಗಿದೆ.
1: ಬೇಸಾಯ ಪದ್ಧತಿ ಯಾವುದು ನೀವು ಮಾಡೋದು?
0: ಸಾವಯವ ಸರ್.
1: ಸಾವಯವ?
0: ಸಾವಯವ.
1: ಯಾಕೆ ಸಾವಯವ ಕೃಷಿ ಮಾಡ್ತಾ ಇದ್ದೀರಿ
0: ಸರ್? ನಾನು ಸುಮಾರು ನನ್ನ ಸರ್ವಿಸ್ನಲ್ಲಿ ನಾನು ಚೆನ್ನಾಗಿ ವ್ಯವಸಾಯ ಮಾಡಿದಮ್ಮ. ಆಗ ಇದಾಯಿತು ನಂಗೆ, ನಿಮ್ಮ ಆಕಾಶವಾಣಿಯಲ್ಲಿ ನಂಗೆ ಮಾಹಿತಿ ಸಿಕ್ತಿತ್ತು. ರಸಗೊಬ್ಬರ ಜಾಸ್ತಿ ಹಾಕ್ಬೇಡಿ, ಸಾವಯವ ಮಾಡಿ ಅಂತ ಹೇಳ್ತಿದ್ರು. ಅದನ್ನು ಅಳವಡಿಸ್ಕೊಂಡು ಫಸಲು ಬತ್ತಿರಲಿಲ್ಲ. ಹಾಕಿದ್ರೆ ರೋಗ ಒಂಥರ ಕೆಂಚಿಗೆ ಬರೋದು, ಹಂಗಾಗೋದು ಹಿಂಗಾಗೋದು ಅಂದ್ಕೊಂಡು ಎಲ್ಲ ಹೋಯ್ತಿತ್ತು. ಈಗೇನಿಲ್ಲ, ಸಾವಯವ ಮಾಡ್ತಲೇ ಚೆನ್ನಾಗದ. ಸಾವಯವ ಅಂತಂದ್ರೆ ಜೀವಸಾರ, ಜೀವಾಮೃತ, ಬಯೋಚರು, ಎರೆಹುಳ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಬಯೋಚರು, ಸುಮನಸ್ಸು ಇಷ್ಟೇ ಉಪಯೋಗಿಸ್ತಾ ಇರೋದು ಈಗ.
1: ಈ ಬಯೋ

0: ಉಚ್ಚಾರ ಅಂತಿರಲ್ಲ, ಏನಂಗಂದ್ರೆ
1: ಹಂಗಂದ್ರೆ ಸಹ ಅದು ಇಗ್ಗಿರ ಥರ ಬತ್ತ. ಒಂದು ಡ್ರಮ್ ಕೊಟ್ಟರ, ಆ ಡ್ರಮ್ಗೆ ನಮ್ಮ ತಾವ ಯಾವ ತಾಜಾ ಬತ್ತೆ ಒಣಗ್ಲು ಅದೆಲ್ಲನೂ ತುಂಬಿಡೋದು, ತುಂಬಿಟ್ಟು ಬೆಂಕಿ ಹಾಕೋದು. ಬೆಂಕಿ ಹಾಕಿದಾಗ ಅದು ಮೇಲೆ ಹೊಗೆ ಕಡಿಮೆ ಆದಾಗ ಒಂದು ಕ್ಯಾಪ್ ಕೊಟ್ಟರ, ಆ ಕ್ಯಾಪ್ ಮುಚ್ಚಿಬಿಡೋದು. ಅದು ಒಳಗೆ ಪಂಗುತ್ತೆ, ಬೂದಿ ಆಗೋಲ್ಲ, ಇಗ್ಗು ಥರನೇ ಇರುತ್ತೆ. ಅದನ್ನು ಕೊಟ್ಟಿಗೆ ಗೊಬ್ಬರಗೆ ಮಿಕ್ಸ್ ಮಾಡಿ ಹಾಕೋದು.
0: ಯಾವ್ಯಾವ ಗಿಡಗಳಿಗೆ ಹಾಕಿದಿರಿ?
1: ಎಲ್ಲ ಗಿಡಗೂ ಹಾಕಿದ್ವಿ ಸಹ. ಈಗ ಬಾಳೆಗೆ ಹಾಕಿದ್ವಿ, ಅಡಕೆಗೆ ಹಾಕಿವಿ, ತೆಂಗಿಗೆ ಹಾಕಿವಿ, ರಾಗಿಗೆ ಹಾಕಿವಿ. ರಾಗಿಗೆ ಸಾಲು ಸಾಲ್ಗೆ ಗೊಬ್ಬರ ಸೇರಿಸಿ ಬಿಟ್ಟಿವಿ.
0: ಏನು ಪ್ರಯೋಜನ ಕೊಡಿಗೆ
1: ಗೊಬ್ಬರ? ಅದು ಒಂದು ಸ್ವಲ್ಪ ಚಾವ ಅಂಶನೇ ಆರಕ್ಕೆ ಬಿಡಲ್ಲ ಸರ್. ಅದು ಆ ಇಗ್ಲು ಕಂಡಗದಲ್ಲ, ಅದು ಬಿದ್ದಿದ್ದಾಗ ಮೇಕೆ ಎತ್ತು ಅಂದ್ರೆ ಒಂದು ಸ್ವಲ್ಪ ತ್ಯಾವ ಇರುತ್ತೆ, ತ್ಯಾವದ ಅಂಶ ಇರುತ್ತೆ ಹಾಡಿಲಿ. ಆಮೇಲೆ ನಿಧಾನಕ್ಕೆ ಸಾರ ಕೊಡುತ್ತಾ ಅಂತ, ನಿಧಾನಕ್ಕೆ ಸಾರ ಕೊಡುತ್ತಾ.
0: ಅಂದರೆ ಯಾವ್ಯಾವ್ದ್ರಲ್ಲಿ ಇದ್ಲು ಮಾಡ್ತೀರಿ ನಿಮ್ಮಲ್ಲಿ ಜಮೀನಲ್ಲಿ? ಏನೇನು ಸಿಕ್ಕಿದ್ರಲ್ಲಿ ಇದ್ಲು ಮಾಡ್ತಾ ಇದ್ದೀರಿ?
1: ಯಾವ ಸಿಕ್ಕುತ್ತೆ ಅದು ಸರ್, ಕೋಲ್ ಮಟ್ಟ ಸಿಕ್ಕುತ್ತಾ, ಅದನ್ನು ಸಣ್ಣ ಸಣ್ಣಕ್ಕೆ ಒಂದೊಂದು ಅಡಿಗೆ ತೆರೆದು ಹಾಕೋದು. ಕಾಯಿನ ಮಟ್ಟ ಸಿಕ್ಕುತ್ತಾ, ಎಳ್ನೀರಿನ ಬುಂಡೆ ಸಿಗುತ್ತಾ, ಅದನ್ನು ಒಣಗಿಸಿ ಎಲ್ಲನೂ ಹಸಿ ಹಾಕಿರೋ ಬರಲ್ಲ, ಅದು ಒಣಗಬೇಕು ಚೆನ್ನಾಗಿ. ಅದಾಕ್ತೀವಿ. ಈ ತರಗೋ ಪರಗೋ ಇದ್ರೆ ಸೋಗು ಪೀಸ ಇದೆಲ್ಲನೂ ಗರಿ ಬರುತ್ತಲ್ಲ, ಗರಿನೂ ತರೋದು, ಅದನ್ನು ಹಾಕ್ತೀವಿ. ಎಲ್ಲನೂ ಹಾಕ್ಬೋದು ಸರ್. ಅದು
0: ಒಂದು ಡ್ರಮ್ ಇಟ್ಕೊಂಡಿದ್ದೀರಿ?
1: ಹಾಂ, ಒಂದು ಡ್ರಮ್ ಇದೆ ಸರ್. ಅದು ಇವು ಮೈಲಾಡೋರು ಕೊಟ್ಟೋದು.
0: ಅದರಲ್ಲಿ ಪ್ರತಿ ವಾರ ತಯಾರು ಮಾಡ್ತೀರಾ ಬಯೋಚಾರು?
1: ಮೂರು ದಿನಕ್ಕೋಸದು ಮಾಡ್ಬೋದು ಸರ್. ಮಳೆ ಆದರೆ ಮಾಡೋಲ್ಲ ನಾನು. ಯಾಕೆ ಮಾಡೋಲ್ಲ ಅಂತಂದರೆ ಡ್ರಮ್ಮು ನೆಣ್ಕೊಂಬಿಟ್ರೆ ತೂತು ಬಿದ್ದುಬಿಡುತ್ತೆ ಅಂತ ಮಾಡೋಲ್ಲ. ಬಿಸಿಲಾದರೆ ಮಾಡ್ತೀನಿ. ಮಳೆ ಆದ್ರೆ ಮಾತ್ರ ಆ ಡ್ರಮ್ ಮೇಲೆ ನೀರು ನಿಂತು ಬಿಟ್ರೆ ಆ ಡ್ರಮ್ ಎಲ್ಲ ಒಂಥರ ತೂತು ಬಿದ್ದುಬಿಡುತ್ತೆ ಅಂತಂದ್ಬಿಟ್ಟು ಅದನ್ನು ನಿಲ್ಲಿಸ್ಬಿಟ್ಟಿವಿ.
0: ಬಯೋಡೈಜೆಸ್ಟರ್ ಅಂದ್ರಲ್ಲ, ಅದನ್ನ ಹೆಂಗೆ ಮಾಡ್ಕೊಂಡಿದ್ದೀರಿ?
1: ಬಯೋಟರ್ ಅಂದರೆ ಇವೆಯಲ್ಲ ಸಹ. ಅದು
0: ಬಯೋಚಾರ್ ಬೇರೆ, ಬಯೋಡೈಜೆಸ್ಟರ್ ಜೀವಸಾರ ಘಟಕ.
1: ಜೀವಸಾರ ಘಟಕ. ಅದಕ್ಕೆ ಸಹ ಎಲ್ಲ ಥರ ಸೊಪ್ಪು, ಕಕ್ಕ, ಎಕ್ಕ, ಕೈಬೇವು, ಮತ್ತು ಮೊಟ್ಟೆ ಸೊಪ್ಪು, ದಾಳಿಂಬೆ ಸೊಪ್ಪು, ಇದ್ರ ಸೊಪ್ಪು, ಇದು ಬರುತ್ತೆ ಒಂಥರ ಕೈ ಬರುತ್ತೆ, ಅದ್ರ ಹೆಸರು ಸರಿಯಾಗಿ ಗೊತ್ತಿಲ್ಲ. ಅದು ಏನು ಸಿಕ್ಕುತ್ತೆ ಎಲ್ಲ 108 ಥರ ಸೊಪ್ಪನ್ನೂ ಹಾಕ್ತೀನಿ ಸರ್. ಅದ್ರ ಜೊತೆಗೆ ಯಾವುದು ಹಣ್ಣು ಹಂಪಲು ಸಿಗುತ್ತೆ ನಮ್ಗೆ ಕೊಳ್ತೋಗಿರೋದು ಎಲ್ಲನೂ ತಗೊಂಡೋಗಿ ಅಲ್ಲಿಗೆ ಹಾಕ್ತೀನಿ. ಅದ್ರ ಜೊತೆಗೆ ಜೀವಾಮೃತ ಮಾಡ್ಕೊಂಡಿರ್ತೀನಿ. ಜೀವಾಮೃತಗೆ ಅದು ಇದು ಎಣ್ಣು ಮಿಕ್ಸ್ ಮಾಡಿ ನೀರು ಏನು ಬೆರೆಸಲ್ಲ ಜಾಸ್ತಿ ನೀರು, ನೀರು ಕಡಿಮೆ, ಒಂದು 2 ಲೀಟ್ರು 3 ಲೀಟ್ರು 10 ಲೀಟ್ರಿಗೋ 2 ಲೀಟ್ರು 3 ಲೀಟ್ರು ಅಷ್ಟು ನೀರು. ಅದ್ರ ಜೊತೆಗೆ ಇದಾಕ್ತೀವಿ
0: ಸಗಣಿನ,
1: ಸಗಣಿ ಒಂದು ಸ್ವಲ್ಪ ಸಗಣಿ ಮತ್ತು ಇದು ಗಂಜಲ, ಅದು ಎಣ್ಣು ಮೂರನ್ನು ಮಿಕ್ಸ್ ಮಾಡಿ ಗಿಡಗಳಿಗೆ ಒಂದು 1 ಲೀಟ್ರು 3 ಗಿಡಗೆ ಹಾಕ್ತೀನಿ. ಒಂದು 15 ದಿವ್ಸಕ್ಕೆ ಒಂದು ಸತಿ, 20 ದಿವ್ಸಕ್ಕೆ ಒಂದು ಸತಿ ಹಾಕ್ತೀನಿ.
0: ಈ ಜೀವಾಮೃತ ಮಾಡೋದಕ್ಕೆ ಪ್ರತ್ಯೇಕವಾಗಿ ಡ್ರಮ್ ಇಟ್ಕೊಂಡಿದ್ದೀರಾ?
1: ಹ್ಞೂ, ಪ್ರತ್ಯೇಕವಾಗಿ ಅದ ಸರ್.
0: ಅದು ಒಂದು ಡ್ರಮ್?
1: ಹ್ಞೂ, ಅದು ಒಂದು ಡ್ರಮ್, ಅದೇ ಬೇರೆ ಇದೇ ಬೇರೆ.
0: ಈಗ ಸಗಣಿ ಅಂತಿರಲ್ಲ, ನಿಮ್ಮ ಜಮೀನಲ್ಲಿ ಹಸುಗಳಿದೆಯಾ?
1: ಒಂದು ಕರ, ಒಂದು ಹಸ, ಎರಡವ.
0: ನಾಟಿನ ಸೀಮೆಯ
1: ಇಲ್ಲ ಸರ್, ಮಧ್ಯವರ್ತಿ ಇದು ಬತ್ತು
0: ಕ್ರಾಸ್.
1: ಕ್ರಾಸು.
0: ಹಾಲು ಎಷ್ಟು ಕೊಡುತ್ತೆ?
1: ಒಂದು 6 ಲೀಟ್ರ್ ಕೊಡುತ್ತೆ ಸರ್. ಈ ಒಂದು 4ಕ್ಕೆ ಬಂದ, 8 ತಿಂಗಳಾಗದ, ಇದು 4 ವಾರ ಕರೆಯುತ್ತೆ.
0: ಡೈರಿಗೆ ಹಾಕ್ತೀರಾ?
1: ಡೈರಿಗೆ ಹಾಕ್ತೀವಿ ಸರ್.
0: ಡೈರಿ ಎಲ್ಲಿದೆ?
1: ಡೈರಿ ನಮ್ಮೂರಿನಲ್ಲೇ ಇದೆ ಸರ್.
0: ಸೂರಳ್ಳಿನಲ್ಲಿ?
1: ಸೂರಳ್ಳಿ. 85ರಲ್ಲಿ ಡೈರಿ ಆಯಿತು. ಏನು ನಡೀತೆ ಈಗ? ಮೊದಲೆಲ್ಲ
0: ಈಗ ದನಿಗೆ ಮೇವಿಗೆ ಏನು ಮಾಡ್ಕೊಂಡಿದ್ದೀರಿ?
1: ಮೇವು ಹಾಕೊಂಡಿದ್ವಿ ಸರ್. ಅದು ಯಾವುದೋ ಕೆಂಪು ಕಡ್ಡಿ, ಅದ್ರ ಹೆಸರು ಬರೆದು ನಂಗೆ.
0: ಕೆಂಪು
1: ಕಡ್ಡಿ ಅದು ಹಾಕೊಂಡ್ವಿ. ಮತ್ತು ಹೊಲದಲ್ಲಿ ಅದು ಇದು ಬೆಳತಿರುತ್ತೆ, ಅದನ್ನು ಮಾಡ್ಕೊಂಡಿರ್ತೀನಿ.
0: ಅಲ್ಲ, ಇನ್ನೇನು ಬೆಳೆಯುತ್ತೆ ಹೊಲದಲ್ಲಿ ನೀವು ಹಾಕಿದರೆ ಬೆಳೆಯುತ್ತೆ?
1: ಹೊಲದಲ್ಲಿ ಇದು ಬೆಳೆತ್ತಾರೆ, ಸೆತ್ತ ಕಳ ಅಂತ ಬರುತ್ತಲ್ಲ, ಅಕ್ಕುಲು ಅಂತ ಬರುತ್ತೆ, ರವಳ ರವಳ ಕಡ್ಡಿ ಅಂತ ಬರುತ್ತೆ, ಅದೆಲ್ಲನೂ ಕೂದು ಹಾಕತೀವಿ.
0: ತೆಂಗು ಎಷ್ಟು ಸಿಗುತ್ತೆ? ಕಾಯಿ ತಗೋತೀರಾ, ಎಳ್ನೀರಿಗೆ ಕೊಡ್ತೀರಾ?
1: ಸರ್, ಎಳ್ನೀರಿಗೆ ಕೊಡ್ತೀವಿ. ಅವ ಆಗದೇ ಬಿಟ್ಬಿಡ್ತಾನಲ್ಲ, ಅವಾಗ ಕಾಯಿ ಮಾಡ್ಕೋತೀವಿ.
0: ಹೌದಾ? ಏನು ದರ?
1: 27 ರೂಪಾಯಿ ಕೊಟ್ಟು ಸರ್.
0: ಹೌದಾ? ಎಷ್ಟು ಸಿಗುತ್ತೆ ಒಂದು ಸಾರಿ ಎಳ್ನೀರು ಕುಯ್ದ್ರೆ?
1: ಒಂದು ಸಾರಿ ಕೂದ್ರೆ ಈಗ ಕಡಿಮೆ ಸರ್, ಒಂದು ಫಲ ನಿಂತೋಗ್ಬಿಟ್ಟದ ಈಗ. ಪ್ರತಿಯೊಂದು ನಮ್ಮದೊಂದೆಲ್ಲ ಎಲ್ಲ ತಗೊಂಡು ನಿಂತೋಗದ, 3 ತಿಂಗಳು ನಿಂತೋಯ್ತು. ಅದು ಬ್ಯಾಸ್ಗಲ್ಲಿ ಫಲ ನಿಲ್ಲಲ್ಲ. ಒಂದು ಸತಿ ಕೊಟ್ಟರೆ 1,000, 1.5 ಸಾವಿರ ಹಿಂಗೆಲ್ಲ ಸಿಗುತ್ತೆ ಸರ್.
0: ಹೌದಾ?
1: ಎಳ್ನೀರು ಹೊಸಕ್ಕೆ ಕಾಯಿ ಬಿಟ್ಬಿಡ್ತಾನೆ, 1,000, 1,200 ಅದು ಸಿಗುತ್ತೆ.
0: ಕಾಯಿ ಮಾರಾಟ ಮಾಡ್ತೀವಿ?
1: ಕಾಯಿ ಮಾರಾಟ ಮಾಡ್ತೀವಿ ಸರ್. ಡೌನ್ ಆಗ್ಬಿಡದ ಈಗ, ಏನು 30-35 ಅಂತಾರ. 20 ರೂಪಾಯಿ ಕೊಟ್ಟೆ ನಾನು.
0: ಹೌದಾ?
1: 20 ರೂಪಾಯಿ.
0: ಎಳ್ನೀರು ಅವರೇ ಬಂದು ಕುಯ್ಕೊಂಡು?
1: ಅವರೇ ಕುಯ್ಕೋತಾರೆ ಸರ್. ಅದೇನು ನಾವು ಮುಟ್ಟಾಗೇ ಇಲ್ಲ. ಏನ್ಕಣ್ಣು ಅವ್ರು ಯಾಕತ್ತಲ್ಲಿ ನಿಂತ್ಕೊಂಡು ಏನು ಹಾಕಿ ಏನು ಕಾಕೊಳ್ಳೋದು? 27-35 ಕೊಟ್ಟಿನಿ ನಾನು ಎಳ್ನೀರು.
0: ಹೌದಾ?

0: 35 ಕೊಟ್ಟಿನಿ. ಈ ವರ್ಷ ಡೌನ್ ಆಗೋದು ಅಂದ್ಬಿಟ್ಟು 27 ತಗತೀನಿ ನಾನು. ನೆನ್ನೆ ಒಂದು ಅಷ್ಟು ಸಿಕ್ತು, ಒಂದು 500
1: 27 ಮಾರಾಟ ಮಾಡಿದಿರಿ.
0: ಹ್ಞೂ, 27 ರೂಪಾಯಿ ಕೊಡ್ಬಿಟ್ಟು ಹೋದ.
2: ಬಾನುಲಿ ಕೃಷಿ ಬೆಳಗು.
3: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29 ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
2: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ.
0: ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.
4: ಅಣ್ಣಯ್ಯ

ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ,
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನು ಕರೆತನ್ನಿ,
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಗು.
2: ಸುಬ್ಬಣ್ಣ ಅವರೇ, ಈಗ ಒಂದು ನೀವು ಬಯೋಚಾರ್ ಮಾಡ್ತೀರಿ, ಬಯೋಡೈಜೆಸ್ಟರ್ ಹಾಕ್ತಿರಿ, ಜೀವಾಮೃತ ಹಾಕ್ತಿರಿ, ಹಟ್ಟಿ ಗೊಬ್ಬರ ಹಾಕ್ತೀನಿ ಅಂದ್ರಲ್ಲ, ಅದಕ್ಕೆ ತಿಪ್ಪೆ ಮಾಡ್ಕೊಂಡಿದ್ದೀರಾ?
3: ತಿಪ್ಪೆ ಊರಿದೆ, ಅದು ಈ ಸಿಫ್ಟ್ ಮಾಡ್ತೀವಿ ಅಲ್ಕ, ಅದು
2: ತಿಪ್ಪೆ ಮಾಡ್ಕೊಂಡಿದ್ದೀರಿ?
3: ಕಾಂಪೋಸ್ ಮಾಡ್ಬೇಕು ಅಂತ ಗುಂಡಿ ಹೊಡಿಸೀನಿ ಈಗ, ಒಂದು 10 ಅಡಿ 7 ಅಡಿ 5 ಅಡಿ ಆಗಲ್ಲ ಗುಂಡಿ ಹೊಡಿಸೀನಿ. ಏನಾಗುತ್ತಂದ್ರೆ ಸೋಗ ಯಾರೂ ತಗೊಳ್ಳಲ್ಲ, ಸೈಗ ಮೊದಲು ತಗತಿದ್ರು ಯಾರೂ ತಗೊಳ್ಳಲ್ಲ, ಸುಟ್ಟಾಕ್ಬೇಕಾಯ್ತು ಅಂತ ಗುಂಡಿ ಮಾಡ್ಕೊಂಡಿನಿ. ಗುಂಡಿ ತಮಿಯಾದ ಸೋಗು ಎಲ್ಲೂ ತರದು ತರದು ಸುಮ್ಕ 2 ಅಡಿ 3 ಅಡಿಗ ತರದು ತರದು ಗುಂಡಿಗೆ ಹಾಕೋವಂತ,
2: ಅಂದರೆ ಕಾಂಪೋಸ್ಟ್ ಮಾಡುವ,
3: ಮೇಲೆ ನೀರು ಬಿಟ್ಬಿಡೋದು ಕೊಳಿತ, ಅದ್ರ ಮೇಲೆ ಒಂದಷ್ಟು ಸಗಣಿ ಗಿಗ್ನಿ ಗಂಧಲ ಹಾಕೋ ಅಂತ.
2: ಇಷ್ಟನಾ, ಇನ್ನೇನಾದರೂ ಮಾಡ್ತೀರಾ ಸಾವಯವ ಕೃಷಿಗೆ?
3: ಸಾವಯವಲ್ಲೇ ಮಾಡ್ಬೇಕು ಅಂತ ಸರ್, ಎಲ್ಲನೂ ಇನ್ನೇನಿಲ್ಲ, 3 ವರ್ಷ ಆಯಿತು, 3 ವರ್ಷ ಮೇಲಾಗದ ಸಾವಯವೀಯ.
2: ಮಣ್ಣಲ್ಲಿ ಏನು ಬದಲಾವಣೆ ಕಂಡಿದ್ದೀರಿ
3: ಸಾ? ಮೊದಲು ಒಂಥರ ಒಲ್ಟೋಲ್ಟ್ರಾಗಿತ್ತು ಮಣ್ಣು, ಈಗೇನೂ ಇಲ್ಲ, ಒಂಥರ ಮೆತ್ತಗಿರ್ತ, ಫಸಲು ಚೆನ್ನಾಗಿರ್ತ. ಮೊದಲು ರೋಗ ಜಾಸ್ತಿ ಬರ್ತಿತ್ತು, ಈಗ ರೋಗ ಕಡಿಮೆ ಆಗದ. ನನ್ನ ಇದರಲ್ಲಿ ಅನುಭವದಲ್ಲಿ ಹೇಳ್ದು ಅಂದ್ರೆ ಸಹ, ಹಿಂದೆ ಯಾವ್ದನ್ನೂ ರಾಸಾಯನಿಕ ಆಗ್ತಿರ್ಲಿಲ್ಲ, ಔಷಧಿ ಹೊಡಾತಿರ್ಲಿಲ್ಲ, ಆಗ ರೋಗನೇ ಇರಲಿಲ್ಲ. ಈಗ ರಾಸಾಯನಿಕ ಔಷಧಿ ಹೊಡೆದು ಹೊಡೆದು ಹೊಡೆದು ಎಲ್ಲ ರೋಗ ಬಂದ್ಬಿಡ್ತು. ಆ ಮಟ್ಟಕ್ಕೆ ನಿಲ್ಲಿಸ್ಬೇಕು ಅಂತ ಸರ್, ಹಿಂದೆ ಇತ್ತಲ್ಲ, ಏನು ಹಾಕ್ತೇವೆ ಬೆಳಾತಿದ್ವಲ್ಲ, ಹಟ್ಟಿ ಗೊಬ್ಬರ ಹಾಕ್ಬಿಟ್ಟು ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಬೆಳಾತಿದ್ವಲ್ಲ, ಅದನ್ನು ಮಾಡಬೇಕು ಅಂತ ಸರ್. ಅದ್ರ ಜೊತೆಗೆ ಜೀವಾಮೃತ, ಜೀವಸಾರ, ಮತ್ತು ಬಯೋಚರು, ಎರೆಹುಳ ಗೊಬ್ಬರ, ಹಟ್ಟಿ ಗೊಬ್ಬರ ಎಲ್ಲನೂ ಹಾಕಿದ್ರೆ ಭೂಮಿ ಅದ ಬತ್ತ ಅಂತ ಸರ್.
2: ಎರೆಹುಳನೂ ಸಾಕಿದ್ದೀರಾ?
3: ಹಾಂ, ಸಾಕಿದೆ ಸರ್, ಈಗ ಒಂದು 2 ತಿಂಗಳಿಂದ ಇಲ್ಲ ಎರೆಹುಳ, ನಂಗೆ ಹುಷಾರಿರಲಿಲ್ಲ ಒಂದು 3 ತಿಂಗ, ಅದು ನೋಡೋರು ಇದ್ದಿರ ಗಂಟ ನಮ್ಮ ಕಾವಲ್ಗಣೆ ಹೊಂಟೋಗೋದು, ಅದು ಅಲ್ಲೇ ತಗೋಬೋದು, ಏನಿಲ್ಲ, ಎರೆಹುಳ ಬೇಕು ಅಂದ್ರೆ ಮೇಕ್ ತಗೋಬೋದು. ಈ ಸಗಣಿ ಬತ್ತಲ್ಲ ನೋಡಿ, ಹಸಿ ಸಗಣಿ, ಆ ಸಗಣಿ ಒಂದು 3-4 ತಿಂಗಳು ಇಟ್ಬಿಟ್ರ ಆ ಸಗಣಿ ಹಸನ್ಕ ಮೇಕ್ ಬತ್ತದ, ಅದು ತಗೊಬಂದು ತೊಟ್ಟಿಗೆ ಬಿಡ್ಬೋದು.
2: ತೊಟ್ಟಿನೂ ಮಾಡ್ಕೊಂಡಿದ್ದೀರಿ?
3: ಹಾಂ, 2 ತೊಟ್ಟಿ ಇದೆ ಸರ್.
2: ಹೌದಾ?
3: 2 ತೊಟ್ಟಿ.
2: ಈ ಸಾವಯವ ಕೃಷಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಿಮಗೆ ಹೊರಗಿನಿಂದ ಏನು ತಂದು ಹಾಕ್ತಲೇ ಇರೋದ್ರಿಂದ ಖರ್ಚು ಕಡಿಮೆ ಆಗಿದೆ ಅಂತ ಅನ್ಸ?
3: ಖರ್ಚು ಕಡಿಮೆ ಆಗಿದೆ ಸರ್, ಖರ್ಚೇ ಇಲ್ಲ ಅಂದ್ಬಿಡಿ. ಈಗ ಎಲ್ಲೋ 1 ವರ್ಷಕ್ಕೆ 1-8 ಆಳು 10 ಆಳು, 1 ತಾಳ್ನೊಳಗೆ ಗಂಡಾಳು, 8 ಆಳು ಕಡಿಮೆ ಇಷ್ಟು ತಗತ್ತೀವಿ. ಮೊದಲೆಲ್ಲ ಕಳಕ್ಕೆ ಅದಕ್ಕೆ ಇದಕ್ಕೆ ಅಂದ್ಕೊಂಡು ತಗತ್ತೀನಿ, ಆಮೇಲೆ ಈಗ

0: ಕೊಟ್ಟಿದ್ರು ಟಿಲ್ಲರು ಎಳಿಸ್ಬೋದು, ಅದು ಒಳ್ಳೆ ಕೆಲಸ ಮಾಡುತ್ತಾ. ಯಾವ ಸೆತ್ತ ಇದ್ರೂ ನಾಲ್ಕಡಿ ಪಟ್ಟ ಇತ್ತು ಅಂದರೆ ಎಲ್ಲನೂ ಹೊಡ್ಕೋಬೋದು. ಈಗೇನು ತೊಂದರೆ ಇಲ್ಲ ಸರ್, ಎಲ್ಲ ಸವಲತ್ತುಗಳೆಲ್ಲ ಸರ್ಕಾರದಿಂದ ಸಿಗುತ್ತ. ಒಂದು ಈಗ ಒಂದು ರಸಬಾಳೆದು ಒಂದು 31,000 ರೂಪಾಯಿ ಸಹಾಯಧನ ತಗಂದು.
1: ಯಾವ ಇಲಾಖೆಯಿಂದ?
0: ಈ ತೋಟಗಾರಿಕೆ ಇಲಾಖೆಯಿಂದ.
1: ಹೌದಾ? ಯಾವುದು? ನಂಜನಗೂಡು ರಸಬಾಳೆ?
0: ನಂಜನಗೂಡು ರಸಬಾಳೆ ಸರ್.
1: ಅದೇ ನಂಜನಗೂಡು ರಸಬಾಳೆ ಬೆಳಿಬೇಕು ಅಂತ ಅನ್ನಿಸ್ತು ತಮಗೆ?
0: ಅದು ನಾವು ಸರಿ ಇವ್ರಿಗೆ ಫೋನ್ ಮಾಡಿದ್ವಿ, ಯಾರಿಗೆ ಹೇಳಿ ಮಂಜುನಾಥ್ ಅಂಗಡಿಯವರು, ಅವರು ಫೋನ್ ಮಾಡಿದ್ವಿ, ಹಿಂಗೆ ಹೆಂಗೆಲ್ಲ ಆಗುತ್ತೆ ಸರ್, ಏನು ಮಾಡಿದೆ ಸರ್ ಅಂದೆ. ಮಾಡಿ ಅಂದರು ಅವರು, ಮಾಡಿ ನಂಜನಗೂಡವ್ರಿಗೆ ಹೇಳ್ತೀನಿ ಅಂದರು. ಹೇಳಿದ್ರು ಆಮೇಲೆ ನಿಮ್ಮ ಆಕಾಶವಾಣಿಯಲ್ಲಿ ಕೇಳ್ತೀನಲ್ಲ, ರಸಬಾಳೆಗೆ ಬೇಡಿಕೆ ಅದ, ರಸಬಾಳೆ ಹಾಕಿ ಅಂತ ಹೇಳ್ತಾರಲ್ಲ. ಅದರಿಂದ
1: ಈಗ ಸಸಿ ಎಲ್ಲಿಂದ ತಂದ್ರಿ
0: ಸರ್? ನಾನು ಇದು ತಂದು ಕಂದು ಸಸಿ ಸಿಕ್ಕಲಿಲ್ಲ, ಪ್ರಯತ್ನ ಪಟ್ಟು ಮಂಜುನಾಥ್ ಅಂಗಡಿಯವ್ರಿಗೂ ಫೋನ್ ಮಾಡಿದ್ವಿ ಸರ್, ಸಸಿ ಎಲ್ಲಿ ಸಿಗುತ್ತೆ ಹೇಳಿ ಸರ್ ಅಂತ. ಈಗೇನು ಸಸಿ ಎಲ್ಲಿ ಸಾಕ್ತಾ ಇಲ್ಲ, ಜಾಸ್ತಿ ಅದು ಆರ್ಡ್ರ್ ಕೊಡ್ಬೇಕು, ನೀವು ಕಂದಿ ಹಾಕಿ ಚೆನ್ನಾಗಿರತ್ತ, ಕಂದು ನೋಡಿ ತಗೊಳ್ಳಿ, ರೋಗ ಇಲ್ದಿದ್ದ ಕಂದ ಹಾಕ್ಬೋದು ಹಾಗಂತಂದ್ರು.
1: ಎಲ್ಲಿ ತಗೊಂಬಂದ್ರಿ ಕಂದ?
0: ಸಿದ್ಧನುಡಿಯಲ್ಲಿ ತಗೊಂಬಂದ್ವಿ ಸರ್.
1: ಹೌದಾ?
0: ಇಲ್ಲಿ ನೋಡಿದೆ, ಅಲ್ಲಿ ಸಿಗ್ನಿಲ್ಲ, ಹೋಗಿದ್ದೆ ಸಿಗ್ನಿಲ್ಲ, ಒಂದು 2-3 ತನಕ ಹೋಗಿದೆ ಸಿಗ್ನಿಲ್ಲ. ಜವಾಹರ್ನಳ್ಳಿಗೆ ಹೋಗಿದೆ,
1: ಅಲ್ಲೂ ಸಿಗ್ಲಿಲ್ವೇ?
0: ಸಿಗ್ನಿಲ್ಲ, ಒಬ್ರು ಕೊಟ್ಟನು ಅಂದ್ಬಿಟ್ಟು ಕೊಂಡ್ಲಿ ಗದ್ದೆಗೆ ನೋಡ್ಬೇಕು, ಆಗಲ್ಲ ಕೊಡೋಕ್ಕಾಗಲ್ಲ ಅಂದ್ಬಿಟ್ರು, ನೀರು ಬಿಟ್ಬಿಡ್ದ ಗದ್ದೆಗೆ ಕೊಡೋಕ್ಕಾಗಲ್ಲ ಅಂದ್ಬಿಟ್ರು. ಸಿದ್ಧಯ್ಯ ನುಡಿಲಿ ಸಿಕ್ತು.
1: ಏನು ಧಾರಣೆ ಕೊಟ್ಟರು ಒಂದು ಕಂದಿಗೆ?
0: 25 ರೂಪಾಯಿ ಕೊಟ್ಟಿ ಸರ್, ನಾವು ಕಿತ್ಕೊಳ್ಳೋದು.
1: ಹೌದಾ?
0: ಹ್ಞೂ, 25 ರೂಪಾಯಿ.
1: ಎಷ್ಟು ಕಂತ ತಂದಿದ್ದೀರಿ?
0: 420 ಕಂತ ಇನ್ನು ಸರ್, ಒಂದು ಎಕರೆಗೆ 9 ಅಡಿ ಸಾಲು.
1: ಗಿಡದಿಂದ ಗಿಡ?
0: ಗಿಡಕ್ಕೂ 9 ಅಡಿ, ಈಗೂ 9 ಅಡಿ, ಈಗೂ 9 ಅಡಿ.
1: ಹೆಂಗೆ ನಾಟಿ ಮಾಡ್ಕೊಂಡ್ರಿ
0: ಸರ್? ನೇಗಿಲು ಹೊಡೆಸಿದ್ನು, ಕಬ್ಬಿಣ ನೇಗಿಲು ಹೊಡೆಸಿದ್ನು, ಅದಕ್ಕೆ ಗುಂಡಿ ಎಲ್ಲ ತ್ಯಾಮ ಆಯ್ತಲ್ಲ, ಎಲ್ಲಿ ಕೊಡ್ತಂದು ನಮ್ಮದು ಮರಳುಗುಡ್ಗೆ ಹಬ್ಬೆ, ದವಕ ಗಿಬ್ಕ ಗುದ್ಲಿ ಏನೂ ಓಡಾಬೇಕಾಗಿಲ್ಲ, ಎಲ್ಲಿ ಕೊಟ್ಟನಲ್ಲಿ ಕೆತ್ತು. ಒಂದು 1 ಅಡಿ ಈಗ ಹೊಸಿ ಜಾಸ್ತಿ ತೆಗ್ದು ತೆಗೆದ್ಬಿಟ್ಟು ಗೊಬ್ಬರ ಹಾಕ್ತು, ಕೊಟ್ಟಿಗೆ ಗೊಬ್ಬರನ ಒಂದೊಂದು ಕೆಜಿ ಒಂದೊಂದು ಗುಳಿಗೆ ಹಾಕ್ಬಿಟ್ಟು ಕಂದು ನೆಟ್ಟು. ಕಂದು ನೆಟ್ಟಾದ್ಮೇಲೆ ಇದಿಟ್ಟು ಯಾವುದೇ ಹೇಳಿ ತರ್ಗಿಡಿ ಅಂತ ಹೇಳಿದ್ರು ಯಾರ, ಒಣ ತರ್ಗ ಯಾವುದ್ಯಾರು ಸಿಕ್ಕಿದ ತರ್ಗಿಡಿ ಅಂತ ಹೇಳಿದ್ರು ಇಟ್ಟಿದ್ದು. ಆಮೇಲೆ ಅಡಕೆ ಗಿಡ ತಗೊಂಡು ಹಾಕ್ದು, ಅದಕ್ಕೂ ತರ್ಗಿಟ್ಟಿದ್ದು ಅಡಕೆ ಗಿಡ.
1: ತರ್ಗಿಡೋದು ಅಂದ್ರೇನು?
0: ಈ ಒಣ ತರ್ಗ ಬತ್ತಲ್ಲ ನೋಡಿ, ಅದಿಟ್ರ ತ್ಯಾವ ಆರಲ್ಲ ಅಂತ.
1: ಬೊಡ್ಡೆಗೆ?
0: ಹ್ಞೂ, ಗೆಡ್ಡೆಗೆ. ಗೆಡ್ಡೆಗೆ ಇಟ್ಟರ ತ್ಯಾಮ ಆರಲ್ಲ ಅಂತ ಅದನ್ನು ಮಾಡಿದ್ನು. ಚೆನ್ನಾಗಿ ಬಂದ ಸಹ ಅಡಕೆ ಗಿಡ ಏನು ಹೋಗ್ಲಿಲ್ಲ, ಒಂದು 3 ಗಿಡ 4 ಗಿಡ ಹೋಗಿತ್ತು, ಅವ್ನು ಅಂತವೇ ಇತ್ತು ಹಾಕಿದ್ನು. ಬಾಳೆನೂ ಚೆನ್ನಾಗಿದೆ.
1: ಬಾಳೆಗೆ ಏನೇನು ಗೊಬ್ಬರ ಕೊಡ್ತೀರಿ?
0: ಇದೆಯಾ ಸರ್ ಇನ್ನು ಯಾವುದೂ ಇಲ್ಲ.
1: ಏನು
0: ನಾವು ಇಲ್ಲಿ ತಯಾರು ಮಾಡ್ತೀವಿ ಅಲ್ಲ, ಜೀವಸಾರ ಮತ್ತು ಜೀವಾಮೃತ ಬಯೋಚರು ಕೊಟ್ಟಿಗೆ ಗೊಬ್ಬರ ಎಲ್ಲನೂ ಮಿಕ್ಸ್ ಮಾಡಿ ಕೊಡ್ತೀವಿ. ಇದು ಮಾತ್ರ 15-20 ದಿವಸಕ್ಕೆ ಒಂದು ಸತಿ ಒಯ್ತಾ ಇರ್ತೀನಿ.
1: ಏನು
0: ಜೀವಾಮೃತನೂ ಜೀವಸಾರನೂ?
1: ಹೌದಾ?
0: 15 ದಿವಸಕ್ಕೆ ಒಂದು ಸತಿ.
1: ಗಿಡ ಚೆನ್ನಾಗಿ ಬೆಳೆದಿದೆಯಾ?
0: ಹಾಂ, ಬೆಳೆದಿದೆ ಸರ್, ಬೆಳೆದಿದೆ, ಸುಮ್ಮನೆ ಪರವಾಗಿಲ್ಲ.
1: ನಂಜನಗೂಡು ರಸಬಾಳೆ ಕಷ್ಟ ಬೆಳೆಯೋದು ಅಂತ ಎಲ್ಲ ಅಂತಾರೆ,
0: ನೋಡ್ಬೇಕು ಸರ್ ಕಷ್ಟ ಅಂತ ಹೇಳ್ತಾರ. ನಮ್ಮ ಗಿಡ ಅಂತ ರೋಗ ಗಿಗ ಏನೂ ಇಲ್ಲ, ಚೆನ್ನಾಗಿದೆ. ಬೇರೆ ತಾವ್ ನೋಡ್ಕೊಂಡಿದೆ ಜವಾಹರ್ನಳ್ಳಿ, ಅವರು ದೂರ ದೂರ ಹಾಕಿದ್ರು, ಚೆನ್ನಾಗಿತ್ತು ಗಿಡ, ಅದು ಸೂಪರ್ ಆಗಿತ್ತು, 12 ಕೆಜಿ ಮೇಲೆ ಬತ್ತಿತ್ತು ಅದು
1: ಗೊನೆ
0: ಗೊನೆ, ಅಷ್ಟು ಚೆನ್ನಾಗಿ ಬೆಳೆದಿದ್ರು.
1: ಈಗ ನೀವು ಬೆಳೆಯೋದು ಚೆನ್ನಾಗಿ ಬರ್ತದೆ ಅಂತ ನಿಮ್ಗೆ ಅನಿಸುತ್ತೆ?
0: ಮಾಡ್ತೀನಿ ಸರ್ ಪ್ರಯತ್ನನ, ಅದು ಬರೋದು ಮುಂದೆ ಇದು
1: ಅಲ್ವೇ,
0: ಅದು
1: ಅಂದರೆ ಚೆನ್ನಾಗಂತೂ ಬೆಳೆದಿದ್ದೀರಿ
0: ಅಂತ ಕಷ್ಟಪಡ್ತಾ ಇವನು ಸರ್.
1: ಸಾಣಕ್ಕೆ ಯಾವ ತಳಿ ಗೊತ್ತಾ?
0: ಮಂಗಳ ಅಂತ ಸರ್.
1: ಮಂಗಳ?
0: ಹ್ಞೂ.
1: ಓಹೋ, ಎಲ್ಲಿಂದ ತಂದ್ರಿ?
0: ಈಗ ಸರ್ಗೂರಿಂದ ತಗೊಂಬಂದಿವಿ ಸರ್, ಒಳ್ಳೆ ಪಾರ್ಟಿ ಅವನು ಕೊಟ್ಟ, ಒಳ್ಳೆ ಪಾರ್ಟಿ. ನರ್ಸರಿಲಿ ಬ್ರೆಡ್ನಲ್ಲಿ ತಾನೇ ಆದು ಆದು ಕೊಟ್ಟ, ಕಳುವ ಗಿಡ ಏನೂ ಕೊಡಲಿಲ್ಲ, ಅದಕ್ಕೆ ಏನೂ ಗಿಡ ಹೋಗಲಿಲ್ಲ. ಅವನೇ ಹೇಳ್ದು ತರ್ಗಾಕಿ ಅಂತ, ನನಗೆ ಗೊತ್ತಿರಲಿಲ್ಲ ಅದು.
1: ಹೌದಾ?
0: ಅವನೇ ತರ್ಗಾಕಿ, ತರ್ಗಾಕಿದ್ರೆ ತ್ಯಾವದಾಂಶ, ಯಾಕಂದ್ರೆ ಬ್ಯಾಸ್ಗಲಿ ಬೆಳೆಯೋಕ್ಕೆ ಆಗಲ್ಲ ಅಂತಂತ.
1: ಮಂಗಳನೇ ಯಾಕೆ ಹಾಕಿದ್ರಿ? ಎಲ್ಲರೂ ನಾಟಿ ತಳಿ ಹಾಕಿದ್ರೆ
0: ಆ ಮಂಗಳ ಬೀಜ ತೋರಿಸ್ತಾನೆ ಸರ್ ಅಲ್ಲಿ. ಅವ್ನು ನಾಟಿ ಹಾಕ್ತಾನಲ್ಲ ನೋಡಿ, ಆ ಬೀಜ ತೈನ ಅದನ್ನು ತೋರಿಸ್ತಾ. ಅವ್ನು ಹೇಳ್ದ, ನೀವು ಈ ನಮ್ಮ ನಾಟಿ ತಳಿ 70 ವರ್ಷ ಬರುತ್ತಾ ಅಂತ ಇಟ್ಕೊಳ್ಳಿ, ಇದು ಈ ಮಂಗಳ 30 ವರ್ಷನೇ ಬರಲಿ, 30 ವರ್ಷಕ್ಕೆ ನಿಮ್ಮ 70 ವರ್ಷದ ಬತ್ತಲ್ಲ ಇರುವರಿ, ಅದ್ರ 7 ರಷ್ಟು ಇಳುವರಿ ಇದು ಬರುತ್ತಾ. ಹಾಕಿ ಕಾಯಿನೂ ತೋರಿಸ್ತಾವ ಗುಡ್ಡಿ ಹಾಕೊಂಡಿದ್ದ ಹೊಟ್ಟೆಯಕ್ಕೆ.

0: ಈ ಥರ ಅದನ್ಬಿಟ್ಟು ಕಾಯಿನೂ ಕಟ್ ಮಾಡಿ ಅಡ್ಕೆ ಎಷ್ಟು ದಪ್ಪ ಇದ್ದು ಅಂತ ಅದನ್ನೂ ತೋರಿಸ್ದ. ಚೆನ್ನಾಗಿದೆ ಸರ್ ಗಿಡ, ಚೆನ್ನಾಗಿ ಬತ್ತ.
1: ನೀವು ಮಂಗಳ ಅಡಿಕೆ ತೋಟ ನೋಡಿರ್ಲಿಲ್ವೇ
0: ಸರ್? ನಾನು ಎಲ್ಲೂ ನೋಡೇ ಇಲ್ಲ ಸರ್.
1: ಹೌದಾ?
0: ನೋಡೇ ಇಲ್ಲ.
1: ಆಗ ಕಾಯಿ ನೋಡಿ ನಿಮಗೂ ಆಸೆ ಆಯ್ತು?
0: ಕಾಯಿ ನೋಡಿದೆ ಆಸೆ ಆಯಿತು. ಆಮೇಲೆ ಅವ ಸ್ವಲ್ಪ ಒಳ್ಳೆ ಮನುಷ್ಯ, ಇದು ಮಾಹಿತಿ ಕೊಟ್ಟ, ನೀವು ಯಾವುದೋ ಮಾಡಕ್ಕೆ ಹೋಗ್ಬಿಡಿ, ಇದನ್ನೇ ಮಾಡಿ ಅಂತ.
1: ಎಷ್ಟು ಸಸಿ ತಂದ್ರಿ?
0: 420 ಗಿಡ ಸರ್.
1: ಅದನ್ನು 9 ಅಡಿ 9 ಅಡಿ,
0: ಅದು 9 ಅಡಿ 9 ಅಡಿ, ಅದ್ರ ಮಧ್ಯನೇ ಇದಾಕಿರೋದು
1: ಬಾಳೆ,
0: ಬಾಳೆ ಹಾಕಿರೋದು ರಸಬಾಳೆನ.
1: ನೀವು 9 ಅಡಿ ಜಾಗದಲ್ಲಿ ಏನು ಖಾಲಿ ಬಿಟ್ಟಿದ್ದೀರಾ ಅಥವಾ ಏನಾದ್ರು ಬೆಳೀತೀರಾ
0: ಸರ್? ಒಂದು ಸ್ವಲ್ಪ ಇದಾಕ್ನೋ ಬೀನಿಸ, ಈ ಬಿಸಿಲಿಗೆ ಹೋಗ್ಬಿಡ್ತು ಅರ್ಧ ಕರ್ದ ಅದು ಅಷ್ಟೇ.
1: ಹೌದಾ?
0: ಏನಾದ್ರು ಹಾಕ್ಬೇಕು ಹೋಟ್ಲಿ, ಹಾಕ್ತೀವಿ ಸಿ, ವ್ಯವಸಾಯ ಗಿವಸಾಯ ಮಾಡಿಬಿಟ್ಟು ಹಾಕೋ.
1: ನೀರಾವರಿ ಪದ್ಧತಿ ಹೆಂಗೆ? ಹನಿ ನೀರಾವರಿನ?
0: ಹನಿ ನೀರಾವರಿ ಸರ್. ಟ್ರಿಪ್ಪು.
1: ಹೌದಾ? ಎಲ್ಲದಕ್ಕೂ,
0: ಎಲ್ಲದಕ್ಕೂ ಟ್ರಿಪ್ಪೇ ಸರ್. ನಾವು ಆಯ್ ನೀರು ಯಾವುದೂ ಇಲ್ಲ, ತೆಂಗು ಮಾತ್ರ ಆಯ್ ನೀರು. ಅದನ್ನು ನಿಂತ್ಕೊಂಡು ಆಯ್ಸಾಗಿಲ್ಲ. ಒಂಥವ್ ತಿರುಗಿಬಿಟ್ರೆ ಒಂದು ರೌಂಡ್ ಬತ್ತ, ಇನ್ನೊಂಥವ್ ತಿರುದ್ರೆ ಇನ್ನೊಂದು ರೌಂಡ್ ಬತ್ತ, ಅದನ್ನು ತಿರುಗಿಬಿಡ್ದು. ನೀರು ಚೆನ್ನಾಗಿದೆ ಒಟ್ಲೆ, ನೀರಿನದೇನೋ ತೊಂದರೆ ಇಲ್ಲ ಹಾಗಂತಾನೆ.
1: ಬೇರೆ ಬೆಳೆಗಳಿಗೆ ಡ್ರಿಪ್ಪಲ್ಲಿ ನೀರು ಕೊಡ್ತೀರಿ? ಏನೋ ರಾಗಿ ಬೆಳೆದೆ ಅಂದ್ರಲ್ಲ, ಹೆಂಗೆ ಬೆಳೆದ್ರಿ ಒಂಚೂರು ಹೇಳಿ
0: ಸರ್. ಒಟ್ಟು ದಿನೋ
1: ಯಾವುದು ತಳಿ ರಾಗಿ?
0: ರಾಗಿ ಗೊತ್ತಿಲ್ಲ ಸರ್, ಕೃಷಿ ಇಲಾಖೆಯವ್ರು ಕೊಟ್ಟಿದ್ರು, ತಳಿ ಹೆಸರು ಗೊತ್ತಿಲ್ಲ. ಅವರು 2 ಮೂಟ ಸಾವಯವ ಗೊಬ್ಬರ, 1 ಕೆಜಿ ಬಯೋಚರ್ ಇದು ಯಾವ್ದು ಬತ್ತು ನೋಡಿ ಇದು, ಅದು ಕೊಟ್ಟಿದ್ರು. ಒಂದು ವ್ಯಾನೋ ಯೂರಿಯಾ ಅದೊಂದು ಕೊಟ್ಟಿದ್ರು.
1: ನ್ಯಾನೋ ಯೂರಿಯಾ
0: ಅದೊಂದು ಕೊಟ್ಟಿದ್ರು, ಒಂದು 250 ಮಿಲಿ. ಅದನ್ನೇನು ಅಡಿಕೆಗೆ ಬಳಸ್ಕೊಂಡು ಅದಕ್ಕೆ ಹಾಕ್ನಿಲ್ಲ. ಅದೆಲ್ಲ ಮಿಕ್ಸ್ ಮಾಡಿ ಈ ಬಯೋಚರ್ ಬತ್ತಲ್ಲ ಈಗಲು, ಅದನ್ನೆಲ್ಲ ಪುಡಿ ಮಾಡಿ ಅದನ್ನು ಮಿಕ್ಸ್ ಮಾಡಿ ಅವ್ರು ಕೊಟ್ಟಿದ್ದ ಗೊಬ್ಬರ ಜೊತೆಗೆ ನಾಟಿ ಹಾಕಿಸ್ತಿ. ಸಾಲು ಹೊಡೆದ್ಬಿಟ್ಟು ಒಟ್ಟೋದಿದ್ದೆ, ನಾಟಿ ಹಾಕಿಸ್ತಿ. ನಾಟಿ ಹಾಕಿಸ್ತ ಒಂದು 10-12 ದಿನ ಕಳೆದು ಈ ಗೊಬ್ಬರ ಬಿಟ್ಟು, ಅಷ್ಟೇ, ಇನ್ನೇನು ಮಾಡಿಲ್ಲ ಅದಕ್ಕೆ. ಆಮೇಲೆ ಒಂದೊಂದು ನೇಗಿಲು ಹೊಡಸ್ತಿ, ಈ ಕಬ್ಬಿಣ ನೇಗಿಲು. ಒಟ್ಲು ಸಹ ಮಡಿ ಮಾಡಿದ್ವಿ.
1: ಏನು ಉದ್ದ ಆಗಲ್ಲ,
0: ಒಂದು 20 ಅಡಿ ಉದ್ದ ಮಾಡಿದ್ವಿ, 20-25 ಅಡಿ ಉದ್ದ, 4 ಅಡಿ ಅಗಲ ಮಾಡಿದ್ವಿ, 3 ಇಂಚ್ ಎತ್ತರ ಇತ್ತು. ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಇಟ್ಬಿಟ್ಟು ಮೇಲೆ ಬೀಜ ಹಾಕಿ ಮಣ್ಣು ಹಾಕಿದ್ದು, ಚೆನ್ನಾಗಿ ಬಂದಿತ್ತು.
1: ಎಷ್ಟು ದಿನದ ಪೈರು ನಾಟಿ ಮಾಡಿದ್ದು?
0: ಇವತ್ತೆಲ್ಲ 27 ದಿನ ಇರ್ಬೋದು ಸರ್. ಅಷ್ಟೇ
1: ಸಾಲಿನ ಸಾಲ ಎಷ್ಟು ಕೊಟ್ರಿ ಅಂತ?
0: ಸಾಲು ಸಾಲು 1 ಅಡಿ ಸರ್.
1: 1 ಅಡಿ. ಗಿಡ
0: 9 ಇಂಚ್ ಬರ್ಬೋದು ಅಷ್ಟೇ.
1: ಹೌದಾ? 9 ಇಂಚ್. ಎಷ್ಟು, ಒಂದು 2-3 ಪೈರು ನಾಟಿ ಮಾಡಿದ್ರ?
0: 2 ಅಡಿ ಸರ್, ಜಾಸ್ತಿ ಇಲ್ಲ,
1: 2 ಅಡಿ. ಆಮೇಲೆ ಏನೇನು ವ್ಯವಸಾಯ ಮಾಡಿದ್ರಿ?
0: ಇನ್ನೇನು ವ್ಯವಸಾಯನೇ ಇಲ್ಲ ಅದಕ್ಕೆ, ಅಷ್ಟೇ ಮಾಡಿದ್ದು.
1: ಕಳೆ ಪಳೆ ತೆಗಿಯೋದು
0: ಏನು ಬರನೇ ಇಲ್ಲ ಸರ್. ಒಂದಷ್ಟು ಈ ಪ್ಯಾರ್ತಿ ಏನು ಬತ್ತು, ಪ್ಯಾರ್ತಿ ಏನಂತೂ ಕೇಳಲ್ಲ ನಾನು.
1: ಯಾಕೆ?
0: ಅಲ್ಲೇ ಮನ್ಸಿಂಗೆ ಮಾಡ್ಬಿಡೋದು, ಅದು ಸೆತ್ತ ಮಾತ್ರ ಎಷ್ಟು ಬಿದ್ದರೆ ಕೇಳಲ್ಲ ನಾನು, ಮನ್ಸಿಂಗೆ ಮಾಡೋದು. ಆಮೇಲೆ ಜಾಸ್ತಿ ಈಗ ಫಸಲು ಮಾಡ್ಕೊಂಡು ಈಗಲೇ ಫಸಲು ಮಾಡಲ್ಲ ನಾನು. ಫಸಲು ತಗೊಂಡು ಒಂದು 20 ದಿನ ತಿಂಗಾದರೂ ತುಂಬಬೇಕು ಪುನಃ ಫಸಲು ಮಾಡ್ಬೇಕಾದ್ರೆ. ಆರಾಮ ಮಾಡಿಸ್ತೀನಿ, 5 ನೇಗಿಲು ಹೊಡಿಸ್ತೀನಿ, ಲೋಟ್ರಿ ಹೊಡಿಸ್ತೀನಿ, ಇನ್ನೇನು ಡಿಸ್ಕೋ ಗಿಸ್ಕೋ ಅದು ಹೊಡಿಸಲ್ಲ, ನೇಗಿಲ ಬಾಣ್ಲಿ ಗಿಣ್ಲಿ ಅದು ಹೊಡಿಸಲ್ಲ, ತೆಂಗಿನ ಬೇರೆ ಹೋಯ್ತು ಅಂದ್ಬಿಟ್ಟು ಅದು ಹೊಡಿಸಲ್ಲ.
1: ಹೌದಾ? ಅಂದರೆ ನಿಮ್ಮ ಹತ್ರನೇ ಇದೆಯಲ್ಲ ಟಿಲ್ಲರು?
0: ಅದು ಹೊಡ್ಕತ್ತೀನಿ ಸರ್, ಟಿಲ್ಲರ್ ಹೊಡ್ಕತ್ತೀನಿ. ಅಷ್ಟು ನಾಟ ಬರಲ್ಲ ಸರ್, ಅದು 5 ಇಂಚು 6 ಇಂಚು ಅಷ್ಟೇ.
1: ಹೌದಾ?
0: ಜಾಸ್ತಿ ನಾಟ ಹೋಗಲ್ಲ, ಹೊಟ್ಲಿ ಸೆತ್ತಕ್ಕೆ ತಾಕ್ಬಿಡುತ್ತೆ ಅದು. ಈಗ 4 ಅಡಿ ಸಾಲಾಯಿತು ಅಂದ್ರೆ 2 ಸಾರಿ ಹೊಡೆದ್ಬಿಡ್ತು ಹೋಗಂತಂದ್ರೆ ಒಂಥರ ಇದು, ಮಳಿ ಇಲ್ಲ ಅಂದ್ರೆ ತೂರ್ಬೋದು ಕೊಂಗ ತಗೊಂಡು ಹಂಗಾಗೋಯ್ತು ಅದರಲ್ಲಿ, ಸುಮ್ಮ ತಿರುಗುತ್ತಿರುತ್ತ. ನಾನೇ ಹೊಡ್ಕತ್ತೀನಿ, ಅದಕ್ಕೇನು ಯಾರು ಕರೆಯಲ್ಲ, ನಾನೇ ಹೊಡ್ಕತ್ತೀನಿ.
1: ಈ ವಯಸ್ಸಲ್ಲೂ ಎಲ್ಲ ಕೆಲಸನೂ ಮಾಡ್ತೀರಾ ಸುಬ್ಬಣ್ಣವ್ರೇ?
0: ಮಾಡಲೇಬೇಕು ಸರ್, ವಿಧಿ ಇರುವಲ್ಲ.
1: ವಿಧಿ ಇಲ್ಲ ಅಂತಲೇ?
0: ವಿಧಿ ಇಲ್ಲ ಸರ್, ಮಾಡಲೇಬೇಕು.
1: ಅಂದರೆ ನಿಮ್ಮ ಜಮೀನಲ್ಲಿ ನೀವೇ ದುಡಿಬೇಕು ಅನ್ನೋದು ಆಸೆ ನಿಮಗೆ?
0: ಹಾಂ, ದುಡಿಬೇಕು ಅಂತ ಸರ್. ಸ್ವಾಮಿಬೇರಿತನ ಸಣ್ಣವ್ರಂದು ಇಲ್ಲ, ಆಮೇಲೆ ಅವ್ರಿಗೆ ಸಹವಾಸ ಮಾಡೋದು, ಅಲ್ಲಿ ನಿಂತ್ಕೊಳ್ಳೋದು, ಇಲ್ಲಿ ನಿಂತ್ಕೊಳ್ಳೋದು, ಕೆಟ್ಟ ಥರ ಬುದ್ಧಿ ಅದು ಇದು ಯಾವುದೂ ಇಲ್ಲ. ಶ್ರಮಜೀವಿ ಒಟ್ಲಿ ಸರ್, ಶ್ರಮಜೀವಿ ಅಂದ್ರೆ.
1: ಜಮೀನಲ್ಲೇ ಮನೆ ಕಟ್ಕೊಂಡಿದ್ದೀರಾ?
0: ಒಂದು ನನ್ಗೆ ಒಂದು ಚದರ ಕಟ್ಕೊಂಡಿದ್ದೀನಿ ಸರ್ ಅಷ್ಟೇ. ಕಟ್ಬಿಡಲ್ಲ ಅವರು, ನಾನು ಇದ್ಕೊಳಕ ಸರ್, ಅವ್ರು ಹೆಂಗಸ್ರು ಇರಲ್ಲ, 3 ಗಂಟೆ ಇರ್ತಾರೆ, ಹೊಂಟೋಯ್ತಾರ.
1: ನಿಮ್ಗೇನು ಅಡುಗೆ ತಿಂಡಿ ಮಾಡ್ಕೊಟ್ಬಿಟ್ಟು ಹೊಂಟೋಯ್ತಾರ?
0: ಹೊಂಟೋಯ್ತಾರ.
1: ನೀವು ಅಲ್ಲೇ ಮನೆ ಕೇಳೋದ?
0: ನಾನು ಅಲ್ಲೇ ಮನೆ ಕೇಳೋದು ಸರ್.
1: ಜಮೀನಲ್ಲೇ?
0: ಜಮೀನಲ್ಲಿಯೇ. ಎದ್ದಿಗಿದ್ದು ಹೊಲಗಿಲ್ಲ ನೋಡ್ಕೊಂಡು.
1: ರೇಡಿಯೋನೇ ನಿಮ್ಮ ಸಂಗತಿ?
0: ಓ ಸಾ, ಅದ್ಭುತ ಸಾ. ಆಕಾಶವಾಣಿಯಿಂದ ಏನಾಗ ಕಲ್ತಿರೇ ವಿದ್ಯೆ ಎಲ್ಲವೇ. ನಾನು ಒಳ್ಳೆತನ ಎಲ್ಲ ಆಕಾಶ

0: ದಿಲ್ವಲ ಸಾಲೆ ಆಕಾಶವಾಣಿ ಇಂಡಿಯಾ ಇಡೀ ನಮ್ಮ ಭಾರತದಲ್ಲಿ ಸತ್ಯ ಉಳಿದಿರೋದು ಅಂದ್ರೆ ತಪ್ಪಾಗಲ್ಲ ಅನ್ನಿಸ್ತದೆ ಸರ್ ನಂಗೆ. ಸತ್ಯ ನ್ಯಾಯ ನೀತಿ ಧರ್ಮ ಆಕಾಶವಾಣಿಲೇ ಸರ್, ಆಕಾಶವಾಣಿ ಸರ್ವೇಸ್ ಸರ್, ನನ್ನ ಮೊಗ್ಲಲ್ಲೇ ಇರ್ತ ಆಕಾಶವಾಣಿ ರೇಡಿಯೋ ಮಡಿಕೊಂಡು
1: ಯಾವಾಗಲೂ ಕೇಳ್ತೀರಿ ಕಾರ್ಯಕ್ರಮ?
0: ಯಾವಾಗಲೂ ಬಿಡಲ್ಲ ಸರ್, ಒಂದು ನಿಮಿಷ ಹೆಚ್ಚು ಕಮ್ಮಿ ಆಗ್ಬಿಡಲ್ಲ. 5 ಗಂಟೆ 55 ನಿಮಿಷಕ್ಕೆ ಕಾಯ್ತಾ ಇರ್ತೀನಿ. ಆಗ 6 ಗಂಟೆಗೆ ಹತ್ತಿರೋದ್ಮೇಲೆ ಒಂದು ರೌಂಡ್ ಬರ್ತೀನಿ ಹೊಲ್ಕೆ, ಹೊಲ ಸುತ್ತಾಡ್ಕೊಂಡು ಪುನಃ ಅಲ್ಲಿ ಬಂದು ಕೂತ್ಕೊತೀನಿ, ಕೇಳ್ತೀನಿ. ಕೇಳ್ಕೊಂಡು 8 ಗಂಟೆಗೆ ಹೋದ್ರೆ ಇನ್ನು ಮಧ್ಯಾಹ್ನ 12 ಗಂಟೆ ರೇಡಿಯೋ ಕೇಳಲ್ಲ ನಾನು, ಕೆಲಸ ಮಾಡ್ತಿರ್ತೀನಿ. ಆಮೇಲೆ ಪುನಃ ಬಂದು ಹಾಕ್ತೀನಿ, 3 ಗಂಟೆ ಕೇಳ್ತೀನಿ 2.5 ಗಂಟೆ. ಆಮೇಲೆ ಪುನಃ ಹೊಂಟೋಯ್ತೀನಿ ಕೆಲಸಕ್ಕೆ. ಪುನಃ 6:20 ಬಂದು ಹಾಕಿದ್ರೆ ನೈಟ್ ಎಲ್ಲ ಪೂರ್ತಿ ಕೇಳ್ತಿರ್ತೀನಿ. ಆಕಾಶವಾಣಿ ಅಂದರೆ ಅದ್ಭುತ ಸರ್.
1: ಏನು ಅಳವಡಿಸ್ಕೊಂಡಿದ್ದೀರಿ ಆಕಾಶವಾಣಿ ಕೇಳಿ ಜಮೀನಲ್ಲಿ
0: ಸರ್? ಈಗೆಲ್ಲ ವ್ಯವಸಾಯ ಮಾಡಿನಲ್ಲ ಇದೆಲ್ಲ ಅಳವಡಿಸ್ಕೊಂಡಿರೋದು ಆಕಾಶವಾಣಿ ಇಂದಿಯಾ ಸರ್. ಇನ್ನು ನಾನು ಏನು ಮಾಡಿದ್ದೀನಿ, ಏನು ಮಾಡಬೇಕು ಎಲ್ಲ ಆಕಾಶವಾಣಿ ಇಂದಿಯಾ. ಇನ್ನು ಮುಂದೆ ನಾನು ದೇವರು ಒಂಚೂರು ಶಕ್ತಿ ಕೊಟ್ಟರೆ ಇನ್ನು ಮಾಡಬೇಕಾಗಿರೋದು ಆಕಾಶವಾಣಿಯಲ್ಲಿ ಏನು ಮಾಹಿತಿ ಕೊಡ್ತಾರೆ ಅದೇ ಸರ್. ಸರ್ ಒಂದು ಸತ್ಯ ಹೇಳಬೇಕು ಹಾಗಂತಂದ್ರೆ, ಈ ಎರೆಹುಳ ಘಟಕ ಮಾಡಿಸ್ಬೇಕು ನಾನು ಹಾಗಂತಂದ್ರೆ ಆಕಾಶವಾಣಿಯಲ್ಲಿ ಬಂತು 27,000 ರೂಪಾಯಿ ಸಿಗುತ್ತಾ, ನೀವು ಹೋಗಿ ಗ್ರಾಮ ಪಂಚಾಯತಿನೇ ಭೇಟಿ ಮಾಡಿ ಅಂತ ಹೇಳ್ತಿದ್ರು. ಆಗ ಹೋಗಿ ಗ್ರಾಮ ಪಂಚಾಯತಿಲಿ ಕೇಳಿದೆ, ನಮಗೆ ಬಂದೇ ಇಲ್ವಲ್ಲ, ನಾವೇಂಗೆ ಕೊಡೋಕ್ಕಾದ್ದು ನಿಮ್ಗೆ ಅಂದರು. ಆಯಿತು ಯಾವಾಗ ಬಂದು ಹೇಳಿ, ಬಂದಾಗ ಹೇಳ್ತೀವಿ ಹಾಗಂತಂದರು. ಒಂದು ತಿಂಗ ಬಿಟ್ಟು ಹೋದೆ ಆಗಲೂ ಹಂಗೆ ಹೇಳಿದ್ರು, ಇನ್ನೂ ಒಂದು 15 ದಿವಸ ಬಿಟ್ಟು ಹೋದೆ ಆಗಲೂ ಹಂಗೆ ಹೇಳಿದ್ರು. ನೀವು ಹಿಂಗೆ ಹೇಳೋದು ಬೇಡಿ, ಅರ್ಜಿ ತಗೊಬೇಡಿ, ಬಂದರೆ ಕೊಡಿ, ಬರೋದಿಲ್ಲ ಅಂದ್ಬಿಟ್ಟು ಅರ್ಜಿ ಕೊಡ್ಬಿಟ್ಟು ಬಂದ್ಬಿಟ್ಟು ಅಲ್ಲೊಬ್ಬ ನಂಬರ್ ಇದ್ದ, ಅವನೇ ಬರೋದ ಅರ್ಜಿನ ಕೊಟ್ಟ. ನೋಡಿ ಹಿಂಗೆಲ್ಲ ಮಾಹಿತಿ ಸಿಗ್ತವ. ನೇರವಾಗಿ ಕೃಷಿ ಇಲಾಖೆಯಲ್ಲಿ ಆಗಲಿ, ತೋಟಗಾರಿಕೆ ಇಲಾಖೆಯಲ್ಲಿ ಆಗಲಿ, ನಮ್ಗೆ ನೇರವಾಗಿ ಈ ಥರ ಆಕಾಶವಾಣಿ ಸಿಗುತ್ತಲ್ಲ, ಈ ಥರ ಸಿಗಲ್ಲ ಸರ್. ಅವ್ರು ಬಂದು ಪಾಪ ಅವ್ರು ಕೊಡಲ್ಲ ಅಂತಲ್ಲ, ಅವ್ರು ಲೇಟ್ ಆಗುತ್ತೆ ಬರೋದು, ಕೊಡಗಂಟೆ ತಿಂಗಳಾನ್ಗಟ್ಲೆ ಆಗುತ್ತೆ. ಆಕಾಶವಾಣಿಲಿ ಇವತ್ತು ಬಂದದೋ ನಾಳೆಗೆ ಮಾಹಿತಿ ಕೊಟ್ಬಿಡ್ತಾರೆ ನಮ್ಗಳಿಗೆ ಸರ್. ಒಳ್ಳೆ ಮಾಹಿತಿ.
2: ಬಾನುಲಿ ಕೃಷಿ ಬೆಳಗು.
3: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
2: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ.
0: ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ, ನೀವು ತಪ್ಪದೇ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.

ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ,
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನು ಕರೆತನ್ನಿ,
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಕು.
2: ಸುಬ್ಬಣ್ಣ ಅವರೇ, ನಿಮ್ ಜಮೀನಿಗೆ ಬರೋ ಮಾರ್ಗ ಹೆಂಗೆ, ಹೆಂಗ್ ಬರ್ಬೇಕು ನಿಮ್ ಜಮೀನಿಗೆ?
3: ಸರ್, ನಂಜನಗೂಡು ನಂಜನಗೂಡು ಬಿಟ್ಟರೆ ಬಸ್ ಇದೆ, ಗಂಟೆಗೊಂದು ಬಸ್ಸು, ಒಂದು ಗಂಟೆಗೆ ಒಂದು ಬಸ್ ಇದೆ.
2: ಯಾವ ಮಾರ್ಗದ ಬಸ್ಸು
3: ಅದು? ನಮ್ಮೂರಿಯ
2: ಸೂರಳ್ಳಿಗೆ
3: ಒಂದೊಂದು ಬಸ್ಸು. ಕಸನಳ್ಳಿ, ಕಸನಳ್ಳಿ ಅಂದರೆ ನಮ್ಮೂರು ಬಂದೇ ಹೋಗ್ಬೇಕು, ಅದು ಕಸನಳ್ಳಿಗಿವಿ. ನಂಜನಗೂಡು ಬಿಟ್ರೆ ಸರ್ ಕಡಮಣ್ಕಟ್ಟೆ, ಕಡಮಣ್ಕಟ್ಟೆ ಬಿಟ್ರೆ ಮುದ್ದಳ್ಳಿ, ನವಲೂರು, ವಸ್ಪುರ, ಸೂರಳ್ಳಿ. ಸೂರಳ್ಳಿಗೆ ಬರಬೇಕು ಹೋಗಂತಂದ್ರೆ ಸೂರಳ್ಳಿಗೆ ಹೋಗೋಕ್ಕೆ ಮುಂಚೆ ನಮ್ಮ ಜಮೀನು ಸಿಗುತ್ತೆ ಸರ್, ರೋಡ್ಲಿಯ ರೋಡ್ಲೇ ಸಿಗುತ್ತೆ.

0: ಸರಿ ಸರಿ,
1: ಅಲ್ಲೇ ಇಳಿಬೋದು ಬಸ್ನಲ್ಲಿ. ಗಂಟೆಗೊಂದು ಬಸ್ ಅದ, ಬಸ್ನ ತೊಂದರೆ ಇಲ್ಲ. ರೂಟ್ ಚೆನ್ನಾಗಿದೆ. ಸೂರಳ್ಳಿ ಅಂತ ಬೋರ್ಡ್ ಹಾಕಿದೆ ಬಸ್ಗಳಲ್ಲಿ ಕೆಲವು ಕಸನಳ್ಳಿ ನವಲೂರು ಮುದ್ದಳ್ಳಿ ಅಂತ ಹಾಕದ. ಕಸನಳ್ಳಿ ಹಾಕಿರುತ್ತ, ನವಲೂರು ಮುದ್ದಳ್ಳಿ ಅಂತ.
0: ಕಿಲೋಮೀಟರ್ ಆಗುತ್ತೆ ನಂಜನಗೂಡು?
1: 18 ಕಿಲೋಮೀಟರ್ ಆಗುತ್ತೆ ಸರ್.
0: ಹೌದಾ? ಆರಾಮಾಗಿ ಬರ್ಬೋದು?
1: ಆರಾಮಾಗಿ ಬರ್ಬೋದು ಸರ್, ತೊಂದರೆ ಏನಿಲ್ಲ.
0: ಅಲ್ವೇ,
1: ತಡ್ಕಡಾಗಿಲ್ಲ ಸರ್, ತಡ್ಕಡಾಗಿಲ್ಲ. ಫೋನ್ ಮಾಡ್ಬಿಟ್ಟು ಅವ್ರ ಮನೆ ಇವ್ರ ಮನೆ ಎಲ್ಕೊಂಡು ಬರೋದು ಅಂತ ಏನು ಕೇಳಾಗೇ ಇಲ್ಲ. ಬಸ್ ಸ್ಟ್ಯಾಂಡ್ ಬಂದು ಬಸ್ ಕೇಳ್ತು ಹಾಗಂತಂದ್ರೆ ಸೂರಳ್ಳಿ ಅಂತ ಬೋರ್ಡ್ ಹಾಕಿರ್ತ, ಇನ್ನೊಂದು ಬಸ್ಸು ಕಸನಳ್ಳಿ ನವಲೂರು ಮುದ್ದಳ್ಳಿ ಅಂತ ಹಾಕಿರ್ತ, ನವಲೂರು ಮುದ್ದಳ್ಳಿ ಸೂರಳ್ಳಿ ಅಂತ ಅದು ಬರೋದು. ಗಂಟೆಗೊಂದು ಬಸ್ ಅದ ಸರ್, ತೊಂದರೆ ಇಲ್ಲ.
0: ಆಯಿತು ಸುಬ್ಬಣ್ಣವ್ರೆ, ನಿಮ್ಮ ಬಗ್ಗೆ ಹೆಚ್ಚಿನ ಮಾಹಿತಿ, ನಿಮ್ಮ ವ್ಯವಸಾಯದ ಬಗ್ಗೆ ಹೆಚ್ಚಿನ ಮಾಹಿತಿ ತಗೋಬೇಕು ಅಂದರೆ ನಿಮ್ಮನ್ನು ಸಂಪರ್ಕ ಮಾಡೋಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದೇ?
1: ಹೇಳ್ತೀನಿ ಸರ್,
0: ದಯಮಾಡಿ ಹೇಳಿ.
1: 96 96 94 78 54.
0: ಇನ್ನೊಂದು ಸರಿ ಹೇಳಿ.
1: 96 86 94 78 54.
0: ಇನ್ನೂ ಒಂದು ಸರಿ ಹೇಳ್ಬಿಡಿ.
1: 96 86 94 78 54.
0: ಒಳ್ಳೆಯದು ಸುಬ್ಬಣ್ಣವ್ರೆ, ಇದುವರೆಗೂ ವ್ಯವಸಾಯದ ನಿಮ್ಮ ಅನುಭವನ ಭಾಳ ಚೆನ್ನಾಗಿ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ. ಒಳ್ಳೆಯದಾಗಲಿ. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ಸಾವಯವ ಬೇಸಾಯದ ಪ್ರಾಮುಖ್ಯತೆ ಕುರಿತು ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಎಸ್ಜಿ ಸುಬ್ಬಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎನ್ ಕೇಶವಮೂರ್ತಿ.
3: ಆತ್ಮೀಯ ರೈತ ಬಾಂಧವರೇ, ಇದೇ ಜುಲೈ 1ನೇ ತಾರೀಖು ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಹಿಪ್ಪು ನೇರಳೆ ತೋಟದ ನಿರ್ವಹಣೆ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಕೆ ಸುರೇಶ್ ಹಾಗೂ ಭವ್ಯ ಎಂಆರ್. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251-252-582 ಮತ್ತೊಂದು 251-585-089. ಮೈಸೂರಿನ ಎಸ್ಟಿಡಿ ಕೋಡ್ 0821. ಗಮನಿಸಿ, ಜುಲೈ 1ನೇ ತಾರೀಕು ಬುಧವಾರ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಕೇಳಬಹುದು.
4: ಕೃಷಿ ನಿರಂತರ,
5: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿ.

ಸ್ನೇಹಿತರೆ, ಇದರೊಂದಿಗೆ ಇಂದಿನ ಕೃಷಿಂಗ ಕಾರ್ಯಕ್ರಮದಲ್ಲಿ ಭಾರತದ ಕೃಷಿ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವರ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಮುಕ್ತವಾಯಿತು. ನಾಳೆ 6:51 ICC ಮಹಿಳಾ T20 ವಿಶ್ವಕಪ್ ದೆಹಲಿ ಕೇಂದ್ರದ ಸಹಪ್ರಸಾದಲ್ಲಿ ವೀಕ್ಷಕ ವಿವರಣೆ ಇರುವುದರಿಂದ ಕೃಷಿರಂಗ ಕಾರ್ಯಕ್ರಮ ಇರುವುದಿಲ್ಲ. ನಾಳೆ ಬೆಳಿಗ್ಗೆ 6:50 ರೈತರಿಗೆ ಸಲಹೆಯನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಕೇಳಬಹುದು. ನಮ್ಮ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರ.

ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ 3 ದಿನಗಳ ಸೆಷೆಲ್ಸ್ ಪ್ರವಾಸ, ಸೆಷೆಲ್ಸ್ ಅಧ್ಯಕ್ಷರಿಂದ ಆತ್ಮೀಯ ಸ್ವಾಗತ. ದೂರದೃಷ್ಟಿಯೊಂದಿಗೆ ಬೆಂಗಳೂರು ನಗರ ನಿರ್ಮಾಣದಲ್ಲಿ ಕೆಂಪೇಗೌಡರ ಪಾತ್ರ ಅನನ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸಹಕಾರಿ ವಲಯದ ಸಂಚಾರ ವೇದಿಕೆ ಭಾರತ್ ಟ್ಯಾಕ್ಸಿ ಇನ್ನೆರಡು ವರ್ಷಗಳಲ್ಲಿ 500 ನಗರಗಳಿಗೆ ವಿಸ್ತರಣೆ, ಕೇಂದ್ರ ಸಚಿವ ಅಮಿತ್ ಶಾ. ಹಾಗೂ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3 ದಿನಗಳ ಅಧಿಕೃತ ಭೇಟಿಗಾಗಿ ಇಂದು ಸೆಷೆಲ್ಸ್ ತಲುಪಿದ್ದಾರೆ. ಸೆಷೆಲ್ಸ್ನ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹೆರ್ಮೆನಿ ಅವರು ವಿಮಾನ ನಿಲ್ದಾಣದಲ್ಲಿ ನೀಡಿದ ಆತ್ಮೀಯ ಸ್ವಾಗತಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ಸೆಷೆಲ್ಸ್ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ಮಹತ್ವದ ಕಡಲ ಸಹಭಾಗಿತ್ವದ ಹಾಗೂ ಆತ್ಮೀಯ ಮಿತ್ರ ರಾಷ್ಟವಾಗಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ಭಾರತ ಮತ್ತು ಸೆಷೆಲ್ಸ್ ನಡುವಿನ ದೀರ್ಘಕಾಲದ ಸ್ನೇಹ ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸುವುದು ಹಾಗೂ ಉಭಯ ದೇಶಗಳ ಜನರ ಹಿತಾಸಕ್ತಿಗಾಗಿ ಪರಸ್ಪರ ಸಹಕಾರ ವಿಸ್ತರಿಸಲು ಈ ಭೇಟಿ ಮಹತ್ವದ್ದಾಗಿರಲಿದೆ ಎಂದು ಪ್ರಧಾನಮಂತ್ರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಭಾರತದ ವಿವಿಧ ಭಾಗಗಳ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಅನಿವಾಸಿ ಭಾರತೀಯರು ಸಂರಕ್ಷಿಸಿ ಆಚರಿಸುತ್ತಿರುವುದು ಶ್ಲಾಘನೀಯ ಎಂದು ಅವರು ಹೇಳಿದ್ದಾರೆ. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ ನೀಡಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಉಪರಾಷ್ಟಪತಿ, ಮಹತ್ವದ ದೂರದೃಷ್ಟಿಯೊಂದಿಗಿನ ನಾಡಪ್ರಭು ಕೆಂಪೇಗೌಡರ ಪ್ರಯತ್ನವು ವ್ಯರ್ಥವಾಗಲಿಲ್ಲ. ಅವರು ಅಂದು ನಿರ್ಮಿಸಿದ ಕೆರೆಗಳು ಇಂದು ಕುಡಿಯುವ ನೀರಿನ ಮೂಲಗಳಾಗಿವೆ. ವಿದ್ವಾಂಸರು, ಕುಶಲಕರ್ಮಿಗಳು, ಕಾರ್ಮಿಕರು ಹೀಗೆ ಎಲ್ಲ ವರ್ಗದ ಜನರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿದ್ದರು ಎಂದು ಹೇಳಿದರು. ಕೆಂಪೇಗೌಡರು ಅನೇಕ ಸಸಿಗಳನ್ನು ನೆಟ್ಟಿದ್ದು ಇಂದು 500 ವರ್ಷಗಳ ನಂತರವೂ ಬೆಂಗಳೂರು ಹಸಿರು ನಗರವಾಗಿದೆ. ಅವರು ದೇವಾಲಯಗಳನ್ನು ನಿರ್ಮಿಸಿ ಸಮಾಜದ ಜನರಲ್ಲಿ ಸಾಂಸ್ಕೃತಿಕ ಮಹತ್ವವನ್ನು ಪೋಷಿಸಿದ್ದರು ಎಂದು ಸಿಪಿ ರಾಧಾಕೃಷ್ಣನ್ ವಿವರಿಸಿದರು. ಬೆಂಗಳೂರಿನ ನೀರಿನ ಸಮಸ್ಯೆ ನಿವಾರಣೆಯಾಗಬೇಕು. ರೈತ ಯಾವ ರಾಜ್ಯದವರೇ ಆದರೂ ಅವರ ಸ್ಥಾನ ಬದಲಾಗದು. ರೈತರಿಗೆ ಸಮಾನವಾಗಿ ನೀರು ಹಂಚಿಕೆಯಾಗಬೇಕು. ಕರ್ನಾಟಕ ತಮಿಳುನಾಡು ನಡುವಿನ ಜಲವಿವಾದ ಇತ್ಯರ್ಥವಾಗಬೇಕು. ಜಲವಿವಾದ ಇತ್ಯರ್ಥಕ್ಕೆ ನದಿ ಜೋಡಣೆ ಉತ್ತಮ ಪರಿಹಾರ ಎಂದು ಉಪರಾಷ್ಟಪತಿ ಕಿವಿಮಾತು ಹೇಳಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮಾತನಾಡಿ, ಮುನ್ನೋಟದೊಂದಿಗೆ ಬೃಹತ್ ನಗರವಾಗಿ ಬೆಂಗಳೂರನ್ನು ಕೆಂಪೇಗೌಡರು ರೂಪಿಸಿದರು. ಅವರು ಕೇವಲ ರಸ್ತೆಗಳು ಮತ್ತು ಕಟ್ಟಡಗಳನ್ನು ನಿರ್ಮಿಸಲಿಲ್ಲ, ಜಲ ಸಂರಕ್ಷಣೆಗೆ ಆದ್ಯತೆ ನೀಡಿದರು. ಸಮಗ್ರ ಸಮಾಜ ನಿರ್ಮಾಣಕ್ಕೆ ಎಲ್ಲ ಸಮುದಾಯಗಳಿಗೂ ಸಮಾನ ಆದ್ಯತೆ ನೀಡಿದರು ಎಂದು ಸ್ಮರಿಸಿದರು. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮಾತನಾಡಿ, ಕೆಂಪೇಗೌಡರ ದೂರದೃಷ್ಟಿಯಿಂದ ಬೆಂಗಳೂರು ನಗರ ಅಂತಾರಾಷ್ಟೀಯ ಖ್ಯಾತಿ ಪಡೆದಿದೆ. ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಕೆಂಪೇಗೌಡರು ಕೆರೆಗಳನ್ನು ನಿರ್ಮಿಸಿದ್ದು ಅವುಗಳನ್ನು ಉಳಿಸಿಕೊಳ್ಳಬೇಕಾದ ಜವಾಬ್ದಾರಿ ನಮ್ಮದು ಎಂದರು. ವಿಶ್ವದ ಯಾವುದೇ ದೇಶದ ಆರ್ಥಿಕತೆಯ ಬಲವು ಅದರ ಅತಿ ಸಣ್ಣ ಮತ್ತು ಮಧ್ಯಮ ಉದ್ದಿಮೆ ಎಂಎಸ್ಎಂಇ ವಲಯದ ಕೊಡುಗೆಯ ಮೇಲೆ

0: ಅವಲಂಬಿತವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಎಂಎಸ್ಎಂಇ ದಿನ 2026 ಉದ್ಯಮಿ ಭಾರತ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಭಾರತದಲ್ಲಿ ಎಂಎಸ್ಎಂಇ ವಲಯವು ಮೊದಲ ತಲೆಮಾರಿನ ಉದ್ಯಮಿಗಳ ಸ್ಥೈರ್ಯ ಮತ್ತು ಉದ್ಯಮಶೀಲತೆಯ ಪ್ರತೀಕವಾಗಿದೆ ಎಂದರು. ದೇಶದ ಒಟ್ಟು ರಫ್ತಿನಲ್ಲಿ ಎಂಎಸ್ಎಂಇ ವಲಯ ಶೇಕಡ 50% ಕೊಡುಗೆ ನೀಡುತ್ತಿರುವುದರ ಜೊತೆಗೆ ಉನ್ನತ ಗುಣಮಟ್ಟದ ಮಾನದಂಡಗಳನ್ನು ನಿರಂತರವಾಗಿ ಕಾಯ್ದುಕೊಂಡಿದೆ ಎಂದು ತಿಳಿಸಿದರು. 2047 ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಪಯಣದಲ್ಲಿ ಎಂಎಸ್ಎಂಇ ವಲಯವು ಅತ್ಯಂತ ಬಲಿಷ್ಠ ಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು. ದೇಶದ ಎಲ್ಲ ಎಂಎಸ್ಎಂಇ ಘಟಕಗಳ ಸಾರ್ವತ್ರಿಕ ನೋಂದಣಿಗೆ ಉತ್ತೇಜನ ನೀಡುವಂತೆ ಎಂಎಸ್ಎಂಇ ಸಚಿವಾಲಯಕ್ಕೆ ಸಲಹೆ ನೀಡಿದ ಉಪರಾಷ್ಟಪತಿ, ಹೆಚ್ಚಿನ ನೋಂದಣಿಯಿಂದ ನಿಖರ ಮಾಹಿತಿಯ ಸಂಗ್ರಹ ಸಾಧ್ಯವಾಗಲಿದ್ದು ವಲಯದ ನೈಜ ಅಗತ್ಯಗಳಿಗೆ ಅನುಗುಣವಾಗಿ ಪರಿಣಾಮಕಾರಿ ನೀತಿಗಳನ್ನು ರೂಪಿಸಲು ನೆರವಾಗಲಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವ ಜಿತನ್ ರಾಮ್ ಮಾಂಜಿ, ಪ್ರತಿಯೊಬ್ಬ ಉದ್ಯಮಿಗೂ ಹೊಸತನಕ್ಕೆ ಅವಕಾಶ, ಬೆಳವಣಿಗೆ ಹಾಗೂ ರಾಷ್ಟ್ರ ನಿರ್ಮಾಣದಲ್ಲಿ ಪಾಲ್ಗೊಳ್ಳಲು ಸಮಾನ ಅವಕಾಶ ಕಲ್ಪಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ದೇಶದ ಎಂಎಸ್ಎಂಇ ವಲಯವನ್ನು ಮತ್ತಷ್ಟು ಸಬಲಗೊಳಿಸುವ ಪಿಎಂಇಜಿಪಿ 2.0 ಪೋರ್ಟಲ್, ಸಮಾಧಾನ್ 2.0 ಪೋರ್ಟಲ್ ಸೇರಿದಂತೆ ಹಲವು ಡಿಜಿಟಲ್ ವೇದಿಕೆಗಳು ಪೋರ್ಟಲ್ಗಳಿಗೂ ಉಪರಾಷ್ಟಪತಿ ಚಾಲನೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಸಹಕಾರಿ ವಲಯದ ಸಂಚಾರಿ ವೇದಿಕೆಯಾದ ಭಾರತ್ ಟ್ಯಾಕ್ಸಿಯನ್ನು ಇನ್ನು 2 ವರ್ಷಗಳಲ್ಲಿ ದೇಶದ 500 ನಗರ ಪಟ್ಟಣಗಳಿಗೆ ವಿಸ್ತರಿಸಲಾಗುವುದು ಎಂದು ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಭಾರತ್ ಟ್ಯಾಕ್ಸಿ ಅಧಿಕೃತ ಚಾಲನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಉಪಕ್ರಮವು ಸಹಕಾರಿ ವಲಯದ ಪರಿವರ್ತನಕಾರಿ ಉಪಕ್ರಮವಾಗಿದೆ. ಇದು ನ್ಯಾಯಸಮ್ಮತ ಮತ್ತು ಪಾರದರ್ಶಕ ಸಂಚಾರ ವ್ಯವಸ್ಥೆಯನ್ನು ಒದಗಿಸುವ ಉದ್ದೇಶ ಹೊಂದಿದೆ. ಈ ಮೂಲಕ ಸಾರಥಿ ಎಂದು ಕರೆಯಲ್ಪಡುವ ಚಾಲಕರಿಗೆ ತಮ್ಮ ಗಳಿಕೆಯ ಬಹುಪಾಲು ಸಿಗುವಂತೆ ಖಾತರಿಪಡಿಸಲಾಗುವುದು. ಅದೇ ವೇಳೆ ಪ್ರಯಾಣಿಕರಿಗೂ ಸುರಕ್ಷಿತ ಮತ್ತು ಕೈಗೆಟುಕುವ ಸಾರಿಗೆ ವ್ಯವಸ್ಥೆ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದು ವಿವರಿಸಿದರು. ಗುಜರಾತ್ ಮೆಟ್ರೋ ರೈಲು ನಿಗಮ, ಅಹಮದಾಬಾದ್ ನಗರಪಾಲಿಕೆ, ಗುಜರಾತ್ ರಾಜ್ ಸಹಕಾರಿ ಬ್ಯಾಂಕ್, ಪ್ರಮುಖ ವಿಮಾನ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳೊಂದಿಗೆ ಭಾರತ್ ಟ್ಯಾಕ್ಸಿ ಒಡಂಬಡಿಕೆಗೆ ಸಹಿ ಹಾಕಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಕಾಶವಾಣಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11:00 ಪ್ರಸಾರವಾಗಲಿದೆ. ಇದು ಮನದ ಮಾತು ಕಾರ್ಯಕ್ರಮದ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಭಾಷಣದ ನಂತರ ಪ್ರಾದೇಶಿಕ ಅವತರಣಿಕೆಗಳಲ್ಲಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಮಾಜಿ ಪ್ರಧಾನಮಂತ್ರಿ ಪಿವಿ ನರಸಿಂಹರಾವ್ ಅವರ 105ನೇ ಜನ್ಮದಿನದ ಅಂಗವಾಗಿ ಪ್ರಧಾನಮಂತ್ರಿಗಳ ಸಂಗ್ರಹಾಲಯ ಮತ್ತು ಗ್ರಂಥಾಲಯ ಪಿಎಂಎಂಎಲ್ನಲ್ಲಿ ಇಂದು ಆಯೋಜಿಸಲಾದ ವಿಶೇಷ ಪ್ರದರ್ಶನಕ್ಕೆ ಪಿಎಂಎಂಎಲ್ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷ ನೃಪೇಂದ್ರ ಮಿಶ್ರಾ ಚಾಲನೆ ನೀಡಿದರು. ಈ ಪ್ರದರ್ಶನದಲ್ಲಿ ಪಿವಿ ನರಸಿಂಹರಾವ್ ಅವರ ಜೀವನ ಪಯಣವನ್ನು ಬಿಂಬಿಸುವ ಅಪರೂಪದ ಛಾಯಾಚಿತ್ರಗಳು, ಅಧಿಕೃತ ದಾಖಲೆಗಳು, ಭಾಷಣಗಳು, ಪತ್ರ ವ್ಯವಹಾರಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಸಾರ್ವಜನಿಕರ ವೀಕ್ಷಣೆಗೆ ಇರಿಸಲಾಗಿದೆ. ಭಾರತದ ಇತಿಹಾಸದ ಮಹತ್ವದ ಘಟ್ಟದಲ್ಲಿ ಅವರ ನಾಯಕತ್ವ, ವಿಶೇಷವಾಗಿ ದೇಶದ ಆರ್ಥಿಕ ವ್ಯವಸ್ಥೆಗೆ ಹೊಸ ದಿಕ್ಕು ನೀಡಿದ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದಂತಹ ಮಹತ್ವದ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತರುವಲ್ಲಿ ಬಹುಮುಖ ವ್ಯಕ್ತಿತ್ವದ ಅವರ ಪಾತ್ರವನ್ನು ಪ್ರಮುಖವಾಗಿ ಪ್ರದರ್ಶಿಸಲಾಗಿದೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸರ್ಕಾರದಲ್ಲಿ ವಿದೇಶಾಂಗ, ಗೃಹ ಮತ್ತು ರಕ್ಷಣಾ ಸಚಿವರು ಸೇರಿದಂತೆ ಹಲವು ಪ್ರಮುಖ ಹುದ್ದೆಗಳನ್ನು ಪಿವಿ ನರಸಿಂಹರಾವ್ ಅಲಂಕರಿಸಿದ್ದರು. ಅವರು 1991 ಜೂನ್ 21ರಿಂದ 1996 ಮೇ 16ರವರೆಗೆ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು. ರಾಷ್ಟ್ರ

ಸಲ್ಲಿಸಿದ ಅಸಾಧಾರಣ ಸೇವೆ ಗುರುತಿಸಿ ಅವರಿಗೆ 2024ರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜಪಾನ್ನ ಯಾತ್ಸುಶಿರೋದಲ್ಲಿ ನಡೆಯುತ್ತಿರುವ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡ ತನ್ನ ಮೊದಲ ಗುಂಪು ಸಿ ಪಂದ್ಯದಲ್ಲಿ ಕಜಾಕಿಸ್ತಾನ ವಿರುದ್ಧ 2-0 ಅಂತರದ ಗೆಲುವು ದಾಖಲಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಮಹಿಳೆಯರ ಡಬಲ್ಸ್ನಲ್ಲಿ ದುರ್ಗಾ ಈಶಾ ಕಂಡ್ರಾಪು ಮತ್ತು ಕೀರ್ತಿ ಮಂಚಾಲಾ ಜೋಡಿ ಕಜಾಕಿಸ್ತಾನದ ಅಲಿಸ್ಸಾ ಕುಲೇಶೋವಾ ಮತ್ತು ಡಯಾನಾ ನಾಮೆನೋವಾ ವಿರುದ್ದ 11-5 ಅಂತರದಿಂದ ಜಯಗಳಿಸಿ ಭಾರತಕ್ಕೆ ಶುಭಾರಂಭ ನೀಡಿತು. ನಂತರ ನಡೆದ ಮಿಶ್ರ ಡಬಲ್ಸ್ ಪಂದ್ಯದಲ್ಲಿ ಪುನೀತ್ ಸುರೇಶ್ ಮತ್ತು ದೀಪ್ತಿ ರಾಜ್ ಅದಿತಿ ಜೋಡಿ ಮುಸ್ತಫಾ ಮಲಿಕ್ ಜಾನ್ ಹಾಗೂ ಅಲಿಸ್ಸಾ ಕುಲೇಶೋವಾ ವಿರುದ್ದ 11-10 ಅಂತರದ ಗೆಲುವು ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ 3 ದಿನಗಳ ಸೆಷಲ್ಸ್ ಪ್ರವಾಸ, ಸೆಷಲ್ಸ್ ಅಧ್ಯಕ್ಷರಿಂದ ಆತ್ಮೀಯ ಸ್ವಾಗತ. ದೂರದೃಷ್ಟಿಯೊಂದಿಗೆ ಬೆಂಗಳೂರು ನಗರ ನಿರ್ಮಾಣದಲ್ಲಿ ಕೆಂಪೇಗೌಡರ ಪಾತ್ರ ಅನನ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಸಹಕಾರಿ ವಲಯದ ಸಂಚಾರ ವೇದಿಕೆ ಭಾರತ್ ಟ್ಯಾಕ್ಸಿ 2 ವರ್ಷಗಳಲ್ಲಿ 500 ನಗರಗಳಿಗೆ ವಿಸ್ತರಣೆ, ಕೇಂದ್ರ ಸಚಿವ ಅಮಿತ್ ಶಾ. ಹಾಗೂ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಎರಡನೇ ಹಂತದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ ಐವರು ಸಾಧಕರಿಂದ ಪ್ರಶಸ್ತಿ ಸ್ವೀಕಾರ. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣದಿಂದ ಒಮ್ಮತದ ತೀರ್ಮಾನ. ದೇಶಾದ್ಯಂತ ನಾಳೆಯಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ. ಹವಾಮಾನ ಬದಲಾವಣೆ, ದೂರ ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ಎರಡನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026ರ ಪದ್ಮ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. 2 ಪದ್ಮ ವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ ಒಟ್ಟು 65 ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾಕ್ಟರ್ ಪ್ರಭಾಕರ್ ಕೋರೆ, ಶಿಕ್ಷಣ ತಜ್ಞ ಶಶಿಶೇಖರ್ ವೆಂಪತಿ, ಹೇಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭ ವೆಂಕಟೇಶ್ ಅಯ್ಯಂಗಾರ್ ಅವರು ರಾಷ್ಟ್ರಪತಿಯವರಿಂದ ಪ್ರಶಸ್ತಿ ಸ್ವೀಕರಿಸಿದರು. ಉದ್ಯಮಿ ಟಿಟಿ ಜಗನ್ನಾಥನ್ ಅವರಿಗೆ ಮರಣೋತ್ತರವಾಗಿ ಸಂದ ಪ್ರಶಸ್ತಿಯನ್ನು ಅವರ ಪುತ್ರ ಮುಕುಂದ್ ಸ್ವೀಕರಿಸಿದರು. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳು ಸೇರಿ ಒಮ್ಮತದ ಐತಿಹಾಸಿಕ ತೀರ್ಮಾನ ಕೈಗೊಂಡಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಮುನಿರಾಬಾದ್ನ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನವಲಿ ಸಮಾನಾಂತರ ಜಲಾಶಯ ಹೂಳೆತ್ತುವ ವಿಚಾರ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಎಲ್ಲರೂ ಸೇರಿ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದು, ಈ ತೀರ್ಮಾನವನ್ನು ಕೇಂದ್ರ ಸಚಿವರೇ ಪ್ರಕಟಿಸಲಿದ್ದಾರೆ ಎಂದು ಹೇಳಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಆಶಯದಡಿ 3 ರಾಜ್ಯಗಳ ರೈತರ ರಕ್ಷಣೆಗೆ ಐತಿಹಾಸಿಕ ತೀರ್ಮಾನ ತೆಗೆದುಕೊಳ್ಳಲಾಗಿದ್ದು, ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದು ಇತಿಹಾಸದ ಪುಟ ಸೇರಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಕೇವಲ 10-15 ಗೇಟನ್ನ ಬದಲಾಯಿಸಿ ಈ ಭಾಗದ ರೈತರನ್ನ ಭತ್ತದ ಕಳೆಯನ್ನ ಉಳಿಸುವಂತ ಕೆಲಸವನ್ನು ಮಾಡಿ ನಮಗೆ ಈ ಒಂದು ದೊಡ್ಡ ಸಾಧನೆ ಮಾಡಲಿಕ್ಕೆ ಅವಕಾಶ ಆಯಿತು. ಈ 33 ಗೇಟ್ಗಳನ್ನ ಬದಲಾಯಿಸಿ ಈ ನಮ್ಮ 3 ರಾಜ್ಯದ ರೈತರುಗಳನ್ನ ರಕ್ಷಣೆ ಮಾಡಲಿಕ್ಕೆ ಈ ಭಗವಂತ ಇಲ್ಲಿ ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಜೊತೆಗೂಡುವುದು ಆರಂಭ, ಜೊತೆಗೂಡು ಚರ್ಚಿಸುವುದು ಪ್ರಗತಿ, ಜೊತೆಗೂಡು ಕೆಲಸ ಮಾಡುವುದು ಯಶಸ್ಸು. ನಾವು 3 ಜನರು ಸೇರಿ ಐತಿಹಾಸಿಕ ವಿಚಾರವನ್ನ ಈ ನೀರನ್ನ ಯಾವ ರೀತಿ ರಕ್ಷಣೆಯನ್ನು ಮಾಡಬೇಕು, 33 TMC ನೀರನ್ನ ಯಾವ ರೀತಿ ಉಳಿಸಬೇಕು, ಮುಂದೆ ಈ ಡ್ಯಾಮ್ ಅನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ನಮ್ಮ ರೈತರ ಕುಟುಂಬದವರು, ರೈತರ ವೇದಿಕೆಯವರು ಏನು ಹರ್ಜಿಯನ್ನು ಕೊಟ್ಟಿದ್ದಾರೆ, ಏನು ಪ್ರತಿಪಾದನೆಯನ್ನು ಮಾಡಿದ್ದಾರೆ.

0: ನಾವು ಈ ಡ್ಯಾಮ್ ಇರ್ಬೋದು, ಈ ನೀರನ್ನು ಉಳಿಸಲಿಕ್ಕೆ ಊರು ತೆಗೆಯುವಂತ ವಿಚಾರ ಇರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆಯನ್ನು ಮಾಡಿ ನಾವೆಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯಕ್ಕೆ ರೈತರನ್ನ ರಕ್ಷಣೆ ಮಾಡಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ. ನಮ್ಮ ನೀರು ನಮ್ಮ ಹಕ್ಕು. ಆ ಹಕ್ಕಿಗೆ ಮೂರು ರಾಜ್ಯದ ರೈತರುಗಳನ್ನ ರಕ್ಷಣೆ ಮಾಡಲಿಕ್ಕೆ ಇಂತಹ ಒಂದು ಐತಿಹಾಸಿಕವಾದಂತಹ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ಮೂರು ರಾಜ್ಯಗಳ ಅನೇಕ ನೀರಾವರಿ ಸಮಸ್ಯೆಗಳನ್ನ, ಕೃಷ್ಣಾ, ಕಾವೇರಿ, ಗೋದಾವರಿ ಇವೆಲ್ಲ ನದಿಗಳನ್ನ ಯಾವ ರೀತಿ ಒಮ್ಮತವಾಗಿ ನಾವೆಲ್ಲ ಜೋಡಣೆ ಮಾಡಬೇಕು, ಯಾವ ರೀತಿ ರೈತರನ್ನು ಬದುಕಿಸ್ಬೇಕು, ಈ ಮೂರು ರಾಜ್ಯಗಳ ಸಮಸ್ಯೆಯನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು, ಆ ಕೆಲಸವನ್ನ ಮಾಡಲಿಕ್ಕೆ ಈ ಒಂದು ಐತಿಹಾಸಿಕವಾದಂತಹ ದಿನ ಇವತ್ತು ಸಾಕ್ಷಿಯಾಗಿದೆ. ಮತ್ತೊಂದು, ಈ ಭಾಗದಲ್ಲಿ ಈ ರಾಜ್ಯದಲ್ಲಿ ರೈತರ ಪರವಾಗಿ ನಿಂತ ಈ ಹಸಿರ ರೈತರ ಬದುಕಿಗೆ, ಈ ರೈತರಿಗೆ ಸಂಬಳ ಇಲ್ಲ, ಈ ರೈತರಿಗೆ ಪ್ರಮೋಷನ್ ಇಲ್ಲ, ಈ ರೈತರಿಗೆ ಪೆನ್ಷನ್ ಇಲ್ಲ, ಈ ರೈತರಿಗೆ ಲಂಚ ಇಲ್ಲ, ಈ ರೈತರಿಗೆ ರಿಟೈರ್ಮೆಂಟ್ ಇಲ್ಲ, ಈ ರೈತರನ್ನ ಬದುಕಿಸ್ಬೇಕು, ಈ ಭತ್ತದ ಕಣಕವನ್ನ ಕಾಪಾಡಬೇಕು ಅಂತ ಹೇಳಿ ಇಂತಹ ತೀರ್ಮಾನಗಳನ್ನೆಲ್ಲರ ಆಶೀರ್ವಾದದಿಂದ ನಾವು ತೆಗೆದುಕೊಂಡಿದ್ದೇವೆ.
1: ಇದೇ ವೇಳೆ ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ದೇಶಾದ್ಯಂತ ಇರುವ ಬಹುತೇಕ ಅಣೆಕಟ್ಟೆಗಳಲ್ಲಿ 15%ಕ್ಕಿಂತಲೂ ಹೆಚ್ಚು ಹೂಳು ತುಂಬಿಕೊಂಡಿದ್ದು ಜಲಾಶಯಗಳ ನೀರು ಸಂಗ್ರಹಣಾ ಸಾಮರ್ಥ್ಯ ಗಣನೀಯವಾಗಿ ಕುಸಿದಿದೆ. ಈ ಹಿನ್ನೆಲೆಯಲ್ಲಿ ಅಣೆಕಟ್ಟೆಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ನೂತನ ಗೇಟ್ಗಳಿಂದ ಮೂರು ರಾಜ್ಯಗಳ ತಲೆಮಾರುಗಳ ಸಮಸ್ಯೆಗೆ ಮುಕ್ತಿ ದೊರೆತಿದೆ ಎಂದು ತೆಲಂಗಾಣ ಮುಖ್ಯಮಂತ್ರಿ ಎಂ ರೇವಂತ್ ರೆಡ್ಡಿ ತಿಳಿಸಿದ್ದಾರೆ. ಲಕ್ಷಾಂತರ ರೈತರ ಕಣ್ಣೀರು ಒರೆಸುವ ನಿಟ್ಟನಲ್ಲಿ ಇದು ಪರಿಹಾರವಾಗಲಿದೆ ಎಂದು ಹೇಳಿದ್ದಾರೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾತನಾಡಿ ಗೋದಾವರಿ, ಕಾವೇರಿ ನದಿಗಳ ಜೋಡಣೆಗೆ ಆಗ್ರಹಿಸಿದ್ದಾರೆ. ದೇಶಾದ್ಯಂತ ನಾಳೆಯಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಜರುಗಲಿದೆ. 5 ವರ್ಷದ ಒಳಗಿನ ಯಾವುದೇ ಮಗು ಲಸಿಕೆಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕು ಎಂದು ಎಲ್ಲಾ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. 2014ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನು ಪೋಲಿಯೋ ಮುಕ್ತ ದೇಶ ಎಂದು ಘೋಷಣೆ ಮಾಡಿದೆ. ಆದರೂ ನೆರೆಯ ರಾಷ್ಟಗಳಾದಂತಹ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳಲ್ಲಿ ಕೆಲವು ಪೋಲಿಯೋ ಪ್ರಕರಣಗಳು ವರದಿಯಾಗುತ್ತಿದ್ದು ಹೆಚ್ಚಿನ ನಿಗಾ ವಹಿಸುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಭಾರತದಲ್ಲಿ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಮುಂದುವರಿಸಲಾಗುತ್ತಿದೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆಯ ಸಮಾರೋಪ ಸಮಾರಂಭ ಜರುಗಿತು. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಸಚಿವರಾದಂತಹ ಡಾ ಜಿತೇಂದ್ರ ಸಿಂಗ್ ಭಾಗಿಯಾಗಿದ್ದರು. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳಾದಂತಹ ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಭಾರತ, ಇಂಡೋನೇಷ್ಯಾ, ಇರಾನ್, ರಷ್ಯಾ ಸೇರಿದಂತೆ 10 ರಾಷ್ಟಗಳ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು 26 ಹಿರಿಯ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಈ ಕುರಿತಂತೆ ಆಕಾಶವಾಣಿಗೆ ಮಾಹಿತಿ ನೀಡಿದ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್, ದೂರಸಂವೇದಿ ಪ್ರಯೋಜನಗಳು, ಹವಾಮಾನ ಬದಲಾವಣೆ, ವಿಪತ್ತು ನಿರ್ವಹಣೆ ಸೇರಿದಂತೆ ಹಲವು ವಿಷಯಗಳ ಕುರಿತಂತೆ ಚರ್ಚೆ ನಡೆದಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂದು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.
2: BRICS Head of Space Agency meeting 2026 was conducted in Bangalore under the chairship of India. In fact, we had 26 delegates from 10 countries participated in this program along with people from ISRO, InSpace and the Department of Space. There were a lot of discussion on the usage of remote sensing satellite constellation for the socio-economic benefit of BRICS countries, including disaster management, climate change and other aspects. We also discussed about the details on the sustainability through debris-free mission management systems. In fact, it was a quite interesting thing, and we are also going to include a couple of more countries. 5 more countries are also going to be a part of this system, and under the visionary leadership of Honorable Prime Minister of India, and the entire space ecosystem in our country is growing, and this discussion is going to really take us forward globally. Today, the country is having upper hand in the space activities, and it is quite interesting that all the head of space agencies of BRICS countries had a common agenda of the global growth and growth utilization of the space activities for the benefit of the BRICS countries. Debris-free mission management system for the sustainability of the space activities. You know, the space is not only for the present generation, we have to also ensure it is safely available for the future generations.
1: ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಬೆಂಗಳೂರಿನ ಸೆಂಟರ್ ಫಾರ್ ಏರ್ ಬೋನ್ಸ್ ಸಿಸ್ಟಮ್ಸ್ ಕ್ಯಾಬ್ಸ್ನಲ್ಲಿ ನಡೆದಂತಹ

0: ಸಮಾರಂಭದಲ್ಲಿ ನೇತ್ರ ಯುದ್ಧ ವಿಮಾನದ ನಿಯಂತ್ರಣ ವ್ಯವಸ್ಥೆಯ ಅಂತಿಮ ಕಾರ್ಯಾಚರಣೆಗೆ ಅನುಮತಿ ನೀಡಿದೆ. ರಕ್ಷಣಾ ಸಿಬ್ಬಂದಿ ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಅಂತಿಮ ಕಾರ್ಯಾಚರಣೆಗೆ ಔಪಚಾರಿಕವಾಗಿ ಅನುಮತಿ ನೀಡಿರುವುದಾಗಿ ಘೋಷಣೆ ಮಾಡಿದ್ದಾರೆ. ಭಾರತೀಯ ವಾಯುಪಡೆಯ ಆಕಾಶದಲ್ಲಿ ಕಣ್ಣು ಎಂದು ಕರೆಯಲ್ಪಡುವ ಈ ನೇತ್ರ ಯುದ್ಧ ವಿಮಾನವು ಎಲ್ಲ ಅಭಿವೃದ್ಧಿ ಮತ್ತು ಕಾರ್ಯಾಚರಣೆಯ ಪ್ರಯೋಗಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಬಳಿಕ ಮಾತನಾಡಿದ ಅವರು, ಭವಿಷ್ಯದ ಮಿಲಿಟರಿ ಕಾರ್ಯಾಚರಣೆಗಳು ಮಾನವ ಸಹಿತ ಮತ್ತು ಮಾನವರಹಿತ ವ್ಯವಸ್ಥೆಗಳು ಹಾಗೂ ಕೃತಕ ಬುದ್ಧಿಮತ್ತೆಯ ಸಂಯೋಜನೆಯನ್ನು ಒಳಗೊಂಡಿರುತ್ತದೆ ಎಂದು ಬಣ್ಣಿಸಿದ್ದಾರೆ. ರಾಜ್ಯದಲ್ಲಿ ಇದೇ 30ರಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಅರ್ಹ ಮತದಾರರು ಚುನಾವಣಾ ಪ್ರಕ್ರಿಯೆಯಿಂದ ವಂಚಿತರಾಗಬಾರದು ಹಾಗೂ ಯಾವುದೇ ಅನರ್ಹ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಉಳಿಯಬಾರದು ಎಂಬ ಉದ್ದೇಶದಿಂದ ಕೇಂದ್ರ ಚುನಾವಣಾ ಆಯೋಗವು ಪರಿಷ್ಕರಣೆ ನಡೆಸುತ್ತಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಪ್ರತಿಕ್ರಿಯಿಸಿರುವ ರಾಜ್ಯದ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬು ಕುಮಾರ್, ರಾಜ್ಯದ ಜನತೆ ಎಸ್ಐಆರ್ ಬಗ್ಗೆ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ.
1: ಜೂನ್ 30ನೇ ತಾರೀಕಿಂದ ಜುಲೈ 29ವರೆಗೂ ನಮ್ಮ ಬಿಎಲ್ಒಗಳು ಪ್ರತಿಯೊಂದು ಮತದಾರರ ಮನೆಗೆ ಬಂದು ಎನಿಮರೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡುತ್ತಾರೆ. ನಾವು ಮತದಾರರ ಹತ್ರ ತುಂಬಾ ವಿನಮ್ರತೆಯಿಂದ ಕೇಳಿಕೊಳ್ತೀವಿ, ದಯವಿಟ್ಟು ತಮ್ಮ ಫೋಟೋವನ್ನ ಆ ಫಾರ್ಮ್ ಅಲ್ಲಿ ಹಚ್ಚಿ ಫಿಲ್ಅಪ್ ಮಾಡಿ ಸಹಿ ಮಾಡಿ ಬಿಎಲ್ ಹತ್ರ ವಾಪಸ್ ಕೊಡಿ ಎಂದು ನಾನು ಎಲ್ಲ ಮತದಾರರಿಗೂ ಪ್ರೀತಿಯಿಂದ ಕೇಳಿಕೊಳ್ತೇನೆ.
0: ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಬಿತ್ತರಗೊಳ್ಳಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಮೂಡಿಬರಲಿದೆ. ಬೆಂಗಳೂರು ಆಕಾಶವಾಣಿಯ ಸಿಬ್ಬಂದಿಗಾಗಿ ಬೆಂಗಳೂರಿನ ನಿಮ್ಹಾನ್ಸ್ ಸಮುದಾಯ ಸಂಪರ್ಕ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ಹೆಚ್ಚುವರಿ ಪ್ರಾಧ್ಯಾಪಕರಾದಂತಹ ಡಾ ಅಜಯ್ ಕುಮಾರ್ ಸಿಬ್ಬಂದಿಗೆ ಉತ್ತಮ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳುವ ಮಹತ್ವವನ್ನು ತಿಳಿಸಿದರು. ಆತಂಕ, ಕೆಲಸದ ಒತ್ತಡ ಮತ್ತು ತಂತ್ರಜ್ಞಾನ ವ್ಯಸನವನ್ನು ನಿರ್ವಹಿಸಲು ಪ್ರಾಯೋಗಿಕ ತಂತ್ರಗಳನ್ನು ಅವರು ಪ್ರದರ್ಶಿಸಿದರು. ಆರೋಗ್ಯಕರ ಕೆಲಸ ಜೀವನ ಸಮತೋಲನದ ಅಗತ್ಯವನ್ನು ಒತ್ತಿ ಹೇಳಿದರು. ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ಮೈಸೂರಿನ ಸಂಸದರ ಕಚೇರಿಯಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಜನಕಲ್ಯಾಣ ಮತ್ತು ಪ್ರಗತಿಪರ ಯೋಜನೆಗಳ ಮೇಳ ಆಯೋಜನೆ ಮಾಡಲಾಗಿತ್ತು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅರ್ಹ ಫಲಾನುಭವಿಗಳಿಗೆ ವೃದ್ಧಾಪ್ಯ ವೇತನ, ವಿಧವಾ ವೇತನ ಮತ್ತು ವಿಶೇಷ ಚೇತನರ ವೇತನ ಸೇರಿದಂತೆ ವಿವಿಧ ಕೇಂದ್ರ ಪುರಸ್ಕೃತ ಯೋಜನೆಗಳ ಸೌಲಭ್ಯಗಳನ್ನು ವಿತರಿಸಿದರು. ಮೇಳದಲ್ಲಿ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳ ಕುರಿತು ಮಾಹಿತಿ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಬಳಿಕ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಸಮಾಜದ ಪ್ರತಿಯೊಬ್ಬರಿಗೂ ತಲುಪುವಂತಹ ಅನೇಕ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ. ಕ್ಷೇತ್ರದ ಜನರು ಮತ್ತು ಕೇಂದ್ರ ಸರ್ಕಾರದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲು ಈ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ಮಾದಕ ವಸ್ತುಗಳ ಜಾಲ ನಿಗ್ರಹಿಸಲು ಆಪರೇಷನ್ ತೂಫಾನ್ ಅಡಿಯಲ್ಲಿ ಸಹಕಾರ ನೀಡುವಂತೆ ಕರ್ನಾಟಕ, ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಗಳಿಗೆ ಕೇರಳ ಮುಖ್ಯಮಂತ್ರಿ ವಿ ಡಿ ಸತೀಶನ್ ಪತ್ರ ಬರೆದಿದ್ದಾರೆ. ಆಪರೇಷನ್ ತೂಫಾನ್ ಕಳ್ಳ ಸಾಗಾಣೆದಾರರ ಹಣಕಾಸು ಜಾಲಗಳನ್ನು ಗುರಿಯಾಗಿಸಿಕೊಂಡು ಅಕ್ರಮವಾಗಿ ಸಂಪಾದಿಸಿದ ಆಸ್ತಿಗಳನ್ನು ವಶಪಡಿಸಿಕೊಳ್ಳಲು ಮುಂದಾಗಿದೆ. ಕೇರಳಂ ಪೊಲೀಸರು ಈಗಾಗಲೇ ಹಲವಾರು ಅಂತಾರಾಷ್ಟೀಯ ಮಾದಕ ವಸ್ತು ಕಳ್ಳ ಸಾಗಾಣೆದಾರರನ್ನು ಬಂಧಿಸಿದ್ದು, ಇನ್ನು ಹೆಚ್ಚಿನ ಕಾರ್ಯಾಚರಣೆಗೆ ಸಂಘಟಿತ ಯೋಜನೆ ಅತ್ಯಗತ್ಯ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಐಸಿಎಆರ್ ಕಾರ್ಯದರ್ಶಿ ಜ್ಞಾನೇಂದ್ರ ಡಿ ತ್ರಿಪಾಠಿ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಐಸಿಎಆರ್ಗೆ ಭೇಟಿ ನೀಡಿದರು. ಈ ವೇಳೆ ತೋಟಗಾರಿಕೆ, ಸಂಶೋಧನಾ ನಾವೀನ್ಯತೆ, ತಂತ್ರಜ್ಞಾನ, ವಾಣಿಜ್ಯೀಕರಣ ಮತ್ತು ರೈತ ಕೇಂದ್ರಿತ ಅಭಿವೃದ್ಧಿಗೆ ಸಂಸ್ಥೆಯು ನೀಡುತ್ತಿರುವ ಅತ್ಯುತ್ತಮ ಕೊಡುಗೆಗಳನ್ನು ಶ್ಲಾಘಿಸಿದರು. ಬೆಳೆ ಸುಧಾರಣೆ, ಜಿಯೋಮಿಕ್ಸ್, ನೆರವಿನ ಸಂತಾನೋತ್ಪತ್ತಿ, ಬೀಜ ಉತ್ಪಾದನೆ, ಗುಣಮಟ್ಟದ ವಸ್ತುಗಳ ಉತ್ಪಾದನೆ, ಸಸ್ಯ ರಕ್ಷಣೆ ಮತ್ತು ತಂತ್ರಜ್ಞಾನ ವರ್ಗಾವಣೆಯಲ್ಲಿ ಸಂಸ್ಥೆಗಳ ಸಾಧನೆ ಬಗ್ಗೆ ಮಾಹಿತಿ ಪಡೆದುಕೊಂಡರು. ತೋಟಗಾರಿಕೆಯಲ್ಲಿ ಉತ್ಪಾದಕತೆ, ಲಾಭದಾಯಕತೆ ಮತ್ತು ಸುಸ್ಥಿರತೆಗೆ ಕೊಡುಗೆ ನೀಡುವ ರೈತ ಆಧಾರಿತ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಸಂಸ್ಥೆಯ ಪ್ರಯತ್ನಗಳನ್ನು ಅವರು ಶ್ಲಾಘಿಸಿದರು. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ಹಾಗೂ ಪ್ರವಾಸಿಗರಿಗೆ ವಿಶ್ವದರ್ಜೆಯ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನೂತನವಾಗಿ ನಮ್ಮ ಗೈಡ್ ಆನ್ಲೈನ್ ವೇದಿಕೆ ಸಿದ್ಧಪಡಿಸಲು ಪ್ರವಾಸೋದ್ಯಮ ಇಲಾಖೆ ಚಿಂತನೆ ನಡೆಸಿದೆ.

0: ವಿದೇಶಗಳಲ್ಲಿ ಪ್ರವಾಸಿಗರು ತಮಗೆ ಬೇಕಾದ ಗೈಡ್ಗಳನ್ನು ಆನ್ಲೈನ್ ಮೂಲಕವೇ ಕಾಯ್ದಿರಿಸುವ ವ್ಯವಸ್ಥೆಗಳು ಇವೆ. ಇದೇ ಮಾದರಿಯ ಅತ್ಯಾಧುನಿಕ ಆನ್ಲೈನ್ ವೇದಿಕೆಯನ್ನು ರಾಜ್ಯದಲ್ಲೂ ಪ್ರಾರಂಭಿಸುವುದು ಇಲಾಖೆಯ ಪ್ರಮುಖ ಉದ್ದೇಶವಾಗಿದೆ. ಈ ಹಿನ್ನೆಲೆಯಲ್ಲಿ ನೂತನ ವೆಬ್ಸೈಟ್ ಮತ್ತು ಆಪ್ ರಚಿಸಲು ಇಲಾಖೆ ಮುಂದಾಗಿದೆ. ಈ ನೂತನ ಆನ್ಲೈನ್ ವೇದಿಕೆಯಿಂದ ಪ್ರವಾಸಿಗರಿಗೆ ಸ್ಥಳೀಯ ಗೈಡ್ಗಳನ್ನು ಸುಲಭವಾಗಿ ಸಂಪರ್ಕಿಸಲು ಮತ್ತು ಪ್ರವಾಸಿ ತಾಣಗಳನ್ನು ಸರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ವೀಕ್ಷಿಸಲು ಅನುಕೂಲ ಆಗಲಿದೆ. ಈ ವಿನೂತನ ವೇದಿಕೆ ನಿರ್ಮಾಣಕ್ಕಾಗಿ ರಾಜ್ಯದ ಪ್ರತಿಭಾವಂತ ನವೋದ್ಯಮಗಳಿಗೆ ಅವಕಾಶ ನೀಡಲಾಗುವುದು ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ರಾಜ್ಯದ ಫೊರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯ ನಿರ್ದೇಶನಾಲಯವು ರಾಷ್ಟವೇ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ಮಡಿವಾಳದಲ್ಲಿರುವಂತಹ ಎಫ್ಎಸ್ಎಲ್ ಕಚೇರಿಗೆ ಭೇಟಿ ನೀಡಿ ಪರಿಶೀಲನಾ ಸಭೆ ನಡೆಸಿದ ಸಚಿವರು, ಕರ್ನಾಟಕದ ಫೊರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯವು ಅಪರಾಧ ತನಿಖೆಯಲ್ಲಿ ವೈಜ್ಞಾನಿಕ ನಿಖರತೆ, ತಾಂತ್ರಿಕ ಸಾಮರ್ಥ್ಯ ಮತ್ತು ವೇಗದ ವರದಿ ವ್ಯವಸ್ಥೆಯಲ್ಲಿ ದೇಶದ ಅತ್ಯುತ್ತಮ ಸಂಸ್ಥೆಗಳಲ್ಲಿ ಒಂದಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಎಫ್ಎಸ್ಎಲ್ಗೆ ರಾಷ್ಟೀಯ ಮಾನ್ಯತಾ ಮಂಡಳಿ ಮಾನ್ಯತೆ ದೊರೆತಿದ್ದು ಅಂತಾರಾಷ್ಟೀಯ ಗುಣಮಟ್ಟದ ಮಾನದಂಡಗಳಡಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ವೈಲ್ಡ್ ಲೈಫ್ ಫೊರೆನ್ಸಿಕ್ ಘಟಕ ಆರಂಭಿಸಲು ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಿದೆ ಎಂದು ಘೋಷಿಸಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
1: ಸಮಯ 8:53. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮೈಸೂರು. ನಾಟಕ ನಮ್ಮ ಊರ ಹಬ್ಬ, ರಚನೆ ಎಂಪಿ ಮಾಲಾ, ನಿರ್ದೇಶನ ಜಿಶಾಂತ ಕುಮಾರ್. ಕೇಳಿ ನಾಟಕ ನಮ್ಮ ಊರ ಹಬ್ಬ.

0: ಶಾರದಾ,
1: ಓ, ಆಫೀಸಿಂದ ಬಂದ್ರು ಅನ್ಸುತ್ತೆ.
2: ಹಾ, ಒಂದ್ ನಿಮಿಷ ಬರ್ತಿದ್ದೀನಿ.
0: ಬಾ. ಬಸ್ ಹಿಡಿದು ಬರೋ ಅಷ್ಟರಲ್ಲಿ ಸುಸ್ತಾಗೋಯ್ತು. ಹೋಗಿ ಕೈಕಾಲು ತೊಳ್ಕೊಂಡು ಬರ್ತೀನಿ, ಕಾಫಿ ರೆಡಿ ಮಾಡಿಡು.
1: ನೋಡಿ, ಕಾಫಿ ತಗೊಳ್ಳಿ. ನಮ್ಮಣ್ಣ ಕಾಗದ ಬರೆದಿದ್ದಾನೆ.
0: ಹೌದಾ? ಏನ್ ವಿಷಯ? ಎಲ್ಲರೂ ಚೆನ್ನಾಗಿದ್ದಾರ?
1: ಎಲ್ಲರೂ ಚೆನ್ನಾಗಿದ್ದಾರಂತೆ. ಭಾನುವಾರ ಸೋಮವಾರ ನಮ್ಮೂರಲ್ಲಿ ಹಬ್ಬ ಅಂತೆ. ತುಂಬಾ ದಿನ ಆಯ್ತು ನೀವು ನಮ್ಮೂರಿಗೆ ಬಂದು, ಈ ಸಲ ತಪ್ಪದೆ ಬರಲೇಬೇಕು ಅಂತ ಕಾಗದ ಬರೆದಿದ್ದಾನಣ್ಣ.
0: ಭಾನುವಾರ ತಾನೇ, ಹೋಗೋಣ. ಹೇಗೂ ರಜಾ ಇದೆಯಲ್ಲ.
1: ಇಲ್ಲ ಇಲ್ಲ ಇಲ್ಲ, ನಾವು ಶನಿವಾರನೇ ಹೋಗ್ಬೇಕು.
0: ಹಬ್ಬ ಇರೋದು ಭಾನುವಾರ ತಾನೇ, ಅವತ್ತೇ ಹೋಗಿ ಬಂದ್ರೆ ಆಯ್ತು.
1: ನಮ್ಮ ಅಕ್ಕಂದಿರು, ತಂಗಿ ಎಲ್ಲರೂ ಶನಿವಾರನೇ ಬರ್ತಿದ್ದಾರಂತೆ. ಅದಕ್ಕೆ ಶನಿವಾರ ಹೋಗಿ ಮಂಗಳವಾರ ಬೆಳಿಗ್ಗೆ ಬಂದ್ಬಿಡೋಣ.
0: ಏನು, ಮಂಗಳವಾರ ವಾಪಸ್ ಬರೋದಾ? ಅಷ್ಟು ದಿನ ರಜಾ ಹಾಕಕ್ಕಾಗಲ್ಲ, ವಿಪರೀತ ಕೆಲಸ ಇದೆ ಆಫೀಸ್ನಲ್ಲಿ. ಭಾನುವಾರ ಹೋಗೋಣ, ಆವತ್ತೇ ನಿನ್ ಬಿಟ್ಟು ವಾಪಸ್ ಆಗ್ತೀನಿ. ನೀನ್ ಬೇಕಾದ್ರೆ ಸ್ವಲ್ಪ ದಿನ ಇದ್ದು ಬಾ.
1: ಏನೋ ಈ ತರ ಹೇಳ್ತಿದ್ದೀರಾ? ನಮ್ಮೂರ್ಗ ಹೋಗಿ 2 ವರ್ಷ ಆಯ್ತು ಗೊತ್ತಾ? ಈ ವರ್ಷನಾದ್ರೂ ಹಬ್ಬಕ್ಕೋಗಿ 1-2 ದಿನ ಇದ್ದು ಬರೋಣ ಅಂದ್ರೆ ಈ ತರ ಹೇಳ್ತಿದ್ದೀರ. 2-3 ದಿನ ರಜಾ ಹಾಕಿ ಹೋಗಿ ಎಲ್ಲರನ್ನು ನೋಡ್ಕೊಂಡು ಬರೋಣ.
0: ಇಲ್ಲ ಇಲ್ಲ ಇಲ್ಲ, ಆಗೋದಿಲ್ಲ.
1: ಯಾವಾಗ್ಲೂ ಹೀಗೆ, ನೀವು ನಮ್ಮೂರಿಗೆ ಹೋಗೋಣ ಅಂದ್ರೆ ಅದು ಇದನ್ನಿಪ್ಪ ಹೇಳಿ ಹಿಂದೇಟು ಹಾಕ್ತೀರಿ.
0: ನೋಡು ಶಾರದಾ,

0: ನನಗೂ ಒಂದೆರಡು ದಿನ ಇದ್ದು ಬರೋ ಮನಸ್ಸಿದೆ. ಆದ್ರೆ ಏನು ಮಾಡೋದು? ಈಗಾಗಲೇ ಸಾಕಷ್ಟು ರಜೆ ತಗೊಂಡಿದ್ದೀನಿ. ರಜೆ ಸಿಗೋದು ಸ್ವಲ್ಪ ಕಷ್ಟ. ಸರಿ, ನೋಡೋಣ, ಪ್ರಯತ್ನ ಮಾಡ್ತೀನಿ. ರಜಾ ಕೊಟ್ಟರೆ ಶನಿವಾರನೇ ಹೋಗೋಣ, ಸರಿನಾ?
1: ಸರಿ ಸರಿ, ಬನ್ನಿ, ಊಟಕ್ಕೆ ಟೈಮ್ ಆಯಿತು.

0: ಶಾರದಾ, ಏನು ಮಾಡ್ತಿದ್ಯಾ ಇನ್ನು? ಆಫೀಸ್ಗೆ ಹೋಗೋಕೆ ಟೈಮ್ ಆಗ್ತಿದೆ ನನಗೆ. ಬೇಗ ತಿಂಡಿ ಕೊಡು, ನಾನು ಹೊರಡಬೇಕು.
1: ಹಾ ಹಾ, ತಗೊಂಡು ಬರ್ತಾ ಇದ್ದೀನಿ
2: ತಗೊಳ್ಳಿ. ಮಧ್ಯಾಹ್ನಕ್ಕೆ ಊಟ ಇಲ್ಲಿದೆ ನೋಡಿ. ರಜೆ ಬಗ್ಗೆ ವಿಚಾರಿಸಿ ಮರಿಬಿಡಿ. ಮತ್ತೆ
0: ನನಗೂ ನೆನಪಿದೆ, ಹೊರಡ್ತೀನಿ.
2: ಏನು ಇಷ್ಟೊತ್ತಾದ್ರೂ ಬಂದಿಲ್ಲ? ರಜೆ ಕೇಳ್ತಾರೋ ಇಲ್ಲ ಮರ್ತೋಗ್ತಾರೋ, ಏನ್ ಮಾಡ್ತಾರೋ? ಓ, ಬಂದ್ರು ಅನ್ಸುತ್ತೆ. ರಜೆ ಕೇಳಿದ್ರ?
0: ಅಯ್ಯ, ಸ್ವಲ್ಪ ಸುಧಾರಿಸ್ಕೊಳ್ಳಕ್ಕೆ ಬಿಡು ಮಾರೈತಿ. ಬಿಡು ದಾರಿನ,
2: ಕಾಫಿ ತರ್ತೀನಿ. ತಗೊಳ್ಳಿ ಕಾಫಿ.
0: ಅರ್ಧ ದಿನ ರಜೆ ಹಾಕಿದ್ದೀನಿ, ನಾಳೆ ಮಧ್ಯಾಹ್ನ ಹೊರಡೋಣ.
2: ಮಧ್ಯಾಹ್ನ? ತಡ ಆಗಲ್ವೇ ಊರಿಗೆ ತಲುಪೋದು?
1: ಪರವಾಗಿಲ್ಲ ಬಿಡಿ, ಮಧ್ಯಾಹ್ನನೇ ಹೊರಡೋಣ.

0: भगवंता का बड़प्पा।
1: ಶಾರದಾ, ಆಫೀಸ್ಗೆ ಹೊರಟೆ.
2: ಏನು, ತಿಂಡಿ ತಿನ್ನಲ್ವಾ?
1: ಇಲ್ಲ, ಸ್ವಲ್ಪ ಬೇಗ ಹೊರಡ್ತೀನಿ. 2 ಗಂಟೆ ಅಷ್ಟೊತ್ತಿಗೆ ಬರ್ತೀನಿ, ರೆಡಿಯಾಗಿರು, ಊರಿಗೆ ಹೊರಡೋಣ.
2: ಸರಿ ಸರಿ, ಬೇಗ ಬಂದ್ಬಿಡಿ.
1: ಹಾಂ ಹಾಂ.
2: ಎರಡು ಗಂಟೆಗೆ ಬರ್ತೀನಿ ಅಂದ್ರು, ಇನ್ನೇನು 3 ಗಂಟೆ ಆಗ್ತಿದೆ, ಇನ್ನೂ ಬಂದಿಲ್ಲ. ಬಾಗಿಲತ್ರ ನಿಂತು ಕಾದು ಕಾದು ಸಾಕಾಯ್ತು. ಓ, ಬಂದ್ರು.
1: ಶಾರದಾ, ನಡಿ ನಡಿ, ಹೊರಡೋಣ, ತಡ ಆಗಿದೆ.
2: ಊಟ ಮಾಡಲ್ವಾ?
1: ನಂದು ಊಟ ಆಯ್ತು, ನಡಿ ಹೊರಡೋಣ.
2: ಒಂದ್ ನಿಮಿಷ, ಬ್ಯಾಗು ಬೀಗ ಎಲ್ಲ ತಕೊಂಡ್ ಬರ್ತೀನಿ. ಎಷ್ಟು ನಿಧಾನವಾಗಿ ಬಸ್ಸು ಓಡಿಸ್ತಿದ್ದಾನೆ, ತಡ ಆಗಲ್ವಾ? ನಮ್ಮೂರಿಗೆ ಇನ್ನೊಂದು ಬಸ್ ಹಿಡಿದು ಹೋಗ್ಬೇಕು, ಬೇಗ ಬರಬೇಕಿತ್ತು.
1: ನಿಧಾನ ಏನಿಲ್ಲ, ನಿನಗೆ ಹಾಗ ಅನಿಸ್ತಿದೆ ಅಷ್ಟೇ. ಸುರಪುರಕ್ಕೆ 6 ಗಂಟೆಗೆ ತಲುಪಬಹುದು, ಅಲ್ಲಿಂದ ನಿಮ್ಮೂರಿಗೆ ಬಸ್ ಹಿಡಿದು ಹೋಗ್ಬೋದಲ್ಲ.
2: ಆದರೂ ಲೇಟ್ ಆಗುತ್ತೆ ಅನಿಸುತ್ತೆ. ಕತ್ಲಾಗೋ ಮುಂಚೆ ಊರು ಸೇರ್ಕೊಳ್ಳೋಣ ಅಂತ.
1: ಹ್ಞೂ ಹ್ಞೂ.
3: ಸುರ್ಪುರ ಸುರ್ಪುರ, ಯಾರ್ರೀ ಅದು, ಇಳ್ಕೊಳ್ರಿ.
2: ಎಷ್ಟು ಹೊತ್ತಾಗ ಹೋಗಿದೆ, ನಮ್ಮೂರ್ಗೆ ಹೋಗೋ ಬಸ್ಸು ಇದೆಯಾ ಇಲ್ಲ ಹೊರಟು ಹೋಗಿದ್ಯಾ?
1: ತಾಳು ತಾಳು ತಾಳು, ಆ ಅಂಗಡಿಯವ್ರನ್ನ ವಿಚಾರಿಸೋಣ. ಸರ್, ರಾಮ್ಪುರಕ್ಕೆ ಹೋಗೋ ಬಸ್ಸು ಯಾವಾಗ ಬರುತ್ತೆ?
4: ರಾಮ್ಪುರಕ್ಕೆ ಹೋಗೋ ಲಾಸ್ಟ್ ಬಸ್ಸು ಹೊರಟೈತಲ್ಲ ಈಗ ತಾನೆ. 2 ನಿಮಿಷ ಆಯ್ತು.
2: ಅಯ್ಯೋ, ಏನ್ ಮಾಡಿದ್ರಿ?
4: ನಿಮ್ ನೆಂಟರು ಅಥವಾ ಸ್ನೇಹಿತರ ಮನೆ ಇಲ್ಲಿಲ್ವಾ?
1: ಇಲ್ಲ, ಇಲ್ಲಿ ಯಾರು ಪರಿಚಯದವರು ಇಲ್ಲ. ಕತ್ಲೆ ಬೇರೆ ಆಗೋಗಿದೆ, ಏನ್ ಮಾಡೋದು ಅಂತ.

0: ಗೊತ್ತಾಗ್ತಿಲ್ಲ.
1: ಹ್ಞೂ, ಅದಕ್ಕೆ ಹೇಳಿದೆ ಬೆಳಿಗ್ಗೆನೇ ಹೊರಡೋಣ ಅಂತ. ರಜೆ ಕೊಡಲ್ಲ ಅಂತ ಅರ್ಧ ದಿನ ರಜೆ ಹಾಕಿ ಮಧ್ಯಾಹ್ನ ಕರ್ಕೊಂಡು ಬಂದ್ರಿ, ಅದು 3 ಗಂಟೆಗೆ ಬಂದಿದ್ದೀರಾ. ಈಗ ನೋಡಿ ಏನು ಮಾಡೋದು.
2: ಪಾಪ, ಹೆಂಗಸರು ಬೇರೆ ಇದ್ದಾರೆ, ಸ್ವಲ್ಪ ಬೇಗ ಬರಬೇಕು ಸರ್, ಇಲ್ಲಿ ಬಸ್ಗಳು ಸರಿಯಾಗಿರಲ್ಲ.
0: ಕಚೇರಿಲಿ ಕೆಲಸ ತುಂಬ ಇತ್ತು, ಹಾಗಾಗಿ ಸ್ವಲ್ಪ ತಡ ಆಗೋಯ್ತು. ಇವಳನ್ನು ತವರಿಗೆ ಬಿಟ್ಟು ನಾಳೆ ವಾಪಸ್ ಬರೋಣ ಅಂತ ಅಂದ್ಕೊಂಡು ಬಂದೆ, ಈಗ ಬಸ್ ಹೊರಟು ಹೋಗಿದೆ. ಏನು ಮಾಡೋದು.
2: ಒಳ್ಳೆ ಜನರ ಥರ ಕಾಣ್ತೀರಿ ನೀವು. ನಾಳೆನೆ ನನ್ನ ಸೈಕಲ್ ವಾಪಸ್ ತಂದು ಕೊಡ್ತೀನಿ ಅಂದರೆ ನೋಡಿ ಈ ಸೈಕಲ್ ತಗೊಂಡು ಹೋಗಿ, ಆದರೆ ತಂದು ಕೊಡಬೇಕು, ಒಂದು ನಂಬಿಕೆಯಲ್ಲಿ ಕೊಡ್ತಿದ್ದೀನಿ.
0: ಅಯ್ಯೋ, ನಮ್ಮೇಲೆ ನಂಬಿಕೆ ಇಡಿ, ನಿಮ್ಮ ಸೈಕಲನ್ನು ಜೋಪಾನವಾಗಿ ನಾಳೆನೇ ವಾಪಸ್ ತಂದು ಕೊಡ್ತೀನಿ.
2: ಹಾಂ, ತಗೊಳ್ಳಿ ಸೈಕಲ್ ತಗೊಂಡು ಹೋಗಿ. ಹಾಂ ಜೋಪಾನ, ಕಳ್ಳರ ಕಾಟ ಇದೆ, ಹುಷಾರು. ಇಲ್ಲಿ ಪರಿಚಯಸ್ಥರು ಯಾರೂ ಇಲ್ಲ ಅಂತ ಬೇರೆ ಹೇಳ್ತಿದ್ದೀರಿ, ಪರಿಚಯಸ್ಥರು ಇದ್ದಿದ್ರೆ ಇಲ್ಲೇ ಉಳಿದು ನಾಳೆ ಹೋಗ್ಬೋದಿತ್ತು.
0: ತುಂಬ ಸಹಾಯ ಆಯಿತು ಸರ್ ನಿಮ್ಮಿಂದ, ನಾಳೆ ಬೆಳಗ್ಗೆನೇ ವಾಪಸ್ ತಂದು ಕೊಡ್ತೀನಿ.
2: ಸರಿ, ಹುಷಾರಾಗಿ ಹೋಗಿ ಬನ್ನಿ.
0: ಸರಿ ಸರಿ, ಬರ್ತೀನಿ.

0: ಎಷ್ಟು ಕಗ್ಗತ್ತಲು, ಹೊಲ ಬಿಟ್ಟರೆ ಒಂದು ಮನೆಯೂ ಇಲ್ಲ, ಜನರೇ ಇಲ್ಲ, ಕಳ್ಳರ ಕಾಟ ಅಂತ ಹೇಳ್ತಾರೆ. ನಾವಿಬ್ಬರೇ ಯಾಕೋ ತುಂಬ ಭಯ ಆಗ್ತಿದೆ. ಈ ಬಸ್ ನಿಧಾನವಾಗಿ ಬಂದಿದ್ದರಿಂದ ಇಷ್ಟು ಹೊತ್ತು ಆಗೋಯ್ತು. ಹೀಗಾಗುತ್ತೆ ಅಂತ ಗೊತ್ತಿದ್ರೆ ನಾನು ಇವತ್ತು ಬರೋದಕ್ಕೆ ಒಪ್ತಾನೆ ಇರಲಿಲ್ಲ. ಇವರು ಕೆಲಸ ಇದೆ ಬೇಡ ಅಂದರು. ನಾನೇ ಹಠ ಮಾಡಿ ಕರ್ಕೊಂಡು ಬಂದೆ. ಈಗ ಏನಾದರೂ ಹೇಳಿದರೆ ಇವರು ಇನ್ನೂ ರೇಗ್ತಾರೆ. ದೇವ್ರೆ ಕಾಪಾಡಪ್ಪ.
1: ಏನು ಶಾರದಾ, ಎಷ್ಟು ಕತ್ಲೆ ಇದೆ, ಏನು ಕಾಣ್ತಿಲ್ಲ, ಒಂದು ಬೀದಿ ದೀಪನೂ ಇಲ್ಲ, ಸೈಕಲ್ ಲೈಟ್ ಬಿಟ್ಟರೆ ಸ್ವಲ್ಪನೂ ಬೆಳಕಿಲ್ಲ. ನಮ್ಮೂರಿಗೆ ಹೋಗೋ ರಸ್ತೆನೇ ಪರವಾಗಿಲ್ಲ ನಿಮ್ಮೂರಿಗಿಂತ.
0: ಇನ್ನೇನು, ನಮ್ಮೂರು ಬಂದೇ ಬಿಡುತ್ತೆ, ಸ್ವಲ್ಪ ಸೈಕಲ್ನ ಬೇಗ ಹೊಡೀರಿ.
2: ಶಾರದಾ, ಬಸ್ ಹೋಗ್ತಿದೆ ಅನಿಸುತ್ತೆ ನೋಡು, ಲೈಟ್ ಬೆಳಕು ಕಾಣ್ತಾ ಇದೆ.
0: ಹಾಂ ಹೌದು, ಬಸ್ಸೇ. ಸ್ವಲ್ಪ ಬೇಗ ಬಂದಿದ್ರೆ ಬಸ್ ಸಿಕ್ತಿತ್ತು ಅನಿಸುತ್ತೆ.
2: ಶಾರದಾ, ನಿಮ್ಮೂರಿಗೆ ಹೋಗಬೇಕು ಅಂದರೆ ನೇರವಾಗಿ ಹೋಗಬೇಕಲ್ವಾ? ಇದ್ಯಾಕೆ ಈ ಬಸ್ ಬಳಕ್ ತಿರುಗ್ತು? ಅಲ್ಲಿ ಹೊಲ ಅಲ್ವಾ ಇರೋದು? ಅಲ್ಲಿ ಅಲ್ಲಿ ದಾರಿ ಇದೆಯಾ? ಅಯ್ಯೋ, ಬಸ್ದು ಲೈಟ್ ಕಾಣ್ತಾ ಇಲ್ಲ, ಎಲ್ಲೋಯ್ತು ಬಸ್ಸು?
0: ಹಾ ಹೌದು, ಎಲ್ಲೋಯ್ತು ಈ ಬಸ್ಸು? ಏನು ಆಶ್ಚರ್ಯ, ಇದು ಬಸ್ಸಾ ಏನು? ಅಲ್ಲಿರೋದು ಹೊಲ, ಆ ಕಡೆ ಯಾವ ದಾರಿನೂ ಇಲ್ಲ. ದೊಡ್ಡ ಬಾವಿ ಸಿಕ್ಕಿದ್ಮೇಲೆ ನಮ್ಮ ಶಾಲೆ, ಅಲ್ಲಿಂದ ಎಲ್ಲೂ ತಿರುಗುವ ಹಾಗೆ ಇಲ್ಲ. ನಮ್ಮೂರಿಗೆ ನೇರವಾಗಿ ಹೋಗಬೇಕು. ಯಾಕೆ ಹೊಲದ ಕಡೆ ತಿರುಗ್ತು? ಹಾಂ, ಅರೆ ಗೌರಿ ಶಾಲೆಗೆ ಹೋಗುವಾಗ ಹೇಳಿದ್ದು ನಿಜನಾ?
3: ಗೌರಿ, ನಡೆಯೋಕ್ಕಾಗ್ತಿಲ್ಲ. ಯಾಕೆ ಇಷ್ಟು ಆತುರವಾಗಿ ನಡೀತಿದ್ಯಾ?
4: ಈ ಕತ್ತಲಾಗ್ತಾ ಇದೆ ಕಣೆ, ಹೆಣ್ಮಕ್ಳು ಇಷ್ಟು ಹೊತ್ತಲ್ಲಿ ಇಲ್ಲೆಲ್ಲ ಓಡಾಡಬಾರ್ದಂತೆ. ನಿಮ್ಮ ಮನೇಲಿ ಇದನ್ನೆಲ್ಲ ಹೇಳಿಲ್ವಾ?
3: ಏ, ನಮ್ಮ ಮನೇಲಿ ಏನೂ ಹೇಳಿಲ್ಲ. ಯಾಕೆ ಓಡಾಡಬಾರ್ದು?
4: ಅದು ಈ ಸಮಯದಲ್ಲಿ ದೆವ್ವಗಳು, ಕೊಳ್ಳಿ ದೆವ್ವಗಳು ಇಲ್ಲೆಲ್ಲ ಓಡಾಡ್ತವಂತೆ ಕಣೆ. ನಮ್ಮ ಅಜ್ಜಿ, ತಾತ, ಅಪ್ಪ, ಅಣ್ಣ ಯಾರ್ಯಾರೋ ನೋಡಿದ್ರಂತೆ ಕೂಡ. ಅದಕ್ಕೆ ನಮ್ಮ ಅಜ್ಜಿ ಕತ್ಲಾಗೋ ಮುಂಚೆ ಮನೆಗೆ ಬೇಗ ಸೇರ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಡಿ ಬೇಗ ಬೇಗ.
3: ಹೌದಾ? ಗೌರಿ, ಏನೇನು ಹೇಳಬೇಡ, ನನಗೆ ಭಯ ಆಗುತ್ತೆ.
4: ಅದಕ್ಕೆ ಹೇಳ್ತಾ ಇರೋದು ಬೇಗ ಬೇಗ ಹೆಜ್ಜೆ ಹಾಕು ಅಂತ.
3: ಅಯ್ಯೋ.

0: ಹೌದು, ಗೌರಿ ಹೇಳಿದ್ದು ನಿಜಾನೇ, ಇದು ದೆವ್ವಾನೇ. ಇವರಿಗೆ ಹೇಳಿದರೆ ನಂಬಲ್ಲ, ವಾದ ಮಾಡೋಕ್ಕೆ ಶುರು ಮಾಡ್ತಾರೆ. ಏನು ಹೇಳೋದೇ ಬೇಡ, ಎಲ್ಲೋ ಹೊಸ ದಾರಿ ಮಾಡಿದ್ದಾರೆ ಅನಿಸುತ್ತೆ. ನಾವು ಇಲ್ಲಿಗೆ ಬಂದು ತುಂಬ ದಿನ ಆಯ್ತಲ್ಲ, ಹಾಗಾಗಿ ನಮಗೆ ಗೊತ್ತಿರಲ್ಲ.
1: ಶಾರದಾ, ಇಲ್ಲಿ ಮೈಲಿಗಳು ಕಾಣ್ತಿತ್ತಲ್ವಾ, ಹತ್ತಿರ ಬಂದ ಹಾಗೆ ಇಲ್ಲಿ ಕಾಣ್ತಾನೆ ಇಲ್ಲ.
0: ದೇವಾನೇ ಇರಬೇಕು. ಅಲ್ಲಿ ಏನು ಇರಲಿಲ್ಲ, ನಿಮಗೆ ಭ್ರಮೆ ಇರಬೇಕು. ಸ್ವಲ್ಪ ಸೈಕಲ್ ನಿಲ್ಲಿಸಿ ನೋಡಿ, ದೇವಸ್ಥಾನದ ಹತ್ತಿರ ಬಂದಿದ್ದೀವಿ ನಾವು, ಕೈ ಮುಗಿದು ಹೋಗೋಣ. ಭಗವಂತ ಕಾಪಾಡಪ್ಪ, ಇಲ್ಲಿ ಯಾರೂ ಜನರೇ ಇಲ್ಲ, ನಾವಿಬ್ಬರೇ ಇದ್ದೀವಿ, ತುಂಬ ಭಯ ಆಗ್ತಿದೆ. ಕಾಪಾಡಪ್ಪ ದೇವ್ರೆ,
1: ಕಾಪಾಡಪ್ಪ,
0: ಕಾಪಾಡು. ಅಯ್ಯೋ, ಕೈಲಿತ್ತು ಬ್ಯಾಗ್ ಎಲ್ಲೋಯ್ತು. ಅಯ್ಯೋ, ಬ್ಯಾಗ್ ಬೀಳಿಸಿಬಿಟ್ಟಿದ್ದೀನಿ, ಹೇಗೆ ಬಿದ್ದೋಯ್ತು, ಬಿದ್ದದು ಗೊತ್ತೇ ಆಗಲಿಲ್ಲ ನನಗೆ. ಅಯ್ಯೋ, ಬ್ಯಾಗ್ ಬಿದ್ದೋಗಿದೆ.
1: ಬ್ಯಾಗ್ ಬಿದ್ದೋಗಿದೆಯಾ?
0: ಹಾಂ.
1: ಅಷ್ಟು ಗೊತ್ತಾಗಿಲ್ವಾ ನಿನಗೆ? ಈಗ ಪುನಃ ವಾಪಸ್ ಹೋಗಬೇಕು, ಮೊದಲೇ ತಡ ಆಗಿದೆ. ವಾಪಸ್ ಹೋಗಿ ಬ್ಯಾಗ್ ಎತ್ಕೊಂಡು ಬರೋಣ ಬಾ.
0: ವಾಪಸ್ ಹೋಗದ? ಅಯ್ಯೋ ಬೇಡ ಬೇಡ, ಬ್ಯಾಗ್ ಹೋದ್ರೆ ಹೋಗ್ಲಿ, ಮೊದಲು ಮನೆಗೆ ಸೇರ್ಕೊಳ್ಳೋಣ, ನಡೀರಿ ಬೇಗ.
1: ಬಟ್ಟೆ ಬರೆ ಹಣ ಎಲ್ಲ ಅಲ್ಲೇ ಇದೆ, ಹೋದ್ರೆ ಹೋಗ್ಲಿ ಅಂತೀಯಲ್ಲ, ತಡೆ ಸೈಕಲ್ ತರಿಸ್ತೇನೆ.
0: ಅಯ್ಯೋ ದಯವಿಟ್ಟು ಬೇಡ, ಮೊದಲು ಮನೆಗೆ ಹೋಗೋಣ. ಅಯ್ಯೋ ಏನ್ ನೋಡ್ತಿದ್ದೀರಾ, ನಡೀರಿ ನಡೀರಿ ಬೇಗ.
1: ಯಾಕೆ ಇವಳು ಇಷ್ಟೊಂದು ಹೆದರಿದಾಳೆ? ಮೊದಲು ಇವಳನ್ನು ಮನೆಗೆ ಬಿಟ್ಟು ಆಮೇಲೆ ವಾಪಸ್ ಹೋಗಿ ಬ್ಯಾಗ್ ಎತ್ಕೊಂಡು ಬಂದ್ರಾಯ್ತು. ಏನು ನಿಶ್ಶಬ್ದ, ಶಾರದಾ ನೋಡು, ಯಾರೋ ಜನ ಹೋಗ್ತಿದ್ದಾರೆ. ಇನ್ನೇನು ಊರು ಹತ್ರ ಇದ್ದೀವಿ ಅನಿಸುತ್ತೆ ಅಲ್ವಾ?
0: ಹೌದು ಸತ್ಯ ಬದೇವ್ರೆ, ಏನೇನೋ ನೋಡಿ ನನಗೆ ಭಯ ಆಗೋಗಿತ್ತು. ಸತ್ಯ, ಒಂದಷ್ಟು ಜನರನ್ನು ನೋಡಿದ್ವಲ್ಲ, ಸ್ವಲ್ಪ ಧೈರ್ಯ ಬಂತು.
1: ಸದ್ಯ ನಿಮ್ಮೂರಿಗೆ ಹೋಗೋವರೆಗೂ ಜೊತೆ ಸಿಕ್ಕಿದ್ರಲ್ಲ, ಅವ್ರ ಜೊತೆ ಹೋಗೋಣ.
0: ಹ್ಞೂ ಹ್ಞೂ ಸರಿ.
1: ಇದೇನು ನೀವೆಲ್ಲ ನಡೆದು ಹೋಗ್ತಿದ್ದೀರಾ, ಬಸ್ ಸಿಗ್ಲಿಲ್ವಾ?
2: ಇಲ್ಲಪ್ಪ, ಬಸ್ ಸಿಗ್ಲಿಲ್ಲ. ನೀವೇನೋ ಇಷ್ಟೊತ್ತಲ್ಲಿ ಇಷ್ಟೊತ್ತಲ್ಲಿ ಓಡಾಡೋದು ಒಳ್ಳೇದಲ್ಲ, ಕಳ್ಳರ ಕಾಟ ಜಾಸ್ತಿ ಈ ಕಡೆ. ನಿನ್ನೆ ತಾನೇ ಬೆಳಗಿನ ಜಾವದಲ್ಲೇ ವಯಸ್ಸಾದವ್ರ ಹತ್ರ ದುಡ್ಡು ಒಡವೆ ಎಲ್ಲನೂ ಹೆದರಿಸಿ ಕಿತ್ಕೊಂಡಿದ್ದಾರೆ.
1: ಓಹ್ ಹೌದಾ, ಮೈಸೂರಿಂದ ಬರೋ ಬಸ್ಸು ತಡವಾಗಿ ಬಂದದ್ರಿಂದ ನಮ್ಗೆ ನಮ್ಮೂರಿಗೆ ಹೋಗೋ ಬಸ್ ಸಿಗಲಿಲ್ಲ. ಸದ್ಯ ಯಾರೋ ಸೈಕಲ್ ಕೊಟ್ಟರು, ಹೋಗ್ತಾ ಇದ್ದೀವಿ. ನನ್ನ ಹೆಂಡತಿ ಹೆದರಿದ್ಲು, ನಿಮ್ಮನ್ನೆಲ್ಲ ನೋಡಿದ ಮೇಲೆ ಅವಳಿಗೆ ಸ್ವಲ್ಪ ಧೈರ್ಯ ಬಂದಿದೆ.
2: ಹೆದರ್ಬೇಡಮ್ಮ, ನಿಮ್ಮ ಜೊತೆ ನನ್ನ ಹೆಂಡತಿ, ಮಕ್ಕಳು, ಸೊಸೆ ಎಲ್ಲರೂ ಇದ್ದಾರೆ, ನಾವೆಲ್ಲ ಒಟ್ಟಿಗೆ ಹೋಗೋಣ.
1: ನಿಮ್ಮೂರು?
2: ಚಂದ್ರಪುರ.
1: ಓ ಚಂದ್ರಪುರ ಅಂದರೆ ನಮ್ಮೂರು ರಾಮ್ಪುರ ಆದ್ಮೇಲೆ ನಿಮ್ಮೂರು ಅನಿಸುತ್ತೆ ಅಲ್ವಾ?
2: ಹೌದು ಹೌದು ಹೌದು.
0: ಇಷ್ಟೊಂದು ಜನ ಎಲ್ಲಿಂದ ಬರ್ತಿದ್ದೀರಾ? ಒಂದೇ ಕುಟುಂಬದವರ ನೀವೆಲ್ಲ?
2: ಹೌದು, ನಾವೆಲ್ಲ ಒಂದೇ ಕುಟುಂಬದವರು. ನನ್ನ ಹೆಂಡತಿ ತಮ್ಮನ ಮಗಳ ಮದುವೆಗೆ ಪಕ್ಕದ ಊರಿಗೆ ಹೋಗಿದ್ವು, ನಮ್ಮೂರಿಗೆ ಹೋಗೋ ಬಸ್ ನಮಗೂ ಸಿಕ್ಕಲಿಲ್ಲ, ಅದಕ್ಕೆ ನಡೆದು ಹೋಗ್ತಾ ಇದ್ದೆ.
0: ಚಂದ್ರಪುರದಲ್ಲಿ ಎಲ್ಲಿ ನಿಮ್ಮನೆ?
2: ಸರ್ಕಾರಿ ಶಾಲೆ ಹತ್ರ.
0: ಓ ಸರ್ಕಾರಿ ಶಾಲೆ ಹತ್ರನಾ? ನನ್ನ ಸ್ನೇಹಿತೆ ಗೌರಿ ಅಂತ, ಆ ಊರಿನ ಹುಡುಗನನ್ನೇ ಮದುವೆ ಆಗಿದ್ದಾಳೆ, ಅವಳ ಮನೆ ಕೂಡ ಅಲ್ಲೇ ಇರೋದು.
2: ಹೌದಾ, ನಿಮ್ಮ ಮನೆ ಎಲ್ಲಿ ಬರುತ್ತೆ ರಾಮ್ಪುರದಲ್ಲಿ?
0: ಅದೇ ಆ ಅಂಗನವಾಡಿ ಹಿಂಭಾಗ.
2: ಅಯ್ಯೋ ವೇಣು, ರೂಪಾ ಏನಾಯ್ತು ನಿಮಗೆ, ನಡೆಯಕ್ಕಾಗ್ತಿಲ್ವಾ? ಏ ಕೃಷ್ಣ, ಮನು ಮಕ್ಕಳನ್ನ ಎತ್ಕೊಳ್ರ, ಎಷ್ಟು ಸುಸ್ತಾಗಿದ್ದಾರೆ ನೋಡಿ, ಎತ್ಕೊಳ್ಳಿ ಬೇಗ.

0: ಮಕ್ಕಳ ಹಸಿವಾಗ್ತಿದೆಯಾ? ಮನೆಗೆ ಹೋದ್ಮೇಲೆ ಕೂಡಲೇ ಊಟ ಮಾಡೋರಂತೆ. ನನ್ನ ಮಗನ ಮಕ್ಕಳು ತುಂಬ ಹೊತ್ತಾಯ್ತು ನೋಡಿ, ಊಟ ಮಾಡಿ ಹಸಿವಾಗಿದ್ದೆ ಅನಿಸುತ್ತೆ ಪಾಪ ಅವಕ್ಕೆ. ನಡೆದು ನಡೆದು ಬೇರೆ ಸುಸ್ತಾಗಿದ್ದಾರೆ.
1: ರೀ, ಮಕ್ಕಳಿಗೆ ಹಸಿವಾಗಿದೆ ಅಂತಿದ್ದಾರೆ. ಸೈಕಲ್ನಲ್ಲಿ ಹಣ್ಣುಗಳಿದೆಯಲ್ಲ, ಮಕ್ಕಳಿಗೆ ಕೊಡಿ.
2: ಹಾಂ, ಕೊಡ್ತೀನಿ, ತಗೊಳ್ಳಿ ಹಣ್ಣನ್ನು, ಮಕ್ಕಳಿಗೆ ಕೊಡಿ.
0: ಓ, ಕೊಡಿ ಕೊಡಿ ಕೊಡಿ, ತುಂಬ ಉಪಕಾರ ಆಯಿತು. ಮಕ್ಕಳು ತುಂಬ ಹಸ್ತಿದ್ರು. ಮಕ್ಕಳ ಮಕ್ಕಳ ಮಾಮ ಹಣ್ಣು ಕೊಟ್ಟಿದ್ದಾರೆ, ತಗೊಳ್ಳಿ, ಹಂಚ್ಕೊಳ್ತೀನಿ, ಕಿತ್ತಾಡಬಾರ್ದು.
3: ಅಯ್ಯೋ ಅಪ್ಪ, ಇದ್ಯಾಕೆ ದಾರಿಯಲ್ಲಿ ಕೂತ್ಕೊಂಡೆ, ನಡೆಯೋಕ್ಕಾಗ್ತಿಲ್ವಾ? ಎದ್ದೇಳಪ್ಪ, ಇದು ಸ್ವಲ್ಪ ದೂರ ಇದೆ ನಮ್ಮೂರು.
2: ತಾತನಿಗೆ ಕಾಲು ನೋವಾಗಿದೆ ಅನಿಸುತ್ತೆ, ಎದ್ದೇಳಿ ತಾತ, ನನ್ನ ಸೈಕಲ್ಲಿ ಕೂತ್ಕೊಳ್ಳಿ, ನಾನು ತಳ್ಕೊಂಡು ಹೋಗ್ತೀನಿ.
0: ಏ, ನಿಮಗೆ ಯಾಕೆ ತೊಂದರೆ ಬಿಡಿ.
2: ನನಗೇನು ತೊಂದರೆ ಇಲ್ಲ, ನಮ್ಮ ತಾತನ ಥರ ಅಲ್ವಾ.
0: ಬಾಪ್ಪ ಕೂತ್ಕೋ.
2: ನಾವೇನೋ ನಡೆದು ಹೊರಟು ಹೋಗ್ಬೋದು, ಆದರೆ ಮಕ್ಕಳು ವಯಸ್ಸಾದವರು ಹೆಂಗಸರು ಇದ್ದಾಗ ಹಿಂಸೆ ನೋಡಿ.
0: ಹೌದು ಬಿಡಿ, ಹೌದು ಹೌದು. ಮೈಸೂರಿಗೆ ನಿಮ್ಮ ಸಂಬಂಧಿಕರ ಮನೆಗೆ ಹೋಗಿದ್ರಾ?
2: ಇಲ್ಲ, ಮೈಸೂರಿನಲ್ಲೇ ನಾನು ಕೆಲಸ ಮಾಡ್ತಿದ್ದೀನಿ. ನಾವು ಅಲ್ಲೇ ವಾಸವಾಗಿರೋದು. ರಾಮ್ಪುರ ನನ್ನ ಹೆಂಡತಿ ತವರೂರು, ಹಬ್ಬಕ್ಕೆ ಅಂತ ಹೋಗ್ತಿದ್ದೀವಿ.
0: ಓ,
2: ಇವರೆಲ್ಲ?
0: ಇವಳು ನನ್ನ ಹೆಂಡತಿ.
2: ಹಾಂ.
0: ಇವರು ನಮ್ಮ ಅಪ್ಪ ಅಮ್ಮ.
2: ನಮಸ್ಕಾರ.
0: ಇವರು ನನ್ನ ಮಗ ಸೊಸೆ. ಅವರು ಎರಡು ಮಕ್ಕಳಿವು. ಇವನು ನನ್ನ ಜೊತೆ ಕೃಷಿ ಮಾಡ್ತಾನೆ.
2: ಓ,
0: ಆಯಿತಾ. ಇವರು ನನ್ನ ಮಗಳು ಅಳಿಯ. ಅವ್ರಿಗೆ ಒಂದು ಮಗು ಇದೆ. ಅಳಿಯಂದ್ರು ನಮ್ಮೂರಲ್ಲಿ ಮೇಷ್ಟ್ರು. ಇವನು ನನ್ನ ಎರಡನೇ ಮಗ. ಮೈಸೂರಲ್ಲೇ ಬಿ ಎ ಓದ್ತಿದ್ದಾನೆ.
2: ಬಿ ಎ ಬಿ ಎ.
0: ಹಾಂ. ಇವಳು ನನ್ನ ಕೊನೆ ಮಗಳು, ಪಿ ಯು ಸಿ ಓದ್ತಿದ್ದಾಳೆ.
1: ಓಹೋ, ಕಾಲೇಜ್ನಲ್ಲಿ ಓದ್ತಿದ್ದಾಳೆ?
0: ಹೌದು, ತುಂಬ ಬುದ್ಧಿವಂತೆ.
1: ರೀ, ಹುಡುಗಿ ತುಂಬ ಚೆನ್ನಾಗಿದ್ದಾಳೆ. ನಮ್ಮಣ್ಣನಿಗೆ ಹೇಗೋ ಹುಡುಗಿ ಹುಡುಕ್ತಿದ್ದೀವಲ್ಲ, ಇವಳನ್ನೇ ನೋಡ್ಬೋದಲ್ವಾ?
2: ಹೌದೌದು, ವಿಚಾರಿಸುವ.
1: ಅಂದಂಗೆ ನಿಮ್ಮ ಹುಡುಗಿಗೆ ಮದುವೆ ಏನು ಮಾಡಲ್ವಾ? ಹುಡುಗನ ಏನಾದರೂ ಹುಡುಕ್ತಾ ಇದ್ದೀರಾ?
0: ಅಪ್ಪ ಅಮ್ಮ, ಅಳಬೇಡಿ, ಸುಮ್ಮನೆ. ಅವಳು ಮದುವೆ ಆಗುತ್ತೆ, ನೀವು ಹೊತ್ತರೆ ಅವಳು ಒಳಕ್ಕೆ ಶುರು ಮಾಡ್ತಾಳೆ, ಸುಮ್ಮನೆ.
1: ಯಾಕೆ ಹೇಳ್ತಿದ್ದಾರೆ, ಏನಾಯ್ತು?
2: ನಾವು ಕೇಳಿದ್ದು ನಿಮಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ.
0: ಇಲ್ಲ ಇಲ್ಲ, ಹಾಗೇನಿಲ್ಲ. ಮದುವೆ ವಿಷಯ ಬಂದ ಕೂಡಲೇ ಇವರೆಲ್ಲ ಹೀಗೆ.
1: ಯಾಕೆ, ಏನಾಯ್ತು? ಮದುವೆ ಅಂದ ಕೂಡಲೇ ಯಾಕೆ ಹೇಳ್ತಾರೆ?
0: ಮದುವೆಗೆ ಹೋಗಿದ್ದಾಗ ನನ್ನ ಭಾಮೈದ ಮದುವೆ ಪ್ರಸ್ತಾಪ ಇಟ್ಟ. ಅವನ ಮಗ ಬೆಂಗಳೂರಿನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾನೆ, ಚೆನ್ನಾಗಿದ್ದಾನೆ. ಅವನಿಗೆ ನನ್ನ ಮಗಳಿಂದ ಮದುವೆ ಮಾಡಿಕೊಡಿ ಅಂತ ಕೇಳ್ದ. ನಮಗೆಲ್ಲ ಸಂತೋಷ ಆಗೋಯ್ತು, ನಾವೆಲ್ಲ ಸಂತೋಷದಿಂದ ಒಪ್ಪಿಗೆ ಕೊಟ್ವಿ.
1: ಓ ಸರಿ, ನಾವು ಕೇಳೋಣ ಅಂತ ಅಂದ್ಕೊಂಡ್ವಿ, ನಿಶ್ಚಯ ಆಗೋಗಿದೆ ಅನಿಸುತ್ತೆ.
2: ಹೌದು,
0: ಬರೋ ಶ್ರಾವಣದಲ್ಲಿ ಮದುವೆ ಮಾಡಿಕೊಡಿ ಅಂದರು. ನಾವು ಸಂತೋಷದಿಂದ ಅದ್ದೂರಿಯಾಗಿ ಮದುವೆ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ.
4: ಅಳಬೇಡ, ಸಮಾಧಾನ ಮಾಡ್ಕೊ.
1: ಏನಾಯ್ತು, ನಿಮ್ಮ ಮಗಳು ಯಾಕೆ ಕಳ್ತಿದ್ದಾಳೆ?
0: ನಾವು ಹೀಗೆ ಸಂತೋಷದಿಂದ ಒಪ್ಪಿಗೆ ಕೊಟ್ಟು ನಮ್ಮೂರಿಗೆ ಬರ್ತಾ ಇದ್ವಿ, ಅಷ್ಟೊತ್ತಿಗೆ
2: ಶಾರದಾ ಎಲ್ಲರೂ ಈ ಥರ ಅಳ್ತಿದ್ದಾರೆ.
1: ನನಗೂ ಅರ್ಥ ಆಗ್ತಿಲ್ಲ
2: ತಾತ, ಇದೇನು ಇಳಿದು ಬಿಟ್ರಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ.
4: ಇಲ್ಲ, ನಾನು ಕೂತ್ಕೊಳ್ಳಲ್ಲ.
0: ಅಷ್ಟೊತ್ತಿಗೆ
2: ಏನಾಯ್ತು?
0: ಯಾವನೋ ಲಾರಿ ಡ್ರೈವರು ಯದ್ವಾ ತದ್ವಾ ಲಾರಿ ಓಡಿಸ್ಕೊಂಡು ಬಂದು ನಮ್ಮ ಮೇಲೆಲ್ಲ ಹಾರಿಸಿಬಿಟ್ಟ. ನಾವೆಲ್ಲ ಇಲ್ಲೇ ಇಲ್ಲೇ ಒದ್ದಾಡಿ ಒದ್ದಾಡಿ ಸತ್ತೋದ್ವು.
2: ನೀವು ಸತ್ತೋಗಿದ್ದೀರ?
1: ಇದ್ಯಾವುದೋ ದೇವಗಳು. ಓಡ್ರಿ ಬೇಗ ಓಡ್ರಿ.

0: ಅಯ್ಯೋ ಶಾರದಾ, ಶಾರದನ ಗಂಡ ಅಲ್ವಾ? ಇದು ಯಾಕೆ ಈಗ ಹೆದರು ಓಡ್ತಾ ಇದ್ದಾರೆ? ಏ ಶಾರದಾ, ಅಳಿ ಅಂದ್ರೆ ನಿಂತ್ಕೊಳ್ಳಿ, ಯಾಕೆ ಓಡ್ತಾ ಇದ್ದೀರಿ?
1: ಶಾರದಾ, ನಿಮ್ಮ ಚಿಕ್ಕಪ್ಪನೇ ಕಡೆ ಎದ್ದೇಳು. ಏನ್ ಕನ್ವರ್ಸ್ತಿದ್ದೀಯ?
2: ಓಡಿ, ಓಡಿ ಬೇಗ, ಓಡಿ, ಹಿಂದಿಗೆ ನೋಡ್ಬೇಡಿ, ಓಡಿ, ಓಡಿ ಬೇಗ, ಓಡಿ, ಓಡಿ, ಓಡಿ. ಅಯ್ಯೋಪ್ಪ
1: ಶಾರದಾ, ಏ ಶಾರದಾ, ಎದ್ದೇಳು. ಏನ್ ಕನ್ವರ್ಸ್ತಿದ್ದಾಳೆ ಇವಳು?
2: ಮನೆಗೆ ಓಡಿ
1: ಆಗ್ತಿಲ್ಲ.
2: ಅಯ್ಯೋ ಬೇಗ, ಮೊದಲು ಮನೆಗೆ, ಮನೆಗೆ ಓಡಿ ಬೇಗ, ಬೇಗ ಮನೆಗೆ, ಮನೆಗೆ ಸೇರ್ಕೋಬೇಕು.
1: ಎಲ್ಲಿಗೆ ಓಡೋದು? ಮನೆಗ? ಈಗ ಎಲ್ಲಿದ್ದೀವಿ? ಮನೆ ಒಳಗೆ ತಾನೇ ಇರೋದು.
2: ನಮ್ಮ ಮನೆ, ನಾವು ನಮ್ಮ ಮನೆ ಒಳಗಿದ್ದೀವಿ. ಮತ್ತೆ ನಮ್ಮೂರು ದೆವ್ವ.
1: ಏನ್ ಶಾಂತ, ಊರು ದೆವ್ವ ಅನ್ಕೊಂಡು ಏನ್ ಕನ್ಸ್ ಕಾಣ್ತಿದ್ಯಾ?
2: ಕನಸ? ಓ, ನಾನ್ ಕಂಡದ್ದು ಕನಸ ಅನ್ಸುತ್ತೆ.
1: ಹೌದು, ನೀನ್ ಕಂಡದ್ದು ಕನ್ಸೆ. ನನ್ ನಿದ್ದೆನೆಲ್ಲ ಹಾಳು ಮಾಡಿದೆ. ಥೋ, ಮತ್ತೆ ಮಲಗ್ಬೇಕು.
2: ಕನಸ ಇದು? ಈ ಕನಸೇನಾದ್ರೂ ನಿಜ ಆದ್ರೆ? ಅಪ್ಪ, ಮೊದ್ಲೇ ದೆವ್ವದ ಕಾಟ, ಕಳ್ಳರ ಕಾಟ ಅಂತ ನಮ್ಮೂರಲ್ಲಿ ಹೇಳ್ತಿರ್ತಾರೆ. ಏನಾದ್ರೂ ಇವರು 2 ಗಂಟೆಗೆ ಬರೋದ ಲೇಟಾಗಿ ಬಂದ್ರೆ ಶನಿವಾರ ಹೋಗೋದೇ ಬೇಡ, ಭಾನುವಾರನೇ ಹೋದ್ರಾಯ್ತು. ಹೀಗೋ ಹಬ್ಬ ಭಾನುವಾರ ತಾನಿರೋದು? ನೋಡಿ, ಎದ್ದೇಳಿ, ನಾಳೆ 2 ಗಂಟೆಗೆ ಹೊರಡೋಣ. ತಡ ಮಾಡಬೇಡಿ, ತಡ ಆದ್ರೆ ನಮ್ಮೂರಿಗೆ ಬಸ್ಸು ಸಿಗಲ್ಲ ಆಮೇಲೆ.
1: ಅಯ್ಯ, ನನಗೂ ಗೊತ್ತಿದೆ, ಈಗ ಮಲಗೋಕೆ ಬಿಡ್ತೀಯಾ? ನಿದ್ದೆ ಮಾಡೋಕ್ಕೂ ಬಿಡಲ್ಲ.
2: ಅಪ್ಪ, ಇಂಥ ಭಯಾನಕ ಕನಸುದು ನೆನೆಸ್ಕೊಂಡ್ರೆ ಭಯ ಆಗುತ್ತೆ.

0: ನಮ್ಮ ಊರ ಹಬ್ಬ ನಾಟಕ ಕೇಳಿದಿರಿ. ರಚನೆ ಎಂಪಿ ಮಾಲಾ. ಪಾತ್ರವರ್ಗದಲ್ಲಿ ಚಂದ್ರು ಕೃಷ್ಣಕುಮಾರ್ ನಾರ್ಣಕಜೆ, ಶಾರದಾ ಗೀತಾ ಮೊಂಟಡ್ಕ, ದಾರಿಹೋಕ ಡಾಕ್ಟರ್ ಗುರುರಾಜ್ ಬೇಡೇಕರ್, ಚಿಕ್ಕಪ್ಪ ಡಾಕ್ಟರ್ ಮೈಸೂರು ಉಮೇಶ್, ಅಜ್ಜ ಜಿಎನ್ ಮಂಜುನಾಥ್, ಅಂಗಡಿಯವ ಎಸ್ ಲಕ್ಷ್ಮೀನಾರಾಯಣ, ಗೌರಿ ಕೀರ್ತನಾ ವಿ. ಧ್ವನಿಮುದ್ರಣ ಸಹಕಾರ ಹಾಗೂ ಕಂಡಕ್ಟರ್ ಪಾತ್ರ ಶ್ರೀಮಾನ್ ಎಸ್. ಸಂಕಲನ ಹಾಗೂ ನಿರ್ಮಾಣ ಸಹಕಾರ ಕಾರ್ತಿಕ್ ಎಂಎಸ್. ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಈ ನಾಟಕ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ನಾಳೆ ಬೆಳಿಗ್ಗೆ 6:35 ಕೇಳಿ ಕಸ್ತೂರಿ ಮಾತ್ರೆ ವಾರಕ್ಕೊಂದು. ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ, ರಚನೆ ಬಿ ವಿ ರಾಜಾರಾಮ್, ಪ್ರಸ್ತುತಿ ಉಮೇಶ್ ಎಸ್ಎಸ್.

ನಾಳೆ ಬೆಳಿಗ್ಗೆ 7:15ಕ್ಕೆ ಕಾದಂಬರಿ ವಿಹಾರ. ಕೃಪಾಕರ ಸೇನಾನಿಯವರ ಕೆನ್ನಯ್ಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್.

ನಾಳೆ ಬೆಳಗ್ಗೆ 8:30ಕ್ಕೆ ಘನತೆ ವೆತ್ತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಬೆಂಗಳೂರಿನಲ್ಲಿ ಭಾಗವಹಿಸಲಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜನ್ಮ ವರ್ಷಾಚರಣೆ ಸಮಾರಂಭದ ಬಾನುಲಿ ವರದಿಯನ್ನು ನಮ್ಮ ನಿಲಯದಿಂದಲೇ ಕೇಳಬಹುದು. 9:40ಕ್ಕೆ ನಮ್ಮ ಆರೋಗ್ಯ

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು FM 100.6. ಸಮಯ ಸರಿಯಾಗಿ 8:30. ಈಗ ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಮಹೇಂದ್ರ ಕಪೂರ್ ಅವರ ಧ್ವನಿಯಲ್ಲಿ ಪರಿವಾರ್ ಚಿತ್ರದ ಗೀತೆ, ಗುಲ್ಷನ್ ಬಾವ್ರ ಅವರ ಸಾಹಿತ್ಯ ಸಂಗೀತ, ಕಲ್ಯಾಣ್ ಜಿ ಆನಂದ್ ಜಿ.

ಸಾತ್ಯ ಚಿತ್ರಕ್ಕಾಗಿ ಹಾಡಿದರೆ ಎ ಆರ್ ರೆಹಮಾನ್ ಹಾಗೂ ಸೋನು ನಿಗಮ್. ಗುಲ್ಜಾರ್ ಅವರ ರಚನೆಗೆ ಸಂಗೀತ ಎ ಆರ್ ರೆಹಮಾನ್ ಅವರದು.

0: യുവവാണി ಯುವಜನತೆ ಮತ್ತು ಆನ್ಲೈನ್ ವಂಚನೆಗಳು ಈ ಬಗ್ಗೆ ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ್ ಜಿಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಮಾಯಾ ರಾಮನ್. ಯುವ ಮಿತ್ರರೇ ನಮಸ್ಕಾರ. ಶಿಕ್ಷಣ ಅನ್ನೋದು ಯುವಜನರ ಒಂದು ಜೀವನದೊಳಗ ಬಹಳ ಮುಖ್ಯವಾದ ಅಂಗ. ಒಂದು ಹಂತದ ಶಿಕ್ಷಣ ಪಡೆದ ನಂತರ ನಾವೆಲ್ಲರೂ ಮುಖ ಮಾಡೋದು ಒಂದು ನೌಕರಿಯ ಕಡೆಗೆ, ಅಥವಾ ಸ್ವಯಂ ಉದ್ಯೋಗ ಮಾಡಬೇಕು ಅಂತ ಕೆಲವರ ಹಂಬಲ ಕೂಡ ಇರ್ತದ. ಇಲ್ಲ ಅಂತಲ್ಲ, ಆದ್ರ ಆ ಉದ್ಯಮಕ್ಕ ಬೇಕಾದಂತಹ ಹಣಕಾಸನ್ನ ವ್ಯವಸ್ಥೆ ಮಾಡ್ಕೊಳ್ಬೇಕು. ತಂದೆ ತಾಯಿ, ಪಾಲಕರು, ಪೋಷಕರು ಅವರು ಸಬಲರಾಗಿದ್ರ ನಮಗ ಕೊಡುವಂತಹ ಒಂದು ಸಾಧ್ಯತೆ ಇರ್ತದೆ, ಇಲ್ಲಾಂದ್ರ ನಾವೇ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಹೀಗಾಗಿ ನನ್ನ ಮುಂದಿನ ಜೀವನ ಏನು ಅನ್ನೋದು ಪ್ರತಿಯೊಬ್ಬ ಯುವತಿ ಯುವಕನ ಒಂದು ಯೋಚನೆ ಆಗಿರ್ತದೆ. ಈ ಹಂತದೊಳಗ ನಾವು ಅನೇಕ ಸಾಮಾಜಿಕ ಜಾಲತಾಣಗಳನ್ನ ನೋಡ್ತಾ ಇರ್ತೀವಿ, ಆಮೇಲೆ ಬೇರೆ ಬೇರೆ ಮಾಧ್ಯಮಗಳೊಳಗ ನೋಡಿ ನಾವು ಆ ಬಗ್ಗೆ ನಮ್ಮ ಯೋಚನಾ ಲಹರಿ ಓಡ್ತಾ ಇರ್ತದೆ. ಹಂಗಾದ್ರ ಅವೆಲ್ಲವೂ ಅಧಿಕೃತನಾ? ನಾವು ಯಾವ ಕಡೆ ಹೋಗ್ಬೇಕು? ಯಾವ ರೀತಿಯ ನೌಕರಿ ಹತ್ತಿರ ನಾವು ಹೋಗ್ಬಹುದು? ಇದು ಅಧಿಕೃತನ, ಇದು ಅನಧಿಕೃತನ, ಈ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ. ಹೌದು ಯುವ ಮಿತ್ರರೇ, ಆ ಬಗ್ಗೆ ಸಾಕಷ್ಟು ಯೋಚನೆ ಮಾಡ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ ನನ್ ಜೊತೆಗಿರುವಂತಹ ವರುಣ್. ಹಂಗಿದ್ರ ವರುಣ್ ಯಾರು? ಇವರು ಕರ್ನಾಟಕದ ಆರ್ಯ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರು ವರುಣ್ ಜಿಆರ್. ನಮಸ್ಕಾರ ವರುಣ್.
1: ನಮಸ್ತೆ ಮೇಡಮ್, ನಮಸ್ಕಾರ.
0: ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ವರುಣ್, ತಾವು ಸಾಕಷ್ಟು ಕ್ಷೇತ್ರಗಳೊಳಗ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ಉತ್ಸಾಹಿ ಯುವಕ. ಹಂಗಾಗಿ ಯುವ ಜನರಿಗೆ ಯುವಜನರಿಂದಲೇ ಹೇಳಿಸಿದಾಗ ಇನ್ನಷ್ಟು ಅದು ತಲೆಗೆ ಹೋಗಬಹುದು ಅಂಥೇಳಿ ಒಂದು ಆಸೆ. ಅಂದ್ರೆ ಒಟ್ಟು ಯುವ ಜನರಿಗೆ ಒಳ್ಳೇದಾಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ತಾವು ಆರ್ಥಿಕ ಸಾಕ್ಷರತೆಯ ಕ್ಷೇತ್ರದೊಳಗ ಕಾರ್ಯ ಮಾಡ್ತಾ ಇದ್ದೀರಿ, ಮಹಿಳಾ ಸಬಲೀಕರಣದ ಕ್ಷೇತ್ರದೊಳಗ ಕೂಡ ಕಾರ್ಯ ಮಾಡ್ತಾ ಇದ್ದೀರಿ. ಅಂದ್ರ ಈಗ ಬೇರೆ ಬೇರೆ ತರದ ಕೇಂದ್ರ ಸರ್ಕಾರದ ಯೋಜನೆಗಳು ಇರ್ತಾವ, ಅವು ಏನು, ಯಾರಿಗೆ ಕೊಡ್ತಾರ, ಯಾರು ಆ ಸೌಲಭ್ಯಗಳನ್ನ ಪಡ್ಕೊಳ್ಬಹುದು, ಈ ಎಲ್ಲದರ ಬಗ್ಗೆ ತಾವು ಅರಿವು ಮೂಡಿಸುವಂತಹ ಕಾರ್ಯ ಮಾಡ್ತಾ ಇದ್ದೀರಿ. ಎಷ್ಟೋ ಮಹಿಳೆಯರು ಕಷ್ಟದೊಳಗಿರ್ತಾರ, ಆದ್ರ ಅವರಿಗೆ ಯಾವ್ಯಾವ ಯೋಜನೆಗಳವ, ನಾವು ಆ ಯೋಜನೆಗಳೊಳಗ ಭಾಗಿ ಆಗಬಹುದೇನು, ಅದರಿಂದ ಪ್ರಯೋಜನ ಪಡ್ಕೊಳ್ಬಹುದೇನು, ಈ ಎಲ್ಲ ವಿಚಾರಗಳು ಸಾಕಷ್ಟು ಗೊತ್ತಿರೋದಿಲ್ಲ. ತಾವು ಇದೆಲ್ಲದರ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದೀರಿ. ಹಾಗಾಗಿ ಇವತ್ತು ನಾವು ಒಂದು ಕ್ಷೇತ್ರಕ್ಕೆ ನಮ್ಮನ್ನ ಲಿಮಿಟ್ ಮಾಡಿಕೊಂಡು ಆ ಕ್ಷೇತ್ರದ ಬಗ್ಗೆ ಮಾತಾಡೋಣ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಆನ್ಲೈನ್ ವಂಚನೆಗಳು. ಯಾಕಂದ್ರೆ ಇವತ್ತ ನಮ್ಮ ಯುವ ಜನರು ಸಾಕಷ್ಟು ಉದ್ಯೋಗದ ಬಗ್ಗೆ, ಸ್ವಯಂ ಉದ್ಯೋಗದ ಬಗ್ಗೆ, ಒಂದು ಪುಟ್ಟ ಉದ್ಯಮವನ್ನ ನಡೆಸೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಈ ಸಂದರ್ಭದೊಳಗೆ ಇದೆಲ್ಲದರ ಬಗ್ಗೆ ಜಾಗರೂಕರಾಗಿ ಮುಂದಿನ ಹೆಜ್ಜೆಯನ್ನು ಇಡಬೇಕು ಅಂತನ್ನೋದು ಒಂದು ಪುಟ್ಟ ಸಂದೇಶ. ಹಂಗಾದ್ರೆ ನಮ್ಮ ಆನ್ಲೈನ್ ವಂಚನೆಗೆ ಒಳಗಾಗಬಾರದು ನಮ್ಮ ಯುವ ಜನರು ಅಂತಂದ್ರೆ, ಸರ್ಕಾರ ಯಾವ ಯಾವ ಉದ್ಯೋಗದ ಭರವಸೆಯನ್ನು ಕೊಡುವಂತಹ ಯೋಜನೆಗಳನ್ನ ಹಮ್ಮಿಕೊಂಡದ, ಅದರ ಬಗ್ಗೆ ಕೂಡ ಆ ನಂತರ ಮಾತಾಡೋಣ ಅಂತ. ಮೊದಲಿಗೆ ಈ ಜಾಬ್ ಅಂದ ತಕ್ಷಣ ನಾವು ಸಾಮಾಜಿಕ ಜಾಲತಾಣಗಳೊಳಗ ನೋಡೋದು ಪಾರ್ಟ್ ಟೈಮ್ ಜಾಬ್ಸ್, ತಕ್ಷಣನೆ ಕೊಡಿಸ್ಬಿಡ್ತೀವಿ, ನೀವೇನೋ ಮಾಡ್ತಾ ಇರ್ತೀರಿ ಮನೆಯೊಳಗ ಕುತ್ಕೊಂಡನೆ ನೀವು ಕೆಲಸ ಮಾಡಬಹುದು ಪಾರ್ಟ್ ಟೈಮ್ ಜಾಬ್ಗಳನ್ನ, ನಿಮಗ ಆರ್ಥಿಕವಾಗಿ ಒಂದಷ್ಟು ಸಹಾಯ ಆಗ್ತದ ಅನ್ನುವಂತಹ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಸ್ ನೋಡ್ತಾ ಇರ್ತಾರೆ ನಮ್ಮ ಯುವ ಮಿತ್ರರು. ಈ ಸಂದರ್ಭದೊಳಗ ಅವರು ಯಾವ ರೀತಿಯ ಸ್ಪಂದನೆ ಇರಬೇಕು ನಮ್ಮ ಯುವಜನರದು ಅಂತ?
1: ಸೊ ಬೇಸಿಕ್ ಆಗಿ ಏನಂತಂದ್ರೆ ಮೇಡಮ್, ಅಧಿಕೃತ ಸಂಸ್ಥೆಗಳು, ನೀವು ಯಾವುದೇ ತರಹದ ಜಾಬ್ ಬಗ್ಗೆ ನೀವು ಸರ್ಚ್ ಮಾಡಿದಾಗ ಆನ್ಲೈನ್ ಅಲ್ಲಿ, ಅಧಿಕೃತ ಸಂಸ್ಥೆಗಳು ತಮ್ಮ ರೆಸ್ಯೂಮ್ ಅನ್ನು ಮೊದಲು ಪಡೆದು ಅವ್ರ ಆಫೀಸಿಗೆ ಇಂಟರ್ವ್ಯೂ ಅಂತ ಕರೀತಾರೆ. ಇದು ನೀವು ಮೂಲಭೂತವಾಗಿ ಫಸ್ಟ್ ನೀವು ತಿಳ್ಕೊಬೇಕಾಗಿರೋ ವಿಷಯ ಇದು. ಅದೇ ಅನಧಿಕೃತ ಯಾವುದೇ ವೆಬ್ಸೈಟ್ ಗಳಿದ್ರು, ಜಾಬ್ಸ್ ಗಳಿದ್ರು ಏನಾಗುತ್ತೆ ಅಂತಂದ್ರೆ, ನಿಮಗೆ ಮೊದಲು ಅಮೌಂಟ್ ಕೇಳದ್ ಮಾಡ್ತಾರೆ, ಅಥವಾ ಒಂದು ಸ್ಕ್ಯಾನರ್ ಕಳಿಸಿ ವಿಶ್ ಪೇ ಮಾಡಿ ಆನಂತರ ನಾವು ನಿಮಗೆ ಇಂಟರ್ವ್ಯೂ ತಗೊಂತೀವಿ ಅಂತಾರೆ. ಈ ರೀತಿಯ ವಿಷಯಗಳು ಬಂದಾಗ ತಾವು ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು.
0: ಕ್ಯೂ ಆರ್ ಕೋಡ್ ಕಳಿಸ್ತೀವಿ, ಅದಕ್ಕೆ ನೀವು ಇಷ್ಟು ಪೇಮೆಂಟ್ ಅಂತ ಹೇಳ್ತೀವಿ, ಪೇ ಮಾಡ್ಬಿಡ್ರಿ, ಸ್ಕ್ಯಾನ್ ಮಾಡ್ರಿ ಅಂತ ಹೇಳ್ತಾರೆ.
1: ಹೌದು, ನೀವು ಅಲ್ಲೇ ಅರ್ಥ ಮಾಡ್ಕೋಬೇಕು ಇದು ಯಾವ್ದೋ ಅನಧಿಕೃತ ಸಂಸ್ಥೆ ಆಗಿರುತ್ತೆ ಅಂತ. ಯಾಕೆ ಅಂತಂದ್ರೆ, ಯಾವುದೇ ಅಧಿಕೃತ ಸಂಸ್ಥೆ ಆದ್ರೂ ತಮ್ಮ ರೆಸ್ಯೂಮ್ ನೋಡಿ ತಮಗೆ ಇಂಟರ್ವ್ಯೂ ಮಾಡಿ, ಇಟ್ ಮೇ ಬಿ ಆನ್ಲೈನ್ ಇರ್ಬೋದು ಆಫ್ಲೈನ್ ಇರ್ಬೋದು, ಇಂಟರ್ವ್ಯೂ ಮಾಡಿ ಆಫೀಸಿಗೆ ಕರ್ಸಾದ್ಮೇಲೆ ನಿಮಗೆ ಬೇರೆ ಬೇರೆ ತರದೆಲ್ಲ ಇರ್ತದೆ. ಬಟ್ ನಿಮ್ಗೆ ಸ್ಟಾರ್ಟಿಂಗ್ ಕ್ಯೂ ಆರ್ ಕೋಡ್ ಕಳಿಸ್ತೀವಿ, ಅಮೌಂಟ್ ಪೇ ಮಾಡಿ ಆನಂತರ ನಾವು ಇದು ಮಾಡ್ತೀವಿ ಅಂದ್ರೆ ಅದು ಒಂದು ಅನಧಿಕೃತ ಸಂಸ್ಥೆ ಆಗಿರುತ್ತೆ. ನೀವು ಅದಕ್ಕೋಸ್ಕರ ಏನ್ ಹೇಳ್ತೀವಿ ಅಂತಂದ್ರೆ, ಯಾವುದೇ ಸಂಸ್ಥೆ ಕೆಲಸ ತಾವು ಪಡಿಬೇಕು ಅಂದ್ರೆ ಮೊದಲು ಆಫೀಸ್ ವಿಸಿಟ್ ಮಾಡಿ,

0: ಬಗ್ಗೆ ತಿಳ್ಕೊಳ್ಳಿ, ಅದು ಅಧಿಕೃತ ಸಂಸ್ಥೆಯನ್ನ ತಿಳ್ಕೊಳ್ಳಿ, ಆ ನಂತರ ತಾವ ಜಾಬ್ಗಳಿಗೆ ಅಪ್ಲೈ ಮಾಡ್ಕೊಳ್ಳಿ.
1: ಒಂದು ಬಿಟ್ಟು 10 ಸಲ ಯೋಚನೆ ಮಾಡಬೇಕು, ಇದು ಅಧಿಕೃತವಾದ ಸಂಸ್ಥೆ ಹೌದೋ ಅಲ್ಲೋ, ಯಾವ ರೀತಿಯ ಜಾಬ್ಗಳನ್ನ ಅವರು ಕಲ್ಪಿಸಿಕೊಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ನಮ್ಮ ಯುವಜನರು ಮೊದ್ಲ ಯೋಚನೆ ಮಾಡಬೇಕು, ಆಮೇಲೆ ಮುಂದಿನ ಹೆಜ್ಜೆ ಇಡಬೇಕು ಅಂತೀರಿ ವರುಣ್. ಈಗ ಏನಾಗಿರ್ತದೆ ಅಂದ್ರೆ ಒಂದೊಂದ್ಸಲ ಕಷ್ಟದ ಪರಿಸ್ಥಿತಿ ಇರ್ತದೆ ವರುಣ್, ಅಷ್ಟೆಲ್ಲ ಯೋಚನೆ ಮಾಡುವಂತಹ ಸಂದರ್ಭವೇ ಇರುವುದಿಲ್ಲ. ಯಾರೋ ಒಂದ್ ಕೆಲಸ ಕೊಡ್ತಾರ ಅಂತಂದ ತಕ್ಷಣ ನಾವು ಇಮಿಡಿಯೇಟ್ಲಿ ಹೋಗಿ ಆ ಕೆಲಸವನ್ನ ಮಾಡ್ಕೊಂಡ್ಬಿಡೋಣ, ಮುಂದೆ ಯೋಚನೆ ಅಂತ ಇರ್ತದೆ. ಹಿಂಗಾಗಿ ಎಷ್ಟೋ ಸಲ ನಮ್ಮ ಯುವಜನರು ಕಷ್ಟದೊಳಗ ಸಿಲುಕಿ ಹಾಕಿಕೊಳ್ಳುವಂತಹ ಪ್ರಶ್ನೆ ಬರ್ತದೆ. ಅಂದ್ರೆ ಬೆಂಕಿಯಿಂದ ಬಾಣಲೆಗೆ ಅಂತಾರಲ್ಲ, ಆ ತರ ಈ ಕಷ್ಟದೊಳಗಿರುವಂತಹ ಯುವಕ ಇನ್ನೊಂದು ಕಷ್ಟದೊಳಗ ಸಿಲುಕಿ ಹಾಕೊಂಡ್ಬಿಡ್ತಾನ. ಅಂದ್ರೆ ಈಗ ಆನ್ಲೈನ್ ವಂಚನೆ ಅಂತ ಇರ್ತದಲ್ಲ, ಅದಕ್ಕೆ ಸಿಕ್ ಹಾಕೊಂಡ್ಬಿಟ್ಟಿರ್ತಾನ. ಈಗ ಸಿಕ್ ಹಾಕೊಂಡ್ಬಿಟ್ಟ ಅಂದ್ಮೇಲೆ ಅವರು ಯಾವ ತರದ ಸ್ಟೆಪ್ ತಗೋಬೇಕು ಮುಂದೆ?
0: ಇವಾಗ ನಮ್ಮ ಬ್ಯಾಂಕಿಂದ ಒಂದು ಅಮೌಂಟ್ ಹೋಗಿದೆ, ನಮ್ದು ಅಮೌಂಟ್ ಕಟ್ ಆಗಿದೆ ಅಥವಾ ನಮಗೆ ಫ್ರಾಡ್ ಆಗಿದೆ ಅಂತ ತಿಳಿದ ತಕ್ಷಣ ಮೊದಲನೇದಾಗಿ ಮಾಡಬೇಕಾಗಿರೋ ವಿಷಯ 1930, ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, 1930 ಈ ನಂಬರಿಗೆ ನೀವು ಫಸ್ಟ್ ಕಾಲ್ ಮಾಡಿಬಿಟ್ಟು ತಮ್ಮ ಅಕೌಂಟ್ ನಂಬರ್, ತಮ್ಮ IFSC ಕೋಡ್ ಅನ್ನ ಹೇಳಿ, ಈ ರೀತಿ ನನ್ನ ಅಕೌಂಟಿಗೆ ಇಷ್ಟು ಅಮೌಂಟ್ ಈ ಟೈಮಲ್ಲಿ ಡೆಬಿಟ್ ಆಗಿದೆ ಅನ್ನೋದನ್ನ ಮೊದಲು ತಿಳಿಸಬೇಕು. ಇದನ್ನ ನೀವು ಮೊದಲನ್ನೇ 24 ತಾಸು ಒಳಗೆ ಮಾಡ್ಬೇಕು. ಇದನ್ನ ಗೋಲ್ಡನ್ ಅವರ್ ಅಂತ ಕರಿತೀವಿ. ಈ ಗೋಲ್ಡನ್ ಅವರ್ ಒಳಗಡೆ ಮಾಡಿದ್ರೆ ತಮ್ಮ ಅಮೌಂಟ್ 100% ಗ್ಯಾರಂಟಿ RBI ನೀಡುತ್ತೆ, ವಾಪಸ್ ಬರೋದಕ್ಕೆ 100% ಗ್ಯಾರಂಟಿ RBI ಅಶ್ಯೂರ್ ಮಾಡಿರುತ್ತೆ. ಸೊ ಯಾವುದೇ ಫ್ರಾಡ್ಗಳಾದ್ರೂ ಟೈಮ್ ವೇಸ್ಟ್ ಮಾಡಿಲ್ದೆ ಮೊದಲು 1930 ಅನ್ನೋ ನಂಬರಿಗೆ ತಾವು ಕಾಲ್ ಮಾಡಬೇಕು.
1: ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕೃತವಾಗಿ ಕೊಟ್ಟಿರುವಂತಹ ಒಂದು ಸಂಖ್ಯೆ
0: ಮೇಡಮ್. ಸೊ ಇದು ಬಂದ್ಬಿಟ್ಟು ಸೈಬರ್ ಸೆಕ್ಯೂರಿಟಿ ಅಂತ ಏನಿರುತ್ತಲ್ಲ ಆ ಡಿಪಾರ್ಟ್ಮೆಂಟ್ಗೆ ನಂಬರ್ ಹೋಗುತ್ತೆ. ಆ ನಂತರ ತಮ್ಮ ಬ್ಯಾಂಕಿಗೆ ಹೋಗ್ಬಿಟ್ಟು ಒಂದು ಲೆಟರ್ ಕೊಡಬೇಕು, ಈ ರೀತಿ ನಮ್ಮ ಅಕೌಂಟ್ಗೆ ಫ್ರಾಡ್ ಆಗಿದೆ, ದಯವಿಟ್ಟು ನಮ್ಮ ಅಕೌಂಟ್ನ ಫ್ರೀಸ್ ಮಾಡಿ ಅಂತ ನಾವು ಫಸ್ಟ್ ಒಂದು ಕಂಪ್ಲೇಂಟ್ ಕೊಡಬೇಕು. ಸೊ 30 ದಿನದೊಳಗಡೆ ಬ್ಯಾಂಕ್ ಅದಕ್ಕೆ ಆಕ್ಷನ್ ನ ತಗೊಳುತ್ತೆ ಮೇಡಮ್.
1: ಇಲ್ಲಿ ಎರಡು ಮುಖ್ಯವಾದ ಅಂಶಗಳು, ಒಂದು 24 ತಾಸೊಳಗೆ ನಾನು ಏನು ಅನಧಿಕೃತ ಸಂಸ್ಥೆಯ ಜೊತೆಗೆ ನಾನು ವ್ಯವಹಾರ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಯ್ತು ಅಂತಂದ್ರೆ ತಕ್ಷಣನೇ 1930ಗೆ ಅವರು ಕರೆ ಮಾಡಬೇಕು ಅನ್ನುವಂತದ್ದು. ಇವೆರಡು ಅಂಶಗಳು, ಒಂದು ಮೊದಲು ಅರ್ಥ ಮಾಡ್ಕೋಬೇಕು 24 ತಾಸೊಳಗೆ ಕಾರ್ಯಪ್ರವೃತ್ತರಾಗಬೇಕು, ಇನ್ನೊಂದು ಈ ಸಂಖ್ಯೆ 1930 ಅನ್ನುವಂತಹ ಸಂಖ್ಯೆಗೆ ಕರೆ ಮಾಡಿ ಮುಂದಿನ ಕೆಲಸವನ್ನ ಮಾಡಬೇಕು. ಆಮೇಲೆ ಈಗ ಫೇಕ್ ಮೆಸೇಜಸ್ ಬರ್ತಾವಲ್ಲ ನಮ್ಮ ಮೊಬೈಲ್ಗಳಿಗೆ, ಬೇರೆ ಬೇರೆ ಜಾಲತಾಣಗಳು ಅಲ್ಲಿ ಆ ಮುಖಾಂತರ, ಬೇರೆ ಬೇರೆ ಆ್ಯಪ್ಗಳ ಮುಖಾಂತರ ನಾವು ಎಷ್ಟೋ ಸಲ ಅವರಿಗೆ ನಮ್ಮ ಸಂಖ್ಯೆನ ಕೊಟ್ಟಿರೋದೇ ಇಲ್ಲ, ಮೊಬೈಲ್ ನಂಬರೇ ಕೊಟ್ಟಿರೋದಿಲ್ಲ, ಆದ್ರೂ ಕೂಡ ನಮ್ಮ ಮೊಬೈಲ್ಗೆ ಬರ್ತಾವ ಎಷ್ಟೋ ಫೇಕ್ ಮೆಸೇಜಸ್, ಆ ಬಗ್ಗೆ ಏನ್ ಹೇಳ್ತೀರಿ?
0: ಸೊ ಇದರಲ್ಲಿ ಹಲವಾರು ತರಹದ ಮೆಸೇಜ್ಗಳು ಬರ್ತಾ ಹೋಗುತ್ತೆ ಮೇಡಮ್. ಮೊದಲನೇದು ತಮಗೆ 70% ಆಫರ್ ಇದೆ, 80% ಆಫರ್ ಇದೆ ಅಂತ ವೋಚರ್ಸ್ ಗಳು ಬರುತ್ತೆ. ಆ ನಂತರ ನಿಮಗೆ ಈ ತರ ಸಬ್ಸಿಡಿ ಲೋನ್ ಇದೆ, ಒಂದ್ ಕ್ಲಿಕ್ ಅವೇ ಅಲ್ಲಿ ನಿಮಗೆ ಈ ರೀತಿಯ ಸಬ್ಸಿಡಿ ಸ್ಕೀಮ್ ಸಿಗುತ್ತೆ ಅಂತ, ಮತ್ತೆ ಹಲವಾರು ಲೋನ್ ಆಪ್ಸ್ ಗಳಿದಾವೆ ಅದರಲ್ಲಿ ಇಷ್ಟು ಪರ್ಸೆಂಟ್ ಬಡ್ಡಿಯಲ್ಲಿ ನಿಮಗೆ 1 ಲಕ್ಷ ಸಾಲ ಕೊಡ್ತೀವಿ, 2 ಲಕ್ಷ ಸಾಲ ಕೊಡ್ತೀವಿ, 5 ನಿಮಿಷದಲ್ಲಿ ತಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲದೆ ನಿಮಗೆ ಹಲವಾರು ವೆಬ್ಸೈಟ್ ಗಳಿನ ಫೇಕ್ ಲಿಂಕ್ಸ್ ಗಳು ಬರ್ತಾ ಹೋಗುತ್ತೆ. ಇದನ್ನ ಪ್ರೆಸ್ ಮಾಡಿ ಕೇವಲ 5 ಸೆಕೆಂಡ್ ಒಳಗೆ ತಮ್ಮ ಅಕೌಂಟ್ ಅಲ್ಲಿರೋ ಪ್ರತಿ ಒಂದು, ಈವನ್ 1 ರೂಪಿ ಇದ್ರೂ ಅದನ್ನು ಕಟ್ ಮಾಡ್ಕೊಂತಾರೆ, ಇಟ್ ಮೇ ಬಿ 1 ಕೋಟಿ ಇದ್ರೂ ಕಟ್ ಮಾಡ್ಕೊಂತಾರೆ. ಅದಕ್ಕೋಸ್ಕರ ತುಂಬಾ
1: ಹುಷಾರಾಗಿರಬೇಕು.
0: ಇನ್ನೊಂದೇನು ಆಘಾತಕಾರಿ ವಿಷಯ ಅಂದ್ರೆ ನಿಮ್ಮ ಅಕೌಂಟ್ ಇಂದ ಯಾರು ಫ್ರಾಡ್ ಮಾಡಿರ್ತಿರಲ್ಲ ಆ ಅಕೌಂಟ್ ಇಂದ ಆಲ್ಮೋಸ್ಟ್ 10-15 ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ದಟ್ ಯಾರು ಸ್ಕ್ಯಾಮ್ ಮಾಡಿದಾರೆ ಆ ಅಮೌಂಟ್ ಎಲ್ಲಿ ಹೋಯ್ತು ಅನ್ನೋದು ಹಿಡಿಯೋದನ್ನು ಪೊಲೀಸರಿಗೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಏನೇ ನೀವು ಲಿಂಕ್ಸ್ ಗಳು ಬಂದ್ರೂ ಅನ್ಅಥರೈಸ್ಡ್ ಡೈರೆಕ್ಟ್ ಆಗಿ ಫಸ್ಟ್ ಅದನ್ನ ಡಿಲೀಟ್ ಮಾಡಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ.
1: ಯಾವ ಆಪ್ ಮುಖಾಂತರ ಆದ್ರೂ ಬಂದಿರಲಿ,
0: ಯಾವುದೇ ಆಪ್ ಮುಖಾಂತರ ಇಟ್ ಒಂದು ಸರಿ ಅದು ಅನ್ಅಥರೈಸ್ಡ್ ಅನ್ನೋದಾದ್ರೆ ಆ ಲಿಂಕ್ ಗಳನ್ನ ಯಾವುದೇ ಕಾರಣಕ್ಕೂ, ಇವಾಗ ಫಾರ್ ಎಕ್ಸಾಂಪಲ್ ಸಬ್ಸಿಡಿ ಲೋನ್ ಇದೆ ಅಂತ ಒಂದ್ ಲಿಂಕ್ ಏನೋ ಮೇಲ್ಗಡೆ PM ಯೋಜನಾ ಅಂತ ನನ್ನ ಫೋನಿಗೆ ಬ್ಯಾಂಕ್ ಅದು ಇದು ಅಂತ ಸುಮಾರು ಬಂದಿದೆ. ಸೊ ನಾನು ಅದನ್ನ ಫಸ್ಟ್ ಡಿಲೀಟ್ ಮಾಡ್ತೀನಿ. ನಿಮಗೆ ಇನ್ನೂ ಇಲ್ಲ ಇದು ರಿಯಲ್ ಇರ್ಬೋದು ಅನ್ಸಂದ್ರೆ ಡಿಲೀಟ್ ಮಾಡಿ, ನಿಮ್ಮ ಬ್ಯಾಂಕ್ ಶಾಖೆಗೆ ಹೋಗಿ ಕೇಳ್ಕೊಳ್ಳಿ ಮ್ಯಾನೇಜರ್
1: ಹೇಳ್ತಾರೆ.
0: ಮ್ಯಾನೇಜರ್ ದೇಲ್ ಬಿ ಹ್ಯಾಪಿ, ಯಾಕೆ ಅಂತಂದ್ರೆ ಅವರು ಇವಾಗ ಈ ತರ ಸ್ಕೀಮ್ ಬಂದು ಫಲಾನುಭವಿಗಳಿಗೆ ಅದು ಉಪಯೋಗ ಆಗ್ಲಿ ಅನ್ನೋದು ಅವ್ರ ತಲೆಯಲ್ಲೂ ಇರುತ್ತೆ. ಸೊ ಆದಷ್ಟು ಜಲ್ದಿ ಏನು ಅಂತಂದ್ರೆ ಆ ಸ್ಕೀಮ್ ಇದೆಯಾ ಅನ್ನೋದು ಫಸ್ಟ್ ತಿಳ್ಕೊಳ್ಳಿ. ಯಾವುದೇ ಲಿಂಕ್ ಗಳು ಇಟ್ ಮೇ ಬಿ ಎನಿಥಿಂಗ್ ಯಾವುದೇ ಇರ್ಬೋದು ಅದನ್ನ ಓಪನ್ ಮಾಡಬೇಡಿ. ಕೆಲವೊಂದ್ಸರಿ ನಿಮ್ಮ KYC ಡಾಕ್ಯುಮೆಂಟ್ಸ್ ಅಪ್ಡೇಟ್ ಆಗಿಲ್ಲ ಅಂತಾನೂ ಬ್ಯಾಂಕಿನ ಮೆಸೇಜ್ ತರಾನೇ ಬರುತ್ತೆ. ಆ ರೀತಿ ಮೆಸೇಜ್ ಗಳು ಬಂದ್ರು ಯಾವುದೇ ಕಾರಣಕ್ಕೂ ಆ ಲಿಂಕ್ ನ ಓಪನ್ ಮಾಡಬೇಡಿ. ತಮ್ಮ ಬ್ಯಾಂಕ್ ಶಾಖೆಗೆ ಹೋಗಿ ಆ ತರ ಏನಾದ್ರು ಇದ್ರೆ ಮ್ಯಾನೇಜರ್ ಅಲ್ಲೇ ನಿಮ್ಮ ಆಧಾರ್ ಕಾರ್ಡ್ ನ ಪಡೀತಾರೆ, ನಿಮ್ಮ KYC ನ ಅಪ್ಡೇಟ್ ಮಾಡ್ತಾರೆ.
1: ಎಷ್ಟೋ ಸಲ ಮ್ಯಾನೇಜರ್ ಮಾತಾಡೋದು ನಿಮ್ಮ KYC ಅಪ್ಡೇಟ್ ಆಗಿಲ್ಲ ಅಂತ ಅವ್ರು ಹೇಳ್ತಾರ, ತಕ್ಷಣ ಏನೋ ಒಂದ್ ಕ್ಷಣ ನಾವು ಗಲಿಬಿಲಿಗೊಂಡು ಬಿಡ್ತೀವಿ, ಹೌದಲ್ಲ ನಾನ್ ಬಹಳ ದಿನ ಆಯ್ತು ಬ್ಯಾಂಕಿಗೆ ಹೋಗ್ಲೇ ಇಲ್ಲ, KYC ಕಟ್ಲಿ ಮಾಡ್ಬಿಡೋದಾ ಅಂತ ಯೋಚನೆ ಬರ್ತದೆ. ಅದನ್ನ ನಾವು ಮೊದಲು ಯೋಚನೆ ಮಾಡ್ಬೇಕು, ನಾವು ಯಾವ ಶಾಖೆ ಒಳಗೆ ನಮ್ಮ ಅಕೌಂಟ್ ಅದ ಅಲ್ಲಿ ಹೋಗಿ ನಾವು ಮಾಹಿತಿಯನ್ನ ಪಡ್ಕೋಬೇಕು.
0: ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಯಾವುದೇ KYC ಸಹ ಯಾವುದೇ ಲಿಂಕ್ ಕಳ್ಸೋದಿಲ್ಲ ಮೇಡಮ್, ಯಾವುದೇ KYC ಅಪ್ಡೇಟ್

0: ಹಾಕ್ಬೇಕಂದ್ರೆ ಯಾವುದೇ ತರದ ಲಿಂಕ್ಸ್ ಗಳು ಬ್ಯಾಂಕ್ ಅವ್ರು ಕಳ್ಸೋದಿಲ್ಲ. ಇದೊಂದು ನಾನು ಹೇಳಕ್ ಇಷ್ಟ.
1: ಯಾವುದೇ ಬ್ಯಾಂಕ್ ಆಗಿರ್ಲಿ ಅವ್ರು ಯಾರು ಈ ತರ ಕಳ್ಸೋದಿಲ್ಲ. ಈಗ ಡಿಜಿಟಲ್ ಅರೆಸ್ಟ್ ಅನ್ನೋದು ಕೂಡ ಆತರ ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ನಿಮ್ದು ಡಿಜಿಟಲ್ ಅರೆಸ್ಟ್ ಆಗ್ಬಿಟ್ಟಿದೆ ನಿಮ್ ಮಗಂದು, ಹಾಗಾಗಿ ಇಷ್ಟು ದುಡ್ಡು ಕೊಟ್ರೆ ನಾವು ಈ ತರ ಅವ್ನ್ ಬಿಡಿಸ್ಕೊಡ್ತೀವಿ, ಈ ತರದ್ದು ಒಂದಷ್ಟು ಸಂದೇಶಗಳು ಬರ್ತಾ ಇರ್ತಾವೆ.
0: ಮೇಜರ್ ಆಗಿದ್ದು ಓಲ್ಡ್ ಏಜ್ ಪೀಪಲ್ಸ್ ಅಂದ್ರೆ ವಯಸ್ಸಾದವರಿಗೆ ಇದನ್ನ ತುಂಬಾ ಮಾಡ್ತಾ ಇದಾರೆ. ಯೂತ್ಸಿಗೂ ಕೂಡ ಮಾಡ್ತಾ ಇದಾರೆ. ಓಲ್ಡ್ ಏಜ್ ಅವ್ರಿಗೆ ಯಾವ ತರ ಮಾಡ್ತಿದ್ದಾರೆ ಅಂದ್ರೆ, ನಿಮ್ಮ ಮಗನ್ ಬ್ಯಾಂಕ್ ಅಕೌಂಟ್ ಇಂದ ಸುಮಾರು ಜನ ಅಥವಾ ಇದರಿಂದ ಸುಮಾರು ಸಿಮ್ ಕಾರ್ಡ್ಸ್ ತಗೊಂಡ್ಬಿಟ್ಟು ಅದರಲ್ಲಿ ಅನ್ಆಥರೈಸ್ಡ್ ಆಕ್ಟಿವಿಟೀಸ್ ನಡೀತಾ ಇದೆ. ಅದೇ ರೀತಿ ಹಲವಾರು ತರ ಹೇಳ್ತಾರೆ, ಹಿಂಗಿಂಗ್ ಆಗ್ತಾ ಇದೆ, ಅವ್ರಿಗೆ ಅರೆಸ್ಟ್ ಮಾಡಿದೀವಿ. ಸಿಬಿಐ ಆಫೀಸರ್ಸ್ ಇರ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ, ಅದನ್ನ ಪಿಕ್ ಮಾಡಿ ಅಂತ ಹೇಳ್ತಾರೆ. ವಿಡಿಯೋ ಕಾಲ್ ಇವಾಗ ಏನ್ ವಯಸ್ಸಾದವ್ರು ಇರ್ಲಿ ಯಾರೇ ಇರ್ಲಿ, ವಿಡಿಯೋ ಕಾಲ್ ಎತ್ತದ ಕೂಡಲೇ ಆ ವಿಡಿಯೋದಲ್ಲಿ ಕಂಪ್ಲೀಟ್ ಪೊಲೀಸ್ ಸ್ಟೇಷನ್ ಸೆಟಪ್ ಇರುತ್ತೆ. ಅಲ್ಲಿ ಕುತ್ತಿರೋನು ಈವನ್ ಪೊಲೀಸ್ ಡ್ರೆಸ್ ವೇರ್ ಮಾಡಿರ್ತಾರೆ.
1: ಇದನ್ನ ನಮ್ಮ ಹಿರಿಯರು ಗಮನಿಸಬೇಕು.
0: ಅವ್ರು ಅದನ್ನ ನೋಡಿದ ಕೂಡಲೇ ಗಲಿಬಿಲಿ ಆಗ್ತಾರೆ, ಮೇಡಮ್ ಹೌದು ಇಲ್ಲಿ ರಿಯಲ್ ಆಗಿದೆಯಲ್ಲ, ಹೌದು ಕರೆಕ್ಟ್ ನಮ್ಗೇನು ಅಂತ ಅವ್ರು ಫುಲ್ ಹೆದರಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಹೆದರದನ್ನ ನೋಡ್ಬಿಟ್ಟು ಇವ್ರು ಇದನ್ನ ಇನ್ನೂ ಅಡ್ವಾಂಟೇಜ್ ಮಾಡ್ಕೊಂಡು ನಮ್ಗೆ 5 ಲಕ್ಷ ಹಾಕಿ ಇವಾಗ ಇದನ್ನ ಇಲ್ಲೇ ರಿಸಾಲ್ವ್ ಮಾಡ್ತೀವಿ, 3 ಲಕ್ಷ ಹಾಕಿ ಇದನ್ನ ಇಲ್ಲೇ ಇವಾಗ ರಿಸಾಲ್ವ್ ಮಾಡ್ತೀನಿ, ಮತ್ತವರು ಅದನ್ನ ಕನ್ಫರ್ಮೇಶನ್ ಮಾಡ್ಕೋಬೇಕು ಅಂತ ಅವ್ರ ಮಗನ್ ಕಾಲ್ ಮಾಡಕ್ ಹೋದ್ರೇನು, ಕಾಲ್ ಕಟ್ ಮಾಡಬೇಡಿ, ಕಾಲ್ ಕಟ್ ಮಾಡಬೇಡಿ ಅನ್ನೋದನ್ನ ಪದೇ ಪದೇ ಹೇಳ್ತಾ ಇರ್ತಾರೆ. ಅವ್ರು ಕಾಲ್ ಕಟ್ ಮಾಡಕ್ಕೂ ಸಹ ಬಿಡೋದಿಲ್ಲ. ಒಂದು ಸರಿ ಕಾಲ್ ಕಟ್ ಆದ್ರೆ ಮತ್ತೆ ವಿತಿನ್ ಅ ಮಿನಿಟ್, ವಿತಿನ್ ಅ ಸೆಕೆಂಡ್ ಅವರು ಪುನಃ ಪುನಃ ಕಾಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನಿಮಗೆ 1 ಸೆಕೆಂಡ್ ಕೂಡ ಟೈಮ್ ಬಿಡೋದಿಲ್ಲ, ನಿಮಗೆ ಕಂಪ್ಲೀಟ್ ಆಗಿ ಗಾಬರಿ ಮಾಡಿಸಿ ನಿಮ್ಮಿಂದ ಅಮೌಂಟ್ ಪಡೆಯಕ್ ನೋಡ್ತಾರೆ. ಇದಷ್ಟೇ ಅಲ್ಲದೆ ಇನ್ನ ಇವಾಗ ಯೂತ್ಸ್ ಗೆ ಯಾವ ತರ ಮಾಡ್ತಾರೆ ಅಂತಂದ್ರೆ, ನಿಮ್ಮ ಅಕೌಂಟ್ ಇಂದ ಈ ತರ ಅನ್ಆಥರೈಸ್ ಸಿಮ್ ಗಳು ಪರ್ಚೇಸ್ ಆಗಿದೆ. ನೀವು ಇವಾಗ ಯಾವ್ದೇ ನಮಗೆ ಆಗಿಲ್ದಿರೋಂತ ಕಂಟ್ರೀಸ್ ಗಳಿಗೆ ನಿಮ್ ಕಡೆಯಿಂದ ಫಂಡಿಂಗ್ಸ್ ಹೋಗ್ತಾ ಇದೆ, ಇಷ್ಟು ಇದು ಬಂದಿದೆ, ಅದಕ್ಕೋಸ್ಕರ ನಿಮಗೆ ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದೀವಿ ಅಂತ ಈ ರೀತಿ ಎಲ್ಲ ಅವ್ರಿಗೆ ಹೆದರಿಸ್ಬಿಟ್ಟು, ಫಸ್ಟ್ ಅವ್ರು ಹೆದರೋ ತನಕ ಹೆದರಿಸ್ಬಿಟ್ಟು ಆ ನಂತರ ಅವ್ರ ಹತ್ರ ಅಮೌಂಟ್ ಕೇಳೋದನ್ನ ಶುರು ಮಾಡ್ತಾರೆ. ಮೇಡಮ್
1: ನಾವು ಮೊದಲೇ ಗಾಬರಿ ಆಗಬಾರ್ದು, ಯಾವ್ದೋ ಇದು ಅನಧಿಕೃತವಾದ ಕರೆ ಇರಬಹುದು ಅಂತ ಯೋಚನೆ ಮಾಡಬೇಕು. ಆಮೇಲಷ್ಟೇ ನಾವು ಒಂದ್ ಸ್ವಲ್ಪ ನಿರಾತಂಕವಾಗಿ ಯೋಚನೆ ಮಾಡಿದಾಗ ಮಾತ್ರ ನಾವು ಮುಂದಿನ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಯಾರೇ ಈ ತರ ಹೇಳಿದ್ರು ಅದನ್ನ ನಂಬಲೇಬಾರದು.
0: ನಮ್ಮ ಭಾರತ ದೇಶದಲ್ಲಿ ಡಿಜಿಟಲ್ ಅರೆಸ್ಟ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಮೇಡಮ್. ಯಾವುದೇ ಸಿಬಿಐ ಆಫೀಸರ್ ತಮಗೆ ವಿಡಿಯೋ ಕಾಲ್ ಅಥವಾ ಸ್ಕೈಪ್ ಕಾಲ್ ಈ ತರ ಯಾವುದನ್ನು ಮಾಡೋದಿಲ್ಲ.
1: ಮೊದ್ಲೇ ನಾವು ತಿಳ್ಕೊಂಡ್ ಬಿಡ್ಬೇಕು, ಈ ತರ ನಾವು ಪೊಲೀಸ್ ಆಫೀಸರ್ ಮಾತಾಡ್ತಾ ಇದ್ದೀನಿ, ಸಿಬಿಐ ಆಫೀಸರ್ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಇದು ಫೇಕ್ ಕಾಲ್ ಅಂತ ನಾವು ತಿಳ್ಕೊಂಡ್ ಬಿಡ್ಬೇಕು.
0: ಅದಕ್ಕೋಸ್ಕರ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾವುದೇ ಡಿಜಿಟಲ್ ಅರೆಸ್ಟ್ ಯಾವುದೇ ವಿಡಿಯೋ ಕಾಲ್ಸ್ ಬಂದ್ರು ತಾವು ರೆಸ್ಪಾಂಡೇ ಮಾಡಕ್ ಹೋಗ್ಬಿಡಿ. ಹಂಗ ಅವ್ರು ಮಾತಾಡಿದ್ರು ಅಂದ್ರೆ ಸೇಮ್ ಥಿಂಗ್, 1930 ಇದು ಕಂಪ್ಲೀಟ್ ಮಾಡಿ, ಅವರು ದೇಲ್ ಟೇಕ್ ಆಕ್ಷನ್ ಅಷ್ಟೇ ಮೇಡಮ್.
1: ಆಗ್ಲೇ ಹೇಳಿದ್ರಿ ವರುಣ್, 1-24 ತಾಸಿನ ಒಳಗೆ 1930 ಕರೆ ಮಾಡಬೇಕು ಅಂತ, ಆಮೇಲೆ 30 ದಿನಗಳ ತನಕ ಕಾಯ್ಬೇಕು. ಅದು ನಿಮ್ಮ ದುಡ್ಡು ಏನಾದ್ರೂ ಹೋಗಿತ್ತು ಅಂತಂದ್ರೆ ಮತ್ತೆ ನಿಮ್ಮ ಅಕೌಂಟ್ಗೆ ಬಂದ್ ಬೀಳಬೇಕು. ಆತರ 30 ದಿನಗಳ ಆದ್ರೂ ಕೂಡ ಅದು ಮರಳಿ ಬರಲಿಲ್ಲ ಅಂದ್ರೆ ಮುಂದೆ ಏನ್ ಮಾಡಬೇಕು?
0: ಸೊ ಇದಕ್ಕೆ 2021 RBI ಒಂಬಡ್ಸ್ಮನ್ ಅನ್ನೋ ಸ್ಕೀಮ್ ಸ್ಟಾರ್ಟ್ ಆಯ್ತು ಮೇಡಮ್. ಇದು ಬಂದ್ಬಿಟ್ಟು ನ್ಯಾಷನಲೈಸ್ ಬ್ಯಾಂಕಿಗೂ ಅಪ್ಲೈ ಆಗುತ್ತೆ, ಪ್ರೈವೇಟ್ ಬ್ಯಾಂಕ್ಸ್ಗೂ ಅಪ್ಲೈ ಆಗುತ್ತೆ, ಅನಂತರ ಪೋಸ್ಟ್ ಆಫೀಸ್ಗೂ ಕೂಡ ಅಪ್ಲೈ ಆಗುತ್ತೆ. ಸೊ ಇದು ಹೇಗೆ ಅಂತಂದ್ರೆ, 30 ದಿವಸ ಆದ್ಮೇಲೂ ನಮಗೆ ಬ್ಯಾಂಕ್ ಕಡೆಯಿಂದ ಯಾವುದೇ ತರಹದ ಇವಾಗ ಮಾಹಿತಿ ಬರ್ತಾ ಇಲ್ಲ, ನಮ್ಮ ಅಮೌಂಟ್ ಏನಾಯ್ತು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ಬ್ಯಾಂಕ್ ಅಲ್ಲಿ ನಮಗೆ ರೆಸ್ಪಾಂಡ್ ಕೊಡ್ತಾ ಇಲ್ಲ ಅಂದ್ರೆ, ನಾವು ಬ್ಯಾಂಕಿಂಗ್ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡ್ದ ಅವ್ರು ಏನು ಹೇಳ್ತಾ ಇಲ್ಲ ನಮಗೆ ಕರೆಕ್ಟ್ ಆಗಿ ಅಂದ್ರೆ, ನಾವು RBI ಒಂಬಡ್ಸ್ಮನ್ಗೆ ಒಂದು ಕಂಪ್ಲೇಂಟ್ ಕೊಡ್ಬೋದು. ಸೊ ಇದನ್ನ ಕಂಪ್ಲೇಂಟ್ ಕೊಡ್ಬೇಕೆ ಹಲವಾರು ರೀತಿಯಲ್ಲಿ ಕೊಡ್ಬೋದು. ಮೊದಲನೇದ್ ಬಂದ್ಬಿಟ್ಟು 1-444-8 1-444-8 1-444-8 ಈ ನಂಬರ್ಗೆ ಟೋಲ್ ಫ್ರೀ ನಂಬರ್ ಇರುತ್ತೆ, ಇದು ಬೆಳಗ್ಗೆ 10-6 ಗಂಟೆ ತನಕ ಇರುತ್ತೆ. ಈ ನಂಬರ್ಗೆ ಫೋನ್ ಮಾಡಿಬಿಟ್ಟು ಈ ರೀತಿಯ ಒಂದು ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, 30 ಡೇಸ್ ಆದ್ರೂ ನಮ್ಮ ಅಮೌಂಟ್ ವಾಪಸ್ ಬಂದಿಲ್ಲ ಅಂತ ಹೇಳ್ಬೋದು. ಸೊ ಇಲ್ಲ ಸರ್ ನಮ್ಮ ಹತ್ರ ಫೋನ್ ಇಲ್ಲ ಅಥವಾ ನನಗೆ ಫೋನ್ ಅಲ್ಲಿ ಮಾತಾಡೋದಕ್ಕೆ ಬರೋದಿಲ್ಲ ಅಂತಂದ್ರೆ, ತಾವು ಇಮೇಲ್ ಕೂಡ ಮಾಡಬಹುದು. ಸೊ ಇಮೇಲ್ ಐ ಡಿ ಬಂದ್ಬಿಟ್ಟು cms.rbi.org.in ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, cms.rbi.org.in ಇದ್ರ ಮುಖಾಂತರ ಮೇಲ್ ಮಾಡಿ, ತಾವು ಕನ್ನಡದಲ್ಲಿ ಬೇಕಾದ್ರೂ ಮೇಲ್ ಮಾಡಬಹುದು, ಇಂಗ್ಲಿಷ್ ಅಲ್ಲಿ ಬೇಕಾದ್ರೂ ಮಾಡಬಹುದು, ಹಿಂದಿಯಲ್ಲಿ ಬೇಕಾದ್ರೂ ಮಾಡಬಹುದು,
1: ಯಾವುದೇ ಭಾಷೆಯನ್ನ ಬಳಸಬಹುದು,
0: ಯಾವುದೇ ಭಾಷೆಯಲ್ಲಿ ಬೇಕಾದ್ರೂ ಮಾಡಬಹುದು. ಇಲ್ಲ ನಮಗೆ ಸೋಷಿಯಲ್ ಮೀಡಿಯಾ ಅಥವಾ ಈ ರೀತಿ ಆಪ್ಗಳು ಯೂಸ್ ಮಾಡಕ್ ಬರೋದಿಲ್ಲ ಅಂದ್ರೆ, ತಾವು ಒಂದ್ ಲೆಟರ್ ಕೂಡ ಮಾಡಬಹುದು, ತಾವು ಬೆಂಗಳೂರಿನ ಆಫೀಸ್ಗೆ ಮಾಡಬಹುದು, ತಾವು ಕನ್ನಡದಲ್ಲೇ ಬರೀಬಹುದು ಅಥವಾ ಇಂಗ್ಲಿಷ್ ಅಲ್ಲೇ ಲೆಟರ್ ಬರೀಬಹುದು ಅಥವಾ ಹಿಂದಿ, ಯಾವ ಲ್ಯಾಂಗ್ವೇಜ್ ಅಲ್ಲಿ ತಾವು ಬರೆಯೋದಿಕ್ಕೆ ತಮಗೆ ಆಗುತ್ತೋ ಆ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿ ಆಫೀಸಿಗೆ ಕಳ್ಸಿದ್ರೆ ವಿತಿನ್ 15 ಡೇಸ್ ನಿಮಗೆ ರಿಪ್ಲೈ ಬರುತ್ತೆ. ಬಟ್ RBI ಒಂಬಡ್ಸ್ಮನ್ ಇಂದ ಒಂದು ರೂಲ್ ಇದೆ, ಈ ಕೇಸು ಅಥವಾ ಏನ್ ತಮಗೆ ಫ್ರಾಡ್ ಆಗಿರುತ್ತೆ ಇದು ಕೋರ್ಟಿಗೆ ಹೋಗಿರ್ಬಾರ್ದು. ತಾವು ಕೋರ್ಟಿಗೆ ಅಂತ ಹೋದ್ರೆ RBI ಅದರಲ್ಲಿ ಎಂಟ್ರಿ ಆಗೋದಿಲ್ಲ, RBI ಒಂಬಡ್ಸ್ಮನ್ ಅದ್ರಲ್ಲಿ ಮಧ್ಯೆ ಬರೋದಿಲ್ಲ. ಬಟ್ ಅದೇ ನೀವು ಕೋರ್ಟಿಗೆ ಹೋಗಿಲ್ಲ ಅಂದ್ರೆ 30 ದಿವಸದ ನಂತರ RBI ಒಂಬಡ್ಸ್ಮನ್ ಇಂದ ತಾವು ಕಂಪ್ಲೇಂಟ್ ಕೊಡಬಹುದು. ಆ ನಂತರ ಇದ್ರದ್ದು ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, 100% ಜನ RBI ಒಂಬಡ್ಸ್ಮನ್ ಇಂದ ಕಂಪ್ಲೇಂಟ್ ಕೊಟ್ಮೇಲೆ ಅವರ ಏನು ದಾಖಲೆಗಳು ಅಥವಾ ಅವ್ರದ್ದೇನ್ ಫ್ರಾಡ್ಗಳಾಗಿರುತ್ತೋ ಅದಕ್ಕೆ ಪರಿಹಾರನೂ ಕಂಡುಕೊಂಡಿರ್ತಾರೆ ಮ್ಯಾಮ್.
1: ಅಂತೂ ಯುವ ಜನರು ಈ ತರದ ಆನ್ಲೈನ್

0: ವಂಚನೆಗೆ ಒಳಗಾದ್ರ ಈ ತರದ ಸ್ಟೆಪ್ ಗಳನ್ನ ತಗೋಬೇಕು ಅಂತಂತೀರಿ. ಈಗ ಮನೆಯೊಳಗೆ ಇರ್ತಾರ ಯುವ ಜನರು ಇರಬಹುದು, ಮಕ್ಕಳು ಇರಬಹುದು, ಮಹಿಳೆಯರಿರಬಹುದು ಅಥವಾ ಹಿರಿಯರಿರಬಹುದು, ಅವರಿಗೆ ನಿಮ್ಮ ಆಧಾರ್ ಕಾರ್ಡಿನ ನಂಬರ್ ಕೊಡ್ರಿ, ಪ್ಯಾನ್ ಕಾರ್ಡಿನ ನಂಬರ್ ಕೊಡ್ರಿ ಅಂತ ಬರುವಂತಹ ಜನ ಇರ್ತಾರ, ಅವಾಗ ಏನ್ ಮಾಡ್ಬೇಕು?
1: ಒಂದೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ನಿಮ್ಮ ಮನೆಗೆ ಹೆಂಗೆ ಬೀಗ ಇರುತ್ತೋ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಬೀಗ ಇದ್ದಂಗೆ.
0: ಕೈಯನ್ನ ಕೊಡ್ಲೇಬಾರ್ದು
1: ಯಾವುದೇ ಕಾರಣಕ್ಕೂ. ತಮಗೆ ಪರಿಚಯ ಇಲ್ದಿರೋರಿಗೆ ಅಥವಾ ಪರಿಚಯ ಇರೋರಿಗೂ ಕೂಡ ಯಾವತ್ತು ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ನ ಕೊಡಬೇಡಿ. ಯಾಕೆ ಅಂತಂದ್ರೆ, ಆ ನಂಬರ್ ನ ಎಂಟ್ರಿ ಮಾಡಿ ತಮ್ಮ ಫೋನ್ ನಂಬರ್ ಇಂದ ಒಂದೇ ಒಂದು OTP ಅವ್ರು ತಗೊಂಡ್ರೆ ನಿಮ್ಮ ಅಕೌಂಟ್ ಅಲ್ಲಿರೋ ಪೂರ್ತಿ ಹಣ ವಿತಿನ್ ಸೆಕೆಂಡ್ಸ್ ಅವ್ರು ತಗೋಬಹುದು. ಆ ನಂತರ ತಮ್ಮ ಬ್ಯಾಂಕ್ ಅಕೌಂಟ್ ನ ಪ್ರತಿ ಒಂದು ಆಕ್ಸೆಸ್ ನ ಪಡಿಬಹುದು ಅವರು. ಇವಾಗ ಉದಾಹರಣೆಗೆ ಯಾವ್ದೊಂದು ಬ್ಯಾಂಕಿಂದ ಆಪ್ ಇರುತ್ತೆ, UPI ಆಪ್ ಇರುತ್ತೆ, ಅದ್ರದ್ ಪೂರ್ತಿ ಆಕ್ಸೆಸ್ ಅವ್ರು ಪಡಿಬಹುದು. ತಮ್ಮ ಏನೇ ವಹಿವಾಟ್ ಬಂದ್ರು ಅವರು ಸಡನ್ ಆಗಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು.
0: ನಾವೇನೋ ನಮ್ಮ ದಿನನಿತ್ಯದ ವ್ಯವಹಾರಗಳಲ್ಲಿ ಅನುಕೂಲ ಆಗ್ಲಿ ಅಂತ ಒಂದಿಷ್ಟು UPI ಆಪ್ ಗಳನ್ನ ಹಾಕೊಂಡಿರ್ತೀವಿ. ಹಂಗಾಗಿ ಅದನ್ನು ಕೂಡ ನಾವು ಬಹಳ ಜಾಗರೂಕರಾಗಿ ಇರಬೇಕು. ಯಾರ ಹತ್ರನು ಹೇಳ್ಕೊಂಡು
1: ತುಂಬಾ ಜಾಗರೂಕರಾಗಿರ್ಬೇಕು. ಮಕ್ಕಳ ಹತ್ರನು ಕೊಡಬಾರ್ದು ಮೇಡಮ್. ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ತಮ್ಮ ಸ್ವಂತ ಮಕ್ಕಳ ಹತ್ರನೂ ಕೊಡಬಾರ್ದು. ಯಾಕೆಂದ್ರೆ ಮಕ್ಕಳನು ಕೂಡ ಇವಾಗ ಅಂಗಡಿ ಹತ್ರ ಏನೋ ಚಾಕ್ಲೇಟ್ ತಿನ್ನೋ ಆಸೆನೋ ಇನ್ನೊಂದೇನೋ ಇರ್ಬೋದು, ಆ ರೀತಿ ಫೋನ್ ತಗೊಂಡೋದಾಗ ಆ ಅಂಗಡಿಯಲ್ಲೂ ಅವ್ರಿಗೆ ಫ್ರಾಡ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾವುದೇ ತಮ್ಮ UPI ಲಿಂಕ್ ಆಗಿರ್ಬೋದು ಅಥವಾ UPI ಪಾಸ್ವರ್ಡ್ ಇರ್ಬೋದು ಅಥವಾ ತಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕೊಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ, ಯಾವುದೇ ಅನ್ಅಥರೈಸ್ಡ್ ಪರ್ಸನ್ ಇವಾಗ ಯಾವುದೇ ಒಂದು ಕಂಪ್ನಿಯಿಂದ ಇರ್ಬರ್ಬೋದು, ಯಾರೇ ಬರ್ಬೋದು, ಅವ್ರಿಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಕೂಡ ಅವಶ್ಯಕತೆ ಇರೋದೇ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ.
0: ನಾನು ಮಾತಾಡ್ತಾ ಹೇಳಿದೆ ವರುಣ್ ನಿಮಗೆ, ಮೊದಲು ಆನ್ಲೈನ್ ವಂಚನೆಗಳ ಬಗ್ಗೆ ಮಾತಾಡೋಣ, ಆಮೇಲೆ ಯುವ ಜನರಿಗೆ ಸರ್ಕಾರ ನೀಡುವಂತಹ ಅನೇಕ ಯೋಜನೆಗಳವ ಅದರ ಬಗ್ಗೆ ಮಾತಾಡೋಣ ಅಂತ. ಈಗ ಹೇಳ್ರಿ, ಸರ್ಕಾರದಿಂದ ಯಾವ ಯಾವ ಯೋಜನೆಗಳವ ಈ ಹಂತದೊಳಗೆ?
1: ನಾವು ಯೋಜನೆಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಮೇಡಮ್, ರಾಜ್ಯ ಸರ್ಕಾರ ಪ್ರತಿ ಒಂದು ಕರ್ನಾಟಕದಾದ್ಯಂತ ಇರೋ ಪ್ರತಿ ಒಂದು ಜಿಲ್ಲೆಗಳಲ್ಲಿ ಜಾಬ್ ಮೇಳಗಳನ್ನ ಮಾಡ್ತಾ ಇದ್ದಾರೆ.
0: ಬಹಳ ಮುಖ್ಯವಾದ ಮಾತು ಅದು.
1: ಸೊ ಯಾಕೆ ಅಂತಂದ್ರೆ, ಆಲ್ಮೋಸ್ಟ್ 100 ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು, ನಿಮಗೆ ಯಾವ ಸೆಕ್ಟರ್, ನೀವು ಇಂಜಿನಿಯರಿಂಗ್ ಮಾಡಿದ್ರೆ ತಮಗೆ IT ಕಂಪನೀಸ್ ಬರ್ತಾ ಇರುತ್ತೆ, ಅಥವಾ ನೀವು 10th ಪಾಸ್ ಆಗಿದ್ರು ಶೋರೂಮ್ಗಳು, ಕೆಲವೊಂದು ಶೋರೂಮ್ಗಳು ಬರ್ತಾ ಇರುತ್ತೆ, ನಿಮಗೆಲ್ಲ 8th ಕ್ಲಾಸ್ ಇಂದ ಡಿಗ್ರಿ ಮಾಡಿರಕ್ಕಂತ ಪ್ರತಿಯೊಬ್ಬರು ವಿದ್ಯಾರ್ಥಿಗಳಿಗೂ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸರಿ ಕರ್ನಾಟಕ ಗವರ್ಮೆಂಟ್ ಅಂದ್ರೆ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಕರಿತೀವಿ, KSDC, ಇದ್ರ ಕಡೆಯಿಂದ ಎಲ್ಲಾ ಜಿಲ್ಲೆಗಳಲ್ಲೂ ಜಾಬ್ ಫೇರ್ಗಳನ್ನ ನಡೀತಾ ಇದೆ. ಸೊ ಇದನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ಇದು ಪ್ರತಿ ವರ್ಷ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಇಂದ ಶುರು ಆಗಿ ಆಲ್ಮೋಸ್ಟ್ ಜೂನ್, ಜುಲೈ ತನಕನೂ ನಡೀತಾ ಇರುತ್ತೆ. ಇದ್ರಲ್ಲಿ 100+ ಕಂಪನಿಗಳು ಬಂದು ಆಲ್ಮೋಸ್ಟ್ ಒಂದೊಂದ್ ಕಂಪನಿಗಳಿಗೆ, ಇದೊಂದು ನಮಗೆ ಜಾಬ್ ಇಲ್ಲ ಅಂತ ಯೂತ್ಸ್ ಏನ್ ಹೇಳ್ತಾರ, ಒಂದೊಂದ್ ಕಂಪನಿಗಳಿಗೆ 50, 100, 200 ಈ ರೀತಿ ಸುಮಾರು ಇದು ಬರುತ್ತೆ. ಎಷ್ಟೋ ಕಂಪನಿಗಳು ನಮಗೆ ಇಷ್ಟು ಜನ ಎಂಪ್ಲಾಯ್ಗಳು ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಜಾಬ್ ಫೇರ್ ಇಂದ ಹೋಗಿರಂತದ್ದು ಇದೆ. ಅದಕ್ಕೋಸ್ಕರ ನಾನು ಯೂತ್ಸ್ ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಜಾಬ್ ಫೇರ್ ಸಿಗೋಗಿ ತಮ್ಮ ರೆಸ್ಯೂಮ್ ಅಟ್ಲೀಸ್ಟ್ ಒಂದು 50 ಕಾಪಿಗಳು ತಗೊಂಡೋಗಿ. ಯಾಕೆಂದ್ರೆ 100+ ಕಂಪನಿಗಳು ಬಂದಿರುತ್ತೆ, ತಮ್ಮ 50 ರೆಸ್ಯೂಮ್ಗಳನ್ನ ತಗೊಂಡೋಗಿ ತಮಗೆ ಯಾವ್ದು ಸೂಟ್ ಆಗುತ್ತೆ, ತಾವು ಇವಾಗ ಡಿಗ್ರಿ ಮಾಡಿದ್ರೆ ಅದಕ್ಕೆ ತಕ್ಕಂತ ಕಂಪನಿಗಳು ಯಾವ್ದು,
0: ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಕ್ವಾಲಿಫಿಕೇಶನ್, ಅಂದ್ರೆ ವಿದ್ಯಾರ್ಹತೆ ಯಾವುದೇ ಇರಬಹುದು, ಎಲ್ಲಾ ವಿದ್ಯಾರ್ಹತೆ ಹೊಂದಿದವರಿಗೂ ಕೂಡ SSLC ಇಂದ ಹಿಡಿದು PUC ಆಗಿರಬಹುದು, ಪದವಿ ಆಗಿರಬಹುದು ಅಥವಾ ಸ್ನಾತಕೋತ್ತರ ಪದವಿ ಇರಬಹುದು,
1: ಎಲ್ಲರಿಗೂ ತರಗತಿ ಪಾಸ್ ಆದವರಿಗೂ ಕೂಡ ಅದ್ರಿಗೆ ತಕ್ಕಂತ ಜಾಬ್ ರೋಲ್ಗಳಿದೆ ಮೇಡಮ್. ಅದಕ್ಕೋಸ್ಕರ ಏನ್ ಹೇಳಕ್ ಇಂಥದನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ಇವಾಗ ನಾವೇನ್ ಅನ್ಕೊಂತೀವಿ, ಅನ್ಎಂಪ್ಲಾಯ್ಮೆಂಟ್ ತುಂಬಾ ಇದೆ ಇಂಡಿಯಾದಲ್ಲಿ, ಕೆಲಸ ಸಿಗ್ತಾ ಇಲ್ಲ, ತುಂಬಾ ಕಾಂಪಿಟೇಷನ್ ಇದೆ ಅಂತ ಹೇಳ್ತೀವಿ. ಬಟ್ ಕಂಪನೀಸ್ ಎಷ್ಟೋ ಜನ ಎಂಪ್ಲಾಯ್ಸ್ ಬೇಕು ಅಂತ ಇವತ್ತಿಗೂ ತುಂಬಾ ಒದ್ದಾಡ್ತಾ ಇದೆ.
0: ಸ್ಪರ್ಧೆ ಇದೆ, ನಿಜವಾಗ್ಲೂ ಸ್ಪರ್ಧೆ ಅದ, ಆದ್ರೆ ಸ್ಪರ್ಧೆಯೊಳಗೆ ನಾವು ಕೂಡ ಸನ್ನದ್ಧರಾಗಿ ಮುನ್ನುಗ್ಗಬೇಕು.
1: ನಾವು ಅದನ್ನ ಫಸ್ಟ್ ಏನೇನಿದೆ, ಎಲ್ಲೆಲ್ಲಿ ಜಾಬ್ ಆಪರ್ಚುನಿಟೀಸ್ ಇದನ್ನ ತಿಳ್ಕೋಬೇಕು, ಹೋಗ್ಬೇಕು ಅವಾಗ, ಸೋ ದಟ್ ನಮಗೆ ಏನೇನಿದೆ ಅಂತ ಅರ್ಥ ಆಗುತ್ತೆ. ನಾವು ಫಸ್ಟ್ ವಿ ಶುಡ್ ಟ್ರೈ, ಏನೇ ಮಾಡಬೇಕು ಅಂದ್ರೆ ನಾವು ಟ್ರೈ ಮಾಡಿದ್ರೆ ಎಲ್ಲದೂ ಸಿಗ್ತಾ ಹೋಗುತ್ತೆ ಅನ್ನೋದು ನ್ಯೂಸ್ ಹೇಳ್ತೀನಿ. ಅದಕ್ಕೋಸ್ಕರ ಎಲ್ಲೆಲ್ಲಿ ಜಾಬ್ ಫೇರ್ಸ್ ಇದೆ, ಏನೋ ಒಂದು ಪಕ್ಕ ಡಿಸ್ಟ್ರಿಕ್ಟ್ ಅಂದ್ರೆ 70-80 kilometers ಇರುತ್ತೆ. ಇವಾಗ ನೀವು ಒಂದು ದಿವಸ ಹುಬ್ಳಿಯಲ್ಲಿ ಕೊಟ್ಟಿದ್ದೀರಾ ಅಂದ್ರೆ ನೆಕ್ಸ್ಟ್ ಹೋಗಿ ಹಾವೇರಿಯಲ್ಲಿ ಜಾಬ್ ಫೇರ್ ನಡೆದ ಕೊಡಿ, ನೆಕ್ಸ್ಟ್ ದಾವಣಗೆರೆ ಕೊಡಿ, ಅಥವಾ ಬೆಂಗಳೂರಲ್ಲಿ ಇರ್ಕೊಡಿ, ಈ ರೀತಿ ಎಲ್ಲಾ ಜಾಬ್ ಫೇರ್ಸ್ ನ ಅಟೆಂಡ್ ಮಾಡಿ, ಅವಾಗ ನಿಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಜಾಬ್ ಪ್ಲೇಸ್ಮೆಂಟ್ ಆಗೇ ಆಗುತ್ತೆ ಅಂತ ಹೇಳಕ್ ಇಷ್ಟ.
0: ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಯುವಂತಹ ಈ ಉದ್ಯೋಗ ಮೇಳಗಳ ಬಗ್ಗೆ ನಮ್ಗೆ ಮಾಹಿತಿ ಬೇಕು, ಮತ್ತು ಉದ್ಯೋಗ ಮೇಳಗಳಿಗೆ ಹೋಗಿ ನಮಗೆ ಇರುವಂತಹ ವಿದ್ಯಾರ್ಹತೆಯನ್ನ ಹೇಳಿ ನಮ್ಮ ರೆಸ್ಯೂಮೆ ತೋರಿಸಿ ನಾವು ನಮಗೆ ಬೇಕಾದಂತಹ ಉದ್ಯೋಗಗಳನ್ನ ಪಡ್ಕೋಬಹುದು ಅಂತೀರಿ.
1: ಇನ್ನೊಂದ್ ಏನಂತ ಇದೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಹುಬ್ಳಿಯಲ್ಲಿ ಜಾಬ್ ಫೇರ್ ನಡೀತು, ಅಲ್ಲಿ ಅಟೆಂಡ್ ಮಾಡಿದ್ವಿ. ಹಾವೇರಿಯಲ್ಲಿ ಇದೆ, ಆ ಡಿಸ್ಟ್ರಿಕ್ಟ್ ಅವ್ರು ಮಾತ್ರ ಅಟೆಂಡ್ ಮಾಡಬಹುದು, ನಾವು ಮಾಡಕ್ಕಾಗಲ್ಲ ಅನ್ನೋದನ್ನು ಕೆಲವು ವಿದ್ಯಾರ್ಥಿಗಳ ತಲೆಯಲ್ಲಿದೆ. ಅದನ್ನ ಫಸ್ಟ್ ತೆಗ್ದಾಕಿ ಅಂತ ಹೇಳ್ತೀನಿ. ಕರ್ನಾಟಕದಾದ್ಯಂತ ಎಲ್ಲೇ ನಡೆದ್ರು ನೀವು ಯಾವುದೇ ಜಿಲ್ಲೆಯಲ್ಲಿ ಹೋಗುನು ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಯಾವುದೇ ಇದ್ರಲ್ಲಿ ಹೋದ್ರು ನೀವು ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ಅಲ್ಲಿನ ರಿಕ್ವೈರ್ಮೆಂಟ್ಸ್ ಏನಿದೆ ಎಲ್ಲ ನೋಡ್ಕೊಂಡ್ಬಿಟ್ಟು ತಾವು ಅಲ್ಲೂ ಪಾರ್ಟಿಸಿಪೇಟ್ ಮಾಡಬಹುದು, ಹಲವಾರು ಕಂಪನಿಗಳ ಇಂಟರ್ವ್ಯೂನ ಫೇಸ್ ಮಾಡಬಹುದು, ಹಾಗೂ ಜಾಬ್ ಕೂಡ ಪಡೆಯಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್.
0: ಈ ನಿಟ್ಟಿನೊಳಗ ಅನೇಕ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಕೂಡ ಮಾತಾಡೋಣ ಅಂತಿದ್ರಿ ವರುಣ್, ಆ ಬಗ್ಗೆ ಹೇಳ್ರಲ್ಲ.
1: ಮುದ್ರಾ ಯೋಜನಾ, PMEGP, ಈ ರೀತಿ ಹಲವಾರು ಸ್ಕೀಮ್ ಇದೆ ಮೇಡಮ್. ಮುದ್ರಾ ಯೋಜನಾದೇನಂತ

0: ಅಂತಂದ್ರೆ, ನೀವು ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ ಅಂತಂದ್ರೆ, ಇವಾಗ ನಮ್ಮ ಹತ್ರ ಆಸ್ತಿ ಇದ್ರೆ ಮಾತ್ರ ನಾವು ಲೋನ್ ತಗೊಳಕ್ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ, ನಮಗೆ ಲೋನ್ ಸಿಗೋದಿಲ್ಲ ಅನ್ನೋದು ತಮ್ಮ ತಲೆಯಲ್ಲಿ ಇರ್ಬೋದು. ಕೇವಲ ನಿಮ್ಮ ಅಂಗಡಿಯ ಕರೆಂಟ್ ಬಿಲ್ಲು ಮತ್ತು ತಮ್ಮ ಅಂಗಡಿ ಇವಾಗ ಗ್ರಾಮ ಪಂಚಾಯತಿ ಒಳಗೊಂಡಿದ್ರೆ ಗ್ರಾಮ ಪಂಚಾಯತಿ ಕಡೆಯಿಂದ ಒಂದು ಲೈಸೆನ್ಸ್ ಅಥವಾ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕಡೆಯಿಂದ ಅಲ್ಲಿದೊಂದು ಲೈಸೆನ್ಸ್, ಇದಿಷ್ಟೇ ಡಾಕ್ಯುಮೆಂಟ್ಸ್ ಇಟ್ಕೊಂಡು ತಾವು ಒಂದು ಬ್ಯಾಂಕ್ ಇಂದ ಲೋನ್ ಪಡಿಬಹುದು. ಅಪ್ ಟು 20 ಲ್ಯಾಕ್ಸ್ ತನಕ 20 ಲಕ್ಷದವರೆಗೆ ಈ ಲೋನ್ ನ ಪಡಿತಾ ಹೋಗ್ಬೋದು. ಅದು ಹೇಗೆ ಕೊಡ್ತಾರೆ ಅಂತಂದ್ರೆ, ತಮ್ಮ ವಹಿವಾಟನ್ನು ನೋಡ್ತಾರೆ. ನೀವು ಪ್ರತಿ ತಿಂಗಳು ಎಷ್ಟು ಇವಾಗ ವಹಿವಾಟು ನಡೆಸ್ತಾ ಇದ್ದೀರಾ, ಇವಾಗ ನಂದು ವರ್ಷಕ್ಕೆ 10 ಲಕ್ಷ ನಡೆಯುತ್ತೆ, ನನಗೆ 20 ಲಕ್ಷ ಲೋನ್ ಬೇಕು ಅಂದ್ರೆ ಯಾರು ಕೊಡೋದಿಲ್ಲ. ಆ ವಹಿವಾಟು ಎಷ್ಟು ನಡೀತಿದೆ, ವಹಿವಾಟು ನಡೆಸೋಕ್ಕೋಸ್ಕರ ಎಷ್ಟು ಅಮೌಂಟ್ ಬೇಕಾಗ್ಬೋದು, ಅಲ್ಲಿ ತನಕ ಲೋನ್ಸ್ ನ ಕೊಡ್ತಾ ಹೋಗ್ತಾರೆ. ಸೊ ಇದನ್ ಪಡೆಯಕ್ಕೋಸ್ಕರ ಮೈನ್ ಆಗಿ ಏನಿರ್ಬೇಕಪ್ಪ ಅಂತಂದ್ರೆ, ಬ್ಯಾಂಕ್ ಅಲ್ಲಿ ಚಾಲ್ತಿ ಖಾತೆ ಅಂದ್ರೆ ಕರೆಂಟ್ ಅಕೌಂಟ್ ಹೋಲ್ಡರ್ ಆಗಿರ್ಬೇಕು, ತಮ್ಮ ಫರ್ಮ್ ಕರೆಂಟ್ ಅಕೌಂಟ್ ಇರ್ಬೇಕು. ಆ ಕರೆಂಟ್ ಅಕೌಂಟ್ ಯಾವ ಬ್ಯಾಂಕ್ ಅಲ್ಲಿ ಇರುತ್ತೋ ಸೊ ಆ ಬ್ಯಾಂಕ್ ಅಲ್ಲಿ ಪಡಿಬಹುದು. ಮೇಡಮ್,
1: ಕೇಂದ್ರ ಸರ್ಕಾರದಿಂದ ದೊರೆಯುವಂತಹ ಈ ಸಾಲ ಯೋಜನೆ ಇದು.
0: ಹೌದು, ಇದಕ್ಕೆ ಯಾವುದೇ ತರದ ಅಡಪತ್ರ ಅಂದ್ರೆ ಯಾವುದೇ ಆಸ್ತಿ ಇರಬೇಕು ಅಂತ ನೀವು ಟೆನ್ಷನ್ ತಗೊಳ್ಳೋದೇ ಇಲ್ಲ. ತಾವೊಂದು ಕ್ಯಾಂಟೀನ್ ಓಪನ್ ಮಾಡಿರ್ಬೋದು ಅಥವಾ ಒಂದು ದಿನಸಿ ಅಂಗಡಿ ಓಪನ್ ಮಾಡಿರ್ಬೋದು, ಈ ರೀತಿ ಯಾವುದೇ ಅಂಗಡಿಗಳು ಮಾಡಿದ್ರು ತಾವು ಪಡಿಬಹುದು. ಇಲ್ಲ ನಮಗ್ ಬರೋದಿಲ್ಲ, ನಮ್ದು ಒಂದು ಸಣ್ಣ ಅಂಗಡಿ ಇದೆ ನಮಗ್ ಬರೋದಿಲ್ಲ ಅಂತ ತಿಳ್ಕೊಬೇಡಿ. ಈವನ್ ಒಂದು ಕಾಫಿ ಟೀ ಶಾಪ್ ಮಾಡೋದಕ್ಕೂ ಈ ಲೋನ್ ನ ಎಲಿಜಿಬಿಲಿಟಿ ಇರುತ್ತೆ ಪಡೆಯೋದಕ್ಕೆ. ಸೊ PMEGP ಬಂದು ಸರ್ವಿಸ್ ಸೆಕ್ಟರ್ಗೆ. PMEGP ಹೇಗ ವರ್ಕ್ ಆಗುತ್ತೆ ಅಂದ್ರೆ ತುಂಬಾ ವಿಶೇಷತೆ, 25% to 35% ಸಬ್ಸಿಡಿನೂ ಸಿಗುತ್ತೆ ಈ ಸ್ಕೀಮ್ ಅಲ್ಲಿ. ಸೊ ರೂರಲ್ ವುಮೆನ್ಸ್ ಅಂದ್ರೆ ಹಳ್ಳಿಯಲ್ಲಿ ಕೆಲಸ ಮಾಡುವಂತ ಇವಾಗ ಹೆಣ್ಮಕ್ಳಿಗೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಸಣ್ಣದಾಗಿ ಹೇಳ್ಬೇಕಂದ್ರೆ ಒಂದು ರೊಟ್ಟಿ ಮಾಡೋ ಮಿಷಿನ್ ತಗೋಬೇಕವರು, 10 ಲಕ್ಷ ಮಿಷಿನ್ ಇರುತ್ತೆ ಅವ್ರಿಗೆ, ಅದರಲ್ಲಿ 25% to 35% ತನಕ ಸಾಲ ಮನ್ನಾ ಆಗುತ್ತೆ. 6.5 ಲಕ್ಷ or 7.5 ಲಕ್ಷ ಏನ್ ಅಮೌಂಟ್ ಇರುತ್ತಲ್ಲ ಅದಕ್ಕೆ ಬಡ್ಡಿ ಮತ್ತು ಅಸಲು ಕಟ್ಕೊಂಡು ಹೋದ್ರೆ ಸಾಕು. ಈ ರೀತಿ 25% to 35% ತನಕ ಅವ್ರಿಗೆ ಸಬ್ಸಿಡಿ ಸಿಗುತ್ತೆ. ಸರ್ವಿಸ್ ಸೆಕ್ಟರ್ ಇಟ್ ಮೇ ಬಿ ಬರೀ ಇವಾಗ ಇದಿಷ್ಟೇ ಅಲ್ಲ, ಇವಾಗ ಸಿಟೀಸ್ ಅಲ್ಲಿ ಬಂದ್ರೆ ಒಬ್ರು ಸ್ಟಾರ್ಟ್ಅಪ್ ಓಪನ್ ಮಾಡಿರ್ತಾರೆ ಒಬ್ಬ ವ್ಯಕ್ತಿ, ಅವರು ಸಹ ಈ ತರ ಸ್ಕೀಮ್ಗಳನ್ನ ಯೂಸ್ ಮಾಡ್ಕೋಬಹುದು.
1: ಯುವತಿನೇ ಆಗಿರಬಹುದು, ಯುವಕರೇ ಆಗಿರಬಹುದು, ಯಾರಾದ್ರೂ ಕೂಡ ಈ ಮುದ್ರಾ ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾರೆ.
0: ಮುದ್ರಾ ಮತ್ತೆ PMEGP ಎರಡನ್ನು ಪಡಿಬಹುದು ಮೇಡಮ್.
1: ವರುಣ್, ಈಗ ನಾವೆಲ್ಲರೂ ವ್ಯವಹಾರ ಮಾಡುವಾಗ ಈ ATM ಕಾರ್ಡ್ಗಳನ್ನ ಬಳಸುವಂತಹ ಒಂದು ರೂಢಿ ನಮ್ಗೆ ಆಗ್ಬಿಟ್ಟದೀಗ, ಹಂಗಾಗಿ ಈ ATM ಕಾರ್ಡ್ಗಳನ್ನ ಬಳಸುವಾಗ ಕೂಡ ಕೆಲವೊಮ್ಮೆ ವಂಚನೆಗೆ ಒಳಗಾಗುವಂತಹ ಸಾಧ್ಯತೆ ಇರ್ತದ, ಅದು ಯಾವ ರೀತಿ ಇರ್ತದ, ನಾವು ಅದರಿಂದ ಹೆಂಗ್ ಹೊರಗೆ ಬರಬೇಕು?
0: ಇದ್ರಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಏನ್ ಕಂಪ್ಲೇಂಟ್ಸ್ ಬರುತ್ತೆ ಅಂತಂದ್ರೆ ಮೇಡಮ್, ಇವಾಗ ವಯಸ್ಸಾದ ಹಳ್ಳಿ ಜನರು ಅಥವಾ ಸಿಟಿ ಜನರು ಇರ್ಬೋದು ವಯಸ್ಸಾದವರು, ಅವ್ರಿಗೆ ATM ಯೂಸ್ ಮಾಡೋದು ಅಷ್ಟು ಜ್ಞಾನ ಇರೋದಿಲ್ಲ. ಅವಾಗ ಅವ್ರ ಏನ್ ಮಾಡ್ತಾರೆ, ಅಲ್ಲೇ ಅಕ್ಕಪಕ್ಕ ಜನ ಬಂದಿರ್ತಾರೆ, ಅವ್ರ ಕೈಯಲ್ಲಿ ATMಗಳನ್ನ
1: ಸ್ವಲ್ಪ ತೆಗೆದುಕೊಡಪ್ಪ ಹಣ ಅಂತ ಹೇಳ್ತಾರೆ,
0: ಆ ರೀತಿ ಹೇಳ್ತಾರೆ, ಅವ್ರಿಗೆ ಪಿನ್ ಸಹ ಹೇಳ್ತಾರೆ. ಅವಾಗ ಏನಾಗತ್ತಪ್ಪ ಅಂತಂದ್ರೆ, ಎಷ್ಟೋ ಸರಿ ಉದಾಹರಣೆಗೆ ಒಂದು ಕೇಸ್ ಅನ್ನ ನಾನು ಹೇಳ್ತೀನಿ, ಇವಾಗ ಇದೇ ರೀತಿ ಒಬ್ರಿಗೆ ಕೊಟ್ಟಿದ್ದಾರೆ, ಆನಂತರ ಅಲ್ಲೇನಾಗಿದೆ, ಈ ತರ ಹಣ ಬಂದಿಲ್ಲ ತಾತ ಅಥವಾ ಹಣ ಬಂದಿಲ್ಲ ಅಂಕಲ್ ಅಂತ ಅವ್ರು ಹೇಳಿದ್ದಾರೆ. ಸೊ ಹಣ ಬಂದಿಲ್ಲ ಅಂತ ಹೇಳಿದ ಕೂಡ ಅವ್ರ ATMನ ವಾಪಸ್ ತಗೊಂಡೋಗಿದ್ದಾರೆ, ಬಟ್ ಇವರು ಅದರಿಂದ 10,000 ಡ್ರಾ ಮಾಡ್ಕೊಂಡು ಆತ ಇಟ್ಕೊಂಡಿದ್ದಾನೆ. ಈ ರೀತಿ ವಂಚನೆಗಳಾಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ATM ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ನ ಅಸೈನ್ ಮಾಡಿರ್ತಾರೆ, ಯಾವುದೇ ಬ್ಯಾಂಕ್ ಇರ್ಬೋದು, ಪ್ರತಿಯೊಂದು ATM ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್. ಅವರಿಗೆ ATM ಇಂದ ಹಣ ತೆಗೆಯೋದು ಹೇಗೆ, ಡೆಪಾಸಿಟ್ ಮಾಡೋದು ಹೇಗೆ, ಪ್ರತಿಯೊಂದನ್ನು ಬ್ಯಾಂಕ್ ಅದು ಅವರಿಗೆ ಟ್ರೈನ್ ಮಾಡಿರುತ್ತೆ. ಅದಕ್ಕೋಸ್ಕರನೇ ಯಾವುದೇ ಅಮೌಂಟ್ ತಗೊಂತೀರಾ ಅಂದ್ರೆ, ಅದು ಸಣ್ಣ ಅಮೌಂಟ್ ಇರ್ಬೋದು, 100 ರೂಪಾಯಿ ಇರ್ಬೋದು, 1,000 ರೂಪಾಯಿ ಇರ್ಬೋದು, ಗೊತ್ತಿಲ್ದಿರೋ ಮೂರನೇ ವ್ಯಕ್ತಿಗೆ ATM ನ ಕೊಟ್ಟು ಪಿನ್ ನ ಹೇಳಿದ್ರೆ ಏನಾಗುತ್ತೆ ತೊಂದ್ರೆ ಅಂತಂದ್ರೆ, ಆ ATM ಅಲ್ಲಿ ಮುಂದೆ 16-digit ನ ನಂಬರ್ ಇರುತ್ತೆ, ಆನಂತರ ಹಿಂದೆ CVV ಪಿನ್ ಅಂತ ಇರುತ್ತೆ, ಇದಿಷ್ಟನ್ನು ಎಂಟರ್ ಮಾಡಿದ್ರೆ ಆನಂತರ ಪಿನ್ ಕೂಡ ಹೊಡೆದ್ರೆ ತಮ್ಮ ಅಕೌಂಟ್ ಅಲ್ಲಿರೋ ಅಮೌಂಟ್ ಪೂರ್ತಿನೂ ಅವರು ಆನ್ಲೈನ್ ಮೂಲಕ ತಗೊಳ್ಳೋ ಚಾನ್ಸಸ್ ಕೂಡ ತುಂಬಾ ಹೆಚ್ಚಿರುತ್ತೆ. ಅದಕ್ಕೋಸ್ಕರ ಯಾವುದೇ ATM ಇರ್ಬೋದು, ಅದು ನ್ಯಾಷನಲೈಸ್ ಆಗಿರ್ಬೋದು, ಪೋಸ್ಟ್ ಬೈ ಆಫೀಸ್ ಇಂದ ATM ಇರ್ಬೋದು, ಅಥವಾ ಯಾವುದೇ ಪ್ರೈವೇಟ್ ಬ್ಯಾಂಕ್ಸ್ ಇಂದ ಇರ್ಬೋದು, ಎಲ್ಲೇ ಹೋದ್ರೂ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ. ಸೊ ಅವರ ಹೆಲ್ಪ್ ತಗೊಳ್ಳಿ, ಅವರ ಹೆಲ್ಪ್ ತಗೊಂಡ್ಬಿಟ್ಟು ಇಷ್ಟು ಅಮೌಂಟ್ ತಗೋಬೇಕು ಈ ರೀತಿದೆ ಅಂತ ಹೇಳ್ಬಿಟ್ಟು ಅವರಿಗೆ ಹೇಳಿದ್ರೆ ಅವ್ರು ಇದ್ ಮಾಡ್ತಾರೆ. ಆನಂತರ ಪಿನ್ ಕೇವಲ 4-digit ನಂಬರ್ ಇರುತ್ತೆ, ಯಾವುದೇ ATM ಇಂದ ಇರಬಹುದು, ಕೇವಲ 4-digit ಪಿನ್
1: ನೆನಪಿನಲ್ಲಿ ಇಟ್ಕೋಬಹುದು,
0: ಅದನ್ನ ನೆನಪಿನಲ್ಲಿ ಇಟ್ಕೊ ಆದಷ್ಟು ನಂಬರ್ಸ್ ಅಲ್ಲೇ ATM ಅಲ್ಲಿ ಮುಂದ್ಗಡೆನೆ ಅದನ್ನ ಇದಿರುತ್ತೆ, ಅದನ್ನ ಪ್ರೆಸ್ ಮಾಡಿ. ಈವನ್ ಇವಾಗ ಬ್ರೈನ್ ಲಿಪಿಯಲ್ಲೂ ಕೂಡ ಇರುತ್ತೆ, ತುಂಬಾ ಜನ ಕಣ್ ಕಾಣಿಲ್ದಿರೋರಿಗೆ ಅದನ್ನ ಎಫೆಕ್ಟ್ ಆಗ್ಬಾರ್ದು ಅಂದ್ರೆ ಅಂತ ಪ್ರತಿಯೊಂದು ನಂಬರ್ ಮೇಲೆ ಬ್ರೈನ್ ಲಿಪಿಯಲ್ಲೂ ಇರುತ್ತೆ. ಸೊ ಅವ್ರು ಟಚ್ ಮಾಡಿದ ಕೂಡ ಆ ನಂಬರ್ ಯಾವುದು ಅನ್ನೋದು ಗೊತ್ತಾಗುತ್ತೆ. ಸೊ ಕಣ್ಣು ಕಾಣಿಸ್ತಾ ಇಲ್ಲ ನಮಗೆ ಅಂತ ಯಾರಿಗೂ ಕೊಡೋ ಬದಲು ನೀವು ಇದೊಂದು ಮಾಹಿತಿ ತಿಳ್ಕೊಳ್ಳಿ, ATM ನಂಬರ್ಸ್ ಮೇಲೆ ಬ್ರೈನ್ ಲಿಪಿ ಕೂಡ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್.
1: ಅಂದ್ರೆ ವಿಶೇಷ ಚೇತನರು ಕೂಡ ಯಾವುದೇ ವಂಚನೆಗೆ ಒಳಗಾಗ್ಲಾರ್ದೇನೆ ನಮ್ಮ ಜಾಗರೂಕತೆಯೊಳಗೆ ನಾವು ಇರಬಹುದು ಅಂತ ಬ್ರೈನ್ ಲಿಪಿ ಕಲ್ತಿದ್ರು.
0: ಭಾರತ ಸರ್ಕಾರ ಹೇಗ್ ಮಾಡಿದ್ರೆ, ಇನ್ನೂ ಕೆಲವೊಂದು ವಿಷಯಗಳು ಹೇಳಿದ್ರೆ ತುಂಬಾ ಜನಕ್ಕೆ ಶಾಕ್ ಆಗುತ್ತೆ. ಈವನ್ ರೈಲ್ವೆ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಕಂಬಿಗಳ ಮೇಲೆ ಯಾವ ಪ್ಲಾಟ್ಫಾರ್ಮ್ ನಂಬರ್ ಅನ್ನೋದು ಗೊತ್ತಾಗುತ್ತೆ, ಆ ರೀತಿ ಬ್ರೈನ್ ಲಿಪಿಯಲ್ಲಿ ಇದಿರುತ್ತೆ. ಆನಂತರ 500 ರೂಪಾಯಿ ನೋಟ್ ಇರ್ಬೋದು, 1,000 ರೂಪಾಯಿ ನೋಟ್, 2,000 ರೂಪಾಯಿ ನೋಟ್ ಇರ್ಬೋದು, ಅಥವಾ 100 ರೂಪಾಯಿ ನೋಟು, ಇದರಲ್ಲೂ ಸಹ ಬ್ರೈನ್ ಲಿಪಿಯಲ್ಲಿ ಇರುತ್ತೆ. ವಿಶೇಷ ಚೇತನರು ಇದರಲ್ಲಿ ಯೂಸ್ ಮಾಡ್ಕೋಬಹುದು,
1: ಇದರ ಲಾಭವನ್ನ ಪಡ್ಕೋಬಹುದು ಅಂತ ಹೇಳ್ತೀರಿ. ಸಾಕಷ್ಟು ವಿಷಯಗಳನ್ನ ಹೇಳಿದ್ರಿ ವರುಣ್, ಆದ್ರೂ ಕೂಡ ನಮ್ಗೆ ಏನೋ ತೊಂದರೆ ಅದ, ನಾನು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು

0: ಪಡ್ಕೊಳ್ಬೇಕು ಅಂತ ಯಾರು ಇಷ್ಟಪಟ್ರ ಅವರಿಗೆ ತಮ್ಮ ದೂರವಾಣಿ ಸಂಖ್ಯೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಹಾ ಮೇಡಮ್, 9408021848. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, 9408021848. ತಮಗೆ ಯಾವುದೇ ಡೌಟ್ಸ್ ಇರ್ಬೋದು, ನಾವು ಅದ್ರ ಬಗ್ಗೆನೇ ಒಂದು ಕಾರ್ಯಕ್ರಮನೂ ಮಾಡಿಕೊಡ್ತೀವಿ. ಇವಾಗ ಯಾಕೆ ಅಂತಂದ್ರೆ ತಮ್ಮ ಆರ್ಥಿಕ ಭದ್ರತೆ ನಮ್ಮ ಮೂಲ ಉದ್ದೇಶ ಆಗಿರೋದ್ರಿಂದ ತಾವು ಯಾವುದೇ ಕ್ವಶನ್ಸ್ ಗಳು ನಮ್ಮ ಕೇಳಬಹುದು.
0: ನಾವು ಆರ್ಥಿಕವಾಗಿ ಸಬಲರಾಗಬೇಕು ಅಂತನ್ನೋದೇ ನಮ್ಮ ಯುವ ಜನರ ತುಡಿತ. ಆ ನಿಟ್ಟಿನೊಳಗೆ ಹೆಜ್ಜೆ ಇಡ್ತಾ ಹೋದಂಗ ಅಲ್ಲಲ್ಲಲ್ಲೇ ವಂಚನೆಗಳು ಕಾಣಿಸ್ಕೊಳ್ತಾ ಇದ್ದಾಗ ನಾವು ಹೆಂಗ ಎಚ್ಚರಗೊಳ್ಬೇಕು, ಯಾವ ರೀತಿ ಜಾಗರೂಕರಾಗಿರ್ಬೇಕು ಅನ್ನೋದ್ರ ಜೊತೆಗೆ ಒಂದ್ ವೇಳೆ ಆ ತರದ ವಂಚನೆಗೆ ನಾವು ಒಳಗಾದ್ರೆ ಅದರಿಂದ ಹೆಂಗ್ ಹೊರಗೆ ಬರಬೇಕು ಅನ್ನೋದ್ರ ಬಗ್ಗೆ ಕೂಡ ತಾವು ಹೇಳಿದ್ರಿ. ಅಲ್ಲದೆ ಯಾವುದೇ ಮಾಹಿತಿ ಆಗಿರಬಹುದು ಅವ್ರು ಪಡಿಬೇಕು ಅಂತಂದ್ರ ಈ ಬಗ್ಗೆ ಅವರು ನಾವು ಈಗ ಹೇಳಿದಂತಹ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಬಹುದು.
1: ಯೂತ್ಸ್ ಇವಾಗ ಎಷ್ಟು ಫ್ರಾಡ್ ಬಗ್ಗೆ ಇದಾಗ್ತಾ ಇದಾರೋ ಅಷ್ಟೇ ಜನ ಸೋಷಿಯಲ್ ಮೀಡಿಯಾನ ತುಂಬಾ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಂತಿದ್ದಾರೆ. ಹೇಗೆ ಅಂತಂದ್ರೆ, ಇವಾಗ ಒಬ್ಬ ಯೂತ್ ಇವಾಗಿನ ಏನೋ ಸ್ಟಡೀಸ್ ಕಂಪ್ಲೀಟ್ ಮಾಡ್ಬಿಟ್ಟು ಅವರೊಂದು ಬಟ್ಟೆ ಅಂಗಡಿ ಓಪನ್ ಮಾಡಿದ್ರೆ ರೀಲ್ಸ್ ಮಾಡೋದ್ರ ಮೂಲಕ ಅವ್ರ ಬಿಸ್ನೆಸ್ ನ ಗ್ರೋ ಮಾಡ್ಕೊಂತಿದ್ದಾರೆ. ಇವಾಗ ಶಿವಮೊಗ್ಗದಲ್ಲೇ ನಾನು ಕೆಲವಾರು ಅಂಗಡಿಗಳನ್ನ ನೋಡಿದ್ದೀನಿ, ಒಂದು ಬ್ರಾಂಚ್ ಇರೋಂಥವ್ರು ರೀಲ್ಸ್ ಮೂಲಕ ಸಾಮಾಜಿಕ ಜಾಲತಾಣಗಳ ಮೂಲಕ ಪಾಪ್ಯುಲಾರಿಟಿ ಪಡೆದು ಹಲವಾರು ಶಾಖೆಗಳನ್ನ ಮಾಡಿ ನಡೆಸ್ತಾ ಇದ್ದಾರೆ. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೇದು ಇದೆ, ಕೆಟ್ಟದು ಇದೆ.
0: ಖಂಡಿತ ವರುಣ್, ಒಂದು ಸಕಾರಾತ್ಮಕ ಅಂಶ ಅದ, ಅದನ್ನ ನಾವು ತಿಳ್ಕೊಂಡು ಮುಂದುವರಿಯೋಣ, ನಾವು ಕೂಡ ಯಶಸ್ವಿ ಆಗೋಣ ಅಂತ ಹೇಳ್ತೀರಿ. ಇಷ್ಟೊತ್ತು ಸಾಕಷ್ಟು ಮಾಹಿತಿ ಮಾಡಿಕೊಟ್ರಿ ನಮ್ಮ ಶ್ರೋತೃಗಳ ಪರವಾಗಿ. ತಮಗೆ ಧನ್ಯವಾದಗಳು, ನಮಸ್ಕಾರ.
1: ಥ್ಯಾಂಕ್ ಯು ಸೋ ಮಚ್.
2: ಯುವಜನತೆ ಮತ್ತು ಆನ್ಲೈನ್ ವಂಚನೆಗಳು ಈ ಕುರಿತಂತೆ ಇದುವರೆಗೂ ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ವರುಣ್ ಜಿಆರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಾಯಾ ರಾಮನ್, ಸಂಕಲನ ನವೀನ್ ಮಹಾಲೆ. ಇಂದಿನ ಯುವವಾಣಿ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
2: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ.
4: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸ್ನೇಹಿತರೆ, ನಾಳೆ ಮಧ್ಯಾಹ್ನ 2:40 ನಕ್ಷತ್ರ ಲೋಕ ಖ್ಯಾತ ನಟ ಮಂಡ್ಯ ರಮೇಶ್ ಅವರೊಂದಿಗಿನ ಸಂದರ್ಶನದ ಮರುಪ್ರಸಾರವನ್ನು ನೀವು ಕೇಳಬಹುದು. ಪ್ರಸ್ತುತಿ ಜಿ ಶಾಂತಕುಮಾರ್ ಮತ್ತು ಶ್ರೀಮಾನ್ ಎಸ್.

ನಮ್ಮ ಆರೋಗ್ಯ 9:40 ಇದರಲ್ಲಿ ವಿಟಿಲಿಗೋ ಅಂದರೆ ತೊನ್ನು, ಇದರ ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರಿನ ಚರ್ಮ ವೈದ್ಯರಾದ ಡಾಕ್ಟರ್ ಸಂದೀಪ್ ಎಂ ಅವರೊಂದಿಗೆ ಸಂದರ್ಶನವಿದೆ. ನಾಳೆ ಬೆಳಗ್ಗೆ 8:35 ಘನತೆ ವೆತ್ತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಬೆಂಗಳೂರಿನಲ್ಲಿ ಭಾಗವಹಿಸಲಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜನ್ಮ ವರ್ಷಾಚರಣೆಯ ಸಮಾರಂಭದ ಬಾನುಲಿ ವರದಿಯನ್ನು ಕೇಳಬಹುದು.

ಹತ್ತು ಗಂಟೆಗೆ ಕೇಳಿಗಿಳಿಗಳೇ, ಮೈಸೂರಿನ ವಿಜಯನಗರದ ಸದ್ವಿದ್ಯಾ ಪ್ರೀ ಪ್ರೈಮರಿ ಶಾಲೆಯ ಪುಟ್ಟ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 10:30 ಮಕ್ಕಳ ಮಂಟಪ, ಚಿಣ್ಣರ ಚಿಲಿಪಿಲಿ ಶಿಶುಗೀತೆಗಳ ಕಾರ್ಯಕ್ರಮ, ಪ್ರಸ್ತುತಿ ಬಿಜಿ ಕವಿತಾ. ನಾಳೆ ಬೆಳಗ್ಗೆ 6:30 ಕಸ್ತೂರಿ ಮಾತ್ರೆ ವಾರಕ್ಕೊಂದು, ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ, ರಚನೆ ಬಿ ವಿ ರಾಜರಾಮ್, ಪ್ರಸ್ತುತಿ ಉಮೇಶ್ ಎಸ್ ಎಸ್. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಕೇಂದ್ರದ ಕಾರ್ಯಕ್ರಮಗಳನ್ನು. ಸಮಯ 10:00 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭಾತ್ ಮುಖೋಪಾಧ್ಯಾಯ ಅವರ ಸಂತೂರು ವಾದನವನ್ನು ನೀವು ಆಲಿಸಬಹುದು.

ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ ರಚನೆ ಬಿ ವಿ ರಾಜಾರಾಮ್, ಪ್ರಸ್ತುತಿ ಉಮೇಶ್ ಎಸ್ ಎಸ್. 6:50 ರೈತರಿಗೆ ಸಲಹೆ, 7:15 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. ಸೇವಾವಾಹಿನಿ 7:30, 7:45, 8:50, 10:15, 4:45 ಚಿತ್ರಗೀತೆಗಳು, 8:35 ಘನತೆ ವೆತ್ತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಬೆಂಗಳೂರಿನಲ್ಲಿ ಭಾಗವಹಿಸಲಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜನ್ಮ ವರ್ಷಾಚರಣೆ ಸಮಾರಂಭದ ಬಾನುಲಿ ವರದಿ. ನಮ್ಮ ಆರೋಗ್ಯ ವಿಟಿಲಿಗೋ ಅಂದರೆ ತೊನ್ನು, ಇದರ ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರಿನ ಚರ್ಮ ವೈದ್ಯರಾದ ಡಾಕ್ಟರ್ ಸಂದೀಪ್ ಎಂ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಡಾಕ್ಟರ್ ಕುಲದೀಪ್ ಎನ್. 10:00 ಕೇಳಿಗಿಳಿಗಳೇ, ಮೈಸೂರಿನ ವಿಜಯನಗರದ ಸದ್ವಿದ್ಯಾ ಪ್ರೀ ಪ್ರೈಮರಿ ಶಾಲೆಯ ಪುಟ್ಟ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 10:30 ಮಕ್ಕಳ ಮಂಟಪ, ಚಿಣ್ಣರ ಚಿಲಿಪಿಲಿ ಶಿಶುಗೀತೆಗಳ ಕಾರ್ಯಕ್ರಮ, ಪ್ರಸ್ತುತಿ ಬಿಜಿ ಕವಿತಾ. 11:00 ಮನ್ ಕಿ ಬಾತ್, ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು. 12:00 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಮಹಿಳಾ ಸಬಲೀಕರಣದ ಧ್ವನಿ ಡಾಕ್ಟರ್ ಮನಸಾ ನಾಗಭೂಷಣ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಬಿಎನ್ ಮಂಜುಳಾ ಅವರು ಹಾಡಿರುವ ಭಕ್ತಿ ಗೀತೆಗಳನ್ನು ಕೇಳಬಹುದು. ನಾಳೆ ಬೆಳಗ್ಗೆ 12:45 ಜನಪದ ಸಂಗೀತ, ನಾಗಮಂಗಲ ತಾಲೂಕು ಯಲಕೊಪ್ಪದ ರುಕ್ಮಿಣಿ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ. 1:00 ರಾಜ್ಯವ್ಯಾಪಿ ಪ್ರಸಾದದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಸರಣಿ, ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ನಿವೃತ್ತ ಅಧಿಕಾರಿ ಮಹಾಬಲೇಶ್ವರ ಶಾಸ್ತ್ರಿ. 1:20 ಆರ್ವಿ ಅನುಪಮಾ ಅವರಿಂದ ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ನಕ್ಷತ್ರ ಲೋಕ, ಖ್ಯಾತ ನಟ ಮಂಡ್ಯ ರಮೇಶ್ ಅವರೊಂದಿಗಿನ ಸಂದರ್ಶನದ ಮರುಪ್ರಸಾರ, ಪ್ರಸ್ತುತಿ ಜಿ ಶಾಂತಕುಮಾರ್ ಮತ್ತು ಶ್ರೀಮಾನ್ ಎಸ್. 3:40 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿ ಕೆ ರವೀಂದ್ರಕುಮಾರ್. 3:45 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸಂದೀಪ್ ನಾರಾಯಣ್ ಅವರ ಹಾಡುಗಾರಿಕೆಯನ್ನು ಕೇಳಬಹುದು. 5:30 ಘನತೆ ವೆತ್ತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಬೆಂಗಳೂರಿನಲ್ಲಿ ಭಾಗವಹಿಸಲಿರುವ ವಿವಿಧ ಸಮಾರಂಭಗಳ ಬಾನುಲಿ ವರದಿ ಪ್ರಸಾರವಾಗಲಿದೆ. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್, ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಗ್ರೌಂಡ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುವ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ನಮ್ಮ ನಿಲಯದಿಂದಲೂ ನೀವು ಕೇಳಬಹುದು. 8:00 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತಿನ ಕನ್ನಡ ಅನುವಾದದ ಮರುಪ್ರಸಾರ. 9:05 ದೆಹಲಿ ಕೇಂದ್ರದಿಂದ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುವ ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಗ್ರೌಂಡ್ನಲ್ಲಿ ನಡೆಯುತ್ತಿರುವಂತಹ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ಕೇಳಬಹುದು ದಿನದ ಆಟದ ಅಂತ್ಯದವರೆಗೆ. ಇವು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 11:05 ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಯನ್ನು ಕೇಳೋಣ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ